ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

0: ಶುಭೋದಯ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಚಂದ್ರಮಾನ ಶ್ರಾವಣ, ಭಾದ್ರಪದ ಮಾಸ, ವೈದ್ಯುತಿ ಯೋಗ, ಬಾಲವಕರಣ, ಸೌರಸಿಂಹ, ಭಾದ್ರಪದ ಶುದ್ಧ, ದಿನಾಂಕ 16/9/2026, ಬುಧವಾರ. ಈ ದಿನದ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಇಂತಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆಯ ಮಾತು, ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾ ನಡೆಸಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಆಡಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ, ಅವುಗಳನ್ನು ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಶ್ರೀಮತಿ ಶ್ರೀದೇವಿ, ಕನ್ನಡ ಉಪನ್ಯಾಸಕರು ಇವರು ನುಲಿಯ ಚಂದಯ್ಯನವರ ವಿಚಾರವನ್ನು ಹೇಳಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ಅರ್ಪಿತಾ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶುಭ ಕುಸ್ಕೂರವರು ಸ್ವರಚಿತ ಕವನ ಮತ್ತು ಲೇಖನಗಳನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಕಥೆಗಳು, ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಲಿದ್ದಾರೆ. ಬೆಳಗ್ಗೆ 11:30 ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:30 ಭಾರತರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಓದು ವಿಚಾರ ಸರಣಿ ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಆರ್ ವಿ ಆರ್ ಕೇಟ್ರಿಂಗನ್ನು ನಡೆಸುವಂತಹ ಬೆಂಗಳೂರಿನ ಅವಿನಾಯ್ ಶ್ರೀನಿವಾಸ್ ಸರ್ ಅವರು ಕೋಡುಬಳೆ ಬೆಣ್ಣೆ ಚಕ್ಕುಲಿ ಬಗ್ಗೆ ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ನಡೆಸಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೆಗಾಲದ ಶರ್ಮಾ ಅವರ ಜಾಣ ಸುದ್ದಿ ಮತ್ತು ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪೆರಾಜೆರವರ ಪಂಪನ ಓದು ಮತ್ತು ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ವಿಜಯ ಎಚ್ಎಸ್ ರವರು ತಿಳಿಸಲಿದ್ದಾರೆ. ಮಧ್ಯಾಹ್ನ 3:00 ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾ ನಡೆಸಲಿದ್ದಾರೆ. ಸಂಜೆ 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಕಾಕತಾಳಿಯ ಕುರಿತ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿಸಲಿದ್ದಾರೆ ಆರ್ಜೆ ಶ್ರೀಧರ್. ಸಂಜೆ 6:30 ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾ ನಡೆಸಲಿದ್ದಾರೆ. ಇದರಲ್ಲಿ ಮಾರುತಿ ಫಾಸ್ಟ್ ಫುಡ್ ಬಗ್ಗೆ ತಿಳಿಸಲಿದ್ದಾರೆ. ಸಂಜೆ 7:00 ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಕೊರಿಯನ್ ವಿಧಾನದ ಕೃಷಿಯ ವಿಷಯದ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ಶ್ರೀಧರ್. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ಬೆಳಗ್ಗೆ 5:30 ಶಿವಮೊಗ್ಗ ಆ್ಯಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ರಾತ್ರಿ 8:30-9:30 ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5:00 ಭಕ್ತಿಗೀತೆ ಕಾರ್ಯಕ್ರಮವು ಮೂಡಿಬರಲಿದೆ. ಇದರ ಜೊತೆಗೆ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಹಳ ಆಳವಾದ ಸಾಲು ನನ್ನ ಕಣ್ಣಿಗೆ ಬಿತ್ತು. ಅದು ನಮ್ಮ ಬದುಕಿನ ತಕ್ಕಡಿಯನ್ನು ಸಮತೋಲನ ಮಾಡುವಂತಹ ಮಾತು. ಏನು ಅಂತಂದ್ರೆ, ಯಾರೋ ಮಾಡಿಟ್ಟಿದ್ದನ್ನ ಖರ್ಚು ಮಾಡಿದ್ರೆ ಜೀವನ ಏನು ಅಂತ ಗೊತ್ತಾಗೋದಿಲ್ಲ. ಸ್ವಂತ ದುಡಿದು ಬೇರೆಯವರಿಗೆ ಖರ್ಚಿಗೆ ಕೊಟ್ಟಾಗಲೇ ಅಸಲಿ ಜೀವನ ಏನು ಅಂತ ಗೊತ್ತಾಗೋದು. ಇದನ್ನ ಕೇಳಿದಾಗ ನಮಗೆ ಅನಿಸ್ಬಹುದು, ಹೌದಲ್ವಾ ಅಂತ. ನೋಡಿ, ನಮಗೆ ಸುಲಭವಾಗಿ ಸಿಕ್ಕಿದ್ದು ಯಾವುದೂ ಕೂಡ ಅದರ ಬೆಲೆಯನ್ನ ಕಲಿಸೋದಿಲ್ಲ. ತಂದೆ ತಾಯಿ ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿ ಇರಬಹುದು, ಅಥವಾ ಇನ್ಯಾರೋ ಕೊಟ್ಟ ಸವಲತ್ತು ಇರಬಹುದು. ಅದನ್ನು ಬಳಸುವಾಗ ನಮಗೆ ಮಜಾ ಸಿಗುತ್ತೆ, ನಿಜ. ಆದ್ರೆ ಆ ಮಜದಲ್ಲಿ ಜೀವನದ ಪಾಠ ಇರೋದಿಲ್ಲ. ಯಾವಾಗ ನಾವು ನಮ್ಮ ಬೆವರು ಸುರಿಸಿ ನಮ್ಮ ಕನಸುಗಳ ಹಿಂದೆ ಓಡಿ ಆ ನೂರಾರು ಕಷ್ಟಗಳ ನಡುವೆ ಒಂದ್ ರೂಪಾಯಿ ಸಂಪಾದಿಸ್ತೀವೋ, ಆಗ ನಮಗೆ ಒಂದ್ ರೂಪಾಯಿಯ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಆದ್ರೆ ಅಲ್ಲಿಗೂ ಜೀವನ ಪೂರ್ಣ ಆಗೋದಿಲ್ಲ ಸ್ನೇಹಿತರೆ. ನಿಜವಾದ ಬದುಕು ಅಂತಂದ್ರೆ ಏನ್ ಗೊತ್ತಾ, ನಮ್ಮ ಸ್ವಂತ ದುಡಿಮೆಯಲ್ಲಿ, ನಮ್ಮ ಬೆವರಿನ ಹನಿಯ ಫಲದಲ್ಲಿ, ನಮಗೆ ಪ್ರಿಯವಾದವರಿಗೋ ಅಥವಾ ಕಷ್ಟದಲ್ಲಿ ಇರೋರಿಗೋ ಒಂದಿಷ್ಟು ಸಹಾಯ ಮಾಡಿದಾಗ ಅವರ ಮುಖದಲ್ಲಿ ಒಂದು ನಗು ಅರಳುತ್ತಲ್ಲ, ಆ ನಗುವನ್ನು ನೋಡಿದಾಗ ನಮಗೆ ಸಿಗೋ ಆ ತೃಪ್ತಿ ಇದೆಯಲ್ಲ, ಅಬ್ಬಬ್ಬಾ, ಅದು ಬದುಕಿನ ಅತ್ಯಂತ ದೊಡ್ಡ ಲಾಭ ಅಂತಾನೆ ಹೇಳ್ಬೋದು. ಸೊ, ನಾನು ಸಂಪಾದಿಸಿದ್ದೇನೆ, ನಾನು ಬೆಳೆದಿದ್ದೇನೆ, ನಾನು ಇನ್ನೊಬ್ಬರಿಗೆ ಆಸರೆಯಾಗಿದ್ದೇನೆ ಅನ್ನೋ ಆ ಭಾವನೆ ಇದೆಯಲ್ಲ, ಅದು ನಮ್ಮ ಆತ್ಮವಿಶ್ವಾಸವನ್ನ ನೂರ್ಮಡಿಗೊಳಿಸುತ್ತೆ. ಸ್ನೇಹಿತರೆ, ಸುಮ್ಮನೆ ಬದುಕೋದು ಯಾರು ಬೇಕಾದ್ರೂ ಮಾಡ್ತಾರೆ, ಆದ್ರೆ ಸಾರ್ಥಕವಾಗಿ ಬದುಕಿ ತೋರಿಸ್ಬೇಕು ಅಲ್ವಾ? ಸೊ, ಇವತ್ತಿನ ದಿನ ನಿಮಗೂ ಅಂತಹ ಒಂದು ಸಾರ್ಥಕತೆಯ ದಾರಿ ತೋರಿಸಲಿ. ಕಷ್ಟಪಡಿ, ಚೆನ್ನಾಗಿ ದುಡಿಯಿರಿ, ನಿಮ್ಮ ಕಾಲ್ ಮೇಲೆ ನೀವು ನಿಲ್ಲಿ, ಆ ಮೂಲಕ ಮತ್ತೊಬ್ಬರಿಗೆ ದೀಪವಾಗಿ. ಬದುಕು ನಿಜಕ್ಕೂ ಸುಂದರ ಅನ್ಸುತ್ತೆ. ಇದೇ ಸ್ಫೂರ್ತಿಯೊಂದಿಗೆ ಇವತ್ತಿನ ದಿನವನ್ನ ಪಾಸಿಟಿವ್ ಆಗಿ ಶುರು ಮಾಡೋಣ ಅಂತ ಹೇಳ್ತಾ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಿಟಕಿ ಆಚೆ ಸೂರ್ಯನ ಕಿರಣಗಳು ಎಣಿಕೆ ನೋಡ್ತಿವೆ, ಹಕ್ಕಿಗಳ ಚಿಲುಪಿಲಿ ಶುರುವಾಗಿದೆ. ಆದ್ರೆ ನಿಮ್ಮಲ್ಲಿ ಕೆಲವರಿಗೆ ಅನಿಸ್ತಾ ಇರಬಹುದು, ಎಲ್ಲರಿಗೂ ಶುಭೋದಯ ಆಗಿದೆ, ಆದ್ರೆ ನನ್ ಜೊತೆ ಮಾತನಾಡೋರು ಯಾರೂ ಇಲ್ವಲ್ಲ ಅಂತ. ಏಕಾಂತ ಅನ್ನೋದು ಒಂದು ಕತ್ತಲೆ ಕೋಣೆ ತರ ಅನಿಸ್ತಾ ಇದೆಯಾ? ಹಾಗಾದ್ರೆ ಈ ಒಂದು ಪುಟ್ಟ ಕತೆ ನಿಮಗೋಸ್ಕರ ಹೇಳ್ತೀನಿ, ಕೇಳಿ. ಒಂದ್ಸಲ ಒಬ್ಬ ವ್ಯಕ್ತಿ ದಡ ಸೇರೋದಕ್ಕೆ ಅಂತ ದೋಣಿಯನ್ನ ಕಾಯ್ತಾ ತುಂಬಾ ಹೊತ್ತು ಒಬ್ನೇ ಕೂತಿರ್ತಾನೆ. ಅವನಿಗೆ ಬೇಜಾರಾಗಿ, ನಾನೊಬ್ನೇ ಯಾಕೆ ಹೀಗ್ ಕಾಯ್ಬೇಕು, ಜೀವನದಲ್ಲಿ ನಾನು ತುಂಬಾ ಒಬ್ಬಂಟಿಯಾದೆ ಅಂತ ಅನ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಒಬ್ಬ ವೃದ್ಧರು ಬಂದು ಅವನ ಪಕ್ಕ ಕೂತು ಹೇಳ್ತಾರೆ, ನೋಡು ತಮ್ಮ, ಸೂರ್ಯ ಕೂಡ ಬೆಳಗ್ಗೆ ಒಬ್ನೇ ಬರೋದು, ಆದ್ರೆ ಅವನು ಬರೋದಕ್ಕೆ ಇಡೀ ಜಗತ್ತೇ ಕಾಯ್ತಾ ಇರುತ್ತೆ. ಒಂಟಿಯಾಗಿರೋದು ಅಂತಂದ್ರೆ ಯಾರು ಇಲ್ಲ ಅಂತ ಅಲ್ಲ, ನಿನ್ನನ್ನು ನೀನು ಪೂರ್ತಿಯಾಗಿ ಕಂಡುಕೊಳ್ಳೋದಕ್ಕೆ ಸಿಕ್ಕಿರೋ ಒಂದು ಅದ್ಭುತವಾದ ಅವಕಾಶ ಅಂತ ತಿಳಿದ್ಕೋ ಅಂತ ಹೇಳ್ತಾರೆ. ಎಸ್, ಹೌದಲ್ವಾ ಸ್ನೇಹಿತರೆ, ಏಕಾಂತ ಅನ್ನೋದು ನಿಮ್ಮನ್ನು ನೀವು ಪ್ರೀತಿಸೋದಕ್ಕೆ ಸಿಕ್ಕಿರೋ ಸಮಯ. ಇವತ್ತು ನಿಮಗೋಸ್ಕರ ನೀವು ನಿಮಗಾಗಿ ಒಂದು ಕಪ್ ಬಿಸಿ ಕಾಫಿ ಮಾಡ್ಕೊಳ್ಳಿ, ನಿಮಗೆ ಇಷ್ಟವಾದ ಹಾಡನ್ನ ಕೇಳಿ. ನೆನ್ಪಿಡಿ, ಈ ರೇಡಿಯೋದಲ್ಲಿ ನಾನು ನಿಮಗಾಗಿ ಸದಾ ಇರ್ತೀನಿ, ನಿಮ್ಮ ಜೊತೆ ಮಾತನಾಡ್ತಾ ಇರ್ತೀನಿ. ಹಾಗೆ ನೀವು ಒಂಟಿಯಲ್ಲ, ಈ ಸುಂದರ ಸೃಷ್ಟಿಯ ಒಂದು ಭಾಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಗು ನಿಮ್ಮದಾಗಿರಲಿ, ದಿನ ಶುಭವಾಗಿರಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ಭೂಮಿ ಮೇಲೆ ಕೋಟಿ ಕೋಟಿ ಜೀವರಾಶಿ ಬದುಕ್ತಾ ಇದ್ದಾವೆ. ಈ ಭೂಮಿಯ ವಾತಾವರಣ ಸ್ವಲ್ಪ ಏರುಪೇರಾದರೂ ಅಸಂಖ್ಯ ಜೀವಿಗಳ ಪ್ರಾಣಕ್ಕೆ ಕುತ್ತು ಬರುತ್ತೆ. ಜೀವ ಸಂಕುಲದ ರಕ್ಷಣೆಗೆ ಕಾರಣವಾಗಿರುವ ಹಲವು ಪ್ರಮುಖ ಸಂಗತಿಯಲ್ಲಿ ಓಜೋನ್ ಕೂಡ ಒಂದು. ಭೂಮಿ ಮೇಲಿನ ವಾತಾವರಣದಲ್ಲಿ ಇರೋ ಓಜೋನ್ ಪದರ ಒಂದ್ ರೀತಿಯಲ್ಲಿ ಜೀವ ಸಂಕುಲಕ್ಕೆ ರಕ್ಷಾ ಕವಚದಂತೆ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಈ ಓಜೋನ್ ಮತ್ತು ಅದರ ಪದರದ ಮಹತ್ವ ತಿಳಿಯುವುದು ಬಹಳ ಮುಖ್ಯವಾಗಿರುತ್ತೆ. ಇದಕ್ಕಾಗಿ ಪ್ರತಿ ವರ್ಷವೂ ಸೆಪ್ಟೆಂಬರ್ 16 ಅಂದರೆ ಇವತ್ತು ಓಜೋನ್ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಸೊ ಸ್ನೇಹಿತರೆ, ವಿಶ್ವ ಓಜೋನ್ ದಿನ ಹೌದು. ನಾವು ಈ ದಿನವನ್ನ ಯಾಕೆ ಆಚರಿಸ್ತಾ ಇದ್ದೀವಿ ಮತ್ತು ಅದು ನಮ್ಮ ಗ್ರಹಕ್ಕೆ ಯಾಕೆ ಮುಖ್ಯವಾಗಿದೆ ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ತೀನಿ ಸ್ನೇಹಿತರೆ. ಓಜೋನ್ ಪದರವು ಭೂಮಿಯ ವಾತಾವರಣದ ಒಂದು ನಿರ್ದಿಷ್ಟ ಪದರವಾಗಿರುತ್ತೆ. ಇದು ಸೂರ್ಯನಿಂದ ಬರುವ ಅಪಾಯಕಾರಿ ನೇರಳಾತೀತ ಕಿರಣಗಳಿಂದ ಭೂಮಿಯನ್ನ ರಕ್ಷಿಸುವ ಕವಚದಂತೆ ಕಾರ್ಯನಿರ್ವಹಿಸುತ್ತೆ. ಈ ಒಂದು ಕಿರಣಗಳು ನಮ್ಮ ಚರ್ಮಕ್ಕೆ, ಸಸ್ಯಗಳಿಗೆ ಮತ್ತು ಪ್ರಾಣಿಗಳಿಗೆ ಹಾನಿ ಉಂಟು ಮಾಡಬಹುದು. ಇದು 1987 ವಿಶ್ವದ ನಾಯಕರು ಮಾಂಟ್ರಿಯಲ್ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ಒಪ್ಪಂದದ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಓಜೋನ್ ಪದರಕ್ಕೆ ಹಾನಿಕಾರಕವಾದ ರಾಸಾಯನಿಕಗಳನ್ನ ಕಡಿಮೆಗೊಳಿಸುವುದು. ಇದರ ಪರಿಣಾಮವಾಗಿ ಓಜೋನ್ ಪದರದಲ್ಲಿನ ರಂಧ್ರವು ನಿಧಾನವಾಗಿ ಮುಚ್ಚುತ್ತದೆ. ಇದು ನಮ್ಮ ಸಾಮೂಹಿಕ ಪ್ರಯತ್ನಗಳ ಒಂದು ದೊಡ್ಡ ಯಶಸ್ಸು ಅಂತಾನೆ ಹೇಳಬಹುದು. ಆದ್ರೆ ನಾವು ಇನ್ನೂ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ ಸ್ನೇಹಿತರೆ. ಹಾಗಾಗಿ ನಾವು ಪರಿಸರ ಸ್ನೇಹಿ ಉತ್ಪನ್ನಗಳನ್ನ ಬಳಸುವ ಮೂಲಕ ಮತ್ತು ಓಜೋನ್ ಪದರವನ್ನ ರಕ್ಷಿಸಲು ನಮ್ಮದೇ ಆದ ಕೊಡುಗೆಯನ್ನ ನೀಡುವ ಮೂಲಕ ನಮ್ಮ ಭೂಮಿಯನ್ನ ಆರೋಗ್ಯಕರವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಅನುಭವದ ಮಾತು. ಎಸ್, ವಿದ್ಯೆ ನೀಡುವ ವಿನಯ, ಮಾತು ನೀಡುವ ಗೌರವ ಮತ್ತು ಮೌನ ನೀಡುವ ಶಾಂತಿ, ಇವು ನಮ್ಮ ಜೀವನದ ನಿಜವಾದ ಆಸ್ತಿಗಳು. ಏನಂತೀರಾ? ಸರಿತಾನೆ. ಅಂದ್ರೆ ಸಣ್ಣ ಮಕ್ಕಳು ಓದಿದ ವಿದ್ಯೆ ಅವರಿಗೆ ವಿನಯವನ್ನ ತಂದುಕೊಡುತ್ತೆ. ನಾವು ಆಡುವ ಮಾತು ಬೇರೆಯವರಿಂದ ನಮಗೆ ಗೌರವ ತಂದುಕೊಡಲಿ. ಇನ್ನು ಕೆಲವೊಂದ್ಸರಿ ಅನಗತ್ಯ ಚರ್ಚೆಗಳಿಗಿಂತ ಸುಮ್ಮನಿರುವ ಆ ಮೌನ ಇದೆಯಲ್ಲ, ಅದು ನಮ್ಮ ಮನಸ್ಸಿಗೆ ದೊಡ್ಡ ಶಾಂತಿಯನ್ನ ತಂದುಕೊಡುತ್ತೆ. ಸೊ ಜೀವನ ತುಂಬಾ ಸರಳ ಅಂದ್ಕೊಂಡ್ರೆ ಅಷ್ಟೇ ಸುಂದರವಾಗಿರುತ್ತೆ. ಎಂತಹ ಅದ್ಭುತವಾದ ಮಾತು ಅಲ್ವಾ? ಸ್ನೇಹಿತರೆ, ಲೈಫ್ ಅನ್ನೋದು ಕೇವಲ ಒಂದು ಓಟ ಅಲ್ಲ, ಅದರ ಮಧ್ಯೆ ಈ ರೀತಿ ಸಣ್ಣ ಸಣ್ಣ ವಿಚಾರಗಳನ್ನ ಎಂಜಾಯ್ ಮಾಡೋದು ಕೂಡ ಒಂದು ಕಲೆ. ಏನೇ ಇರಲಿ, ಮುಖದ ಮೇಲೆ ಆ ಒಂದು ನಗು ಮಾತ್ರ ಯಾವತ್ತೂ ಕಡಿಮೆ ಮಾಡ್ಕೋಬೇಡಿ. ಯಾಕಂದ್ರೆ ನಿಮ್ಮ ನಗು ಯಾರೋ ಒಬ್ಬರ ದಿನವನ್ನ ಖಂಡಿತ ಸ್ಪೆಷಲ್ ಮಾಡುತ್ತೆ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 9. ಓದುತ್ತಿರುವವರು ಶಾಲಿನಿ ಪಿ ಭಟ್. ಇನ್ನೂ ಹೆಚ್ಚಿನ ಕಷ್ಟಗಳು. ರೈಲು ಚಾರ್ಲ್ಸ್ಟೌನನ್ನು ಬೆಳಗ್ಗೆ ಸೇರಿತು. ಆ ಕಾಲದಲ್ಲಿ ಚಾರ್ಲ್ಸ್ಟೌನ್ನಿಂದ ಜೊಹಾನ್ಸ್ಬರ್ಗ್ಗೆ ರೈಲು ಇರಲಿಲ್ಲ. ಕುದುರೆ ಟಪಾಲ್ ಬಂಡಿ ಇತ್ತು. ಕುದುರೆ ಗಾಡಿ ದಾರಿಯಲ್ಲಿ ರಾತ್ರಿ ಸ್ಯಾಂಡರ್ಟನ್ ಎಂಬಲ್ಲಿ ಉಳಿಯುತ್ತಿತ್ತು. ನನ್ನ ಬಳಿ ಕುದುರೆ ಗಾಡಿಯ ಟಿಕೆಟ್ ಇತ್ತು. ಮೆರಿಟ್ಸ್ಬರ್ಗ್ನಿಂದ ನನ್ನ ಪ್ರಯಾಣ ಒಂದು ದಿನ ತಡವಾದರೂ ಆ ಟಿಕೆಟ್ ರದ್ದಾಗಿರಲಿಲ್ಲ. ಅಲ್ಲದೆ ಅಬ್ದುಲ್ಲಾ ಸೇಠರು ಚಾರ್ಲ್ಸ್ಟೌನ್ನಲ್ಲಿದ್ದ ಕುದುರೆ ಗಾಡಿ ಏಜೆಂಟರಿಗೆ ಒಂದು ತಂತಿ ಕಳುಹಿಸಿ ವಿಷಯವನ್ನು ತಿಳಿಸಿದ್ದರು. ಆದರೆ ಕುದುರೆ ಗಾಡಿಯಿಂದ ನನ್ನನ್ನು ತಪ್ಪಿಸಲು ಏಜೆಂಟನಿಗೆ ಒಂದು ನೆಪ ಸಾಕಾಗಿದ್ದಿತು. ಆದುದರಿಂದ ಆತನು ನಿಮ್ಮ ಟಿಕೆಟ್ ರದ್ದಾಗಿದೆ ಎಂದು ಹೇಳಿದ. ನಾನು ಅವನಿಗೆ ಸರಿಯಾದ ಪ್ರತ್ಯುತ್ತರವನ್ನೇ ಕೊಟ್ಟೆ. ಅವನ ಮನಸ್ಸಿನಲ್ಲಿದ್ದುದು ಗಾಡಿಯಲ್ಲಿ ಸ್ಥಳವಿರಲಿಲ್ಲ ಎಂಬುದಲ್ಲ, ಅವನ ಅಭಿಪ್ರಾಯ ಬೇರೆಯಾಗಿತ್ತು. ಪ್ರಯಾಣಿಕರನ್ನೆಲ್ಲ ಗಾಡಿಯ ಒಳಗಡೆ ಕೂಡಿಸಬೇಕು, ನಾನು ಕೂಲಿ ಮತ್ತು ಆ ಭಾಗಕ್ಕೆ ಹೊಸಬ. ಆದುದರಿಂದ ನನ್ನನ್ನು ಇತರ ಪ್ರಯಾಣಿಕರ ಜೊತೆಯಲ್ಲಿ ಕುಳ್ಳಿರಿಸುವುದು ಯೋಗ್ಯವಲ್ಲವೆಂದೇ ಆ ಲೀಡರ್ ಯೋಚಿಸಿದ್ದ. ಅಂದರೆ ಗಾಡಿ ಮೇಲ್ವಿಚಾರಣೆ ನೋಡಿಕೊಳ್ಳುವವನಿಗೆ ಲೀಡರ್ ಅಥವಾ ಮುಂದಾಳು ಎಂದು ಹೆಸರು. ಗಾಡಿ ಹೊಡೆಯುವವನ ಅಕ್ಕಪಕ್ಕದಲ್ಲಿ, ಅಂದರೆ ಕುಳಿತುಕೊಳ್ಳುವ ಪೆಟ್ಟಿಗೆಯ ಆಚೆ ಈಚೆ ಸ್ಥಳವಿದ್ದಿತು. ಮುಂದಾಳು ಆ ಸ್ಥಳದಲ್ಲಿ ಕುಳಿತುಕೊಳ್ಳುವುದು ಅಲ್ಲಿಯ ಪದ್ಧತಿ. ಆ ದಿನ ಆತ ಗಾಡಿಯ ಒಳಗೆ ಕುಳಿತುಕೊಂಡು ನನ್ನನ್ನು ತನ್ನ ಸ್ಥಳದಲ್ಲಿ ಕೂರಿಸಿದ. ಆಗ ಅದು ಅನ್ಯಾಯ, ಅವಮಾನ ಎಂಬುದು ನನಗೆ ಗೊತ್ತಾಯಿತು. ಆದರೂ ನಾನು ಅದನ್ನು ಸಹಿಸಿಕೊಳ್ಳುವುದು ಸರಿ ಎಂದು ಭಾವಿಸಿದೆ. ಬಲಾತ್ಕಾರದಿಂದ ಗಾಡಿಯ ಒಳಗೆ ಹೋಗಿ ಕುಳಿತುಕೊಳ್ಳಲು ನನಗೆ ಸಾಧ್ಯವಿರಲಿಲ್ಲ. ನಾನು ಅಲ್ಲಿಯೇ ಪ್ರತಿಭಟಿಸುತ್ತಾ ಕುಳಿತಿದ್ದರೆ ನನ್ನನ್ನು ಬಿಟ್ಟು ಗಾಡಿ ಹೊರಟೇ ಹೋಗುತ್ತಿತ್ತು. ಇನ್ನೇನು ಸಂಭವಿಸಬಹುದು, ಬಲ್ಲವರಾರು? ಆದುದರಿಂದ ನನ್ನ ಮನಸ್ಸು ತುಂಬ ಉದ್ವೇಗಗೊಂಡಿದ್ದರೂ ನಾನು ವಿವೇಕಿಯಂತೆ ಸಾರಥಿಯ ಮಗ್ಗುಲಲ್ಲಿ ಕುಳಿತುಕೊಂಡೆ. ಸುಮಾರು 3:30 ಗಾಡಿ ಪರ್ಡೆಕೋಫನ್ನು ತಲುಪಿತು. ಆಗ ಲೀಡರ್ಗೆ ನಾನು ಕುಳಿತುಕೊಂಡ ಸ್ಥಳದಲ್ಲಿ ತಾನು ಕುಳಿತುಕೊಳ್ಳುವ ಇಚ್ಛೆಯುಂಟಾಯಿತು. ಬಹುಶಃ ಆತನಿಗೆ ಸಿಗರೇಟ್ ಸೇದುವುದು ಸ್ವಲ್ಪ ಶುದ್ಧವಾದ ಗಾಳಿಯೂ ಬೇಕಾಗಿದ್ದಿರಬಹುದು. ಆತ ಗಾಡಿ ಹೊಡೆಯುವನಿಂದ ಒಂದು ಕೊಳೆಯಾದ ಗೋಣಿಯ ರಟ್ಟಿನ ಚೂರನ್ನು ತೆಗೆದುಕೊಂಡು ಅದನ್ನು ಗಾಡಿ ಹೊಡೆಯುವವನು ಕಾಲಿಡುವ ಸ್ಥಳದಲ್ಲಿ ಹಲಗೆಯ ಮೇಲೆ ಹಾಸಿ ನನಗೆ, ಸ್ವಾಮಿ ನೀನು ಇಲ್ಲಿ ಕುಳಿತುಕೋ, ನಾನು ಗಾಡಿ ಹೊಡೆಯುವನ ಹತ್ತಿರದಲ್ಲಿ ಕುಳಿತುಕೊಳ್ಳಬೇಕಾಗಿದೆ ಎಂದ. ಆ ಅವಮಾನವನ್ನು ಸಹಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ. ನಾನು ಭಯದಿಂದಲೂ ನಡುಗುತ್ತಲೂ ಅವನಿಗೆ ಹೀಗೆ ಹೇಳಿದೆ, ನನ್ನನ್ನು ಇಲ್ಲಿ ಕೂಡಿಸಿದವನು ನೀನು, ನ್ಯಾಯವಾಗಿ ನನಗೆ ಗಾಡಿಯೊಳಗೆ ಸ್ಥಳ ಕೊಡಬೇಕಾಗಿತ್ತು. ಆ ಅವಮಾನವನ್ನು ನಾನು ಸಹಿಸಿಕೊಂಡೆ. ಈಗ ನೀನು ಹೊರಗಡೆ ಕುಳಿತುಕೊಂಡು ಸಿಗರೇಟ್ ಸೇದಬೇಕಾಗಿದೆ. ಅದಕ್ಕಾಗಿ ನಾನು ನಿನ್ನ ಕಾಲ ಬಳಿ ಕುಳಿತುಕೊಳ್ಳಬೇಕು. ನಾನು ಅಲ್ಲಿ ಕುಳಿತುಕೊಳ್ಳುವುದಿಲ್ಲ, ಬೇಕಾದರೆ ಗಾಡಿಯೊಳಗೆ ಕುಳಿತುಕೊಳ್ಳಲು ಸಿದ್ಧನಾಗಿದ್ದೇನೆ. ಈ ಮಾತುಗಳನ್ನು ನಾನು ಆತುರವಾಗಿ ಆಡಿ ಮುಗಿಸುವಷ್ಟರೊಳಗೆ ಅವನು ನನ್ನ ಮೇಲೆ ಆಕ್ರಮಣ ಮಾಡಿ ನನ್ನ ಕಿವಿಗೆ ಬಲವಾಗಿ ಹೊಡೆಯತೊಡಗಿದ. ನನ್ನ ಕೋಟಿಗೆ ಕೈ ಹಾಕಿ ನನ್ನನ್ನು ಕೆಳಕ್ಕೆ ಎಳೆಯಲು ಯತ್ನಿಸಿದ. ನಾನು ಸಾರಥಿ ಕುಳಿತುಕೊಳ್ಳುವ ಆಸನದ ಹಿತ್ತಾಳೆಯ ಕಂಬಿಗಳನ್ನು ಬಲವಾಗಿ ಹಿಡಿದುಕೊಂಡೆ. ಮುಂಗೈ ಮೂಳೆ ಮುರಿದರೂ ಸರಿ, ಕೈ ಬಿಡುವುದಿಲ್ಲ ಎಂದು ದೃಢ ಸಂಕಲ್ಪ ಮಾಡಿಕೊಂಡೆ. ಆತ ನನ್ನನ್ನು ಬೈಯುತ್ತಿದ್ದ, ಕೆಳಕ್ಕೆ ಎಳೆಯುತ್ತಿದ್ದ, ಹೊಡೆಯುತ್ತಿದ್ದ. ನಾನು ಯಾವ ಪ್ರತೀಕಾರವನ್ನು ಮಾಡದೆ ಸುಮ್ಮನಿದ್ದೆ. ಪ್ರಯಾಣಿಕರು ಇದನ್ನೆಲ್ಲ ನೋಡುತ್ತಿದ್ದರು. ಅವನು ಬಲಶಾಲಿ, ನಾನು ಬಲಹೀನ. ಪ್ರಯಾಣಿಕರಲ್ಲಿ ಕೆಲವರಿಗೆ ಕನಿಕರು ಉಂಟಾಯಿತು. ಏ, ಅವನ ಪಾಡಿಗೆ ಅವನನ್ನು ಬಿಟ್ಟುಬಿಡು, ಹೊಡೆಯಬೇಡ. ಅವನದೇನೂ ತಪ್ಪಿಲ್ಲ, ಅವನು ಹೇಳುವುದು ನ್ಯಾಯವಾಗಿದೆ. ಅಲ್ಲಿ ಅವನಿಗೆ ಕುಳಿತುಕೊಳ್ಳಲು ಸಾಧ್ಯವಾಗದಿದ್ದರೆ ಇಲ್ಲಿ ಬಂದು ನಮ್ಮೊಂದಿಗೆ ಒಳಗೆ ಕುಳಿತುಕೊಳ್ಳಲಿ ಎಂದರು. ಅದೆಲ್ಲ ಸಾಧ್ಯವಿಲ್ಲವೆಂದು ಅವನು ಕೂಗಿದ. ಆದರೆ ಅವನಿಗೆ ಸ್ವಲ್ಪ ಮುಖಭಂಗವಾದಂತೆ ತೋರಿತು. ಅವನು ನನ್ನನ್ನು ಹೊಡೆಯುವುದನ್ನು ನಿಲ್ಲಿಸಿದ. ನನ್ನನ್ನು ಮತ್ತಷ್ಟು ಬೈದು ಹಿಡಿದುಕೊಂಡಿದ್ದ ನನ್ನ ಕೈಯನ್ನು ಬಿಟ್ಟ.
ಗಾಡಿ ಹೊಡೆಯುವನ ಮತ್ತೊಂದು ಮಗ್ಗರಲ್ಲಿ ಕುಳಿತಿದ್ದ ಹಾಟೆಂಟಾನ್ ಸೇವಕರನ್ನು ಕೆಳಕ್ಕೆ ಕುರಿಸಿ ತೆರವಾದ ಆ ಸ್ಥಳದಲ್ಲಿ ತಾನು ಕುಳಿತುಕೊಂಡ. ಪ್ರಯಾಣಿಕರೆಲ್ಲ ತಮ್ಮ ತಮ್ಮ ಸ್ಥಳಗಳಲ್ಲಿ ಕುಳಿತುಕೊಂಡರು. ಶಿಳ್ಳನ್ನು ಊದಿದ ಕೂಡಲೇ ಗಾಡಿ ಹೊರಟಿತು. ನನ್ನ ಹೃದಯ ಡವಡವನೆ ಬಡಿದುಕೊಳ್ಳುತ್ತಿತ್ತು. ನಾನು ಜೀವಂತವಾಗಿ ನನ್ನ ಗುರಿಯನ್ನು ಮುಟ್ಟುತ್ತೇನೆಯೇ ಎಂಬುದು ನನ್ನ ಚಿಂತೆಯಾಗಿತ್ತು. ಆತ ಆಗಿಂದಾಗೆ ನನ್ನನ್ನು ಕೋಪದಿಂದ ನೋಡುತ್ತಿದ್ದ. ನನ್ನ ಕಡೆಗೆ ಬೆರಳು ತೋರಿಸುತ್ತಾ, ಹುಷಾರು ಸ್ಯಾಂಡರ್ಟನ್ ಮಾತ್ರ ಸಿಕ್ಕಲಿ, ನಾನು ನಿನಗೆ ಏನು ಮಾಡುತ್ತೇನೆಂಬುದನ್ನು ತೋರಿಸುತ್ತೇನೆ ಎಂದು ಗುರುಗುಟ್ಟುತ್ತಿದ್ದ. ನಾನು ಮಾತನಾಡದೆ ಕುಳಿತಿದ್ದು, ದೇವರೇ ನನ್ನನ್ನು ಕಾಪಾಡು ಎಂದು ಪ್ರಾರ್ಥಿಸುತ್ತಿದ್ದೆ. ನಾವು ರಾತ್ರಿಗೆ ಸ್ಯಾಂಡರ್ಟನ್ ಸೇರಿದೆವು. ಅಲ್ಲಿ ಕೆಲವು ಭಾರತೀಯರ ಮುಖಗಳನ್ನು ನೋಡಿ ನಾನು ಸಮಾಧಾನದ ನಿಟ್ಟುಸಿರು ಬಿಟ್ಟೆ. ನಾನು ಗಾಡಿಯಿಂದ ಇಳಿದು ಕೂಡಲೇ ಆ ಮಿತ್ರರು, ನಾವು ನಿಮ್ಮನ್ನು ಎದುರುಕೊಂಡು ಇಸಾಸೇಠರ ಅಂಗಡಿಗೆ ಕರೆದುಕೊಂಡು ಹೋಗಲು ಬಂದಿದ್ದೇವೆ. ನಮಗೆ ದಾದಾ ಅಬ್ದುಲ್ಲಾ ತಂತಿ ಕೊಟ್ಟಿದ್ದರು ಎಂದು ಹೇಳಿದರು. ನನಗೆ ತುಂಬ ಸಂತೋಷವಾಯಿತು. ಆನಂತರ ನಾವೆಲ್ಲ ಇಸಾ ಹಾಜಿ ಸುಮರ್ ಸೇಠರ ಅಂಗಡಿಗೆ ಹೋದೆವು. ಸೇಠರು ಅವರ ಗುಮಾಸ್ತರು ನನ್ನ ಸುತ್ತ ಸೇರಿದರು. ನಾನು ಪಟ್ಟ ಸಂಕಟವನ್ನೆಲ್ಲ ಅವರಿಗೆ ತಿಳಿಸಿದೆ. ಅದನ್ನು ಕೇಳಿ ಅವರಿಗೆ ಬಹಳ ದುಃಖವಾಯಿತು. ಅವರಿಗೆ ಸಂಭವಿಸಿದ್ದ ಕ್ರೂರ ಅನುಭವಗಳ ವಿಷಯಗಳನ್ನೆಲ್ಲ ಹೇಳಿ ಅವರು ನನ್ನನ್ನು ಸಮಾಧಾನಗೊಳಿಸಿದರು. ಕುದುರೆಗಾಡಿ ಕಂಪನಿ ಏಜೆಂಟರಿಗೆ ಈ ವಿಷಯವನ್ನೆಲ್ಲ ತಿಳಿಸಬೇಕೆಂದು ನಾನು ಬಯಸಿದೆ. ನಾನು ವಿಷಯ ವಿವರಿಸಿ ಅವರಿಗೆ ಒಂದು ಪತ್ರವನ್ನು ಬರೆದೆ. ಅವರ ನೌಕರ ನನ್ನನ್ನು ಹೆದರಿಸಿದ್ದನ್ನು ಕುರಿತು ಬರೆದೆ. ಮರುದಿವಸ ಬೆಳಗ್ಗೆ ಗಾಡಿ ಮತ್ತೆ ಹೊರಟಾಗ ನನ್ನನ್ನು ಇತರ ಪ್ರಯಾಣಿಕರ ಜೊತೆಯಲ್ಲಿ ಸರಿಯಾದ ಸ್ಥಳದಲ್ಲಿ ಕುರಿಸುವನೆಂಬ ಆಶ್ವಾಸನೆಯನ್ನು ಕೊಡಬೇಕೆಂದು ಕೇಳಿದೆ. ಏಜೆಂಟನು ಈ ಕೆಳಗಿನ ಅರ್ಥ ಬರುವ ಪ್ರತ್ಯುತ್ತರವನ್ನು ಕೊಟ್ಟನು. ಸ್ಯಾಂಡ್ರಟ್ಟನ್ನಿಂದ ದೊಡ್ಡ ಗಾಡಿ ಹೊರಡುತ್ತದೆ. ಅದರ ನೌಕರರು ಬೇರೆಯವರು. ನೀವು ಯಾರ ಮೇಲೆ ದೂರು ಕೊಟ್ಟಿರುವರೋ ಆ ನೌಕರ ನಾಳೆ ಅದರಲ್ಲಿರುವುದಿಲ್ಲ. ನಿಮ್ಮನ್ನು ಇತರ ಪ್ರಯಾಣಿಕರ ಜೊತೆ ಕೂರಿಸಲಾಗುವುದು. ಇದರಿಂದ ನನಗೆ ಸ್ವಲ್ಪ ಸಮಾಧಾನವಾಯಿತು. ನನಗೆ ಹಿಂಸೆ ಮಾಡಿದ ಆ ನೌಕರನ ಮೇಲೆ ಮೊಕದ್ದಮೆ ನಡೆಸಬೇಕೆಂಬುದು ನನ್ನ ಇಷ್ಟವಾಗಿರಲಿಲ್ಲ. ಹೀಗೆ ನನ್ನ ಮೇಲೆ ಬಲಪ್ರಯೋಗ ಮಾಡಿದ ಅಧ್ಯಾಯ ಇಲ್ಲಿಗೆ ಮುಗಿಯಿತು. ಈ ಅಧ್ಯಾಯ ಮುಂದುವರಿಯುವುದು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸ್ವಲ್ಪ ತಾಳಿ. ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
1: ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
1: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
7: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
6: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
8: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ 12ನೇ ಶತಮಾನದ ಶರಣ ಚಳುವಳಿಯ ಮಹಾನ್ ಶರಣರು ಹಾಗೆ ಬಸವಣ್ಣನವರ ಸಮಕಾಲೀನರು ಅನುಭವ ಮಂಟಪದ 770 ಅಮರಗಣಗಳಲ್ಲಿ ಒಬ್ಬರು ಅನಿಸಿಕೊಂಡಂಥ ಕಾಯಕ ಯೋಗಿ ನುಲಿಯ ಚಂದೆಯನವರ ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗಿವತ್ತು ತುಮಕೂರಿನ ಶ್ರೀ ಶಾರದಾಂಬಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಶ್ರೀಮತಿ ಶ್ರೀದೇವಿಯವರು ನಮ್ಮ ಜೊತೆಗಿದ್ದಾರೆ. ಇವರು ನುಲಿಯ ಚಂದಯ್ಯನವರ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣರಾದಂತಹ ನುಲಿಯ ಚಂದಯ್ಯನವರ ವಿಚಾರಧಾರೆಯನ್ನ ತಿಳಿಸಬಹುದಾ?
9: 12ನೇ ಶತಮಾನದ ಪ್ರಮುಖ ಶಿವಶರಣ ಹಾಗೂ ವಚನಕಾರರಾದ ಕಾಯಕ ಯೋಗಿ ನುಲಿಯ ಚಂದಯ್ಯನವರು ಜನಿಸಿದ್ದು ಕ್ರಿಸ್ತ ಶಕ 1117ರಲ್ಲಿ ಸಿಂದಗಿ ತಾಲೂಕಿನ ಶಿವಣಗಿ ಗ್ರಾಮದಲ್ಲಿ, ಬಿಜಾಪುರ ಜಿಲ್ಲೆ. ಇವರ ವಚನದ ಅಂಕಿತ ಚಂದೇಶ್ವರಲಿಂಗ. ಇವರ ಕಾಯಕವೆಂದರೆ ಹುಲ್ಲಿನಿಂದ ಹಗ್ಗವನ್ನು ಹೊಸೆದು ಮಾರಿ ಬಂದಂತಹ ಆದಾಯದಿಂದ ದಾಸೋಹವನ್ನು ನಡೆಸುವುದು. ಕರ್ನಾಟಕ ಸರ್ಕಾರವು ಇವರ ಗೌರವಾರ್ಥವಾಗಿ ಅಧಿಕೃತವಾಗಿ ಇವರ ಜಯಂತಿಯನ್ನು ಆಚರಿಸುತ್ತಿದೆ. ಕಾಯಕವೇ ಕೈಲಾಸ ಎಂಬ ತತ್ವಕ್ಕೆ ಶ್ರೇಷ್ಠ ಉದಾಹರಣೆಯಾಗಿ ಬಾಳಿದಂತಹವರು 12ನೇ ಶತಮಾನದ ಶಿವಶರಣ ನುಲಿಯ ಚಂದಯ್ಯ. ಇವರು ಬಸವಣ್ಣನವರ ಕಲ್ಯಾಣ ಕ್ರಾಂತಿಯ ಸಕ್ರಿಯ ಶರಣರಲ್ಲಿ ಒಬ್ಬರಾಗಿದ್ದರು. ಒಮ್ಮೆ ಹುಲ್ಲು ಕುಯ್ಯುವಾಗ ಇವರ ಇಷ್ಟಲಿಂಗವು ಹುಲ್ಲಿನ ಪೊದೆಯಲ್ಲಿ ಜಾರಿ ಬಿದ್ದಿತು. ತನ್ನ ಕಾಯಕವೇ ನನಗೆ ಮುಖ್ಯ, ಕಾಯಕ ತಪ್ಪಿದರೆ ಲಿಂಗ ಪೂಜೆಗೆ ಅರ್ಥವಿಲ್ಲ ಎಂದು ಭಾವಿಸಿದ ಚಂದಯ್ಯನವರು ಲಿಂಗವನ್ನು ಹುಡುಕದೆ ತಮ್ಮ ಕಾಯಕವನ್ನು ಮುಂದುವರಿಸಿದರು. ನಂತರ ಲಿಂಗವೇ ಅವರ ಕಾಯಕ ನಿಷ್ಠೆಗೆ ಮೆಚ್ಚಿ ಚಂದಯ್ಯನವರನ್ನು ಹಿಂಬಾಲಿಸಿ ಬಂದಿತು. ಆದರೆ ಚಂದಯ್ಯನವರು ಕಾಯಕ ಮಾಡದೆ ಸುಮ್ಮನೆ ಕೂತು ಉಣ್ಣುವ ಲಿಂಗ ನನಗೆ ಬೇಡ, ಕಾಯಕ ಮಾಡದೆ ಸುಮ್ಮನೆ ಕೂತು ಉಣ್ಣುವ ಲಿಂಗ ನನಗೆ ಬೇಡ, ನೀನು ಕಾಯಕದಲ್ಲಿ ಪಾಲ್ಗೊಂಡರೆ ಮಾತ್ರ ನನ್ನ ಬಳಿ ಇರಬಹುದು ಎಂದು ತಿಳಿಸಿದರು. ಇದು ಇವರ ಕಾಯಕದ ಮಹತ್ವವನ್ನು ದೇವರಿಗಿಂತಲೂ ಎತ್ತರದಲ್ಲಿ ನಿಲ್ಲಿಸಿದ ಅಪೂರ್ವವಾದಂತಹ ಘಟನೆ. ಕಾಯಕ ಎಂಬುದು ಬರೀ ಶ್ರಮವಲ್ಲ, ಅದರಲ್ಲಿ ಅಹಂಕಾರವಿರಬಾರದು. ಯಾವುದೇ ಕೆಲಸವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಬೇಕು ಎಂಬುದನ್ನು ತಮ್ಮ ವಚನಗಳಲ್ಲಿ ಬಹಳ ಸೊಗಸಾಗಿ ಪ್ರತಿಪಾದಿಸಿದ್ದಾರೆ. ದುಡಿದು ಗಳಿಸಿದ್ದನ್ನು ಸಮಾಜಕ್ಕೆ ಅಥವಾ ದಾಸೋಹಕ್ಕೆ ನೀಡಬೇಕು. ಕಾಯಕವಿಲ್ಲದ ದಾಸೋಹವಾಗಲಿ, ದಾಸೋಹವಿಲ್ಲದ ಕಾಯಕವಾಗಲಿ ಅಪೂರ್ಣ ಎಂಬುದು ಇವರ ವಿಚಾರ. ದೇವರು ದೇವಸ್ಥಾನದಲ್ಲಾಗಲಿ ಅಥವಾ ಬರೀ ಕಲ್ಲು ಲಿಂಗದಲ್ಲಾಗಲಿ ಇಲ್ಲ, ವ್ಯಕ್ತಿಯ ಸತ್ಯ ಶುದ್ಧ ಕಾಯಕದಲ್ಲಿ ಇರುತ್ತಾನೆ ಎಂಬುದು ಇವರ ದೃಢವಾದ ನಂಬಿಕೆಯಾಗಿತ್ತು. ಗುರು

0: ಇವರ ವಚನಗಳು ಕಾಯಕ ನಿಷ್ಠೆ, ಸ್ವಾವಲಂಬನೆ, ಶ್ರಮದ ಗೌರವ ಮತ್ತು ಸರಳ ಜೀವನದ ಮೌಲ್ಯಗಳನ್ನು ಸಾರುತ್ತವೆ. 12ನೇ ಶತಮಾನದಲ್ಲಿ ಬಸವಣ್ಣನವರ ನಾಯಕತ್ವದಲ್ಲಿ ಕಲ್ಯಾಣದಲ್ಲಿ ನಡೆಯುತ್ತಿದ್ದ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯಿಂದ ಆಕರ್ಷಿತರಾಗಿ ಕಲ್ಯಾಣಕ್ಕೆ ಬಂದು ಇಲ್ಲಿ ಶರಣರ ಅನುಭವ ಮಂಟಪದ ಸಕ್ರಿಯ ಸದಸ್ಯರಾಗಿ ಭಾಗವಹಿಸಿದರು.
1: ಕಾಯಕಕ್ಕೆ ಹೆಚ್ಚು ಮಹತ್ವವನ್ನ ಕೊಟ್ಟಂತ ಹಾಗೆ ಕಾಯಕ ಮತ್ತು ದಾಸೋಹಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದಂತ ನೂಲಿಯ ಚಂದಯ್ಯನವರ ವಿಚಾರಧಾರೆಯನ್ನು ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಶ್ರೀದೇವಿ ಮೇಡಮ್ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತುಮಕೂರಿನ ಶ್ರೀ ಶಾರದಾಂಬಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಶ್ರೀದೇವಿಯವರು ನುಲಿಯ ಚಂದಯ್ಯನವರ ವಿಚಾರಧಾರೆಯನ್ನು ಹೇಳ್ತಾ ಇದ್ರು. ಈಗ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
3: ಚಂದಯ್ಯನವರ ಲಿಂಗ ಕಳಚಿ ಬಿದ್ದ ಪ್ರಸಂಗವು ಶರಣ ಸಾಹಿತ್ಯದಲ್ಲಿಯೇ ಅತ್ಯಂತ ಕ್ರಾಂತಿಕಾರಿಯಾದ ಘಟನೆ. ಚಂದಯ್ಯನವರು ಕೆರೆಯಲ್ಲಿ ಹುಲ್ಲು ಕೊಯ್ಯುತ್ತಿರುವ ಸಂದರ್ಭದಲ್ಲಿ ಅವರ ಕೊರಳಲ್ಲಿದ್ದ ಇಷ್ಟಲಿಂಗ ನೀರಿಗೆ ಜಾರಿ ಬಿದ್ದಿರುತ್ತದೆ. ಸಾಮಾನ್ಯ ಭಕ್ತರಾಗಿದ್ದರೆ ಲಿಂಗವನ್ನು ಕಳೆದುಕೊಂಡೆ ಎಂದು ಭಯಭೀತರಾಗಿ ಗೋಳಾಡುತ್ತಿದ್ದರು. ಆದರೆ ಚಂದಯ್ಯನವರು, ಲಿಂಗ ಹೋದರೇ ಹೋಯಿತು, ನನ್ನ ಕಾಯಕದ ಸಮಯ ಹಾಳಾಗಬಾರದು ಎಂದು ಲಿಂಗವನ್ನೂ ಲೆಕ್ಕಿಸದೆ ಕಾಯಕದಲ್ಲಿ ಮುಂದುವರಿಯುತ್ತಾರೆ. ಕಾಯಕವೇ ಪ್ರತ್ಯಕ್ಷ ದೈವ. ಕಾಯಕವನ್ನು ಬಿಟ್ಟು ಮಾಡುವ ಪೂಜೆ ಪುನಸ್ಕಾರಗಳು ನಿಷ್ಪ್ರಯೋಜಕ ಎಂಬುದು ಇವರ ನಿಲುವಾಗಿತ್ತು. ದೇವರಿಗಿಂತಲೂ ಕಾಯಕವೇ ದೊಡ್ಡದು. ಲಿಂಗವೇ ಚಂದಯ್ಯನವರ ಕಾಯಕ ನಿಷ್ಠೆಗೆ ಮೆಚ್ಚಿ ಸೋತು ಅವರನ್ನು ಹಿಂಬಾಲಿಸಿ ಬಂದಾಗ, ನನ್ನ ಜೊತೆ ಇರಬೇಕಾದರೆ ನೀನೂ ಹುಲ್ಲು ಹೊರೆಯನ್ನು ಕೊಯ್ಯುವ, ಹಗ್ಗ ಹೊಸೆಯುವ ಶ್ರಮವನ್ನು ವಹಿಸಬೇಕು ಎಂದು ಷರತ್ತು ವಿಧಿಸುತ್ತಾರೆ. ಇದು ಶ್ರಮಿಸದೆ ಯಾರೂ ಉಣ್ಣಬಾರದು, ದೇವರಿಗೂ ಈ ನಿಯಮ ಅನ್ವಯಿಸುತ್ತದೆ ಎಂದು ಶ್ರಮವನ್ನು ಗೌರವಿಸಿ ಶ್ರಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತದೆ. ನುಲಿಯ ಚಂದಯ್ಯನವರ ವಚನಗಳು ಚಂದೇಶ್ವರ ಲಿಂಗ ಎಂಬ ಅಂಕಿತ ನಾಮದಿಂದ ಕೊನೆಗೊಳ್ಳುತ್ತವೆ. ಇವರ ವಚನಗಳಲ್ಲಿ ಕಂಡುಬರುವಂತಹ ಪ್ರಸಿದ್ಧ ಅಂಶಗಳೆಂದರೆ, ಅಹಂಕಾರದಿಂದ ಮುಕ್ತರಾಗಿರಬೇಕು. ನಾನು ಕಾಯಕ ಮಾಡುತ್ತಿದ್ದೇನೆ, ನಾನು ದಾನ ಮಾಡುತ್ತಿದ್ದೇನೆ ಎಂದು ಅಹಂಕಾರಿಯಾಗಬಾರದು. ಹಾಗೆ ಶುದ್ಧ ಕಾಯಕ, ಸತ್ಯ ಶುದ್ಧ ಕಾಯಕವನ್ನು ನಾವು ಮೋಸ ವಂಚನೆ ಇಲ್ಲದೆ ಕಾಯಕದಿಂದ ಬಂದ ಆದಾಯ ಮಾತ್ರದಿಂದಲೇ ದಾಸೋಹಕ್ಕೆ ಅರ್ಥ ಒಂದು ಅರ್ಹವಾದ ಯೋಗ್ಯತೆ ಇರುತ್ತದೆ ಎಂದರು. ಧಾರ್ಮಿಕ ಮೂಢನಂಬಿಕೆಗಳನ್ನು ಖಂಡಿಸುತ್ತಾರೆ. ಬಾಹ್ಯ ಆಡಂಬರದ ಪೂಜೆಗಳಿಗಿಂತ ಅಂತರಂಗದ ಕಾಯಕ ನಿಷ್ಠೆಯೇ ಶ್ರೇಷ್ಠವೆಂದು ಸಾರಿ ಸಾರಿ ಹೇಳುತ್ತಾರೆ. ಇವರ ಸಾಮಾಜಿಕ ಕೊಡುಗೆ ಮತ್ತು ಇಂದಿಗೆ ಪ್ರಸ್ತುತತೆ ಎಂದರೆ, ಶ್ರಮ ಸಂಸ್ಕೃತಿಯ ಜನಕರಾದ ಇವರು ಅಂದಿನ ಸಮಾಜದಲ್ಲಿದ್ದ ಕೀಳು ಮೇಲು ಎನ್ನುವ ವೃತ್ತಿ ತಾರತಮ್ಯವನ್ನು ಅಳಿಸಿ ಹುಲ್ಲು ಕೊಯ್ಯುವ ಕಾಯಕಕ್ಕೂ ಅತ್ಯುತ್ತಮವಾದ ಗೌರವವನ್ನು ತಂದುಕೊಟ್ಟದ್ದು. ಸ್ವಾವಲಂಬನೆ, ಯಾರ ಹಂಗೂ ಇಲ್ಲದೆ ಸ್ವಪ್ರಯತ್ನದಿಂದ ಬಾಳುವುದು ಹೇಗೆ ಎಂಬುದನ್ನು ಜಗತ್ತಿಗೆ ಸಾರಿ ತೋರಿಸಿಕೊಟ್ಟವರು. ಕಾಯಕದ ಶ್ರೇಷ್ಠತೆ ಮತ್ತು ಕರ್ಮಬಂಧ ಮುಕ್ತಿಯ ವಚನ.

0: ಚಂದಯ್ಯನವರು ಇಲ್ಲಿ ಕಾಯಕದ ಅಂತರಂಗದ ಉದ್ದೇಶವನ್ನ ಸ್ಪಷ್ಟಪಡಿಸುತ್ತಾರೆ. ನಾನು ಮಾಡುವ ಕೆಲಸವನ್ನ ಯಾರಿಗೋ ತೋರಿಸಲು ಅಥವಾ ಗುರು ಲಿಂಗ ಜಂಗಮರನ್ನ ಮೆಚ್ಚಿಸಲು ಮಾಡುತ್ತಿಲ್ಲ. ಬದಲಾಗಿ ನನ್ನ ಹುಟ್ಟು ಸಾವುಗಳೆಂಬ ಭವಬಂಧನದಿಂದ ಮುಕ್ತನಾಗಲು ಮತ್ತು ಆತ್ಮಶುದ್ಧಿಗಾಗಿ ಮಾಡುತ್ತೇನೆ ಎನ್ನುತ್ತಾರೆ. ಯಾವುದೇ ಕೆಲಸದಲ್ಲಿ ನಾನು ಮಾಡುತ್ತಿದ್ದೇನೆ ಎನ್ನುವಂಥ ಅಹಂಕಾರವಿರಬಾರದು. ಇದು ನನ್ನದೇ ಎಂಬ ಮಮಕಾರ ಭಾವನೆಯಾಗಲಿ ಇರಬಾರದು. ಅಹಂಕಾರವಿಲ್ಲದೆ ಮಾಡುವ ಶ್ರದ್ಧೆಯ ಕಾಯಕವೇ ನಿಜವಾದ ಕೈಲಾಸ, ಅದುವೇ ಮುಕ್ತಿ ಮತ್ತು ಅಹಂಕಾರ ಕಾಯಕಕ್ಕೆ ದೇವರು ಒಲಿಯನು ಎನ್ನುತ್ತಾರೆ.
1: ನುಲಿಯ ಚಂದಯ್ಯನವರು ಕಾಯಕದ ಕುರಿತು ಹೇಳಿರುವ ವಿಚಾರ ಅಂದ್ರೆ, ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದ್ರು ಕೂಡ ಆ ಕೆಲಸದ ಬಗ್ಗೆ ಅಹಂಕಾರವಿರಬಾರ್ದು, ವಿನಯತೆ ಇರಬೇಕು, ಶ್ರದ್ಧೆ ಇರಬೇಕು ಎಂಬುದನ್ನ ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಶ್ರೀದೇವಿ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳಿಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತುಮಕೂರಿನ ಶ್ರೀ ಶಾರದಾಂಬಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಶ್ರೀದೇವಿಯವರು ನುಲಿಯ ಚಂದಯ್ಯನವರ ವಿಚಾರಧಾರೆಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
1: ಮಾತಿನಲ್ಲಿ ಜ್ಞಾನವಿದ್ದು ಕಾಯಕದ

ದೊಡ್ಡ ದೊಡ್ಡ ಶಾಸ್ತ್ರ ವೇದಾಂತಗಳ ಮಾತುಗಳನ್ನು ಆಡುವುದು ಬಹಳ ಸುಲಭ, ಆದರೆ ಅದನ್ನು ಕರ್ತವ್ಯದಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ. ಕಾಯಕದಲ್ಲಿ ಶ್ರದ್ಧೆ ಇಲ್ಲದೆ ಆಡುವ ದೊಡ್ಡ ಮಾತುಗಳು ನಿಷ್ಪ್ರಯೋಜಕ. ಕಾಯಕ ಮಾಡುತ್ತಿರುವಾಗ ಮನಸ್ಸು ಅಂತರಂಗದ ದೇವರಲ್ಲಿ ನೆಲೆಗೊಂಡಿದ್ದರೆ ಅಂತಹ ಕಾಯಕದ ಒಳಗಡೆ ಯೋಗಿ ಇರುತ್ತಾನೆ. ಯಾವುದೇ ಸಂಸಾರದ ತಾಪತ್ರಯಗಳು ಅಥವಾ ಜನನ ಮರಣಗಳ ಭಯ ಭವ ಇರುವುದಿಲ್ಲ ಎನ್ನುತ್ತಾರೆ. ಬಾಹ್ಯದ

0: ಚಂದೇಶ್ವರಲಿಂಗವಾ ಕೂಡುವ ದಾರಿಯಯ್ಯ. ಹೊರಗಿನ ಆಡಂಬರ, ವೇಷಭೂಷಣ ಅಥವಾ ಧಾರ್ಮಿಕ ವಿಧಿ ವಿಧಾನಗಳಿಗೆ ಮರುಳಾಗಿ ಮೂಲ ಕರ್ತವ್ಯವಾದ ನಿಷ್ಠೆಯನ್ನೇ, ಕಾಯಕವನ್ನೇ ಮರೆತರೆ ಶಿವನ ಅನುಗ್ರಹ ಸಿಗುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಅಂತರಂಗದ ಶಕ್ತಿ ಮತ್ತು ಜವಾಬ್ದಾರಿಯನ್ನು ಅರಿತು ಸತ್ಯ ಪ್ರಮಾಣದಿಂದ ತನ್ನ ವೃತ್ತಿಯನ್ನು ನಿರ್ವಹಿಸಿದರೆ ಮಾತ್ರ ಮುಕ್ತಿ ಅಥವಾ ದೇವರ ದರ್ಶನ ಸಾಧ್ಯ ಎನ್ನುವುದನ್ನು ಈ ವಚನ ಸ್ಪಷ್ಟಪಡಿಸುತ್ತದೆ. ಹೀಗೆ ನುಲಿಯ ಚಂದಯ್ಯನವರ ವಿಚಾರಗಳ ಒಟ್ಟು ಸಾರಾಂಶವೆಂದರೆ ಶ್ರಮ ಹಾಗೂ ಧ್ಯಾನ ಒಂದೇ. ಶರಣರಿಗೆ ಶ್ರಮ ಬೇರೆ, ಧರ್ಮ ದಾನ ಧ್ಯಾನ ಯಾವುದೂ ಬೇರೆ ಅಲ್ಲ. ಮಾಡುವ ಕಾಯಕವೇ ಧ್ಯಾನ, ಮಾಡುವ ಕಾಯಕ ಸ್ಥಳವೇ ದೇವಸ್ಥಾನ. ಹಾಗೆ ಸಾಮಾಜಿಕ ಚಿಂತನೆ, ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಸಮಾನವಾದಂತಹ ಗೌರವವಿದೆ. ಯಾವ ಕಾಯಕವೂ ಕೀಳಲ್ಲ ಎಂಬುದನ್ನು ಇವರು ತಮ್ಮ ಕಾಯಕದ ಮೂಲಕವೇ ತೋರಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು.
1: ನುಲಿಯ ಚಂದಯ್ಯನವರ ವಿಚಾರಧಾರೆಯನ್ನು ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು ಮೇಡಮ್. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತುಮಕೂರಿನ ಶ್ರೀ ಶಾರದಾಂಬಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ ಶ್ರೀದೇವಿಯವರು ನುಲಿಯ ಚಂದಯ್ಯನವರ ವಿಚಾರಧಾರೆಯನ್ನು ತಿಳಿಸ್ಕೊಟ್ರು. ಅಂದ್ರೆ ನುಲಿಯ ಚಂದಯ್ಯನವರು ಹಗ್ಗ ಹೊಸೆಯುವುದು ಕೇವಲ ಹೊಟ್ಟೆಪಾಡಿನ ಕೆಲಸವಾಗಿರಲಿಲ್ಲ, ಅದು ಅದೇ ಯೋಗ, ಅದೇ ಪೂಜೆ, ಅದೇ ಧ್ಯಾನ ಅಂತ ಹೇಳಿ ಅನ್ಕೊಂಡಿದ್ರು. ಜೊತೆಗೆ ಕಾಯಕ ತತ್ವದ ನಾಲ್ಕು ಹಂತಗಳನ್ನ ಅವರು ಪಾಲಿಸಿದ್ರಂತೆ. ಅಂದ್ರೆ ಕಾಯಕದಲ್ಲಿ ಪರಿಶುದ್ಧತೆ ಇರಬೇಕು, ಕಾಯಕದಲ್ಲಿ ಸ್ವಾವಲಂಬನೆ ಇರಬೇಕು, ಕಾಯಕದಲ್ಲಿ ದಾಸೋಹದ ಪರಿಕಲ್ಪನೆ ಇರಬೇಕು, ಹಾಗೆ ಕಾಯಕದ ಬಗ್ಗೆ ನಮಗೆ ನಿಷ್ಠೆ ಇರಬೇಕು. ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಅದರ ಬಗ್ಗೆ ಅಹಂಕಾರ ಇರಬಾರ್ದು, ಆ ಕಾಯಕವನ್ನ ನಾವು ಗೌರವಿಸಬೇಕು, ಗೌರವದಿಂದ ಕಾಣಬೇಕು ಎಂಬ ಒಂದು ಚಿಂತನೆಯನ್ನ ಹೊಂದಿದ್ರು ನುಲಿಯ ಚಂದಯ್ಯನವರು. ಇಂತಹ ನುಲಿಯ ಚಂದಯ್ಯನವರ ವಿಚಾರಧಾರೆಯನ್ನ ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್ಎಸ್ಎಲ್ಸಿ ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
1: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
0: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
1: ಕೋರ್ಸ್ ಮುಗಿದ ತಕ್ಷಣ ಕೈತುಂಬ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
0: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
1: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮಹಾಲಕ್ಷ್ಮಿ ಸ್ವೀಟ್ಸ್.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
0: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ
1: ಕನ್ನಡದ
0: ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಕರುಣೆ ನಿರ್ಬಂಧವೇ, ದೊರೆಗೆ ನೀ ಭಿನ್ನ ಇಸೆ 108 ಬಯಕೆಗಳ, ಸರಿತನಗೆ ತೋರ್ದ ನಿತನ್ ಅದದೊಳವ ನೀವಂ, ಅರಿಕೆಯೆಲ್ಲವ ನಡೆಸದಿರೆ ದೊರೆಯ ಸುಳ್ಳ ಹನೆ, ಕರುಣೆ ನಿರ್ಬಂಧವೇ ಮಂಕುತಿಮ್ಮ. ದೊರೆಗೆ ನೀಂ ಭಿನ್ನ ಇಸೆ, ದೊರೆಗೆ ರಾಜನಿಗೆ ನೀನು ಭಿನ್ನ ಇಸೆ ದೊರೆಗೆ ನೀಂ ಭಿನ್ನ ಇಸೆ ದೊರೆಗೆ ರಾಜನಿಗೆ ನೀನು ಭಿನ್ನ ಇಸೆ ಭಿನ್ನ ಇಸೆ ಅಂದರೆ ಬೇಡಿದ್ರೆ 108 ಬಯಕೆಗಳ, ನಮ್ಮ 108 ಬಯಕೆಗಳನ್ನು. ಸರಿ ತನಗೆ ತೋರ್ದ ನಿತನ್, ಸರಿ ತನಗೆ ತೋರ್ದ ತೋರಿದ ಅನಿತನ್ ಕೆಲವನ್ನು, ತನಗೆ ಸರಿ ಅಂತ ಅನ್ನಿಸಿದ ಕೆಲವನ್ನು. ಅದರೊಳವ ನೀವಂ, ಅದರೊಳು ಅವನು ಇವಂ ಅದರಲ್ಲಿ ಅವನು ನೀಡ್ತಾನೆ, ಸರಿ ಅಂತ ಅನಿಸಿದ್ದು ಕೆಲವನ್ನು ಅವನು ಕೊಡ್ತಾನೆ. ಅರಿಕೆ ಎಲ್ಲವ ನಡೆಸದಿರೆ, ಅರಿಕೆ ಅಂದರೆ ಬೇಡಿಕೆ, ನಮ್ಮೆಲ್ಲ ಬೇಡಿಕೆಯನ್ನು ಎಲ್ಲವನ್ನು ಅವನು ನಡೆಸದಿರೆ ಕೊಡದೇ ಇದ್ದರೆ ದೊರೆಯೇ ಸುಳ್ಳಹನೆ, ಆ ದೊರೆನೇ ಸುಳ್ಳು ಅನಿಸ್ಕೊಳ್ತಾನ. ಕರುಣೆ ನಿರ್ಬಂಧ ವೇಮ್, ಕರುಣೆ ಅನ್ನೋದು ನಿರ್ಬಂಧ ಬಲವಂತನ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ದೊರೆಗೆ ನೀಂ ಭಿನ್ನ ಇಸೆ 108 ಬಯಕೆಗಳ, ಸರಿ ತನಗೆ ತೋರ್ದನ್ ಅನಿತನ್, ತೋರ್ದ ಅನಿತನ್ ಅದರೊಳವನು ಈವಂ ಅರಿಕೆ ಎಲ್ಲವ ನಡೆಸದೇ ಇರೆ ದೊರೆಯೇ ಸುಳ್ಳು ಅಹನೆ, ಕರುಣೆ ನಿರ್ಬಂಧವೇಂ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ನಾವು ಭಗವಂತನಲ್ಲಿ 108 ಆಸೆಗಳನ್ನು ಈಡೇರಿಸೋ ಹಾಗೆ ಬೇಡಿದರೆ ಅವನು ತನಗೆ ಸರಿ ಅನಿಸಿದಷ್ಟು ಮಾತ್ರ ಕೊಡ್ತಾನೆ. ಒಮ್ಮೆ ಬೇಡಿದ್ದ ಎಲ್ಲವನ್ನ ಅವನು ನೀಡಲಿಲ್ಲ ಅನ್ನಿ, ಆಗ ದೇವ್ರೆ ಸುಳ್ಳು ಅನ್ನೋದಕ್ಕಾಗತ್ತಾ? ಕರುಣೆ ಸ್ವೇಚ್ಛೆ ಆಗಬಾರ್ದು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಇಲ್ಲಿ ಒಂದು ಸುಂದರವಾದ ಚಿತ್ರವನ್ನ ಕಗ್ಗ ಕೊಡ್ತಾ ಇದೆ ಅಲ್ವಾ. ನಮ್ಮ ಬಯಕೆಗಳಿಗೆ ಕೊನೆ ಅನ್ನೋದೇ ಇಲ್ಲ. ಒಬ್ಬ ಮನುಷ್ಯ ತನ್ನ ರಾಜ್ಯದ ದೊರೆ ಮುಂದೆ ಹೋಗಿ ತನ್ನ ಬಯಕೆಗಳ ಪಟ್ಟಿಯನ್ನು ಇಟ್ಟು ಬೇಡ್ಕೊಂಡ್ರೆ ರಾಜ ಏನ್ ಮಾಡ್ತಾನೆ? ಪಟ್ಟಿಯನ್ನ ಗಮನಿಸಿ ಅದ್ರ ಜೊತೆ ಬೇಡ್ದವನ ಯೋಗ್ಯತೆನ ತಾಳೆ ಹಾಕಿ ಬೇಡಿಕೆಗಳಲ್ಲಿ ಯಾವುದು ಯೋಗ್ಯವೋ, ಅವನ ಶಕ್ತಿಗೆ ಹಿತವೋ, ಅದನ್ನು ನೋಡಿ ಕೆಲವನ್ನ ಪೂರೈಸಬಹುದು. ಕೇಳಿದ್ದನ್ನೆಲ್ಲ ಕೊಡೋದಿಲ್ಲ ಅಂತಂದ್ರೆ ಅವನು ರಾಜನಾದದ್ದು ಸುಳ್ಳ? ಕರುಣೆಯಿಂದ ನೀಡೋದಕ್ಕೆ ಬಲವಂತ ಸಲ್ಲದು ಅಲ್ವಾ? ಈ ಉದಾಹರಣೆಯಲ್ಲಿ ಬೇಡುವವ ಮತ್ತೆ ರಾಜನ ಚಿತ್ರಣ ಇದ್ರೂ ಸಹ ಅದರ ಹಿನ್ನೆಲೆಯ ಆಶಯ ಮನುಷ್ಯ ಮತ್ತೆ ಭಗವಂತನ ಸಂಬಂಧ.

0: ಆಗಿಲ್ಲ. ಇವನ್ನೆಲ್ಲ ಗಮನಿಸಿ ದೇವರು ನಾವು ಬೇಡಿದವುಗಳಲ್ಲಿ ಕೆಲವೊಂದನ್ನ ಮಾತ್ರ ಕರುಣೆಯಿಂದ ದಯಪಾಲಿಸ್ತಾನೆ. ಅದು ಕರುಣೆ, ಯಾಕಂದ್ರೆ ಅದರಿಂದಲೇ ನಮಗೆ ಒಳಿತು. ಅದು ಆ ಕ್ಷಣಕ್ಕೆ ತೋರ್ಲಿಕ್ಕಿಲ್ಲ, ಒಂದು ಸ್ವಲ್ಪ ಸಮಯ ಕಳೆದ ಮೇಲೆ ಹಾಗಾದದ್ದು ಒಳ್ಳೆಯದೇ ಅನ್ನಿಸಬಹುದು. ಕರುಣೆಯಿಂದ ನೀಡಿದ್ದನ್ನು ವಿನಮ್ರತೆಯಿಂದ ಸ್ವೀಕರಿಸಬೇಕು. ಕರುಣೆನ ಬಲವಂತದಿಂದ ಒತ್ತಾಯದಿಂದ ಕೇಳೋದಿಕ್ಕೆ ಹೋಗಬಾರ್ದು. ಈ ಲೋಕದಲ್ಲಿ ಎಷ್ಟು ಜೀವಿಗಳಿದೆಯೋ ಎಲ್ಲರೂ ಅವರವರ ಬಯಕೆಗಳ ಈಡೇರಿಕೆಗಾಗಿ ಆ ಪರಮಾತ್ಮನಲ್ಲಿ ಮೊರೆ ಇಡ್ತಾನೆ ಇರ್ತಾರೆ. ಆದರೆ ಯಾರಿಗೂ ಬಯಸಿದ್ದೆಲ್ಲ ಸಿಗೋದೇ ಇಲ್ಲ. ಸಿಕ್ಕಿದ್ದೆಲ್ಲ ನಮ್ಮ ಅನುಕೂಲಕ್ಕೆ ಆಗಬಹುದು ಅಥವಾ ಆಗದೇ ಇರಬಹುದು. ಎಷ್ಟೋ ಜನ ಹೇಳೋದಿದೆ, ಏನು ದೇವರೋ ಏನೋ, ನನಗಂತೂ ಸ್ವಲ್ಪನೂ ನಂಬಿಕೆ ಇಲ್ಲ ಅಂತ. ನಾವು ಬಯಸಿದ್ದು ಸಿಗದಿದ್ರೆ ಆ ದೇವರೇ ಇಲ್ಲ ಅನ್ನೋ ಅರ್ಥ ಅಲ್ಲ. ಸಕಲ ಜಗತ್ತನ್ನು ಒಂದು ಸೂತ್ರದಲ್ಲಿ ನಡೆಸ್ತಾ ಇರೋ ಆ ಪರಮಾತ್ಮನಿಗೆ ಭಕ್ತರ ಬೇಡಿಕೆಗಳನ್ನು ಪರಿಗಣಿಸುವಾಗ ಮೂರು ವಿಷಯನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಒಂದು, ಜಗತ್ತಿನ ವ್ಯವಸ್ಥೆ; ಎರಡು, ಭಕ್ತರ ಕರ್ಮಗತಿ; ಮತ್ತು ಮೂರನೇದು, ಭಕ್ತ ಪರಿಪಾಲನೆ. ಒಂದನ್ನು ನೋಡ್ಕೊಳ್ಬೇಕಾದ್ರೆ ಮತ್ತೊಂದಕ್ಕೆ ಧಕ್ಕೆ ಬಾರದ ಹಾಗಿರಬೇಕು. ಯಾರ್ದೋ ಬೇಡಿಕೆ ತೀವ್ರವಾಗಿದೆ ಅಂದಾಕ್ಷಣಕ್ಕೆ ಸರ್ವಹಿತಕ್ಕಿರೋ ಜಗದ್ವ್ಯವಸ್ಥೆನ ಮತ್ತು ಆ ವ್ಯಕ್ತಿಯ ಕರ್ಮಗತಿಯನ್ನು ಉಲ್ಲಂಘಿಸಿ ಅವನ ಬೇಡಿಕೆನ ತೀರಿಸಬೇಕು ಅಂತೇನಿಲ್ಲ. ನಮ್ಮ ಅಥವಾ ನಮಗೆ ಸಂಬಂಧ ಇರೋ ಅಥವಾ ನಮಗೆ ಸಂಬಂಧವೇ ಇರದ ಯಾರದೋ ಕರ್ಮಗತಿಯಿಂದ ನಮ್ಗೆ ಏನಾದರೂ ಸಿಗ್ಬಹುದು ಅಥವಾ ಸಿಗಬೇಕು ಅಂತ ಇರೋದು ತಪ್ಪಿ ಹೋಗ್ಬೋದು. ನಮ್ಮ ಯಾವ ಕರ್ಮದಿಂದ ನಮಗಿದು ಸಿಕ್ತು ಅಥವಾ ಏನು ಮಾಡಿದ್ದಿದ್ರೆ ನಾವು ಬಯಸಿದ್ದು ಸಿಕ್ತಿತ್ತು ಅಂತ ಹುಲು ಮಾನವರಾದ ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟವಷ್ಟೇ ಅಲ್ಲ, ಅಸಾಧ್ಯ ಕೂಡ. ಇದೆಲ್ಲ ದೈವ ರಹಸ್ಯ. ಎಷ್ಟೋ ಸಲ ನಾವು ನಮ್ಮ ಕರ್ಮವನ್ನು ಸಮರ್ಪಕವಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡ್ರೂ ಸೂಕ್ತ ಫಲ ಸಿಗದೇ ಇರಬಹುದು. ಅಥವಾ ಏನು ಪ್ರಯತ್ನವೇ ಮಾಡದೆ ನಾವು ಬಯಸಿದ್ದು ನಮ್ಮ ಮಡಿಲಿಗೆ ಬಂದು ಬೀಳಬಹುದು. ಇದನ್ನು ವಿಶ್ಲೇಷಣೆ ಮಾಡೋದು ಬಹಳ ಗೊಂದಲದ ವಿಷಯ, ನೆಮ್ಮದಿ ಹಾಳಾಗತ್ತೆ. ಹಾಗಾಗಿ ನಮಗಿರೋದು ಒಂದೇ ದಾರಿ, ನಮ್ಮ ಪಾಲಿಗೆ ಬಂದ ಕೆಲಸನ ನಿರ್ವಂಚನೆಯಿಂದ ಫಲಾಪೇಕ್ಷೆ ಇಲ್ಲದೆ ಮಾಡೋದು, ಸಿಕ್ಕ ಫಲನ ದೈವಕೃಪೆ ಅಂತ ಸ್ವೀಕರಿಸಿ ತೃಪ್ತಿ ಪಡೋದು. ಇದೇ ಜಗತ್ತಲ್ಲಿ ನಿಜವಾದ ಸುಖ ಮತ್ತು ಆನಂದದ ರಹಸ್ಯ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗ್ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
5: ಮಕ್ಕಳೇ, ನಾನಿವತ್ತು ಮತ್ತೊಂದು ಕತೆ ನಿಮಗೆ ಹೇಳ್ತಾ ಇದ್ದೀನಿ. ಅದೇನ್ ಗೊತ್ತಾ? ದೇವರಿಲ್ಲದ ಸ್ಥಳ ಅಂತ. ಹೆಸರು ಕೇಳಿದರೆ ನಿಮಗೆ ಕುತೂಹಲ ಹೆಚ್ಚಾಗ್ತಾ ಇದೆ ಅಲ್ವಾ? ತಡೀರಿ ತಡೀರಿ, ಕತೆನ ಈಗಲೇ ಶುರು ಮಾಡ್ತಾ ಇದ್ದೀನಿ. ಅದು ಭಕ್ತಿಯುಗದ ಕಾಲ. ಆ ಕಾಲದಲ್ಲಿ ಬಸವಣ್ಣ, ಅಕ್ಕ ಮಹಾದೇವಿ, ಕನಕದಾಸರು, ಸೂರದಾಸರು, ಕಬೀರ

0: ಹೀಗೆ ಹಲವಾರು ಸಂತರ ಉಗಮ ಆಯಿತು. ಅವರೆಲ್ಲ ದೇವರ ಮೇಲಿನ ಭಕ್ತಿಗೆ ಮೊರೆ ಹೋಗಿದ್ರು. ಭಗವಂತನ ನಾಮಸ್ಮರಣೆ ಮಾಡ್ತಾ ಅನೇಕ ವಚನಗಳನ್ನು, ದೋಹೆಗಳನ್ನು ರಚಿಸಿದರು. ಈಗ ನಾನು ಹೇಳ್ತಾ ಇರೋದು ಆ ಕಾಲದ ಒಂದು ಕತೆ, ಅದು ಕನಕದಾಸರ ಕತೆ. ಮಕ್ಕಳೇ, ಹಿಂದೆಲ್ಲ ಈಗಿನ ಹಾಗೆ ಶಾಲೆ ಕಾಲೇಜುಗಳು ಇರಲಿಲ್ಲ. ಗುರುಗಳ ಸುಪೂರ್ದಿಯಲ್ಲಿ ಶಿಷ್ಯರು ಮನೆ ಮಠ ಬಿಟ್ಟು ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು. ಹಾಗೆ ವ್ಯಾಸರಾಯರು ಎಂಬ ಒಬ್ಬ ಗುರುಗಳ ಹತ್ರ ಹಲವಾರು ಶಿಷ್ಯಂದರು ವಿದ್ಯಾರ್ಜನೆ ಮಾಡ್ತಾ ಇದ್ರು. ಇವ್ರ ಹತ್ರ ಕನಕದಾಸರು ವಿದ್ಯೆ ಕಲಿತಾ ಇದ್ರು. ಅವರಿಗೆ ಗುರುಗಳ ಬಗ್ಗೆ ಮಹಾಪ್ರೀತಿ. ಗುರು ವ್ಯಾಸರಾಯರಿಗೂ ಕೂಡ ಈ ಶಿಷ್ಯನ ಮೇಲೆ ತುಂಬ ಮಮತೆ. ಅವನ ವಿನಯ, ಒಳ್ಳೆ ಗುಣ, ತಿಳುವಳಿಕೆ ಕಂಡ್ರೆ ತುಂಬ ಅಚ್ಚುಮೆಚ್ಚು. ಕನಕ ಗುರುಗಳು ಹೇಳಿದ ಪ್ರತಿ ಮಾತನ್ನ ಗಮನ ಇಟ್ಟು ಕೇಳ್ತಾ ಇದ್ದ, ಹಾಗೆ ನಡ್ಕೊಳ್ತಾ ಇದ್ದ. ಈ ಗುರು ಶಿಷ್ಯರ ಅನ್ಯೋನ್ಯತೆ ಹೀಗೇ ಸಾಗಿತ್ತು. ಆದರೆ ಆಶ್ರಮದ ಮಿಕ್ಕ ಶಿಷ್ಯಂದರಿಗೆ ಇದು ಇಷ್ಟ ಆಗ್ತಾ ಇರಲಿಲ್ಲ. ಗುರುಗಳು ತಮ್ಮನ್ನೆಲ್ಲ ಮೂಲೆ ಗುಂಪು ಮಾಡಿ ವಿನಾಕಾರಣ ಆ ದಲಿತ ಶಿಷ್ಯ ಕನಕನಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು. ಒಂದಿನ ಅವರೆಲ್ಲ ಗುಂಪಾಗಿ ಸೇರಿ ತಮ್ಮ ತಮ್ಮಲ್ಲೇ ಈ ವಿಷಯ ಮಾತಾಡ್ತಾ ಇದ್ರು. ಒಬ್ಬ ಹೇಳ್ದ, ನೋಡಿ, ನಮ್ಮ ಗುರುಗಳು ಕನಕನ ಮೇಲೆ ಸುಮ್ಮನೆ ಪ್ರೀತಿಯ ಮಳೆಗರಿತಿದ್ದಾರೆ ಅಲ್ವಾ ಅಂತ. ಇನ್ನೊಬ್ಬ ಹೇಳ್ದ, ಹೌದು, ನಾವು ಅವನಿಗಿಂತ ಯಾತ್ರಲ್ಲಿ ಕಡಿಮೆ ಇದ್ದೀವಿ. ಏನೋ ನಾಲ್ಕೈದು ಪ್ರಶ್ನೆಗಳಿಗೆ ಕನಕ ಹೆಚ್ಚಿನ ಉತ್ತರ ಕೊಟ್ಟಿರಬಹುದು ಅಂತ. ಮತ್ತೊಬ್ಬ, ಮೂರು ಹೊತ್ತು ಕನಕ ಕನಕ ಅಂತ ಜಪ ಮಾಡ್ತಾರೆ, ನೋಡಿ ನೀವು ಕನಕನ ಹಾಗೆ ಆಗಬೇಕು ಅಂತ ಉಪದೇಶ ಮಾಡ್ತಾರೆ. ಇನ್ನೊಬ್ಬ ಹೇಳ್ದ, ಹೌದೌದು, ಅವ್ರ ಮಾತು ಕೇಳಿದರೆ ಮೈಯೆಲ್ಲ ಉರಿಯುತ್ತೆ. ಕೆಳಜಾತಿ ಅವಂದು, ಅವನ ಜೊತೆ ಕೂತು ಪಾಠ ಕೇಳೋಕ್ಕೆ ಬಲೂ ಮುಜುಗರ ಆಗುತ್ತೆ. ಏನಾದರೂ ಮಾಡಿ ಗುರುಗಳಿಗೆ ಅವನೇನು ಮಹಾ ಮೇಧಾವಿ ಅಲ್ಲ ಅಂತ ತೋರಿಸ್ಬೇಕು ಅಂತ ಗುಸ್ಗುಸು ಪಿಸ್ಪಿಸ ಅಂತ ತಮ್ಮ ತಮ್ಮಲ್ಲೇ ಮಾತಾಡ್ತಾ ಇದ್ರು. ಇವರಾಡೋ ಮಾತನ್ನು ಗುರು ವ್ಯಾಸರಾಯರು ಮರೆಯಲ್ಲಿ ನಿಂತು ಕೇಳಿಸ್ಕೊಂಡ್ಬಿಟ್ರು. ಅವ್ರಿಗೆ ತುಂಬ ಯೋಚನೆ ಆಗೋಯ್ತು. ಮನಸ್ಸಲ್ಲೇ ಇವರಿಗೆಲ್ಲ ಕನಕನ ಬಗ್ಗೆ ದಿನೇ ದಿನೇ ವೈಷಮ್ಯ ಬೆಳೀತಾನೇ ಇದೆ. ಸದಾಕಾಲ ಕನಕನ್ನ ಹೀಯಾಳಿಸ್ತಾನೇ ಇರ್ತಾರೆ. ಅವನ ಗುರುಭಕ್ತಿ, ವಿನಯ, ಅಪಾರ ಜ್ಞಾನ, ದೈವ ಶ್ರದ್ಧೆ ಏನೂ ಇವ್ರುಗಳಿಗೆ ಕಾಣ್ತಾನೇ ಇಲ್ಲ. ಇವ್ರ ತಪ್ಪನ್ನು ತೋರಿಸ್ಕೊಟ್ಟು ಕನಕನ ಹಿರಿಮೆನ ಮನಗಾಣಿಸ್ಬೇಕು ಅಂತ ನಿರ್ಧಾರ ಮಾಡಿದರು. ಒಂದು ಏಕಾದಶಿ ದಿನ ಗುರುಗಳು ಎಲ್ಲ ಶಿಷ್ಯಂದ್ರನ್ನ ತಮ್ಮ ಹತ್ರ ಕರೆದ್ರು. ಮಕ್ಕಳೇ, ಏಕಾದಶಿ ಅಂದರೆ ಏನು ಅಂತ ಗೊತ್ತಾ ನಿಮಗೆ? ಆ ದಿನ ಏನನ್ನೂ ತಿಂದೆ ಉಪವಾಸ ಮಾಡಬೇಕು, ದೇವರ ಸ್ಮರಣೆಯಲ್ಲೇ ದಿನ ಕಳಿಬೇಕು. ಅಂತ ಒಂದಿನ ಎಲ್ಲರೂ ಗುರುಗಳ ಹತ್ರ ಬಂದರು. ಓಡಿ ಬಂದು ಗುರುಗಳು ಹೇಳ್ದ ಹಾಗೆ ಶಿಸ್ತಾಗಿ ಕೂತ್ಕೊಂಡ್ರು. ಆಗ ಗುರು ವ್ಯಾಸರಾಯರು, ನೋಡಿ, ಈ ಬಾಳೆಹಣ್ಣುಗಳನ್ನು ದೇವರಿಗೆ ನೈವೇದ್ಯ ಮಾಡಿದ್ದೀನಿ, ಈ ಪ್ರಸಾದನ ನೀವೆಲ್ಲ ತಗೊಳ್ಳಿ ಅಂತ ಅಂದರು. ಆಗ ಒಬ್ಬ ಶಿಷ್ಯ ಮಹಾ ಮೇಧಾವಿ ಥರ, ಗುರುಗಳೇ, ಇವತ್ತು ಏಕಾದಶಿ, ಏನು ತಿನ್ನಬಾರ್ದಲ್ವೇ? ಏಕಾದಶಿ ವ್ರತ ಭಂಗ ಆಗೋದಿಲ್ವೇ ಅಂತ ಅಂದ. ಅದಕ್ಕೆ ಗುರುಗಳು, ಹೌದು ಹೌದು, ಆದರೆ ಈ ದಿನ ನನಗೆ ತುಂಬ ಹಸಿವೆ ಆಗಿದೆ, ಹಾಗಾಗಿ ಒಂದೊಂದು ಬಾಳೆಹಣ್ಣನ್ನು ಎಲ್ಲರೂ ತಿನ್ನೋಣ. ತುಂಬ ಹಸಿವೆ ಆದಾಗ ಏನು ಮಾಡೋದು? ನಾನೇ ಹೇಳ್ತಾ ಇದ್ದೀನಲ್ಲ, ಈ ಪ್ರಸಾದನ ಯಾರೂ ನೋಡ್ದಿರೋ ಕಡೆ ಗುಟ್ಟಾಗಿ ತಿನ್ಬಿಟ್ಟು ಇಲ್ಲಿಗೆ ಬನ್ನಿ ಅಂತ ಹೇಳಿ ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಟರು. ಕನಕನ್ನು ಕರೆದು, ಇಕೋ ಈ ಹಣ್ಣನ್ನು ನೀನೂ ತಗೋ ಅಂತ ಅವನಿಗೂ ಕೊಟ್ಟರು. ಶಿಷ್ಯರು ಮತ್ತೆ ತಮ್ಮ ತಮ್ಮಲ್ಲಿ, ಅಬ್ಬ, ಏಕಾದಶಿ ದಿನ ಉಪವಾಸ ಮಾಡೋದು ಅಂದರೆ ದೊಡ್ಡ ತಲೆನೋವಾಗಿತ್ತು, ಮರುದಿನ ದ್ವಾದಶಿ ಯಾವಾಗ ಬರುತ್ತೋ, ಯಾವಾಗ ನಮಗೆ ನಾವು ಊಟ ಮಾಡ್ತೀವೋ ಅಂತ ಯೋಚನೆ ಬರ್ತಾ ಇತ್ತು. ಆ ಯೋಚನೆಯಲ್ಲಿ ದೇವರ ನಾಮಸ್ಮರಣೆ ಮಾಡೋಕ್ಕೇ ಆಗ್ತಿರಲಿಲ್ಲ. ಈ ಸಲ ಗುರುಗಳೇ ತಿನ್ನೋಕೆ ಬಾಳೆಹಣ್ಣು ಕೊಟ್ಟಿದ್ದಾರೆ. ಬನ್ನಿ ಬನ್ನಿ, ಯಾರೂ ಇಲ್ಲ ಸ್ಥಳ ಹುಡುಕಿ ಗುಟ್ಟಾಗಿ ಬಾಳೆಹಣ್ಣು ತಿಂದು ಬರೋಣ ಅಂತ ಎಲ್ಲ ಜಾಗ ಹುಡ್ಕೊಂಡು ಹೋದರು. ಗುರುಗಳು ಶಿಷ್ಯಂದರು ಬಾಳೆಹಣ್ಣು ತಿಂದು ಯಾವಾಗ ಬರ್ತಾರೆ ಅಂತ ಅಲ್ಲೇ ಕಾಯ್ತಾ ಇದ್ರು. ಸ್ವಲ್ಪ ಹೊತ್ತಿನ ನಂತರ ಎಲ್ಲ ಶಿಷ್ಯಂದರು ಓಡೋಡ್ ಬಂದರು. ಕನಕನು ಬಂದ, ಆದರೆ ಅವನ ಕೈಯಲ್ಲಿ ಬಾಳೆಹಣ್ಣು ಹಾಗೇ ಇತ್ತು. ಆತ ಹಣ್ಣನ್ನು ತಿಂದೇ ಇರಲಿಲ್ಲ. ಅವನ ಕೈ ಹಣ್ಣು ನೋಡಿ ಶಿಷ್ಯಂದರು ಕುಸ್ಕುಸ ಅಂತ ನಗ್ತಾ ಅವನನ್ನು ಗೇಲಿ ಮಾಡಿದರು. ಲೋ ಕನಕ, ಏನಪ್ಪ ವಿಷಯ, ಹಾಗೆ ಬಂದಿದೆಯಲ್ಲ, ಯಾರೂ ಇಲ್ಲ ಜಾಗ ನಿಂಗೆ ಸಿಗಲೇ ಇಲ್ವೇ? ನೋಡ್ರು ಈ ಪೆದ್ದಮ್ಮಟ್ಟನ್ನ, ಇವನನ್ನ ನಮ್ಮ ಗುರುಗಳು ಹಾಡಿ ಹೊಗಳ್ತಾರೆ ಅಂತ ಅಣಕಿಸಿದ್ರು. ಕನಕ ಮಾತ್ರ ಏನೂ ಮಾತಾಡದೆ ಸುಮ್ಮನೆ ನಿಂತಿದ್ದ. ಅಷ್ಟರಲ್ಲಿ ಗುರುಗಳು, ಬನ್ನಿ ಬನ್ನಿ, ಎಲ್ಲರೂ ಬಾಳೆಹಣ್ಣಿನ ಪ್ರಸಾದ ತಿಂದ್ರ ಅಂತ ಅಂದರು. ಶಿಷ್ಯರು ಒಕ್ಕೊರಲಿನಿಂದ, ಓಹೋ ಗುರುಗಳೇ, ನಾವೆಲ್ಲ ನೀವು ಹೇಳಿದ ಹಾಗೆ ಯಾರೂ ಇಲ್ಲ ಸ್ಥಳದಲ್ಲಿ ಪ್ರಸಾದ ಸೇವನೆ ಮಾಡಿದ್ವಿ, ಬಾಳೆಹಣ್ಣನ್ನು ಗುಟ್ಟಾಗಿ ತಿಂದ್ವಿ ಅಂತ ಹೇಳಿದರು. ಗುರುಗಳು, ಹೌದೇ, ಒಳ್ಳೇದು ಒಳ್ಳೇದು, ಈಗ ಒಬ್ಬೊಬ್ಬರಾಗೆ ಎಲ್ಲಿ ಹೇಗೆ ತಿಂದ್ರಿ ಅಂತ ನಂಗೆ ಹೇಳಿ ಅಂತ ಅಂದರು. ಆಗ ಒಬ್ಬ ಹೇಳ್ದ, ಗುರುಗಳೇ, ನಾನು ಬಾಗಿಲ ಹಿಂದೆ ಯಾರಿಗೂ ಕಾಣದ ಹಾಗೆ ನಿಂತು ಬಾಳೆಹಣ್ಣನ್ನ ತಿಂದ್ಬಿಟ್ಟೆ ಅಂದ. ಇನ್ನೊಬ್ಬ, ಅದೇನು ಕಷ್ಟದ ಕೆಲಸ ಗುರುಗಳೇ, ನಾನು ಚಾಪೆ ಬಿಡಿಸಿ ಮುಸ್ಕು ಹಾಕ್ಕೊಂಡು ಒಳಗೆ ಬಾಳೆಹಣ್ಣನ್ನ ಮುಗಿಸ್ಬಿಟ್ಟೆ ಅಂತ ಅಂದ. ಮತ್ತೊಬ್ಬ, ನಾನು ಹಿತ್ತಲಲ್ಲಿ ಮರದ ಪೊದೆಯಲ್ಲಿ ಅವಿತು ಕೂತ್ಕೊಂಡು ಹಣ್ಣು ತಿಂದ್ಬಿಟ್ಟೆ, ಯಾರ್ಯಾರೂ ನೋಡಲಿಲ್ಲ ಗುರುಗಳೇ ಅಂದ. ಮಗದೊಬ್ಬ, ನಾನು ಬಾವಿ ಕಟ್ಟೆ ಮರೆಯಲ್ಲಿ ಕೂತು ಪ್ರಸಾದ ಸೇವನೆ ಮಾಡಿದೆ, ಅಲ್ಲಿ ಒಂದು ನರ ಪಿಳ್ಳೆನೂ ಇರಲಿಲ್ಲ ಅಂತ ಅಂದ. ಆಗ ಗುರುಗಳು, ಹಾಂ, ಎಲ್ಲ ಒಳ್ಳೆ ಕೆಲಸ ಮಾಡಿದ್ದೀರ, ಆದರೆ ಇದೇನು ಕನಕ, ನಿನ್ನ ಕೈಯಲ್ಲಿ ಹಣ್ಣು ಹಾಗೇ ಇದೆಯಲ್ಲ, ನಿನಗೆ ಯಾರೂ ಇಲ್ಲ ಸ್ಥಳ ಸಿಗಲೇ ಇಲ್ವೇ ಅಂತ ಕೇಳಿದರು. ಶಿಷ್ಯಂದ್ರೆಲ್ಲ ಚಪ್ಪಾಳೆ ತಟ್ಟಿ ಗೊಳ್ಳಂತ ನಕ್ಬಿಟ್ರು. ಗುರುಗಳೇ, ಕನಕ ಯಾರೂ ಇಲ್ಲದ ಪ್ರಶಸ್ತ ಸ್ಥಳನ ಇನ್ನೂ ಹುಡುಕ್ತಾನೇ ಇದ್ದಾನೆ ಅಂತ ಅಂದ. ಗುರುಗಳು, ಇರಿ ಇರಿ, ಕನಕನ್ನೇ ಕೇಳೋಣ ಅಂತ ಹೇಳಿ, ಕನಕ ಏನಾಯ್ತಪ್ಪ ನಿನಗೆ ಅಂತ ಹೇಳಿದರು. ಅದಕ್ಕೆ ಕನಕ ವಿನಯದಿಂದ, ಗುರುಗಳೇ ಕ್ಷಮಿಸಬೇಕು, ನಾನು ಹಣ್ಣನ್ನು ತಿನ್ನಿಲ್ಲ ಅಂತ ಅಂದ. ಆಗ ಗುರುಗಳು ತೋರಿಕೆಗೆ ಗದರುತ್ತಾ, ಅದೇಕ್ ಹಾಗೆ ಮಾಡಿದೆ, ಗುರುವಿನ ಆಜ್ಞೆಯನ್ನ ಉಲ್ಲಂಘಿಸುವಷ್ಟು ಧೈರ್ಯನ ನಿನಗೆ ಅಂತ ಅಂದರು. ಅದಕ್ಕೆ ಕನಕ, ಗುರುಗಳೇ, ನನ್ನ ಅಪರಾಧ ಮನ್ನಿಸಬೇಕು, ಯಾರೂ ಇಲ್ಲದ ಸ್ಥಳದಲ್ಲಿ ಹಣ್ಣನ್ನು ಸೇವಿಸಬೇಕು ಅಂತ ತಾವು ಅಪ್ಪಣೆ ಕೊಟ್ಟಿದ್ರಿ ಅಂತ ಅಂದ. ಅದಕ್ಕೆ ಗುರುಗಳು, ಹೌದು, ಅದಕ್ಕೇನೀಗ, ಇವರೆಲ್ಲ ಅಂಥ ಸ್ಥಳನ ಕಂಡು ಹಿಡೀಲಿಲ್ವಾ ಅಂತಂದರು. ಅದಕ್ಕೆ ಕನಕ, ಗುರುಗಳೇ, ನನಗೆ ಅಂತಹ ಜಾಗ ಕಾಣಲಿಲ್ಲ, ಭಗವಂತನು ಬ್ರಹ್ಮಾಂಡದ ಅಂಗುಲ ಅಂಗುಲದಲ್ಲೂ ಕಣ ಕಣದಲ್ಲೂ ತುಂಬಿಕೊಂಡು ಒಳಗು ಹೊರಗು ಆವರಿಸಿ ಸರ್ವವ್ಯಾಪಿಯಾಗಿದ್ದಾನೆ, ಅವನ ಕಣ್ಣು ತಪ್ಪಿಸಿ ಏಕಾಂತ ಜಾಗವನ್ನು ಎಲ್ಲಿ ಹುಡುಕ್ಲಿ ಗುರುಗಳೇ, ದೇವರು ಇಲ್ಲದೇ ಇರೋ ಜಾಗ ನನಗೆ ಕಾಣಲೇ ಇಲ್ಲ, ಯಾವ ಕಡೆ ನೋಡಿದರೂ ಅವನ ದೃಷ್ಟಿ ನನ್ನ ಮೇಲಿದೆ ಅಂತ ಅನಿಸ್ತಿತ್ತು ಗುರುಗಳೇ, ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ದ. ಆಗ ಗುರುಗಳು ಆನಂದದಿಂದ, ಶಾಬಾಸ್ ಕನಕ, ನನ್ನ ಪಾಠನ ಸರಿಯಾಗಿ ಅರ್ಥ ಮಾಡ್ಕೊಂಡಿದೀಯ, ಸುಮ್ಮನೆ ಬಾಯಲ್ಲಿ ಭಗವಂತ ಸರ್ವವ್ಯಾಪಕ ಅಂತ ಹೇಳಿದರೆ ಆಗೋಲ್ಲ, ಅದು ನಮ್ಮ ಆಚರಣೆಯಲ್ಲೂ ವ್ಯಕ್ತವಾಗಬೇಕು, ಏನಂತೀರಿ ನೀವೆಲ್ಲ ಅಂತ ತಮ್ಮ ಉಳಿದ ಶಿಷ್ಯಂದಿರ ಮುಖ ನೋಡಿದರು. ಅವರೆಲ್ಲ ನಾಚಿಕೆಯಿಂದ ತಲೆ ತೆಗೆಸಿದರು. ಆಗ ಗುರುಗಳು, ಶಿಷ್ಯರೇ, ಕನಕನ ಜ್ಞಾನದ ನೆಲೆ ನಿಮಗೆ ತಿಳಿಸೋಕೆ ನಾನು ಈ ಪರೀಕ್ಷೆಯನ್ನು ಇಟ್ಟೆ, ನೀವೇ ನೋಡಿದ್ರಲ್ಲ ನಾನೇಕೆ ಕನಕನಿಗೆ ವಿಶೇಷ ಸ್ಥಾನ ಕೊಡ್ತೀನಿ ಅಂತ, ಆಡಿದಂತೆ ನಡೆದಾಗ ಮಾತ್ರ ನಾವು ಉತ್ತಮರೆನಿಸ್ಕೊಳ್ತೇವೆ, ನೀವು ಅವನಂತೆ ಆಚರಣೆಯಲ್ಲಿ ಬದ್ಧರಾಗಿರಿ, ಆಗ ನೀವು ಕೂಡ ನನಗೆ ಅತಿ ಮೆಚ್ಚಿನವರಾಗ್ತೀರ ಅಂತ ಅಂದರು. ಶಿಷ್ಯಂದ್ರಿಗೆ ತಮ್ಮ ತಪ್ಪಿನ ಅರಿವು ಆಯಿತು, ತಾವು ಕೂಡ ಕನಕನ ಹಾಗೆ ಆಗಬೇಕು ಅಂತ ಮನಸ್ಸಿನಲ್ಲಿ ಪಣ ತೊಟ್ಟು ಗುರುಗಳ ಕ್ಷಮೆ ಕೇಳಿದರು. ಮಕ್ಕಳೇ, ಹೇಗಿತ್ತು ಇವತ್ತಿನ ಕತೆ? ಕತೆ ಏನೋ ಕೇಳಿದ್ರಿ, ಅದರಲ್ಲಿ ಏನು ಕಲಿಯೋಕ್ಕೆ ಇದೆ ಅಂತ ಯೋಚಿಸ್ಬೇಕಲ್ವಾ? ನಾನು ಹೇಳ್ತೀನಿ ಕೇಳಿ. ಇವತ್ತಿನ ಕತೆ ನಮಗೆ ಏನು ಹೇಳುತ್ತೆ ಅಂದರೆ, ನಮ್ಮ ವಿದ್ಯೆ ಕಲಿಸುವ ಗುರುವನ್ನು ನಾವು ಆಧರಿಸಬೇಕು. ಅವರ ಮಾತಿನ ಹಿಂದೆ ಏನು ತತ್ವ ಇದೆ ಅಂತ ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಅದನ್ನು ನಾವು ರೂಢಿಸ್ಕೋಬೇಕು. ಇಲ್ಲದೇ ಇದ್ದರೆ ನಾವು ಕಲಿತ ವಿಷಯ ಗಿಳಿ ಪಾಠ ಆಗುತ್ತೆ ಅಲ್ವಾ ಮಕ್ಕಳೇ?
1: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
2: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಮ್ಮ ಕೈಯಲ್ಲಿರುವಂತ ಎಲ್ಲಾ ಬೆರಳುಗಳು ಒಂದೇ ರೀತಿಯ ಅಳತೆಯನ್ನ ಹೊಂದಿಲ್ಲ, ಆದ್ರೆ ಅವು ಬಗ್ಗಿ ನಿಂತ್ರೆ ಎಲ್ಲವೂ ಕೂಡ ಒಂದೇ ಸಮನಾಗಿರುತ್ತೆ. ಹಾಗೆ ಬದುಕಿನಲ್ಲೂ ಕೂಡ ನಾವು ಬಾಗುವುದಾದ್ರೆ, ಎಲ್ಲಾ ಸನ್ನಿವೇಶಗಳಿಗೆ ಹೊಂದಿಕೊಳ್ಳೋದಾದ್ರೆ ಬದುಕು ಕೂಡ ತುಂಬಾ ಸರಳ. ನಂಗೆ ಅದೇ ಬೇಕು, ಇದೇ ಬೇಕು, ಅಂತ ಜೀವನನೇ ಬೇಕು, ಇಂಥ ಜೀವನನೇ ಬೇಕು ಅಂದಾಗ ನಾವು ಬದುಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತೀವಿ ಅನ್ನುವಾಗ ಬದುಕು ತುಂಬಾ ಸರಳ ಆಗುತ್ತೆ. ಆಲ್ ಇಸ್ ವೆಲ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
9: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
8: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
9: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
10: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
11: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
15: ಹೂನೆ, ರೆಡಿ ಆಗ್ತಾ ಇದೆ.
14: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
16: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
17: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
18: ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. PES ಟ್ರಸ್ಟ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ PES ತಾಂತ್ರಿಕ ಮತ್ತು ನಿರ್ವಹಣಾ ಸಂಸ್ಥೆಯ ವತಿಯಿಂದ ಭಾರತದ ಶ್ರೇಷ್ಠ ಇಂಜಿನಿಯರ್, ದೂರದೃಷ್ಟಿಯ ಮಹಾನ್ ವ್ಯಕ್ತಿ ಹಾಗೂ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಅಂಗವಾಗಿ ಇಂಜಿನಿಯರ್ಸ್ ದಿನವನ್ನು ಶ್ರದ್ಧೆ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಶಿವಮೊಗ್ಗದ ತುಂಗಾ ಮೇಲ್ದಂಡೆ ಯೋಜನೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೃಷ್ಣ ಪ್ರಸಾದ್ HG ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೃಷ್ಣ ಪ್ರಸಾದ್ HG ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೀವನ, ಸಾಧನೆಗಳು ಹಾಗೂ ಅಪ್ರತಿಮ ಇಂಜಿನಿಯರಿಂಗ್ ಕೊಡುಗೆಗಳ ಕುರಿತು ವಿವರಿಸಿದರು. ವಿಶ್ವೇಶ್ವರಯ್ಯ ಅವರು ತಮ್ಮ ಜೀವನದಲ್ಲಿ ಕೈಗೊಂಡ ಹಲವು ಮಹತ್ವದ ಹಾಗೂ ಸವಾಲಿನ ಯೋಜನೆಗಳ ಹಿಂದಿನ ಪ್ರೇರಣಾದಾಯಕ ಘಟನೆಗಳನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡರು. ಸಂಸ್ಥೆಯ ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ DR ಅವರು ಅಧ್ಯಕ್ಷೀಯ ಮಾತುಗಳಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಅಪಾರ ಜ್ಞಾನ, ಶಿಸ್ತು, ಸಮರ್ಪಣೆ ಹಾಗೂ ದೂರದೃಷ್ಟಿಯ ಗುಣಗಳನ್ನು ಸ್ಮರಿಸಿದರು. ವಿಶ್ವೇಶ್ವರಯ್ಯ ಅವರ ಆದರ್ಶ ಮೌಲ್ಯಗಳನ್ನು ಇಂದಿನ ಯುವ ಪೀಳಿಗೆ ಅಳವಡಿಸಿಕೊಂಡು ಅವುಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಅಗತ್ಯವಿದೆ ಎಂದು ಒತ್ತಿ ಹೇಳಿದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಮುಖ್ಯ ಅತಿಥಿ ಕೃಷ್ಣಪ್ರಸಾದ್ ಹೆಚ್ಜಿ ಅವರನ್ನು ಅವರ ಅಮೂಲ್ಯ ಉಪಸ್ಥಿತಿ ಹಾಗೂ ಪ್ರೇರಣಾದಾಯಕ ಮಾತುಗಳಿಗೆ ಕೃತಜ್ಞತೆಯ ಸಂಕೇತವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಎಲ್ಲಾ ಇಂಜಿನಿಯರಿಂಗ್ ವಿಭಾಗಗಳ ಮುಖ್ಯಸ್ಥರು, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಹಬ್ಬಗಳು ನಮ್ಮ ಸಂಸ್ಕೃತಿಯನ್ನು ಬೆಳೆಸಿ ಉಳಿಸುವುದರ ಜೊತೆಗೆ ಪರಸ್ಪರ ಬಾಂಧವ್ಯವನ್ನು ವೃದ್ಧಿಸುತ್ತವೆ. ಅಲ್ಲದೆ ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ಸಂತಸವನ್ನು ಮೂಡಿಸುತ್ತವೆ ಎಂದು ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಅಭಿಪ್ರಾಯಪಟ್ಟರು. ಅವರು ತಮ್ಮ ನಿವಾಸದಲ್ಲಿ ಸಂಪ್ರದಾಯಬದ್ಧವಾಗಿ ಗೌರಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಮಾತನಾಡಿ, ಗೌರಿ ಗಣೇಶ ಹಬ್ಬಗಳು ಒಟ್ಟಿಗೆ ಬಂದಿರುವುದು ಎಲ್ಲರಿಗೂ ಸಂತಸ ತಂದಿದೆ. ಹಿಂದೂಗಳ ಪಾಲಿಗೆ ಅತ್ಯಂತ ವಿಶೇಷವಾದ ಗಣೇಶ ಹಬ್ಬವನ್ನು ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಹಬ್ಬಗಳ ಆಚರಣೆಯ ಸಂದರ್ಭದಲ್ಲಿ ಇತರರ ಭಾವನೆಗಳಿಗೆ ಧಕ್ಕೆ ಉಂಟಾಗದಂತೆ ಎಲ್ಲರೂ ಜವಾಬ್ದಾರಿ ನಡೆದುಕೊಳ್ಳಬೇಕು. ಹಬ್ಬಗಳ ಆಚರಣೆಯಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಸಂತೋಷ ದೊರೆಯುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪ್ರತಿಭಾ ಅರುಣ್ ಮಾತನಾಡಿ, ಪ್ರತಿ ವರ್ಷ ನೈಸರ್ಗಿಕವಾಗಿ ತಯಾರಿಸಲಾದ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಮೂಲಕ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಇದೇ ರೀತಿ ಎಲ್ಲರೂ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವ ಮೂಲಕ ಪರಿಸರ ಮಾಲಿನ್ಯವನ್ನು ತಡೆಯಲು ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಮುಂದಿನ ವಿವರ. ಭದ್ರಾ ಜಲಾಶಯದ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯ ಅಡಿಕೆ ಸೇರಿದಂತೆ ಬಹುವಾರ್ಷಿಕ ಬೆಳೆಗಳನ್ನು ರಕ್ಷಿಸಲು ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗಳಿಗೆ ಕನಿಷ್ಠ 10-15 ದಿನ ನೀರು ಹರಿಸಬೇಕು. ಈ ಕುರಿತು ರಾಜ್ಯ ಸರ್ಕಾರ ಕೂಡಲೇ ಸ್ಪಷ್ಟ ನಿರ್ಧಾರ ಕೈಗೊಳ್ಳಬೇಕು ಎಂದು ರೈತ ಸಂಘದ ರಾಜ್ಯ ಘಟಕ ಅಧ್ಯಕ್ಷ ಕೆಟಿ ಗಂಗಾಧರ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಕ್ಕೆ 2 ದಿನಗಳ ಗಡುವು ನೀಡಲಾಗುವುದು. ಈ ಅವಧಿಯಲ್ಲಿ ಅಡಿಕೆ ತೋಟಗಳ ರಕ್ಷಣೆಗೆ ಕೈಗೊಳ್ಳುವ ಕ್ರಮದ ಬಗ್ಗೆ ಸ್ಪಷ್ಟಪಡಿಸಬೇಕು. ಇಲ್ಲವಾದರೆ ಸೆಪ್ಟೆಂಬರ್ 17 ಬೆಳಗ್ಗೆ 11 ಮಲಗುಪ್ಪ ಬಳಿಯ ಕಾಡಾ ಕಚೇರಿಯಿಂದ ಭದ್ರಾವತಿ ಮಾರ್ಗವಾಗಿ ಭದ್ರಾ ಜಲಾಶಯದವರೆಗೆ ಪಾದಯಾತ್ರೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಆಯೋಜಿಸಿರುವ ಕಲಾ ಸಂಗಮ ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರವು ದಿನಾಂಕ 25/9/2026 27/9/2026 ಕಲಾ ಸಂಗಮ ಕನ್ನಡ ಪುಸ್ತಕ ಮಾರಾಟ ಮೇಳ 2026 ರವೀಂದ್ರ ಕಲಾಕ್ಷೇತ್ರ ಆವರಣ ಜೆಸಿ ರಸ್ತೆ ಬೆಂಗಳೂರು ಇಲ್ಲಿ ಏರ್ಪಡಿಸಿದೆ. ಈ ಪುಸ್ತಕ ಮೇಳದಲ್ಲಿ ಕನ್ನಡ ಪ್ರಕಾಶಕರು ಅಥವಾ ಮಾರಾಟಗಾರರು ಭಾಗವಹಿಸಬಹುದಾಗಿದ್ದು ಮಳಿಗೆಯೊಂದಕ್ಕೆ 1,000 ರುಗಳ ಭದ್ರತಾ ಠೇವಣಿ ಡಿಡಿಯನ್ನು ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಅವರ ಹೆಸರಿನಲ್ಲಿ ಡಿಡಿ ಸಲ್ಲಿಸಬೇಕು. ಮೇಳದಲ್ಲಿ ಭಾಗವಹಿಸಲು ಇಚ್ಛಿಸುವ ಪ್ರಕಾಶಕರು ಅಥವಾ ಮಾರಾಟಗಾರರು ನಿಗದಿತ ಅರ್ಜಿ ನಮೂನೆಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು ಕಚೇರಿ ಅಥವಾ ಪ್ರಾಧಿಕಾರದ ವೆಬ್ಸೈಟ್ https://kpp.karnataka.gov.in ಉಚಿತವಾಗಿ ಪಡೆದುಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು ಡಿಡಿಯೊಂದಿಗೆ ದಿನಾಂಕ 22/9/2026 ಸಂಜೆ 5 ಒಳಗೆ ಆಡಳಿತಾಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು ಇವರಿಗೆ ಖುದ್ದಾಗಿ ಅಥವಾ ನೋಂದಾಯಿತ ಅಂಚೆಯ ಮೂಲಕ ಸಲ್ಲಿಸಲು ಕೋರಲಾಗಿದೆ. ಸೀಮಿತ ಮಳಿಗೆಗಳು ಲಭ್ಯವಿರುವುದರಿಂದ ಮೊದಲು ಪ್ರಾಧಿಕಾರದಲ್ಲಿ ಸ್ವೀಕೃತವಾದ ಅರ್ಜಿಗಳಿಗೆ ಆದ್ಯತೆಯ ಮೇರೆಗೆ ಹಂಚಿಕೆ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಆಡಳಿತ ಅಧಿಕಾರಿಗಳು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಭವನ ಜೆಸಿ ರಸ್ತೆ ಬೆಂಗಳೂರು ದೂರವಾಣಿ ಸಂಖ್ಯೆ 0802242845116 ಸಂಪರ್ಕಿಸಬಹುದಾಗಿದೆ ಎಂದು ಪ್ರಾಧಿಕಾರದ ಆಡಳಿತಾಧಿಕಾರಿ ಕೆಬಿ ಕಿರಣ್ ಸಿಂಗ್ ತಿಳಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮವು 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ಅರಿವು ಶೈಕ್ಷಣಿಕ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಆಧುನಿಕ ಲಾಂಡ್ರಿ, ಬೆಂಗಳೂರು ಮತ್ತು ಮೈಸೂರು ನಗರ ಧೋಬಿ ಘಾಟುಗಳಲ್ಲಿ ಮಡಿವಾಳ ಸಮಾಜದವರಿಗೆ ವಾಷಿಂಗ್ ಮಷಿನ್ ಮತ್ತು ಐರನಿಂಗ್ ಮಷಿನ್ ಇತ್ಯಾದಿ ಸಾಮಗ್ರಿಗಳನ್ನು ಒಳಗೊಂಡಂತೆ ತಲಾ 75 ಲಕ್ಷ ರುಗಳ ವೆಚ್ಚದಲ್ಲಿ ಆಧುನಿಕ ಲಾಂಡ್ರಿಗಳನ್ನು ಸ್ಥಾಪಿಸುವುದು ಈ ಯೋಜನೆಗಳ ಅಡಿಯಲ್ಲಿ ಸೌಲಭ್ಯ ಪಡೆಯಲು ಹಿಂದುಳಿದ ವರ್ಗಗಳ ಪ್ರವರ್ಗ 2A ಸೇರಿದ ಮಡಿವಾಳ ಮತ್ತು ಅದರ ಉಪಜಾತಿಗಳಿಗೆ ಸೇರಿದ ಸಮುದಾಯಗಳ ಆಸಕ್ತರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿದಾರರು ತಮ್ಮ ಆಧಾರ್ ಸಂಖ್ಯೆಗೆ ಮೊಬೈಲ್ ಸಂಖ್ಯೆಯನ್ನು ಜೋಡಣೆ ಮಾಡಿರಬೇಕು ಹಾಗೂ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಸೀಡ್ ಮಾಡಿರಬೇಕು. ಒಂದು ಕುಟುಂಬದ ಒಬ್ಬರಿಗೆ ಮಾತ್ರ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಅರ್ಹರಿರುತ್ತಾರೆ. ಒಂದು ಬಾರಿ ನಿಗಮದ ಯಾವುದಾದರೂ ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂತಹವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 2024-25 ಮತ್ತು 2025-26 ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವವರು ಪುನಃ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಆಸಕ್ತರು ಸೇವಾ ಸಿಂಧು ಪೋರ್ಟಲ್ ಅಥವಾ ಗ್ರಾಮ 1 ಅಥವಾ ಬೆಂಗಳೂರು 1 ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳ ಸಹಿತ ಸೆಪ್ಟೆಂಬರ್ 30 ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಿಗಮದ ವೆಬ್ಸೈಟ್ kmmd.karnataka.gov.in ಹಾಗೂ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಭಾಗ್ಯ ನಿಲಯ 1 ತಿರುವು ಗಾಂಧಿನಗರ ಶಿವಮೊಗ್ಗ ದೂರವಾಣಿ ಸಂಖ್ಯೆ 0818222296 ಸಂಪರ್ಕಿಸಬಹುದೆಂದು ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನ ಕೊಡ್ತೀವಿ. ಎಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ, ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರಾಷ್ಟ್ರೀಯ ಶಿಕ್ಷಣ ಮಹಾವಿದ್ಯಾಲಯ, ವಿಜ್ಞಾನ ಸಂಘ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಾರುವ ವಿಶ್ವ ಓಜೋನ್ ದಿನಾಚರಣೆಯು ಇಂದು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಚಿದಾನಂದ್ ಎನ್ಕೆ, ಪ್ರಾಂಶುಪಾಲರು, ರಾಷ್ಟೀಯ ಬಿಎಡ್ ಕಾಲೇಜು ಶಿವಮೊಗ್ಗ. ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಎಎಸ್ ಚಂದ್ರಶೇಖರ್, ರೋಟರಿ ಗವರ್ನರ್ ಶಿವಮೊಗ್ಗ ಮತ್ತು ಶ್ರೀಮತಿ ಶಿಲ್ಪಾ, ಉಪ ಪರಿಸರ ಅಧಿಕಾರಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿವಮೊಗ್ಗ ಇವರು ಆಗಮಿಸಲಿದ್ದು, ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಯನ್ನು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿರುವ ಶ್ರೀ ಜಿಎಲ್ ಜನಾರ್ದನ್ ರವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪರಿಸರ ಜಾಗೃತಿ ಮೂಡಿಸುವ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಗುವುದು. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, ಓಜೋನ್ ಪದರಿನ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವ ಈ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಕಾರ್ಯದರ್ಶಿಗಳು, ಪ್ರಾಧ್ಯಾಪಕರು, ಎನ್ಎಸ್ಎಸ್ ಅಧಿಕಾರಿಗಳು ಮತ್ತು ವಿದ್ಯಾರ್ಥಿ ವೃಂದ ಹಾಗೂ ರಾಷ್ಟ್ರೀಯ ಶಿಕ್ಷಣ ಮಹಾವಿದ್ಯಾಲಯ ಮತ್ತು ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ. ಮುಂದಿನ ವಿವರ. ಎನ್ಇಎಸ್ ಟ್ರಸ್ಟ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎನ್ಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ಭಾರತದ ಶ್ರೇಷ್ಠ ಇಂಜಿನಿಯರ್ ಹಾಗೂ ದೂರದೃಷ್ಟಿಯುಳ್ಳ ಮಹಾನ್ ವ್ಯಕ್ತಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಅಂಗವಾಗಿ ಇಂಜಿನಿಯರ್ಸ್ ಡೇಯನ್ನು ಶ್ರದ್ದೆ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಶಿವಮೊಗ್ಗದ ತುಂಗಾ ಮೇಲ್ದಂಡೆ ಯೋಜನೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಶ್ರೀ ಕೃಷ್ಣ ಪ್ರಸಾದ್ ಹೆಚ್ಜಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಮುಂದಿನ ವಿವರ. ವಿದ್ಯಾರ್ಥಿಗಳು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವುದರಿಂದ ಬೌದ್ಧಿಕ ಸಾಮರ್ಥ್ಯ ವೃದ್ಧಿಸುತ್ತದೆ ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ಹೇಳಿದರು. ಸರ್ ಎಂ ವಿಶ್ವೇಶ್ವರಯ್ಯ ದಿನಾಚರಣೆ ಪ್ರಯುಕ್ತ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಹಾಗೂ ಕೈಗಾರಿಕಾ ಸಂಘದ ವತಿಯಿಂದ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾದ ರಸಪ್ರಶ್ನೆ ಹಾಗೂ ಭಾಷಣ ಕಲೆ ಸ್ಪರ್ಧೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಸಪ್ರಶ್ನೆ ಹಾಗೂ ಭಾಷಣದ ಕಲೆ ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಿಸುತ್ತವೆ. ವಿದ್ಯಾಭ್ಯಾಸದ ಜೊತೆಗೆ ಇಂತಹ ಚಟುವಟಿಕೆಗಳು ವಿದ್ಯಾರ್ಥಿಗಳ ಶೈಕ್ಷಣಿಕ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿದೆ. ಇದರಿಂದ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಡಿವಿಎಸ್ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕ ಭಾಸ್ಕರ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪುಸ್ತಕ ಜ್ಞಾನದ ಜೊತೆಗೆ ಮಸ್ತಕದ ಜ್ಞಾನವೂ ಬೇಕು. ಈ ರೀತಿ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಂಡಾಗ ಅಪಾರವಾದ ಜ್ಞಾನ ವೃದ್ಧಿಯಾಗುತ್ತದೆ, ಮುಂಬರುವ ಪರೀಕ್ಷೆಗಳಿಗೆ ಸಹಕಾರಿಯಾಗುತ್ತದೆ, ಇದರಿಂದ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಗೊಳ್ಳುತ್ತದೆ ಎಂದು ತಿಳಿಸಿದರು. ಶಿವಮೊಗ್ಗ ನಗರದ 40 ಪ್ರೌಢಶಾಲೆಗಳಿಂದ 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡು ಅಂತಿಮವಾಗಿ 8 ಜನ ವಿದ್ಯಾರ್ಥಿಗಳು ಅಂತಿಮ ಸುತ್ತಿಗೆ ಆಯ್ಕೆಯಾದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ವಾಣಿಜ್ಯ ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಜಿ ವಿಜಯ್ಕುಮಾರ್, ಕಾರ್ಯದರ್ಶಿ ಎಎಂ ಸುರೇಶ್, ಖಜಾಂಚಿ ಆರ್ ಮೋಹನ್, ನಿರ್ದೇಶಕ ಗಣೇಶ್ ಎಂ ಅಂಗಡಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದರೊಂದಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಕೆಲವರಲ್ಲಿ ಮಾತ್ರ ನಾವು ಬಯಸ್ತೀವಿ. ಹೀಗಿರುವಾಗ ಯಾರಲ್ಲಿ ನಿಮಗೆ ನಂಬಿಕೆ ಇಲ್ವೋ ಅಂತ ಕಡೆ ವಾದ ಮಾಡಕ್ ಹೋಗ್ಬೇಡಿ. ಹಾಗೆ ನೀವು ಯಾವಾಗ ಯಾವುದೇ ತಪ್ಪು ಮಾಡಿರಲ್ವೋ ಅಂತ ಸಮಯದಲ್ಲಿ ತಲೆ ತಗ್ಸಕ್ ಹೋಗ್ಬೇಡಿ. ತಪ್ಪು ಮಾಡಿದ್ರೆ ತಲೆ ತಗ್ಸಿ, ಆದ್ರೆ ತಪ್ಪು ಮಾಡಿಲ್ಲ ಅನ್ನುವಾಗ ತಲೆ ತಗ್ಸ್ಬೇಡಿ. ಹಾಗೇನೆ ಪ್ರೀತಿಯನ್ನ ಕೂಡ. ಯಾರು ನಿಮ್ಮ ಪ್ರೀತಿಗೆ ಬೆಲೆ ಕೊಡ್ತಾ ಇಲ್ವೋ ಅಂತವರಿಂದ ನೀವು ಪ್ರೀತಿಯನ್ನ ಬಯಸೋಕ್ ಹೋಗ್ಬೇಡಿ. ಈ ಪ್ರೀತಿ, ನಂಬಿಕೆ, ವಿಶ್ವಾಸ ಅನ್ನೋದು ತಾನಾಗೇನೆ ಸಿಗ್ಬೇಕು. ಆಲ್ ಇಸ್ ವೆಲ್.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ?
3: ಏನ್ ಸೀಕ್ರೆಟ್?
2: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
3: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
2: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್

0: ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
1: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
2: LIC ಹರ್ ಪಲ್ ಆಪ್ಕೆ ಸಾಥ್.
3: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
4: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
5: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
6: ನಂದಿನಿ ಪರಿಶುದ್ಧತೆಯ ಪ್ರತೀಕ.
7: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಆತ್ಮೀಯ ನಲ್ಮೆಯ ನೆಚ್ಚಿನ ಕೇಳುಗರೆಲ್ಲರೂ ಹೇಗಿದ್ದೀರಾ? ಆರಾಮಾಗಿ ಆರೋಗ್ಯವಾಗಿ ಇದ್ದೀರಾ ತಾನೆ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಈ ಎಲ್ಲಾ ವಿಷಯಗಳನ್ನು ಒಳಗೊಂಡಿರುತ್ತೆ ಅಲ್ವಾ? ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು ಕೇಳುಗರೆ, ಇವತ್ತು ಒಂದು ವಿಶೇಷವಾದ ದಿನ ಇದೆ, ಒಂದು ಸ್ಪೆಷಾಲಿಟಿ ಇದೆ. ಏನ್ ಗೊತ್ತಾ? ಕ್ಯಾಲೆಂಡರ್ ನೋಡಿದ್ರೆ ಗೊತ್ತಾಗತ್ತೆ, ಅದೇ September 16 ಅಂದ್ರೆ ವಿಶ್ವ ಓಜೋನ್ ದಿನ. ಮಳೆಗಾಲದಲ್ಲಿ ಮಳೆಯಿಂದ ಬಚಾವಾಗೋಕೆ ನಾವೆಲ್ಲ ಛತ್ರಿ ಬಳಸ್ತೀವಿ ಅಲ್ವಾ? ಹಾಗೇನೆ ನಮ್ಮ ಈ ಸುಂದರವಾದ ಭೂಮಿಗೆ ಸೂರ್ಯನಿಂದ ಬರುವಂತಹ ಅಪಾಯಕಾರಿ ಅಲ್ಟ್ರಾ ವೈಲೆಟ್ ಅಂದ್ರೆ UV ಕಿರಣಗಳು ತಾಗದಂತೆ ರಕ್ಷಣೆ ಮಾಡೋ ನೈಸರ್ಗಿಕ ಛತ್ರಿಯೇ ಈ ಓಜೋನ್ ಪದರ. ಆದ್ರೆ ಬೇಸರದ ಸಂಗತಿ ಏನಂದ್ರೆ, ನಾವು ನಮ್ಮ ಕಂಫರ್ಟ್ಗಾಗಿ ಬಳಸುವಂತ AC ಫ್ರಿಡ್ಜ್ಗಳಿಂದ ಬರುವಂತಹ CFC ಅಂದ್ರೆ ಕ್ಲೋರೋಫ್ಲೋರೋಕಾರ್ಬನ್ ಅನ್ನು ಕೆಟ್ಟ ಗ್ಯಾಸ್ ಜೊತೆಗೆ ಮಿತಿಮೀರಿದ ಫ್ಯಾಕ್ಟರಿ ಹೊಗೆಯಿಂದ ಭೂಮಿಯನ್ನ ಕಾಯೋ ಈ ಛತ್ರಿಗೆ ಅಲ್ಲಲ್ಲಿ ತೂತು ಬೀಳ್ತಾ ಇದೆ. ಇದು ಹೀಗೇನೆ ಮುಂದುವರೆದ್ರೆ ಸ್ಕಿನ್ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರೋದು ಗ್ಯಾರಂಟಿ. ಅದಕ್ಕೆ ಫ್ರೆಂಡ್ಸ್, ಇವತ್ತಿಂದ ನಾವೊಂದು ಪ್ರಾಮಿಸ್ ಮಾಡೋಣ, ಆದಷ್ಟು ಪರಿಸರ ಸ್ನೇಹಿ ವಸ್ತುಗಳನ್ನೇ ಬಳಸೋಣ. ಹಾಗಿದ್ರೆ ಈ ಓಜೋನ್ ಪದರದ ಬಗ್ಗೆ, ಹಾಗೆ ಓಜೋನ್ ಡೇಯ ಪ್ರಾಮುಖ್ಯತೆ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡೋದಕ್ಕಾಗಿ ನಮ್ಮೊಟ್ಟಿಗೆ ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಶೇಖರ್ ಗಳೂರವರು ಇದಾರೆ. ಅವರ ಜೊತೆ ಮಾತುಕತೆಯನ್ನ ಪ್ರಾರಂಭಿಸೋಣ. ಹಾಗೆ ಓಜೋನ್ ಲೇಯರ್ ಬಗ್ಗೆ ಸಾಕಷ್ಟು ವಿಷಯವನ್ನ ತಿಳ್ಕೊಳ್ಳೋಣವಾ? ಶೇಖರ್ ಸರ್, ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೇನೆ ಸರ್, ಇವತ್ತು ವರ್ಲ್ಡ್ ಓಜೋನ್ ಡೇ, ಹಾಗಿದ್ಮೇಲೆ ಈ ಓಜೋನ್ ಪದರದ ಪ್ರಾಮುಖ್ಯತೆ ಬಗ್ಗೆ ಮೊದಲನೇದಾಗಿ ನಮಗೆ ಮಾಹಿತಿಯನ್ನ ನೀಡಬಹುದಾ ಸರ್?
8: ಓಜೋನ್ ಪದರದ ಪ್ರಾಮುಖ್ಯತೆಗಿಂತ ಓಜೋನ್ ಅಂದ್ರೆ ಏನು ಅಂತ ಮೊದಲು ನಾವು ತಿಳ್ಕೋಬೇಕಾಗಿದೆ. ಯಾಕೆಂತಂದ್ರೆ ಓಜೋನ್ ಪದರ ಕರಗ್ತ ಇರೋದ್ರಿಂದ ನಾವು ಈ ಓಜೋನ್ ದಿನವನ್ನ ಹೆಚ್ಚು ಹೆಚ್ಚು ಆಚರಣೆ ಮಾಡ್ತಾ ಇದ್ದೇವೆ. ಈಗೀಗ ಹೆಚ್ಚೆಚ್ಚು ಜನಗಳು ಈ ಓಜೋನ್ ಬಗ್ಗೆ ಎಚ್ಚರಗೊಂಡಿದ್ದಾರೆ. ಈ ಓಜೋನ್ ಅಂತಕ್ಕಂಥದ್ದು ಒಂದು ಆಮ್ಲಜನಕದ ಬಹುರೂಪಿ ಅನಿಲ. ಆಮ್ಲಜನಕದಲ್ಲಿ 2 ಅಣುಗಳಿದ್ರೆ ಓಜೋನ್ ನಲ್ಲಿ 3 ಆಕ್ಸಿಜನ್ನಿನ ಅಣುಗಳಿರುತ್ತೆ. ಹೀಗಾಗಿ ಆ ಓಜೋನಿನ ಅಣುಗಳ ಒಂದು ಅನಿಲ ಇದೆಲ್ಲ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ವಾತಾವರಣದಲ್ಲಿ ಸುಮಾರು 20 ಅನಿಲಗಳಿವೆ. ಅಂತ ಅನಿಲಗಳಲ್ಲಿ ಓಜೋನ್ ಅನಿಲ ಕೂಡ ಒಂದು ವಿಶಿಷ್ಟವಾದ ಅನಿಲ ಇದು. ಈ ಓಜೋನ್ ಅನಿಲದಿಂದ ಕೂಡಿರ್ತಕ್ಕಂಥ ಪದರವನ್ನೇ ಓಜೋನ್ ಪದರ ಅಂತ ನಾವು ಕರಿತೇವೆ. ಈ ಓಜೋನ್ ಪದರ ಈ ಭೂಮಿಯಿಂದ ಸುಮಾರು 15 ಕಿಲೋಮೀಟರ್ನಿಂದ 60 ಕಿಲೋಮೀಟರ್ ಎತ್ತರದ ಒಳಗಡೆ ಇದೆ. ಇದು ಸ್ತರಮಂಡಲದಲ್ಲಿದೆ. ಹೀಗಾಗಿ ಓಜೋನ್ ಅಣುಗಳ ಅಸ್ತಿತ್ವ ಹೊಂದಿರತಕ್ಕಂಥ ಅನಿಲದ ಪೊರೆಯನ್ನ, ಪದರವನ್ನ ಓಜೋನ್ ಪದರ ಅಥವಾ ಓಜೋನೋಸ್ಫಿಯರ್ ಅಂತ ನಾವು ಕರಿತೇವೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪದರ ಇದು. ಈ ಓಜೋನ್ ಪದರ ಯಾಕೆ ಅಷ್ಟೊಂದು ಪ್ರಮುಖವಾಗಿರ್ತಕ್ಕಂಥ ಪದರ ಅಂತಂದ್ರೆ, ನಾವೇನು ಇಡೀ ವಿಶ್ವದಲ್ಲಿ ಈ ಓಜೋನ್ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ, ಅದು ಓಜೋನಿನ ಅಪಾಯವನ್ನ, ಓಜೋನ್ ಕಣಗಳ ನಾಶವನ್ನ ನಾವು ತಡೆಗಟ್ಟಲಿಕ್ಕೆ ಈ ದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ. ವಿಶ್ವದಲ್ಲಿ ನಮಗೆ ಗೊತ್ತಿದೆ, ಭೂಮಿಯಂತ ಅದೃಷ್ಟಶಾಲಿ ಗ್ರಹ ಮತ್ತೊಂದಿಲ್ಲ. ಯಾಕೆಂತಂದ್ರೆ ನಾವೆಲ್ಲಿ ಹುಡುಕ್ತಾ ಇದ್ರು ಕೂಡ ಈ ಸಮೃದ್ಧವಾಗಿರ್ತಕ್ಕಂಥ ಕಾಡುಗಳು, ನೀರು, ಮಣ್ಣು, ಬೆಟ್ಟ,

0: ಎಲ್ಲ ಚಟುವಟಿಕೆಗಳಿಗೆ ಸೂರ್ಯನ ಬೆಳಕೇ ಆಧಾರ. ಸೂರ್ಯನಿಂದ ಬರುತ್ತಲ್ಲ ಬೆಳಕು, ಆ ಬೆಳಕು ಪ್ರಮುಖವಾಗಿರ್ತಕ್ಕಂಥದ್ದು. ಆ ಬೆಳಕಲ್ಲಿ ನಾವು ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರೋದು ಯಾವುದು ಅಂದ್ರೆ ಅಲ್ಟ್ರಾ ವೈಲೆಟ್ ರೇಸ್, ಅತಿ ನೇರಳೆ ಕಿರಣಗಳು. ಸೂರ್ಯನಿಂದ ಅತಿ ನೇರಳೆ ಕಿರಣಗಳು ಭೂಮಿಗೆ ಬರುತ್ತೆ. ಆ ಸಂಪೂರ್ಣ ಅತಿ ನೇರಳೆ ಕಿರಣಗಳು ಭೂಮಿಗೆ ಬಂದು ಬಡದಿದ್ರೆ, ಅಥವಾ ಬರೀ ಅತಿ ನೇರಳೆ ಕಿರಣಗಳೇ ಇದ್ದಿದ್ರೆ, ಭೂಮಿ ಮೇಲೆ ಯಾವ ಜೀವಿಗಳು ಉದ್ಭವ ಆಗ್ತಾ ಇರಲಿಲ್ಲ, ಎಲ್ಲವೂ ಕೂಡ ಸುಟ್ಟು ಹೋಗ್ತಾ ಇದ್ವು. ಹೀಗಾಗಿ ಸೂರ್ಯನಿಂದ ಬರ್ತಕ್ಕಂಥ ಅತಿ ನೇರಳೆ ಕಿರಣಗಳನ್ನು ತಡೆಗಟ್ಟುವ ಅಥವಾ ಅತಿ ನೇರಳೆ ಕಿರಣಗಳ ಅಪಾಯಮಾನವನ್ನ ತಡೆಗಟ್ಟುವ ಒಂದು ಕವಚವೇ ಈ ಓಜೋನ್ ಕವಚ ಅಂತ ಹೇಳ್ಬೋದು. ಈ ಓಜೋನ್ ಕವಚ ಭೂಮಿಗೆ ಛತ್ರಿ ಇದ್ದ ಹಾಗೆ, ಅದು ಭೂಮಿಯನ್ನ ರಕ್ಷಣೆ ಮಾಡುತ್ತೆ. ಆ ಛತ್ರಿಯನ್ನ ಮರ್ತಾಕ್ ಬರಲ್ಲ, ಬಟ್ ಅದು ಒಂದು ಛತ್ರಿ, ರಕ್ಷಣಾ ಛತ್ರಿ. ಅದು ಆ ಛತ್ರಿ ತೂತ್ ಬೀಳ್ಬಾರ್ದು, ಅದಕ್ಕೆ ತೊಂದರೆ ಆಗ್ಬಾರ್ದು, ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ ಕೆಲಸ ಆಗಿದೆ. ಹಾಗಾಗಿ ಈ ಪದರ ಅತಿನೇರಳೆ ಕಿರಣಗಳನ್ನ, ಸುಮಾರು 99 ಭಾಗ ಅತಿನೇರಳೆ ಕಿರಣಗಳನ್ನ ಇದು ತಡೆಯುತ್ತೆ. ಆ ತಡೆಯದ್ರಿಂದ ನಾವು ಇಲ್ಲಿ ಬದುಕಿದ್ದೇವೆ ಅಂತ ಹೇಳ್ಬೋದು. ಈ ಪದರ ಇಲ್ಲದೆ ಇದ್ರೆ ಭೂಮಿ ಮೇಲೆ ಎಲ್ಲವೂ ನಶ್ವರವಾಗ್ತಾ ಇದ್ವು. ಹಾಗಾಗಿ ಅತಿ ಮುಖ್ಯವಾದ ಪದರ ಈ ಓಜೋನ್ ಪದರ.
1: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಈ ಒಂದು ವರ್ಲ್ಡ್ ಓಜೋನ್ ಡೇ ಪ್ರಯುಕ್ತ ನಮ್ಮ ಶೇಖರ್ ಗೌಳೇರ್ ಸರ್ ಅವರು ಓಜೋನ್ ಡೇಯ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು, ಹಾಗೆ ಈ ಒಂದು ಓಜೋನ್ ಕವಚದ ಪ್ರಾಮುಖ್ಯತೆ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಇವರ ಜೊತೆ ಇನ್ನೊಂದಿಷ್ಟು ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ವಿಶ್ವವೇ ಓಜೋನ್ ಡೇನ ಆಚರಣೆ ಮಾಡ್ತಾ ಇದೆ. ಹಾಗಿದ ಮೇಲೆ ಓಜೋನ್ ಲೇಯರ್ನ ಮಹತ್ವ ಅಂಥದ್ದು ಅಲ್ವಾ? ಸೊ ಈ ಒಂದು ಓಜೋನ್ ಡೇ ಪ್ರಯುಕ್ತ ನಮ್ಮೊಟ್ಟಿಗೆ ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಶೇಖರ್ ಗೌಳೆಯರವರು ಮಾಹಿತಿಯನ್ನ ನೀಡ್ತಾ ಇದ್ರು. ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಸರ್, ನೀವಾಗ್ಲೇ ಹೇಳ್ತಿದ್ರಿ ಈ ಓಜೋನ್ ಕವಚಗಳು ತೂತು ಬೀಳ್ತಾ ಇದೆ, ಅದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ. ಹಾಗಿದ್ರೆ ಈ ಓಜೋನ್ ಕವಚ ಹಾಳಾಗೋದಕ್ಕೆ ಮುಖ್ಯವಾದಂತಹ ಕಾರಣಗಳು ಏನಿರ್ಬೋದು ಸರ್? ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
3: ಈಗ ನಾವು ಏನು ಈ ವಿಶ್ವ ಓಜೋನ್ ದಿನವನ್ನು ಆಚರಣೆ ಮಾಡ್ತವೆ, ಅದರ ಮೂಲ ಉದ್ದೇಶವೇ ಈ ಓಜೋನ್ ನಾವು ಏನು ಓಜೋನ್ಗೆ ತೊಂದರೆಯನ್ನ ಉಂಟು ಮಾಡಿದ್ದೇವೆ ಆ ತೊಂದರೆಯನ್ನ ನಿವಾರಣೆ ಮಾಡತಕ್ಕಂಥದ್ದು. 1913 ಫ್ರೆಂಚ್ ಭೌತವಿಜ್ಞಾನಿ ಫೆಬ್ರಿ ಮತ್ತು ಹೆನ್ರಿ ಅಂತಕ್ಕಂಥ ಇಬ್ರು ಇದನ್ನ ಪತ್ತೆ ಮಾಡ್ತಾರೆ. ಆಮೇಲೆ ಅವರು ನಾವು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರೋದಿಲ್ಲ ಈ ಓಜೋನ್ ಬಗ್ಗೆ. ಆಮೇಲೆ ಅವರು ನಿಧಾನವಾಗಿ ಇವರು ಯಾವಾಗ ಇದನ್ನು ಕಂಡುಹಿಡಿತಾರೆ, ಈ ಓಜೋನಿನ ರಾಸಾಯನಿಕ ಅನಿಲಗಳನ್ನ ಕಂಡುಹಿಡಿತಾರೆ, ಅದು ಪ್ರಮುಖವಾಗಿರುವ ಒಂದು ಅನಿಲ ಅಂತ ಯಾವಾಗ ಅವರಿಗೆ ಗೊತ್ತಾಗುತ್ತೆ, ಅತಿ ನೇರಳೆ ಕಿರಣಗಳನ್ನ ತಡೆಯುತ್ತೆ ಅನ್ನೋದು ಗೊತ್ತಾದ್ಮೇಲೆ ಅವರು ಈ ಓಜೋನಿನ ಪ್ರಾಮುಖ್ಯತೆ ಬಗ್ಗೆ ಜನಗಳಿಗೆ ತಿಳುವಳಿಕೆ ಕೊಡೋದು ಮತ್ತು ಓಜೋನ್ ಪದರ ಹಾಳಾಗಬಾರ್ದು ಅನ್ನುವ ಒಂದು ಯೋಚನೆಯನ್ನ ಜನಗಳಿಗೆ ತಿಳಿಸ್ತಾರೆ. ಈ ಓಜೋನ್ ಈಗಾಗಲೇ ಹೇಳಿದಾಗೆ ಅದು ಆಕ್ಸಿಜನ್ನಿನ 3 ಅಣುಗಳ ಒಂದು ಅನಿಲ. ಅದು ಯಾವ ಕಾರಣಕ್ಕೂ ಕೂಡ ಅದು ಕಡಿಮೆ ಆಗಬಾರ್ದು, ಅದು ನಿರಂತರವಾಗಿ ಚಕ್ರ. ಅದು ಅತಿ ನೇರಳೆ ಕಿರಣಗಳು ಬಿದ್ದಾಗ ಆಕ್ಸಿಜನ್ ಏನಾಗುತ್ತೆ, ಓಜೋನ್ ಆಗಿ ಪರಿವರ್ತನೆ ಆಗುತ್ತೆ, ಮತ್ತು ಓಜೋನು ಆಕ್ಸಿಜನ್ ಆಗುತ್ತೆ. ಇದೊಂದು ಚಕ್ರ, ಇದು ಓಜೋನ್ ಚಕ್ರ ಅಂತಾನೆ ಕರಿತೇವೆ. ಆಮೇಲೆ ಎಲ್ಲಾ ಓಜೋನ್ ಅಣುಗಳನ್ನ ಒಟ್ಟಿಗೆ ಸೇರಿಸಿದ್ರೆ, ಓಜೋನ್ ಪದರವನ್ನು ಸೇರಿಸಿದ್ರೆ 3 mm ದಪ್ಪ ಆಗುತ್ತೆ. ಅದು ಅಂತ ಒಂದು ಪ್ರಮುಖವಾಗಿರ್ತಕ್ಕಂತ ಪದರ ಇದು. ಈ ಪದರ ಈಗ ನಾಶ ಆಗ್ತಾ ಇದೆ. ಈ ಪದರ ನಾಶ ಆಗೋದಕ್ಕೆ ಪ್ರಮುಖವಾದ ಕಾರಣ ಮನುಷ್ಯನೇ. ಮನುಷ್ಯನ ಹುಚ್ಚು ಅಭಿವೃದ್ಧಿ ಇಡೀ ಪ್ರಕೃತಿಯನ್ನೇ ಹಾಳು ಮಾಡುತ್ತೆ ಅಂತ ನಾವು ಅವಾಗ ಅವಾಗ ಹೇಳ್ತಾ ಇರ್ತೇವೆ. 16 ಈ ಓಜೋನ್ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಪ್ರಮುಖವಾದ ಕಾರಣ 1987 ಮಾಂಟ್ರಿಯಲ್ಲಿ ಒಂದು ಒಪ್ಪಂದ ಆಗುತ್ತೆ. ಸುಮಾರು 46 ದೇಶಗಳೆಲ್ಲ ಸೇರಿರುತ್ತೆ. ಆ 46 ದೇಶಗಳು ಒಟ್ಟಿಗೆ ಸೇರಿ ಈ ಮಾಂಟ್ರಿಯಲ್, ಕೆನಡಾದ ಒಂದು ಪ್ರಮುಖವಾದ ನಗರ ಮಾಂಟ್ರಿಯಲ್, ಅಲ್ಲಿ ಎಲ್ಲ ಸೇರ್ಕೊಂಡಿರ್ತಾರೆ 46 ದೇಶಗಳ ನಾಯಕರುಗಳು. ಈ ಓಜೋನ್ ಪದರಕ್ಕೆ ನಾವೆಲ್ಲ ತೊಂದರೆ ಮಾಡ್ತಾ ಇದ್ದೀವಿ, ಓಜೋನ್ ಪದರ ಕರಗೋಗ್ತಾ ಇದೆ, ನಾವು ಅನೇಕ ಕೆಟ್ಟ ಅಭಿವೃದ್ಧಿಯ ಕೆಲಸಗಳನ್ನ ಮಾಡಿ ಓಜೋನ್ ಅನ್ನ ಹಾಳು ಮಾಡ್ತಾ ಇದ್ದೇವೆ, ಓಜೋನ್ ಪದರ ಕಡಿಮೆ ಆಗ್ತಾ ಇದೆ, ತೆಳು ಆಗ್ತಾ ಇದೆ, ಅಂಟಾರ್ಟಿಕಾದಲ್ಲಿ ಒಂದು ದೊಡ್ಡ ರಂಧ್ರ ಬಿದ್ದಿದೆ, ಹೀಗೆ ಇನ್ನೊಂದು 50 ಓಜೋನ್ ಪೂರ್ತಿ ಕರಗೋಗಿ ಭೂಮಿ ಮೇಲೆ ಅನೇಕ ತೊಂದರೆಗಳಾಗುತ್ತೆ ಅನ್ನೋದು ಅವರಿಗೆ ಗಮನಕ್ಕೆ ಬರುತ್ತೆ. ಹಾಗಾಗಿ 16 ಮಾಂಟ್ರಿಯಲ್ ಒಪ್ಪಂದದ ಪ್ರಕಾರ ಆ ದಿನವನ್ನು ಆಚರಣೆ ಮಾಡಲಿಕ್ಕೆ ಅವರು ಸನ್ನದ್ಧರಾಗ್ತಾರೆ. ಈಗಲೂ ಕೂಡ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಹೀಗಾಗಿ ಈ ಆಚರಣೆಯ ಮೂಲ ಉದ್ದೇಶ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಉಪನ್ಯಾಸ ಮಾಡೋದು, ಭಾಷಣಗಳನ್ನು ಮಾಡೋದು, ಪ್ರಾತ್ಯಕ್ಷಿಕೆಗಳನ್ನ ತೋರಿಸೋದು, ಇವೆಲ್ಲದರ ಮೂಲಕ ಓಜೋನಿನ ಪ್ರಾಮುಖ್ಯತೆಯನ್ನು ಒಂದು ಕಡೆ ಹೇಳೋದು, ನಾವು ಓಜೋನ್ ಅನ್ನ ಯಾವ ರೀತಿ ಹಾಳು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆನೂ ಕೂಡ ಬೆಳಕು ಚೆಲ್ತಕ್ಕಂಥದ್ದು. ಹೀಗಾಗಿ ಮನುಷ್ಯನ ಅಭಿವೃದ್ಧಿಗಳಿದೆಯಲ್ಲ, ಆ ಎಲ್ಲ ಅಭಿವೃದ್ಧಿಗಳು ಓಜೋನ್ ಪದರವನ್ನ ಹಾಳು ಮಾಡ್ತಾ ಇದ್ದಾವೆ.
2: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಈ ಒಂದು ಓಜೋನ್ ಪದರ ಯಾವ ಕಾರಣಕ್ಕಾಗಿ ಮುಖ್ಯವಾಗಿ ಹಾಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಶೇಖರ್ ಸರ್ ಒಳ್ಳೆ ಮಾಹಿತಿನ ಹಂಚಿಕೊಂಡ್ರು ಅಲ್ವಾ? ಹಾಗಿದ್ರೆ ಓಜೋನ್ ಪದರ ಹಾಳಾಗದೆ ಇರೋ ರೀತಿ ನಾವೇನೆಲ್ಲ ಮಾಡಬಹುದು ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತಾರೆ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನಮ್ಮ ಭೂಮಿಗೆ ಛತ್ರಿ ಆಗಿರುವಂತಹ ಓಜೋನ್ ಪದರದ ಬಗ್ಗೆ ಮಾತನಾಡ್ತಾ ಇದ್ದೆ. ಹಾಗೆ ಈ ಓಜೋನ್ ಪದರದ ಪ್ರಾಮುಖ್ಯತೆ ಬಗ್ಗೆ ಆಗಿರ್ಬೋದು, ಇನ್ನು ಓಜೋನ್ ಪದರ ಹಾಳಾಗ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಎಲ್ಲ ಶೇಖರ್ ಗಳೂರವರು ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು ಅಲ್ವಾ. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಶೇಖರ್ ಸರ್, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಸರ್, ನೀವು ಹೇಳ್ತಾ ಇದ್ರಿ ಯಾವೆಲ್ಲ ಕಾರಣಕ್ಕಾಗಿ ಈ ಓಜೋನ್ ಪದರ ಮುಖ್ಯವಾಗಿ ಹಾಳಾಗ್ತಾ ಇದೆ ಅಂತ. ಹಾಗಿದ್ರೆ ನಾವುಗಳು ಈ ಓಜೋನ್ ಪದರ ಸಂರಕ್ಷಣೆ ಮಾಡೋದಕ್ಕಾಗಿ ಏನೆಲ್ಲ ಮಾಡಬಹುದು ಸರ್? ನಮ್ಮ ಕರ್ತವ್ಯಗಳಾದ್ರೂ ಏನು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ?
3: ಯಾಕೆಂದ್ರೆ ಓಜೋನ್ ಪದರ ಹೇಗೆ ಹಾಳಾಗುತ್ತೆ ಅಂತ ನಮ್ಗೆ ಗೊತ್ತಾಗಿದೆ. ಮುಖ್ಯವಾಗಿ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಅಂತ ಇವೆ, ಇವು ಬಿಡುಗಡೆ ಆಗುತ್ತೆ. ಕ್ಲೋರೋಫ್ಲೋರೋ ಕಾರ್ಬನ್ಗಳು ನಮ್ಮ ಫ್ರಿಡ್ಜ್ಗಳಿಂದ, ವಾಷಿಂಗ್ ಮಷಿನ್ಗಳಿಂದ, ನಮ್ಮ ಶೀತಕ ಯಂತ್ರಗಳಿಂದ ಅಥವಾ ಎಸಿ ಕಂಡೀಷನ್ಗಳಿಂದ, ಆಮೇಲೆ ಮಾರ್ಜಕಗಳನ್ನ ನಾವು ಬಳಸ್ತಾ ಇದ್ದೀವಿ, ಅನೇಕ ಪ್ಲಾಸ್ಟಿಕ್ಗಳನ್ನ ಬಳಸ್ತಾ ಇದ್ದೀವಿ, ಮತ್ತೆ ಅನೇಕ ವಸ್ತುಗಳನ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀವಿ. ಮುಖಕ್ಕೆ ನಾವು ಪೌಡರ್ ಹಾಕೊಳ್ಳೋದಾಗ್ಲಿ, ತುಟಿಗೆ ಬಣ್ಣ ಹಾಕೊಳ್ಳೋದಾಗ್ಲಿ, ಅಥವಾ ಶೇವಿಂಗ್ ಮಾಡುವಾಗ ಕ್ರೀಮ್ ಹಚ್ಕೊಳ್ಳೋದಾಗ್ಲಿ, ಬ್ರೆಡ್ಗೆ ಬೆಣ್ಣೆ ಸವರ್ಬೇಕಾದಾಗ್ಲೂ ಕೂಡ ನಾವು ಸ್ಪ್ರೇಯಿಂಗ್ ಸಣ್ಣ ಸಣ್ಣ ಯಂತ್ರಗಳನ್ನ ನಾವು ಬಳಸ್ತಾ ಇದ್ದೀವಿ. ಈ ಎಲ್ಲವುಗಳಿಂದ ಅಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಬಿಡುಗಡೆ ಆಗುತ್ತೆ. ಆ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಬಿಡುಗಡೆಯಾಗಿ ಅವು ವಾತಾವರಣಕ್ಕೆ ಸೇರಿ ವಾತಾವರಣದಲ್ಲಿರ್ತಕ್ಕಂತ ಓಜೋನ್ ಅನ್ನ ಅವು ತಿಂದು ಹಾಕುತ್ತೆ. ಹೀಗಾಗಿ ಓಜೋನ್ ಕರಗೋದಕ್ಕೆ ಪ್ರಮುಖವಾದ ಕಾರಣ ಮನುಷ್ಯನ ಎಲ್ಲವೂ ಕೂಡ ಅಂತ ಹೇಳ್ಬೋದು. ಅದರ ಪರಿಣಾಮವಾಗಿ ನಾವು ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ. ಭೂಮಿಯ ತಾಪ ಏರ್ತಾ ಇದೆ, ಕೆಲವು ಕಡೆ ಚರ್ಮದ ಕ್ಯಾನ್ಸರ್ ಬರ್ತಾ ಇದೆ, ಉಸಿರಾಟದ ತೊಂದರೆ ಆಗ್ತಾ ಇದೆ, ಆಯುಷ್ಯದ ಇಳಿಮುಖ ಆಗ್ತಾ ಇದೆ, ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಇದೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಜನ ಕೆಮ್ಮು ಉಬ್ಬಸ ಕಣ್ಣೂರಿಯಿಂದ ನರಳ್ತಾ ಇದ್ದಾರೆ. ಇಂಥ ಎಲ್ಲ ಅನೇಕ ಪರಿಣಾಮಗಳು ಈ ಓಜೋನ್ ಪದರ ಕರಗ್ತಾ ಇರೋದ್ರಿಂದ ಆಗ್ತಾ ಇದೆ. ಆದ್ರಿಂದ ನಾವು ಈ ಓಜೋನ್ ಪದರವನ್ನ ರಕ್ಷಣೆ ಮಾಡೋದಕ್ಕೆ ಅನೇಕ ನಿವಾರಣೋಪಾಯಗಳನ್ನ ನಾವು ಕಂಡುಕೋಬೇಕಾಗಿದೆ. ಈಗಾಗಲೇ ಓಜೋನ್ ಪದರದ ವಿನಾಶವನ್ನು ತಡೆಗಟ್ಟಲಿಕ್ಕೆ ಈ ಓಜೋನ್ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲಾ ದೇಶಗಳಲ್ಲೂ ಆಚರಣೆ ನಡೀತಾ ಇದೆ. ನಾವು ಮುಖ್ಯವಾಗಿ ನಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೋಬೇಕಾಗಿದೆ. ಈಗ ಸಾಮಾನ್ಯವಾಗಿ ಕಾರ್ಗಳನ್ನ ಹೆಚ್ಚು ಓಡಿಸೋದನ್ನ ಕಡಿಮೆ ಮಾಡಬೇಕಾಗಿದೆ. ಎಲೆಕ್ಟ್ರಿಕ್ ಕಾರ್ಗಳನ್ನ ನಾವು ಬಳಸಬೇಕಾಗಿದೆ, ವಿದ್ಯುತ್ ಕಾರ್ಗಳನ್ನ ನಾವು ಬಳಸಬೇಕಾಗಿದೆ, ಸೈಕಲ್ಗಳನ್ನ ಬಳಸಬೇಕಾಗಿದೆ. ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾತಾವರಣಕ್ಕೆ ಬಿಡದ ಹಾಗೆ ನಾವು ನೋಡ್ಕೋಬೇಕಾಗಿದೆ. ಫ್ರಿಡ್ಜ್ಗಳನ್ನ ಬಳಸ್ತಕ್ಕಂಥದ್ದು, ವಾಷಿಂಗ್ ಮೆಷಿನ್ಗಳನ್ನ ಬಳಸ್ತಕ್ಕಂಥದ್ದು, ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಎಸಿಯನ್ನ ಬಳಸ್ತಕ್ಕಂಥದ್ದು, ಎಸಿ ಕಾರ್ಗಳನ್ನ ಬಳಸ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಈ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಮತ್ತು ಬ್ಲೋರೋಫ್ಲೋರೋ ಕಾರ್ಬನ್ಗಳು BFC ಮತ್ತು CFC ಅಂತ ಕರೀತಾರೆ, ಇವುಗಳನ್ನ ಬಿಡುಗಡೆ ಮಾಡ್ತಕ್ಕಂಥ ರಾಸಾಯನಿಕಗಳನ್ನ ನಾವು ತಡೆಗಟ್ಟಬೇಕಾಗಿದೆ. ತಡೆಗಟ್ಟಿದ್ರೆ ಮಾತ್ರ ನಾವು ಈ ಓಜೋನ್ ಕವಚವನ್ನ ಸುರಕ್ಷಿತವಾಗಿ ಇಟ್ಕೋಬಹುದು. ಇವಾಗ್ಲೂ ಕೂಡ ಇವೆಲ್ಲವುಗಳನ್ನ ತಡೆಗಟ್ಟಿದ್ರು ಕೂಡ ಇನ್ನೂ 100 ವರ್ಷದವರೆಗೆ ಈ ಓಜೋನ್ ಕವಚ ಅದು ಕರೆಕ್ಟಾನೇ ಇರುತ್ತೆ. ಹಾಗಾಗಿ ಓಜೋನ್ ಅದನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾದದ್ದು ಅಂತ ಹೇಳ್ಬೋದು. ಎಲ್ಲ ಅಪಾಯಗಳಿಗಿಂತ ನಾವೇನು, ಪ್ರವಾಹ ಬಂದ್ರೆ, ಬರಗಾಲ ಬಂದ್ರೆ, ಅತಿವೃಷ್ಟಿ ಆದ್ರೆ, ಅನಾವೃಷ್ಟಿ ಆದ್ರೆ, ವಿಪತ್ತುಗಳು ಬಂದ್ರೆ, ಮನುಷ್ಯನಿಗೆ ಏನೇನು ತೊಂದರೆ ಆಗ್ತಾ ಇದೆ, ಆ ಎಲ್ಲವುಗಳಿಗಿಂತ 10-20 ಪಟ್ಟು ಹೆಚ್ಚು ತೊಂದರೆ ಆಗೋದು ಈ ಓಜೋನ್ ಪದರ ನಾಶ ಆಗೋದ್ರಿಂದ. ಹಾಗಾಗಿ ಓಜೋನ್ ಪದರ ನಾಶ ಆಗೋದನ್ನ ನಾವು ತಡೆಗಟ್ಟಬೇಕಾಗಿದೆ. ಶೇಕ್ಸ್ಪಿಯರ್ ಒಂದು ಮಾತು ಹೇಳ್ತಾನೆ, ಪ್ರಕೃತಿ ಮನುಷ್ಯನಿಗೆ ಒಂದು ಮುಖ ಕೊಟ್ರೆ ಮನುಷ್ಯ ಮತ್ತೊಂದು ಮುಖವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ. ಆ ಮುಖ ಯಾವ್ದಪ್ಪ ಅಂತಂದ್ರೆ ಪ್ರಕೃತಿಯ ವಿರುದ್ಧವಾಗಿ ತನ್ನ ಚಟುವಟಿಕೆಗಳನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ಪ್ರಕೃತಿಯನ್ನ ಸಂರಕ್ಷಣೆ ಮಾಡುವ ದಿಕ್ಕಲ್ಲಿ ಗಿಡ ಮರಗಳನ್ನ ಕಾಪಾಡ್ತಕ್ಕಂಥದ್ದು, ಹಸಿರನ್ನ ಕಾಪಾಡ್ತಕ್ಕಂಥದ್ದು, ನೀರನ್ನ ಕಾಪಾಡ್ತಕ್ಕಂಥದ್ದು, ಮತ್ತೆ ಹೆಚ್ಚೆಚ್ಚು ಕೃತಕವಾಗಿರ್ತಕ್ಕಂಥ ಅನಿಲಗಳನ್ನ ತಯಾರು ಮಾಡದೆ ನಾವು ಸರಳವಾದ ಬದುಕನ್ನ ರೂಪಿಸ್ಕೋಬೇಕಾಗಿದೆ. ಇವೆಲ್ಲವೂ ಎಚ್ಚರಿಕೆಗಳು ಮನುಷ್ಯನಿಗೆ ಇರಬೇಕು. ಆವಾಗ ಮಾತ್ರ ಈ ಓಜೋನ್ ಪದರದ ನಾಶವನ್ನ ನಾವು ತಡೆಗಟ್ಟಬಹುದು. ಮತ್ತು ಓಜೋನ್ ದಿನವನ್ನು ಆಚರಣೆ ಮಾಡೋದಕ್ಕೂ ಕೂಡ ಅದು ಪ್ರೇರಣೆ ಆಗುತ್ತೆ. ನಮಸ್ಕಾರ.
2: ಧನ್ಯವಾದಗಳು ಸರ್. ಇವತ್ತಿನ ದಿನ ಓಜೋನ್ ಪದರದ ಪ್ರಾಮುಖ್ಯತೆ ಬಗ್ಗೆ ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನ ನಮಗೆ ಹಂಚಿಕೊಂಡ್ರಿ. ಹಾಗೆ ಓಜೋನ್ ಪದರದ ಪ್ರಾಮುಖ್ಯತೆ ಏನು, ಮುಖ್ಯವಾಗಿ ಯಾವೆಲ್ಲ ಕಾರಣಕ್ಕಾಗಿ ಓಜೋನ್ ಪದರ ಹಾಳಾಗ್ತಾ ಇದೆ, ಹಾಗೆ ನಾವುಗಳು ಅದನ್ನ ಹೇಗೆ ಸಂರಕ್ಷಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಒಳ್ಳೆ ಮಾಹಿತಿನ ಹಂಚಿಕೊಂಡ್ರಿ. ಮತ್ತೊಮ್ಮೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಅಂದ್ರೆ ಈ ಭೂಮಿ ಮೇಲಿರುವಂತಹ ಪ್ರತಿಯೊಂದು ವಸ್ತುವಿನಿಂದ ನಮಗೆ ಅನುಕೂಲನೇ ಆಗ್ತಾ ಇದೆ, ಆದ್ರೆ ಮನುಷ್ಯ ಮಾತ್ರ ಅದನ್ನೆಲ್ಲ ನಾಶ ಮಾಡ್ತಾ ಹೋಗ್ತಿದ್ದಾನೆ. ನಾನು ಮುಂಚೆನೆ ನಿಮಗೆ ಹೇಳ್ದೆ, ನಾವೆಲ್ಲಾದ್ರೂ ಬಿಸಿಲಿಗೆ ಆಚೆ ಹೋಗ್ಬೇಕು ಅಂದ್ರೆ ಛತ್ರಿ ಹಿಡ್ಕೊಂಡು ಹೋಗ್ತೀವಿ. ಮಳೆ ಬಿಸಿಲಿಗೆ ಛತ್ರಿ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಆದ್ರೆ ಭೂಮಿಗೆ ಇರುವಂತಹ ಅತಿ ದೊಡ್ಡ ಛತ್ರಿ ಅಂದ್ರೆ ಅದು ಓಜೋನ್ ಪದರ. ಹಾಗಾಗಿ ಈ ಓಜೋನ್ ಪದರವನ್ನ ಸಂರಕ್ಷಿಸಬೇಕಾಗಿದೆ ಅಲ್ವಾ? ಇನ್ನು ಪ್ರತಿಯೊಂದು ವರ್ಷ ಕೂಡ ಒಂದೊಂದು ಥೀಮ್ನೊಂದಿಗೆ ಈ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಹಾಗೆ ಈ ಬಾರಿಯ ಥೀಮ್ ಏನ್ ಗೊತ್ತಾ? ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡುವಂತದ್ದಾಗಿದೆ. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕೇಳುಗರೆ, ಪರಿಸರವನ್ನ ಸಂರಕ್ಷಿಸೋಣ, ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರಲಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೆಯೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
5: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ಬರಿಗೂ ಸೇರಿ.
4: ಹೌದಾ, ಅದ್ ಹೇಗೆ?
5: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
6: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
8: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ಕೆ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
10: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅನ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮಗೆ ಒಂದು ಅದ್ಭುತವಾಗಿರುವಂತಹ ಸ್ಥಳವನ್ನ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯಲ್ಲಿರುವಂತಹ ಒಂದು ಅತ್ಯಂತ ಸುಂದರವಾದ ಗಿರಿಧಾಮವಾಗಿರುವಂತಹ ಕಾಜಿಯಾರ್ ಎನ್ನುವಂತಹ ಒಂದು ಗಿರಿಧಾಮದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಭಾರತದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಇದನ್ನ ಕರೆಯಲಾಗುತ್ತೆ. ದಟ್ಟವಾದ ದೇವದಾರು ಕಾಡುಗಳು, ಹಚ್ಚ ಹಸಿರು ಹುಲ್ಲುಗಾವಲು ಮತ್ತು ಹಿಮದಿಂದ ಆವೃತವಾದ ಹಿಮಾಲಯದ ಪರ್ವತಗಳು ಇಲ್ಲಿ ಪ್ರಮುಖ ಆಕರ್ಷಣೆಯಾಗಿದೆ. ಕಜ್ಜಿಯಾರ್ ಮತ್ತು ಅದರ ಸುತ್ತಮುತ್ತಲೂ ಭೇಟಿ ನೀಡಬಹುದಾದಂತಹ ಅನೇಕ ಸ್ಥಳಗಳು ಇದೆ. ಕಜ್ಜಿಯಾರ್ ಸರೋವರ ಇರ್ಬೋದು, ಡೈಂಕುಂಡ್ ಶಿಖರ ಇರ್ಬೋದು, ಕಲಾಟಾಪ್ ವನ್ಯಜೀವಿ ಅಭಯಾರಣ್ಯ ಈ ರೀತಿ, ಹಾಗೆ ಕಜ್ಜಿನಾಗ್ ದೇವಾಲಯ, ಶಿವನ ಭವ್ಯ ಮೂರ್ತಿಯನ್ನು ನೋಡಬಹುದು, ಹಾಗೆ ಪಂಚ ಪಾಂಡವರ ವೃಕ್ಷ, ಇದೇ ರೀತಿಯಾಗಿ ಅನೇಕ ಸ್ಥಳಗಳು. ಹಾಗಿದ್ರೆ ಈ ಸ್ಥಳದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯಲ್ಲಿರುವಂತಹ ಒಂದು ಅತ್ಯಂತ ಸುಂದರವಾದ ಗಿರಿಧಾಮದ ಬಗ್ಗೆ, ಕುಜಿಯಾರ್ ಬಗ್ಗೆ ತಿಳಿಸ್ತಾ ಇದೆ. ಹಾಗೆ ಇಲ್ಲಿ ಸುತ್ತಮುತ್ತಲೂ ಇರುವಂತಹ ಒಂದಿಷ್ಟು ಪ್ಲೇಸ್ನ ಬಗ್ಗೆ ಕೂಡ ಹೇಳ್ತಾ ಇದೆ. ಅಲ್ಲೇ ಇರುವಂತಹ ಕಜಿಯಾರ್ ಸರೋವರ ಇರಬಹುದು, ಹಾಗೆ ಡೈನಕುನ್ ಶಿಖರ ಇರ್ಬೋದು, ಹಾಗೆ ಕಲಾಟಾಪ್ ವನ್ಯಜೀವಿ ಅಭಯಾರಣ್ಯ, ಈ ರೀತಿಯಾಗಿ ಒಂದಷ್ಟು ಸ್ಥಳದ ಬಗ್ಗೆ ಎಲ್ಲ ಹೇಳ್ತಾ ಇದೆ. ಹಾಗಿದ್ರೆ ಈ ಒಂದು ಕಜಿಯಾರ್ ಬಗ್ಗೆ, ಇಲ್ಲಿ ಇರುವಂತಹ ಸುತ್ತಮುತ್ತಲಿನ ಸ್ಥಳಗಳ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹಾಗೆ ನಾನಾಗ್ಲೇ ಹೇಳ್ತಾ ಇದ್ದಂತಹ ಕೆಲವೊಂದಿಷ್ಟು ಸ್ಥಳದ ಬಗ್ಗೆ ಹೇಳ್ತಾ ಇದೆ. ಅದರಲ್ಲಿ ಕಜಿಯಾರ್ ಸರೋವರದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದೊಂದು ಪ್ರಸ್ಥಭೂಮಿಯ ಮಧ್ಯಭಾಗದಲ್ಲಿರುವ ಒಂದು ಸಣ್ಣ ಮತ್ತೆ ಸುಂದರವಾಗಿರುವಂತಹ ಸರೋವರವಾಗಿದೆ. ಇದರ ಸುತ್ತಲೂ ವಿಶಾಲವಾದ ಹಸಿರು ಹುಲ್ಲುಗಾವಲು ಹಾಗೆ ದೇವದಾರು ವೃಕ್ಷಗಳು ಆವರಿಸಿಕೊಂಡಿದೆ. ಇಲ್ಲಿ ಪ್ರವಾಸಿಗರು ಕುದುರೆ ಸವಾರಿ, ಪ್ಯಾರಾಗ್ಲೈಡಿಂಗ್ನಂತಹ ಸಾಹಸ ಕ್ರೀಡೆಯನ್ನ ಇಲ್ಲಿ ಜನರು ಆನಂದಿಸ್ತಾರೆ. ಹಾಗೆ ಇನ್ನೊಂದು ಸ್ಥಳ ಡೈನಕುನ್ ಶಿಖರ. ಇದು ಡಾಲ್ಹೌಸಿ ಮತ್ತೆ ಕಜಿಯಾರ್ ಬಳಿ ಇರುವ ಅತ್ಯಂತ ಎತ್ತರದ ಶಿಖರವಾಗಿದೆ. ಇಲ್ಲಿಂದ ಇಡೀ ಕಣಿವೆಯ 360 ಡಿಗ್ರಿ ವಿಹಂಗಮ ನೋಟವನ್ನ ಕಣ್ತುಂಬಿಕೊಳ್ಬಹುದು. ಇಲ್ಲಿ ಬೀಸುವ ಗಾಳಿಯು ಒಂದು ರೀತಿಯ ಸಂಗೀತದಂತೆ ಕೇಳಿಸೋದ್ರಿಂದ ಇದನ್ನ ಹಾಡುವ ಶಿಖರ ಅಂದ್ರೆ ಸಿಂಗಿಂಗ್ ಪೀಕ್ ಅಂತಲೇ ಕರೀತಾರೆ. ಹಾಗೆ ಇನ್ನೊಂದು ಸ್ಥಳ ಕಲಾಟಾಪ್ ವನ್ಯಜೀವಿ ಅಭಯಾರಣ್ಯ. ಪ್ರಕೃತಿ ಪ್ರೇಮಿಗಳು ಮತ್ತೆ ಚಾರಣಿಗರಿಗೆ ಇದು ಒಂದು ಸೂಕ್ತವಾದಂತಹ ಸ್ಥಳವಾಗಿದೆ. ಇಲ್ಲಿ ದಟ್ಟವಾದ ಪೈನ್ ಮತ್ತೆ ದೇವದಾರು ಕಾಡುಗಳಿದ್ದು, ಹಿಮಾಲಯದ ಕರಡಿಗಳು, ಜಿಂಕೆಗಳು ಹಾಗೆ ವಿವಿಧ ಬಗೆಯ ಪಕ್ಷಿಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಹಾಗೆ ನೀವೇನಾದರೂ ಈ ಒಂದು ಕಜಿಯಾರ್ಗೆ ಹೋದರೆ ಖಂಡಿತವಾಗ್ಲೂ ಕಲಾಟಾಪ್ ವನ್ಯಜೀವಿ ಅಭಯಾರಣ್ಯಕ್ಕೆ ಮಿಸ್ ಮಾಡದೆ ಹೋಗಲೇಬೇಕು ಅಂತಾನೆ ಹೇಳಬಹುದು. ಅದೇ ರೀತಿಯಾಗಿ ಒಂದಿಷ್ಟು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸ್ಥಳಗಳನ್ನು ಕೂಡ ನಾವು ಕಜಿಯಾರ್ನಲ್ಲಿ ನೋಡಬಹುದು. ಅದ್ಯಾವುದಪ್ಪ ಅಂತ ಹೇಳಿದ್ರೆ ಕಜಿನಾಗ ದೇವಸ್ಥಾನ. ಇದನ್ನ ಕಜಿನಾಗ್ ದೇವಸ್ಥಾನ ಅಂತಾನೆ ಕರೀತಾರೆ. ಕಜಿಯಾರ್ ಸರೋವರದ ಸಮೀಪದಲ್ಲೇ ಇರುವ ಈ ದೇವಸ್ಥಾನವನ್ನ 12ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಇದು ಸರ್ಪ ದೇವತೆಯಾದಂತಹ ನಾಗರಾಜನಿಗೆ ಸಮರ್ಪಿತವಾಗಿದ್ದು, ಇಲ್ಲಿನ ಮರದ ಕೆತ್ತನೆಗಳು ಅತ್ಯಂತ ಸುಂದರವಾಗಿದೆ. ಈ ದೇವಾಲಯದ ಒಳಗಡೆ ಪಾಂಡವರ ಐತಿಹಾಸಿಕ ಮೂರ್ತಿಯನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಹಾಗಿದ್ರೆ ಕಜಿಯಾರ್ನಲ್ಲಿರುವಂತಹ ಇನ್ನೊಂದಿಷ್ಟು ಪ್ರವಾಸಿ ತಾಣದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ, ಸ್ನೇಹಿತರೆ ಇವತ್ತಿನ ನಮೈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಕಜಿಯಾರ್ ಬಗ್ಗೆ ತಿಳಿಸ್ತಾ ಇದ್ದೆ. ಹಾಗೆ ಇದು ಹಿಮಾಚಲ ಪ್ರದೇಶದಲ್ಲಿರುವಂತಹ ಒಂದು ಸ್ಥಳವಾಗಿದೆ ಎನ್ನುವುದಾಗಿ, ಹಾಗೆಯೇ ಕಜಿಯಾರ್ನಲ್ಲಿರುವಂತಹ ಕಜಿಯಾರ್ ಸರೋವರ, ಡೈನ್ಕುಂಡ, ಕಲಾಟಾಪ್ ವನ್ಯಜೀವಿ ಅಭಯಾರಣ್ಯದ ಬಗ್ಗೆ, ಹಾಗೆ ಕಚಿನಾಗ್ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದೆ. ಇನ್ನು ಇಲ್ಲಿರುವಂತಹ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಶಿವನ ಭವ್ಯ ಮೂರ್ತಿ, ಲಾರ್ಡ್ ಶಿವ ಸ್ಟ್ಯಾಚ್ಯೂ ಇಲ್ಲಿದೆ. ಕಜಿಯಾರ್ನಲ್ಲಿ ಸುಮಾರು 85 ಅಡಿ ಎತ್ತರದ ಬೃಹತ್ ಶಿವನ ಕಂಚಿನ ಮೂರ್ತಿಯನ್ನು ಸ್ಥಾಪಿಸಲಾಗಿದ್ದು, ಇದು ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ತುಂಬಾ ಅದ್ಭುತವಾಗಿರುವಂತಹ ಒಂದು ಸ್ಟ್ಯಾಚ್ಯೂ ಇದಾಗಿದೆ. ಖಂಡಿತವಾಗ್ಲೂ ಕಜಿಯಾರ್ಗೆ ನೀವು ಹೋದ್ರೆ ಈ ಒಂದು ಸ್ಟ್ಯಾಚ್ಯೂವನ್ನು ನೋಡಲೇಬೇಕು ಅಂತಾನೆ ಹೇಳಬಹುದು. ಅಷ್ಟು ಸುಂದರವಾಗಿರುವ ಸ್ಟ್ಯಾಚ್ಯೂ ಇದಾಗಿದೆ. ಹಾಗೆ ಪಂಚಪಾಂಡವರ ವೃಕ್ಷ ಅಂತ ಹೇಳಿ ಒಂದು ಸ್ಥಳ ಇದೆ. ಪಂಚಪಾಂಡವ ಟ್ರೀ ಅಂತ ಹೇಳಿ ದಟ್ಟ ಅರಣ್ಯದಲ್ಲಿರುವ ಒಂದು ವಿಶಿಷ್ಟವಾದ ದೇವದಾರು ವೃಕ್ಷವಿದ್ದು, ಒಂದೇ ಬೇರಿನಿಂದ 6 ಕವಲುಗಳಾಗಿ ಬೆಳೆದಿದೆ. ಸ್ಥಳೀಯ ನಂಬಿಕೆಗಳ ಪ್ರಕಾರ ಇದು ದ್ರೌಪದಿ ಮತ್ತು ಪಂಚಪಾಂಡವರನ್ನ ಪ್ರತಿನಿಧಿಸುತ್ತೆ ಅಂತ ಹೇಳಲಾಗುತ್ತೆ. ಪಾಂಡವರು ತಮ್ಮ ವನವಾಸದ ಅವಧಿಯಲ್ಲಿ ಈ ಹಿಮಾಚಲ ಪ್ರದೇಶದ ದಟ್ಟವಾದ ಕಾಡುಗಳು ಮತ್ತು ಪರ್ವತದಲ್ಲಿ ನೆಲೆಯಾಗಿದ್ರು ಎನ್ನುವಂತಹ ನಂಬಿಕೆ ಇದೆ. ಈ ಪಂಚಪಾಂಡವರ ವೃಕ್ಷದ ಸಮೀಪದಲ್ಲೇ ಮತ್ತೊಂದು ದೇವದಾರು ಮರ ಕೂಡ ಇದೆ. ಇದನ್ನ ತಾಯಿಯ ಮರ ಅಂತ ಹೇಳಿ ಕರೆಯಲಾಗುತ್ತೆ. ಇದು ಒಂದೇ ಮರದಿಂದ ಸುಮಾರು 15 ಚಿಗುರುಗಳನ್ನು ಹೊಂದಿದ್ದು, ಇದನ್ನ ಪಂಚಪಾಂಡವರ ವೃಕ್ಷದ ಮೂಲ ತಾಯಿ ಅಂತ ಹೇಳಿ ಸ್ಥಳೀಯರು ನಂಬುತ್ತಾರೆ. ಹಾಗೆ ಇನ್ನೊಂದು ಸ್ಥಳ ಟಿಬೆಟಿಯನ್ ಹ್ಯಾಂಡಿಕ್ರಾಫ್ಟ್ ಸೆಂಟರ್. ಇಲ್ಲಿ ಸಾಂಪ್ರದಾಯಿಕ ಟಿಬೆಟಿಯನ್ ಕಾರ್ಪೆಟ್ಗಳು ಮತ್ತು ಶಾಲುಗಳು ಹಾಗೆ ಸ್ಥಳೀಯ ಕರಕುಶಲ ವಸ್ತುಗಳನ್ನು ಖರೀದಿಸಬಹುದಾಗಿದೆ. ಸೊ ಇಲ್ಲಿಗೆ ಹೋದರೆ ಎಲ್ಲ ಸ್ಥಳಗಳನ್ನು ಕೂಡ ನೋಡಬಹುದು, ಹಾಗೆ ಶಾಪಿಂಗ್ ಕೂಡ ಮಾಡಿಕೊಂಡು ಬರಬಹುದಾಗಿದೆ. ಕಜಿಯಾರ್ಗೆ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶವನ್ನು ನೋಡಲಿಕ್ಕೆ ನಿಮಗೆ 2-3 ದಿನ ಬೇಕಾಗುತ್ತೆ. ಅಲ್ಲಿನ ಸ್ಥಳಗಳನ್ನ ನೋಡಲಿಕ್ಕೆ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಹೋಗಲಿಕ್ಕೆ, ಸ್ಟೇ ಆಗಲಿಕ್ಕೆ 5,000-10,000 ಬೇಕಾಗುತ್ತೆ. ಹಾಗೆ ಇಲ್ಲಿಂದ ಹೋಗುವಂತಹ ಖರ್ಚು, ಅಲ್ಲಿಂದ ಬರುವಂತಹ ಒಂದು ವೆಚ್ಚಗಳು ಬೇರೆನೆ ಇರುತ್ತೆ ಅಂತಾನೆ ಹೇಳಬಹುದು. ಇನ್ನು ಕಜಿಯಾರ್ ಪ್ರಸ್ಥಭೂಮಿಗೆ ತಲುಪೋದಕ್ಕೆ ಅಲ್ಲಿನ ಒಂದು ಪ್ರಶಾಂತವಾದ ವಾತಾವರಣ ಇರ್ಬೋದು, ಅಲ್ಲಿನ ಪ್ರಶಾಂತವಾದ ವಾತಾವರಣದಲ್ಲಿ ಫೋಟೋಶೂಟ್ ಮಾಡ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಜಿಯಾರ್ಗೆ ಹೋದ್ರೆ ಅಲ್ಲಿನ ಸ್ಥಳೀಯ ಆಹಾರವನ್ನ ತಿನ್ನೋದನ್ನ ಮರಿಬೇಡಿ. ಅಲ್ಲಿ ಅದ್ಭುತವಾಗಿರುವಂತಹ ಆ ಒಂದು ಕಜಿಯಾರ್ ಹಿಮಾಚಲ ಪ್ರದೇಶದ ಒಂದು ತಿಂಡಿ ತಿನಿಸುಗಳನ್ನು ಇರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ, ಅದನ್ನು ಮರಿಬೇಡಿ ತಿನ್ನೋದಕ್ಕೆ ಅಂತ ಹೇಳ್ತಾ, ನೀವು ಇಲ್ಲಿಗೆ ಭೇಟಿಯನ್ನು ನೀಡೋದಕ್ಕೆ ಬೆಳಿಗ್ಗೆ ನೀವು ಕಲಾಟಾಪ್ ವನ್ಯಜೀವಿ ಅಭಯಾರಣ್ಯಕ್ಕೆ ಭೇಟಿ ನೀಡಬಹುದು, ಮತ್ತು ಮಧ್ಯ ಸಣ್ಣ ಟ್ರೆಕ್ಕಿಂಗ್ ಮಾಡ್ಬೋದು, ಹಾಗೆ ಮಧ್ಯಾಹ್ನದ ಸಮಯದಲ್ಲಿ ಟಿಬೆಟಿಯನ್ ಮಾರುಕಟ್ಟೆಯಲ್ಲಿ ಶಾಪಿಂಗ್ ಮಾಡ್ಬೋದು, ಹಾಗೆ ಸಂಜೆ ಡಾಲ್ಹೌಸಿ ಮತ್ತು ಚಂಬಾ ಪಟ್ಟಣದ ಪ್ರಯಾಣವನ್ನು ನೀವು ಬೆಳೆಸಬಹುದಾಗಿದೆ ಅಂತಲೇ ಹೇಳ್ಬೋದು. ಸುತ್ತಮುತ್ತಲೂ ಕೂಡ ನಿಮಗೆ ಬೇಕಾದಷ್ಟು ಉಳಿದುಕೊಳ್ಳೋದಕ್ಕೆ ಹೋಟೆಲ್ ವ್ಯವಸ್ಥೆ ಕೂಡ ಇದೆ. ಸೊ ಹಾಗಾಗಿ ನಿಮಗೆ ಅಲ್ಲಿ ಉಳಿದುಕೊಳ್ಳೋದಕ್ಕೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಅಂತಲೇ ಹೇಳಬಹುದು. ಸ್ನೇಹಿತರೆ, ಇದಿಷ್ಟು ಕೂಡ ಕಜಿಯಾರ್ ಕುರಿತಾದಂತಹ ಒಂದಿಷ್ಟು ಮಾಹಿತಿ ಆಗಿತ್ತು. ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮೈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9868602796 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಎಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಜೊತೆಗೆ ನೀವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ದು, ನಿಮಗೆ ಟ್ರಾವೆಲಿಂಗ್ ತುಂಬ ಇಷ್ಟ ಆಗಿದ್ದು, ನೀವು ಟ್ರಾವೆಲ್ ಮಾಡಿರೋ ಯಾವುದಾದ್ರೂ ಪ್ಲೇಸ್ನ ಬಗ್ಗೆ ತಿಳಿಸ್ತೀರಾ ಅಂದರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲೂ ಇರುವಂತಹ ಯಾವುದಾದ್ರೂ ಪ್ರವಾಸಿ ತಾಣದ ಬಗ್ಗೆ ತಿಳಿಸ್ತೀರಾ ಅಂದರೆ, ಅಥವಾ ಯಾವುದಾದ್ರೂ ಹಿಡನ್ ಪ್ಲೇಸ್ ಬಗ್ಗೆ ತಿಳಿಸ್ತೀರಾ ಅಂದರೆ ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ. ಸೊ ಹಾಗೆ ನೀವು ಮಾಡಬೇಕಾಗಿರೋದು ಇಷ್ಟೇ. ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆಗೆ ನೀವು ಮೆಸೇಜನ್ನು ಮಾಡಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರೋ ಹಾಗೆ ಈ ದೊಡ್ಡ ಪ್ರಪಂಚವನ್ನು ನಮ್ಮ ಒಂದು ಚಿಕ್ಕ ಜೀವನದಲ್ಲಿ ಆದಷ್ಟು ಸುತ್ತೋಣ ಅಂತ ಹೇಳ್ತಾ, ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್ಎಸ್ಎಲ್ಸಿ ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
1: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
0: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
1: ಕೋರ್ಸ್ ಮುಗಿದ ತಕ್ಷಣ ಕೈತುಂಬ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
0: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
1: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್ ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.

0: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೆಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಪಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ತಿಳಿದಂಥವರು ಈ ಮಾತನ್ನ ಹೇಳಿದ್ದಾರೆ. ಏನಪ್ಪ ಅಂದರೆ, ಆಲಸ್ಯ, ಕ್ರೌರ್ಯ, ನಿಷ್ಠುರತೆ, ಅತಿಯಾದ ನಿದ್ರೆ, ಜಡತೆ ಮತ್ತು ದ್ರೋಹ, ಇವುಗಳನ್ನು ನಾವು ದುರ್ಗುಣಗಳೆಂದು ಕರಿತೀವಿ. ಇವು ದುರ್ಗುಣಗಳು ಮತ್ತು ವ್ಯಕ್ತಿತ್ವದ ದೋಷಗಳು ಕೂಡ. ಈ ದೋಷಗಳನ್ನು ಇಟ್ಕೊಳ್ಳಿ, ತೊಂದರೆ ಏನೂ ಇಲ್ಲ. ಆದರೆ ಯಾವ ಸಮಯಕ್ಕೆ, ಹೇಗೆ, ಎಲ್ಲಿ ಉಪಯೋಗ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಈ ಪಂಡಿತರು. ಇವೆಲ್ಲವುಗಳನ್ನು ಯಾವಾಗ, ಎಲ್ಲಿ, ಯಾವ ಸಮಯದಲ್ಲಿ ಬಳಸ್ಕೊಳ್ಬೇಕು ಅನ್ನೋದನ್ನು ಮುಖ್ಯವಾಗಿ ತಿಳ್ಕೊಳ್ಬೇಕು ಅಂತಾರೆ. ಕೆಲವೊಂದು ಸ್ಥಳಗಳಲ್ಲಿ ಈ ದೋಷಗಳನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಈ ದೋಷಗಳೇ ಗುಣಗಳಾಗಿ ಪರಿವರ್ತನೆ ಆಗತ್ತೆ ಅಂತ ಹೇಳ್ತಾರೆ ಈ ಮಹಾನ್ ಪಂಡಿತರು. ಆಲಸ್ಯಂ ಕುರುಪಾಪ ಕರ್ಮಣಿ ಭವಕ್ರೂರ ಕೃತಸ್ಥಾಡನೆ ನೈಶ್ಚರ್ಯಂ ಭಜ ಲೋಭಮೋಹ ವಿಷಯ ನಿದ್ರಾ ಸಮಾಧೌ ಹರೆ ಜಾಡ್ಯಂ ಗಚ್ಚ ಪರಾಪವಾದ ಕಥನೆ ದ್ರೋಹಂ ವಿದೇಹಿ ಸ್ಮರೆ. ದೋಷ ಏವ ಗುಣತ್ವಮತ್ರ ನಿಖಿಲ ಯಸ್ಯಂತಿ ಚೇತಸ್ತವ. ಆಲಸ್ಯ ಇರಲಿ, ಎಲ್ಲಿ ಅಂದರೆ ತಪ್ಪಿನ ವಿಷಯಕ್ಕೆ ಸೋಮಾರಿತನವಿರಲಿ, ಕ್ರೌರ್ಯ ಇರಲಿ ನಿನ್ನ ಸಿಟ್ಟಿನ ಮೇಲೆ, ನಿನ್ನ ಸಿಟ್ಟಿನ ಮೇಲೆ ನೀನು ಕ್ರೌರ್ಯವನ್ನು ಬಳಸು. ನಿಷ್ಠುರತೆ ಇರಲಿ, ಯಾವುದರಲ್ಲಿ ಅಂದರೆ ಲೋಭ ಮೋಹಗಳ ವಿಷಯದಲ್ಲಿ ನಿಷ್ಠುರತೆ ಇರಲಿ. ಅತಿಯಾದ ನಿದ್ರೆ ಇರಲಿ, ಯಾವ ವಿಷಯಕ್ಕೆ ಅಂದರೆ ದೇವರ ಧ್ಯಾನದ ಸಮಾಧಿಯೇ ನಿದ್ರೆ ಆಗಿಬಿಡಲಿ ಅಂತ ಹೇಳ್ತಾರೆ. ಜಡತೆ ಇರಲಿ, ಯಾವ ವಿಷಯದಲ್ಲಿ ಅಂದರೆ ಇನ್ನೊಬ್ಬರ ಕುರಿತು ಮಾತನಾಡುವ ವಿಷಯದಲ್ಲಿ ಜಡತೆ ಇರಲಿ. ದ್ರೋಹ ಇರಲಿ, ಯಾವ ವಿಷಯಕ್ಕೆ ಅಂದರೆ ಆಸೆಯ ವಿಷಯಕ್ಕೆ. ಹೀಗೆ ಮಾಡಿದ್ರೆ ದೋಷಗಳೇ ಗುಣಗಳಾಗ್ತವೆ ಅಂತ ಹೇಳ್ತಾರೆ ಈ ನಮ್ಮ ಪಂಡಿತರು. ಯಾವುದೆಲ್ಲ ಬಿಡಬೇಕು, ಯಾವುದನ್ನು ಯಾವಾಗ ಯಾವ ಸಮಯದಲ್ಲಿ ಬಳಸಬೇಕು ಅನ್ನೋದನ್ನು ಪಂಡಿತರು ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಈ ವಿಷಯದೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಕುಸ್ಕೂರಿನ ಲೇಖಕಿ ಮತ್ತು ಸಾಹಿತಿಗಳು ಆದ ಶುಭಾ ಕುಸ್ಕೂರ್ ಅವರು ಸ್ವರಚಿತ ಕವನಗಳನ್ನು ತಿಳಿಸ್ತಾ ಇದ್ದಾರೆ. ಶುಭಾ ಕುಸ್ಕೂರ್ ಅವರಿಂದ ಸ್ವರಚಿತ ಕವನಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಕುಸ್ಕೂರಿನ ಲೇಖಕಿ ಮತ್ತು ಸಾಹಿತಿಗಳು ಆದ ಶುಭಾ ಕುಸ್ಕೂರ್ ಅವರು ಸ್ವರಚಿತ ಕವನಗಳನ್ನು ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಶುಭಾ ಮೇಡಮ್ ಅವರು ಯಾವೆಲ್ಲ ಕವನಗಳನ್ನು ತಿಳಿಸ್ತಾ ಇದ್ದಾರೆ ಅನ್ನೋದನ್ನು ಅವರಿಂದಲೇ ಕೇಳೋಣ.
3: ನಮಸ್ಕಾರ, ನಾನು ಶುಭಾ ಕುಸ್ಕೂರ್. ನನ್ನ ಊರು ಕುಸ್ಕೂರು, ಒತ್ತೂರು ಪೋಸ್ಟ್, ಶಿವಮೊಗ್ಗ. ನಾನು ಲೇಖಕಿ ಹಾಗೂ ಸಾಹಿತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಇವತ್ತಿನ ಕವನದ ಶೀರ್ಷಿಕೆ ಬೆಲೆ ಕಟ್ಟಲಾಗದ್ದು. ಬೆಲೆ ಕಟ್ಟಲಾರದ್ದು, ಏನೋ ಒಂದು ಬೇಕು ನನಗೀಗ, ಅದು ಎಲ್ಲಿ ಸಿಗುವುದೆಂದು ಹುಡುಕಬೇಕೀಗ. ಯಾರ ಬಳಿ ಇದೆ ಎಂದು ಕೇಳಲಿ ನಾನೀಗ, ಅದಿಲ್ಲದೆ ಮೌನವಾಗಿದೆ ನನ್ನ ಮನಸ್ಸೀಗ. ಏನೋ ಒಂದು ಬೇಕು ನನಗೀಗ, ಅದು ಎಲ್ಲಿ ಸಿಗುವುದೆಂದು ಹುಡುಕಬೇಕೀಗ. ಯಾರ ಬಳಿ ಇದೆ ಎಂದು ಕೇಳಲಿ ನಾನೀಗ, ಅದಿಲ್ಲದೆ ಮೌನವಾಗಿದೆ ನನ್ನ ಮನಸ್ಸೀಗ. ಸಕಲವು ಸಾಕಷ್ಟು ತುಂಬಿ ತುಳುಕುತ್ತಿದೆ, ಕೂತು ತಿಂದರೂ ಕರಗದಷ್ಟು ಸಂಪತ್ತಿದೆ. ಸಕಲವು ಸಾಕಷ್ಟು ತುಂಬಿ ತುಳುಕುತ್ತಿದೆ, ಕೂತು ತಿಂದರೂ ಕರಗದಷ್ಟು ಸಂಪತ್ತಿದೆ. ಸಮಾಜದಲ್ಲಿ ನನಗೆ ಒಳ್ಳೆಯ ಬೆಲೆ ಇದೆ, ಎಲ್ಲರೆದುರು ಪ್ರತಿಷ್ಠಿತ ಸ್ಥಾನ ಜೊತೆಗಿದೆ. ಸಮಾಜದಲ್ಲಿ ನನಗೆ ಒಳ್ಳೆಯ ಬೆಲೆ ಇದೆ, ಎಲ್ಲರೆದುರು ಪ್ರತಿಷ್ಠಿತ ಸ್ಥಾನ ನನ್ನ ಜೊತೆಗಿದೆ. ಏನಿದ್ದರೇನು, ಅದರ ಮುಂದೆ ಎಲ್ಲವೂ ಶೂನ್ಯದ ಹಾಗೆ. ಸಂಪತ್ತೆಲ್ಲವೂ ನನ್ನ ನೋಡಿ ಗಹಗಹಿಸಿ ನಗುವ ನಗೆ. ಏನಿದ್ದರೂ ಅದರ ಮುಂದೆ ಎಲ್ಲವೂ ಶೂನ್ಯದ ಹಾಗೆ. ಸಂಪತ್ತೆಲ್ಲವೂ ನನ್ನ ನೋಡಿ ಗಹಗಹಿಸಿ ನಗುವ ನಗೆ. ಚಿನ್ನದ ತಟ್ಟೆಯಲ್ಲಿ ಅನ್ನ ಕುಣಿ ಕುಣಿದು ಕರೆವ ಬಗೆ, ಇವೆಲ್ಲವೂ ಬಾಳಿನ ಶತ್ರುಗಳು ಈಗ ನನ್ನ ಕಣ್ಣಿಗೆ. ಚಿನ್ನದ ತಟ್ಟೆಯಲ್ಲಿ ಅನ್ನ ಕುಣಿ ಕುಣಿದು ಕರೆವ ಬಗೆ, ಇವೆಲ್ಲವೂ ಬಾಳಿನ ಶತ್ರುಗಳು ಈಗ ನನ್ನ ಕಣ್ಣಿಗೆ. ಯಾವುದರ ಮೇಲೂ ನನಗೆ ಮನಸ್ಸಿಲ್ಲ. ಎಷ್ಟು ಬೇಡ

0: ಬೇಡಿದರೂ ಯಾರೂ ಕೊಡುತ್ತಿಲ್ಲ. ಯಾವುದರ ಮೇಲೂ ನನಗೆ ಮನಸ್ಸಿಲ್ಲ. ಎಷ್ಟು ಬೇಡಿದರೂ ಯಾರೂ ಕೊಡುತ್ತಿಲ್ಲ. ಕೊಂಡುಕೊಳ್ಳಲು ಮಾರಾಟ ಮಾಡುವವರೇ ಇಲ್ಲ. ಅದು ಎಲ್ಲಿ ಸಿಗುವುದೆಂದು ನನಗೆ ಮೊದಲೇ ಗೊತ್ತಿಲ್ಲ. ಕೊಂಡುಕೊಳ್ಳಲು ಮಾರಾಟ ಮಾಡುವವರು ಇಲ್ಲ. ಅದು ಎಲ್ಲಿ ಸಿಗುವುದೆಂದು ನನಗೆ ಮೊದಲೇ ಗೊತ್ತಿಲ್ಲ. ಅದು ಕೆಲವೇ ಕೆಲವರಲ್ಲಿ ಮಾತ್ರ ಇರುವುದು. ನಾನು ನಮ್ಮವರು ಎನ್ನುವ ಸ್ವಂತದ್ದು ನಿಸ್ವಾರ್ಥ ಮನಸ್ಸುಗಳ ಅಧೀನದಿ ಇರುವಂಥದ್ದು. ಅದು ಕೇವಲ ಕೆಲವರಲ್ಲಿ ಮಾತ್ರ ಇರುವುದು. ನಾನು ನಮ್ಮವರು ಎನ್ನುವವರ ಸ್ವಂತದ್ದು ನಿಸ್ವಾರ್ಥ ಮನಸ್ಸುಗಳ ಅಧೀನದಿ ಇರುವಂಥದ್ದು. ಎಲ್ಲರನ್ನು ಪ್ರೀತಿಸುವ ನಿರ್ಮಲ ಹೃದಯದಿ ನೆಲೆಯಾಗಿರುವಂಥದ್ದು. ಎಲ್ಲರನ್ನು ಪ್ರೀತಿಸುವ ನಿರ್ಮಲ ಹೃದಯದಿ ನೆಲೆಯಾಗಿರುವಂಥದ್ದು. ಬೇಡಿದರೂ ಕೊಡಲಾರದ ಅಮೂಲ್ಯ ಸಂಪತ್ತು. ಬೇಡಿದರೂ ಕೊಡಲಾರದ ಅಮೂಲ್ಯ ಸಂಪತ್ತದು. ಎಂದಿಗೂ ಅದಕ್ಕೆ ಬೆಲೆ ಕಟ್ಟಲಾರದಂಥದ್ದು. ಎಂದಿಗೂ ಅದಕ್ಕೆ ಬೆಲೆ ಕಟ್ಟಲಾರದಂಥದ್ದು. ಗೊತ್ತಾ ನಿಮಗೆ? ಅದೇ ನಿಮ್ಮದಿ ಸಂತೋಷ, ಮನಸ್ಸಿನ ಆಂತರ್ಯ. ನಿಮ್ಮದಿಯ ಬದುಕು ನಮಗೆ ಬೇಕು. ಅದು ಎಲ್ಲೂ ಯಾರೂ ಕೊಡುವಂಥದ್ದಲ್ಲ. ಅದು ನಮ್ಮೊಳಗೆ ನೆಲೆಯಾಗಿ ಇರುವಂಥದ್ದು.
1: ಖಂಡಿತವಾಗ್ಲೂ ಕೆಲವು ವಸ್ತುಗಳಿಗೆ, ಕೆಲವು ಸಂಬಂಧಗಳಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಷ್ಟೊಂದು ಅಮೂಲ್ಯವಾಗಿರುತ್ತೆ, ಅಷ್ಟೊಂದು ಹಳೆಯದಾಗಿರುತ್ತೆ, ಹಾಗೆ ಅಷ್ಟೊಂದು ಅನರ್ಗ್ಯವಾಗಿರುತ್ತೆ. ಈ ಜಗತ್ತಲ್ಲಿ ಎಲ್ಲದಕ್ಕೂ ಕೂಡ ಒಂದು ಬೆಲೆ ಅಂತ ಇದ್ದೇ ಇರುತ್ತೆ. ಆದರೆ ಎರಡಕ್ಕೆ ಮಾತ್ರ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದು ಒಂದು ಅಮ್ಮನ ಪ್ರೀತಿ, ಇನ್ನೊಂದು ಅಪ್ಪನ ತ್ಯಾಗಕ್ಕೆ. ಅಮ್ಮನ ಒಂದು ನಿಷ್ಕಲ್ಮಶವಾದ ಪ್ರೀತಿ ಇರ್ಬೋದು, ಬಾಲ್ಯದ ಗೆಳೆತನ ಇರ್ಬೋದು, ಅಪ್ಪನ ಒಂದು ಮಾತಿರ್ಬೋದು, ಇವತ್ತಿನ ನಮ್ಮ ಒಂದು ಗೆಲುವಿರ್ಬೋದು, ಇವೆಲ್ಲವುದಕ್ಕೂ ಕೂಡ ಯಾವುದೇ ರೀತಿಯಲ್ಲಿ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಲ್ವಾ? ಅಂದರೆ ಅಷ್ಟು ಬೆಲೆ ಬಾಳುವಂಥದ್ದು ಅಂತ. ಇವೆಲ್ಲವೂ ಕೂಡ ಪ್ರೈಸ್ಲೆಸ್, ನಿಜ ಅಲ್ವಾ? ಬೆಲೆ ಕಟ್ಟಲಾಗದು ಅನ್ನುವಂತಹ ಕವನವನ್ನು ತುಂಬ ಚೆನ್ನಾಗಿ ವಾಚನ ಮಾಡಿದ್ರು ಅವರೇ ಸ್ವತಃ ಬರೆದು. ಇಂತಹ ಮತ್ತಷ್ಟು ಕವನಗಳನ್ನು ಶುಭ ಕುಸ್ಕೂರ್ ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಕುಸ್ಕೂರಿನ ಲೇಖಕಿ ಮತ್ತು ಸಾಹಿತಿಗಳಾದ ಶುಭ ಕುಸ್ಕೂರ್ ಅವರು ಬೆಲೆ ಕಟ್ಟಲಾಗದು ಅನ್ನುವಂತಹ ಕವನವನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದರು. ಅದರೊಟ್ಟಿಗೆ ಮತ್ತೊಂದು ವಿಶೇಷವಾಗಿರುವಂತಹ ಕಿರುಲೇಖನವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದು ಯಾವ ಕಿರುಲೇಖನ, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಶುಭ ಕುಸ್ಕೂರ್ ಅವರಿಂದ ಕೇಳೋಣ.
3: ಶ್ರಾವಣದಲ್ಲಿ ನಮ್ಮ ಹಬ್ಬಗಳು ಸಾಲು ಸಾಲಾಗಿ ಬರುತ್ತವೆ. ನಮ್ಮ ಹಿರಿಯರ ಆಚರಣೆ ಸಂಸ್ಕಾರ ಹೇಗಿತ್ತು ಅನ್ನೋದ ನಾನು ಸಂಕ್ಷಿಪ್ತವಾಗಿ ಸ್ವಲ್ಪ ತನ್ನಿಗೆ ತಿಳಿದ ಅನುಭವಗಳನ್ನು ನಾನು ನಿಮಗೆ ಲೇಖನ ರೂಪದಲ್ಲಿ ಮುಂದಿಡ್ತಾ ಇದ್ದೀನಿ. ಲೇಖನದ ಶೀರ್ಷಿಕೆ ಹಿರಿಯರ ಸಂಸ್ಕಾರ. ಶ್ರಾವಣ ಮಾಸ ಬಂತೆಂದರೆ ಹಬ್ಬಗಳ ಸುರಿಮಳೆ. ಇಂದಿನ ಶ್ರಾವಣದ ಪದ್ಧತಿಯೇ ಬೇರೆ. ನಮ್ಮ ಅಜ್ಜಿಯರ ಜೊತೆ ನಾವು ಬೆಳೆದಾಗಿನ ಶ್ರಾವಣದ ಸಡಗರದ ರೀತಿಯೇ ಬೇರೆ. ಆಷಾಢ ಇನ್ನು 15 ದಿನ ಇರುವಾಗಲೇ ನಮ್ಮ ಅಜ್ಜಿಯ ಗುಣಗಾಟ ಕೇಳಿ ಹೇಗಿತ್ತು ಎಂಬುದನ್ನು ನಾನು ನಿಮ್ಮ ಮುಂದೆ ಅವರ ದಾಟಿಯಲ್ಲಿಯೇ ವಿವರಿಸುತ್ತೇನೆ. ಹೇ ಹುಡುಗಿರ, ಇನ್ನೂ ಆಟ ಆಡಿಕೊಂಡು ಕೂತಿದ್ರಾ? ಶ್ರಾವಣ ಇನ್ನೂ 15 ದಿನ ಐತೆ. ಮನೆ ಮಠ ಸಾಸಲ್ವೆಂದ್ರೆ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ಕೊಂಡ್ಬಿಟ್ರ ನೀವು? ಶುರು ಮಾಡಿ ನಿಮ್ಮ ಕೆಲಸವ ಎಂದು ಎಲೆ ಅಡಿಕೆ ಕುಟ್ಟುತ್ತಾ ಕೂಗಿದರೆ ಮುಗೀತು. ನಾವೆಲ್ಲರೂ ಒಂದೊಂದು ಕೆಲಸ ಹಂಚಿಕೊಂಡು ಮನೆಯವರೆಲ್ಲ ಎಲ್ಲ ಮನೆಯನ್ನು ಮೂಲೆ ಮುಡುಕಲು ಸಮೇತ ಸ್ವಚ್ಛ ಮಾಡುತ್ತಿದ್ದೆವು. ಮೊದಲ ಶ್ರಾವಣ ವಾರ ಬರುವಷ್ಟರಲ್ಲಿ ಮೂಲೆ ಮುಡುಕಲಲ್ಲಿ ಇದ್ದ ಬದ್ದ ಪಾತ್ರೆಗಳನ್ನೆಲ್ಲ ಪಳಪಳ ಹೊಳೆಯುವಂತೆ ತೊಳೆಯುತ್ತಿದ್ದೆವು. ಮನೆಯಲ್ಲಿ ಚಾಪೆ ಒದಿಕೆಗಳೆಲ್ಲವೂ ನೀಟಾಗಿ ತೊಳೆದು ಶುಭ್ರ ಮಾಡುತ್ತಿದ್ದವು. ಅಲ್ಲಿಗೆ ಅಜ್ಜಿ ಪರೀಕ್ಷೆ ಮಾಡಲು ಬರುತ್ತಿದ್ದರು. ಸ್ವಲ್ಪ ಕೊಳೆ ಏನಾದರೂ ಕಂಡರೆ, ಇದೇನಾ ನಿಮ್ಮ ಅಚ್ಚುಕಟ್ಟು? ಅಚ್ಚುಕಟ್ಟು ಅಂದ್ರೆ ಬುರವಸ್ತುವರ್ಗುನು ಅವು ಮಡಿಯಾಗೇ ಇರಬೇಕು ಕಂಡ್ರೆ. ರಾವಣ ಅಂದ್ರೆ ದೇವರಿಗೆ ತುಂಬಾ ಇಷ್ಟವಾದ ತಿಂಗಳು, ತಿಳ್ಕೊಳ್ಳಿ. ಆಷಾಢದಲ್ಲಿ ಯಾವ ಕಾರ್ಯ ಒಳ್ಳೇದಲ್ಲ, ಯಾವ ಒಳ್ಳೆ ಕಾರ್ಯನೂ ಮಾಡುವುದಿಲ್ಲ. ದೇವ್ರೇ ನೀಟಾಗಿರೋ ಮನೆಗೆ ನೋಡಿ ಒಳಕ್ ಬರ್ತಾವ್ನಿ. ನಿಮಗೇನು ಗೊತ್ತು, ಬರೀ ಹೆಂಗ್ ಬೇಕು ಹಂಗೋ ಮಾಡೋದು. ಇನ್ಯಾವ ಬುದ್ಧಿ ಕಲಿತಾವು ಇವು ಎಂದು ಗೊಣಗಿಕೊಂಡು ನಮ್ಮ ಹಿಂದೆ ಮುಂದೆ ಪರೀಕ್ಷೆ ಮಾಡುವ ಇನ್ಸ್ಪೆಕ್ಟರ್ ತರ ಕೆಲಸ ಮಾಡಿಕೊಂಡು ನಮಗೆ ಎದುರಿಸಿ ಕೆಲಸ ಮಾಡಿಸುತ್ತಿದ್ದರು ನಮ್ಮ ಅಜ್ಜಿ. ಮನೆಯವರೆಲ್ಲರನ್ನು ಒಟ್ಟಾಗಿ ಕರೆದು ನಿಮಗೆ ಈ ಥರ ಕೆಲಸ, ನಿಮಗೆ ಈ ಥರ ಕೆಲಸ ಎಂದು ಹಂಚಿ ಹೇಳುತ್ತಿದ್ದಳು ನಮ್ಮ ಅಜ್ಜಿ. ಮನೆಯೆಲ್ಲವನ್ನು ಸ್ವಚ್ಛಗೊಳಿಸಿದ ಮೇಲೆ ಮೊದಲ ವಾರ ನಾಗರ ಹುತ್ತಕ್ಕೆ ಹಾಲು ಎರಿಯಲು ಏನೇನು ಸಾಮಾನು ಬೇಕೋ ಅದನ್ನೆಲ್ಲ ಕುಳಿತಲ್ಲಿಯೇ ಹೇಳಿ ಮಾಡಿಸುತ್ತಿದ್ದರು. ಮೊದಲು ಬೆಳಿಗ್ಗೆ ವಸ್ತಿಲು ಸಾರಿಸಿ ದೊಡ್ಡದಾಗಿ ರಂಗೋಲಿ ಬಿಟ್ಟು ಸ್ನಾನ ಮುಗಿಸಿ ತಿಂಡಿ ತಿನ್ನದ ಹಾಗೆ ತಂಬಿಟ್ಟು ಚಿಗಳಿ ನೆನೆ ಹಾಕಿದ ನೆಲಗಳಲ್ಲಿ ಪೂಜಾ ಸಾಮಗ್ರಿಗಳನ್ನು ತೆಗೆದು ಪೂಜೆಗೆ ಎಲ್ಲರನ್ನೂ ಕರೆದುಕೊಂಡು ಹೋಗಿ ಪೂಜೆ ಮಾಡಿಸಿ ಮಕ್ಕಳಿಗೆಲ್ಲ ಹುತ್ತದ ಮಣ್ಣನ್ನು ಮೈಗೆ ಮತ್ತು ಹಣೆಗೆ ಹಚ್ಚಿ ನಾಗರ ಹುತ್ತಕ್ಕೆ ಆಲನೆರೆದು ಎಲ್ಲರಿಗೂ ಒಳ್ಳೆಯದಾಗುವಂತೆ ಬೇಡಿಕೊಂಡು ಬರುತ್ತಿದ್ದರು. ನಮ್ಮ ಕಾಲದಲ್ಲಿ ನಾವು ಹೀಗೆ ದೇವರು ದಿಂಡ್ರು ಅಂತ ಶುದ್ಧವಾಗಿ ಪೂಜೆ ಮಾಡಿದ್ಕೆ ಇವತ್ತು ಮಳೆ ಬೆಳೆ ಎಲ್ಲವೂ ಕಾಲ್ಕಾಲ್ಕೆ ಆಗ್ತಿರೋದು. ತಿಳ್ಕೊಳ್ರೇ ಅಮ್ಮನಿರ ಎಂದು ಹೇಳಿ ಎಲ್ಲರಿಗೂ ಪ್ರಸಾದ ಕೊಟ್ಟು ಆಮೇಲೆ ತಿಂಡಿ ತಿನ್ನುತ್ತಿದ್ದು. ಈಗ ವರಲಕ್ಷ್ಮಿ ಪೂಜೆ ಎಲ್ಲ ಮಾಡ್ತಾ ಇದ್ದೇವೆ. ಆಗ ವರಲಕ್ಷ್ಮಿ ಪೂಜೆ ಏನೂ ಇರಲಿಲ್ಲ. ಆದರೆ ತವರು ಮನೆಯಿಂದ ಮದುವೆಯಾಗಿ ಗಂಡನ ಮನೆಗೆ ಹೋದ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವ ಸಂಪ್ರದಾಯ ಇತ್ತು. ಆಗಿನಿಂದಲೂ ಇದೆ, ಈಗಲೂ ಇದೆ. ಆದರೆ ಈಗ ಮಾಡ್ರನ್ ಆಗಿದೆ. ಆಗ ಬಹಳ ಸಂಪ್ರದಾಯದ ಆಚಾರ, ಬಾಗಿನ ಯಾಕೆ ಕೊಡಬೇಕು? ಅಜ್ಜಿ ಕಥೆಯನ್ನು ಹೇಳುತ್ತಿದ್ದರು. ನೋಡ್ರಿ, ನಾವು ಹೆಣ್ಮಕ್ಳಿಗೆ ಬಾಗಿನ ಕೊಡ್ತೀವಿ, ಯಾಕೆ ಕೊಡ್ತೀವಿ ಗೊತ್ತಾ? ಕೇಳ್ಕೊಳ್ಳಿ. ಅಂದ್ರೆ ಮದುವೆಯಾಗಿ ಹೆಣ್ಮಕ್ಳನ್ನು ಹೊರಗೆ ಕಳಿಸಿದ ಮೇಲೆ, ಇನ್ನೊಬ್ಬರ ಮನೆಗೆ ಕಳಿಸಿದ ಮೇಲೆ ಅವರ ಋಣ ಮುಗೀತು ಅಂತ ನಾವು ತಿಳ್ಕೊಳ್ತೀವಲ್ವಾ? ಅದು ತಪ್ಪು. ನಾವು ಅವರನ್ನು ಮರೆಯಬಾರದು. ತವರಲ್ಲಿ ಅವರ ನೆನಪು ಇರಬೇಕು. ಇಲ್ಲಿ ಹುಟ್ಟಿ ಆಡಿದ ನಮ್ಮ ಮನೆಯ ಹೆಣ್ಣು ಮಕ್ಕಳು ತವರ ನೆನೆಸಿಕೊಂಡು ಅಳಬಾರದು. ಅಂತಹ ವರ್ಷದಲ್ಲಿ ಅವರಿಗೆ ಮಂಗಲೆಯಾಗಿರಲೆಂದು ಅರಿಶಿನ, ಕುಂಕುಮ, ಬಳೆ, ಮುಡಿಗೆ ಹೂವು, ರವಿಕೆ ಬಟ್ಟೆ, ಕಾಯಿ, 3 ತರಹದ ಹಣ್ಣುಗಳು, ಬಾಳೆಹಣ್ಣು, ಎಲೆ, ಅಡಿಕೆ ಮತ್ತು ತಾವೇ ಖುದ್ದಾಗಿ ಮನೆಯಲ್ಲಿಯೇ ಮಾಡಿದ ಕರ್ಜಿಕಾಯಿ ರವೆ ಉಂಡೆಗಳನ್ನು ಮಾಡಿ ಕೊಡಬೇಕು. ಅದನ್ನು ಅಣ್ಣನಾದವನು ತೆಗೆದುಕೊಂಡು ಅಕ್ಕ ತಂಗಿಯರ ಮನೆಗೆ ಹೋಗಿ ಕೊಡಬೇಕು. ಅದೇ ಮನೆಯ ಹೆಣ್ಣು ಮಕ್ಕಳಿಗೆ ಸಂತೋಷ ತಿಳ್ಕೊಳ್ಳಿ ಎಂದು ಎಲ್ಲರಿಗೂ ಅದರ ಮಹತ್ವ ಹೇಳುತ್ತಿದ್ದಳು. ಮತ್ತು ಅಜ್ಜಿಯ ತವರು ಮನೆಯ ಕಥೆ ನಮಗೆ ಹೇಳುತ್ತಿದ್ದಳು. ನಾನು ರಾವಣ ಬಂದ್ರೆ ನಮ್ಮ ಅಣ್ಣ ಯಾವಾಗ ಬರ್ತಾನೋ ಎಂದು ಬರುವ ದಾರಿಯನ್ನೇ ಕಾಯ್ತಾ ಕುಳಿತಿರುತ್ತಿದ್ದೆ. ಅವನು ಯಾವಾಗ ಬರುವನೋ ಎಂದು ಮನಸ್ಸಲ್ಲೇ ಲೆಕ್ಕಾಚಾರ ಹಾಕುತ್ತಿದ್ದೆ. ಅವನು ಬಂದನೆಂದರೆ ಅವನನ್ನು ಕಣ್ತುಂಬಾ ನೋಡುತ್ತಿದ್ದೆ. ಒಳಗೆ ಕರೆದು ಅವನಿಗೆ ಇಷ್ಟವಾದ ಪಾಯಸ ಅಡುಗೆ ಮಾಡಿ ಬಡಿಸಿ ನನ್ನ ಕೈಯಾರೆ ಅವನ ಪಕ್ಕದಲ್ಲೇ ಕುಳಿತು ಊಟ ಮಾಡಿಸುತ್ತಿದ್ದೆ. ಆಹಾ, ಎಂಥ ಚಂದ ಇತ್ತು ಗೊತ್ತಾ? ತವರು ಮನೆಯಿಂದ ತಂದ ಹೂಗಳನ್ನು ಮುಡಿ ತುಂಬಾ ಮುಡಿದುಕೊಂಡು ಸಂತಸ ಪಡುತ್ತಿದ್ದೆ. ಅವನು ಹೋಗುವಾಗ ಅಣ್ಣನ ಮನೆ ತವರು ಮನೆ ಸುಖದಿಂದ ತುಂಬಿ ತುಳುಕಲಿ ಎಂದು ಅರಸಿ ಕಳಿಸುತ್ತಿದ್ದೆ. ಇದೇ ತಾನೇ ಅಲ್ವಾ ನಮ್ಮ ಸಂಪ್ರದಾಯ? ತವರು ಮನೆ ಚೆನ್ನಾಗಿರಲಿ ಎಂದು ಬೇಡಿಕೊಳ್ಳುತ್ತಿದ್ದ ನಮ್ಮನ್ನು ನೀನು ಗಂಡನ ಮನೆಯಲ್ಲಿ ಸುಖವಾಗಿ ಸಂಸಾರ ಮಾಡಿಕೊಂಡು ಇರು ತಾಯಿ ಎಂದು ಹರಸುತ್ತಿದ್ದನು. ಅವನು ಹೊರಡುವಾಗ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತಿತ್ತು. ಬಿಡಿ, ಈಗ ನನ್ನ ಕತೆ ಮುಗಿದು ಹೋದದ್ದು. ನೀವು ಇದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿ. ಹೆಣ್ಣಿಗೆ ಇದೊಂದು ಆಸೆ ಬಿಟ್ಟರೆ ಇನ್ನೇನು ಬಯಸಿಯಾಳು ಎಂದು ಭಾವನಾತ್ಮಕವಾಗಿ ಹೇಳುತ್ತಿದ್ದಳು. ಈ ರೀತಿ ಹೇಳಿ ನಮ್ಮಜ್ಜಿ ನಮಗೆಲ್ಲ ಒಳ್ಳೆಯ ಸಂಸ್ಕಾರ, ನಮ್ಮ ಹಬ್ಬಗಳ ವಿಶಿಷ್ಟತೆಯನ್ನು ಬಹಳ ಅಚ್ಚುಕಟ್ಟಾಗಿ ಹೇಳಿಕೊಡುವುದರ ಜೊತೆಗೆ ಒಳ್ಳೆಯ ಗುಣಗಳ ಬಗ್ಗೆ ದಿನವೂ ಖಾರವಾಗಿ ಹೇಳುತ್ತಿದ್ದರು. ಅವರ ಗಡುಸು ಮಾತಿನಲ್ಲಿ ನಮ್ಮ ಒಳ್ಳೆಯ ಸಂಸ್ಕಾರಗಳ ತಿರುಳುಗಳು ಈಗ ನಮಗೆ ಬಹಳ ಸಹಕಾರಿಯಾಗಿವೆ. ಹಿರಿಯರ ಮಾರ್ಗದರ್ಶನ ನಮಗೆ ಎಷ್ಟೊಂದು ಮುಖ್ಯವಾದದ್ದು ಎಂದರೆ ಈಗ ನಾವು ಅಲ್ಪ ಸ್ವಲ್ಪ ಮಟ್ಟಿಗೆ ಆಚರಣೆ ಮಾಡುತ್ತಿದ್ದೇವೆ ಎಂದರೆ ಅವರು ಹೇಳಿಕೊಟ್ಟ ಮಾತುಗಳು, ನಾವು ಅವರಿಂದ ಕಲಿತಿದ್ದೇವೆ, ಅವರಿಂದ ಕಲಿತ ಸಂಸ್ಕಾರಗಳು ಈಗಲೂ ಸ್ವಲ್ಪ ಒಟ್ಟಿಗೆ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದರೆ ನಮ್ಮ ಹಿರಿಯರು ಪೂರ್ವಿಕರು ಮಾಡಿಕೊಟ್ಟಂತಹ ಇಂತಹ ಒಂದು ಒಳ್ಳೆಯ ಸಂಪ್ರದಾಯಗಳು ಎಂದು ನಾನು ಹೇಳಬಯಸುತ್ತೇನೆ. ಆದರೆ ಈಗಿನ ಕಾಲದ ಮಕ್ಕಳು ಎಷ್ಟರ ಮಟ್ಟಿಗೆ ಇದನ್ನು ಉಳಿಸಿಕೊಂಡುತ್ತವೆ ಎಂಬುದೇ ಯಕ್ಷ ಪ್ರಶ್ನೆ. ಧನ್ಯವಾದಗಳು. ಶುಭ ಕುಸ್ಕೂರ್.
2: ಖಂಡಿತವಾಗ್ಲೂ ಶುಭ ಕುಸ್ಕೂರ್ ಅವರು ಹೇಳ್ದಾಗೆ ನಮ್ಮ ಹಿರಿಯರು ಮಾಡಿದಂತಹ ಈ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯದ ಹಿಂದೆ ವೈಜ್ಞಾನಿಕ ಸತ್ಯ ಇದೆ. ಜೊತೆಗೆ ಈ ಆಚಾರ ವಿಚಾರಗಳಿಂದ ಕಲಿಯುವಂಥದ್ದು ಸಾಕಷ್ಟಿದೆ. ಪ್ರತಿಯೊಂದು ಹಬ್ಬಗಳ ಹಿಂದೆ ಒಂದು ವೈಜ್ಞಾನಿಕ ಸತ್ಯ ಇದೆ. ಜೊತೆಗೆ ವಿಶೇಷವಾಗಿರುವಂತಹ ಆಚರಣೆಗಳ ಒಂದು ಆನಂದ ಕೂಡ ಇದ್ದೇ ಇದೆ. ಏನೇ ಹೇಳಿ, ನಮ್ಮ ಹಿರಿಯರು ಮಾಡಿದಂತಹ ಈ ಶಾಸ್ತ್ರ ಸಂಪ್ರದಾಯ ಸಂಸ್ಕೃತಿ ಒಂದಿಲ್ಲ ಒಂದು ರೀತಿಯಲ್ಲಿ ಉಪಯೋಗ ಹಾಗೆ ಆಗುತ್ತೆ. ಸಂಬಂಧಗಳನ್ನು ಬೆಸೆಯುವಲ್ಲಿ, ಪ್ರೀತಿಯನ್ನು ಹೆಚ್ಚಿಸುವಲ್ಲಿ, ಸ್ನೇಹಮಯ ಜೀವನವನ್ನು ನೀಡುವುದರಲ್ಲಿ ಎಲ್ಲ ರೀತಿಯಿಂದಲೂ ಉಪಯೋಗ ಇದೆ. ಇದನ್ನು ಉಳಿಸಿ ಬೆಳೆಸಿಕೊಂಡು ಬಂದಾಗ ಅದಕ್ಕೆ ಒಂದು ಅರ್ಥ ಇರುತ್ತೆ. ಜೊತೆಗೆ ಅದರ ಮೌಲ್ಯಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಏನಂತೀರಿ? ಖಂಡಿತ ಅಲ್ವಾ? ಈ ದಿನ ಶುಭ ಕುಸ್ಕೂರ್ ಅವರು ತಿಳಿಸಿದಂತಹ ಸ್ವರಚಿತ ಕಿರುಲೇಖನ ಮತ್ತು ಸ್ವರಚಿತ ಕವನಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೊಳ್ತೀನಿ. ವಿಶೇಷವಾಗಿ ಶುಭ ಕುಸ್ಕೂರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ, ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
5: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
6: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
7: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ಹೆಂಗಮ್ಮ ಮಲ್ಗೆ ಮಾರು,
9: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಂತವ?
8: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
9: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
10: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಯಾವ್ದೋ ಮೆಸೇಜ್ ಬಂತು.
3: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
4: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
3: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
4: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
11: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
12: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
13: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ, ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ, ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಏನ್ರಿ ಸಮಾಚಾರ, ತಿಂಡಿ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನು ಕೆಲವರು ಈಗ ತಿಂಡಿಗೆ ಕೂರ್ತಾ ಇದ್ದೀರಾ, ಎಲ್ಲ ಕೆಲಸವನ್ನ ಮುಗಿಸ್ಕೊಂಡು ಅಂತ. ಕೆಲಸ ಏನ್ ಶ್ವೇತಾ, ಬೆಳಗ್ಗೆಯಿಂದ ರಾತ್ರಿವರೆಗೂ ಇದ್ದೇ ಇರುತ್ತೆ. ಬಟ್ ಈಗ ಅಟ್ ಪ್ರೆಸೆಂಟ್ ಈಗ ಸ್ವಲ್ಪ ನಿಮ್ಮ ಕಾರ್ಯಕ್ರಮ ಕೇಳೋಕೆ ಅಂತಾನೆ ಕೂತಿರ್ತೀನಿ ಅಂತಲೂ ಗೊತ್ತು ಅಂತ ನಾನು ಅನ್ಕೊಳ್ತೀನಿ. ಸೊ ಇವತ್ತಿನ ಟಾಪಿಕ್ ಏನೂ ಇಲ್ಲ, ಟಾಪಿಕ್ ತುಂಬ ನಿಮ್ಮ ಅಚ್ಚುಮೆಚ್ಚಿನ ಗಾಯಕ ಅಥವಾ ಗಾಯಕಿಯರ ಹಾಡಿದ ಹಾಡನ್ನು ಹಾಡ್ಬೋದು ಅಂತ ನಾನು ತಿಳಿಸಿದೆ. ಸೊ ಇವತ್ತು ಈಗ ನಿಮ್ಮ ಅಚ್ಚುಮೆಚ್ಚಿನ ಗಾಯಕ ಅಥವಾ ಗಾಯಕಿಯರ ಹಾಡನ್ನು ಯಾರು ಹಾಡ್ತಾರೆ, ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
14: ಅಂತ ಹೇಳ್ತಾ,
13: ಹಲೋ,
15: ನಮಸ್ಕಾರ ಮೇಡಮ್.
13: ನಮಸ್ತೆ. ಓಕೆ, ಸೋಮಶೇಖರ್ ತಟ್ಟಿಯವರು. ಓಕೆ, ನಾಷ್ಟ ಆಯ್ತಾ ಸರ್? ನಮ್ದು ಆಯ್ತು. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಸರ್?
15: ನಮ್ಮ ನೆಚ್ಚಿನ ಗಾಯಕರ ಹಾಡು.
13: ಹೌದು
15: ಸರ್, ಹಾಡ್ತೀನಿ ನೋಡಿ ಮೇಡಮ್.
13: ಓಕೆ ಓಕೆ.
15: ಕನ್ನಡ ನಾಡಿನ ಜೀವನ ರೀ ಈ ಕಾವೇರಿ ಜೀವನದಿ ಅನ್ನವ ನೀಡುವ ದೇವನದಿ ವೈಯಾರಿ.

0: ಸಂತೋಷದ ಸಕ್ಕರೆ ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ ಜೀವನದಿ ಕಾವೇರಿ ಕೊಡಗಲಿ ನೀ ಹುಟ್ಟಿ ಹರಿವಿನಲಿವಿಂದ ತರುತಲಿ ಎಲ್ಲೆಲ್ಲೂ ಆನಂದ. ಹಸುರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲುವೆನಗೆ ಎಂಬ ಶ್ರೀಗಂಧ. ಕುಲುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ ಬಯಲಲ್ಲಿ ಕಾಡಲಿ ಕಲಕಲ ಹರಿಯುತ ನಾಟ್ಯವ ಮಾಡುವೆ. ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನ ಧಾರೆಯು ನೀನು ದಕ್ಷಿಣ ಮಂದಾಕಿನಿ. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಸೋಮಶಿಕ ಸರ್ ಅವರು ಕರೆ ಮಾಡಿ ಎಸ್ ಪಿ ಬಿ ಅವರ ಆ ಒಂದು ಚಿತ್ರದ ಗೀತೆಯನ್ನ ಹಾಡಿದಾಯ್ತು. ಜೀವನದಿ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ ಮೇಡಮ್ ಅವರೇ ನಮಸ್ಕಾರ.
1: ನಮಸ್ಕಾರ ಚಿಕ್ಕಪ್ಪರೇ.
2: ಮೇಡಮ್ ಅವರೇ ಹೇಗಿದ್ದೀರಾ? ತಿಂಡಿ ಆಯ್ತಾ?
1: ಸೂಪರ್ ಆಗಿದ್ದೀವಿ, ತಿಂಡಿ ಆಯ್ತು, ನಿಮ್ದಾಯ್ತಾ?
2: ಅದೇ ತಿಂಡಿ ತಿಂತಾ ಇದೀನಿ ಮೇಡಮ್ ಅವರೇ, ಪಲಾವ್ ಬರ್ರಿ.
1: ನಮ್ದಾಯ್ತು, ಉಪ್ಪಿಟ್ಟು ಉಪ್ಪಿಟ್ಟು ಆಗಿತ್ತು. ಚಿಕ್ಕಪ್ಪರೇ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ನಮ್ಮ ಇಷ್ಟದ ಗಾಯಕರ ಹಾಡು ಹಾಡ್ಬೇಕಲ್ರಿ.
1: ಖಂಡಿತ ಖಂಡಿತ.
2: ನನ್ ಕೆ ಜಿ ಯಶೋದಾಸ್ ಅವ್ರ ಹಾಡು ಹೇಳ್ಲೇನ್ರಿ?
1: ಆಯ್ತು ಹಾಡಿ.
2: ಯಾರೇ ನೀನು ಚೆಲುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ, ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದಿಬ್ಬದಲ್ಲಿ, ಬಂಗಾರದ ತೇಲಿ ಬಣ್ಣದ ಸೂರ್ಯನ ನೋಡಲು ಕಾಯುತ್ತಿದ್ದೆ. ಎಲ್ಲಿಂದಲೋ ನೀನು ಬಂದೆ, ಸೂರ್ಯನ ಮರೆಮಾಡಿ ನಿಂದೆ. ಎಲ್ಲಿಂದಲೋ ನೀನು ಬಂದೆ, ಸೂರ್ಯನ ಮರೆಮಾಡಿ ನಿಂದೆ. ದಾಳಿಂಬೆ ಹಣ್ಣಂತೆ ನೀನು, ನಗೆ ಚೆಲ್ಲಲು ಕಾರಣವೇನು? ಇನ್ನೊಮ್ಮೆ ನಕ್ಕರೆ ನೀನು, ಆ ಸೂರ್ಯನೇ ನಾಚಿಕೊಂಡಾನು. ಯಾರೇ ಯಾರೇ ಯಾರೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಧನ್ಯವಾದಗಳು ಮೇಡಮ್ ಅವರೇ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಧನ್ಯವಾದಗಳು ಮೇಡಮ್.
1: ಓಕೆ ಚಿಕ್ಕಪ್ಪರು, ಕೆ ಜೆ ಯೇಸುದಾಸ್ ಅವರು ಅವರ ಒಂದು ಫೇವರೇಟ್ ಸಿಂಗರ್ ಅಂತ ಹೇಳಿದ್ರು ಚಿಕ್ಕಪ್ಪರು. ಸೊ ನಾನು ನನ್ನ ಹೆಂಡತಿ ಚಿತ್ರದಿಂದ ಈ ಒಂದು ಗೀತೆಯನ್ನು ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಹಲೋ, ನಮಸ್ತೆ.
3: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಅವರೇ, ಆಯ್ತಾ ತಿಂಡಿ?
3: ಇಲ್ಲ, ಇನ್ನು ಮಾಡ್ಬೇಕು, ಅಕ್ಕಿ ರೊಟ್ಟಿ ಬೀನ್ಸ್ ಪಲ್ಯ.
1: ಓ ಸೂಪರ್ ಸೂಪರ್. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
3: ಹಲೋ,
1: ಕೇಳಿಸ್ತಾ ಇದೆಯಾ? ಓಕೆ, ಇವತ್ ನಿಮ್ಮ ನೆಚ್ಚಿನ ಸಿಂಗರ್ಸ್ ಯಾರು?
3: ಜಾನಕಿ ಅಮ್ಮ.
1: ಓಕೆ, ಹಾಡಿ ಅವರ ಒಂದು ಹಾಡನ್ನ.
3: ಒಮ್ಮೆ ನಿನ್ನ

0: ഒന്നിനില്ലല്ലോ കണ്ടുമ്പ കാണുവാശി എല്ലേരുവേ. ഓക്കെ,
1: താങ്ക് യു കരെ മടിദിക്ക്, ധന്യവാദಗಳು. ಎಸ್, ಸೂಪರ್ ಆಗಿ ಹಾಡಿದ್ರು ಮೀನಾ ಮೇಡಮ್ ಅವರು. ಎಸ್ ಜಾನಕಿ ಅಮ್ಮ ಅವರು ಹಾಡಿರುವಂತಹ ಹಾಡು ಗಾಳಿ ಮಾತು ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ,
2: ಆರಾಮಿದ್ದೀರಿ ಮೇಡಮ್?
1: ಸೂಪರ್ ಆಗಿದ್ದೀವಿ, ನೀವು?
2: ನಾವು ಆರಾಮಿದ್ದೀರಿ ಮೇಡಮ್. ಬಿಂದಾಸ್ ಕಾರ್ಯಕ್ರಮ ಮುಡಿ ಬರಾಕತ್ತೆ, ಬಿಂದಾಸ್ ಕೇಳ್ಕೊತ ಕೂತಿದ್ದೇವೆ. ಮುಡಿ ಬರಾಕತ್ತೀರಿ ಮೇಡಮ್?
1: ಓಕೆ, ನಾಷ್ಟ ಆಯ್ತಾ ನವಾಸ್ ಅವರೇ?
2: ಹಾ, ನಾಷ್ಟ ಮಾಡ್ದವ್ರಿ ಮೇಡಮ್. ಇವತ್ತು ಜೋಳದ ರೊಟ್ಟಿ ರೀ, ಇದರ ಪಲ್ಯ ರೀ, ಬದನೆಕಾಯಿ ಪಲ್ಯ ರೀ.
1: ಓಕೆ, ಸೂಪರ್.
2: ನಿಮ್ದು ಏನೈತ್ರಿ ಮೇಡಮ್ ನಾಷ್ಟ ರೀ?
1: ನಮ್ದು ಇವತ್ತು ಉಪ್ಪಿಟ್ಟು.
2: ಉಪ್ಪಿಟ್ಟು?
1: ಓಕೆ. ನವಾಸ್ ಅವರು ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಇವತ್ತು ನಾ ಕಿಟ್ಟು ಪುಟ್ಟದ್ದು ಒಂದು ನಮ್ಮ ಎಸ್ ಪಿ ಜಿ ಅವರು, ನಮ್ಮ ಎಸ್ ಪಿ ಜಾನಕಿ ಅವ್ರು ಹಾಡುದು ಹಾಡ್ತೀನಿ ಮೇಡಮ್.
1: ಓಕೆ ಓಕೆ, ಹಾ.
2: ಯಾಕಪ್ಪ ಎಲ್ಲಾ ಗಾಯಕರು ಚಲೋ ಚಲೋ ಹಾಡ್ತಾರೆ, ಆದ್ರೂ ಏನದ ಎಸ್ ಪಿ ಅವ್ರು ಬಹಳ ಹಾಡ್ಯಾರ. ಅಯ್ಯ ಜಾನಕಿ ಅವ್ರದ್ದು, ಅವ್ರದ್ದು ಒಂದು ಹಾಡು ಹಾಡ್ತೀನಿ ನೋಡ್ರಿ ಮೇಡಮ್.
1: ಹಾಡಿ ಹಾಡಿ ಸರ್.
2: ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ.

ನಾಳೆಗೆ ನಮ್ಮನ್ನು ಕಂಡು ಯಾರು ಏನು ಹೇಳು ಹಾಗಿಲ್ಲ, ನಮ್ಮನ್ನು ಬಲ್ಲವರು ಇಲ್ಲವೇ ಇಲ್ಲ, ಇದೇನು ಆಟ ಬೇಡವೆಂದು ಕೇಳವರೇ ಇಲ್ಲ, ಹೀಗೇಕೆ ಎಂದು ಹೇಳುವರಿಲ್ಲ, ಕಾಣುವುದಿಲ್ಲ ಕಣ್ಣಲ್ಲಿ.

ಕೇ ನಿಂತಲ್ಲೇ ನಾವು ನಿಂತಲ್ಲೇ ನಾನು ಇನ್ನು ನಿಲ್ಲಲಾರೆ ಏಕೋ ಕಾಣೆನು ನಿನ್ನಂದ ಹುಚ್ಚಾಗಿ ಬಂದೆನು ಇನ್ನು ಕಣ್ಣಲ್ಲಿ ಕಣ್ಣಲ್ಲಿ ಆಸೆ ತುಂಬಲು ಬಂದೆನು ನಾನು ಬೇಡದ ಮಾತು ಏತಕ್ಕೆ ಬೇಕು ಹಿತವನ್ನು ನೀಡುವ ಮೌನವೇ ಸಾಕು ಏನು

0: ಧನ್ಯವಾದ ಮೇಡಮ್ ಅವರೇ.
1: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ನಮಸ್ತೆ ನಮಸ್ತೆ.
1: ಓಕೆ, ನವಾಜ್ ಅವರು ಕರೆ ಮಾಡಿ ಕಿಟ್ಟು ಪುಟ್ಟು ಅಲ್ಲ ಸಾರಿ ಸಿಂಗಾಪುರದಲ್ಲಿ ರಾಜ ಕುಳ್ಳ ಅನ್ನೋ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾಯಿತು. ಎಸ್ ಜಾನಕಮ್ಮ ಅವರು ಹಾಗೆ ಎಸ್ ಪಿ ಬಿ ಅವರು ಹಾಡಿರುವಂತಹ ನೆನ್ನೆ ನೆನ್ನೆಗೆ ಹಾಡನ್ನು ಹಾಡಿದಾಯಿತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಸ್ಮೈಲಿಂಗ್ ಶ್ವೇತಾ.
1: ನಮಸ್ತೆ ಶೋಭಾ ಅವರೇ,
2: ಹೇಗಿದ್ದೀರಿ? ಆಯ್ತಾ ಕಾಫಿ ತಿಂಡಿ?
1: ಹಾ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ?
2: ನಾವು ಆರಾಮಾಗಿದ್ದೀವಿ ಸದ್ಯಕ್ಕೀಗ.
1: ಓಕೆ,
2: ತಿನ್ಕೊಂಡ್ರಿ ಇವತ್ತು ಸ್ಪೆಷಲ್?
1: ಉಪ್ಪಿಟ್ಟು. ಉಪ್ಪಿಟ್ಟು?
2: ಏ, ನಂದು ಅದೇ.
1: ಹಾಯ್, ಸೂಪರ್. ಓಕೆ, ಇವತ್ತು ನೆಚ್ಚಿನ ಗಾಯಕ ಅಥವಾ ಗಾಯಕ
2: ಫೇವರೇಟ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಹೊಸ ಬೆಳಕು ಫಿಲಂ ಇಂದು ಸರಿತಾ ಮತ್ತೆ ರಾಜ್ಕುಮಾರ್ ಹಿಡಿರೋದು.
1: ಹಾಡಿ ಹಾಡಿ.
2: ಮಾಡಿಗೆ ಜ್ಯೋತಿ ನಾ ಕಂಡೆ ಕಾಣದ ಪ್ರೀತಿ,

0: ಪ್ರೇಮದ ಕಾಂತಿ, ಬಾಯನ್ನ ಬಾಳಿನ ಜ್ಯೋತಿ, ಬಾನನ್ನ ಪ್ರೇಮದ ಕಾಂತಿ, ಮನಸ್ಸು ಹೂವಾಗಿ ಕನಸು ನೂರಾಗಿ, ಮನಸ್ಸು ಹೂವಾಗಿ ಕನಸು ನೂರಾಗಿ, ಈ ಜೀವ ಬಾನಲ್ಲಿ ತೇಲಾಡಿದೆ.
1: ಅಗಸದಲ್ಲಿ ಬೆಳಕನ್ನು ಚೆಲ್ಲಿದ ಹಾಗೆ ಇರುಳಾದ ಬಾಳಲಿ ಬಂದೆ ಸಂತೋಷ ಸಂಭ್ರಮ.

0: ಇನ್ನು ಎಂದೆಂದು ನೋವು ನಿನಗಿಲ್ಲ, ಇನ್ನು ಎಂದೆಂದು ನೋವು ನಿನಗಿಲ್ಲ, ಬಿಸಿಲಲ್ಲಿ ನೆರಳಾಗಿ ಹಿತ ನೀಡುವೆ.
1: ಓಕೆ ಥ್ಯಾಂಕ್ ಯು.
2: ಅಲ್ಲ ಶೋಭರ್ ಜೊತೆ ಮಂಜುನಾಥ್ ಅವ್ರು ಇವಾಗ ಸೇರ್ಕೊಂಡ್ರು,
1: ಸಸ್ಪೆನ್ಸ್ ಆಗಿ ಇಬ್ರು ರೆಡಿ ಆಗಿದ್ವಿ.
2: ಸೂಪರ್ ಆಗಿ ಹಾಡಿದ್ರಿ, ತುಂಬಾ ಚೆನ್ನಾಗಿ ಹಾಡಿದ್ರಿ ಶೋಭಾ ಅವರೇ. ಥ್ಯಾಂಕ್ ಯು ಬಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಥ್ಯಾಂಕ್ ಯು.
2: ಸೂಪರ್ ಆಗಿ ಹಾಡಿದ್ರು ಕಾಂಬಿನೇಷನ್ ಅಲ್ಲಿ ಶೋಭಾ ಅವರು, ಹಾಗೆ ಅವರ ಮನೆಯವರು ಮಂಜುನಾಥ್ ಅವರು ಕೂಡ ಇಬ್ರು ಸೇರಿ ಒಂದು ಸುಂದರವಾದ ಗೀತೆಯನ್ನ ಹಾಡಿದಾಯ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಗೀತೆಯನ್ನ ಹಾಡಿದ್ದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ಹಲೋ,
2: ನಮಸ್ತೆ.
3: ನಮಸ್ತೆ ಮೇಡಮ್. ಶುಭೋದಯ.
2: ಶುಭೋದಯ. ಉಮಾ ಮೇಡಮ್ ಆಯ್ತು ತಿಂಡಿ?
3: ಇಲ್ಲಪ್ಪ, ಇನ್ನು ಶಾವಿಗೆ ಭಾತ್ ಆಗ್ಬೇಕು.
2: ಓಕೆ ಓಕೆ. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
3: ಗೊತ್ತಾಯ್ತಮ್ಮ, ನಮಗೆ ಏನಿದ್ರು ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಜಾನಕಿ ಅಮ್ಮ.
2: ಓಕೆ ಓಕೆ, ಹಾಡಿ ಹಾಡಿ.
3: ರಾಜ ಮತ್ತು ರಾಜ ನೂಕುವಂತ ಕೋಪ ನನ್ನ

0: की राधा ಮುದ್ದು ರಾಧಾ. ಥ್ಯಾಂಕ್ ಯು ಅಮ್ಮ, ಬೇರೆ ಅವಕಾಶ ಇರಲಿ.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.
1: ಓಕೆ, ಸೂಪರ್ ಆಗಿ ಹಾಡಿದ್ರು ನಮ್ಮ ಉಮಾ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ, ಹಲೋ.
2: ಹಾಯ್ ಶ್ವೇತಾ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಕುಸುಮಾ ಅವರೇ. ಆಯ್ತಾ ತಿಂಡಿ?
2: ತಿಂಡಿ ಇಡ್ಲಿ ಸಾಂಬಾರ್ ಚಟ್ನಿ.
1: ಓ ಸೂಪರ್,
2: ಪ್ಲಸ್ ವಡೆ.
1: ಐ ಸೂಪರ್. ಇನ್ನು
2: ಇವತ್ತು ನೆಚ್ಚಿನ ಗಾಯಕರದ್ದು ಹಾಡ್ಬೇಕಲ್ವಾ?
1: ಹೌದು,
2: ಇವತ್ತು ನಾನು ರಾಜಕುಮಾರ ಫಿಲಂ ಇಂದು, ನನ್ನ ಪ್ರೀತಿಯ ಅಪ್ಪು ಅವರ ಫಿಲಂ ಇಂದು, ವಿಜಯ ಪ್ರಕಾಶ್ ಅವ್ರ ಗಾನ.
1: ಓಕೆ ಓಕೆ.
2: ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ.

0: బాళ్ళు నగు నగుతా, బాళ్ళు నగు నగుతా.
1: సూపర్ సూపర్, ಹಂಗೆ ನಾ ಕಳ್ದ ಬಿಟ್ಟಿದ್ದೀನಿ ನಾನು. ಎಸ್, ವಿಜಯ್ ಪ್ರಕಾಶ್ ಅವರು ಹಾಡಿರುವಂತಹ ಹಾಡನ್ನ ನೀವು ತುಂಬಾ ಸುಂದರವಾಗಿ ಹಾಡಿದ್ರಿ ಕುಸುಮ ಅವರೇ.
2: ಥ್ಯಾಂಕ್
1: ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಕುಸುಮ ಅವರು ರಾಜ್ಕುಮಾರ್ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಅವರು.
3: ಹೌದು ಮೇಡಮ್.
1: ಆಯ್ತಾ ತಿಂಡಿ?
3: ತಿಂಡಿ ಆಯ್ತು ಮೇಡಮ್, ಚಪಾತಿ ಪಲ್ಯ ಮೇಡಮ್.
1: ಓಕೆ, ಇವತ್ತು ನಿಮ್ಮ ಫೇವರೇಟ್ ಯಾರು, ನೆಚ್ಚಿನ ಗಾಯಕ ಅಥವಾ ಗಾಯಕಿ?
3: ಜಾನಕಿ ಅಮ್ಮನವರೇ ನಮಗೆ ನೆಚ್ಚಿನ ಗಾಯಕಿ ಮೇಡಮ್.
1: ಓಕೆ ಓಕೆ,
3: ಅವ್ರದೇ ಒಂದು ಹಾಡ
1: ಹಾಡಿಮ ಹಾಡಿಮ.
3: ಬಾಗಿಲ ತೆರೆದಿರುವೆ ತಾಯೇ ಪೂಜೆಗೆ ಕಾದಿರುವೆ, ಸೇವೆಯ ಸ್ವೀಕರಿಸು ಬಾ ಭಾಗ್ಯಲಕ್ಷ್ಮಿ ಬಾ.

0: హృదయమ్మా కమలాక్షి కమలముఖి కమలోద్భవే బారే బాగిల తెరదిరువే. ಬರುವಾಗ ಹೊನ್ನ ಕಾಲ್ಗೆಜ್ಜೆ ನಾದನ ಕೇಳುವಂತೆ, ನಿನ್ನ ನಗೆಯಿಂದ ನನ್ನ ಭಯವೆಲ್ಲ ಓಡಿ ಮರೆಯಾಗುವಂತೆ, ಮನೆಯು ಬೆಳಕಾಗಿ ಮನವು ಬೆಳಕಾಗಿ ಬಾಳು ಬೆಳಕಾಗುವಂತೆ, ದಯೆ ಮಾಡಿಸು ನಾರಾಯಣನ ಹೃದಯೇಶ್ವರಿಯೇ ಬಾಗಿಲ ತೆರೆದಿರುವೆ. ಇಷ್ಟ ಇರ್ತದೆ ಮೇಡಮ್, ಹಬ್ಬದಿಂದ ವಾಯ್ಸ್ ಹೋಗ್ಬಿಟ್ಟಿದೆ ಮೇಡಮ್
1: ಅಲ್ವಾ ಅನ್ಕೊಂಡೆ. ಹಬ್ಬದ ಸ್ವೀಟ್ಸ್ ಕರೆದಿದ್ದೆಲ್ಲ ತಿಂದು ಸ್ವಲ್ಪ ಎಲ್ಲದ್ದು ವಾಯ್ಸ್ ಹೋಗಿರುತ್ತೆ ಇವಾಗ.
0: ಹೌದೌದು ಮೇಡಮ್.
1: ಓಕೆ ಪ್ರೇಮ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ ಮೇಡಮ್.
1: ಓಕೆ ಸ್ನೇಹಿತರೆ, ನಮ್ಮ ಪ್ರೇಮ ಅವರು ಎಸ್ ಜಾನಕಮ್ಮ ಅವರು ಹಾಡಿರುವಂತಹ ಗೀತೆಯನ್ನ ಹಾಡಿದಾಯ್ತು. ಪ್ರೇಮಾನುಬಂಧ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು ಅಂತ ಹೇಳ್ತಾ ನಮ್ಮ ಬೆಂದಸ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರ್ತೀನಿ. ಅಲ್ಲರಿಗೂ ಎಲ್ಲರಿಗೂ ಹೋಗಬೇಡಿ, ಇಲ್ಲೇ ಕಾಯ್ತಾ ಇರಿ. ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ.
2: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
3: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ

0: ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
1: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗಾಯಕ ಅಥವಾ ಗಾಯಕಿಯರ ಹಾಡನ್ನ ಹಾಡಬಹುದು ಅಂತ ತಿಳಿಸಿದಾಯ್ತು. ಈಗ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
6: ನಮಸ್ತೆ ಮೇಡಮ್. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್.
6: ಹಾಂ ಮೇಡಮ್.
1: ಆಯ್ತಾ ತಿಂಡಿ?
6: ತಿಂಡಿ ಆಯ್ತು ಮೇಡಮ್, ಇಡ್ಲಿ ವಡೆ ಮೇಡಮ್.
1: ಓಕೆ, ಯಾಕೋ ವಾಯ್ಸ್ ಅಲ್ಲಿ ಸ್ಲೋ ಇದೆಯಲ್ವಾ?
6: ಇಲ್ಲ, ನಾನ್ ಚೆನ್ನಾಗೇ ಇದ್ದೀನಿ ಮೇಡಮ್.
1: ಓಕೆ, ಎಸ್
6: ನಿಮ್ದು ತಿಂಡಿ ಆಯ್ತಾ ಮೇಡಮ್?
1: ನಮ್ದಾಯ್ತು, ಉಪ್ಪಿಟ್ಟಾಯ್ತು.
6: ಸೂಪರ್ ಮೇಡಮ್.
1: ಓಕೆ ಸುಬ್ರಹ್ಮಣ್ಯ ಸರ್, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
6: ನಮಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಮ್ಮ ಅವ್ರಿಗೆ ಅಂದ್ರೆ ಅವಾಗಿಂದನು ಅಷ್ಟೇ, ಈಗಲೂ ಅಷ್ಟೇ ಇಷ್ಟ ಮೇಡಮ್. ಆದ್ರೆ ಇವತ್ತೊಂದು ನಮ್ಮ ಇವರು ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಆಡಿರೋಂತಹ ಅಶ್ವಮೇಧ ಚಿತ್ರದ ಒಂದು ತಗೊಂಡಿದ್ದೀನಿ ಮೇಡಮ್.
1: ಓಕೆ ಓಕೆ.
6: ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಹುರಿದುರಿದು ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಹುರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಓರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ಕೊಟ್ಟು ನಡೆಸುವ ಅಶ್ವಮೇಧ ಅಶ್ವಮೇಧ ಅಶ್ವಮೇಧ ಸೂರ್ಯ ಚಂದ್ರರೇ ನಿನ್ನ ಕಂಗಳು ಗಿರಿ ಶೃಂಗವೇ ನಿನ್ನ ಅಂಗವೋ ಓ ದಿಬ್ಬಾಲಕರೇ ನಿನ್ನ ಕಾಲ್ಗಳು ಮಿಂಚು ಸಿಡಿಲೋ ನಿನ್ನ ವೇಗವೋ ಜೀವ ಜೀವದಲ್ಲಿ ಬೆರೆತು ಹೋದ ಭಾವ ಭಾವದಲ್ಲಿ ಕರಗಿ ಹೋದ ಜೀವಶ್ವವೇ ದೂರಾದೆಯ ಪ್ರಾಣಶ್ವವೇ ಮರೆಯಾದೆಯ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ಕೊಟ್ಟು ನಡೆಸುವ ಅಶ್ವಮೇಧ ಅಶ್ವಮೇಧ ಅಶ್ವಮೇಧ.
1: ಓಕೆ, ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಓಕೆ ಎಸ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಅವರು ಕರೆ ಮಾಡಿ ನಮ್ಮ ಅಶ್ವಮೇಧ ಚಿತ್ರದಿಂದ ಹಾಡಿದಾಯ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಹಾಡು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ? ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ಭೀಮನ ಪಾಟೀಲ್ ಸರ್. ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ. ನೀವು?
2: ನಾವು ಆರಾಮಿದ್ದೀವಿ ಮೇಡಮ್.
1: ಓಕೆ, ನಾಷ್ಟ ಆಯ್ತಾ ಸರ್?
2: ಆಯ್ತು ನೋಡ್ರಿ, ರೆಟ್ಟಿ ಕಾಯಿಪಲ್ಯ ರೀ ನಮ್ದು.
1: ಓಕೆ, ಏನ್ ಟಾಪಿಕ್ ಗೊತ್ತಾಯ್ತಲ್ಲ,
2: ರೆಟ್ಟಿ ಇದು ಕಾಯಿಪಲ್ಯ ಇದ್ರಿ, ಈರುಳ್ಳಿ,
1: ಈರುಳ್ಳಿ ಪಲ್ಯ. ಓಕೆ ಸೂಪರ್. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಸರ್?
2: ಗೊತ್ತಿದೆ ಮೇಡಮ್.
1: ಹಾಡ್ತೀರಾ? ಯಾವ ನಿಮಗೆ ನೆಚ್ಚಿನ ಗಾಯಕ ಅಥವಾ ಗಾಯಕಿ?
2: ಡಾಕ್ಟರ್ ರಾಜ್ಕುಮಾರ್ ಮೇಡಮ್.
1: ಓಕೆ, ಹಾಡಿ ಸರ್.
2: ನಮ್ಗೆ ಹೊಸ ಬೆಳಕು ಚಿತ್ರದಿಂದ ಒಂದು ಸ್ವಲ್ಪ ಒಂದು ನುಡಿ ಬರ್ತು ಮೇಡಮ್, ಹಾಡ್ತೀನಿ.
1: ಹಾಡಿ ಹಾಡಿ.
2: ಚಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು, ಬರೆಯುತ್ತಾ ಹೊಸ ಕವಿತೆಯ ಹಾಡುವೆ ನೋಡಿ.

0: ಆಡಿದಾಗ ಕೋಗಿಲೆ ಕೂಡ ನಾಚುವುದು, ಚೆಲುವೆಯೇ ನಿನ್ನ ನೋಡಲು, ಮಾತುಗಳು ಬರೆದವನು ಬರೆಯುತ್ತ ಹೊಸ ಕವಿತೆಯ, ಆಡುವೆ ನೋಡಿ ಅಂದವನು. ಧನ್ಯವಾದ ಮೇಡಮ್.
1: ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಭೀಮನ ಸರ್.
0: ಓಕೆ ಮೇಡಮ್, ನಿಮ್ಮ ಶಿವಮೊಗ್ಗ ಆಕಾಶವಾಣಿ ಎಲ್ಲ ಆಕಾಶವಾಣಿಯ ಒಂದು ಪ್ರಭಾವ ರೀ ಮೇಡಮ್ ನಾವು
1: ಆಡೋದಂದ್ರೆ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ ಮೇಡಮ್,
1: ತುಂಬಾ ಚೆನ್ನಾಗಿ ಹಾಡಿದ್ರು. ಹೊಸ ಬೆಳಕು ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಹಾಡನ್ನ ನಮ್ಮ ಭೀಮಣ್ಣ ಸರ್ ಅವರು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ.
2: ಹಲೋ
1: ನಮಸ್ತೆ.
2: ಹಾ ನಮಸ್ತೆ ಮೇಡಮ್.
1: ಓಕೆ ಮಹೇಶ್ ಅವರೇ, ಆಯ್ತಾ ತಿಂಡಿ?
2: ತಿಂಡಿ ಆಗಿಲ್ಲ ಮೇಡಮ್.
1: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ?
2: ಹಾ ಗೊತ್ತಾಯ್ತು ಮೇಡಮ್, ನನಗೆ ಕೆ ಎಸ್ ಚಿತ್ರ ಅವರು ಹಾಡೋದನ್ನ ತುಂಬಾ ಇಷ್ಟ ಮೇಡಮ್.
1: ಹಾಡಿ ಸರ್, ಹಾಡಿ.
2: ಹಾಗೆ ಅವರು ಇವ್ರದ್ದು ಮೀನಾ ಅವರ ಜನ್ಮದಿನ ಇದೆ, ಅವ್ರು ಹಾಡಿರೋದೊಂದು ಸಾಂಗ್ ಹೇಳ್ಬಿಡ್ತೀವಿ ಮೇಡಮ್.
1: ಹಾಡಿ.
2: ಹಾಡಿರೋ ಹಾಡಿರೋ ಎಲ್ಲ ಸೇರಿ ಹಾಡಿರೋ, ಲಬ್ಬಬ್ಬೋ ಲಬ್ಬಬ್ಬು ಹಾಡುತ್ತಾ ಕುಣಿತಾ ಹುಟ್ಟು ಹಬ್ಬ ಮಾಡಿರೋ. ರಾಜನೂರಿನಲ್ಲಿ ರಾಣಿ ನಾನು ಇಲ್ಲಿ, ನನ್ನ ಕಣ್ಣ ಸನ್ನೆ ವೇದ ವಾಕ್ಯ ಇಲ್ಲಿ, ಸ್ನೇಹನ ಹಂಚಿಕೊಂಡು ನಲಿರೋ. ಹಾಡಿರೋ ಹಾಡಿರೋ ಎಲ್ಲ ಸೇರಿ ಹಾಡಿರೋ, ಹಾಡುತ್ತಾ ಕುಣಿಯುತ್ತಾ ಹುಟ್ಟು ಹಬ್ಬ ಮಾಡಿರೋ. ಸಂಸಾರ ಸಂಸಾರ ಮೂರು ಹೊತ್ತು ಸಂಸಾರ, ಲಬ್ ಲಬ್ಬು ಲಬ್ ಲಬ್ಬು ಬೇಸೋದು ತಿನ್ನೋದು ಬಿಟ್ರೆ ಎಲ್ಲ ವ್ಯಾಪಾರ, ಲಬ್ ಲಬ್ಬು ಲಬ್ ಲಬ್ಬು. ಈ ಸಾಂಗ್ ಮೇಡಮ್.
1: ಓಕೆ ಸೂಪರ್ ಆಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಓಕೆ ಮೇಡಮ್, ಥ್ಯಾಂಕ್
1: ಯು. ಓಕೆ ಓಕೆ, ಮಹೇಶ್ ಅವರು ಪುಟ್ನಂಜ ಚಿತ್ರದಿಂದ ನಮ್ಮ ಕೆ ಎಸ್ ಚಿತ್ರ ಮೇಡಮ್ ಅವರು ಹಾಡಿರುವಂತಹ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
3: ಹಲೋ
1: ನಮಸ್ತೆ.
3: ನಮಸ್ತೆ
1: ವಿಶ್ವನಾಥ್ ಸರ್, ಆಯ್ತಾ ತಿಂಡಿ?
3: ತಿಂಡಿ ಆಯ್ತು ಸರ್ ಮೇಡಮ್.
1: ಏನ್ ಮಾಡಿದ್ರಿ?
3: ನಮ್ದಾಯ್ತು.
1: ಓಕೆ, ನಮ್ದು ಇವತ್ತು ಉಪ್ಪಿಟ್ಟು. ಥ್ಯಾಂಕ್ ಯು ಸರ್, ನಿಮ್ಗೂ ಕೂಡ ಗಣೇಶ ಹಬ್ಬದ ಶುಭಾಶಯಗಳು. ಹೌದು, ಬಿಲೇಟೆಡ್ ವಿಶಸ್ ತಿಳಿಸ್ತೀನಿ ಸರ್. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ? ನಿಮ್ಮ ನೆಚ್ಚಿನ ಗಾಯಕ ಅಥವಾ ಗಾಯಕಿ ಅವ್ರದ್ದು? ಹಾಡಿ ಹಾಡಿ.
3: ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಸಿರಿತನವೆಂದು ಶಾಶ್ವತವಲ್ಲ, ಬಡ ಜನರೆಂದು ಪ್ರಾಣಿಗಳಲ್ಲ, ದೇವರ ಆಟ ಬಲ್ಲವರಿಲ್ಲ, ಬಾಳಿನ ಮರ್ಮ ಅರಿತವರಿಲ್ಲ. ಇನ್ನೇ ತನಕ ಹಾಯಾಗಿ ಸುಪ್ಪತ್ತಿಗೆ, ಇಂದು ನಿಮಗೆ ನೆಗತೆಯಾಯ್ತು ಈ ಮೈಲಿ, ಇನ್ನು ನೀನ್ಯಾವ ಲೆಕ್ಕ ಹೇಳು ಎಮ್ಮ ಇಲ್ಲ ಅಮ್ಮ. ಏ ಮತ್ತೇನಂತ ಮಾತಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ನಾಳಕ್ಕೆ ತಕ್ಕಂತೆ ಕೊನೆಯಬೇಕು.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಓಕೆ, ವಿಶ್ವನಾಥ್ ಅವರು ಕರೆ ಮಾಡಿ ಬಹದ್ದೂರ್ ಗಂಡು ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
4: ನಮಸ್ಕಾರ ಮೇಡಮ್ ಅವ್ರೆ.
1: ನಮಸ್ಕಾರ ರಮೇಶ್ ಅವರೇ.
4: ಆರಾಮಿದ್ದೀರಿ ಮೇಡಮ್?
1: ಸೂಪರ್ ಆಗಿದ್ದೀವಿ, ನೀವು?
4: ನಾವು ಆರಾಮಿದ್ದೇವ್ರಿ ಮೇಡಮ್.
1: ನಾಷ್ಟ ಆಯ್ತಾ?
4: ಆಯ್ತ್ರಿ ಮೇಡಮ್.
1: ಓಕೆ, ಇವತ್ತಿನ ನಿಮ್ಮ ನೆಚ್ಚಿನ ಗಾಯಕ ಅಥವಾ ಗಾಯಕಿ ಅವರ ಹಾಡನ್ನ ಹಾಡ್ಬೋದು.
4: ಹೌದ್ರಿ ಮೇಡಮ್, ನನಗೆ ರಾಜೇಶ್ ಕೃಷ್ಣನ್ ಅಂದ್ರೆ ಪಂಚ ಪ್ರಾಣರು ಮೇಡಮ್.
1: ಓಕೆ,
4: ಅವ್ರದ ಒಂದ್ ತವರಿನ ತೊಟ್ಟಿಗಿದಿಂದ ಹೇಳ್ತೀನಿ ಮೇಡಮ್ ಒಂದು ಹಾಡ್ಲೈನ.
1: ಓಕೆ.
4: ಓ ಕುಸುಮವೇ ಕುಸುಮದ.

0: ಬೆಳಕಿಗೆ ಬೆಳಕಿನ ಅರ್ಪಣೆ. ಓ ಕುಸುಮವೇ ಕುಸುಮದಾರ್ಪಣೆ. ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ನಮ್ಮ ರಮೇಶ್ ಅವರು ಕರೆ ಮಾಡಿ ತವರಿನ ತೊಟ್ಟಿಲು ಚಿತ್ರದಿಂದ ರಾಜೇಶ್ ಕೃಷ್ಣನ್ ಸರ್ ಅವರು ಹಾಡಿರುವಂತಹ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ, ಗುಡ್ ಮಾರ್ನಿಂಗ್ ಮೇಡಮ್.
1: ಗುಡ್ ಮಾರ್ನಿಂಗ್ ಸಂಕಪ್ಪ ಅವರೇ.
2: ಆಯ್ತು,
1: ಹಬ್ಬ ಆಯ್ತು, ನಿಮ್ದಾಯ್ತಾ?
2: ನಮ್ದೆಲ್ಲ ಆಯ್ತು, ನಾವು ಇನ್ನೊಂದು ಬರವಾರಕ್ಕೆ ವಿಸರ್ಜನೆ ಇಟ್ಟಿದೀವಿ. ಶಾಂತಿಯುತವಾಗಿ ಒಳ್ಳೆ ಇದರಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಗಣಪತಿ ಕರುಣೆ ನೀಡಿ, ಗೌರಮ್ಮ ಗಣಪತಿ ಕರುಣೆ ನೀಡಿ, ಮಳೆ ಬರ್ಲಿ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ವಾರದಿಂದ ಮಳೆ ಇಲ್ಲ, ಬಿಸಿಲಲ್ಲಿ ಉರಿತಾ ಇದೆ. ಯಾಕಂದ್ರೆ ಮುಂದೆ ಈ ತರ ಮಳೆ ಬರ್ಲಿಲ್ಲ ಅಂದ್ರೆ ಕುಡಿಯೋ ನೀರಿಗೆಲ್ಲ ತೊಂದರೆ
1: ಆಗುತ್ತೆ ಖಂಡಿತ.
2: ಅದರಿಂದ ಗಣಪತಿ ವಿಘ್ನಾರಾಯನು ಗೌರಮ್ಮನು ಸೇರ್ಕೊಂಡು ಒಂದು ಕರುಣೆ ನೀಡಿ ನಮ್ಮ ಬಡವ್ರನ್ನ ಎಲ್ಲರನ್ನು ದೇಶದ ಜನಗಳನ್ನ ಎಲ್ಲರನ್ನು ಕಾಪಾಡ್ಲಿ ಅಂತ ಈ ಮೂಲಕ ಕೇಳ್ತೇನೆ.
1: ಖಂಡಿತ ಸರ್, ಖಂಡಿತ.
2: ಜೊತೆಗೆ ಇವತ್ತಿನ ಇದ್ರಲ್ಲಿ ನನ್ನ ಆಯ್ದುಕೊಂಡ್ರು ಅಂತ ಹಾಡು ಡಾಕ್ಟರ್ ರಾಜ್ಕುಮಾರ್ ಆಡ್ರು ಅಂತ ಪ್ರೇಮದ ಕಾಣಿಕೆ ಚಿತ್ರದಿಂದ.
1: ಓಕೆ ಓಕೆ.
2: ಹೇ ಹೇ ಹೇ, ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು ನಿಧಾನಿಸು ನಿಧಾನಿಸು, ಆಸೆ ಎಂಬ ಪಿಸಿಲು ಕುತುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ಎಣಿಸಿದಂತೆ ಬಾಳಲೇನು ನಡೆಬದು, ವಿಷಾದವಾಗಲಿ ವಿನೋದವಾಗಲಿ ಅದೇನೆ ಬಂದರು ಅವನೇ ಕಾರಣ, ಬಾನಿಗೊಂದು ಎಲ್ಲ ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು ನಿಧಾನಿಸು ನಿಧಾನಿಸು. ಧನ್ಯವಾದಗಳು.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಓಕೆ. ಎಸ್ ಎಸ್ ಸಂಕಪ್ಪ ಅವರು ಪ್ರೇಮದ ಕಾಣಿಕೆ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ
3: ಹಲೋ ಮೇಡಮ್,
1: ನಮಸ್ತೆ.
3: ನಮಸ್ತೆ ಮೇಡಮ್, ಗಂಗಾವತಿಯಿಂದ ಸುಧಾ ಮಾತಾಡ್ತಿದ್ದೀನಿ.
1: ಓಕೆ ಸುಧಾ ಅವರೇ, ಆಯ್ತಾ ನಾಷ್ಟ?
3: ಆಯ್ತು ನೋಡ್ರಿ, ಮಂಡಕ್ಕಿ ಒಗ್ಗರಣೆ. ನಿಮ್ದ್ರಿ?
1: ಓಕೆ, ನಮ್ದು ಇವತ್ತು ಉಪ್ಪಿಟ್ಟು. ಓಕೆ ಸುಧಾ ಅವ್ರ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
3: ಜಾನಕಮ್ಮಂದೇ ಒಂದು ತಗೊಂತೀನಿ ಮೇಡಮ್.
1: ಓಕೆ.
3: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ, ದನಿಯಲಿ ನೂತನ ಜೀವ ಭಾವನೆ ತಂದೆಯೇ, ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.

0: ಯು ಮೇಡಮ್,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಸುಧಾ ಅವರು ತುಂಬ ಚೆನ್ನಾಗಿ ಹಾಡಿದರು. ಒಲವು ಗೆಲುವು ಚಿತ್ರದಿಂದ ಎಸ್ ಜಾನಕಮ್ಮ ಅವರು ಹಾಡಿರುವಂತಹ ಹಾಡನ್ನು ಸುಧಾ ಮೇಡಮ್ ಅವರು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ನಮಸ್ತೆ ಶ್ವೇತಾ ಮೇಡಮ್.
1: ನಮಸ್ತೆ ಉಲ್ಲಾಸ್ ಸರ್, ಹೇಗಿದ್ದೀರಾ? ತಿಂಡಿ ಆಯ್ತು ನಿಮ್ದಾಯ್ತಾ?
2: ಉಪ್ಪಿಟ್ಟು, ಕೇಸರಿ ಬಾತ್ ಮೇಡಮ್.
1: ಹೌ, ನಮ್ದು ಬರೀ ಉಪ್ಪಿಟ್ಟು. ಓಕೆ, ಇವತ್ತಿನ ಟಾಪಿಕ್ ಅಲ್ಲಿ ನಿಮ್ಮ ನೆಚ್ಚಿನ ಗಾಯಕ ಅಥವಾ ಗಾಯಕಿ ಅವರ ಹಾಡು.
2: ನಮ್ಮ ರಾಜ್ಕುಮಾರ್ ಫಿಲಂ ಇಂದ 1971 ಕಸ್ತೂರಿ ನಿವಾಸ ಫಿಲಂ ಇಂದ ಹಾಡಿ ಮೇಡಮ್.
1: ಹಾಡಿ ಹಾಡಿ.
2: ಎಲ್ಲೇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು. ಎಲ್ಲೇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು. ಬಾಳೆಂಬ ಗುಡಿಗೆ ನೀ ದೇವನಾದೆ, ಕರುಣಾಳು ನೀನೋ ಆಧಾರವಾದೆ. ಬಾಳೆಂಬ ಗುಡಿಗೆ ನೀ ದೇವನಾದೆ, ಕರುಣಾಳು ನೀನೋ ಆಧಾರವಾದೆ. ನಾಡಲಾರೆ ವರವೇನನು ನೀ ನೀಡು ಸಾಕೋ ನಗೆಯೊಂದನು. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು. ನನ್ನ ಆಸೆ ನೂರು ಹೂವಾಗಿ ನಗಲು, ಹೂಮಾಲೆ ಮಾಡಿ ನಿನಗೆಂದೆ ತರಲು. ನನ್ನ ಆಸೆ ನೂರು ಹೂವಾಗಿ ನಗಲು, ಹೂಮಾಲೆ ಮಾಡಿ ನಿನಗೆಂದೆ ತರಲು. ಕಣ್ತು

0: ತುಂಬಿರು.
1: ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಇಷ್ಟವಾದ ಫೇವರೇಟ್ ಸಾಂಗ್ಸ್ ಮೇಡಮ್, ಇದು
1: ಸೂಪರ್ ಆಗಿ ಹಾಡಿದ್ರಿ.
0: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು. ಓಕೆ, ನಮ್ಮ ಉಲ್ಲಾಸ್ ಅವರು ಕಸ್ತೂರಿ ನಿವಾಸ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಇದರಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ.
2: ತಿಂಡಿ ಆಯ್ತಾ ಮೇಡಮ್?
1: ತಿಂಡಿ ಆಯ್ತು. ಯಾವುದು?
2: ಅವರೆಕಾಳು ಮಂಡಕ್ಕಿ.
1: ಕಲ್ಪನಾ ಅವ್ರದ್ದು ವಾಯ್ಸ್ ಹೋಗಿದೆ.
3: ತುಂಬಾ ದಿನ ಆಯ್ತು ಈ ತರ ಆಗಿ.
1: ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಕಲ್ಪನಾ ಅವರೇ?
3: ಹಾ ಮೇಡಮ್, ನಾವು ಚಂದನದ ಗೊಂಬೆ ಫಿಲಂ ಇಂದ ಅನಂತ್ ನಾಗ್ ತುಂಬಾ ಇಷ್ಟ ಮೇಡಮ್ ನಮ್ಗೆ.
1: ಓಕೆ, ಸಿಂಗರ್ ಯಾರು?
3: ಸಿಂಗರ್ ನೆನಪಾಗ್ತಿಲ್ಲ ಮೇಡಮ್.
1: ಹೌದು, ಓಕೆ, ಹಾಡಿಮ್ಮ ಹಾಡಿ, ಪರವಾಗಿಲ್ಲ.
3: ಆಕಾಶದಿಂದ ದರಗಿಳಿದ ಗೊಂಬೆ, ಆಕಾಶದಿಂದ ದರಗಿಳಿದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚೆಲುವಾದ ಗೊಂಬೆ ಚಂದನದ ಗೊಂಬೆ, ಬಂಗಾರದಿಂದ ಗೊಂಬೆಯನ್ನು ಮಾಡಿದ ಚಂದಿರನು ಕಾಂತಿಯ ತನುವಲ್ಲಿ ತುಂಬಿದ, ತಾವರೆಯ ಹಂದ ಕಣ್ಣಲ್ಲಿ ತಂದ, ಈ ಸಂಜೆ ಕೆಂಪನು ಕೆನ್ನೆಯಲ್ಲಿ ತುಂಬಿದ, ಆ ದೇವರೇ ಕಾಣಿಕೆ ನೀಡಿದೆ ನಿನ್ನ ಜೊತೆ ಮಾಡಿದೆ. ಆಹಾ, ಆಕಾಶದಿಂದ ದರಗಿಳಿದ ಗೊಂಬೆ, ಆಕಾಶದಿಂದ ದರಗಿಳಿದ ಗೊಂಬೆ, ನಡುವ ನಡುವಲ್ಲಿ ನಿನ್ನ ಮೈ ಮೈ ತುಂಬಿಸ.
1: ಎಸ್, ಗಂಟ್ಲು ಗಂಟ್ಲು ಮೇಲೆ
3: ಮೇಡಮ್ ತುಂಬಾ ಆಸೆ ಇಡ್ಕೊಂಡ್ ಇಡ್ಕೊಂಡ್ ಕಾಲ್ ಮಾಡು ಮಾಡು ಮಾಡ ಪ್ರಶ್ನೆ ಇದೆ, ಈ ತರ ಕಿರಿಕಿರಿ ಆಗ್ತಿದೆ ಗಂಟ್ಲಲ್ಲಿ.
1: ಓಕೆ ಕಲ್ಪನಾ ಅವರೇ, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಥ್ಯಾಂಕ್ ಯು.
1: ಎಸ್ ಕಲ್ಪನಾ ಅವರು, ಚಂದನದ ಗೊಂಬೆ ಚಿತ್ರದಿಂದ ಎಸ್ ಪಿ ಬಿ ಅವರು ಹಾಡಿರುವಂತಹ ಹಾಡನ್ನ ಹಾಡಿದಾಯ್ತು. ಆದ್ರೆ ಅವರಿಗೆ ಅನಂತ್ ನಾಗ್ ಅವರು ಅಂದ್ರೆ ತುಂಬಾ ಇಷ್ಟ ಅಂತ ತಿಳಿಸ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ.

0: 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
4: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
3: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಗಾಯಕ ಅಥವಾ ಗಾಯಕಿಯರ ಹಾಡಿದ ಹಾಡನ್ನ ಹಾಡಬಹುದು ಅಂತ ತಿಳಿಸಿದೆ. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ. ಎಸ್, ಕರೆ ಕಟ್ ಆಯ್ತು. ಓಕೆ ಸ್ನೇಹಿತರೆ, ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ತೆ.
6: ನಮಸ್ತೆ ಶ್ವೇತಾ.
0: ನಮಸ್ತೆ ಶಾಂತ ಅವರೇ. ಆಯ್ತಾ ತಿಂಡಿ?
6: ತಿಂಡಿ ಆಯ್ತು, ಪಲಾವ್, ಮೊಸರು ಬಜ್ಜಿ, ಆಮೇಲೆ ಕಡಲೆಬೇಳೆ ವಡೆ.
0: ಸೂಪರ್ ಸೂಪರ್.
6: ಕರ್ಗಿಡ್ಬು.
0: ಅಯ್ಯೋ, ಓಕೆ. ಇನ್ನು ಹಬ್ಬದ ಗಮ್ಮತ್ ಇನ್ನು ಮುಗ್ದಿಲ್ಲ.
6: ಎಲ್ಲಿ ಮುಗಿಯುತ್ತೆ? ಬೇಗ 2-3 ದಿವಸ ಆಗ್ಬೇಕು.
0: ಆಗ್ಬೇಕು. ಓಕೆ,
6: ಹೋಗಿ ಸಾರೆಲ್ಲ ಖಾಲಿ ಆಗ್ಬೇಕು
0: ಅಲ್ವಾ? ಓಕೆ ಶಾಂತ ಅವರೇ, ಇವತ್ತು ನಿಮ್ಮ ನೆಚ್ಚಿನ ಗಾಯಕ ಅಥವಾ ಗಾಯಕಿಯವರ ಹಾಡು.
6: ನಿಮ್ ನೆಚ್ಚಿನ ಯಾರು ಅಂತ ಹೇಳ್ಬೇಕು
0: ಖಂಡಿತ.
6: ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳ ಮಿತ್ರರಿಗೂ, ಬಾನುಲಿಕಿಂದ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ವೇತಾ.
0: ಓಕೆ,
6: ಸಾಕ್ಷಾತ್ಕಾರದ ಹೇಳ್ತಾ ಇದ್ದೀನಿ.
0: ಹಾಡಿಪ್ಪ.
6: PV ಶ್ರೀನಿವಾಸ್ ಅವರು ಸ್ವಲ್ಪ ಹಾಡು ಇಷ್ಟ ಅವ್ರದ. ಜನ್ಮ ಜನ್ಮದಾನು ಬಂದ ಹೃದಯ ಹೃದಯಗಳ ಪ್ರೇಮಾನು ಬಂದ, ಜನ್ಮ ಜನ್ಮದ ಅನುಬಂಧ ಅನಂತ ಪ್ರಕೃತಿಯ ಲಾವಣ್ಯದಂತೆ

0: ಭದ್ರ ಸಂಗಮದಂತೆ ಜನ್ಮ ಜನ್ಮದ ಅನುಬಂಧ ಶ್ರೀಗಂಧ ಸೀಮೆಯ ತಂಗಾಳಿಯಂತೆ ಬಂಗಾರ ಭೂಮಿಯ ಹೊಂಬಾಳಿನಂತೆ ಪುಣ್ಯ ಪುರುಷರ ಇತಿಹಾಸದಂತೆ ಕನ್ನಡ ಜನರ ಔದಾರ್ಯದಂತೆ ಜನ್ಮ ಜನ್ಮದ ಅನುಬಂಧ ಹೃದಯ ಹೃದಯಗಳ ಪ್ರೇಮಾನುಬಂಧ ಜನ್ಮ ಜನ್ಮದ ಅನುಬಂಧ. ಥ್ಯಾಂಕ್ ಯು ಶ್ವೇತಾ.
1: ಥ್ಯಾಂಕ್ ಯು ಶಾಂತ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಎಸ್ ತುಂಬಾ ಚೆನ್ನಾಗಿ ಹಾಡಿದ್ರು ಶಾಂತ ಅವರು. ಸಾಕ್ಷಾತ್ಕಾರ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಯಮುನಾ ಅವರು ನಟಿಸಿರುವಂತಹ ಚಿತ್ರ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಗೀತೆಯನ್ನು ತುಂಬಾ ಚೆನ್ನಾಗಿ ಹಾಡಿದ್ರು ನಮ್ಮ ಶಾಂತ ಅವರು ಅಂತ ಹೇಳ್ತಾ, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,

0: ನಮಸ್ತೆ.
1: ಹಾ ನಮಸ್ತೆ ಮೇಡಮ್, ರೇಡಿ ಆಫ್ ಮಾಡ್ತೀನಿ. ಹಾ ಮೇಡಮ್.
0: ಓಕೆ, ತಿಂಡಿ ಆಯ್ತಾ ನಂತರ ಸರ್?
1: ತಿಂಡಿ ಇಲ್ಲ ಮೇಡಮ್, ಇವತ್ತು ಒಂದೇ ಸರಿ ಊಟ ಮೇಡಮ್. ಮುದ್ದೆ ಮಸ್ಕಾಯಿ ಅಂತ ಮಾಡ್ತಾರೆ ಮೇಡಮ್ ಇಲ್ಲಿ.
0: ಇವತ್ತು ನಿಮ್ಮ ನೆಚ್ಚಿನ ಗಾಯಕ ಅಥವಾ ಗಾಯಕಿಯವರ ಹಾಡು?
1: ಹಾ ಮೇಡಮ್, ಇದು ನಾನು ಒಂದು ಹಾಡ್ತೀನಿ ಮೇಡಮ್. ಹೊಸ ಬೆಳಕು ನೋಡುತ್ತೀರೇ, ಬಂಗಾರದ ರಥವೇರುತ್ತ ಆಕಾಶದಿ ಹೋಲಾಡುತ್ತ, ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿದ ರವಿಕಾಂತಿಯ ರವಿಕಾಂತಿಯ, ಬೆಟ್ಟದಿಂದ ನೀರು ಜಾರಿದು ಮುಕುತಿದೆ, ಸಾಗರ ಸೇರೋ ಆಸೆಯ ತೋರಿ ಗಾಳಿಯಂತೆ ವೇಗವಾಗಿ ಹರಿಯುತ್ತಲಿದೆ, ಬೆಳ್ಳಿ ಬೆಳಕನ್ನು ನೋಡಿ ಬಿಸಿಲು ಬಂತೆಂದು ಆಡಿ, ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿದ ಕಾಂತಿಯ. ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೌದು ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ಅನಂತರಾಜ್ ಅವರು ಕರೆ ಮಾಡಿ ಹೊಸ ಬೆಳಕು ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ.
2: ಹಲೋ, ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
0: ನಮಸ್ತೆ ಸತೀಶ್ ಸರ್, ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಮೇಡಮ್.
0: ಓಕೆ,
2: ಚಿತ್ರಾನ್ನ ಚಿತ್ರಾನ್ನ ಇವತ್ತು.
0: ಸೂಪರ್. ಹಾ ಹಾ, ಇವತ್ತು ನಿಮ್ಮ ಅಚ್ಚುಮೆಚ್ಚಿನ ಗಾಯಕ ಅಥವಾ ಗಾಯಕಿ ಅವರ ಹಾಡು?
2: ಹಾ ಮೇಡಮ್, ಇವ್ರದ್ದು ರಾಜ್ಕುಮಾರ್ ಸರ್ ಒಂದು ಹಾಡ್ತೀನಿ ಮೇಡಮ್.
0: ಹಾಡಿ ಸರ್.
2: ಹಾಲು ಜೇನು ಚಿತ್ರದ್ದು.
0: ಹಾ ಹಾ,
2: ಹಾಲು

ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ನೀ ನಗುತ್ತಲೀ

ವೆನು ಜೊತೆಗೆ ಬಿಸಿಲಾಗಲಿ ಮಳೆಯಾಗಲಿ ನೆರಳಾಗಿ ನಾನು ಬರುವೆನು ಜೊತೆಗೆ ಸವಿ ಮಾತಲಿ.

ತೋಷದ ಪರಿಮಳ ಚೆಲ್ಲಿ ಹೂವಾಗಲಿ ಈ ಮೊಗವರಳಿ, ಸಂತೋಷದ ಪರಿಮಳ ಚೆಲ್ಲಿ ಹಾಯಾಗಿರು, ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಈ ತಾವರೆ ಮೊಗವೇತಕ್ಕೆ ಮೊಗ್ಗ.

0: ಏತಕ್ಕೆ ಬಾಡುವೆ ಕೊರಗಿ, ನಾನಿಲ್ಲವೇ ಆಸರೆಯಾಗಿ ಆಯಾಗಿರು.
1: ಧನ್ಯವಾದಗಳು ಸರ್.
2: ಸತೀಶ್ ಅವರು ಹಾಲು ಜೇನು ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ನಮಸ್ತೆ ಶ್ವೇತಾ ಮೇಡಮ್ ಅವರಿಗೆ.
2: ನಮಸ್ತೆ ರಾಜು ಸರ್. ಆಯ್ತಾ ತಿಂಡಿ?
3: ಆಯ್ತು ತಿಂಡಿ. ನಿಮ್ದಾಯ್ತಾ?
2: ಆಯ್ತು.
3: ಏನ್ ತಿಂಡಿ ತಿಂದ್ರಿ?
2: ಇವತ್ತು ಉಪ್ಪಿಟ್ಟು.
3: ಉಪ್ಪಿಟ್ಟು?
2: ನಿಮ್ಮ ಮನೇಲಿ?
3: ನಮ್ಮ ಮನೇಲಿ ಬಿಸಿಬೇಳೆ ಪಾತ್.
2: ಓಕೆ, ಸೂಪರ್ ಸೂಪರ್. ನಿಮ್ಮ ನೆಚ್ಚಿನ ಗಾಯಕ ಅಥವಾ
3: ನೆಚ್ಚಿನ ಗಾಯಕರು ಅಂತ ಯಾರು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅದರಲ್ಲೂ ನಮ್ಮ ಹಳೆ ಗಾಯಕರು ಪ್ರತಿಯೊಬ್ಬರು ನಮಗೆ ಇಷ್ಟಾನೆ ಅಲ್ವಾ? ಯಾರು ಅಂತ ಹೇಳೋದು, ಅದ್ರಲ್ಲಿ ಇದ್ದಿದ್ರೆ ನನಗೆ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವ್ರ ಹಾಡುಗಳು ನಂಗೆ ತುಂಬಾ ಇಷ್ಟ.
2: ಓಕೆ ಸರ್,
3: ಅವ್ರದ್ದು ಒಂದು ಹಾಡು ಹೇಳ್ತೀನಿ ಮೇಡಮ್. ಪರತತ್ವವನ್ನು ಬಲ್ಲ ಪಂಡ

0: ಬಿದೆ ಒಳಗೆ ಕಾಮಾದಿ ಬಯಕೆ ಮಾನವ ಮೂಳೆ ಮಾಂಸದ ತಡಿಕೆ. ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ.
1: ಓಕೆ, ಸೂಪರ್ ಆಗಿ ಹಾಡಿದ್ರು. ಹಾ, ನಮ್ಮ ರಾಜು ಶಂಕರಘಟ್ಟದಿಂದ ನಮ್ಮ ರಾಜು ಸರ್ ಅವರು ಕರೆ ಮಾಡಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಹಾಡನ್ನ ಹಾಡಿದಾಯ್ತು, ಭಕ್ತ ಕುಂಬಾರ ಚಿತ್ರದಿಂದ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಅರೆರೆ, ಹಲೋ
2: ಹಲೋ,
1: ನಮಸ್ತೆ.
2: ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಸುನಂದ ಮ್ಯಾಮ್.
2: ತಿಂಡಿ ಆಯ್ತಾ?
1: ಆಯ್ತು, ನಿಮ್ದಾಯ್ತಾ?
2: ನಾನ್ ತಿಂಡಿ ತಿಂತ ಟ್ರೈ ಮಾಡ್ತಾ ಇದ್ದೆ, ಸಿಕ್ತು.
1: ಸೂಪರ್ ಸೂಪರ್. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಮ್ಯಾಮ್?
2: ಇಲ್ಲ, ನೋಡಿಲ್ಲ, ಏನ್ ಹೇಳಿ?
1: ಇವತ್ತು ನಿಮ್ಮ ನೆಚ್ಚಿನ ಗಾಯಕ ಅಥವಾ ಗಾಯಕಿಯರು ಅವರು ಹಾಡಿರುವಂತಹ ಹಾಡನ್ನ ಹಾಡ್ಬೋದು.
2: ಹೌದಾ? ಎಲ್ಲರೂ ನೆಚ್ಚಿನವರೇ ಇರೋದು, ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮತ್ತೆ ಎಲ್ಲರೂ ಅಲ್ವಾ. ಅದ್ರಲ್ಲಿ ನಿಮ್ಗೆ ಯಾವ್ದಿಷ್ಟ ಹೇಳಿ, ಅದನ್ನೇ ಹೇಳ್ಬಿಡ್ತೀನಿ.
1: ಪರವಾಗಿಲ್ಲ ಮ್ಯಾಮ್, ನೀವು ಹಾಡಿ ನಿಮ್ಮ ನೆಚ್ಚಿನ.
2: ಹೌದಾ, ಎಸ್ ಜಾನಕಿದು ಹೇಳ್ತೀನಿ, ಗಾಳಿ ಮತ್ತದ್ ಹೇಳಲಾ?
1: ಹಾಡಿ.

ನಗಿಸಲು ನೀನು ನಗುವೆನು ನಾನು, ನಗಿಸಲು ನೀನು ನಗುವೆನು ನಾನು.

ನಗಿಸಲು ನೀನು ನಗುವೆನು ನಾನು ನಾನೊಂದು ಬೊಂಬೆಯೋ ನೀ ಸೂತ್ರಧಾರಿ ವೀಣೆಯು ನಾನು ವೈಣಿಕ ನೀನು ತಂತಿಯ ಮೀಟದೆ ನುಡಿಸುವುದೇನು ಬಯಸಿದ ರಾಗ ನುಡಿಸಿ ನೀ ನಡೆದಾಗ ನನಗೋ ಆನಂದ ನಿನ್ನಿಂದ ನುಡಿಸಲು

0: ಓಕೆ, ಸೂಪರ್ ಆಗಿ ಹಾಡಿದ್ರಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು. ಧನ್ಯವಾದಗಳು ನಿಮಗೂ.
0: ಓಕೆ, ಎಸ್, ಸುನಂದ ಅವರು ತುಂಬ ಚೆನ್ನಾಗಿ ಹಾಡಿದ್ರು. ಗಾಳಿ ಮಾತು ಚಿತ್ರದಿಂದ ಎಸ್ ಜಾನಕಮ್ಮ ಅವರು ಹಾಡಿರುವಂತಹ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
2: ಹಲೋ,
0: ನಮಸ್ತೆ.
2: ನಮಸ್ತೆ.
0: ಓಕೆ, ಆಶಾ ಪ್ರಕಾಶ್ ಅವರೇ, ಆರಾಮಿದ್ದೀರಾ?
2: ಚೆನ್ನಾಗಿದ್ದೀನಿ ಶ್ವೇತಾ, ನೀ ಚೆನ್ನಾಗಿದ್ಯಮ್ಮ?
0: ಸೂಪರ್ ಆಗಿದ್ದೀನಿ.
2: ಇವತ್ ನಂಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು, ನಮ್ ಶ್ವೇತಾ ನನ್ನ ಕೈ ಕೊಟ್ಬಿಟ್ರು.
0: ಇಲ್ಲ ಇಲ್ಲ,
2: ಬರಲ್ಲ ನನ್ನ ಹತ್ರ ಅಂತ ತಿಳ್ಕೊಂಡ್ಬಿಟ್ಟೆ.
0: ಓಕೆ, ಆಯ್ತಾ ತಿಂಡಿ?
2: ಇನ್ನೂ ಇಲ್ಲ ಕಣಪ್ಪ, ನೀನ್ ಕೊಟ್ರೆ ತಾನೇ ನನ್ ತಿಂಡಿ ತಿನ್ನಕ್ ಶಕ್ತಿ ಬರೋದು.
0: ಬನ್ನಿ ಮನೆಗೆ, ಉಪ್ಪಿಟ್ಟು ಕೊಡ್ತೀನಿ.
2: ತಾಳು, ಹೇಗಿದ್ರು ರೈಲ್ ಟಿಕೆಟ್ ಬುಕ್ ಮಾಡಿದ್ದೀನಿ, ರೈಲ್ನಲ್ಲಿ ತಂದ್ಬಿಡ್ತೀನಿ.
0: ಸೂಪರ್ ಸೂಪರ್. ಓಕೆ, ಇವತ್ತು ನಿಮ್ಮ ನೆಚ್ಚಿನ ಗೀತೆ ಹಾಡ್ಬೋದು, ನಿಮ್ಮ ನೆಚ್ಚಿನ ಸಿಂಗರ್ಸ್ ಯಾರು, ಅವರ ಗೀತೆನ ಹಾಡ್ಬೋದು.

0: ശിൽപ്പം തലയ ബീരിതൂ അപാര കീർത്തിയേ. ശ്വേത ನಂಗೆ ಪವರ್ ಕೊಟ್ಬಿಟ್ಟೆ, ಈಗೋಗಿದ್ರೆ ತಕ್ಷಣ ತಿಂಡಿ ತಿಂದ್ಬಿಡ್ತು.
1: ಐ ಸೂಪರ್ ಸೂಪರ್ ಆಶಾ ಮ್ಯಾಮ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಶ್ವೇತಾ ನಮ್ಮನ್ನ ಕೈ ಬಿಡ್ಬೇಡ್ರಿಕಂದ್ರೆ ನಂಗೆ ಹಾಡಲ್ಲಿ ಖುಷಿ ಪಡಿಸ್ಬಿಟ್ಟು ಅಮ್ಮ ಅಂತ ಆಶೀರ್ವಾದ ಮಾಡಿ.
1: ಕರೆ ಸಿಕ್ಕಿದ್ರೆ ಖಂಡಿತ ನಾವು ತಗೊಳ್ತೇವೆ, ಬಿಸಿ ಇರುವಾಗ ನಮಗೆ ಆಗೋದಿಲ್ಲ. ಆಯ್ತಾ ಮ್ಯಾಮ್?
0: ಪ್ರೀತಿಯಾಗಿ ತಣ್ಣಗಾಗ್ಬಿಡ್ಬೇಕು ಅವಾಗ.
1: ಹೌ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಶೋರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಹೀಗೆ ನಗ್ತಾ ಇರೋ ಯಾವಾಗ್ಲೂ.
1: ಓಕೆ ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಸಂತೋಷ.
1: ಓಕೆ, ಆಶಾ ಅವರು ತುಂಬಾ ಚೆನ್ನಾಗಿ ಹಾಡಿದ್ರು. ತುಂಬಾ ದಿವಸ ಆಯ್ತು ನಾನು ಈ ಹಾಡು ಕೇಳ್ದೆ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ವಿಶ್ವಾಸ್ ಸರ್, ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಮೇಡಮ್.
1: ಓಕೆ, ಇವತ್ತಿನ ನಿಮ್ಮ ನೆಚ್ಚಿನ ಗಾಯಕ ಅಥವಾ ಗಾಯಕಿಯರ ಹಾಡು
2: ಮೇಡಮ್? ಇದು ನನಗೆ ಎಸ್ಪಿ ಬಾರಿಸ್ತ ಮೇಡಮ್. ಬಾರಿಸ್ತ ಮೇಡಮ್.
1: ಹಾಡಿಪ್ಪ.
2: ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ವೆಂಚಿ ವೆಂಕಟೇಶ, ಮನವೆಂಬ ಮಲ್ಲಿಗೆ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯ ಜೋಗುಳವ ಹಾಡಿನಲಿರಾರೀತಿ, ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯ ಜೋಗುಳವ ಹಾಡಿನಲಿದಾರೀತಿ, ನಿನ್ನ ಮಹಿಮೆಯ ಪಾಡಿ ಪಾ

0: ಧನ್ಯನಾಗುವೆ ಇಂದು ಕರುಣಿಸೋ ದಯ ಮಾಡಿ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆ ಹಾಸಿಗೆ ಮೇಲೆ.
1: ಸರಿ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ವಿಶ್ವಾಸ್ ಸರ್. ಓಕೆ ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ನೆಚ್ಚಿನ ಗಾಯಕ ಗಾಯಕಿರ ಹಾಡನ್ನು ಹಾಡಿ ತುಂಬ ಖುಷಿಯಾಯಿತು ನೀವು ಹಾಡಿದ್ದು ಅಂತ ಹೇಳ್ತಾ ನನಗೂ ಕೂಡ ಹಾಡಲಿಕ್ಕೆ ಹೇಳಿದರು ನಮ್ಮ ಶಾಂತಾ ಅವರು. ಯಸ್, ಈ ಒಂದು ಗೀತೆ ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ, ನನಗೆ ರಾಜೇಶ್ ಕೃಷ್ಣನ್ ಸರ್ ಅಂದರೆ ತುಂಬಾ ಇಷ್ಟ. ಸೊ ಅವರ ಒಂದು ಗೀತೆನ ಒಂದೇ ಒಂದು ಸಾಲಲ್ಲಿ ಹಾಡ್ಬಿಡ್ತೀನಿ. ಒಂದೊಂದೇ

0: మాట్లాడు ఓ మౌనా మాట్లాడు హే హే హే. ఎస్, ಸೊ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೇಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಹಾಗೆ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳಲಿಕ್ಕೆ ಬಂದಿದ್ದೀನಿ. ಹಾಗೆ ನಾನಿವತ್ತು ನಿಮಗೆ ಮೊದಲಿಗೆ ಹೇಳ್ತಾ ಇರುವಂತಹ ಕಥೆ ಅಮ್ಮನ ರವಿಕೆ ಅಂತ ಹೇಳಿ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ. ಅಮ್ಮನ ರವಿಕೆ, ಅದೇಕೋ ಇವತ್ತು ಅಮ್ಮನ ನೆನಪು ಬಂತು. ನಾನಾಗ ಬಹಳ ಚಿಕ್ಕವಳು, ಆದರೂ ಈ ಘಟನೆ ಮಾತ್ರ ಹಚ್ಚ ಹಸಿರಾಗಿ ನೆನಪಿದೆ. ನಮ್ಮಪ್ಪ ಯಾವುದೋ ಕಾರಣಕ್ಕೆ ಸರ್ಕಾರಿ ಶಿಕ್ಷಕ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಒಂದು ದಿನ ಆಟ ಆಡುತ್ತಾ ನಾನು ಅಮ್ಮನ ರವಿಕೆ ಹರಿದು ಹಾಕಿದೆ. ಅಮ್ಮ ಬಹಳ ಬೇಸರಗೊಂಡಿದ್ಲು. ನನಗೂ ಅಷ್ಟು ಅರಿವಿರಲಿಲ್ಲ. ನಾನು ಅಳತೊಡಗಿದೆ. ಆಮೇಲೆ ನಾನು ಯಾಕೆ ಅಳುತ್ತಿದ್ದೀಯಾ ಅಮ್ಮ ಎಂದೆ. ನನ್ನ ದೊಡ್ಡ ಅಕ್ಕ ಅಮ್ಮನಿಗೆ ಇರುವುದು ಎರಡು ರವಿಕೆ, ಅದರಲ್ಲಿ ಒಂದು ಹರಿದು ಹಾಕ್ತೆ. ಅಪ್ಪ ಕೂಡ ಕೆಲಸಕ್ಕೆ ಹೋಗ್ತಿಲ್ಲ ಎಂದು ಹೇಳಿ ಬಹಳ ಅಳತೊಡಗಿದಳು. ಆಗ ನಮ್ಮ ಅಣ್ಣ ಡಿಗ್ರಿ ಫೈನಲ್ ಇಯರ್, ದೊಡ್ಡ ಅಕ್ಕ 10ನೇ ತರಗತಿ, ಎರಡನೇ ಅಕ್ಕ 3ನೇ ತರಗತಿ. ನಾನು ಇನ್ನೂ ಸ್ಕೂಲ್ಗೆ ಸೇರಿರಲಿಲ್ಲ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು. ಆಮೇಲೆ ನಮ್ಮ ಸೋದರ ಮಾವ ಬಂದು ಒಂದಷ್ಟು ಓಡಾಡಿ ರಾಜೀನಾಮೆ ಪತ್ರ ವಾಪಸ್ ತಂದ್ರು. ಮತ್ತೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿತು. ನಾನು ದೊಡ್ಡವಳಾದ ಮೇಲೆ ಚೆನ್ನಾಗಿ ಓದಿ ದೊಡ್ಡ ಕೆಲಸಕ್ಕೆ ಸೇರಿಕೊಂಡು ಅಮ್ಮನಿಗೆ ಬಹಳ ಸೀರೆ ರವಿಕೆ ಕೊಡಿಸಬೇಕೆಂದುಕೊಂಡೆ. ಆದರೆ ನನ್ನ ಆಸೆ ಆಸೆಯಾಗಿಯೇ ಉಳಿತು. ಅಮ್ಮ ನಾನು ಓದುತ್ತಿರುವಾಗಲೇ ತೀರಿಕೊಂಡ್ರು. ಈಗ ಅಮ್ಮನ ಒಂದು ರವಿಕೆ ನನ್ನ ಹತ್ರ ಇದೆ. ಅದನ್ನು ಒಮ್ಮೊಮ್ಮೆ ಹಾಕಿಕೊಂಡು ನೋಡಿ ಮತ್ತೆ ಎತ್ತಿ ಇಡುತ್ತೇನೆ. ಅದನ್ನು ಹಾಕಿಕೊಂಡಾಗ ಅಮ್ಮನನ್ನೇ ಅಪ್ಪಿಕೊಂಡಂತೆ ಆಗುತ್ತೆ. ನಮಗೀಗ ಎಷ್ಟೋ ಸೀರೆ ರವಿಕೆ ಇದೆ. ಆಗ ನಮ್ಮ ಅಮ್ಮ ಎಷ್ಟು ದುಃಖಿಸಿರಬಹುದು ಎಂದು ನೆನೆದುಕೊಂಡ್ರೆ ಮನಸ್ಸು ಭಾರವಾಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ. ನಿಜವಾಗ್ಲೂ ಮನ ಮುಟ್ಟುವಂತಹ ಕಥೆ ಇದಾಗಿತ್ತು. ಹಾಗೆ ನನಗಂತೂ ಈ ಕಥೆ ತುಂಬಾ ಇಷ್ಟ ಆಗಿದೆ. ಹಾಗೆ ನಿಮಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ಆಗಲೇ ಒಂದು ಕಥೆಯನ್ನು ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ಈಗ ನಿಮಗಾಗಿ ಇನ್ನೊಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಬೆಸುಗೆ ಭದ್ರವಾಯಿತು ಅಂತ ಹೇಳಿ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ. ಬೆಸುಗೆ ಭದ್ರವಾಯಿತು. ತುಂಬಾ ದಿನಗಳ ನಂತರ ಪ್ರಿಯ ಮತ್ತೆ ಪ್ರೇಮ್ ಇಬ್ರು ಜೊತೆಯಾಗಿ ಗುಡ್ಡದ ತುದಿಗೆ ಹೋಗಿದ್ದಾರೆ. ಕಾಲೇಜು ಇರುವಾಗ ದಿನವೂ ಮಾತನಾಡುತ್ತಿದ್ದವರು ಪರೀಕ್ಷೆ ಮುಗಿದ ಬಳಿಕ ಅಪರೂಪಕ್ಕೆ ಇವತ್ತು ಮತ್ತೆ ಜೊತೆಯಾಗಿದ್ದಾರೆ. ಪ್ರಿಯ, ನಂದು ಓದಿ ಇಲ್ಲಿವರೆಗೆ ಮುಟ್ಟಿದೆ, ದೊಡ್ಡ ವಿಷಯ. ಮಧ್ಯದಲ್ಲಿ ಗಾಡಿ ಕೆಟ್ಟು ನಿಲ್ಲದ್ದು ಪುಣ್ಯ ಎಂದು ನಗುತ್ತಾನೆ. ಯಾಕೋ ಪ್ರೇಮ್ ನಗ್ತೀಯ, ನನ್ನ ಸಹಾಯ ಮರೆತು ಬಿಟ್ಟಿಯಾ? ಈ ಹುಡುಗ್ರೆ ಹೀಗೆ ಕ್ಲಾಸ್ ಬಂಕ್ ಮಾಡೋದು, ನೋಟ್ಸ್ ಬರ್ಕೊಡು ಅಂತ ಪೀಡಿಸೋದು, ಆಮೇಲೆ ಓದಿ ಪಾಸ್ ಆಗಿದ್ದು ನನ್ನ ಶ್ರಮದಿಂದ ಅಂತ ಬೀಗೋದು, ನೋಟ್ಸ್ ಬರೆದು ಕೊಟ್ಟವರನ್ನ ಮರೆತೇ ಬಿಡೋದು. ನಿನ್ನ ಮರೆಯೋದುಂಟಾ ಪ್ರಿಯಾ? ನನ್ನನ್ನೇ ನಾನು ಮರೆತು ನಿನ್ನ ಕನಸಿನಲ್ಲಿ ಮುಳುಗಿದ್ದೇನೆ. ಏನ್ ಪ್ರಿಯಾ ಇಷ್ಟೊಂದು ಸೀರಿಯಸ್ ಆಗ್ಬಿಟ್ಟೆ? ಮನೇಲೇನಾದ್ರೂ?
1: ಇಲ್ಲ ಪ್ರೇಮ್, ಇಲ್ಲ, ಮನೇಲಿ ನಿನ್ನ ವಿಷಯ ನಂಗೆ ಹೇಳೋಕ್ಕಾಗಲ್ಲ.
0: ಹೇಳಿಲ್ಲ, ಮುಂದೆ ಹೇಳದ್ರಾಯ್ತು ಪ್ರಿಯಾ. ಅದಕ್ಕೂ ಕಾಲ ಬರುತ್ತೆ, ಮೊದಲು ನಾವು ಓದಿ ನಮ್ಮ ಕಾಲ ಮೇಲೆ ನಿಲ್ಲೋಣ, ಆಮೇಲೆ ಮದುವೆ ಮಕ್ಕಳು ಇದ್ದಿದ್ದೆ.
1: ಹಾಗಲ್ಲ ಪ್ರೇಮ್, ನಿಂಗೇನೋ ಅಪ್ಪ ಅಮ್ಮ ಓದ್ ಮುಗಿಯೋವರೆಗೂ ಕಾಯ್ತಾರೆ.
0: ಆದ್ರೆ ನನ್ಗೆ, ನಾನ್ ಮನೇಲಿ ವಿಷಯ ಹೇಳಿದ್ದೀನಿ ಅಮ್ಮನ ಹತ್ರ. ಅಮ್ಮ ಅಂದ್ರೆ ನನಗೂ ಸ್ವಲ್ಪ ಸಲಿಗೆ, ಯಾವುದಕ್ಕೂ ಬೇಡ ಅನ್ನಲ್ಲ.
1: ನೀನ್ ಹೇಳಿದ್ರೆ ಸಾಕ, ನಂಗೆ ನಿನ್ನಷ್ಟು ಧೈರ್ಯ ಇಲ್ಲ ಕಣೋ ಮನೇಲಿ ಹೇಳೋಕೆ. ವಿಷಯ ಗೊತ್ತಾದ್ರೆ ಅಪ್ಪ ನನ್ನ,
0: ನಿನ್ನ ಅಪ್ಪ ಏನೂ ಮಾಡ್ದಂತೆ ನಾನು ನೋಡ್ಕೋತೀನಿ. ಅಳ್ಬೇಡ, ನನ್ನಮ್ಮ ನಿನ್ನ ಸೊಸೆಯಾಗಿ ಮಾಡ್ಕೊಳ್ಳೋಕೆ ಒಪ್ಪಿದ್ದಾರೆ, ಅಪ್ಪನ ಜೊತೆಗೆ ಮಾತಾಡಿ ವಿಷಯ ತಿಳಿಸಿದ್ದಾರೆ.
1: ಪ್ರೇಮ್, ನನಗಂತೂ ನಿನ್ನ ಬಿಟ್ಟು ಬಾಳೋದು ಕಷ್ಟ.
0: ಆಗಲ್ಲ, ನೀನು ಮುಂದಿನ ವಿದ್ಯಾಭ್ಯಾಸ ಉದ್ಯೋಗಕ್ಕೆ ಅಂತ ದೂರ ದೂರಿಗೆ ತೆರಳಿದ್ರೆ ನನ್ನ ಗತಿ?
1: ಪ್ರಿಯಾ, ಯಾಕೆ ಯಾವಾಗ್ಲೂ ನೆಗೆಟಿವ್ ಯೋಚನೆ? ನನ್ನ ಅಪ್ಪ ಅಮ್ಮ ಇಬ್ಬರಿಗೂ ಈ ಚಂದುಳ್ಳಿ ಚಲುವೆ ಇಷ್ಟ ಆಗಿದ್ದಾಳೆ.
0: ಹ್ಞೂ ಅಂದಿದ್ದಾರೆ. ಆದಷ್ಟು ಬೇಗ ನಿಮ್ಮ ಮನೆಗೆ ಬಂದು ಮಾತನಾಡುವ ಭರವಸೆ ಕೊಟ್ಟಿದ್ದಾರೆ.
1: ಹ್ಮ್, ಹೌದು ಪ್ರಿಯಾ, ನಮ್ಮ ಮನೆಯವರ ಕಡೆಯಿಂದ ಈ ಪ್ರೀತಿಗೆ ಹಸಿರು ನಿಶಾನೆ ತೋರಿದೆ. ಈಗ ಮನೆಗೆ ಹೋಗೋಣ, ತುಂಬಾ ತಡವಾದ್ರೆ ಮನೆಯಲ್ಲಿ ಸಂಶಯ ಬರುತ್ತೆ.
0: ಸರಿ ಸರಿ, ಅಮ್ಮವ್ರ ಮಾತು ಮೀರೋದಿಲ್ಲ, ಬೇಗ ಹೊರಡೋಣ.
1: ಪ್ರಿಯಾ ಮತ್ತೆ ಪ್ರೇಮ್ ಇಬ್ರು ಗುಡ್ಡದಿಂದ ಇಳಿದುಕೊಂಡು ಕೆಳಗಡೆ ಬಂದ್ರು. ಪರಸ್ಪರ ಬಾಯಿ ಹೇಳಿ ಅಲ್ಲೇ ಸಮೀಪದಲ್ಲಿರುವ ತಮ್ಮ ಮನೆಗೆ ತೆರಳಿದ್ರು.
0: ಪ್ರಿಯಾ ಮನೆಗೆ ಬರುತ್ತಿದ್ದಂತೆ ಪಡಸಾಲೆಯಲ್ಲಿ ಕವಳ ಹಾಕಿಕೊಂಡು ಗಂಭೀರವಾಗಿ ಕುಳಿತಿದ್ದ ಅಪ್ಪನನ್ನ ಕಂಡು ಬೆವೆತು ಹೋದಳು. ಮೆಲ್ಲಗೆ ಸದ್ದಿಲ್ಲದೆ ಒಳಹೋಗಲು ಪ್ರಯತ್ನಿಸಿದಳು. ಸದಾಶಿವರ ಐರು ಬಾಯಿ ತುಂಬಾ ಕವಳ ತುಂಬಿ ಎಲ್ಲಿ ಹೋಗಿದ್ದ ಇಷ್ಟೊತ್ತು ಎಂದು ಗಡಸು ಧ್ವನಿಯಲ್ಲಿ ಕೇಳಿದಾಗ ಪ್ರಿಯಾಳ ಕೈ ಕಾಲುಗಳು ನಡುಗಿತು, ಉಡುಕಿ ಹೋದಳು. ನಾಲ್ಗೆಯಿಂದ ಶಬ್ದ ಹೊರಡಲಿಲ್ಲ.
1: ಅದು ತೋಟಕ್ಕೆ ಹೋಗಿದ್ದೆ. ಏನ್ ಸಿಕ್ತು ತೋಟದಲ್ಲಿ?
0: ಅಲ್ಲಿ ಮಾವಿನ ಹಣ್ಣು ಹೆಕ್ಕಕ್ಕೆ ಹೋಗಿದ್ದೋ ಕೊಡೋಕೆ ಹೋಗಿದ್ದೋ ತಿಳಿತು ಈಗ.
1: ಪ್ರಿಯಾಂಕಾ ಕುಸಿದು ಬೀಳೋದೊಂದೇ ಬಾಕಿ. ಅಷ್ಟರಲ್ಲಿ ಅವಳ ಪರಿಸ್ಥಿತಿ ಅರಿತ ಅಜ್ಜಿ ವೆಂಕಮ್ಮಜ್ಜಿ,
0: ಎಂತ ಮಗ ಶಿವು ಹಿಂಗೆಲ್ಲ ಹೆದರಿಸೋದು? ನಾಳೆ ಮದುವೆ ಆಗಿ ಊರಿನ ದೊಡ್ಡ ಶಾಸ್ತ್ರಿಗಳ ಮನೆ ಹೊಸ್ತಿಲು ದಾಟುವ ಕೂಸದು. ಏನ್ ಸುಮ್ಮನೆನಾ ದೊಡ್ಡ ಶಾಸ್ತ್ರಿಗಳ ಮನೆಗೆ ಸೊಸೆಯಾಪ್ಪುದು ಹೇಳಿದ್ರೆ?
1: ಅಜ್ಜಿ ಬಾಯಿಂದ ಈ ಮಾತು ಕೇಳಿದ ಪ್ರಿಯಾಗೆ ಒಮ್ಮೆಲೆ ಮೈ ರೋಮಾಂಚನ.
0: ಹಾ, ಹಾಗಾದ್ರೆ ಪ್ರೇಮ್ನ ಅಪ್ಪ ಅಮ್ಮ ಮದುವೆಗೆ ಸುದ್ದಿ ಮಾತನಾಡಿದ್ದಾರೆ ಅಂದಾಗಾಯ್ತು.
1: ಮಗಳೇ, ನಂಗೆ ಎಲ್ಲಾ ಸುದ್ದಿ ಶಾಸ್ತ್ರಿ ದಂಪತಿಗಳು ಈಗ ಬಂದು ತಿಳಿಸೋದ್ರು.
0: ನಿನ್ನನ್ನ ನೋಡುವ ಮಾತನಾಡುವ ಆಸೆ ಪಟ್ರು. ನೀನು ಪ್ರೇಮ್ ಜೊತೆಯಲ್ಲಿ ಗುಡ್ಡ ಹತ್ತಿದ್ದು ಕರಿಯಪ್ಪನ ಮಗಳು ನೋಡಿ ಆಗ್ಲೇ ವರದಿ ಮಾಡಿ ಹೋಗಿದ್ಲು. ದೊಡ್ಡ ಶಾಸ್ತ್ರಿಗಳು ಮನೆವರೆಗೆ ಬಂದು ಹೆಣ್ಣು ಕೇಳಿದ್ದಾರೆ.
1: ಇಲ್ಲ ಅಂತ ಹೇಳೋಕ್ಕಾಗಲ್ಲ.
0: ನಿನ್ನನ್ನ ಒಂದು ಮಾತು ಕೇಳ್ದೆ, ಒಪ್ಪಿಗೆ ಕೊಟ್ಬಿಟ್ಟೆ ಮಗಳೇ.
1: ಅಪ್ಪನ ಮಾತು ಕೇಳಿ ಪ್ರಿಯಾಳಿಗೆ ಈಗ ಸ್ವರ್ಗಕ್ಕೆ ಮೂರೇ ಗೇಡು. ಖುಷಿಯಿಂದ ಸೀದಾ ಒಳಗೆ ಹೋದವಳು ಪ್ರೇಮ್ಗೆ ಫೋನ್ ಮಾಡಿ ಅಪ್ಪನ ಒಪ್ಪಿಗೆಯ ಮುದ್ರೆ ದೊರೆತದ್ದನ್ನ ತಿಳಿಸಿದ್ಲು.
0: ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ, ಈ ಒಂದು ಕಥೆ ಬೆಸುಗೆ ಭದ್ರವಾಯಿತು ಎನ್ನುವಂತಹ ಕಥೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9682976096860969 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವೆಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and marginal.

ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ. ನಾನು ದಾದಾ ಹಯಾತ್ ಬಾಬಾಜಿ ಹೂವಿನ ಹಡಗಲಿ. ನಮ್ಮ ಇಂದಿನ ಓದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳು, ಸಂಪುಟ 3, ಅಪ್ರಕಟಿತ ಬರಹಗಳು, ಹಿಂದೂ ಧರ್ಮದ ಒಗಟುಗಳು ಭಾಗದಲ್ಲಿ 2ನೇ ಒಗಟು. ವೇದಗಳ ಹುಟ್ಟು, ಬ್ರಾಹ್ಮಣರ ಸ್ಪಷ್ಟೀಕರಣ ಅಥವಾ ಲಂಬೋಕ್ತಿ ಕಲೆಯ ಕಸರತ್ತು. ವೇದಗಳನ್ನು ತನ್ನ ಧರ್ಮದ ಅತ್ಯಂತ ಪವಿತ್ರ ಗ್ರಂಥಗಳೆಂದು ಪರಿಗಣಿಸದ ಹಿಂದೂ ಪ್ರಾಯಶಃ ಎಲ್ಲೂ ಇರಲಾರ. ಆದರೂ ಯಾವ ಹಿಂದೂವನ್ನಾದರೂ ವೇದಗಳ ಮೂಲವೆಲ್ಲಿ ಎಂದು ಕೇಳಿದರೆ ಈ ಸರಳ ಪ್ರಶ್ನೆಗೆ ಒಂದು ಸ್ಪಷ್ಟ ಹಾಗೂ ಖಚಿತವಾದ ಉತ್ತರವನ್ನು ಹೇಳುವವನನ್ನು ಹುಡುಕುವುದು ಕಷ್ಟವಾಗುತ್ತದೆ. ಇದೇ ಪ್ರಶ್ನೆಯನ್ನು ಒಬ್ಬ ವೈದಿಕ ಬ್ರಾಹ್ಮಣನಿಗೆ ಕೇಳಿದರೆ ಅವನು ವೇದಗಳು ಸನಾತನವೆನ್ನುತ್ತಾನೆ. ಆದರೆ ಆ ಪ್ರಶ್ನೆಗೆ ಇದು ಉತ್ತರವಲ್ಲ. ಏಕೆಂದರೆ ಸನಾತನ ಎಂಬ ಪದದ ಅರ್ಥವೇನು? ಸನಾತನ ಎಂಬ ಪದದ ಉತ್ತಮ ವಿವರಣೆಯು ಮನುಸ್ಮೃತಿ ಅಧ್ಯಾಯ 1 ಶ್ಲೋಕ 22 ಮತ್ತು 23 ಮೇಲೆ ಕಲ್ಲೂಕ ಭಟ್ಟ ಬರೆದಿರುವ ವ್ಯಾಖ್ಯಾನದಲ್ಲಿ ಸಿಕ್ಕುತ್ತದೆ. ಸನಾತನ ಪದಕ್ಕೆ ಕಲ್ಲೂಕ ಭಟ್ಟನ ವ್ಯಾಖ್ಯೆ ಹೀಗಿದೆ: ಸನಾತನ ಎಂಬ ಶಬ್ದಕ್ಕೆ ಆದಿಯಿಂದಲೂ ನಿತ್ಯವಾಗಿರುವುದು ಎಂದರ್ಥ. ವೇದಗಳು ಅಪೌರುಷೇಯ ಎಂಬ ಸಿದ್ಧಾಂತವನ್ನು ಮನು ಅನುಮೋದಿಸುತ್ತಾನೆ. ಈಗಿರುವ ವೇದಗಳೇ ಮೊದಲಿನ ಕಲ್ಪನೆಯಲ್ಲಿ ಪರಮಾತ್ಮನಾದ ಬ್ರಹ್ಮನ ಸ್ಮೃತಿಯಲ್ಲಿದ್ದವು. ಆಗ ಬ್ರಹ್ಮನು ಪರಮಾತ್ಮನೊಂದಿಗೆ ಐಕ್ಯನಾಗಿದ್ದನು. ಈ ವೇದಗಳನ್ನೇ ಬ್ರಹ್ಮನು ಈ ಕಲ್ಪದ ಆದಿಯಲ್ಲಿ ಅಗ್ನಿ, ವಾಯು ಮತ್ತು ಸೂರ್ಯರಿಂದ ಹೊರತೆಗೆದನು. ವೇದಗಳ ಮೇಲೆ ನಿಂತಿರುವ ಈ ನಂಬಿಕೆಯನ್ನು ನಾವು ಪ್ರಶ್ನಿಸುವಂತಿಲ್ಲ. ಏಕೆಂದರೆ ವೇದವು ಋಗ್ವೇದವೂ ಅಗ್ನಿಯಿಂದಲೂ, ಯಜುರ್ವೇದವೂ ವಾಯುವಿನಿಂದಲೂ, ಸಾಮವೇದವು ಸೂರ್ಯನಿಂದಲೂ ಬರುತ್ತವೆ ಎಂದು ಹೇಳುತ್ತದೆ. ಕಲ್ಲೂಕ ಭಟ್ಟನ ವಿವರಣೆಯನ್ನು ತಿಳಿದುಕೊಳ್ಳಬೇಕಾದರೆ ಕಲ್ಪವೆಂದರೇನೆಂಬುದನ್ನು ತಿಳಿದುಕೊಳ್ಳುವುದು ಅವಶ್ಯಕ. ಕಲ್ಪವೆಂದರೆ ವೈದಿಕ ಬ್ರಾಹ್ಮಣರು ಕಾಲವನ್ನು ಅಳೆಯುವ ರೀತಿ. ಬ್ರಾಹ್ಮಣರು ಕಾಲವನ್ನು ಅಳೆಯಲು ಮೊದಲನೆಯದಾಗಿ ವರ್ಷ, ಎರಡನೆಯದು ಯುಗ, ಮೂರನೆಯದಾಗಿ ಮಹಾಯುಗ, ನಾಲ್ಕನೆಯದಾಗಿ ಮನ್ವಂತರ ಮತ್ತು 5ನೆಯದಾಗಿ ಕಲ್ಪ ಎಂದು ವಿಂಗಡಿಸುತ್ತಾರೆ. ವರ್ಷ ಎಂದರೆ ಏನೆಂಬುದನ್ನು ತಿಳಿದುಕೊಳ್ಳುವುದು ಸುಲಭ. ಯುಗವು ಎಷ್ಟು ಕಾಲವನ್ನು ಒಳಗೊಳ್ಳುತ್ತದೆ ಎಂಬುದರಲ್ಲಿ ಏಕಾಭಿಪ್ರಾಯವಿಲ್ಲ. ಮಹಾಯುಗವೆಂದರೆ 4 ಯುಗಗಳು. 1ನೆಯದು ಕೃತಯುಗ, 2ನೆಯದಾಗಿ ತ್ರೇತಾಯುಗ, 3ನೆಯದಾಗಿ ದ್ವಾಪರಯುಗ ಮತ್ತು 4ನೆಯದಾಗಿ ಕಲಿಯುಗ. ಈ ಯುಗಗಳು ಚಕ್ರಾಕಾರದಲ್ಲಿ ಒಂದನ್ನೊಂದು ಅನುಸರಿಸುತ್ತವೆ. ಮೊದಲನೇ ಯುಗ ಮುಗಿದ ಕೂಡಲೇ 2ನೇ ಯುಗ ಬರುತ್ತದೆ ಇತ್ಯಾದಿ. ಹೀಗೆ 4 ಯುಗಗಳ ಚಕ್ರ ಒಂದು ಸುತ್ತು ತಿರುಗಿದಾಗ ಒಂದು ಮಹಾಯುಗ ಮುಗಿಯುತ್ತದೆ, ಮತ್ತೊಂದು ಯುಗ ಪ್ರಾರಂಭವಾಗುತ್ತದೆ. ಪ್ರತಿಯೊಂದು ಮಹಾಯುಗವು ಕೃತಯುಗದಿಂದ ಪ್ರಾರಂಭವಾಗಿ ಕಲಿಯುಗದೊಂದಿಗೆ ಮುಗಿಯುತ್ತದೆ. ಕಲ್ಪಕ್ಕೂ ಮಹಾಯುಗಕ್ಕೂ ಇರುವ ಸಂಬಂಧದ ಬಗೆಗೆ ಯಾವುದೇ ಸಂದೇಹವಿಲ್ಲ. 71 ಮಹಾಯುಗಗಳು ಒಂದು ಕಲ್ಪಕ್ಕೆ ಸಮ. ಆದರೆ ಮಹಾಯುಗ ಮತ್ತು ಮನ್ವಂತರಗಳ ನಡುವಿನ ಅಕಾಲಿಕ ಸಂಬಂಧದ ಬಗೆಗೆ ಸ್ವಲ್ಪ ಅಸ್ಪಷ್ಟತೆ ಇದೆ. ಮನ್ವಂತರವೆಂದರೆ 71 ಮಹಾಯುಗಗಳಿಗಿಂತ ಸ್ವಲ್ಪ ಹೆಚ್ಚು. ಸ್ವಲ್ಪ ಹೆಚ್ಚು ಎಷ್ಟು ಕಾಲವನ್ನು ಒಳಗೊಳ್ಳುತ್ತದೆ ಎಂಬುದಕ್ಕೆ ಖಂಡಿತವಾದ ಉತ್ತರವನ್ನು ಕೊಡಲು ಬ್ರಾಹ್ಮಣರು ಶಕ್ತರಾಗಿಲ್ಲ. ಇದರಿಂದಾಗಿ ಮನ್ವಂತರಕ್ಕೂ ಕಲ್ಪಕ್ಕೂ ಇರುವ ಕಾಲಿಕ ಸಂಬಂಧವು ಅಸ್ಪಷ್ಟವಾಗಿಯೇ ಉಳಿದಿದೆ. ಆದರೆ ನಮ್ಮ ಪ್ರಸ್ತುತ ಉದ್ದೇಶಕ್ಕೆ ಇದರಿಂದ ಏನೂ ತೊಂದರೆಯಿಲ್ಲ. ಸದ್ಯಕ್ಕೆ ನಾವು ಕಲ್ಪದ ಅರ್ಥದ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸೋಣ. ಕಲ್ಪದ ವಿಚಾರವು ವಿಶ್ವ ಸೃಷ್ಟಿ ಮತ್ತು ಸಂಹಾರಗಳಿಗೆ ನಿಕಟವಾಗಿ ಸಂಬಂಧಿಸಿದೆ. ಜಗತ್ತನ್ನು ರಚಿಸುವ ಕಾರ್ಯಕ್ಕೆ ಸೃಷ್ಟಿ ಎಂದು ಹೆಸರು, ಜಗತ್ತಿನ ನಾಶಕ್ಕೆ ಪ್ರಳಯ ಎಂದು ಹೆಸರು. ಸೃಷ್ಟಿ ಮತ್ತು ಪ್ರಳಯಗಳ ಮಧ್ಯದ ಕಾಲವೇ ಕಲ್ಪ. ಹೀಗೆ ವೇದಗಳ ಮೂಲವು ಕಲ್ಪದ ವಿಚಾರದೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಪೂರ್ವ ನಿರ್ಧಾರದ ಮೇರೆಗೆ ಕಲ್ಪ ಪ್ರಾರಂಭವಾದಾಗ ಸೃಷ್ಟಿ ಪ್ರಾರಂಭವಾಗಬೇಕು. ಸೃಷ್ಟಿಯ ಪ್ರಾರಂಭದಲ್ಲಿ ಹೊಸ ವೇದಗಳ ಸರಣಿಯು ಅಸ್ತಿತ್ವಕ್ಕೆ ಬರುತ್ತದೆ. ಕಲ್ಲೂಕ ಭಟ್ಟ ನಮಗೆ ತಿಳಿಸಲು ಇಚ್ಛಿಸುವುದೇನೆಂದರೆ, ಒಂದರ್ಥದಲ್ಲಿ ಪ್ರತಿಯೊಂದು ಹೊಸ ಕಲ್ಪದಲ್ಲಿ ಹೊಸ ವೇದಗಳು ಇದ್ದರೂ ಬ್ರಹ್ಮನು ತನ್ನ ಸ್ಮೃತಿಯಿಂದ

ಕಾಲದಿಂದ ವೇದಗಳು ಅಸ್ತಿತ್ವಕ್ಕೆ ಬಂದಿರಲಾರವು. ಅವುಗಳಿಗೆ ಅಂತ್ಯವಿಲ್ಲದಿದ್ದರೂ ಆದಿಯಂತೂ ಇರಲೇಬೇಕು. ಹಾಗೆಂದು ಬ್ರಾಹ್ಮಣರು ಬಹಿರಂಗವಾಗಿ ಏಕೆ ಹೇಳಬಾರದು? ಈ ಸುತ್ತು ಬಳಸಿನ ಮಾತೇಕೆ? ಧನ್ಯವಾದಗಳು.

ಸನ್ಮಾನಕ್ಕೆ ಉತ್ತರವಾಗಿ ಡಾಕ್ಟರ್ ಅಂಬೇಡ್ಕರ್ ತಮ್ಮ ಭಾಷಣದಲ್ಲಿ ಈ ಮಾತುಗಳನ್ನು ಹೇಳಿದರು. ಈ ಮಾನಪತ್ರದಲ್ಲಿ ನನ್ನ ಬಗ್ಗೆ ಏನೇನು ಬರೆದಿದೆಯೋ ಅದು ಎಷ್ಟು ನಿಜ ಎಂದು ಹೇಳುವುದು ಕಷ್ಟ. ಆದರೆ ಇಷ್ಟು ಮಾತ್ರ ನಿಜ, ಅಲಂಕಾರಿಕ ಭಾಷೆಯನ್ನು ಉಪಯೋಗಿಸಿ ನಿಮ್ಮಂತೆಯೇ ಇರುವ ವ್ಯಕ್ತಿಯನ್ನ ಈಶ್ವರನನ್ನಾಗಿ ಮಾಡಿದ್ದೀರಿ. ನಿಜ ಹೇಳಬೇಕೆಂದರೆ ಈ ನಿಮ್ಮ ಗುಣ ನಿಮ್ಮ ಹಿತಾಸಕ್ತಿಗೆ ಕೆಡಕು ಮಾಡಬಲ್ಲದು. ಇತರರನ್ನು ಈಶ್ವರನನ್ನಾಗಿ ಮಾಡಿ ನಿಮ್ಮ ಉದ್ಧಾರದ ಭಾರವನ್ನು ಆತನ ಮೇಲೆ ಹೇರುವ ಈ ಭಾವನೆ ನಿಮ್ಮನ್ನು ಕರ್ತವ್ಯದಿಂದ ವಿಮುಖನನ್ನಾಗಿಸುತ್ತದೆ. ಇಂತಹ ಭಾವನೆಗಳಿಗೆ ತಾವು ಅಂಟಿಕೊಂಡು ಕುಳಿತರೆ ಪ್ರವಾಹದೊಂದಿಗೆ ತೇಲುವ ಕಟ್ಟಿಗೆಯಾಗಿ ನಿಮ್ಮಲ್ಲಿರುವ ಶಕ್ತಿ ನಿರುಪಯುಕ್ತವಾಗುತ್ತದೆ. ಇಲ್ಲಿಯವರೆಗೆ ನಾವು ಇಂತಹ ಭಾವನೆಗಳಿಗೆ ಎಡೆಕೊಟ್ಟಿದ್ದರಿಂದಲೇ ಆ ಭಾವನೆ ಸಮೂಹ ನಾಶಕ್ಕೆ ಕಾರಣೀಭೂತವಾಗಿದೆ. ಇದಕ್ಕೂ ಸ್ಪಷ್ಟವಾಗಿ ಹೇಳಬೇಕೆಂದರೆ ಈ ರೀತಿಯ ಭಾವನೆ ನಿಮ್ಮನ್ನಷ್ಟೇ ಅಲ್ಲ, ಇಡೀ ಹಿಂದೂ ಧರ್ಮವನ್ನು ನಾಶಗೊಳಿಸಿದೆ. ನಮ್ಮ ಈ ಭಾರತದ ಇಂದಿನ ಹೀನ ಸ್ಥಿತಿಗೆ ಏನಾದರೂ ಕಾರಣ ಇದ್ದರೆ ಅದು ದೇವರು ಮಾತ್ರ. ಬೇರೆ ದೇಶಗಳಲ್ಲಿನ ಜನರಿಗೆ ಏನಾದರೂ ಬಿಕ್ಕಟ್ಟು ಉಂಟಾದರೆ ಅಥವಾ ಸಮಾಜ ಸಂಕಷ್ಟಕ್ಕೆ ಸಿಲುಕಿದರೆ ಎಲ್ಲರೂ ಒಗ್ಗಟ್ಟಾಗಿ ತಮ್ಮ ಸಾಮರ್ಥ್ಯವನ್ನು ಒಟ್ಟುಗೂಡಿಸಿ ತಮ್ಮ ಉದ್ಧಾರದ ಮಾರ್ಗ ಕಂಡುಕೊಳ್ಳುತ್ತಾರೆ. ಆದರೆ ನಮ್ಮ ಧರ್ಮ ನಮ್ಮಲ್ಲಿ ಎಂತಹ ಭ್ರಮೆ ಹುಟ್ಟಿಸಿದೆ ಎಂದರೆ ಮನುಷ್ಯರಿಂದ ಏನೂ ಸಾಧ್ಯವಿಲ್ಲ. ದೊಡ್ಡ ಸಂಕಟ ಎದುರಾದರೆ ಅಥವಾ ಸಮಾಜದ ಪ್ರಗತಿ ಕುಂಠಿತವಾದರೆ ದೇವರು ಅವತಾರ ತಾಳಿ ನಮ್ಮ ಸಂಕಟವನ್ನು ಪರಿಹಾರ ಮಾಡುತ್ತಾನೆಂದು ಭಾವಿಸುತ್ತಾರೆ. ಕಷ್ಟ ಎದುರಿಸುವ ಬದಲು ಎಲ್ಲರೂ ಈಶ್ವರನ ಅವತಾರದ ಹಾದಿ ಕಾಯುತ್ತಾ ಕುಳಿತುಕೊಳ್ಳುತ್ತಾರೆ. ನಮ್ಮ ಹಿಂದೂ ಧರ್ಮ ಪುರಾತನವಾದುದು. ಗ್ರೀಕ್, ರೋಮ್ ಇತ್ಯಾದಿ ಪುರಾತನ ಮತ್ತು ಪ್ರಸಿದ್ಧ ರಾಷ್ಟ್ರಗಳು ತಮ್ಮ ಅಸ್ತಿತ್ವ ಕಳೆದುಕೊಂಡವು. ಆದರೆ ಹಿಂದೂ ಸಮಾಜ ಇಂದಿಗೂ ಜೀವಂತವಾಗಿದೆ ಎಂದು ಹಿಂದೂಗಳು ಹೆಮ್ಮೆ ಪಡುತ್ತಾರೆ. ಆದರೆ ಕೇವಲ ಬದುಕುವುದರಿಂದ ಕವಡೆ ಕಾಸಿನ ಕಿಮ್ಮತ್ತೂ ಲಭಿಸದು. ಮನುಷ್ಯನಾದವನು ಮಾನ ಮರ್ಯಾದೆಯಿಂದ ಬದುಕುತ್ತಾನೋ ಇಲ್ಲವೋ ಎನ್ನುವುದು ಮಹತ್ವದ್ದಾಗಿದೆ. ಈ ದೃಷ್ಟಿಯಿಂದ ನೋಡಿದರೆ ಹಿಂದೂ ಧರ್ಮ ಜೀವಂತವಾಗಿ ಇದ್ದರೂ ಯಾವ ಸಾಧನೆ ಮಾಡಿದೆ? ನಿರ್ಲಜ್ಜದಿಂದ ಬೇರೆಯವರ ದಾಸ್ಯ ಸ್ವೀಕರಿಸುವುದನ್ನು ಬಿಟ್ಟು ಇನ್ನೇನು ಮಾಡಿದೆ? ಶೌರ್ಯದಿಂದ ಎರಡು ದಿನ ಬದುಕುವುದು ಬೇರೆಯವರ ಗುಲಾಮನಾಗಿ 100 ವರ್ಷ ಬದುಕುವುದಕ್ಕಿಂತ ಎಷ್ಟೋ ಪಾಲಿಗೆ ಶ್ರೇಷ್ಠವಾದುದು. ಯುದ್ಧದಲ್ಲಿ ಪಲಾಯನ ಮಾಡಿ ಬದುಕುವ ವ್ಯಕ್ತಿಗೆ ಏನು ಸಿಗುತ್ತದೆ? ಇನ್ನೊಬ್ಬರ ದಾಸ್ಯದಲ್ಲಿ ಆತ ತನ್ನತನ ಕಳೆದುಕೊಳ್ಳುತ್ತಾನೆ. ಜೊತೆಗೆ ದಾಸ್ಯ ಸಂತತಿಯ ವೃದ್ಧಿ, ನಪುಂಸಕತ್ವ ಪಸರಿಸಲು ಕಾರಣನಾಗುತ್ತಾನೆ. ಇಂತಹ ಹೀನ ಬದುಕಿಗಿಂತ ಸಾಯುವುದು ಮೇಲು. ಹಿಂದೂ ಸಮಾಜ ಇಲ್ಲಿಯವರೆಗೆ ಬೇರೆಯವರ ದಾಸ್ಯದಲ್ಲಿ ಇಲ್ಲವೇ ಗುಲಾಮನಾಗಿ ಏಕೆ ಉಳಿದಿದೆ ಎಂದು ವಿಚಾರ ಮಾಡಿದರೆ ಅದು ತನ್ನ ಉದ್ಧಾರಕ್ಕಾಗಿ ಈಶ್ವರನ ಹಾದಿ ಕಾಯುತ್ತಾ ಕುಳಿತಿರುವುದೇ ವಿನಃ ಮತ್ತೇನೂ ಅಲ್ಲ ಎನ್ನುವುದು ನನ್ನ

ದೃಢ ನಂಬಿಕೆ. ಈ ಜಗತ್ತಿನಲ್ಲಿ ಈಶ್ವರನಿದ್ದಾನೋ ಇಲ್ಲವೋ ಎಂದು ನೀವು ಚಿಂತೆ ಮಾಡುವ ಅಗತ್ಯವೇ ಇಲ್ಲ. ಈ ಜಗತ್ತಿನಲ್ಲಿ ಪ್ರತಿ ಕ್ಷಣ ನಡೆಯುವ ಕ್ರಿಯೆಗಳು ಮನುಷ್ಯನಿಂದಲೇ ನಡೆಯುತ್ತವೆ ಎನ್ನುವುದು ಶತಸಿದ್ಧ ವಿಚಾರ. ಕೆಲವೇ ಕೆಲವು ಸುಶಿಕ್ಷಿತ ಸ್ವಾರ್ಥಿಗಳು ಭಗವಂತನ ಕೊಟ್ಟಿ ಕಲ್ಪನೆಯನ್ನು ಸೃಷ್ಟಿಸಿ ಸಾವಿರಾರು ಜನರನ್ನು ಅಂಧಕಾರದಲ್ಲಿ ಇರಿಸಿ ಅವರ ಮುಗ್ಧ ಧಾರ್ಮಿಕ ಭಾವನೆಗಳ ಲಾಭ ಪಡೆದು ತಮ್ಮ ಸ್ವಹಿತ ಸಾಧಿಸಿಕೊಳ್ಳುತ್ತಿದ್ದಾರೆ. ಇಂತಹ ಭಾವನೆಗಳು ನಿಮ್ಮ ಸಂಘಶಕ್ತಿಯನ್ನು ನಾಶ ಮಾಡುತ್ತವೆ. ಕುರಿಗಳಂತೆ ನೀವು ಅವರನ್ನು ಬೆನ್ನು ಹತ್ತುವುದರಿಂದ ನಿಮ್ಮನ್ನು ಮೋಸಗೊಳಿಸುವ ಅವರ ಮಾರ್ಗ ಸರಳವಾಗುತ್ತದೆ. ಇಂದಿನ ನಮ್ಮ ಅವಸ್ಥೆಯಿಂದ ಪಾರಾಗಬೇಕಾದರೆ, ಉದ್ಧಾರ ಆಗಬೇಕು ಎನ್ನುವುದು ಮನಸ್ಸಿನಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಇಂತಹ ಕಲ್ಪನೆಗಳಿಗೆ ಆಸ್ಪದ ಇರಲೇಬಾರದು. ನಿಮ್ಮ ಉದ್ಧಾರಕ್ಕೆ ಬೇರೆ ಯಾರೂ ಬರುವುದಿಲ್ಲ, ನಾನು ಕೂಡ ಬರುವುದಿಲ್ಲ. ಈ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಗಟ್ಟಿಯಾದರೆ ಮಾತ್ರ ನಿಮ್ಮ ಉದ್ಧಾರ ನೀವೇ ಮಾಡಿಕೊಳ್ಳುವಲ್ಲಿ ಸಮರ್ಥರಾಗಬಲ್ಲಿರಿ. ಇಂದು ನಮ್ಮ ಚಳುವಳಿಯ ಗಾಳಿ ನಾಲ್ಕೂ ದಿಕ್ಕಿಗೆ ಪಸರಿಸಿದೆ ಎಂದು ಹೇಳುವುದಕ್ಕೆ ನನಗೆ ಸಂತಸವಾಗುತ್ತದೆ. ಈ ಜಾಗೃತಿಯ ಬಳಿಕವೂ ನಾನು ತಮ್ಮ ಅವಗಾಹನೆಗೆ ಒಂದು ಮುಖ್ಯ ವಿಚಾರ ತರಬಯಸುತ್ತೇನೆ. ನಮ್ಮ ಇಡೀ ಭವಿಷ್ಯವು ರಾಜಕಾರಣದ ಮೇಲೆ ನಿಂತಿದೆಯೇ ಹೊರತು ಬೇರೆ ಯಾವುದರ ಮೇಲೂ ಅಲ್ಲ. ಪಂಡರಾಪುರ, ತ್ರಯಂಬಕೇಶ್ವರ, ಕಾಶಿ ಹರಿದ್ವಾರ ಇತ್ಯಾದಿಗಳ ಕ್ಷೇತ್ರ ದರ್ಶನದಿಂದಾಗಲಿ, ಅಥವಾ ಶನಿ ಮಹಾತ್ಮೆ, ಶಿವಲೀಲಾಮೃತ ಅಥವಾ ಗುರುಚರಿತ್ರೆಯಂತಹ ಗ್ರಂಥಗಳ ಪಾರಾಯಣದಿಂದಾಗಲಿ, ಇಲ್ಲವೇ ಏಕಾದಶಿ, ಸೋಮವಾರ ಇತ್ಯಾದಿ ದಿನಗಳಂದು ಮಾಡುವ ಉಪವಾಸದಿಂದಾಗಲಿ ನಿಮ್ಮ ಉದ್ಧಾರ ಆಗುವುದಿಲ್ಲ. ನಿಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ ಇವುಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಆದರೂ ನಿಮ್ಮ ಸ್ಥಿತಿಯಲ್ಲಿ ಒಂದಂಶವಾದರೂ ಬದಲಾಗಿದೆಯೇ? ನಿಮ್ಮ ಮೈ ಮೇಲೆ ಹಳೆಯ ಹರಿದ ಬಟ್ಟೆಗಳು, ಹೊಟ್ಟೆಗೆ ಅರೆಬೆಂದ ಅರ್ಧ ರೊಟ್ಟಿಯ ತುಂಡು, ದನದ ಕೊಟ್ಟಿಗೆಗಿಂತಲೂ ಗಲೀಜಾಗಿರುವ ಸ್ಥಳದಲ್ಲಿ ನಿಮ್ಮ ವಾಸ, ಕೋಳಿಗಳ ರೀತಿ ರೋಗ ರುಜಿನಗಳಿಗೆ ಬಲಿಯಾಗುವ ನಿಮ್ಮ ನಿಶ್ಯಕ್ತತೆ, ಇಂತಹ ದುಸ್ಸಹನೀಯ ಪರಿಸ್ಥಿತಿ ಇಲ್ಲಿಯವರೆಗೆ ಏಕೆ ಬದಲಾಗಿಲ್ಲ? ನಾವು ತೆಗೆದುಕೊಳ್ಳುವ ಔಷಧದಿಂದ ರೋಗ ಗುಣಮುಖವಾಗದಿದ್ದರೆ ನಾವು ಔಷಧವನ್ನು ಬದಲಿಸಬೇಕಲ್ಲವೇ? ವೈದ್ಯರನ್ನು ಬದಲಿಸುವುದು ಬೇಡವೇ? ಇಲ್ಲಿಯವರೆಗಿನ ನಿಮ್ಮ ಕ್ಷೇತ್ರ ದರ್ಶನಗಳು ನಿಮ್ಮ ಕೆಲಸಕ್ಕೆ ಬಂದಿಲ್ಲ. ನಿಮ್ಮ ಉಪವಾಸಗಳು ನಿಮ್ಮ ಜೀವನದ ಉಪವಾಸಕ್ಕೆ ಅಂತ್ಯ ಹೇಳುವುದಕ್ಕೆ ಸಮರ್ಥವಾಗಿಲ್ಲ. ನಿಮ್ಮ ಪರಿಸ್ಥಿತಿ ಪಲ್ಲಟವಾಗಬೇಕಿದ್ದರೆ ನಿಮ್ಮ ಉದ್ಧಾರ ಮಾಡಿಕೊಳ್ಳುವುದಕ್ಕೆ ಇರುವ ಒಂದೇ ಉಪಾಯವೆಂದರೆ ಅದು ರಾಜಕಾರಣ, ಕಾಯ್ದೆ ಮಾಡುವ ಸಾಮರ್ಥ್ಯ. ಹೊಟ್ಟೆ ತುಂಬಾ ತಿನ್ನಲು ನಿಮಗೆ ಅನ್ನ ಇಲ್ಲ, ಇಕ್ಕಟ್ಟಿನ ಸಣ್ಣ ಕೊಠಡಿಯಲ್ಲಿ ವಾಸ, ಹಣ ಸಂಪಾದನೆಗೆ ಸಾಧನಗಳಿಲ್ಲ ಮತ್ತು ನಿರುದ್ಯೋಗ ಬೇರೆ. ಇದಕ್ಕೆ ದೇವರು ದೈವ ಕಾರಣವೇ? ಈ ಎರಡೂ ಕಾರಣ ಅಲ್ಲ. ಅನ್ನ, ವಸ್ತ್ರ, ವಸತಿ ಮತ್ತು ಶಿಕ್ಷಣ ನೀಡುವುದು ಈ ದೇಶವನ್ನು ಆಳುವ ಸರ್ಕಾರದ ಕೆಲಸ. ಇನ್ನು ಮುಂದೆ ದೇಶದ ಆಡಳಿತ ವ್ಯವಸ್ಥೆ ನಿಮ್ಮ ಅಧಿಕಾರದ ಮೇಲೆ ನಡೆಯಲಿದೆ. ಕಾನೂನು ಮಾಡುವ ಶಕ್ತಿ ನಿಮ್ಮ ಕೈಯಲ್ಲಿದೆ. ಸಂಸಾರ ಸುಖ ಅನುಭವಿಸುವುದಕ್ಕೆ ಅಗತ್ಯವಾಗಿರುವ ಕಾನೂನುಗಳನ್ನು ನೀವು ಮಾಡಿಕೊಳ್ಳಬೇಕಿದೆ. ಇಲ್ಲಿನ ರೈಲ್ವೆ ಕಾಲನಿಯಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ವಾಸಿಸಲು ಒಂದೇ ಕೊಠಡಿ ಸಿಗುತ್ತದೆ. ಆದರೆ ಕಾನೂನು ಮುಖಾಂತರ ನಿಮಗೆ ಎರಡು ಕೊಠಡಿಯ ಮನೆಯೂ ಸಿಗಬಹುದು. ನಿಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವುದಕ್ಕೆ ನಿಮ್ಮಲ್ಲಿ ಹಣ ಇಲ್ಲ. ಆದರೆ ಕಾನೂನು ಜಾರಿಯಾದರೆ ನಿಮ್ಮ ಮಕ್ಕಳಿಗೆ ಶಿಕ್ಷಣದ ಎಲ್ಲ ಸೌಲಭ್ಯಗಳು ಲಭಿಸುತ್ತವೆ. ನಿಮ್ಮಲ್ಲಿ ಸಾಕಷ್ಟು ಜನರು ನಿರುದ್ಯೋಗಿಗಳಿರಬಹುದು. ಎಲ್ಲರಿಗೂ ಉದ್ಯೋಗ ನೀಡುವ ಅಥವಾ ನಿರುದ್ಯೋಗ ಭತ್ಯೆ ನೀಡಿ ಪೋಷಿಸುವ ಜವಾಬ್ದಾರಿ ಸರ್ಕಾರದ ಕರ್ತವ್ಯ. ಈ ರೀತಿಯ ಕಾನೂನು ಜಾರಿಯಾದರೆ ಉದ್ಯೋಗವಿಲ್ಲದೆ ಉಪವಾಸ ಸಾಯುವ ಪರಿಸ್ಥಿತಿ ನಿಮಗೆ ಬರುವುದಿಲ್ಲ.

0: ಜೈ ಭೀಮ್, ನಾನು ಅರುಣ್. ಅಂಬೇಡ್ಕರ್ ಓದಿಗೆ ಸ್ವಾಗತ. ಇಂದು ಮೀಡಿಯಾಗಳು ಜಾಹೀರಾತುಗಳ ನಿರ್ದೇಶನದಂತೆ ನಡೆಯಿತು. ಜಾಹೀರಾತುಗಳು ಇಲ್ಲದೆ ಹೋದರೆ ಇವತ್ತು ಮೀಡಿಯಾಗಳು ನಡೆಯೋದೇ ಇಲ್ಲ ಅನ್ನುವ ನಿರ್ಣಾಯಕ ಸ್ಥಿತಿಗೆ ತಲುಪಿದೆ. ಹಾಗಾಗಿಯೇ ಸಹಜವಾಗಿ ಜಾಹೀರಾತುಗಳನ್ನು ಆಧರಿಸಿ ಮೀಡಿಯಾಗಳ ದೃಷ್ಟಿ ಧೋರಣೆಗಳು ನಿರ್ಧಾರ ಆಗ್ತಿವೆ. ಇಂತಹ ಹೊತ್ತಲ್ಲಿ 1950 ಸಂದರ್ಭದ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಇದ್ದಂತಹ ಜಾಹೀರಾತುಗಳನ್ನು ತುಂಬಾ ಸೂಕ್ಷ್ಮವಾಗಿ ಗ್ರಹಿಸಿದ ಬಾಬಾ ಸಾಹೇಬರು ಅವರ ಜನತಾ ಪತ್ರಿಕೆಯಲ್ಲಿ ಈ ಜಾಹೀರಾತುಗಳ ಬಗ್ಗೆಯೇ ಒಂದು ಸಣ್ಣ ಟಿಪ್ಪಣಿಯನ್ನು ಬರೀತಾರೆ. ಈ ಟಿಪ್ಪಣಿ ಇವತ್ತಿಗೆ ಹೆಚ್ಚು ಪ್ರಸ್ತುತ ಅಂತ ಅನಿಸುವ ಕಾರಣಕ್ಕೆ ಅಂಬೇಡ್ಕರ್ ಓದು ಸರಣಿಗಾಗಿ ಈ ಪುಟ್ಟ ಬರಹವನ್ನ ಓದ್ತಾ ಇದ್ದೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕುವೆಂಪು ಭಾಷಾ ಭಾರತಿ 2015 ಪ್ರಕಟಿಸಿದ ಎಡಿಷನ್ನಲ್ಲಿ ಸಂಪುಟ 22 ಪುಟ 116 ಈ ಒಂದು ಸಣ್ಣ ಬರಹವನ್ನ ನೀವು ಓದಬಹುದು. ಈ ಬರಹ ಹೀಗಿದೆ. ವರ್ತಮಾನ ಪತ್ರಿಕೆಗಳಲ್ಲಿನ ಜಾಹೀರಾತು. ಬಹಳಷ್ಟು ಪತ್ರಕರ್ತರು ಹಣದ ಆಸೆಗೆ ಬಲಿಬಿದ್ದು ತಮ್ಮ ವರ್ತಮಾನ ಪತ್ರಿಕೆಗಳಲ್ಲಿ ಜಾಹೀರಾತು ಪ್ರಕಟಿಸುವ ವಿಷಯದಲ್ಲಿ ವಿಧಿ ನಿಷೇಧಗಳನ್ನು ಪಾಲಿಸುವುದಿಲ್ಲ. ಮರಾಠಿ ವರ್ತಮಾನ ಪತ್ರಿಕೆಗಳಲ್ಲಿ ಲೈಂಗಿಕತೆಗೆ ಸಂಬಂಧಿಸಿದ ಔಷಧಗಳ ವಲಸು ಜಾಹೀರಾತುಗಳ ಭರಾಟೆ ಮೊದಲಿನಿಂದಲೂ ಇದೆ. ಸಾಕಷ್ಟು ಜಾಹೀರಾತುಗಳು ಮೋಸ ಹಾಗೂ ಅನೀತಿಗೆ ಉತ್ತೇಜನ ಕೊಡುತ್ತಿವೆ. ಶರೀರ ಪ್ರಕೃತಿಗೆ ಮಾರಕವಾಗಿವೆ. ವಾಚಕರ ಕೊಳಕು ವಾಸನೆಗಳನ್ನು ಉದ್ದೀಪಿಸುತ್ತಿವೆ. ಹಾಗೆಯೇ ಕೆಲವು ಜಾಹೀರಾತುಗಳು ವಿದೇಶಿ ಮದ್ಯಕ್ಕೆ ಸಂಬಂಧಪಟ್ಟಿವೆ. ಇಂತಹ ಜಾಹೀರಾತುಗಳು ವರ್ತಮಾನ ಪತ್ರಿಕೆಗಳಲ್ಲಿ ಪ್ರಕಟ ಆಗದೇ ಇರುವುದೇ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೆಯದು. ಈ ವಿಷಯದಲ್ಲಿ ನಾಸಿಕ್ನ ಕೆಲವು ಪತ್ರಕರ್ತರು ಒಳ್ಳೆಯ ನಿರ್ಧಾರ ಕೈಗೊಂಡಿದ್ದಾರೆ. ನಮಗಿರುವ ಮಾಹಿತಿಯನ್ನು ಆಧರಿಸಿ ಹೇಳುವುದಾದರೆ ಮದ್ಯ ಹಾಗೂ ಕಾಮೋತ್ತೇಜಕ ಔಷಧಿಗೆ ಸಂಬಂಧಿಸಿದ ಜಾಹೀರಾತಿನ ಮೇಲೆ ಈ ಪತ್ರಕರ್ತರು ಬಹಿಷ್ಕಾರ ಹೇರಲು ನಿರ್ಧರಿಸಿದ್ದಾರೆ. ಇದೊಂದು ಅತ್ಯುತ್ತಮ ನಿರ್ಧಾರ, ಶ್ಲಾಘನೀಯವಾದುದು. ದೇಶದಲ್ಲಿನ ಬಹಳಷ್ಟು ವರ್ತಮಾನ ಪತ್ರಿಕೆಗಳಲ್ಲಿ ಗಂಡು ಹೆಣ್ಣಿನ ಪರಸ್ಪರ ಆಕರ್ಷಣೆಯ ಅಶ್ಲೀಲ ಚಿತ್ರಗಳು ಪ್ರಕಟಗೊಳ್ತಾ ಇವೆ. ಕೆಲವು ಪತ್ರಿಕೆಗಳಲ್ಲಿ ಇಂತಹ ಚಿತ್ರಗಳ ಜೊತೆಗೆ ಹೆಸರಿಗೆ ಮಾತ್ರ ವರದಿ ಪ್ರಕಟ ಆಗಿರುತ್ತೆ. ಕೆಲವೊಮ್ಮೆ ತುಂಬಾ ಅಶ್ಲೀಲ ವರದಿಗಳು ಕೂಡ ಪ್ರಕಟ ಆಗ್ತಿವೆ. ನಾಸಿಕ್ನ ಪತ್ರಕರ್ತರು ಮದ್ಯ ಮತ್ತು ಕಾಮೋತ್ತೇಜಕ ಔಷಧಿಗೆ ಸಂಬಂಧಪಟ್ಟ ಜಾಹೀರಾತುಗಳನ್ನು ನಿಷೇಧ ಮಾಡಿದಂತೆಯೇ ಅಶ್ಲೀಲ ಚಿತ್ರಗಳು ಮತ್ತು ಅಶ್ಲೀಲ ವರದಿಗಳ ಪ್ರಕಟಣೆಯನ್ನು ಕೂಡ ನಿಷೇಧಿಸುವಂತಹ ವ್ಯವಸ್ಥೆ ಆಗಬೇಕಿದೆ. ಧನ್ಯವಾದಗಳು.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮುಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಕೆಲವು ತಿಂಡಿ ತಿನಿಸುಗಳು ನೋಡಲಿಕ್ಕೆ ಚಂದ, ಆದರೆ ತಿನ್ನಲಿಕ್ಕೆ ಸ್ವಲ್ಪ ಬೇಸರ ಆಗತ್ತೆ, ಕಷ್ಟ ಆಗತ್ತೆ. ಇನ್ನೂ ಕೆಲವು ತಿಂಡಿಗಳು ನೋಡಲಿಕ್ಕೆ ಚೆನ್ನಾಗಿ ಅನಿಸದೇ ಇದ್ದರೂ ತಿನ್ನಲಿಕ್ಕೆ ಖುಷಿಯಾಗತ್ತೆ. ಏನಪ್ಪ ಈ ರೀತಿನೂ ಇದೆಯಾ ಅಂತ. ಖಂಡಿತವಾಗ್ಲೂ ಈ ಬೇಕರಿಯಲ್ಲಿ ಸಿಗುವಂತಹ ತಿಂಡಿಗಳು ಕಲರ್ಫುಲ್ ಆಗಿರುತ್ತೆ ಸ್ನೇಹಿತರೆ. ಆ ಬ್ರೆಡ್ಡು, ಬನ್ಸು, ಸಾಕಷ್ಟು ವೆರೈಟಿಯ ತಿಂಡಿ ತಿನಿಸುಗಳು ಕಲರ್ಫುಲ್ ಆಗಿರುತ್ತೆ, ಆದರೆ ಅವುಗಳನ್ನು ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂದರೆ ಕೆಲವು ಚೆನ್ನಾಗಿರುತ್ತೆ, ಕೆಲವು ಚೆನ್ನಾಗಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಪಿಜ್ಜಾ ಅನ್ನೋದೇ ತೆಗೆದುಕೊಳ್ಳಿ. ಆ ಪಿಜ್ಜಾ ಬಿಸಿ ಬಿಸಿ ತಿನ್ನೋಕೆ ಚಂದ, ಆ ಸ್ವಲ್ಪ ತಣ್ಣಗಾದರೂ ತಿನ್ಲಿಕ್ಕೆ ಚೆನ್ನಾಗಿರೋಲ್ಲ, ರಟ್ಟಾದಾಗ ಆಗತ್ತೆ. ಹಾಗೆ ಹಾಗೆ ರಬ್ಬರ್ ಹೇಳಿದಾಗೆ ಹೇಳಬೇಕು, ಸರಿಯಾಗಿ ಜೀರ್ಣನೂ ಆಗೋಲ್ಲ. ಮೈದಾನೇ ಹೆಚ್ಚಾಗಿ ಬಳಸಿರ್ತಾರೆ. ಅದರಲ್ಲೂ ಒಂದೊಂದು ಪಿಜ್ಜಾ 100 ರೂಪಾಯಿ, 500 ರೂಪಾಯಿ, 800 ರೂಪಾಯಿ, 600 ರೂಪಾಯಿ ಇರುತ್ತೆ. ಕೊಟ್ಟ ತಕ್ಷಣ ತಿನ್ನಬೇಕು. ಕೆಲವೊಂದು ಸಮಯದಲ್ಲಂತೂ ದುಡ್ಡು ಕೊಟ್ಟಿದ್ದೀವಲ್ಲ ಅಂತ ತಿನ್ನೋದೇ ಹೆಚ್ಚಾಗಿರುತ್ತೆ. ಕೆಲವೊಂದು ಸಮಯದಲ್ಲಂತೂ 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 500 ರೂಪಾಯಿ, 600 ರೂಪಾಯಿ, 700 ರೂಪಾಯಿ ಕೊಟ್ಟಿರ್ತೀವಿ, ತಿನ್ಲೇ

ಬೇಕು ಅನ್ನೋ ಒಂದು ಒತ್ತಾಸೆಗಾದರೂ ತಿಂತೀವಿ, ಇಷ್ಟಪಟ್ಟಂತೂ ತಿಂದಿರಲ್ಲ. ತಿಂದಾದಮೇಲೆ ಛೆ, ಇದಕ್ಕಿಂತ ಮನೇಲಿ ಮಾಡೋ ಅನ್ನ ಸಾರೇ, ರಾಗಿ ಮುದ್ದೆನೇ, ರೊಟ್ಟಿ ಚಪಾತಿನೇ ಚೆನ್ನಾಗಿತ್ತು ಅಂತ ಗೊಣಗೋದು ಉಂಟು ಕೆಲವರು. ಊಟ ನಮ್ಮ ನಮ್ಮ ಇಚ್ಛೆ ಆಗಿರುತ್ತೆ, ನಮಗೇನಿಷ್ಟನೋ ಆ ಟೈಮಲ್ಲಿ ಅದು ತಿನ್ನೋದು ನಮಗೆ ಆಸೆ ಆಗಿರುತ್ತೆ ಕೂಡ. ಏನೇ ಆಗಲಿ, ನಾನು ಆಗಲೇ ಹೇಳ್ದಾಗೆ ಸ್ನೇಹಿತರೆ, ಕೆಲವು ತಿಂಡಿ ತಿನಿಸುಗಳು ನೋಡಲಿಕ್ಕೆ ಚೆಂದ, ಇನ್ನು ಕೆಲವು ತಿಂಡಿಗಳು ತಿನ್ನಲಿಕ್ಕೂ ಕೂಡ ಚೆಂದ, ಆರೋಗ್ಯಕ್ಕೂ ಚೆಂದ. ಅದರಲ್ಲೂ ಮನೇಲಿ ಮಾಡುವಂತಹ ಈ ಸ್ನ್ಯಾಕ್ಸ್ ಐಟಮ್ ಅಂತ ಏನು ಹೇಳ್ತೀರಿ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಇವೆಲ್ಲವೂ ಕೂಡ, ಮಸಾಲೆ ಮಂಡಕ್ಕಿ, ಖಾರ ಮಂಡಕ್ಕಿ, ಅವಲಕ್ಕಿ, ಈ ಎಲ್ಲ ತಿಂಡಿಗಳು ಕೂಡ ಒಂದಿಷ್ಟು ರುಚಿ ಕೊಡುತ್ತೆ, ಹಾಗೆ ಈಡಾಗತ್ತೆ, ಮನೆ ಮಂದಿಗೆಲ್ಲ ಆಗತ್ತೆ. ಹಾಗೆ 15 to 20 ದಿನಗಳ ಕಾಲ ಸ್ಟಾಕ್ ಮಾಡಿ ಕೂಡ ಇಟ್ಕೊಳ್ಬೋದು, ನಮಗೆ ಯಾವಾಗ ಬೇಕೋ ಅವಾಗೆಲ್ಲ ತೆಗೆದುಕೊಂಡು ತಿನ್ಬೋದು. ಅದರಲ್ಲೂ ಈ ಸಂಜೆ ಸಮಯದಲ್ಲಿ ಈ ಟೀ ಕಾಫಿಗೆ ಕೋಡ್ಬಳೆ, ನಿಪ್ಪಟ್ಟು, ಚಕ್ಲಿ ಇದ್ದರೆ ಒಂದೊಳ್ಳೆ ಮಜಾ ಕೊಡುತ್ತೆ, ಖುಷಿಯಾಗತ್ತೆ. ಮಕ್ಕಳಿಗಂತೂ ಓಡಾಡಿಕೊಂಡು ಆಟಾಡ್ಕೊಂಡು ತಿನ್ನಲಿಕ್ಕೆ ಮತ್ತಷ್ಟು ಖುಷಿಯಾಗತ್ತೆ. ಈ ಹಬ್ಬ ಹರಿದಿನಗಳು ಬಂದಾಗ, ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿಯ ತಿಂಡಿಗಳನ್ನು, ಸ್ನ್ಯಾಕ್ಸನ್ನು ಮಾಡಿಟ್ಕೊಳ್ಳೋದ್ರಿಂದ ಅಂಗಡಿಯಿಂದ ತರೋದು ತಪ್ಪತ್ತೆ, ಜೊತೆಗೆ ಆರೋಗ್ಯಕ್ಕೂ ಸೈ, ರುಚಿಗೂ ಸೈ ಅಲ್ವಾ. ಈ ದಿನ ಸ್ನೇಹಿತರೆ, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಕೋಡ್ಬಳೆ ಮತ್ತು ಚಕ್ಲಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಈ ಕೋಡ್ಬಳೆ ಮತ್ತು ಚಕ್ಲಿ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಮೆಥಡಲ್ಲಿ ಇವುಗಳನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ಈ ದಿನ ಬೆಂಗಳೂರಿನಲ್ಲಿ RVR ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು, ಜೊತೆಗೆ ಅವರ ತಂದೆಯವರು ಕೂಡ ಇದ್ದಾರೆ. ಅಪ್ಪ ಮಗ ಇಬ್ಬರು ಜೊತೆಯಾಗಿ ಕೋಡ್ಬಳೆ ಮತ್ತು ಚಕ್ಲಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಮಾಡಿ ತೋರಿಸುವುದರ ಮೂಲಕ ತಿಳಿಸ್ತಾ ಇದ್ದಾರೆ. ಅವ್ರು ಮಾಡ್ತಾ ಮಾಡ್ತಾ ನಮಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ, ಯಾವ ಸಾಮಗ್ರಿಗಳು ಬೇಕು, ಹೇಗೆ ಮಾಡ್ಕೊಳ್ಬೇಕು, ಯಾವ ಮೆಥಡಲ್ಲಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ. ತಡ ಮಾಡೋದು ಬೇಡ, ರುಚಿ ರುಚಿಯಾಗಿರುವಂತಹ, ಗರಿಗರಿಯಾದಂತಹ ಕೋಡ್ಬಳೆ ಮತ್ತು ಚಕ್ಲಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ವಿನಯ್ ಸರ್ ಮತ್ತು ಅವ್ರ ತಂದೆಯವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ RVR ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಕೋಡ್ಬಳೆ ಮತ್ತೆ ಚಕ್ಲಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈ ದಿನ ವಿನಯ್ ಶ್ರೀನಿವಾಸ್ ಸರ್ ಅವರು ಮಾತ್ರ ಕೋಡ್ಬಳೆ ಚಕ್ಲಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇಲ್ಲ, ಅವರೊಟ್ಟಿಗೆ ಅವರ ತಂದೆಯವರು ಕೂಡ ಇದ್ದಾರೆ. ಇಬ್ಬರು ಕೂಡ ಜೊತೆಯಾಗಿ ಕೋಡ್ಬಳೆ ಮತ್ತು ಚಕ್ಲಿಯನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವ ಮೆಥಡಲ್ಲಿ ಮಾಡ್ಕೊಳ್ಬೇಕು, ಜೊತೆಗೆ ಅವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ಅವರಿಬ್ಬರು ಕೂಡ ಮಾಡೋದರ ಮುಖಾಂತರ ತಿಳಿಸ್ತಾ ಇದ್ದಾರೆ. ಅವ್ರು ಮಾಡ್ತಾ ನಮಗೆ ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ. ವಿನಯ್ ಶ್ರೀನಿವಾಸ್ ಸರ್ ಅವರಿಂದ, ಜೊತೆಗೆ ಅವರ ತಂದೆಯವರಿಂದ ಈ ಕೋಡ್ಬಳೆ ಮತ್ತು ಚಕ್ಲಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಕೇಳೋಣ.
5: ಸಂಜೆ ಟೈಮ್ ಒಂದು ಕಾಫಿ ಜೊತೆಗೆ ಒಳ್ಳೆ ಬಿಸಿ ಬಿಸಿ ಕೋಡ್ಬಳೆ ಅಥವಾ ಮಾಡಿ ಇಟ್ಕೊಂಡು ಒಂದು ಡಬ್ಬಿಲಿ ಇಟ್ಕೊಂಡ್ಬಿಟ್ರೆ ದಿನ ಒಂದೊಂದು ಕೋಡ್ಬಳೆ ತಿನ್ನೋಕೆ ಚೆನ್ನಾಗಿರುತ್ತೆ ಸಂಜೆ ಟೈಮ್. ಏನಪ್ಪಣ್ಣ?
6: ಖಂಡಿತ, ನನ್ನ ಮಗ ಮಾಸ್ಟರ್ ಅಂದ. ಮಾಸ್ಟರ್ಗೊಬ್ಬರು ಮಾಸ್ಟರ್ ಇರ್ತಾರೆ, ಆ ಮಾಸ್ಟರ್ಗೊಬ್ಬರು ಮಾಸ್ಟರ್ ಇರ್ತಾರೆ. ಯಾವುದು ನಾವು ಸ್ವಂತ ನಮ್ಮ ಸ್ವಯಂ ಕಲ್ತಿದ್ದಲ್ಲ, ಒಬ್ಬರಿಂದ ಕೇಳಿ ಕೇಳಿ ಕಲಿ, ನೋಡಿ ಕಲಿ, ಹಾಗೆ ಮಾಡಿ ಕಲಿ, ಕೆಟ್ಟರೆ ಅನುಭವಿಸ್ಕಲಿ.

0: ಕೆಡಬಾರ್ದು, ಕೆಡದೇ ಇರೋಂಗೆ ಮಾಡಬೇಕು. ಇವತ್ತೊಂದು ಜುಗಲ್ ಬಂದು ಅಪ್ಪ ಮಗನಿಗೆ, ಓಕೆ, ಅದು ಆಸಕ್ತಿ ಇರಬೇಕು. ಆಸಕ್ತಿ ಇಲ್ಲ ಅಂದರೆ ಏನು ಬರಲ್ಲ. ಅಷ್ಟೇ,
1: ಆಸಕ್ತಿ
0: ಇರಬೇಕು, ಪ್ರೀತಿ ಇರಬೇಕು. ನಾವು ಏನು ಮಾಡ್ತೀವಿ ಅದನ್ನು ಪ್ರೀತಿಯಿಂದ ಮಾಡಿಬಿಟ್ರೆ ತಂತಾನೇ ಆಸಕ್ತಿನೂ ಬರುತ್ತೆ, ಪದಾರ್ಥನೂ ಚೆನ್ನಾಗಾಗುತ್ತೆ. ನೀವು ಅದೇ ರೀತಿ ಮಾಡ್ತೀರಲ್ವಾ? ಫಸ್ಟು ಮಿಕ್ಸಿ ಜಾರ್ ತಗೊಳ್ಳಿ.
1: ಓಕೆ, ಇದಕ್ಕೆ ಮಿಕ್ಸಿಗೆ ಗುಂಟೂರು ಮೆಣಸಿನ್ಕಾಯಿ ಎಷ್ಟು ಹಾಕೋದಪ್ಪಣ?
0: ಗುಂಟೂರು ಮೆಣಸಿನ್ಕಾಯಿ ಮೂರೋ ನಾಲ್ಕು. ನೀವು ಖಾರ ಎಷ್ಟು ತಿಂತೀರಾ ಅದಕ್ಕೆ ತಕ್ಕಂತೆ ಹಾಕೊಳ್ಳಿ.
1: ಈಗ ಸ್ವಲ್ಪ ಮೀಡಿಯಂ ಖಾರ.
0: ಮೀಡಿಯಂ ಖಾರ ಅಂದ್ರೆ ಇಷ್ಟು ಸಾಕು.
1: ಓಕೆ,
0: ಒಂದು ಮೂರು ಮೆಣಸಿನ್ಕಾಯಿ.
1: ಇದು ಮೂರು ಮೆಣಸಿನ್ಕಾಯಿ ಮುರಿದು ಹಾಕೊಂಡಿದ್ದೀನಿ.
0: ಹುರುಗಡ್ಡೆ ಒಂದು ಬಟ್ಲು,
1: ಒಂದು ಕಪ್ಪು ಹುರುಗಡ್ಡೆ, ಒಂದು 100 ಗ್ರಾಮ್.
0: ಒಂದು 100 ಗ್ರಾಮ್
1: ಡನ್.
0: ಈಗ ಕೊಬ್ಬರಿ ತುರಿ,
1: ಇದು ಒಂದು ಕಪ್ಪು,
0: ಅರ್ಧ ಕೊಬ್ಬರಿಗೆ ಸ್ವಲ್ಪ ಕಮ್ಮಿ. ಹಿಂಗೆ ಹಾಕ್ಬಿಡಿ,
1: ಹಿಂಗು ಪೇಸ್ಟಿಂಗ್.
0: ಇದನ್ನು ನೈಸಾಗಿ ಒಂದ್ಸಲ ಪುಡಿ ಮಾಡ್ಕೊಂಡು ಅದಕ್ಕೆ ನೀರು ಹಾಕಿ ರುಬ್ಕೊಂಬಿಡಿ.
1: ಸ್ನೇಹಿತರೆ ನೋಡಿ, ಇದು ರುಬ್ಕೊಂಬಂದಿದ್ದೀನಿ ನೋಡಿ. ಇದು ಕಾಯಿಕಾಯಿ ಸ್ವಲ್ಪ ಕೊಬ್ಬರಿ ಎಲ್ಲ ಫುಲ್ ನೈಸಾಗಿದೆ, ನೀಟಾಗಿ ರುಬ್ಬಿದೆ ನೋಡಿ. ಸ್ನೇಹಿತರೆ, ನಾನು ನಮ್ಮ ಕಿಚನಲ್ಲೆಲ್ಲ ಒಂದು 4 ಕಪ್ಗೆ ಅರ್ಧ ಕಪ್ಪಷ್ಟು ಸಾಟಿ ಚಿರೋಟಿ ರವೆ ನೋಡಿ. ಎಣ್ಣೆ ಒಂಚೂರು ಬೆಚ್ಚಗಾಗಿದೆ, ಬೆಚ್ಚಗಾದ ತಕ್ಷಣ 1 ಕಪ್ಪು ಚಿರೋಟಿ ರವೆ 150 ಗ್ರಾಮ್.
0: ಈಗ ಮೈದಾ ಹಾಕಿ ಫಿನಿಷಿಂಗ್ ಸ್ಮೂತ್ ಫಿನಿಷಿಂಗ್ ಬರುತ್ತೆ. 1/2 ಸ್ಪೂನ್ ಹಾಕಿ, ಇನ್ನೊಂಚೂರು ಹಾಕಿ,
1: 2 ಟೇಬಲ್ ಸ್ಪೂನ್.
0: ಹಾಂ, ಈಗ ಫ್ರೈ ಮಾಡಿ. ಇದೇನೇನು ಕೇಸರಿಬಾತ್ಗೆ ನಾವು ಹುರಿತೀವಲ್ಲ ಅಷ್ಟು ಹುರಿಬೇಕು ಅಂತಿಲ್ಲ, ಸ್ವಲ್ಪ ಬೆಚ್ಚಗಾಗಬೇಕು. ಈಗ ಅಕ್ಕಿ ಹಿಟ್ಟು ಹಾಕ್ಬಿಡಿ,
1: 1 ಕಪ್ ಚಿರೋಟಿ ರವೆ, 4 ಕಪ್ಪು ಅಕ್ಕಿ ಹಿಟ್ಟು.
0: ಅಪ್ಪ
1: ನೋಡಿ, ಈಗ ಸ್ಟೌವ್ ಆಫ್ ಮಾಡೋಣ. ಇದು ಮಿಕ್ಸ್ ಮಾಡ್ಬಿಟ್ಟು
0: ಅಕ್ಕಿ ಇಟ್ಟು ಅಕ್ಕಿನ ಒಣಗಾಕಿ ತಂದು ತೊಳೆದುಬಿಟ್ಟು ಒಂದ್ಸಲ ತೊಳೆದು ಒಂದು 1/2 ಗಂಟೆ ಅಥವಾ 1-10 ನಿಮಿಷ ನೆನೆಸ್ಬಿಟ್ಟು ಸೋರ್ ಹಾಕ್ಬಿಟ್ಟು ಒಣ ಬಟ್ಟೆ ಮೇಲೆ ನೆರಳಲ್ಲೇ ಒಣಗಾಕಬೇಕು. ಯಾವುದೇ ಹಿಟ್ಟುಗಳನ್ನ ಅಕ್ಕಿಗಳನ್ನ ಮಿಲ್ಲಿಂದ ಬಂದಮೇಲೂ ಅಷ್ಟೇಯ ನೆರಳಲ್ಲೇ ಒಣಗಾಕಬೇಕು. ಮಿಲ್ ಮಾಡ್ಕೊಳ್ಳಿ, ನೈಸಾಗಿ ಮಿಲ್ ಮಾಡ್ಕೊಳ್ಳಿ, ಅಥವಾ ಮಿಕ್ಸಿನಲ್ಲಿ ಮಾಡ್ಕೊಂಡ್ರು ಅದು ಒಂದ್ರೆ ಆಡಿ ಇಟ್ಕೋಬೇಕು. ತೊಳೆದು ಹಾಕಿದ್ರು ಪರವಾಗಿಲ್ಲ, ಅಕ್ಕಿನ ಅಥವಾ ತೊಳೆದೇ ಹಾಗೆ ಹಾಕಿದ್ರು ಪರವಾಗಿಲ್ಲ. ಈ ಚಕ್ಲಿ ಮುಚ್ಚೇನೋ ತೆಂಗುಗಳಿಗೆಲ್ಲ ಯಾಕೆ ತೊಳೆದು ಹಾಕ್ತೀವಿ ಅಂತಂದರೆ ಬಣ್ಣ ಕೆಡಬಾರ್ದು. ಬಣ್ಣ ಬಿಳಿ ಬಣ್ಣ ಬರಲಿ ಹಾಕ್ತೀವಿ ಅಂತಂದರೆ ಬಣ್ಣ ಕೆಡಬಾರ್ದು. ಬಣ್ಣ ಬಿಳಿ ಬಣ್ಣ ಬರಲಿ, ಚೆನ್ನಾಗಿ ಕಾಣಲಿ ಅನ್ನೋ ದೃಷ್ಟಿಯಿಂದ. ಆಮೇಲೆ ಇನ್ನೊಂದು ಕ್ರಿಸ್ಪ್ನೆಸ್ಸು ಕೊಡುತ್ತೆ ಅದು. ಇದರಲ್ಲಿ ಕ್ರಿಸ್ಪ್ನೆಸ್ ಕೊಡೋದಕ್ಕೆ ನಾವೇನು ಮಾಡ್ತೀವಿ, ಚಿರೋಟಿ ರವೆ ಹಾಕ್ತೀವಿ. ಆ ಬೈಂಡಿಂಗ್ಗೋಸ್ಕರ ಮೈದಾ ಹಾಕ್ತೀವಿ.
1: ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಕಟ್ ಮಾಡಿರೋವಂಥ ಕರ್ಬೇವಿನ ಸೊಪ್ಪು. 1 ಟೇಬಲ್ ಸ್ಪೂನಷ್ಟು ಓಂ ಕಾಳನ್ನು ಹಾಕೊಳ್ತಿದ್ದೀನಿ ಗಮಕ್ಕೋಸ್ಕರ.
0: ಓಂ ಕಾಳು ಬೇಕಾದರೂ ಹಾಕ್ಬೋದು, ಜೀರಿಗೆ ಬೇಕಾದರೂ ಹಾಕ್ಬೋದು.
1: ಓಕೆ ಡನ್. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕಿ. ಈಗ ರುಬ್ಬಿರೋವಂತಹ ಮಸಾಲೆ, ರುಬ್ಬಕ್ಕೆ ಕೊಬ್ಬರಿ, ಹುರುಗಡಲೆ, ಇಂಗು, ಮೆಣಸಿನ್ಕಾಯಿ,
0: ಈಗೆಲ್ಲ ಆಗಿದೆ, ಹಾಕಿದ್ದೀವಿ. ಒಂದ್ಸಲ ಕೈ ಜಾರದಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡಿ
1: ಒಂದು ಬೇಸನ್ ಹಾಕೊಂಬಿಡ್ತು.
0: ಹಾಂ, ನಿಮಗೆ ಖಾರ ಕಲರ್ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ಖಾರ ಇಲ್ಲ ಅಂತ ತಿಳ್ಕೊಬಿಡಿ. ಖಾರ ಕಮ್ಮಿ ಇರಲ್ಲ, ಖಾರ ಕರೆಕ್ಟಾಗಿರುತ್ತೆ. ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ಇನ್ನೂ ಒಂದು 2 ಮೆಣಸಿನ್ಕಾಯಿ ಜಾಸ್ತಿ ಹಾಕಿ.
1: ಎಲ್ಲರೂ ಅಡುಗೆ ಮಾಡೋರೆ ಅಲ್ವಾ, ಸೊಟ್ ಅವರೇ ಮಾಡೋದು ಇವರೇ ಮಾಡೋದು ಅಂತೇನಿಲ್ಲ. ಎಲ್ಲರೂ ಒಂದೊಂದು ಅಡುಗೆ ಒಂದೊಂದು ದಿವಸ ಒಬ್ಬೊಬ್ಬರು ಮಾಡ್ತೀವಿ. ಆ ಥರ ಕೈಯಲ್ಲೇ ಕಲಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ.
0: ನೀವು ಎಷ್ಟು ಚೆನ್ನಾಗಿ ನಾದಿ ಕಲಿಸ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಕೊಡುಗಳು ನಾದ್ದೇ ಹೋದರೆ ನೀವು ಉಜ್ಜುತ್ತಾ ಇರಬೇಕಾಗುತ್ತೆ. ಬರೀ ಒಂದೊಂದು ಉಂಡೆನೂ ಒಂದೊಂದು ಉಂಡೆನೂ ಉಜ್ಜಿ ಉಜ್ಜಿ ಉಜ್ಜಿ ಆ ರೌಂಡ್ ಫಿನಿಷಿಂಗ್ ಬಂದಮೇಲೆ ನೀವು ಉಜ್ಜಿದ್ರೆ ನೀವು ಕೊಡುಬಳೆ ಚೆನ್ನಾಗಿ ಬರುತ್ತೆ. ಕೊಡುಬಳೆ ಚಕ್ಲಿ ಹಿಟ್ಟಿಗಿಂತ ಸ್ವಲ್ಪ ಟೈಟ್ ಇರಬೇಕು, ಗಟ್ಟಿ ಇರಬೇಕು. ಇನ್ನೇ ಸಾಕು, ನೋಡ್ಕೊಂಡು ಹಾಕತ್ತೆ
1: ನೋಡಿ ಸ್ನೇಹಿತರೆ. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಹಿಂಗೆ ಚೆನ್ನಾಗಿ ನಾದ್ದಷ್ಟು ಒಡೆದೋಗೋದು, ಸೀಳು ಬಿಡೋದು ಆ ಥರದ್ದೆಲ್ಲ ಆಗಲ್ಲ, ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ನೋಡಿ. ಚೆನ್ನಾಗಿ ನಾದ್ತಿದ್ದೀನಿ ಒಂದು 30-40 ಸೆಕೆಂಡ್ ಅಷ್ಟು. ಈಗ ಕೈ ಗಂಟಬಾರ್ದು, ಅಷ್ಟೇ ಕನ್ಸಿಸ್ಟೆನ್ಸಿ. ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿಟ್ಕೊಂಬೋಣ. ಇದನ್ನು 1 ನಿಂಬೆಹಣ್ಣು ಸೈಜ್ ಉಂಡೆಗಳು 23 ಉಂಡೆ ಇದೆ. ನೋಡೋಣ ಈಗ ಎಷ್ಟು ಕೊಡುಬಳೆ ಆಗುತ್ತೆ ನೋಡೋಣ. ಇದನ್ನು ಬಾಲ ಮಾಡಿ ಕೊಡುಬಳೆ ಮಾಡಬೇಕು. ಈಗ ಅಷ್ಟೊತ್ತಿಗೆ ಬಾಣ್ಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯಿಸ್ಕೊಂಬಿಡೋಣ.
0: ಇದರಲ್ಲಿ ಕೆಮಿಕಲ್ ಇಲ್ಲ, ವಿಟಮಿನ್ಸ್ ಫುಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಈ ಆಯಿಲನ್ನು ನಾನು ಉಪಯೋಗಿಸ್ತೇನೆ. ಒಂದೊಂದು ಕೊಡುಬಳೆ ನಾವು ಹೊರಿಸಬೇಕು. ಇದು ಮಾಡಬೇಕಾದ್ರೆ ಕ್ಲೀನಾಗಿ ಹಿಂಗೆ ಉಜ್ಜಿಬಿಟ್ಟು ನೀವು ಉಜ್ಜಿ ಉಜ್ಜಿ ಕೊಡಿ, ನಾವು ಹೊಸಿಯೋದು ಹೇಗೆ ಅಂತ ತೋರಿಸ್ತೀನಿ. ನಿಮ್ಗೆ ಜಾಸ್ತಿ ಅನ್ಸಿದ್ರೆ ಹಿಂಗೆ ಕಟ್ ಮಾಡ್ಕೊಳ್ಳಿ. ಮನೆಯಲ್ಲಿ ಒಂದು 2-3 ಜನ ಹೆಂಗಸರುಗಳಿದ್ರೆ ಬೇಗ ಮಾಡ್ಬೋದು. ಏನು ಇದೆಲ್ಲ ಏನು ಭಾಳ ದೊಡ್ಡ ಕೆಲಸ ಏನಿಲ್ಲ, ಒಂದು ರಾಕೆಟ್ ಸೈನ್ಸ್ ಏನಿಲ್ಲ, ಇಲ್ಲಿ ಯಾವ ದೊಡ್ಡ ಟೆಕ್ನಾಲಜಿ ಏನಿಲ್ಲ. ಮಾಡೋದನ್ನು ಶ್ರದ್ಧೆಯಿಂದ ಕ್ಲೀನಾಗಿ ಮಾಡಿ, ನೋಡ್ಕೊಂಡು ಮಾಡಿ ಕ್ಲೀನಾಗಿ. ನಿಮಗೆ ಮೈಂಡ್ಗೆ ಬರಬೇಕು, ಮನಸ್ಸಿಗೆ ಬರಬೇಕದು. ಆಮೇಲೆ ಕೊಡುಬಳೆ ಹಿಟ್ಟು ಯಾವಾಗಲೂ ಒಣಗಕ್ಕೆ ಬಿಡಬಾರ್ದು.
1: ಈಗ ಉಜ್ಜಿದ್ದೀವಿ, ಎಣ್ಣೆನೂ ಕಾದಿದೆ, ಹಾಕ್ಕೊಳ್ಳಿ. 25 ಕೊಡುಬಳೆ ಆಗಿದೆ ಇಷ್ಟೆಲ್ಲ ಹಾಕಿದ್ದಕ್ಕೆ.
0: ನನಗೆ ಬಹಳಷ್ಟು ಜನ ವಿನಯ್ ಫೋನ್ ಮಾಡಿ ಕೇಳ್ತಾರೆ, ಏನಂದ್ರೆ ಕೊಡುಬಳೆ ನಾವು ಮಾಡ್ತಾ ಇರ್ತೀವಿ ಬ್ಲಾಸ್ಟ್ ಆಗುತ್ತೆ, ನಿಪ್ಪಟ್ಟು ಮಾಡ್ತಾ ಇರ್ತೀವಿ ಬ್ಲಾಸ್ಟ್ ಆಗುತ್ತೆ.

0: ಆಗುತ್ತೆ, ಪಟ್ಟಂತ ಹಾರತ್ತೆ, ಮುಖಕ್ಕೆಲ್ಲ ಎಣ್ಣೆ ಸಿಡಿಯುತ್ತೆ ಸುಡುತ್ತೆ ಅಂತ ಅಂದ್ಬಿಟ್ಟು ಕೇಳಿದಿರ. ಅದು ಕಾರಣ ಏನಂತಂದರೆ ಒಳಗಡೆ ಪೋಕಲ್ ಬರಬಾರ್ದು. ಹಿಟ್ಟು ನಾವು ಉಜ್ಜುತ್ತೀವಲ್ಲ, ಒಳಗಡೆ ಗಾಳಿ ಸೇರ್ಕೊಂಡ್ರೆ ಅದು ಬ್ಲಾಸ್ಟ್ ಆಗುತ್ತೆ. ಹಾಗಾಗಿ ಗಾಳಿ ಸೇರದೇ ಇರೋಂಗೆ ನಾವು ಉಜ್ಕೋಬೇಕು ಯಾವಾಗಲೂ ಹಿಟ್ಟು.
1: ನೋಡಿ, ಒಂದು ಸ್ವಲ್ಪ ಹೊತ್ತು ನಾನು ಕೈಯೇ ಹಾಕಲಿಲ್ಲ, ಇವಾಗ ಸುಮ್ಮನೆ ಅಡಿಯಿಂದ ಸುಮ್ಮನೆ ಒಂದು ರೌಂಡು ನೋಡಿ.
0: ಯಾಕೆ ಕ್ರಿಸ್ಪಿ ಬರೋದಿಲ್ಲ? ನಾವು ಕೋಡುಬಳೆ ಮಾಡ್ತೀವಿ, ಚಕ್ಲಿ ಮಾಡ್ತೀವಿ, ಮುಚ್ಚೋರು ಮಾಡ್ತೀವಿ, ಏನು ಮಾಡಿದ್ರು ಕ್ರಿಸ್ಪಿ ಬರಲ್ವಲ್ಲ ಯಾಕೆ ಅಂತಂದರೆ, ನೀವು ಎಷ್ಟು ಮಟ್ಟಕ್ಕೆ ಸಾಟಿ ಕೊಡ್ತೀರಾ ಆಮೇಲೆ ಅಳತೆ ಪ್ರಮಾಣ ವ್ಯತ್ಯಾಸ ಮಾಡ್ಕೊಂಡ್ರು ನಿಮಗೆ ಸಾಟಿ ಬರಲ್ಲ. ಕಟಕ್ಲಾಯ್ತು ಅಂತಾರೆ, ಅದಕ್ಕೆ ನೀರು ಹಾಕಿ ಆಯಿತು, ಜಾಸ್ತಿ ನೀರು ಹಾಕ್ಕೊಂಡ್ವಿ ಅಂತಾರೆ. ನೀರು ಜಾಸ್ತಿ ಹಾಕ್ಕೊಂಡ್ರು ಕಟಕ್ಲಾಗುತ್ತೆ. ಹಿಟ್ಟು ಕಲಸೋವಾಗ ನೀರು ಜಾಸ್ತಿ ಹಾಕ್ಕೊಂಡ್ರೆ ಕಟಕ್ಲಾಗುತ್ತೆ, ಸಾಟಿ ಕಮ್ಮಿ ಆದರೆ ಕಟಕ್ಲಾಗುತ್ತೆ. ಆಮೇಲೆ ಕಾವು ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಟ್ರು ನೀವು ಕಟಕ್ಲಾಗುತ್ತೆ.
1: ಹೌದು,
0: ಮೀಡಿಯಂ ಫ್ಲೇಮಲ್ಲಿ ಅದಕ್ಕೆ ಎಲ್ಲ ತಿಂಡಿಗಳನ್ನಾಗಲಿ ಸ್ವೀಟ್ಗಳು ಅಷ್ಟೇ, ಯಾವ ಸ್ವೀಟ್ಗಳಿಗೂ ಜಾಸ್ತಿ ಕಾವು ಕೊಟ್ಕೊಳ್ಳಲ್ಲ. ಈ ಲಾಡು ಅಂಥದ್ದನ್ನು ಬಿಟ್ಟರೆ, ಲಾಡು ಪೇಣಿ ಚಿರೋಟಿ ಅಂಥದ್ದಕ್ಕೆ ಟೆಂಪ್ರೇಚರ್ ಬೇಕು ಅನ್ನೋದು ಬಿಟ್ಟರೆ, ಲಾಡುಗೇನೆ ಹಂಗಂತ ಟೆಂಪ್ರೇಚರ್ ಕಮ್ಮಿ ಬಿಟ್ಕೊಂಬಿಟ್ರೆ ಎಣ್ಣೆ ಕುಡಿದ್ಬಿಟ್ಟು ಪೂರ್ತಿ ಕಾಳೆ ಬರಲ್ಲ. ಅದು ಮೇನ್ ಎಣ್ಣೆ ನೋಡಲಿ, ಅಬ್ಸರ್ವ್ ಮಾಡ್ತಾ ಇದೆಯಾ, ಗುಳ್ಳೆ ನಿಲ್ಲಬೇಕು.
1: ಕರೆಕ್ಟ್,
0: ಗುಳ್ಳೆ ಕಮ್ಮಿ ಆದರೆ ಆಮೇಲೆ ಮುಳುಗಿದ್ದೆಲ್ಲ ಏಳುತ್ತೆ, ಎದ್ದೆದ್ದು ಬರುತ್ತೆ, ಆಗ ಕೊಡುಬಳೆ ಒಳ್ಳೆ ಬಣ್ಣ ಬಂದಿದೆ ಅಂತ ನೀನು ಕಲರಲ್ಲೂ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ ಎತ್ತು
1: ಚೆನ್ನಾಗಿ ಬಂದಿದೆ, ಹದವಾಗಿ ತೆಗೆದುಕೊಳ್ಳ.
0: ಆಮೇಲೆ ಇನ್ನೊಂದು ಗುಟ್ಟು ಹೇಳ, ಈ ಆರ್ಟಿಫಿಷಿಯಲ್ ಕಲರ್ಸ್ ಅಂದರೆ ಈ ಕಲರ್ ಹಾಕಿರೋ ಚಿಲ್ಲಿ ಪೌಡರ್ ತಂದರೆ ಚಿಲ್ಲಿ ಪೌಡ್ರಲ್ಲಿ ಆರ್ಟಿಫಿಷಿಯಲಾಗಿ ಬಣ್ಣ ಇರುತ್ತೆ. ಆ ಬಣ್ಣ ಅದೇ ಹಾಕಿ ನೀವು ಕೊಡುಬಳೆ ಇಟ್ಟು ಕಲಿಸಿದಾಗ ನಾವು ಅಷ್ಟು ಮಾಡ್ತೀವಿ, ಅಷ್ಟು ಕೆಂಪಕ್ಕೆ ಬರುತ್ತೆ. ಇದು ಕೆಂಪಕ್ಕೆ ಬಂದಿಲ್ಲ ಅಂದರೆ ನಾವು ಚಿಲ್ಲಿ ಪೌಡ್ರ್ ಯೂಸ್ ಮಾಡಿ, ಮೆಣಸಿನ್ಕಾಯಿನೇ ಮೇಯ್ನ್ ಅದನ್ನೇ, ಮೆಣಸಿನ್ಕಾಯಿನೇ ಹಾಕೋದ್ರಿಂದ ನಿನಗೆ ಕೆಂಪು ಬರಲ್ಲ ಕೊಡುಬಳೆ, ಹೊಂಬಣ್ಣ ಬರುತ್ತೆ.
1: ನೋಡಿ, ಅದೇ ಕೊಡುಬಳೆ ಹಿಟ್ಟನ್ನ ಈ ಥರ ತಟ್ಟಿಬಿಟ್ಟು ನಿಪ್ಪಟ್ ಥರ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಕೊಡುಬಳೆ ನಿಪ್ಪಟ್ ಎರಡು ಒಂದೇ ಹಿಟ್ಟಲ್ಲಿ ರೆಡಿ ಆಯಿತು.
2: ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ಕೋಡ್ಬಳೆಯನ್ನ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಜೊತೆಗೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ, ಟಿಪ್ಸ್ಗಳನ್ನ ಕೊಡುವುದರ ಮೂಲಕ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ವಿನಯ್ ಸರ್ ಅವರು, ಜೊತೆಗೆ ಅವರ ತಂದೆಯವರು. ಇವೇ ಸಾಮಗ್ರಿಗಳನ್ನ ಬಳಸ್ಕೊಂಡು ನಿಪ್ಪಟ್ಟು ಕೂಡ ಮಾಡ್ಬೋದು ಅನ್ನೋದನ್ನ ಹೇಳಿದ್ರು ಸ್ನೇಹಿತರೆ. ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಕರಿಬೇವು, ಕೊಬ್ಬರಿ, ಹುರುಗಡಲೆ, ಹಿಂಗು, ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಬ್ಯಾಡ್ಗಿ ಮೆಣಸಿನಕಾಯಿ, ಫ್ರೈ ಮಾಡ್ಕೊಳ್ಲಿಕ್ಕೆ ಎಣ್ಣೆ, ಇಷ್ಟೆಲ್ಲ ಸಾಮಗ್ರಿಗಳನ್ನು ಬಳಸ್ಕೊಂಡು ರುಚಿ ರುಚಿಯಾದಂಥ ಗರಿಗರಿಯಾದ ಕೋಡ್ಬಳೆಯನ್ನು ಮಾಡಿ ತೋರಿಸಿದ್ರು. ಕೋಡ್ಬಳೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಮಾಡುವುದರ ಮುಖಾಂತರ ತಿಳಿಸ್ಕೊಟ್ರು. ಇದರೊಟ್ಟಿಗೆ ಮತ್ತೊಂದು ಸ್ಪೆಷಲ್ ಕುರುಕಲು ತಿಂಡೆ ಆದ ಚಕ್ಲಿ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಬೆಣ್ಣೆ ಚಕ್ಲಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಹೆಂಗಮ್ಮ ಮಲ್ಗೆ ಮಾರು,
4: ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತ ನಿಂತವ?
3: ಇದೇನೆ ಹೊಸ್ತ ಕೇಳ್ತಿದ್ಯಾ, ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
4: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ, ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 rupees. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ RVR ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಕೋಡ್ಬಳೆಯನ್ನು ಹೇಗೆ ಮಾಡ್ಕೊಳ್ಬೇಕು, ಕೋಡ್ಬಳೆ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಮಾಡುವುದರ ಮುಖಾಂತರ. ಇದರೊಟ್ಟಿಗೆ ಮತ್ತೊಂದು ಸ್ಪೆಷಲ್ ರೆಸಿಪಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ, ಅದೇ ಬೆಣ್ಣೆ ಚಕ್ಲಿ. ಸೊ ಬೆಣ್ಣೆ ಚಕ್ಲಿ ಅಂದರೆ ಬೆಣ್ಣೆನ ಉಪಯೋಗ ಮಾಡ್ಕೊಂಡು ಮಾಡ್ತಾರಾ ಅಥವಾ ಹೇಗೆ ಮಾಡ್ತಾರೆ ಅನ್ನೋದನ್ನು ಅವರಿಂದಲೇ ಕೇಳೋಣ.
1: ಸ್ನೇಹಿತರೆ, ಚಕ್ಲಿ ಮಾಡೋದಕ್ಕೆ ಚಕ್ಲಿ

0: ಹಿಟ್ಟು ಮೊದಲು ತಯಾರು ಮಾಡ್ಕೋಬೇಕು. ಚಕ್ಕಲಿ ಹಿಟ್ಟಿಗೆ ನೋಡಿ, 1 ಕಪ್ ಉದ್ದಿನ ಬೇಳೆ, 4 ಕಪ್ಪು ಅಕ್ಕಿ, ಅಕ್ಕಿ ಇದು 5-6 ಇಂಟು ಅಕ್ಕಿ ತೊಗೊಂಡಿದ್ದೀವಿ. ಇದನ್ನು ಚೆನ್ನಾಗಿ ತೊಳೆದು 1 ಅವರು ನೆನೆಸಿಟ್ಟು ಅದನ್ನು ನೀಟಾಗಿ ಎಲ್ಲ ಬಸ್ತು ಅದನ್ನು ಈ ನೆರಳಲ್ಲಿ ಒಂದು ಪಂಚೆಲ್ಲೋ ಬಟ್ಟೆ ಮೇಲೋ ಎಲ್ಲರ ಆರಾಕಿ ಅದು ಚೆನ್ನಾಗಿ ನೆರಳಲ್ಲೇ ಆರಿಸ್ಬೇಕು. ಹಂಗೆ ಆರಾಕಿ ನೋಡಿ ತಂದಿದ್ದೀವಿ. ಇವಾಗ ಚಕ್ಲಿ ಶುರು ಮಾಡೋಣ. 1 ಕಪ್ ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ. 150 ಗ್ರಾಮ್ 1 ಕಪ್ಪು ಅಂದರೆ
1: ಹೊಂಬಣ್ಣ ಬರತಕ್ಕ ಹುರಿಬೇಕು.
0: ಓಕೆ,
1: ಇದು ಲೆಕ್ಕ ಏನಂತ ಅಂದರೆ 1 ಸೇರು ಅಕ್ಕಿಗೆ 1 ಪಾವು ಉದ್ದಿನ ಬೇಳೆ ಲೆಕ್ಕ, ಅದು ಪ್ರಮಾಣ. ನೀವು ಯಾವ ಗ್ಲಾಸಲ್ಲಿ ತೊಗೊಂಡ್ರೆ 4 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 1 ಗ್ಲಾಸ್ ಉದ್ದಿನ ಬೇಳೆ. ನಾರ್ಮಲಿ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ ಅಕ್ಕಿ ತೊಳೆದ ಒಣಗಾಕಲ್ಲ, ಯಾವುದೋ ಅಕ್ಕಿ ತಂದಾಕ್ತಾರೆ, ರೇಷನ್ ಅಕ್ಕಿನಲ್ಲಿ ಮಾಡೋಕ್ಕೆ ಹೋಗ್ತಾರೆ, ಅಥವಾ ಊಟದ ಅಕ್ಕಿ ಅಯ್ಯೋ ಇದು ಈ ಸೋಲಾ ಮಸೂರಿ ಆ ರೀತಿ ಅಕ್ಕಿಗಳಲ್ಲಿ ಮಾಡ್ತಾರೆ. ಅದಕ್ಕೆಲ್ಲ ಪ್ರತಿಯೊಂದಕ್ಕೂ ಇಂಥ ಪದಾರ್ಥಕ್ಕೆ ಇಂಥ ಅಕ್ಕಿ ಅಂತ ಇದೆ. ಇಂಥ ಉದ್ದಿನ ಬೇಳೆ ಇಂಥ ಅಕ್ಕಿ ಅಂತ ಇದೆ. ಜಹಾಂಗೀರ್ ಮಾಡೋದಕ್ಕೆ ಜಹಾಂಗೀರ್ ಬೇಳೆನೇ ಬೇಕು. ಆ ಉದ್ದಿನ ಬೇಳೆ ಸೂಪರ್ ಕ್ವಾಲಿಟಿ ಹಾಕಿದ್ರೆ ಪದಾರ್ಥ ಚೆನ್ನಾಗಿ ಬರುತ್ತೆ. ನಾವು ಯಾವುದೋ ಪದಾರ್ಥಕ್ಕೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇದೆ ಅದರಲ್ಲಿ ಮಾಡೋಣ ಅಂತ ಮಾಡಿದ್ರೆ ಚೆನ್ನಾಗಾಗಲ್ಲ. ಹಾಂ, ಹೀಗಾಗಿದೆ. ಈಗ ಸಾಕು, ಈ ಬಣ್ಣ ಸಾಕು. ಈಗ 4 ಅಕ್ಕಿ,
0: 4 ಕಪ್ಪು ಅಕ್ಕಿ, 5-6 ಇಂಟು ಅಕ್ಕಿ ಹಾಕಿದ್ದೀನಿ. ಈಗ 1 ಕಪ್ ಉದ್ದಿನ ಬೆಳಗ್ಗೆ.
1: ಆ ಉದ್ದಿನ ಬೆಳೆ ಕಾವಿಗೆ ಆಗುತ್ತೆ ಅಕ್ಕಿನೂ.
0: ಹೌದು,
1: ಇನ್ನು ಕೈಯಲ್ಲಿ ಹಿಡಿದ್ರೆ ಆ ಬಿಸಿ ನಿನಗೆ ಹಿಡಿಬೇಕು.
0: ಓಕೆ,
1: ಹಿಂಗೆ ಮುಸ್ತಿ ಹಿಡಿಬೇಕು, ಮುಸ್ತಿ ಹಿಡಿಬೇಕು.
0: ಫುಲ್ ಬಿಸಿ ಇದೆ.
1: ಹಾಂ, ಇನ್ನೊಂದು ಚೂರು ಹಾಕಿ. ತುಂಬ ಹುರಿದ್ರು ಚೆನ್ನಾಗಾಗಲ್ಲ.
0: ಓಕೆ,
1: ಅಕ್ಕಿ ಹಾಕಿದ ಮೇಲೆ ಜಾಸ್ತಿ ಹುರಿಬಾರ್ದು, ಆ ತೇವಾಂಶ ಹೋಗಬೇಕು.
0: ಓಕೆ,
1: ಆಫ್ ಮಾಡಿ, ಆಫ್ ಮಾಡಿ.
0: ಸಾಕು, ಸ್ಟೌ ಆಫ್ ಮಾಡಿದ್ದೀವಿ. ಈಗ ಉದ್ದಿನ ಬೇಳೆ ಕಾವಲೇ, ಆ ಬಾಣಲಿ ಇರೋ ಕಾವಲೇ, ಸುಮ್ಮನೆ ಒಂಚೂರು ಒಂದು ಸ್ವಲ್ಪ ಹಿಂಗೆ ಮಾಡ್ಕೊಂಡ್ರೆ ಸಾಕು, ಸ್ಟೌ ಆಫ್ ಮಾಡಿ. ಅದೇ ಸಾಕಾಗುತ್ತೆ, ಸುಮ್ಮನೆ ಹಸಿ ಇದು ಹೋಗಬೇಕು ಅಂತ. ಜಾಸ್ತಿ ಹುರಿದ್ರೂ ಚೆನ್ನಾಗಾಗಲ್ಲ ಅಂತ ಹೇಳಿದ್ದಾರೆ ನೋಡಿ. ಹೇಗಾಗಿದೆ
1: ಸಾಕು.
0: ಈಗ ಒಂದು ತಟ್ಟೆಗೆ ಹಾಕಿ ಆರಾಕೊಂಬಿಡೋಣ,
1: ಒಂದು ಬೇಸನ್ಗೆ ಹಾಕಿ ಆರಾಕೊಂಬಿಡೋಣ.
0: ಹಾಂ ಸ್ನೇಹಿತರೆ, ಹುರಿದಂಥ ಚಕ್ಲಿ ಹಿಟ್ಟನ್ನ ಮಿಕ್ಸಿಲಿ ಪೌಡ್ರ್ ಮಾಡಿ, ಪೌಡ್ರ್ ಆದಮೇಲೆ ಚೆನ್ನಾಗಿ ಒಂದ್ರಿ ಆಡಿ ತೊಗೊಂಬಂದಿದ್ದೀವಿ. 4 ಕಪ್ ಆಗಿದೆ ನೋಡಿ, 4 ಕಪ್ಪು ಹಿಟ್ಟಾಗಿದೆ. ಇವಾಗ ಇದನ್ನು ಸಾಟಿ ಕೊಟ್ಟು ಎಣ್ಣೆಯಲ್ಲಿ ಕರಿದ್ಬಿಡೋಣ ನೋಡಿ. ಈಗ 4 ಕಪ್ಪು ಅಕ್ಕಿ ಹಿಟ್ಟು, 1, 2, 3, 4 ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬಿಳಿಯೆಳ್ಳು, 1 ಟೇಬಲ್ ಸ್ಪೂನಷ್ಟು ಬಿಳಿಯೆಳ್ಳು. ಸ್ನೇಹಿತರೆ, ಈಗ ನಾವು ಮಾಡ್ತಿರೋದು ಬೆಣ್ಣೆ ಚಕ್ಲಿ ಅಲ್ವಾ, ಅದಕ್ಕೋಸ್ಕರ ಬೆಣ್ಣೆ ಉಪಯೋಗಿಸ್ತಾ ಇದ್ದೀವಿ ಸಾಟಿಗೆ ನೋಡಿ. 4 ಕಪ್ ಹಿಟ್ಟಿಗೆ 1/2 ಕಪ್ ಬೆಣ್ಣೆ.
1: 1/2 ಕಪ್ ಬೆಣ್ಣೆ
0: 1/2 ಕಪ್ಪು ಬೆಣ್ಣೆನ 2 ಟೇಬಲ್ ಸ್ಪೂನಷ್ಟು.
1: ನೀವು ಸಾಟಿ ಕೊಡ್ತೀಯಲ್ಲ, ಹಿಂಗೆ ಹಿಡಿದ್ರೆ ಹಿಟ್ಟನ್ನ ನೀರು ಹಾಕಕ್ಕೆ ಮುಂಚೆ,
0: ಹೌದು,
1: ಆ ಉಂಡೆ ಹಾಕಿ ಬರಬೇಕು.
0: ಹೌದು, ಸ್ವಲ್ಪ ಇಂಗು ಇದನ್ನ ಈಗ ಕಲಿಸ್ಕೊಂಬೋಣ. ಚೆನ್ನಾಗಿ ನಾದ್ದಂಗೆ ಚೆನ್ನಾಗಿ ಬರುತ್ತೆ ಚಕ್ಲಿ ಅನ್ನೋದಕ್ಕೋಸ್ಕರ ಹಾಗೆ ಹಾಕಿ ಕಲಿಸ್ಕೊಂಡ್ರೆ ಒಳ್ಳೆಯದು. 1.5 ನಿಮಿಷ ನಿಧಾನ ಆದ್ರೂ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಕಲಿಸ್ಕೊಂಡು
1: ಬೆಣ್ಣೆನೇ ಹಾಕಬೇಕು ಅಂತ ಇಲ್ಲ, ಇಲ್ಲಾಂದರೆ ಎಣ್ಣೆ ಬಿಸಿ, ಇದು ಎಣ್ಣೆನ ಬಿಸಿ ಮಾಡಿ.
0: ಓಕೆ,
1: ಇದೇ ಅಳತೆ
0: ಸೇಮ್ ಅಳತೆ,
1: ಅಳತೆ ವ್ಯತ್ಯಾಸ ಮಾಡಬಾರ್ದು, ಇದೇ ಅಳತೆ.
0: ಓಕೆ, ರೀಫೈಂಡ್ ಆಯಿಲು ಹಾಕೋಬೋದು.
1: ಹಾಂ, ಸನ್ಪ್ಯೂರ್ ಆಯಿಲ್ನು ನಾವು ಉಪಯೋಗಿಸ್ಬೋದು.
0: ಒಳ್ಳೆ ಗಮ್ ಅಂತಿದೆ ಚಕ್ಲಿ ಹಿಟ್ಟೆ, ಗಮ್ ಅಂತ ಇದೆ ನೋಡಿ. ಇದು ಹಿಂಗೆ ಬಿಗಿ ಹಿಡಿದ್ರೆ
1: ಆ ರೀತಿ ಬರಬೇಕು. ನೀ ಯಾವ ಶೇಪಲ್ಲಿ ಹಿಡಿತೀಯ ಆ ಶೇಪಲ್ಲಿ, ಈಗ ಸೌಟ್ಗೆ ಹಾಕೊಂಬಿಟ್ಟು ನೀ ಪ್ರೆಸ್ ಮಾಡಿದ್ರೆ ಅದೇ ರೀತಿ ಬರಬೇಕು.
0: ಬರಬೇಕು, ಚೆನ್ನಾಗಾಗಿದೆ. ಈಗ ಸಾಟಿ ಕಾಕ್ತಿದೆ, ಈಗ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಬೋಣ.
1: ನಿಮಗೆ ಮುಳ್ಳು ಮುಳ್ಳು ಬರಬೇಕು ಅಂದ್ರೆ ನೀರು ಸ್ವಲ್ಪ ಕಮ್ಮಿ ಇರಬೇಕು,
0: ಗಟ್ಟಿ ಇರಬೇಕು,
1: ಹಿಟ್ಟು ಗಟ್ಟಿ ಇರಬೇಕು. ನೀರಾದರೆ ಏನಾಗುತ್ತೆ, ಚಕ್ಲಿ ಕಟಕ್ಲಾಗುತ್ತೆ,
0: ಕಟಕ್ಲಾಗುತ್ತೆ, ಗಟ್ಟಿಯಾಗಿ ಕಲಿಸ್ಕೊಂಬೋಣ.
1: ಇದು ಕೋಡ್ಬಳೆ ಹಿಟ್ಟಷ್ಟು ಗಟ್ಟಿ ಇರಬಾರ್ದು,
0: ಅಷ್ಟು ಇರಬಾರ್ದು.
1: ಅಂದರೆ ಹಿಂಡಕ್ಕೆ ಬರಬೇಕು ನೀನು, ಈ ಮಿಷನ್ ಇರಲಿ, ಚಕ್ಲಿ ಒತ್ತೋ ಮಿಷನ್ ಇದೆಯಲ್ಲ, ಅದರಲ್ಲಿ ಹಿಂಡಲ್ಲಿ ಹಿಂಡಬೇಕು. ಹಿಟ್ಟಲ್ಲಿ ನೀರಂಶ ಕಾಣಬಾರ್ದು, ಹಿಟ್ಟಲ್ಲಾಗಲಿ ಇದು ಯಾವುದು ಬೇಸನ್ನಲ್ಲಾಗಲಿ,
0: ಎಳ್ಕೋಬೇಕು
1: ನೀರು ಪೂರ್ತಿ ಎಳ್ಕೋಬೇಕು.
0: ಚೆನ್ನಾಗಿ ಥರ ನಾದಿ ಚೆನ್ನಾಗಿ ಉಜ್ಜಿಕೊಂಡ್ರೆ ನಿಮಗೆ ಚಕ್ಲಿ ಎಣ್ಣೆಗೆ ಹಾಕಿದಾಗ ಒಡೆದೋಗೋದು ಆಮೇಲೆ ಸಿಡಿಯೋದು ಆ ಥರದ್ದೆಲ್ಲ ಏನೂ ಆಗಲ್ಲ, ಭಾಳ ನೀಟಾಗಿ ಬರುತ್ತೆ ಚಕ್ಲಿ ಗರಿಗರಿಯಾಗಿ. ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದೀವಿ, ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡ.
1: ಯಾಕೆಂದರೆ ಏರ್ ಗ್ಯಾಪ್ ಅದರ ಒಳಗಡೆ ನಿಮಗೆ ಹಿಂದೆ ಕೋಡ್ಬಳೆ ಕೇಳಿದ್ರಲ್ಲ ಪ್ರಶ್ನೆ, ಆ ರೀತಿ ಹೊಡೆಯುತ್ತೆ, ಏರ್ ಗ್ಯಾಪ್ ಆಗಬಾರ್ದು. ತಗೊಂಡ್ರಿ,
0: ಒಂದು ಒಳ್ಳೆ 4 ಚಕ್ಲಿ ಬರುತ್ತೆ. ಈ ಮುಳುಗಿರೋದೆಲ್ಲ ಆಗಿದೆ ಅಂತ ಚಕ್ಲಿ ನೋಡಿ, ಮುಳುಗಿದೆ ಅದೆರಡು ಆಗಿದೆ ಅಂತ, ಅದನ್ನು ತೆಗೆದುಬಿಡೋಣ. ಬೆಂದಿದೆ ಅಂತ ಮುಳುಗ್ದಂಗೆ ತೆಗೆದುಬಿಡೋದು. ಸ್ನೇಹಿತರೆ ನೋಡಿ, ಫಸ್ಟ್ ಟೈಮೇ ಮಾಡಬೇಕಾದ್ರೆ ನಮಗೂ ಏನು ಈ ಥರ ಚಕ್ಲಿ ಸುತ್ತೋದೆಲ್ಲ ನಮಗೂ ಗೊತ್ತಿರಲಿಲ್ಲ, ಮಾಮೂಲಿ ಮಾಡ್ತಾ ಕಲ್ತಿರೋದು. ನೀವು ಅಷ್ಟೇ, ಇವಾಗ ಏನು ಶೇಪ್ ಬರಲಿಲ್ಲ ಅಂದರೆ ಏನು ತಲೆಗೆರ್ಸ್ಕೊಳಕ್ಕೆ ಹೋಗ್ಬಿಡಿ, ಮಾಡಿ ಹಂಗೆ ಒತ್ಬಿಟ್ಟು ಹಾಕಿ ಮಾಡ್ತಾ ಇರಿ.
1: ಶೇಪ್ ಬರದೇ ಹೋದ್ರೂ ಪರವಾಗಿಲ್ಲ, ವಿನೇ ತಿನ್ನಕ್ಕೆ ಸಿಗುತ್ತಲ್ಲ ತಿನ್ನಕ್ಕೆ.
0: ಇವಾಗ ಶೇಪ್ ಬಂದರೆ ಚಕ್ಲಿ, ಇಲ್ಲ ಅಂದರೆ ಬೆಣ್ಣೆ ಮುರ್ಕ, ಅದೇನೆ
1: ಅಷ್ಟೇ.
0: ಏನು ತಲೆಗೆಡ್ಸ್ಕೊಳ್ಳೋ ಅಂತ
1: ಈಗ ನೀವು ಏನೇ

0: ಮಾಡಿದ್ರು ಏನೇ ಶೇಪ್ ಮಾಡಿದ್ರು ತಿನ್ನೋವಾಗ ಹೆಂಗೆ ತಿನ್ನಬೇಕು, ಮುರ್ಕೊಂಡೇ ತಿನ್ನಬೇಕು. ಹಾಗಾಗಿ ನೀವೇನು ತಲೆ ಕೆಡಿಸ್ಕೊಬೇಡಿ, ಚೆನ್ನಾಗಿ ಬರುತ್ತೆ
1: ನೋಡಿ. ಚಕ್ಲಿ ಆಗಿದೆ, ಜೋಡಿಸ್ಕೋಣ.
2: ಸ್ನೇಹಿತರೆ, ಗರಿ ಗರಿ ಆದಂತಹ ಬೆಣ್ಣೆ ಚಕ್ಲಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಅಲ್ವಾ. ಸೊ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ವಿನಯ್ ಸರ್ ಅವರು ಜೊತೆಗೆ ಅವರ ತಂದೆಯವರು ಇಬ್ಬರು ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಸಾಂಪ್ರದಾಯಿಕವಾಗಿ ವಿನಯ್ ಸರ್ ಅವರು ಅವ್ರ ತಂದೆಯಿಂದ ತಿಳ್ಕೊಂಡಿದ್ದಾರೆ, ಅವರ ತಂದೆಯವರು ಅವರ ಅಮ್ಮನಿಂದ ಅವರ ಅಜ್ಜಿಯಿಂದ ತಿಳ್ಕೊಂಡು ಮಾಡಿ ತೋರಿಸಿದ್ದಾರೆ. ಸೊ ಹೀಗೆ ಅಲ್ವಾ ನಮ್ಮ ಹಿರಿಯರು ಮಾಡಿದಂತಹ ಕೆಲವು ಸಾಂಪ್ರದಾಯಿಕ ತಿಂಡಿ ತಿನಿಸುಗಳು ಈ ರೀತಿಯಲ್ಲಿ ಒಬ್ಬರಿಂದ ಒಬ್ಬರು ಕಲಿತು ಎಲ್ರಿಗೂ ಕೂಡ ತಿಳಿಸ್ತಾ ಇದ್ದಾರೆ ವಿನಯ್ ಶ್ರೀನಿವಾಸ್ ಸರ್ ಅವರು. ನೀವು ಕೂಡ ಮನೇಲಿ ಈ ರೀತಿಯಲ್ಲಿ ಚಕ್ಲಿ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ದಿನ ವಿನಯ್ ಶ್ರೀನಿವಾಸ್ ಸರ್ ಅವರು ಮತ್ತು ಅವರ ತಂದೆಯವರು ಮಾಡುವುದರ ಮುಖಾಂತರ ತಿಳಿಸಿಕೊಟ್ಟಂತಹ ಕೋಡ್ಬಳೆ ಮತ್ತು ಬೆಣ್ಣೆ ಚಕ್ಲಿ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ವಿನಯ್ ಸರ್ ಅವರಿಗೆ ಮತ್ತು ಅವರ ತಂದೆಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಮ್ಮ ಇದು, ರೂಮ್ ತುಂಬಾ ಕಸ ಹೊಡೆಸ್ಕೊಂಡಿದ್ಯಲ್ಲಮ್ಮ.
4: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
3: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
4: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
3: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನು ಕಡಿಮೆ ಮಾಡ್ಬೋದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
4: ಸರಿಯಪ್ಪ.
5: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
6: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-309-0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಗಣಪತಿ ಪೆಂಡಾಲು ಎಂದರೆ ಕಣ್ಣಿಗೆ ರಾಚುವ ಬಂಟಿಂಗ್ಸ್, ಆಕಾಶ ಎತ್ತರದ ಗಣಮುಖನ ಮೂರ್ತಿ, ಆಕರ್ಷಕ ಪರದೆಗಳು, ಹಣ್ಣುಗಳಿಂದ ಆವೃತವಾದ ಅಲಂಕಾರ, ಭರ್ಜರಿ ಹಾಡು. ಆದರೆ ಶಿವಮೊಗ್ಗ ನಗರದ APMCಯಲ್ಲಿರುವ ಗಣಪತಿ ಹಾಗಲ್ಲ. APMC ವಿನಾಯಕ ಗೆಳೆಯರ ಬಳಗದಿಂದ ಪುಸ್ತಕಗಳನ್ನೇ ಪ್ರಧಾನವಾಗಿಟ್ಟುಕೊಂಡು ಅಲಂಕಾರ ಮಾಡಲಾಗಿದೆ. ಸುಮಾರು 7,000-8,000 ಪುಸ್ತಕಗಳನ್ನು ಇಲ್ಲಿ ಬಳಸಲಾಗಿದೆ. ಜತೆಗೆ 100+ ಶಾಲಾ ಬ್ಯಾಗ್ಗಳು, ಜಾಮೆಟ್ರಿ ಬಾಕ್ಸ್, ರಬ್ಬರ್ಗಳು, ಪೆನ್ಸಿಲ್, ಬಳಪದ ಬಾಕ್ಸ್ಗಳು, ಸ್ಲೇಟ್ಗಳು, ಹೀಗೆ ವಿವಿಧ ಸಾಮಗ್ರಿಗಳನ್ನು ಬಳಸಿ ಅಲಂಕರಿಸಲಾಗಿತ್ತು. ವಿಶೇಷವೆಂದರೆ ಬಳಗದಿಂದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಸ್ವಾತಂತ್ರ್ಯ ಹೋರಾಟಗಾರರು, ಹೀಗೆ ವಿವಿಧ ಪುಸ್ತಕಗಳನ್ನು ಮುದ್ರಿಸಿ ಅವುಗಳನ್ನು ಅಲಂಕಾರಕ್ಕಾಗಿ ಬಳಸಲಾಗಿದೆ. ಬೆಂಗಳೂರಿನಿಂದ ಕಾರ್ಮಿಕರನ್ನು ಕರೆಸಿ ಅಂದಾಜು 20 ಲಕ್ಷ ರೂ ವೆಚ್ಚದಲ್ಲಿ ಗಣಪತಿ ಪೆಂಡಾಲನ್ನು ಅಲಂಕರಿಸಲಾಗಿದೆ. ಇಲ್ಲಿ ಬಳಸಿರುವ ಪುಸ್ತಕ ಮತ್ತು ಸಾಮಗ್ರಿಗಳನ್ನು ಶಿವಮೊಗ್ಗ ನಗರದಲ್ಲಿರುವ ಸರ್ಕಾರಿ ಶಾಲೆಗಳಿಗೆ ವಿತರಿಸಲಾಗುವುದು. ಈ ಮೂಲಕ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. ಕಳೆದ 4 ವರ್ಷಗಳಿಂದ ಬಳಗದಿಂದ ಗಣಪತಿಯನ್ನು ಪ್ರತಿಷ್ಠಾಪಿಸುತ್ತಾ ಬರಲಾಗುತ್ತಿದೆ. ಮೊದಲ ವರ್ಷ ಸರಳ ಪೆಂಡಾಲು ನಿರ್ಮಿಸಿ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು. 2ನೇ ವರ್ಷದಲ್ಲಿ ಹಣ್ಣುಗಳನ್ನು ಬಳಸಿ ಅಲಂಕರಿಸಲಾಗಿತ್ತು. ಆದರೆ ವಿಸರ್ಜನೆಯ ಹೊತ್ತಿಗೆ ಅವುಗಳು ಪೂರ್ಣ ಪ್ರಮಾಣದಲ್ಲಿ ಹಾಳಾಗಿದ್ದವು. ಯಾರಿಗೂ ವಿತರಣೆ ಸಹ ಮಾಡಲು ಸಾಧ್ಯವಾಗಿರಲಿಲ್ಲ. ಇದನ್ನು ಮನಗಂಡು ಪ್ರತಿ ವರ್ಷ ಸಾರ್ವಜನಿಕರಿಗೆ ಅನುಕೂಲವಾಗಬಲ್ಲ ವಸ್ತುಗಳನ್ನು ಬಳಸಬೇಕೆಂದು ನಿರ್ಣಯಿಸಲಾಯಿತು. ಕಳೆದ ವರ್ಷ ಕ್ರೀಡಾ ಸಾಮಗ್ರಿಗಳನ್ನು ಬಳಸಿ ಅಲಂಕಾರ ಮಾಡಲಾಗಿತ್ತು. ಅವುಗಳನ್ನು ಸಹ ಸರ್ಕಾರಿ ಶಾಲೆಗಳಿಗೆ ನೀಡಲಾಗಿತ್ತು. ಮುಂದಿನ ವಿವರ. ಮಲೆನಾಡು ಜಿಲ್ಲೆಯಲ್ಲಿ ಗಣೇಶ ಚತುರ್ಥಿಯನ್ನು ಸಡಗರ, ಸಂಭ್ರಮ ಹಾಗೂ ಶ್ರದ್ಧಾಭಕ್ತಿಗಳಿಂದ ಆಚರಿಸಲಾಗಿದೆ. ಮಲೆನಾಡಿನಾದ್ಯಂತ ವಿಘ್ನ ನಿವಾರಕನ ಪೂಜೆ ಪುನಸ್ಕಾರಗಳು ವಿಜೃಂಭಣೆಯಿಂದ ನೆರವೇರಿವೆ. ಮನೆಗಳಲ್ಲಿ ಮುಂಜಾನೆಯಿಂದಲೇ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು. ಮನೆಗಳನ್ನು ತಳಿರು ತೋರಣ, ಬಾಳೆಕಂದಿನಿಂದ ಸಿಂಗರಿಸಿದ್ದರು. ಸಾಂಪ್ರದಾಯಿಕ ಉಡುಪು ತೊಟ್ಟು, ಗಣಪತಿಗೆ ಪ್ರಿಯವಾದ ಕಡುಬು, ಮೋದಕ, ಪಾಯಸ ಸೇರಿದಂತೆ ಬಗೆ ಬಗೆಯ ಸಿಹಿ ತಿಂಡಿಗಳನ್ನು ತಯಾರಿಸಿ ನೈವೇದ್ಯ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಶಿವಮೊಗ್ಗ ನಗರದ ಹಲವು ಕಡೆಗಳಲ್ಲಿ ಗಣೇಶ ಪ್ರತಿಷ್ಠಾಪನಾ ಮಂಡಳಿಗಳು, ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳು ವಿಭಿನ್ನ ಹಾಗೂ ವಿಶಿಷ್ಟ ಪರಿಕಲ್ಪನೆಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿವೆ. ಎಪಿಎಂಸಿ ವಿನಾಯಕ ಗೆಳೆಯರ ಬಳಗದಿಂದ ಈ ಬಾರಿ ಪುಸ್ತಕ ಗಣಪನನ್ನು ಪ್ರತಿಷ್ಠಾಪಿಸಲಾಗಿದೆ. ದತ್ತಾತ್ರೇಯ ಅವತಾರಿ ಗಣಪ, ಪಂಚಮುಖಿ ಗಣಪ, ಪುರಿ ಜಗನ್ನಾಥ ದೇವಸ್ಥಾನದ ಥೀಮ್ನಲ್ಲಿ ಗಣಪ ಸೇರಿದಂತೆ ವಿವಿಧ ಪರಿಕಲ್ಪನೆಯಲ್ಲಿನ ಗಣಪನನ್ನು ಶಿವಮೊಗ್ಗ ನಗರದ ಹಲವು ಭಾಗಗಳಲ್ಲಿ ವಿಶಿಷ್ಟ ಪೆಂಡಾಲ್ಗಳಲ್ಲಿ ನಿರ್ಮಿಸಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಪ್ರತಿಷ್ಠಾಪಿಸಲಾಗಿದೆ. ಜತೆಗೆ ಸಂಜೆಯ ನಂತರ ಗಣಪತಿ ಪೆಂಡಾಲ್ಗಳಲ್ಲಿ ಸುಗಮ ಸಂಗೀತ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಹಿಂದೂ ಸಂಘಟನಾ ಮಹಾಮಂಡಳದಿಂದ ಶಿವಮೊಗ್ಗ ನಗರದ ಕೋಟೆ ಶ್ರೀ ಪಾರ್ವತಿ ಭೀಮೇಶ್ವರ ದೇವಸ್ಥಾನದಲ್ಲಿ ಹಿಂದೂ ಮಹಾಸಭಾ ಗಣೇಶನನ್ನು ಪ್ರತಿಷ್ಠಾಪಿಸಲಾಯಿತು. ಶಿವಮೊಗ್ಗ ನಗರದ ಕುಂಬರಬೀದಿಯ ಗಣೇಶ ಅವರು ಮೂರ್ತಿಯನ್ನು ಸಿದ್ಧಪಡಿಸಿದ್ದಾರೆ. ಅವರ ಮನೆಯಿಂದ ಮಂಗಳವಾದ್ಯಗಳ ಜತೆ ದೇವಸ್ಥಾನಕ್ಕೆ ಆಗಮಿಸಿದ ಗಣಪನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮೆರವಣಿಗೆಯಲ್ಲಿ ಶಾಸಕ ಎಸ್ಎನ್ ಚನ್ನಬಸಪ್ಪ, ಮಹಾಮಂಡಳದ ಅಧ್ಯಕ್ಷ ಸರಾಫ್ ಶ್ರೀಧರ್ ರಾವ್ ಸೇರಿದಂತೆ ಮತ್ತಿತರರಿದ್ದರು. ಮುಂದಿನ ವಿವರ. ಪ್ರಜಾಪ್ರಭುತ್ವ ಎಂದರೆ ಕೇವಲ ಮತ ಚಲಾಯಿಸುವುದಲ್ಲ, ಪ್ರತಿಯೊಬ್ಬ ನಾಗರಿಕನೂ ತನ್ನ ಹಕ್ಕುಗಳನ್ನು ಅರಿತುಕೊಳ್ಳುವುದು ಮತ್ತು ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು ಆಗಿದೆ ಎಂದು ರಿಪ್ಪನ್ಪೇಟೆ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ ಬಿಎಲ್ ರಾಜಪ್ಪ ಹೇಳಿದರು. ಶಿವಮೊಗ್ಗ ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ, ಸಮಾಜ ಕಲ್ಯಾಣ ಇಲಾಖೆಯು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಅವರು ವಿಶೇಷ ಉಪನ್ಯಾಸ ನೀಡಿದರು. ಪ್ರಜಾಪ್ರಭುತ್ವ ಮೌಲ್ಯಗಳು, ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ದೇಶಾದ್ಯಂತ ಆಚರಿಸಲಾಗುತ್ತದೆ. ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿನ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಂತಹ ಮೂಲಭೂತ ಹಕ್ಕುಗಳನ್ನು ನೀಡಿದೆ. ಮತದಾನದ ಮಹತ್ವ, ಕಾನೂನಿನ ಗೌರವ, ಮಾನವ ಹಕ್ಕುಗಳ ರಕ್ಷಣೆ, ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಸಹಬಾಳ್ವೆ ಕುರಿತು ನಾಗರಿಕರಲ್ಲಿ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ ಎಂದರು. ಶಿವಮೊಗ್ಗ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂಎಸ್ ಸಂತೋಷ್ ಕಾರ್ಯಕ್ರಮ ಉದ್ಘಾಟಿಸಿದರು. ಶಿವಮೊಗ್ಗದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ಹೆಚ್ಚುವರಿ ಜಿಲ್ಲಾ ರಕ್ಷಣಾಧಿಕಾರಿ ಎಜಿ ಕಾರ್ಯಪ್ಪ, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಮಲ್ಲೇಶಪ್ಪ ಮತ್ತಿತರರು ಇದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಾನಗರ ಪಾಲಿಕೆ ಮಹಿಳಾ ದಸರಾ ಸಮಿತಿಯಿಂದ ಆಯೋಜಿಸುವ ಮಹಿಳಾ ದಸರಾ 2026 ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಕುರಿತು ಚರ್ಚಿಸಲು 17 ಬೆಳಗ್ಗೆ 10 ಪಾಲಿಕೆಯ ಪರಿಷತ್ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿದೆ. ಶಿವಮೊಗ್ಗ ನಗರದ ಎಲ್ಲ ಮಹಿಳಾ ಸಂಘ ಸಂಸ್ಥೆಗಳು, ಪ್ರತಿನಿಧಿಗಳು ಹಾಗೂ ಮಹಿಳೆಯರು ಭಾಗವಹಿಸಬೇಕು ಎಂದು ಮಹಿಳಾ ದಸರಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಸುತ್ತಮುತ್ತ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ನಡೆಸಿ ಹಲವು ಅಂಗಡಿ ಹಾಗೂ ಖಾದ್ಯ ಮಾರಾಟ ಮಳಿಗೆ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಕೊಳೆತ ಹಣ್ಣುಗಳನ್ನು ಬಳಸಿ ಜ್ಯೂಸ್ ಮಾರಾಟ ಮಾಡುತ್ತಿದ್ದ ತಂಪು ಪಾನೀಯ ಮಾರಾಟ ಮಳಿಗೆಯೊಂದನ್ನು ಮುಚ್ಚುವಂತೆ ಉಪವಿಭಾಗಾಧಿಕಾರಿ ಡಾ ಮೈತ್ರಿ ಆದೇಶ ನೀಡಿದ್ದಾರೆ. ಸ್ವಚ್ಛತೆ ಕಾಪಾಡಿಕೊಳ್ಳದಿರುವ ಮಾಂಸಾಹಾರಿ ಹೋಟೆಲ್ಗಳ ಮಾಲೀಕರಿಗೆ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಅಧಿಕಾರಿಗಳು ಸೂಚಿಸಿದರು. ಶುದ್ಧ ನೀರು ಬಳಸಿ ಆಹಾರ ತಯಾರಿಸದಿದ್ದರೆ, ಗ್ರಾಹಕರಿಗೆ ಶುದ್ಧ ನೀರು ಪೂರೈಸದಿದ್ದಲ್ಲಿ ಹೋಟೆಲ್ಗಳ ಪರವಾನಗಿ ರದ್ದುಗೊಳಿಸುವುದಾಗಿ ಎಚ್ಚರಿಸಿದರು. ತಿಂಡಿಯ ಕೆಲವು ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ಗುಣಮಟ್ಟದ ವರದಿ ಪಡೆಯುವುದಾಗಿ ಅಧಿಕಾರಿಗಳು ಹೇಳಿದರು. ತಾಲ್ಲೂಕು ಆರೋಗ್ಯಾಧಿಕಾರಿ ಡಾ ಚಂದ್ರಶೇಖರ್, ತಹಶೀಲ್ದಾರ್ ರಾಜೀವ್, ಕಂದಾಯಾಧಿಕಾರಿ ಸತೀಶ್, ಪ್ರಮುಖರಾದ ವಿನಾಯಕ ಸ್ವಾಮಿ, ನಿಂಗರಾಜಪ್ಪ, ಮೋಹನ್ ಕುಮಾರ್ ಕಾರ್ಯಾಚರಣೆಯಲ್ಲಿ ಇದ್ದರು. ಅಧಿಕಾರಿಗಳ ತಂಡ ವಿವಿಧೆಡೆ 15 ಹೋಟೆಲ್ಗಳಲ್ಲಿ ಪರಿಶೀಲನೆ ನಡೆಸಿತು. ಹಲವು ಆಹಾರ ಮಳಿಗೆಗಳಲ್ಲಿ ಸ್ವಚ್ಛತೆಯ ಕೊರತೆ ಇತ್ತು. ಅಡುಗೆ ತಯಾರಿಕೆ ಕೊಠಡಿ, ಪಾತ್ರೆ ತೊಳೆಯುವ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡಿರಲಿಲ್ಲ. ಕೆಲವೆಡೆ ಜಿರಳೆಗಳು ಓಡಾಡುತ್ತಿರುವುದು ಕಂಡುಬಂದಿದೆ. ಲೋಪಗಳನ್ನು ಸರಿಪಡಿಸಿಕೊಳ್ಳಲು 15 ದಿನಗಳ ಗಡುವು ನೀಡಲಾಗಿದೆ. ಬಳಿಕ ಮತ್ತೆ ಪರಿಶೀಲನೆ ನಡೆಸಲಾಗುವುದು. ಮಾರ್ಗಸೂಚಿ ಪಾಲಿಸದಿದ್ದರೆ ಪರವಾನಗಿ ರದ್ದುಪಡಿಸಲಾಗುವುದು ಎಂದು ಡಾ ಮೈತ್ರಿ ಎಚ್ಚರಿಸಿದರು. ತಪಾಸಣೆ ವೇಳೆ ಅವಧಿ ಮೀರಿದ ತಂಪು ಪಾನೀಯಗಳು ಪತ್ತೆಯಾಗಿದ್ದು ಅವುಗಳನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಈರುಳ್ಳಿ ಸೇರಿ ಕತ್ತರಿಸಿದ ತರಕಾರಿಗಳನ್ನು ಹಲವು ದಿನಗಳ ಕಾಲ ಫ್ರಿಡ್ಜ್ನಲ್ಲಿ ಸಂಗ್ರಹಿಸುವುದು, ಬೋಂಡಾ, ಬಜ್ಜಿ ಮತ್ತಿತರ ಆಹಾರ ಪದಾರ್ಥಗಳನ್ನು ಪತ್ರಿಕೆಯಲ್ಲಿ ಸುತ್ತಿ ಗ್ರಾಹಕರಿಗೆ ನೀಡದಂತೆ ಸೂಚಿಸಲಾಗಿದೆ. ಕೆಲವೆಡೆ ಕೊಳೆತ ಮೀನು ಪತ್ತೆಯಾಗಿದ್ದು ಅದರ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ. ಪ್ರಯೋಗಾಲಯದ ವರದಿ ಬಂದ ಬಳಿಕ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಮುಂದಿನ ವಿವರ. ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಅಭಿವೃದ್ಧಿಯ ಚಿಂತನೆಗಳು ಕರ್ನಾಟಕದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಅಚ್ಚಳಿಯದೆ ಉಳಿದಿವೆ ಎಂದು ಪ್ರಾಚಾರ್ಯ ಡಾ ಬಿಜಿ ಧನಂಜಯ್ ಹೇಳಿದರು. ವಿಐಎಸ್ಎಲ್ ನಿವೃತ್ತ ಕಾರ್ಮಿಕರ ಕಲ್ಯಾಣ ಕೇಂದ್ರದಿಂದ ಭದ್ರಾವತಿಯ ಜನ್ನಾಪುರದ ಮಲ್ಲೇಶ್ವರ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಅವರ 166 ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆಧುನಿಕ ಕರ್ನಾಟಕಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ

ಕೊಡುಗೆ ವಿಷಯ ಕುರಿತು ಉಪನ್ಯಾಸ ನೀಡಿದರು. ಸರ್ ಎಂ ವಿಶ್ವೇಶ್ವರಯ್ಯ ಭದ್ರಾವತಿಯ ಸಮಸ್ತ ಜನರಿಗೆ ಬದುಕು ಭವಿಷ್ಯ ಒದಗಿಸಿದ ಶ್ರೇಷ್ಠ ನಾಯಕರು. ಅವರು ಕಟ್ಟಿದ ಜಲಾಶಯಗಳು, ಆರಂಭಿಸಿದ ಕೈಗಾರಿಕೆಗಳು ನಾಡಿನ ಅಭಿವೃದ್ಧಿಗೆ ಸಾಕ್ಷಿಯಾಗಿವೆ. ಬಡತನ, ನಿರುದ್ಯೋಗಗಳ ನಿರ್ವಹಣೆಯಲ್ಲಿ ಅವರ ಪಾತ್ರ ಪ್ರಮುಖವಾಗಿವೆ ಎಂದರು. ನಿವೃತ್ತ ಕಾರ್ಮಿಕರ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಬಿಜಿ ರಾಮಲಿಂಗಯ್ಯ ಮಾತನಾಡಿ, ಕಂಪನಿ, ಮನೆಗಳ, ಕುಡಿಯುವ ನೀರಿನ ದರದ ವೈಜ್ಞಾನಿಕ ಪರಿಷ್ಕರಣೆ ಸೇರಿದಂತೆ ನಿವೃತ್ತ ಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಕೇಂದ್ರ ಸಚಿವರು ಹಾಗೂ ಸೈಲ್ ಅಧಿಕಾರಿಗಳ ಜತೆ ಚರ್ಚಿಸಲಾಗಿದೆ. ಕಾರಣಾಂತರಗಳಿಂದ ತಡವಾಗುತ್ತಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗಳು ಹಂತ ಹಂತವಾಗಿ ಈಡೇರಲಿವೆ ಎಂದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಅಡವೀಶಯ್ಯ, ಕಾರ್ಯದರ್ಶಿ ಶ್ರೀನಿವಾಸ್, ನರಸಿಂಹಾಚಾರ್, ಎಸ್ಎಸ್ ಭೈರಪ್ಪ, ಕೆಂಪಯ್ಯ, ನರಸಿಂಹಾಚಾರ್, ರವೀಂದ್ರ ರೆಡ್ಡಿ ಇತರರಿದ್ದರು. ಮುಂದಿನ ವಿವರ. ಪ್ರವಾದಿ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಏರ್ಪಡಿಸಿದ್ದ ಈದ್ ಮಿಲಾದ್ ಹಬ್ಬದ ಸಂದೇಶ ಜಾಥಾ ಕಾರ್ಗಲ್ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಶರಾವತಿ ಕಣಿವೆಯ ಕಾರ್ಗಲ್ ಪಟ್ಟಣದ ಜುಮ್ಮಾ ಮಸೀದಿಯ ಜಮಾತ್ ಕಮಿಟಿಯಿಂದ ಏರ್ಪಡಿಸಿದ್ದ ಮೆರವಣಿಗೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು. ಜಾಥಾವು ಮಸೀದಿಯಿಂದ ಆರಂಭಗೊಂಡು ತಳಕಳಲೆ ವೃತ್ತದವರೆಗೆ ಸಾಗಿ ಮತ್ತೆ ಮಸೀದಿಗೆ ಆಗಮಿಸಲಾಯಿತು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಅಡಿಕೆ ಸೇರಿ ಬಹುವಾರ್ಷಿಕ ಬೆಳೆಗಳಿಗೆ ಭದ್ರಾ ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗಳಿಗೆ ಕನಿಷ್ಠ 15 ದಿನ ಜಲಾಶಯದಿಂದ ನೀರು ಹರಿಸಬೇಕು. ಈ ಸಂಬಂಧ ರಾಜ್ಯ ಸರ್ಕಾರಕ್ಕೆ 2 ದಿನ ಗಡುವು ನೀಡಲಾಗುವುದು. ಸ್ಪಂದಿಸದಿದ್ದರೆ ಸೆಪ್ಟೆಂಬರ್ 17 ಭದ್ರಾ ಕಾಡ ಕಚೇರಿಯಿಂದ ಜಲಾಶಯದವರೆಗೆ ಪಾದಯಾತ್ರೆ ನಡೆಸಲಾಗುವುದು ಎಂದು ರೈತ ಮುಖಂಡ ಕೆಟಿ ಗಂಗಾಧರ್ ಎಚ್ಚರಿಸಿದರು. ಭದ್ರಾ ಜಲಾಶಯವು ಮಧ್ಯಮೂಲ, ಕುಡಿಯುವ ನೀರು, ಕೃಷಿ ಹಾಗೂ ಕೈಗಾರಿಕೆಗಳಿಗೆ ಮಹತ್ವದಾಗಿದೆ. ಜಲಾಶಯ ಭರ್ತಿಯಾಗಿಲ್ಲ, ಹೀಗಾಗಿ ಭತ್ತ ಬೆಳೆಯುವುದನ್ನು ರೈತರು ಕೈಬಿಟ್ಟಿದ್ದಾರೆ. ಆದರೆ ಈಗ ಅಡಿಕೆ, ತೆಂಗು, ಬಾಳೆ ಸೇರಿ ಬಹುವಾರ್ಷಿಕ ಬೆಳೆಗಳನ್ನು ಉಳಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ರೈತರು ಇದುವರೆಗೆ ಮಳೆ ಬರುವ ನಿರೀಕ್ಷೆಯಲ್ಲಿದ್ದರು, ಈಗ ಮಳೆ ಸೂಚನೆಯೇ ಇಲ್ಲ. ಹೀಗಾಗಿ ಜಲಾಶಯದಿಂದ ಒಂದು ಬಾರಿ 15 ದಿನಗಳ ಕಾಲ ನೀರು ಹರಿಸಿದರೆ ಅಡಿಕೆ ತೋಟಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಬೇರೆ ಬೆಳೆಗಳಿಗೆ ನೀರು ಕೇಳುತ್ತಿಲ್ಲ, ಬಹುವಾರ್ಷಿಕ ಬೆಳೆಗಳ ರಕ್ಷಣೆಗೆ ನೀರು ಬೇಕಾಗಿದೆ ಎಂದರು. ಅಡಿಕೆ ಬೆಳೆ ಉಳಿದರೆ ಅದನ್ನು ಅವಲಂಬಿಸಿರುವ ಕೃಷಿ ಕಾರ್ಮಿಕರು, ಖರೀದಿದಾರರು, ಸಹಕಾರ ಸಂಘಗಳು, ರವಾನೆದಾರರು ಹಾಗೂ ರಫ್ತುದಾರರು ಸೇರಿ ಇಡೀ ಆರ್ಥಿಕ ಸರಪಳಿ ಉಳಿಯುತ್ತದೆ. ಸರ್ಕಾರದ ಖಜಾನೆಗೂ ಆದಾಯ ಸಂಗ್ರಹವಾಗುತ್ತದೆ. ರಾಜಕೀಯ ಹೇಳಿಕೆಗಳನ್ನು ನೀಡುವುದರಿಂದ ಅಡಿಕೆ ತೋಟಗಳು ಉಳಿಯುವುದಿಲ್ಲ. ಸರ್ಕಾರ ಆಡಳಿತ ಯಂತ್ರವನ್ನು ಬಳಸಿಕೊಂಡು ತಕ್ಷಣ ಕಾರ್ಯಪ್ರವೃತ್ತವಾಗಬೇಕು ಎಂದು ಆಗ್ರಹಿಸಿದರು. ರೈತ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಸಿಎನ್ ರಂಗಪ್ಪ, ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಜಗದೀಶ್ ನಾಯ್ಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಭದ್ರಾ ನೀರು ಬಳಕೆದಾರರ ಸಂಘದ ನಿರ್ದೇಶಕರು ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ಭದ್ರಾ ಜಲಾಶಯದಿಂದ 2 ದಿನಗಳಲ್ಲಿ ಎಡದಂಡೆ, ಬಲದಂಡೆ ಹಾಗೂ ಗೋಂದಿ ನಾಲೆಗಳಿಗೆ ನೀರು ಹರಿಯಲಿದ್ದು ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಶಾಸಕ ಬಿಕೆ ಸಂಗಮೇಶ್ವರ್ ಹೇಳಿದರು. ನಾಲೆಗಳಿಗೆ ನೀರು ಹರಿಸುವಂತೆ ಸಚಿವರನ್ನು ಒತ್ತಾಯಿಸಬೇಕೆಂದು ಶಾಸಕರ ನಿವಾಸದ ಆವರಣದಲ್ಲಿ ಸೇರಿದ್ದ ರೈತರ ಮನವಿಗೆ ಸ್ಪಂದಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು, ಕಾಡ ಇಂಜಿನಿಯರ್ಗಳೊಂದಿಗೆ ಮಾತನಾಡಿದ್ದೇನೆ ಎಂದರು. ಮಳೆಯಿಲ್ಲದೆ ತೋಟಗಳು, ಭತ್ತದ ಬೆಳೆ ಒಣಗುತ್ತಿದೆ, ಜಾನುವಾರುಗಳಿಗೆ ಕುಡಿಯುವ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ಭದ್ರಾ ಜಲಾಶಯದಿಂದ ನಾಲೆಗಳಲ್ಲಿ ನೀರು ಹರಿಸುವುದು ಅಗತ್ಯ. ತಿಂಗಳಿಗೆ 15 ದಿನಗಳ ಕಾಲ ನೀರು ಹರಿಸುವಂತೆ ಮನವಿ ಮಾಡಿದ್ದೇನೆ. ಜಲಾಶಯದಲ್ಲಿ 178.5 ಅಡಿ ನೀರು ಸಂಗ್ರಹವಾಗಿದ್ದು ನಾಲೆಗಳಿಗೆ ನೀರು ಹರಿಸಿದರೆ ಸಾವಿರಾರು ಹೆಕ್ಟೇರ್ ಬೆಳೆಗಳು ಉಳಿಯುತ್ತವೆ. ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಂಡು ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕು ಎಂದು ಒತ್ತಾಯಿಸಿದ್ದೇನೆ ಎಂದು ತಿಳಿಸಿದರು. ಮನವಿಗೆ ಸ್ಪಂದಿಸಿರುವ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ, 2 ದಿನಗಳಲ್ಲಿ ಎಲ್ಲ ನಾಲೆಗಳಿಗೂ ನೀರು ಹರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದು ರೈತರಿಗೆ ಮಾಹಿತಿ ನೀಡಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಲಗೋಡು ರತ್ನಾಕರ್, ನೀರಾವರಿ ಇಲಾಖೆ ಎಇಇ ಪ್ರದೀಪ್, ಎಸ್ ಕುಮಾರ್, ಎಚ್ಎಲ್ ಷಡಾಕ್ಷರಿ, ಚಂದ್ರಪ್ಪ ಸೇರಿ ಇನ್ನಿತರ ರೈತರಿದ್ದರು. ಮುಂದಿನ ವಿವರ. ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಶಿವಮೊಗ್ಗ ಜಿಲ್ಲೆಗೆ ನೀಡಿದ ಕೊಡುಗೆ ಅನನ್ಯ. ಆದರೆ ಅವರು ಸ್ಥಾಪಿಸಿದ ಭದ್ರಾವತಿಯ ವಿಐಎಸ್ಎಲ್ ಕಾರ್ಖಾನೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದಿರುವುದು ನಮ್ಮ ದೌರ್ಭಾಗ್ಯ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಬೇಸರ ವ್ಯಕ್ತಪಡಿಸಿದರು. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಿಂದ ಏರ್ಪಡಿಸಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಜನ್ಮದಿನಾಚರಣೆ ಇಂಜಿನಿಯರ್ಸ್ ಡೇ ಉದ್ಘಾಟಿಸಿ ಮಾತನಾಡಿದ ಅವರು, ವಿಐಎಸ್ಎಲ್ ಕಾರ್ಖಾನೆ ಮುಚ್ಚಿದ ಪರಿಣಾಮ ಸಾವಿರಾರು ಕಾರ್ಮಿಕರು ಕೆಲಸ ಕಳೆದುಕೊಂಡಿದ್ದು ಬೇಸರದ ಸಂಗತಿ ಎಂದರು. ಸರ್ ಎಂ ವಿಶ್ವೇಶ್ವರಯ್ಯ ದೀಪದ ಬೆಳಕಿನಲ್ಲಿ ಓದಿದ್ದರು. ಆದರೆ ಅವರು ಇಡೀ ನಾಡಿಗೆ ಬೆಳಕು ನೀಡಿದರು. ರೈತರಿಗಾಗಿ ಕೆಆರ್ಎಸ್ ಜಲಾಶಯ ನಿರ್ಮಿಸಿದರು. ವಿದ್ಯುತ್ಗಾಗಿ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣಕ್ಕೆ ಕಾರಣರಾದರು. ಅವರ ಕೊಡುಗೆ ನಾಡಿನ ಎಲ್ಲಾ ವರ್ಗದವರಿಗೂ ಸಿಕ್ಕಿದೆ. ಇಂದು ಕೈಗಾರಿಕೆಗಳ ಸ್ಥಿತಿ ಬದಲಾಗಿದೆ. ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ನಿರ್ಮಾಣವಾದ ಬಳಿಕ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆದಾರರು ಬರಬಹುದು ಎಂದು ಅಂದಾಜಿಸಲಾಗಿತ್ತು. ಆದರೆ ಅದು ಸಂಪೂರ್ಣ ಸಾಕಾರಗೊಂಡಿಲ್ಲ. ಹೀಗಾಗಿ ಜಿಲ್ಲೆಯ ಕೈಗಾರಿಕೆಗಳ ಅಭಿವೃದ್ಧಿ ಹಾಗೂ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಪ್ರಯತ್ನಿಸುವ ನಿಟ್ಟಿನಲ್ಲಿ ಪೂರಕ ಪ್ರಯತ್ನ ಅವಶ್ಯ ಎಂದು ಹೇಳಿದರು. ರಾಜ್ಯದ 5 ಜಿಲ್ಲಾ ಕೇಂದ್ರಗಳಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈ 5 ಪೈಕಿ ಶಿವಮೊಗ್ಗವು ಇರುವಂತೆ ನೋಡಿಕೊಳ್ಳಬೇಕಿದೆ. ಹೀಗಾಗಿ ಸರ್ವಪಕ್ಷಗಳ ನಿಯೋಗದೊಂದಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಬೇಕಿದೆ ಎಂದರು. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್, ಸಂಘದ ಉಪಾಧ್ಯಕ್ಷ ಜಿ ವಿಜಯಕುಮಾರ್,
ಗೌರವ ಕಾರ್ಯದರ್ಶಿ ಎಎಂ ಸುರೇಶ್, ಸಹ ಕಾರ್ಯದರ್ಶಿ ಕೆಎಸ್ ಸುಕುಮಾರ್, ಖಜಾಂಚಿ ಆರ್ ಮನೋಹರ್, ನಿರ್ದೇಶಕ ಪ್ರದೀಪ್ ವಿ ಎಲಿ ಇದ್ದರು. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ

0: ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
1: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
1: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ஜான அறிமே.
1: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
0: ವಿಸ್ಮಯಕ್ಕಿಂತ ವಿಸ್ಮಯ, ಕಲಿಸುವ ಇರುವೆ, ಕಲಿಯುವ ಇರುವೆ. ಮೇಜರ್ ರಿಚರ್ಡ್ ವಿಲಿಯಂ ಜಾರ್ಜ್ ಹಿಂಗ್ಸ್ಟನ್ 1887 ಹುಟ್ಟಿದ್ದ ಒಬ್ಬ ಐರಿಶ್ ಡಾಕ್ಟರು. ಈತ 1910 1927 ಭಾರತೀಯ ವೈದ್ಯಕೀಯ ಸೇವೆಯಲ್ಲಿ ಇದ್ದವರು. ಆನಂತರ ಮತ್ತೆ 1939 1946 ಮಿಲಿಟರಿ ಸೇವೆಗೆಂದು ಭಾರತಕ್ಕೆ ಬಂದಿದ್ದರು. ಬಲು ಗಾಢವಾದ

0: ಪ್ರಕೃತಿ ಪ್ರೇಮಿಯಾಗಿದ್ದ ಮೇಜರ್ ಬಿಡುವಿನ ಸಮಯವನ್ನೆಲ್ಲ ಭಾರತದ ಪ್ರಾಣಿ ಪ್ರಪಂಚವನ್ನು, ಅದರಲ್ಲೂ ವಿಶೇಷವಾಗಿ ಕೀಟಗಳು ಮತ್ತು ಜೇಡಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡಲು ಮೀಸಲಿಟ್ಟಿದ್ದರು. ಹಿಮಾಲಯದಲ್ಲಿರುವ, ಇಂದು ಪಾಕಿಸ್ತಾನಕ್ಕೆ ಸೇರಿರುವ ಹಜರಾ ಕಣಿವೆಯಲ್ಲಿ ಹೀಗೆ ನಡೆಸಿದ ಅಧ್ಯಯನಗಳನ್ನೆಲ್ಲ ಒಗ್ಗೂಡಿಸಿ ಹಿಂಗ್ಸ್ಟನ್ ಎ ನ್ಯಾಚುರಲಿಸ್ಟ್ ಇನ್ ಹಿಮಾಲಯ, ಅಂದರೆ ಹಿಮಾಲಯದಲ್ಲಿ ಪ್ರಕೃತಿ ಶಾಸ್ತ್ರಜ್ಞ ಎಂಬ ಪುಸ್ತಕವನ್ನು 1920 ಪ್ರಕಟಿಸಿದರು. ಭಾರತದ ಕ್ಯಾಂಪನೋಟಸ್ ಸೆರಿಸಿಯಸ್ ಎನ್ನುವ ಸಾಮಾನ್ಯವಾದ ಇರುವೆಯ ಬಗ್ಗೆ ಈತ ಕಂಡ ಪ್ರಸಿದ್ಧ ಸಂಗತಿ, ಈತ 1928 ಪ್ರಕಟಿಸಿದ ಪ್ರಾಬ್ಲಮ್ಸ್ ಆಫ್ ಇನ್ಸ್ಟಿಂಕ್ಟ್ ಅಂಡ್ ಇಂಟೆಲಿಜೆನ್ಸ್ ನಲ್ಲಿ ಹೀಗೆ ದಾಖಲಾಗಿದೆ. ನೆಲದಲ್ಲಿ ಗೂಡು ಕಟ್ಟುವ ಈ ಇರುವೆ ಆಹಾರವನ್ನು ಹುಡುಕಿಕೊಂಡು ಮರವೇರುತ್ತದೆ. ಇದರ ಸಂವಹನ ಬಲು ಸರಳ, ಸರಳವಾಗಿರುವುದರಿಂದಲೇ ಬಲು ಮಾಹಿತಿಪೂರ್ಣವೂ ಕೂಡ. ಯಾವುದಾದರೂ ಒಂದು ಇರುವೆ ಆಹಾರ ನಿಧಿ ಇರುವೆಡೆಗೆ ಬೇರೆಯವಕ್ಕೆ ಮಾರ್ಗದರ್ಶನ ಮಾಡುತ್ತದೆ. ಹೀಗೆ ಆಹಾರವನ್ನು ಕಂಡ ಇರುವೆ ಗೂಡಿಗೆ ಮರಳುತ್ತದೆ. ಅಲ್ಲಿ ತನ್ನ ಸಹವಾಸಿಯೊಂದನ್ನು ಹಿಡಿದು ಬೇಕಿದ್ದ ಸ್ಥಳಕ್ಕೆ ಕೊಂಡೊಯ್ಯುತ್ತದೆ. ಇವೆರಡೂ ನೆಲದಲ್ಲಿ ಸಾಗುವಾಗ ಒಂದು ಮುಂದೆ ಸಾಗುತ್ತದೆ, ಎರಡನೆಯದು ಮೊದಲನೆಯದರ ಹೆಜ್ಜೆಯ ಜಾಡಿನಲ್ಲಿ ಸಾಗುತ್ತಾ ಮೊದಲನೆಯದರ ಹಿಂಭಾಗವನ್ನು ಆಗಾಗ ಮುಟ್ಟುತ್ತದೆ. ಮುಂದಿರುವ ಇರುವೆ ಹಿಂದೆ ಇರುವುದರ ಜಾಡು ತಪ್ಪದಿರಲಿ ಎಂದು ಬಲು ನಿಧಾನವಾಗಿ ನಡೆಯುತ್ತದೆ. ಆಕಸ್ಮಿಕವಾಗಿ ಎರಡನೆಯದರ ಸ್ಪರ್ಶ ತಪ್ಪಿತೋ, ಮುಂದಿರುವ ಇರುವೆ ಅಲ್ಲಿಯೇ ನಿಂತು ಎರಡನೆಯದು ಬರುವವರೆವರೆಗೂ ಕಾದು ಮುಂದುವರಿಯುತ್ತದೆ. ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಹಾಗೂ ಪ್ರಪಂಚದಲ್ಲಿ ಅತ್ಯಂತ ಸುಪ್ರಸಿದ್ಧ ಇರುವೆ ತಜ್ಞನಾದ ಎಡ್ವರ್ಡ್ ಓ ವಿಲ್ಸನ್ 1959 ಪೋರ್ಟೋರಿಕೋದಲ್ಲಿ ಕಾರ್ಡಿಯೋ ಕಾಂಡೈಲಾ ವೆನೆಸ್ಟುಲಾ ಎನ್ನುವ ಇರುವೆಯನ್ನು ಅಧ್ಯಯನ ಮಾಡುವಾಗ ಇದೇ ನಡವಳಿಕೆಯನ್ನು ಮರಳಿ ಕಂಡ. ವಿಲ್ಸನ್ ಈ ನಡವಳಿಕೆಗೆ ಸರಣಿ ನಡೆ ಅಥವಾ ಟ್ಯಾಂಡಮ್ ರನ್ನಿಂಗ್ ಎಂದು ಹೆಸರಿಸಿದರು. ಇದು ಟ್ಯಾಂಡಮ್ ಸೈಕಲ್ಲು ಅಥವಾ ಜೋಡಿ ಬೈಸಿಕಲ್ಲುಗಳು ಚಲಿಸಿದಂತೆ ಕಾಣುವುದರಿಂದ ಈ ಹೆಸರು. ಬಹುತೇಕ ಇರುವೆಗಳಲ್ಲಿ ಪರಿಣತ ಇರುವೆಗಳು ತಮ್ಮ ಮುಗ್ಧ ಸಹೋದರಿಯರನ್ನು ಹೊಸ ವಾಸಸ್ಥಳಕ್ಕೋ ಆಹಾರವಿರುವ ಸ್ಥಳಕ್ಕೋ ಕರೆದೊಯ್ಯುವಾಗ ತಮ್ಮ ದೇಹದಲ್ಲಿರುವ ಗ್ರಂಥಿಗಳಿಂದ ಫೆರಮೋನುಗಳು ಎನ್ನುವ ಪರಿಮಳ ಅಥವಾ ರಸವಸ್ತುಗಳನ್ನು ಚೆಲ್ಲಿ ಹಾದಿಯನ್ನು ಗುರುತಿಸುತ್ತವೆ. ಆದರೆ ಸಣ್ಣ ಸಣ್ಣ ಗೂಡಿನಲ್ಲಿ ವಾಸಿಸುವ ಕೆಲವು ಇರುವೆಗಳು ಫೆರಮೋನುಗಳನ್ನು ಬಳಸದೆಯೇ ಸಂವಹಿಸುತ್ತವೆ. ತಮ್ಮ ಸಹೋದರಿಯರಿಗೆ ಹೊಸ ಜಾಗವನ್ನು ತೋರಿಸುವಾಗ ಕೈ ಹಿಡಿದು ಸರಣಿ ನಡೆಯಲ್ಲಿ ಕರೆದೊಯ್ಯುತ್ತವೆ. ಈ ಬಗೆಯ ನಡವಳಿಕೆಗೆ ಚಾತುರ್ಯ, ಅಂದರೆ ಸಂದರ್ಭಾನುಸಾರ ಬದಲಾವಣೆಗಳು ಮತ್ತು ಸಾಕಷ್ಟು ಬುದ್ಧಿವಂತಿಕೆಯೂ ಬೇಕು. ಹೀಗಾಗಿ ರಸವಸ್ತುಗಳನ್ನು ಸುರಿಸುವ ಇರುವೆಗಳ ನಡುವೆಗಿಂತ ಈ ರೀತಿಯಲ್ಲಿ ಸರಣಿ ನಡೆ ನಡೆಯುವ ಇರುವೆಗಳ ಬಗ್ಗೆ ನನಗೆ ವಿಶೇಷ ಕುತೂಹಲ, ಅಥವಾ ಇದು ನನ್ನ ಪೂರ್ವಾಗ್ರಹವೂ ಇರಬಹುದೆನ್ನಿ. ಇದು ನನ್ನೊಬ್ಬನದೇ ಚಿಂತನೆಯಲ್ಲ. ಬ್ರಿಸ್ಟಲ್ ವಿಶ್ವವಿದ್ಯಾನಿಲಯದ ಎಲಿಜಬೆತ್ ಎಲ್ ಫ್ರಾಂಕ್ಲಿನ್, ನೈಗೆಲ್ ಫ್ರಾಂಕ್ಸ್ ಮತ್ತು ಸಂಗಡಿಗರು ಸರಣಿ ನಡೆಯ ವೇಳೆ ಸಂವಹನ ಹೇಗಾಗುತ್ತದೆ, ಇರುವೆಗಳು ಒಟ್ಟಾಗಿ ಹೇಗೆ ತೀರ್ಮಾನ ಕೈಗೊಳ್ಳುತ್ತವೆ, ಹೇಗೆ ಕಲಿಯುತ್ತವೆ ಮತ್ತು ಕಲಿಸುತ್ತವೆ ಎನ್ನುವುದನ್ನು ತಿಳಿಯಲು ಟೆಮ್ನೋಥರಾಕ್ಸ್ ಆಲ್ಬಿ ಫೆನ್ನಿಸ್ ಎನ್ನುವ ಇರುವೆಯ ಓಡಾಟವನ್ನು ಅಧ್ಯಯನಗಳ ಸಾಧನವನ್ನಾಗಿ ಬಳಸಿಕೊಂಡಿದ್ದಾರೆ. ಇರುವೆಗಳು ಹೇಗೆ ಕಲಿಸುತ್ತವೆ ಎನ್ನುವ ಬಗ್ಗೆ ಇನ್ನೊಮ್ಮೆ ಹೇಳುವೆ. ಇತ್ತೀಚೆಗೆ ಕೋಲ್ಕತ್ತಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಸಂಸ್ಥೆಯಲ್ಲಿ ಅಣ್ಣಗಿರಿ ಸುಮನ ಮತ್ತು ಆಕೆಯ ವಿದ್ಯಾರ್ಥಿಗಳು ಡಯಕಾಮಾ ಇಂಡಿಕಮ್ ಎನ್ನುವ ಇರುವೆಗಳನ್ನು ಅಧ್ಯಯನ ಮಾಡಿ ಬಹಳ ಖುಷಿ ಪಟ್ಟಿದ್ದಾರೆ. ಇವು ರಾಣಿಗಳೇ ಇಲ್ಲದ ವಿಶೇಷ ಗುಂಪಿನ ಇರುವೆಗಳು. ವಿಕಾಸದ ಹಾದಿಯಲ್ಲಿ ಇದರ ಕಾರ್ಮಿಕ ಇರುವೆಗಳು ಕೆಲವನ್ನು ಮುಂದೆ ರಾಣಿಯಾಗಿ ಬೆಳೆಸುವುದನ್ನು ನಿಲ್ಲಿಸಿಬಿಟ್ಟಿವೆ. ಬದಲಿಗೆ ಈ ಕಾರ್ಮಿಕ ಇರುವೆಗಳು ತಮ್ಮೆಲ್ಲ ವ್ಯವಹಾರಗಳನ್ನು ತಾವೇ ಮಾಡಲು ಕಲಿತು ಬಿಟ್ಟಿವೆ. ಕಾರ್ಮಿಕ ಇರುವೆಗಳಲ್ಲಿ ಒಂದು ಇಡೀ ಗೂಡಿನಲ್ಲಿ ಮೊಟ್ಟೆ ಇಡುವ ಏಕೈಕ ಹೆಣ್ಣಾಗುತ್ತದೆ. ಇದನ್ನು ವಿಜ್ಞಾನಿಗಳು ಗೇಮರ್ ಗೇಟ್, ಅಂದರೆ ಮುತ್ತೈದೆ ಕಾರ್ಮಿಕ ಎಂದು ಕರೆಯುತ್ತಾರೆ. ನನ್ನ ಜೊತೆ ಒಮ್ಮೆ ಕೈಗೂಡಿಸಿದ್ದ ಕ್ರಿಶ್ಚಿಯನ್ ಪೀಟರ್ಸ್ ಮತ್ತು ಎಸ್ ಹಿಗಾಶಿ ಈ ಗೇಮರ್ ಗೇಟ್ ಇರುವೆಗಳು ಸಂತಾನೋತ್ಪತ್ತಿಯ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸುವ ರೀತಿಯೇ ವಿಚಿತ್ರ. ಇದು ಹೆಣ್ಣು ಇರುವೆಗಳು ಮೊಟ್ಟೆಯೊಡೆದು ಬಂದ ಕೂಡಲೇ ಅವುಗಳ ಹಿಂಭಾಗದಲ್ಲಿರುವ ಗೆಮ್ಮೆ ಎನ್ನುವ ಅಂಗವನ್ನು ಕಡಿದು ತುಂಡರಿಸಿಬಿಡುತ್ತದೆ. ಗೆಮ್ಮೆ ಇಲ್ಲದಿದ್ದರೆ ಅವು ಗಂಡುಗಳನ್ನು ಆಕರ್ಷಿಸುವ ಫೆರಮೋನುಗಳನ್ನು ಸ್ರವಿಸಲಾರವು. ಹೀಗೆ ಅವುಗಳ ಸಂತಾನ ಹರಣವಾಗಿ ಬಿಡುತ್ತದೆ. ಹೀಗೆ ಕನ್ಯೆಗಳಾಗಿಯೇ ಉಳಿಯುವ ಅವು ಸಂತಾನೋತ್ಪತ್ತಿಯಲ್ಲಿ ಈ ಹೆಣ್ಣಿನ ಏಕಾಧಿಪತ್ಯಕ್ಕೆ ಅಡ್ಡಿಯಾಗಲಾರವು. ಈ ಮುತ್ತೈದೆ ಸಾವನ್ನಪ್ಪಿದಾಗ ಗೆಮ್ಮೆಗಳನ್ನು ತುಂಡರಿಸುವವರು ಯಾರೂ ಇಲ್ಲದರಿಂದ ಅನಂತರ ಹುಟ್ಟುವ ಮರಿ ಮುಂದಿನ ಮುತ್ತೈದೆಯಾಗುತ್ತದೆ. ತನ್ನ ನಂತರ ಹುಟ್ಟಿದವುಗಳೆಲ್ಲದರ ಸಂತಾನ ಹರಣ ಮಾಡಿಬಿಡುತ್ತದೆ. ಗೃಹಾನ್ವೇಷಣೆ ಅಥವಾ ಗೂಡುಗಳನ್ನು ಬೇರೆಡೆಗೆ ಸಾಗಿಸುವ ಸಂದರ್ಭದಲ್ಲಿ ಡಯಕಾಮ ಇಂಡಿಕಂಗಳ ಸರಣಿ ನಡೆ ಹೇಗಿರುತ್ತದೆ ಎಂದು ಸುಮನ ಮತ್ತು ಸಂಗಡಿಗರು ಅಧ್ಯಯನ ಮಾಡಿದ್ದಾರೆ. ನೀರು ನುಗ್ಗಿಯೋ ಅಥವಾ ಇನ್ಯಾವುದಾದರೂ ಕಾರಣದಿಂದಲೋ ಗೂಡು ನಾಶವಾದಾಗ ಇವುಗಳು ಬೇರೊಂದು ನೆಲೆ ಹುಡುಕಿ ಹೊಸ ಗೂಡು ಕಟ್ಟಬೇಕಾಗುತ್ತದೆ. ಇದೇನು ಸಣ್ಣ ಪುಟ್ಟ ಕೆಲಸವಲ್ಲ, ಏಕೆಂದರೆ ರೆಕ್ಕೆಗಳಿಲ್ಲದವು ಹಾರಲಾರವು. ಹೀಗಾಗಿ ಬಲು ದೂರ ತಮ್ಮೆಲ್ಲ ಸಂತಾನಗಳನ್ನೂ ಹೊತ್ತು ನಡೆಯಬೇಕಾಗುತ್ತದೆ. ಅವೆಲ್ಲವೂ ಹೊಂಚು ಹಾಕುತ್ತಿರುವ ಬೇಟೆಗಳ ಕೈಗೆ ಸಿಗದಂತೆ ಸುರಕ್ಷಿತವಾಗಿ ಹೊಸ ನೆಲೆ ಸೇರುವಂತೆ ನೋಡಿಕೊಳ್ಳಬೇಕಾಗುತ್ತದೆ. ಬಲವಂತವಾಗಿ ಹಳೆಯ ಗೂಡು ತೊರೆದು ಹೊಸ ಗೂಡನ್ನು ಹುಡುಕುವಂತೆ ಮಾಡಿ ಸುಮನ ಮತ್ತು ಸಂಗಡಿಗರು ಅವನ್ನು ಪರೀಕ್ಷಿಸಿದ್ದಾರೆ. ಇರುವೆಗಳ ಗೂಡಿಗೆ ತೊಂದರೆಯಾದಾಗ ಕೆಲವು ಇರುವೆಗಳು ಹೊರಬಂದು ನೆರೆಹೊರೆಯಲ್ಲಿ ಹೊಸ ಗೂಡು ಕಟ್ಟಲು ಯುಕ್ತವಾದ ಬೇರೆ ಸ್ಥಳವಿದೆಯೇ ಎಂದೋ ಅಥವಾ ಶಾಶ್ವತ ಗೂಡು ಕಟ್ಟುವುದಕ್ಕೂ ಮುನ್ನ ತಾತ್ಕಾಲಿಕವಾಗಿ ನೆಲೆ ಸಿಗಬಹುದೋ ಎಂದು ಹುಡುಕಾಡುತ್ತವೆ. ಈ ಹುಡುಕಾಟದಿಂದ ಮರಳುವಾಗ ಕೆಲವು ಅನ್ವೇಷಕ ಇರುವೆಗಳು ತಮ್ಮಂತಾವೇ ಮುಂದಾಳುಗಳಾಗಿ ಗೂಡಿನ ಉಳಿದ ಸದಸ್ಯರುಗಳನ್ನು ಹೊಸ ನೆಲೆಯತ್ತ ಸರಣಿ ನಡೆಯಲ್ಲಿ ಕೊಂಡೊಯ್ಯುತ್ತವೆ. ಹೊಸ ನೆಲೆಗೆ ಹೀಗೆ ಕರೆದೊಯ್ಯಲ್ಪಟ್ಟ ಹಾಗೂ ಹೊಸ ನೆಲೆಯನ್ನು ತಲುಪುವುದನ್ನು ಕಲಿತ ಹಿಂಬಾಲಕ ಇರುವೆಗಳಲ್ಲಿ ಕೆಲವು ತಾವು ಮುಂದಾಳುಗಳಾಗಿ ಉಳಿದವುಗಳನ್ನು ಸರಣಿ ನಡೆಯಲ್ಲಿ ಕರೆದೊಯ್ಯುತ್ತವೆ. ಕೆಲವು ಹಿಂಬಾಲಕ ಇರುವೆಗಳು ಮೊಟ್ಟೆ, ಪ್ಯೂಪ ಹಾಗೂ ಲಾರ್ವಗಳನ್ನು ತಮ್ಮ ಬಾಯಲ್ಲಿ ಕಚ್ಚಿಕೊಂಡು ಮುಂದಾಳುಗಳನ್ನು ಅನುಸರಿಸುತ್ತವೆ. ಹೀಗೆ ಇಡೀ ಗೂಡು, ಅದರಲ್ಲಿರುವ ಎಲ್ಲ ಮರಿ ಸಂತಾನಗಳು ಕೇವಲ ಸರಣಿ ನಡೆಯ ಮೂಲಕವೇ ಹೊಸ ನೆಲೆಗೆ ಸಫಲವಾಗಿ ವರ್ಗವಾಗುತ್ತವೆ. ಇರುವೆಗಳ ಬಗ್ಗೆ ಏನೂ ಗೊತ್ತಿಲ್ಲದವರು ಕೂಡ ಬಲು ಮುಖ್ಯವಾದ ಪ್ರಶ್ನೆಗಳನ್ನು ಕೇಳಿ ಪರೀಕ್ಷಿಸಬಹುದಾದ ಅದ್ಭುತ ಅಧ್ಯಯನ ವ್ಯವಸ್ಥೆ ಇದು. ಯಾರು ಬೇಕಿದ್ದರೂ ಇಂತಹ ಪ್ರಶ್ನೆಗಳನ್ನು ಕೇಳಬಹುದು. ಯಾವ ಇರುವೆಗಳು ಅನ್ವೇಷಕರಾಗುತ್ತವೆ, ಏಕೆ? ಇವುಗಳಲ್ಲಿ ಯಾವುವು ಮುಖಂಡರಾಗುತ್ತವೆ, ಏಕೆ? ಹಿಂಬಾಲಕರಲ್ಲಿ ಯಾವುವು ಹೊಸ ಮುಖಂಡರಾಗಿ ಮರಳುತ್ತವೆ, ಯಾವುವು ಹೊಸ ನೆಲೆಯಲ್ಲಿ ಉಳಿಯುತ್ತವೆ? ಮೊಟ್ಟೆ ಹುಳುಗಳನ್ನು ಹೊತ್ತೊಯ್ಯುವವು ಯಾವುವು, ಏಕೆ? ಇವೆಲ್ಲವೂ ಇಂತಹುದೇ ನೆಲೆ ಸೂಕ್ತ ಎಂದು ಹೇಗೆ ಒಪ್ಪಿಕೊಳ್ಳುತ್ತವೆ? ಅದರಲ್ಲೂ ಹಲವಾರು ಅನ್ವೇಷಕಗಳು ಬೇರೆ ಬೇರೆ ನೆಲೆಗಳನ್ನು ಹುಡುಕಿ ಬಂದಿರುವಾಗ ಹೀಗೆ ಲಭ್ಯವಿರುವ ನೆಲೆಗಳಲ್ಲಿ ಅತ್ಯುತ್ತಮವಾದುದನ್ನು ಇವು ಆಯ್ದುಕೊಳ್ಳುತ್ತವೆಯೋ? ಒಂದು ವೇಳೆ ಗೂಡನ್ನು ಎರಡಾಗಿ ಒಡೆದು ಬಿಟ್ಟರೆ ಏನಾಗಬಹುದು? ಇಡೀ ಗೂಡನ್ನು ವರ್ಗಾಯಿಸುವಾಗ ಅವಕ್ಕೆ ಎದುರಾಗುವ ಅಪಾಯಗಳು ಯಾವುವು? ಹಾದಿಯಲ್ಲಿ ಅವುಗಳ ಸಂತಾನವನ್ನು ಯಾರಾದರೂ ಕದಿಯಬಹುದೋ? ಈ ಸಂಶೋಧನೆಗಳಲ್ಲಿ ಸುಮನ ಮುಂದಾಳಾಗಿದ್ದರೆ ಅವರ ವಿದ್ಯಾರ್ಥಿಗಳು ಹಿಂಬಾಲಕರಾಗಿದ್ದಾರೆ. ಜೊತೆಗೂಡಿ ಅವರೆಲ್ಲ ಈ ಪ್ರಶ್ನೆಗಳು ಹಾಗೂ ಇನ್ನೂ ಹಲವಕ್ಕೆ ಉತ್ತರಗಳನ್ನು ಪ್ರಯೋಗಾಲಯದಲ್ಲಿಯೂ ಹಾಗೆಯೇ ಪ್ರಕೃತಿಯಲ್ಲಿಯೂ ಸರಳವಾದ ಚತುರ ಪರೀಕ್ಷೆಗಳನ್ನು ನಡೆಸಿ ಉತ್ತರ ಪಡೆಯಲು ಪ್ರಯತ್ನಿಸಿದ್ದಾರೆ. ಅವರು ಹೊಸದಾಗಿ ಅನ್ವೇಷಿಸಿದ್ದನ್ನೆಲ್ಲ ನಾನು ಬಿಸಿ ಬಿಸಿ ದೋಸೆಯಂತೆ ಕಬಳಿಸುತ್ತಿದ್ದೇನೆ. ಸುಮನಾರ ಈ ಇರುವೆ ಪ್ರಯೋಗಾಲಯದ ಮೇಲೆ ಒಂದು ಕಣ್ಣಿಟ್ಟರೆ ನೀವು ಈ ರುಚಿ ರುಚಿ ಸಂಶೋಧನೆಗಳನ್ನು ಸವಿಯಬಹುದು. ಇವುಗಳಲ್ಲೆಲ್ಲ ನನಗೆ ಬಲು ಪ್ರಿಯವಾದದ್ದು ಎಂದರೆ ಹೀಗೆ ಮನೆ ಬದಲಿಸಬೇಕಾದ ತುರ್ತು ಎದುರಾದಾಗ ಸರಣಿ ನಡೆಯಲ್ಲಿ ಗೂಡಿನಲ್ಲಿರುವ ಇಡೀ ಸಂಸಾರವನ್ನೇ ಬೇರೆಡೆಗೆ ಕೊಂಡೊಯ್ಯಬೇಕಾದಾಗ ಈ ಇರುವೆಗಳು ತಮ್ಮ ಹಾದಿಯ ಬಗ್ಗೆ ಬಲು ಎಚ್ಚರದಂದಿರುತ್ತವೆ ಅಂತೆ. ಪಾತ್ ಮಿನಿಮೈಸೇಷನ್ ಇನ್ ಎ ಟ್ಯಾಂಡಮ್ ರನ್ನಿಂಗ್ ಇಂಡಿಯನ್ ಆಂಟ್ ದಿ ಕಾಂಟೆಕ್ಸ್ಟ್ ಆಫ್ ಕಾಲೋನಿ ರಿಲೊಕೇಶನ್ ಎನ್ನುವ ಪ್ರಬಂಧದಲ್ಲಿ ಸ್ನಿಗ್ಧ ಮುಖೋಪಾಧ್ಯಾಯ, ಮನೀಶ್ ಕುಮಾರ್ ಪಾಠಕ್ ಹಾಗೂ ಸುಮನ ಅಣ್ಣಗಿರಿಯವರು ಸುಮಾರು 450 ಇಂತಹ ಇರುವೆಗಳು ಕೈಗೊಂಡ 4,100 ಸರಣಿ ನಡೆಗಳ ಬಗ್ಗೆ ವರದಿ ಮಾಡಿದ್ದಾರೆ. ಹಲವು ಹಾದಿಗಳನ್ನು ಆಯ್ದುಕೊಳ್ಳಬೇಕಾದಾಗ ಅನ್ವೇಷಕ ಇರುವೆಗಳು, ಮುಖಂಡ ಇರುವೆಗಳು ಅತಿ ಹತ್ತಿರದ ಹಾದಿಯನ್ನೇ ಆಯ್ದುಕೊಳ್ಳುತ್ತವೆ ಎಂದು ಇವರು ನಿರೂಪಿಸಿದ್ದಾರೆ. ಈ ಶೋಧ ಬಹಳ ಮುಖ್ಯ, ಏಕೆಂದರೆ ಇದುವರೆಗೂ ಈ ರೀತಿಯಲ್ಲಿ ಹತ್ತಿರದ ಹಾದಿಯನ್ನು ಹಿಡಿಯುವ ಪರಿಯನ್ನು ಕೇವಲ ಫೆರಮೋನುಗಳ ಜಾಡನ್ನು ಅನುಸರಿಸುವ ಇರುವೆಗಳಲ್ಲಿ ಮಾತ್ರ ಕಾಣಲಾಗಿತ್ತು. 1980 ಬ್ರಸೆಲ್ಸ್ ವಿಶ್ವವಿದ್ಯಾನಿಲಯದ ಜೀನ್ ಲೂಯಿಸ್ ಜೆನ್ಯೂಬರ್ಗ್ ಮತ್ತು ಆತನ ಸಂಗಡಿಗರು ಒಂದು ಪ್ರಸಿದ್ಧ ಪ್ರಯೋಗವನ್ನು ನಡೆಸಿದ್ದರು. ಇದರಲ್ಲಿ ಇವರು ರಸವಸ್ತುವನ್ನು ಇಟ್ಟು ಹಾದಿ ಗುರುತಿಸುವ ಇರುವೆಗಳು ಎರಡು ಹಾದಿಗಳಲ್ಲಿ ಚಿಕ್ಕದಾದದ್ದನ್ನು ಆಯ್ದುಕೊಳ್ಳುತ್ತಿದ್ದವು ಎಂದು ನಿರೂಪಿಸಿದ್ದರು. ಆದರೆ ಇದು ಅವುಗಳ ಬುದ್ಧಿವಂತಿಕೆಯಿಂದಲ್ಲ. ಪ್ರತಿ ಇರುವೆಯು ಮೊದಲಿಗೆ ಇಚ್ಛಾ ಬಂದ ಪಥವನ್ನು ಆಯ್ದುಕೊಳ್ಳುತ್ತಿತ್ತು. ಆದರೆ ಪುಟ್ಟದಾದ ಹಾದಿಯನ್ನು ಆಯ್ದುಕೊಂಡ ಇರುವೆಗಳು ನಿರ್ದಿಷ್ಟ ಸಮಯದಲ್ಲಿ ಹೆಚ್ಚು ಬಾರಿ ಇಬ್ಬದಿಯ ಪ್ರಯಾಣವನ್ನೂ ಪೂರೈಸುತ್ತಿದ್ದವು. ಹಾದಿ ಪುಟ್ಟದಾಗಿರುವುದರಿಂದ ಎನ್ನಿ ಸಹಜವಾಗಿಯೇ ಈ ಪುಟ್ಟ ಹಾದಿಯಲ್ಲಿ ಹೆಚ್ಚೆಚ್ಚು ಫೆರಮೋನುಗಳು ಕೂಡಿಕೊಳ್ಳುತ್ತಿದ್ದವು. ಹೀಗಾಗಿ ಹೊಸದಾಗಿ ಹಾದಿಗಿಳಿದ ಇರುವೆಗಳಿಗೆ ಈ ಪುಟ್ಟ ಹಾದಿಯೇ ಉದ್ದನೆಯ ಹಾದಿಗಿಂತ ಮೆಚ್ಚಿನದಾಗುತ್ತಿತ್ತು. ಅಂದರೆ ಹಾದಿ ಚಿಕ್ಕದಾಗಿದ್ದರಿಂದ ಆಯ್ಕೆಯಾಗಿದ್ದಲ್ಲ, ಫೆರಮೋನು ಜಾಸ್ತಿ ಇದ್ದದರಿಂದ ಆಯ್ಕೆಯಾಗಿತ್ತಷ್ಟೆ. ಅಲ್ಪ ಸಮಯದಲ್ಲಿಯೇ ಬಹುತೇಕ ಇರುವೆಗಳು ಹತ್ತಿರದ ಹಾದಿಯನ್ನೇ ಆಯ್ದುಕೊಳ್ಳುತ್ತಿದ್ದವು. ಹೀಗೆ ಚುಟುಕಾದ ಹಾದಿಯನ್ನು ಆಯ್ದುಕೊಳ್ಳುವುದೆನ್ನುವುದು ಯಾವುದೇ ಬುದ್ಧಿವಂತಿಕೆಯ ಫಲವಾಗಿರಲಿಲ್ಲ. ಕೀಟ ಸಮಾಜಗಳು ಹೀಗೆ ಸಾಮೂಹಿಕ ಅಥವಾ ಸಾಮುದಾಯಿಕ ಬುದ್ಧಿವಂತಿಕೆ ತೋರುತ್ತವೆ ಎಂದು ನಿರೂಪಿಸಿದ ಮೊದಲ ಪ್ರಯೋಗಗಳಲ್ಲಿ ಇದೂ ಒಂದು. ಇತರರು ನಡೆದ ಜಾಡನ್ನೇ ಹಿಡಿದು ನಡೆಯುವಾಗ ನಿನ್ನದೇ ಫೆರಮೋನುಗಳನ್ನು ಸೇರಿಸುತ್ತಾ ನಡೆ ಎನ್ನುವ ಎರಡೇ ಸರಳ ನಿಯಮಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ಈ ಜೀವಿಗಳು ಪಾಲಿಸಿದಾಗ ಅನಿರೀಕ್ಷಿತ ಎನ್ನುವ ಹಾಗೂ ಫಲವನ್ನು ಕಾಣಬಹುದು. ಇದಕ್ಕೆ ಯಾವ ಯೋಜನೆಯೂ ಬೇಕಿಲ್ಲ, ಯಾವ ಮುಖಂಡನ ನಿಯಂತ್ರಣದ ಅವಶ್ಯಕತೆಯೂ ಇಲ್ಲ. ಈ ರೀತಿಯಲ್ಲಿ ಇರುವೆಗಳಲ್ಲಿ ಇರುವ ವಿಕೇಂದ್ರೀಕೃತ ಸಂಘಟನೆ ಎನ್ನುವುದು ಇರುವೆ ಗೂಡುಗಳಲ್ಲಿ ಉತ್ತಮಿಕೆ ಎನ್ನುವ ಹೊಸ ಜ್ಞಾನ ಕ್ಷೇತ್ರವನ್ನೇ ಆರಂಭಿಸಿಬಿಟ್ಟಿದೆ. ಇದರ ಫಲಗಳು ಗಣಕಯಂತ್ರಗಳ ಪ್ರೋಗ್ರಾಂ ರಚನೆ, ದೂರ ಸಂಪರ್ಕ, ಅಂತರ್ಜಾಲದಲ್ಲಿ ಮಾಹಿತಿ ಸಂಚಾರ ಮೊದಲಾದ ಕ್ಷೇತ್ರಗಳಲ್ಲಿ ಉಪಯುಕ್ತವೆನಿಸಿವೆ. ಸರಣಿ ನಡೆಯುವ ಸುಮನಾಳ ಇರುವೆಗಳಲ್ಲಿ ಇಂತಹ ಸಾಮೂಹಿಕ ಬುದ್ಧಿವಂತಿಕೆ ಕಾಣಲು ಬೇಕಾದ ಫೆರಮೋನುಗಳಿಲ್ಲ. ಇಲ್ಲಿ ಪ್ರತಿಯೊಂದು ಇರುವೆಯು ಸಾಂಪ್ರದಾಯಿಕ ಬುದ್ಧಿವಂತಿಕೆಯನ್ನು ಬಳಸಿ ಯಾವ ಹಾದಿ ಚಿಕ್ಕದು ಯಾವುದು ದೊಡ್ಡದು ಎಂದು ತೀರ್ಮಾನಿಸಬೇಕು. ಹೀಗೆ ತೀರ್ಮಾನಿಸಲು ಬೇಕಾದ ಬುದ್ಧಿವಂತಿಕೆಯೂ ಅದಕ್ಕೆ ಇರಬೇಕು. ಫೆರಮೋನುಗಳಿಲ್ಲದ ಇರುವೆಗಳು ಇದನ್ನು ಮಾಡಬಲ್ಲವು ಎಂಬುದು ನನಗೆ ಅಚ್ಚರಿಯ ವಿಷಯವೇನಲ್ಲ. ಆದರೆ ಅವು ಅದನ್ನು ಹೇಗೆ ಸಾಧಿಸುತ್ತವೆ ಎನ್ನುವುದು ನಮಗೆ ಇನ್ನೂ ಗೊತ್ತಿಲ್ಲ. ಇರಲಿ, ಸುಮನ ಮತ್ತು ಅವರ ಸಂಗಡಿಗರು ಇದರ ಬೆನ್ನು ಬಿದ್ದಿದ್ದಾರೆ. ಇದಕ್ಕೆ ದೃಷ್ಟಿ ಅಥವಾ ಇತರೆ ಯಾವುದಾದರೂ ಸಂವೇದನೆಗಳು ನೆರವಾಗುತ್ತಿವೆಯೋ ಎಂದು ಪರೀಕ್ಷಿಸುತ್ತಿದ್ದಾರೆ. ನಾವು ಅವರ ಬೆನ್ನು ಬಿದ್ದು ಆಂಟ್ಲ್ಯಾಬ್ ತಾಣದ ಮೇಲೆ ಒಂದು ಕಣ್ಣಿಟ್ಟಿರೋಣ. ಈ ಹಿಂದೆ ಡೇವಿಸ್ನಲ್ಲಿ ಇದ್ದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಟಿಮ್ ಕ್ಯಾರೋ ಮತ್ತು ಮಾರ್ಕ್ ಹೌಸರ್ ಮಾನವರಲ್ಲದ ಪ್ರಾಣಿಗಳಲ್ಲಿ ಕಲಿಕೆ ಅಥವಾ ಶಿಕ್ಷಣ ಎನ್ನುವುದು ಇದೆಯೇ ಎಂದು ಪ್ರಶ್ನಿಸಿದ್ದರು. ಈ ಸಂಬಂಧ ಪ್ರಕಟವಾಗಿದ್ದ ಸಂಶೋಧನೆಗಳನ್ನು ಒಂದು ಅದ್ಭುತ ಪ್ರಬಂಧದಲ್ಲಿ ವಿಶ್ಲೇಷಿಸಿದ್ದರು. ಮಾನವರಲ್ಲಿ ಪ್ರೌಢರು ಮಕ್ಕಳ ನಡುವಿನ ಅಂತರ ಕ್ರಿಯೆಯ ಮೂಲಕ ನಾವು ಈಗ ತಿಳಿದಿರುವ ಶಿಕ್ಷಣದ ಸೀಮಿತ ಸಾಂಪ್ರದಾಯಿಕ ವಿವರಣೆಗಳಿಗೆ ಅಂಟಿಕೊಂಡ ಕಾರಣವಾಗಿ ಹಲವು ಇನ್ನೂ ಸರಳವಾದ ವಿದ್ಯಮಾನಗಳು ದಾಖಲೆ ಆಗಿರುವುದಿಲ್ಲ ಅಥವಾ ಅಧ್ಯಯನವಾಗಿಲ್ಲ. ಇದು ಈ ವಿಷಯದಲ್ಲಿ ಇನ್ನಷ್ಟು ಆಳವಾಗಿ ತಿಳಿಯಲು ಅಡ್ಡಿಯಾಗುತ್ತದೆ. ಹೀಗೆ ನುಡಿದ ಅವರು ಆನಂತರ ಶಿಕ್ಷಣ ಎಂದರೇನೆಂಬುದರ ಬಗ್ಗೆ ಹೀಗೆ ವಿವರಿಸಿದ್ದಾರೆ. ಎ ಎಂಬ ವ್ಯಕ್ತಿಯು ಬಿ ಎನ್ನುವ ಹೊಸ ವ್ಯಕ್ತಿಯ ಮುಂದೆ ಒಂದಿಷ್ಟು ವ್ಯಯ ಮಾಡಿ ಇಲ್ಲವೇ ತನಗೇನೂ ಲಾಭವಿಲ್ಲದಾಗ್ಯೂ ನಡವಳಿಕೆಯನ್ನು ಬದಲಿಸಿಕೊಂಡಾಗಲಷ್ಟೇ ಅದು ಕಲಿಸುತ್ತಿದೆ ಎನ್ನಬಹುದು. ಈ ರೀತಿಯಲ್ಲಿ ಎಯ ನಡವಳಿಕೆ ಬಿಯ ನಡವಳಿಕೆಗೆ ಹುರುಪು ನೀಡುತ್ತದೆ ಇಲ್ಲವೇ ಶಿಕ್ಷಿಸುತ್ತದೆ. ಹೀಗಾಗಿ ಬಿ ವ್ಯಕ್ತಿಯ ಹೊಸ ಅರಿವನ್ನು ಕೌಶಲವನ್ನು ಬದುಕಿನಲ್ಲಿ ತನಗೆ ಅವಶ್ಯವಿರುವುದಕ್ಕಿಂತಲೂ ಮುನ್ನವೇ ಅಥವಾ ಇನ್ನಷ್ಟು ಸಕ್ಷಮವಾಗಿ ಕಲಿಯುತ್ತಾನೆ, ಇಲ್ಲದಿದ್ದರೆ ಕಲಿಯುವುದೇ ಇಲ್ಲ. ಸರಣಿ ನಡೆಯ ಕುರಿತ ಪರಾಮರ್ಶನ ಪ್ರಬಂಧವೊಂದರಲ್ಲಿ ಎಲಿಜಬೆತ್ ಫ್ರಾಂಕ್ಲಿನ್ ನಿರ್ವಿವಾದವಾದ ಪುರಾವೆಯನ್ನು ಇದಕ್ಕೆ ಒದಗಿಸಿದ್ದಾರೆ. ಬಹುತೇಕ ಈ ಎಲ್ಲ ಪ್ರಯೋಗಗಳು ಆಕೆ ಹೀಗೆ ಸರಣಿ ನಡೆ ಅನುಸರಿಸುವ ಹಾಗೂ ಮೇಲಿನ ವಿವರಣೆಯಲ್ಲಿರುವ ಎಲ್ಲ ಗುಣಗಳು ಇರುವ ಇರುವೆಗಳ ಮೇಲೆ ನಡೆಸಿದ ಅಧ್ಯಯನಗಳ ಫಲ. ಮುಖಂಡರು ತಮ್ಮ ಹಿಂಬಾಲಕರಿಗೆ ಕುರುಡು ಮಾರ್ಗ ಅನುಸರಿಸಿ ಹೊಸ ತಾಣವನ್ನು ತಲುಪುವ ರೀತಿಯನ್ನು ಕಲಿಸುವುದಕ್ಕಿಂತಲೂ ತಲುಪುವುದಕ್ಕೆ ಬೇಕಾದದನ್ನು ಕಲಿಯುವ ಅವಕಾಶವನ್ನು ಒದಗಿಸುತ್ತವೆ ಎಂದು ಆಕೆ ವಿಮರ್ಶಿಸಿದ್ದಾರೆ. ಹಿಂಬಾಲಕರು ಹಾದಿಯಲ್ಲಿ ಇರುವ ಸ್ಥಾನ ಸೂಚಿಗಳ ಬಗ್ಗೆ ತಿಳಿದುಕೊಂಡು ತಾವು ಕ್ರಮಿಸಿದ ಹಾದಿಯ ದೂರ ಹಾಗೂ ತಿರುಗಿದ ತಿರುವುಗಳನ್ನು ತಾವೇ ಅಳೆದು ಇಡೀ ಮಾರ್ಗವನ್ನು ಸ್ವತಃ ಅರಿತುಕೊಳ್ಳುವಂತೆ ನೆರವಾಗುತ್ತವೆ. ಈ ರೀತಿಯ ಕಲಿಕೆ ಸಾಧ್ಯ ಎನ್ನುವುದನ್ನು ಹಲವರು ವಿರೋಧಿಸುತ್ತಿದ್ದಾರೆ. ಸರಣಿ ನಡೆಯಲ್ಲಿ ಮುಖಂಡರು ಹಿಂಬಾಲಕರಿಗೆ ಬೇಕಾದ ಎಲ್ಲ ಮಾಹಿತಿಯನ್ನು ಒದಗಿಸದೆ ಕೇವಲ ಕಲಿಯುವ ಅವಕಾಶವನ್ನಷ್ಟೇ ಒದಗಿಸುತ್ತಿವೆ. ಹೀಗಾಗಿ ಇದು ಕಲಿಕೆಯಲ್ಲ ಎನ್ನುವ ಅವರ ವಾದ ಅಚ್ಚರಿ ಎನಿಸುತ್ತದೆ. ಮನುಷ್ಯರಲ್ಲೂ ಶಿಕ್ಷಕರು ಮೊದಲಿಗೆ ಮಾಡಬೇಕಾಗಿದ್ದುದು ಇಷ್ಟೇ ಎನ್ನುವುದು ನನ್ನ ಅನಿಸಿಕೆ. ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ಗದಕ್ಕರ್, ಅನುವಾದ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಡಾಕ್ಟರ್ ಜೆ ಆರ್ ಮಂಜುನಾಥ. ಮೂಲ ಲೇಖನ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 44ನೆಯ ಎಪಿಸೋಡ್ ತಮ್ಮೆಲ್ಲರಿಗೂ ಸ್ವಾಗತ. ಆಟೋಟೋಮಿ, ಸ್ವಯಂ ಛೇದನ. ಸ್ವಯಂ ಛೇದನ, ಛೇದನ ಅಂದರೆ ಕತ್ತರಿಸುವುದು. ಸ್ವಯಂ ಛೇದನ ಅಂದರೆ ತಾವೇ ಸ್ವತವಾಗಿ ತಮ್ಮ ಅಂಗಾಂಗಗಳನ್ನು ಕಟ್ ಮಾಡೋದು ಅಥವಾ ಛೇದನ ಮಾಡಿಕೊಳ್ಳುವುದು ಎಂದು ಅರ್ಥ ಬರ್ತದೆ. ಪ್ರಾಣಿಗಳಲ್ಲಿ ರಕ್ಷಣೆಗಾಗಿ ಕಂಡುಬರುವ ಅಂಗಛೇದನೆ, ಅವನ್ನು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಕೆಲವು ಪ್ರಾಣಿಗಳು ತಮ್ಮ ಅಂಗಾಂಗಗಳನ್ನು ಛೇದನ ಮಾಡಿಕೊಳ್ಳುತ್ತವೆ. ಭಕ್ಷಕ ಪ್ರಾಣಿಯೊಂದು ಭಕ್ಷ ಪ್ರಾಣಿಯ ಅಂಗವನ್ನು ಹಿಡಿದಾಗ ಅದರಿಂದ ತಪ್ಪಿಸಿಕೊಳ್ಳಲು ಆ ಅಂಗವನ್ನೇ ಕೆಲವು ಪ್ರಾಣಿಗಳು ಕಳಚಿಕೊಂಡು ಬಿಡುತ್ತವೆ. ಆ ಅಂಗ ಅನಂತರ ಬೆಳೆಯುತ್ತದೆ. ಉದಾಹರಣೆಗೆ, ಭಕ್ಷಕ ಪ್ರಾಣಿಯೊಂದು ಹಲ್ಲಿಯ ಬಾಲವನ್ನು ಹಿಡಿದಾಗ ಹಲ್ಲಿಗಳು ಬಾಲವನ್ನು ತುಂಡರಿಸುತ್ತವೆ. ಇದೊಂದು ರಕ್ಷಣಾತ್ಮಕ ಕ್ರಮ. ಹಲ್ಲಿಯ ತುಂಡರಿಸಲ್ಪಟ್ಟ ಬಾಲವು ತಕತಕನೆ ಕುಣಿಯುತ್ತಾ ಇರುತ್ತದೆ. ಭಕ್ಷಕ ಪ್ರಾಣಿಗಳು ಗಲಿಬಿಲಿಗೊಳ್ಳುತ್ತಾ ಅದನ್ನೇ ನೋಡುತ್ತಾ ಇರುತ್ತವೆ. ಅಷ್ಟರಲ್ಲಿ ಹಲ್ಲಿಯು ತಪ್ಪಿಸಿಕೊಳ್ಳುತ್ತದೆ. ಕೆಲವು ದಪ್ಪ ಚರ್ಮದ ಪ್ರಾಣಿಗಳಲ್ಲಿಯೂ ಪಂಜಗಳ ಸ್ವಯಂ ಛೇದಗೊಳಿಸುತ್ತವೆ. ಆಟೋಟ್ರೋಪ್ಸ್ ಅಂದರೆ ಸ್ವಯಂ ಪೋಷಕ, ಸ್ವಪೋಷಕ. ಅವಕ್ಕೆ ಬೇಕಾದ ಆಹಾರವನ್ನು ಅವೇ ತಯಾರಿಸಿಕೊಳ್ಳುವುದನ್ನು ಆಟೋಟ್ರೋಪ್ ಎಂದು ಕರೆಯುತ್ತಾರೆ. ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳುವ ಜೀವಿ. ಹಸಿರು ಸಸ್ಯಗಳು ಸ್ವಪೋಷಕಗಳು. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಹಸಿರು ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿಯ ಸಹಾಯದಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ಗಳನ್ನು ತಯಾರಿಸುತ್ತವೆ. ಸ್ವಪೋಷಕ ತಯಾರಿಸುವ ಆಹಾರ ಇತರ ಎಲ್ಲ ಜೀವಿಗಳಿಗೂ ಶಕ್ತಿಯ ಆಕಾರವಾಗಿರುವುದರಿಂದ ಇವು ಆಹಾರ ಸರಪಳಿಯಲ್ಲಿ ಪ್ರಾಥಮಿಕ ಉತ್ಪಾದಕರು ಎಂದು ಹೇಳಬಹುದು. ಎಲ್ಲ ಗಿಡಗಳು, ಹಸಿರು ಗಿಡಗಳು ಪ್ರಾಥಮಿಕ ಉತ್ಪಾದಕರೆಂದು ಹೇಳಬಹುದು. ಏಕೆಂದರೆ ಇವು ಸೂರ್ಯನ ಬಿಸಿಲು ಮತ್ತು ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೀರನ್ನು ಉಪಯೋಗಿಸಿ ಆಹಾರವನ್ನು ತಯಾರಿಸಿ ಕೂಡಿಡುತ್ತವೆ. ಹಣ್ಣು ಹಂಪಲುಗಳೆಲ್ಲ ಈ ದ್ಯುತಿ ಸಂಶ್ಲೇಷಣೆಯಿಂದ ಉಂಟಾದ ಆಹಾರ ಪದಾರ್ಥಗಳೇ. ಹೀಗೆ ಸ್ವಯಂ ಪೋಷಕ ಗಿಡಗಳಿಂದ ತಯಾರಾದ ಆಹಾರದ ಶಕ್ತಿಯಲ್ಲಿ ಸುಮಾರು 10% ಸರಪಳಿಯ ಮುಂದಿನ ಹಂತಕ್ಕೆ ಸಾಗುತ್ತವೆ. ಉಳಿದ ಭಾಗವು ಸ್ವಯಂ ಪೋಷಕ ಚಟುವಟಿಕೆಗಳಿಗೆ ಬಳಸಲ್ಪಡುತ್ತವೆ. ಸೊ ಇದರ ಸ್ವಲ್ಪ ಭಾಗ ಶಾಖದ ರೂಪದಲ್ಲಿ ನಷ್ಟವಾಗಿ ವಾತಾವರಣವನ್ನು ಸೇರುತ್ತದೆ. ಸ್ವಯಂ ಪೋಷಕ ಪರಿಸರ ವ್ಯವಸ್ಥೆಯ ಬಹುಮುಖ್ಯ ಭಾಗ. ಭೂ ಇತಿಹಾಸದ ಪ್ರಾರಂಭದಲ್ಲಿದ್ದ ಇಂಗಾಲದ ಡೈಆಕ್ಸೈಡ್ ಮತ್ತು ಮೀಥೇನ್ಯುಕ್ತ ವಾತಾವರಣವು ಇಂದು ಆಮ್ಲಜನಕದಿಂದ ಕೂಡಿರುವುದಕ್ಕೆ ಈ ಸ್ವಯಂ ಪೋಷಕ ಚಟುವಟಿಕೆಗಳೇ ಕಾರಣವೆಂದು ನಂಬಲಾಗಿದೆ. ಏಕೆಂದರೆ ಈ ಸ್ವಯಂ ಪ್ರಕಾಶಕ ಗಿಡಗಳು, ಎಕ್ಸಾಂಪಲ್ಗೆ ಉದಾಹರಣೆಗೆ ಆಲ್ಗೆಗಳು ಹುಟ್ಟಿದ ನಂತರವೇ ಆಲ್ಗೆಗಳಿಂದ ಫೋಟೋಸಿಂಥೆಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆಯು ಕ್ರಿಯೆಯು ನಡೆದಿದೆ. ನಂತರದಲ್ಲಿ ಆಕ್ಸಿಜನ್ನ ಬಿಡುಗಡೆಯಾಗಿದೆ. ಈ ಆಕ್ಸಿಜನ್ನು ಸಸ್ಯಗಳಿಂದ ಬಿಡುಗಡೆಯಾಗುವುದಕ್ಕಿಂತ ಮುಂಚೆ ಆಕ್ಸಿಜನ್ನು ಈ ಭೂಗೋಳದಲ್ಲಿ ಇದ್ದಿಲ್ಲ. ಹಾಗಾಗಿ ಯಾವುದೇ ಜೀವಿಗಳು ಬದುಕಲು ಸಾಧ್ಯವಿದ್ದಿಲ್ಲ. ಈ ಸಸ್ಯಗಳಿಂದಾಗಿಯೇ ಭೂಗೋಳದಲ್ಲಿ ಆಕ್ಸಿಜನ್ ಉತ್ಪಾದನೆಯಾಗಿದೆ. ಸೊ ಹೀಗಾಗಿ 21%ನಷ್ಟು ಆಕ್ಸಿಜನ್ ಈ ಭೂಗೋಳದಲ್ಲಿದೆ. ಸಸ್ಯಗಳು ನೀರಿನಲ್ಲಿ ಬೆಳೆಯುತ್ತಿದ್ದವು. ಸೊ ಹಾಗಾಗಿ ನೀರಿನಲ್ಲಿ ಕರಗಿದ ಆಮ್ಲಜನಕವು ಮೊದಲು ಪ್ರಾರಂಭವಾಯಿತು. ಹಾಗಾಗಿ ಜೀವಿಗಳು ಮೊದಲು ನೀರಿನಲ್ಲಿ ವಿಕಾಸಗೊಂಡಿರಬಹುದು. ಏಕೆಂದರೆ ಭೂಗೋಳದಲ್ಲಿ ಆಮ್ಲಜನಕ ಇರಲಿಲ್ಲ. ನೀರಿನಲ್ಲಿ ಈ ಆಲ್ಗೆಗಳಿಂದ ಆಮ್ಲಜನಕವು ಕರಗಿದ ರೂಪದಲ್ಲಿತ್ತು. ಹಾಗಾಗಿ ಜಲಚರಗಳಿಗೆ ನೀರಿನಲ್ಲಿ ಕರಗಿದ ಆಮ್ಲಜನಕವನ್ನು ಹೀರಿಕೊಂಡು ಬದುಕುವ ಸಾಧ್ಯತೆ ಇತ್ತು. ಹಾಗಾಗಿ ಮೊದಲು ಜೀವಿಗಳು ಜಲಚರಗಳು ನೀರಿನಲ್ಲೇ ಹುಟ್ಟಿರುತ್ತವೆ. ನಮ್ಮ ವಿಷ್ಣು ಪುರಾಣದ ಪ್ರಕಾರ ವಿಷ್ಣುವಿನ ಮೊದಲನೇ ಅವತಾರವು ಮತ್ಸ್ಯ ರೂಪವಾಗಿದೆ. ಮತ್ಸ್ಯ ಅಂದರೆ ನೀರಿನಲ್ಲಿರುವ ಜಲಚರ. ಸೊ ಇದು ಸಹ ವಿಕಾಸದಲ್ಲಿ ಒಂದು ಉತ್ತಮವಾದ ಉದಾಹರಣೆಯಾಗಿದೆ. ಏಕೆಂದರೆ ನೆಲದ ಮೇಲೆ ಬದುಕಲು ಮೊದಲು ಆಮ್ಲಜನಕ ಬೇಕಾಗಿತ್ತು. ಆಮ್ಲಜನಕದ ಮೇಲೆ ಅತಿ ನೇರಳೆ ಕಿರಣಗಳು ಬಂಬಾರ್ಡ್ ಮಾಡಿದಾಗ ಆಮ್ಲಜನಕವು ಓ ಮತ್ತು ಓಟು ಆಗಿ ವಿಭಜನೆಯಾಗಿದೆ. ಈ ಓಟುಗೆ ಓ ಎನ್ನುವ ಮತ್ತೊಂದು ಆಮ್ಲಜನಕವು ಸೇರ್ಪಡೆಗೊಂಡು ಸೊ ಅದು ಓ3 ಆಗಿದೆ. ಈ ಓ3 ಅಂದರೆ ಓಜೋನ್. ಈ ಓಜೋನ್ ಭೂಮಿಯಿಂದ ಮೇಲೆ 25 ಕಿಲೋಮೀಟರ್ ಮೇಲೆ ಇರುತ್ತದೆ. ಅಲ್ಲಿ ಓಜೋನ್ 10 ಕಿಲೋಮೀಟರ್ ದಪ್ಪವಾಗಿರುತ್ತದೆ. ಹಾಗಾಗಿ ಈ ಓಜೋನ್ ಭೂಮಿಯನ್ನು ಛತ್ರಿಯಂತೆ ಹಿಡಿದು ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳನ್ನು ಸೆರೆ ಹಿಡಿಯುತ್ತದೆ. ಹಾಗಾಗಿ ಭೂಮಿ ಮೇಲೆ ಜೀವಿಗಳು ಬದುಕಲು ಸಹಾಯವಾಗುತ್ತದೆ. ಎಲ್ಲದಕ್ಕೂ ಮುಖ್ಯ ಕಾರಣ ಈ ಆಮ್ಲಜನಕ. ಆಮ್ಲಜನಕದಿಂದನೇ ಓಜೋನ್ ತಯಾರಾಗಿದೆ. ಈ ಓಜೋನ್ನಿಂದನೇ ಭೂಮಿಗೆ ಬರುವ ಅತಿ ನೇರಳೆ ಕಿರಣಗಳು ಫಿಲ್ಟರ್ ಆಗಿರುತ್ತವೆ. ಹಾಗಾಗಿ ಆಕ್ಸಿಜನ್ನು ಅತ್ಯಂತ ಮುಖ್ಯವಾಗಿರುತ್ತದೆ. ಆಕ್ಸಿನ್ ಅಥವಾ ಸಸ್ಯ ಹಾರ್ಮೋನ್. ಸಸ್ಯಗಳಲ್ಲಿ ಜೀವಕೋಶಗಳ ಬೆಳವಣಿಗೆಯನ್ನು ಉದ್ದೀಪಿಸುವ ಹಾರ್ಮೋನ್ಗಳ ಗುಂಪು. ಇವುಗಳ ವಿಶಿಷ್ಟವೆಂದರೆ ಕಡಿಮೆ ಸಾರತೆಯಲ್ಲಿ ಇವು ಸಸ್ಯಗಳ ಬೆಳವಣಿಗೆಯನ್ನು ಉದ್ದೀಪಿಸುತ್ತವೆ. ಆದರೆ ಸಾರತೆ ಹೆಚ್ಚಾದಾಗ ಸಸ್ಯಗಳ ಬೆಳವಣಿಗೆಯನ್ನು ಬಹುವಾಗಿ ಪ್ರಚೋದಿಸಿ ನಾಶಪಡಿಸುತ್ತವೆ. ಇಂಡಾಲ್-3 ಹಾಗೂ ಅಸಿಟಿಕ್ ಆಮ್ಲ ಇವು ಸಸ್ಯ ಹಾರ್ಮೋನ್ಗಳಾಗಿವೆ. ಇವುಗಳನ್ನು ಕೃತಕವಾಗಿಯೂ ಸಹ ತಯಾರಿಸಬಹುದು. 2,4-D ಅಂದರೆ ಡೈಕ್ಲೋರೋ ಫಿನಾಕ್ಸಿ ಅಸಿಟಿಕ್ ಆಸಿಡ್, ಇದು ಒಂದು ಕೃತಕವಾದ ಈ ಆಕ್ಸಿನ್ ಅಥವಾ ಸಸ್ಯ ಹಾರ್ಮೋನ್. ಅದೇ ರೀತಿ 2,4,5 ಟ್ರೈಕ್ಲೋರೋ ಬೆಂಜೋಯಿಕ್ ಆಮ್ಲಗಳು, ಇವು ಕೃತಕ ಆಕ್ಸಿನ್ಗಳು. ಆಕ್ಸೋಟ್ರೋಪ್, ಇದು ಬೆಳವಣಿಗೆಗೆ ಬೇಕಾದ ನಿರ್ದಿಷ್ಟ ಪದಾರ್ಥವೊಂದನ್ನು ಸಂಶ್ಲೇಷಿಸುವ ಸಾಮರ್ಥ್ಯವನ್ನು ಕಳೆದುಕೊಂಡಿರುವ ಜೀವಿ ಎಂದು ಹೇಳಬಹುದು. ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ ಈ ಪದಾರ್ಥಗಳನ್ನು ಅಮೈನೋ ಆಮ್ಲ ಮತ್ತು ಕಾರ್ಬೋಹೈಡ್ರೇಟ್ಗಳ ಮುಂತಾದವುಗಳು ಆಗಿರಬಹುದು. ವಿಕೃತಿಯ ಮ್ಯೂಟೇಷನ್ ಫಲವಾಗಿ ಜೀವಿಯು ಇಂಥ ಪದಾರ್ಥಗಳನ್ನು ಸಂಶ್ಲೇಷಿಸುವ ಸಾಮರ್ಥ್ಯವೆಂದು ಕಳೆದುಕೊಂಡಿರಬಹುದು. ಅವೈಲಬಲ್ ವಾಟರ್ ಅಥವಾ ಲಭ್ಯವಿರುವ ನೀರು, ಕೃಷಿ ಶಾಸ್ತ್ರದಲ್ಲಿ ಸುಮಾರು ಭೂಮಿಯಲ್ಲಿರುವ 65% ಅಂದರೆ ಸಾಫ್ಟ್ ವಾಟರ್, ಸಮುದ್ರದ ನೀರನ್ನು ಬಿಟ್ಟು ಸಾಫ್ಟ್ ವಾಟರನ್ನು 65% ಅಷ್ಟು ನೀರನ್ನು ನಾವು ಕೃಷಿಗಾಗಿಯೇ ಉಪಯೋಗಿಸುತ್ತೇವೆ. ಇದು ಅತ್ಯಂತ ಹೆಚ್ಚು, ಹಾಗೂ ಕುಡಿಯಲು ಹಾಗೂ ಉಪಯೋಗಕ್ಕೆ, ಮಾನವನ ಉಪಯೋಗಕ್ಕೆ ಸುಮಾರು 10% ನೀರನ್ನು ನಾವು, ಶುದ್ಧ ನೀರನ್ನು ನಾವು ಉಪಯೋಗಿಸುತ್ತೇವೆ. ಇನ್ನುಳಿದ ನೀರು ಕಾರ್ಖಾನೆಗಳಿಗೆ ವಿನಿಯೋಗವಾಗುತ್ತದೆ. ಕೃಷಿ ಶಾಸ್ತ್ರದಲ್ಲಿ ಸಸ್ಯಗಳ ಬೆಳವಣಿಗೆಗೆ ದೊರಕುವ ಮಣ್ಣು ಹಿಡಿದಿಟ್ಟ ನೀರು, ಮಣ್ಣಿನಲ್ಲಿ ಅಥವಾ ಸಾಯಿಲ್ ವಾಟರ್, ಮಣ್ಣಿನ ಜಲಧಾರಕತೆ ಅಥವಾ ಕ್ಷೇತ್ರ ಸಾಮರ್ಥ್ಯ, ಫೀಲ್ಡ್ ಕೆಪ್ಯಾಸಿಟಿ, ಅಂದರೆ ಮಣ್ಣು ಹಿಡಿದಿರುವ ಗರಿಷ್ಠ ಪ್ರಮಾಣದ ನೀರು ಮತ್ತು ಬಾಡಿಕೆ ಬಿಂದು, ವಿಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ, ಅಂದರೆ ಮಣ್ಣಿನಲ್ಲಿರುವ ಕನಿಷ್ಠ ಪ್ರಮಾಣದ ನೀರು, ಇವುಗಳ ನಡುವೆ ಇರುವ ನೀರಿನ ಪ್ರಮಾಣವೇ ಲಭ್ಯ ನೀರು. ಜಲಧಾರಕತೆ ಎಂದರೆ -0.33 bar ಒತ್ತಡ ಮಾನ, ಕರ್ಷಣದಲ್ಲಿ ಹಿಡಿಯಲ್ಪಟ್ಟ ನೀರು. ಬಾಡಿಕೆ ಬಿಂದು ಎಂದರೆ -15 bar ಕರ್ಷಣದಲ್ಲಿ ಹಿಡಿಯಲ್ಪಟ್ಟ ನೀರು. ಆರ್ದ್ರತೆಯು ಬಾಡಿಕೆಯ ಬಿಂದುವನ್ನು ತಲುಪಿದಾಗ, ಅಂದರೆ ಮಣ್ಣಿನಲ್ಲಿ ನೀರು ಅತಿ ಕಡಿಮೆಯಾದಾಗ ಸಸ್ಯಗಳು ನೀರನ್ನು ಹೀರಲಾಗದೆ ಬಾಡುತ್ತವೆ. ಇದನ್ನು ಬರಗಾಲವೆಂದೇ ನಾವು ಕರೆಯಬಹುದು. ಬರಗಾಲದಲ್ಲಿ ಸಸ್ಯಗಳಿಗೆ ನೀರಿನ ಕೊರತೆ ಉಂಟಾಗುತ್ತದೆ. ಮಣ್ಣಿನಲ್ಲಿರುವ ನೀರು ಜಲಧಾರಕತೆಯ ಬಿಂದುವನ್ನು ದಾಟಿದಾಗ, ಅಂದರೆ ಮಣ್ಣಿನಲ್ಲಿ ನೀರು ಅತಿ ಹೆಚ್ಚಾದಾಗ ಸಸ್ಯಗಳಿಗೆ ಲಭ್ಯವಾಗದೆ ಹರಿದು ಹೋಗುತ್ತವೆ. ಹೆಚ್ಚು ಮಳೆ ಬಂದಾಗ ಹೆಚ್ಚು ನೀರು ಸಸ್ಯಗಳಿಗೆ ಲಭ್ಯವಾಗುತ್ತದೆ, ಆದರೆ ಅತಿ ಹೆಚ್ಚು ನೀರಿನಿಂದ ಸಸ್ಯಗಳು ಸಾಯುತ್ತವೆ. ಜೀವಿ ಪರಿಸ್ಥಿತಿ ಶಾಸ್ತ್ರದ ಪ್ರಕಾರ ಅವೈಲಬಲ್ ನೀರು ಅಥವಾ ಲಭ್ಯವಿರುವ ನೀರು ಎಂದರೆ ಯಾವುದೇ ಜೀವಿ ಸಮುದಾಯಕ್ಕೆ ದೊರಕುವ ಸಿಹಿ ನೀರು. ಇಲ್ಲಿ ಸಿಹಿ ನೀರು ಎಂದು ಹೇಳಲಾಗಿದೆ, ಏಕೆಂದರೆ ಜೀವಿ ಪರಿಸ್ಥಿತಿಯ ಶಾಸ್ತ್ರದಲ್ಲಿ ಇರುವ ಜೀವಿಗಳಿಗೆ ಉಪ್ಪು ನೀರು ಉಪಯೋಗವಿಲ್ಲ. ಉಪ್ಪು ನೀರು ಏನೆಂದರೂ ಜಲಚರಗಳಿಗೆ ಮತ್ತು ಕೆಲವು ಸಸ್ಯಗಳಿಗೆ ಉಪ್ಪು ನೀರಿನಿಂದ ಅವು ಬದುಕುತ್ತವೆ. ಆದರೆ ಭೂಮಿ ಮೇಲೆ ಇರುವ ಜೀವಿಗಳಿಗೆ ಸಿಹಿ ನೀರೇ ಬೇಕಾಗುತ್ತದೆ. ಮಾನವರನ್ನು ಒಳಗೊಂಡಂತೆ ಜೀವಿಗಳಿಗೆ ದೊರಕುವ ಒಟ್ಟು ಸಿಹಿ ನೀರಿನ ಪ್ರಮಾಣ %1 ಕಡಿಮೆ ಎಂದು ಹೇಳಲಾಗುತ್ತದೆ. ಸಿಹಿ ನೀರಿನ ಪ್ರಮಾಣದಲ್ಲಿ ಹೆಚ್ಚು ಭಾಗ, ಸುಮಾರು 70% ಭಾಗ ನಾರ್ತ್ ಮತ್ತು ಸೌತ್ ಪೋಲಾರ್ಗಳಲ್ಲಿದೆ, ಧ್ರುವದಲ್ಲಿ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿದೆ. ಅದಾದ ನಂತರ ಭೂಮಿಯ ಒಳಗಡೆ ಅಂದರೆ ಬೋರ್ವೆಲ್ಲನ್ನು ಕೊರೆದು ನಾವು ತೆಗೆಯುವ ನೀರು, ಅದು ಸಹ ಸುಮಾರು 30%ನಷ್ಟಿದೆ. ಸೊ ನಂತರದ ನೀರು, ಲಭ್ಯವಿರುವ ನೀರು ಅಂದರೆ ಕೆರೆಗಳು, ನದಿಗಳು ಇವುಗಳಲ್ಲೆಲ್ಲ ಇರುವ ನೀರು ಕೇವಲ 0.3%ನಷ್ಟು ಮಾತ್ರ ಇದೆ. 2.5%ನಷ್ಟು ಮಾತ್ರ ಸಿಹಿ ನೀರಿದೆ, ಏಕೆಂದರೆ 97.5% ನೀರು ಸಮುದ್ರದಲ್ಲಿದೆ, ಅದು ಉಪ್ಪು ನೀರು, ಅದನ್ನು ಕುಡಿಯಲು ಬರುವುದಿಲ್ಲ. ಸೊ ಈ ಸಿಹಿ ನೀರಿನ ಲಭ್ಯತೆಯು ಸಹ 0.3% ಅಂದರೆ 0.3% ಮಾತ್ರವಿದೆ. ಸೊ ಈ 0.3%ನಲ್ಲಿ ಕಾರ್ಖಾನೆಯಿಂದಾಗಿ ಹಾಗೂ ಕೃಷಿಯಿಂದಾಗಿ ಸುಮಾರು 80% ನೀರು ಕಲುಷಿತಗೊಂಡಿದೆ. ನೀವು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವೆಬ್ಸೈಟ್ನಲ್ಲಿ ನೋಡಬಹುದು. ಕರ್ನಾಟಕದಲ್ಲಿರುವ ಎಲ್ಲ ನದಿಗಳು ಕೆಲವು ಭಾಗಗಳಲ್ಲಿ ಕುಡಿಯಲು ಯೋಗ್ಯವಿಲ್ಲವೆಂದು ತಿಳಿಸುತ್ತದೆ. ಸೊ ಕಾವೇರಿ ನದಿಯನ್ನು ಸುಮಾರು 22 ಮಾನಿಟರ್ ಮಾಡುತ್ತಿದ್ದಾರೆ. ಇದರಲ್ಲಿ ಸುಮಾರು 5-6 ಈ ನೀರು ಕುಡಿಯಲು ಯೋಗ್ಯವಲ್ಲವೆಂದು ಈ ವಿಶ್ಲೇಷಣೆ ಸೂಚಿಸುತ್ತದೆ. ಇದಕ್ಕೆ ಮುಖ್ಯ ಕಾರಣ ಮಾನವನಿಂದ ಹರಿಯುವ ಸೀವೇಜ್ ನೇರವಾಗಿ

ಆಪಗೆ ಹೀಗಿದೆ. ನಿಡಿಯರ್ ಬಲ್ಲಾಯದ ಬಲ್ಲಡಿಗರು ಅಂದಿರ್ತಾರ ಇವರಾರದೆ ಕೆಳಗಿನ ತೊಡರರು. ನಮ್ಮಯ್ಯ ಭಕ್ಷಗಳಡು ಪಣ್ಣಿಡು ಹೋಗು ನೀನು ಮಾನು ತಿಂಬಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ನಿಡಿಯರ್ ಬಲ್ಲಾಯದ ಬಲ್ದಡಿಗರು ಒಂದಿರ್ದರು ಐವರು ಆಲದ ಕೆಳಗಿನ ತೊಡರ್ದರು. ನಮ್ಮಯ್ಯ ಭಕ್ಷಗಳು ಅಡು ಪಣ್ಣಿಡು ಹೋಗು ನೀನು ಆನು ತಿಂಬಂ. ಅವನು ರಾಕ್ಷಸ ಹಿಡಿಂಬ ತನ್ನ ತಂಗಿಯನ್ನು ಕರೆದು ಹೇಳ್ತಾನೆ. ಸಾಮಾನ್ಯವಾಗಿ ರಾಕ್ಷಸರು ಏನು ಹೇಳ್ಬೋದು ಅದನ್ನು ಹೇಳ್ತಾನೆ. ಹೀಗೆ ಹೇಳ್ತಾನೆ, ನಿಡಿಯರ್ ನೀಳವಾದ ದೇಹವುಳ್ಳವರು ನಿಡಿಯರ್, ಬಲ್ಲಾಯದ ಬಲ್ದಡಿಗರು ಅಗಲವಾದಂಥ ದಾಂಡಿಗರು ಹೊಂದಿರ್ತಾರೆ ಬಂದಿದ್ದಾರೆ. ಯಾರು? ಐವರು. ಆಲದ ಕೆಳಗಿನ ತೊಡರ್ದರು, ಆಲದ ಮರದ ಕೆಳಗೆ ಈಗ ಸಿಕ್ಕಾಕ್ಕೊಂಡಿದ್ದಾರೆ. ನಮ್ಮಯ್ಯ ಭಕ್ಷರು ಅಡು, ನಮ್ಮಯ್ಯ ಊಟಕ್ಕೆ ಬೇಯಿಸು, ಅಡು ಅಂದರೆ ಬೇಯಿಸು, ಪಣ್ಣಿಡು ಸಿದ್ಧ ಮಾಡು ಹೋಗು, ನಾನು ಮತ್ತು ನೀನು ಇಬ್ಬರು ಸೇರಿ ತಿಂಬ ತಿನ್ನುವ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 12ನೇ ಪದ್ಯದ ಬಳಿಕದ ಗದ್ಯ, ಒಂದು ತುಣುಕು ಅದು. ಅದು ಹೀಗಿದೆ, ಎಂಬುದು ಅಂತ್ಯಗೈವೆನೆಂದು ಎಂಬುದು ಎಂದು ಹೇಳಿದ ಅಂತ್ಯಗೈವೆ ಹಾಗೆ ಮಾಡುತ್ತೇನೆ ಎಂದು ಹೇಳಿ ಮುಂದೆ ಅವಳು ಏನು ಮಾಡಿದ್ಲು ಎನ್ನುವುದು 13ನೇ ಪದ್ಯದಲ್ಲಿ ನಮ್ಮ ವರ್ಣಿಸ್ತಾನೆ. ವೀಕ್ಷಕರಿಗೆ ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 13ನೇ ಕಂದ ಪದ್ಯ. ಅದು ಹೀಗಿದೆ, ಆ ಅಗಸದೊಳಗೊಂದು ಮಹೀಭಾಗದೊಳ ಇನ್ನೊಂದು ದಾಡೆಯಾಗಿರೆ, ಮನದಿಂಬೇಗಂ ಬರ್ಪಳ ದಿಟ್ಟಿಗಳಾಗಲೇ ಪತ್ತಿದುವು ಗೆಂಟರೊಳ್ ಮಾರುತಿಯಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು, ಆಗಸದೊಳಗೆ ಒಂದು ಮಹೀಭಾಗದೊಳಗೆ ಇನ್ನೊಂದು ದಾಡೆಯಾಗಿರೆ, ಮನದಿಂಬೇಗ ಬರ್ಪಳ ದಿಟ್ಟಿಗಳು ಆಗಲೇ ಪತ್ತಿದುವು ಗೆಂಟರೊಳ್ ಮಾರುತಿಯಂ. ಹೀಗೆ ಹಿಡಿಂಬ ನೋಡು, ಒಂದು 5 ಜನ ಅಲ್ಲಿ ಆಲದ ಮರದ ಕೆಳಗೆ ಬಂದಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ, ನಮ್ಮ ಭಕ್ಷ್ಯಕ್ಕೆ ಸಿದ್ಧತೆ ಮಾಡು, ಈಗಲೇ ಹೋಗು, ನಾನು ಮತ್ತು ನೀನು ತಿನ್ನು ಅಂತ ಅಂದ ತಕ್ಷಣ ಆಯಿತು ಹಾಗೆ ಮಾಡ್ತಾನೆ ಅಂತೇಳಿ ಯಾವ ತಂಗಿ ಹಿಡಿಂಬೆ ಬಂದು ಅವಳ ರೂಪ ಹೇಗಿತ್ತು? ಆಗಸದೊಳಗೆ ಒಂದು ಮಹೀಭಾಗದೊಳಗೆ ಇನ್ನೊಂದು ದಾಡೆಯಾಗಿದೆ. ಅವಳ ಒಂದು ದಾಡೆ ಕೋರೆ ಹಲ್ಲು ಆಗಸದಲ್ಲಿತ್ತಂತೆ, ಇನ್ನೊಂದು ಕೋರೆ ಹಲ್ಲು ಭೂಮಿ ಭಾಗದಲ್ಲಿತ್ತಂತೆ. ಹೀಗೆ ಎರಡು ದಾಡೆಗಳ ಮಧ್ಯೆ ಇದು ಭೂಮಂಡಲವೇ ಇತ್ತು. ಆಗಿದೆ ಮನದಿಂಬೇಗ ಬರ್ಪಣ ಅಂದರೆ ಮನಸ್ಸಿಗಿಂತಲೂ ವೇಗ, ಮನೋವೇಗಿಗಳು ರಾಕ್ಷಸರು ಅಂತ ಒಂದು ಕಲ್ಪನೆ ಇದೆ. ಹಾಗೆ ಅವಳು ಮನದಿಂಬೇಗ ಬರ್ಪಣ ಬರ್ಪಣ ದಿಟ್ಟಿಗಳು ಮನಸ್ಸಿಗಿಂತಲೂ ವೇಗವಾಗಿ ವೇಗವಾಗಿ ಬರ್ತಿದ್ದ ಅವಳ ದೃಷ್ಟಿಗೆ ಬರ್ಪಣ ದಿಟ್ಟಿಗಳಾಗಲೇ ಬರ್ತಿದ್ದವು ಗೆಂಟರೋಳ್ ಮಾರುತಿಯ. ದೂರದಿಂದಲೇ ಆಕೆ ಭೀಮಸೇನನನ್ನು ಗೆಂಟರೋಳ್ ಅಂದರೆ ದೂರದಿಂದಲೇ ಭೀಮಸೇನನನ್ನು ನೋಡಿದ್ರು. ಆ ರೂಪವನ್ನು ನೀವು ಗಮನಿಸುವುದು, ಒಂದು ದಾಡೆ ಆಗಸದ ಕಡೆಗಿತ್ತು ಅಂದರೆ ಆಗಸವನ್ನು ಸಿವಿತಾ ಇತ್ತು, ಇನ್ನೊಂದು ದಾಡೆ ಭೂಮಿಗೆ ಇಳಿದಿತ್ತು. ಮನಸ್ಸಿಗಿಂತಲೂ ವೇಗವಾಗಿ ಆಕೆ ಬರ್ತಿದ್ಳು. ಬರುವಾಗ ದೂರದಿಂದಲೇ ಮಾರುತಿಯ ಆಕಾರ ಅವಳಿಗೆ ಆಕರ್ಷಣೆಗೆ ಒಳಗಾಯಿತು ಎನ್ನುವುದು ಈ ಪದ್ಯದ ಭಾವ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 13ನೆಯ ಪದ್ಯದ ಬಳಿಕದ ಗದ್ಯ. ಆ ಗದ್ಯ ಹೀಗಿದೆ, ಅಂತೊಂದಂಬು ವೀಡಿನೊಡೆಯೊಳ್ ಕಾಮನಂಬು ವೀಡಿಂಗೊಳಗಾಗಿ ತಾಂ ಕಾಮರೂಪಯ ಪುದರಿಂ ದಿವ್ಯ ಕನ್ಯಕಾ ಸ್ವರೂಪಂ ಕೈಕೊಂಡು ತನ್ನತ್ತ ಮೊಗದೆ ಬರ್ಪಳಂ ಕಂಡು. ಇದನ್ನು ಬಿಡಿಸಿ ಹೀಗೆ ಓದಬಹುದು, ಅಂತೂ ಒಂದು ಅಂಬು ವೀಡಿನ ಎಡೆಯೋಳ್ ಕಾಮನಂಬು ವೀಡಿಂಗೆ ಒಳಗಾಗಿ ತಾಂ ಕಾಮರೂಪಯ ಪುದರಿಂ ದಿವ್ಯ ಕನ್ಯಕಾ ಸ್ವರೂಪಂ ಕೈಕೊಂಡು ತನ್ನತ್ತ ಮೊಗದೆ ಬರ್ಪಳಂ ಕಂಡು. ಹಾಗೆ ವೇಗವಾಗಿ ಅಂದರೆ ಮನೋವೇಗವಾಗಿ ಆಕೆ ಬರ್ತಾ ಇದ್ಲು, ಮತ್ತು ಆಕೆ ರೂಪವನ್ನು ನಾನು ಆವಾಗಲೇ ಹೇಳಿದೆ, ಒಂದು ದಾಡೆ ಆಕಾಶಕ್ಕೆ ಮುಟ್ತಾ ಇತ್ತು, ಇನ್ನೊಂದು ದಾಡೆ ಭೂಮಂಡಲಕ್ಕೆ ಮುಟ್ಟುತ್ತಾ ಇತ್ತು. ಹಾಗೆ ಬಂದು ಇನ್ನೇನು ಭೀಮಸೇನನನ್ನು ಮುಟ್ಟಬೇಕು ಎನ್ನುವಾಗ ಒಂದು ಬಾಣದ ಅಂದರೆ ಒಂದು ಬಾಣ ತಾಗುವಷ್ಟು ದೂರದಲ್ಲಿ ಆಕೆ ಕಾಮನಂಬು ವೀಡಿಂಗ್ ಒಳಗಾಗಿ ಮನ್ಮಥನ ಬಾಧೆಗೆ ಒಳಗಾಗಿ ಒಳಗಾಗ್ತಾಳಂತೆ. ಅಂದರೆ ಆಕೆಗೆ ಭೀಮಸೇನನ ಕಂಡು ಮನಸ್ಸು ಚಂಚಲವಾಯಿತು. ಆವಾಗ ಈ ರೂಪದಲ್ಲಿ ಹೋದರೆ ಸರಿ ಹೋಗುವುದಿಲ್ಲ ಅಂತೇಳಿ ತಾಮ ಕಾಮರೂಪೆಯ ಪುದರಿಂದ ಅಂದರೆ ರಾಕ್ಷಸರು ಇಷ್ಟ ಬಂದ ರೂಪವನ್ನು ಧರಿಸುವಲ್ಲಕ್ಕೆ ಶಕ್ತರಾದವರು, ತಾಮ ಕಾಮರೂಪೆಯ ಪುದರಿಂದ ಇಷ್ಟ ಬಂದ ರೂಪವನ್ನು ಪಡೆಯಬಹುದಾದ್ರಿಂದಾಗಿ
ದಿವ್ಯ ಕನ್ಯಕಾ ಸ್ವರೂಪವನ್ನು ಕೈಗೊಂಡು

0: ಸುಂದರವಾದಂಥ ಒಂದು ಸ್ತ್ರೀ ರೂಪವನ್ನು ಆಕೆ ಹೊಂದಿ ಹೊಂದಿ ಮುಂದಕ್ಕೆ ಬರ್ತಾಳೆ. ಆಗ ತನ್ನತ್ತ ಮೊಗಲೇ ಬರ್ಪಳಂ ಕಂಡು ತನ್ನ ಕಡೆಗೆ ಮುಖ ಮಾಡಿ ಬರುವಳನ್ನು ಭೀಮಸೇನ ಕಾಣುತ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ಥಿಂಗ್ಸ್ ಅಂದರೆ ವಸ್ತುಗಳ ಬಗ್ಗೆ ನಾವು ವಾಕ್ಯ ರಚನೆಯನ್ನು ನೋಡಿದ್ವಿ. ಅದರ ಜೊತೆಯಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಫಾರ್ಮ್ಸ್ ಅಂದರೆ ಏಕವಚನ ಮತ್ತು ಬಹುವಚನಗಳಲ್ಲಿ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನು ನಾವು ನೆನ್ಪಿಟ್ಕೊಳ್ಬೇಕಾದದ್ದನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ವಿಷಯ ಯಾವುದು ಗೊತ್ತಾ? ಲಾ, ಕಾನೂನು. ಪ್ರತಿ ದಿವಸದ ಸಂಭಾಷಣೆಯಲ್ಲಿ ನಮಗೆ ಇಂಗ್ಲೀಷ್ ಮಾತಾಡೋದು ಸುಲಭ ಆಗಬೇಕು ಅಂದರೆ ಎಲ್ಲ ರೀತಿಯ ಸಿಚುವೇಶನ್ಗೆ ಸಂಬಂಧಪಟ್ಟ ವಾಕ್ಯ ರಚನೆಯನ್ನು ಕೂಡ ನಾವು ಕಲಿಬೇಕು. ಅದರಲ್ಲಿ ಈ ಲಾ ವಿಷಯ ಕೂಡ ನಮಗೆ ತುಂಬ ಅಗತ್ಯವಾಗಿ ಬೇಕಾದದ್ದನ್ನೇ. ಯಾವುದೋ ಸೀರಿಯಲ್ ಸಿನಿಮಾ ನೋಡ್ತಾ ಇದ್ದಿರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಯಾರೋ ಅಪರಾಧ ಮಾಡಿದ್ದಿರ್ಬೋದು, ಕಾನೂನು ಸುವ್ಯವಸ್ಥೆ ಬಗ್ಗೆ ನಾವು ಮಾತಾಡಿಯೇ ಮಾತಾಡಿರ್ತೀವಿ. ಈಗ ಒಂದು ವಾಕ್ಯ ನೋಡೋಣ ಬನ್ನಿ. ಅವನ ಮೇಲೆ ಕೊಲೆ ಆಪಾದನೆ ಹೊರಿಸಲಾಗಿತ್ತು. ನೋಡಿ, ಅಪರಾಧಿಗೂ ಆಪಾದನೆ ಹೊರಿಸೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಅಕ್ಯೂಸ್ಡ್ ಅಂತ ಹೇಳ್ಬೋದು. ಅವನ ಮೇಲೆ ಕೊಲೆ ಆಪಾದನೆ ಹೊರಿಸಲಾಗಿತ್ತು. ಹೇಗೆ ಹೇಳ್ತೀರಾ ಇದನ್ನ? ಹಿ ವಾಸ್ ಅಕ್ಯೂಸ್ಡ್ ಆಫ್ ಮರ್ಡರ್. ACCUSED, ಅಕ್ಯೂಸ್ಡ್. ಹಿ ವಾಸ್ ಅಕ್ಯೂಸ್ಡ್ ಆಫ್ ಮರ್ಡರ್. ಅವನ ಮೇಲೆ ಕೊಲೆ ಆಪಾದನೆ ಹೊರಿಸಲಾಗಿತ್ತು. ಅವನು 2 ದಿವಸ ಜೈಲಲ್ಲಿದ್ದ. He was in the police lockup for 2 days. ಜೈಲಲ್ಲಿ, ಪೊಲೀಸ್ ಲಾಕಪ್. ಹಿ ವಾಸ್ ಇನ್ ದ ಪೊಲೀಸ್ ಲಾಕಪ್ ಫಾರ್ 2 ಡೇಸ್. ಅವನು 2 ದಿವಸ ಜೈಲಲ್ಲಿದ್ದ. ಅವನು ಈ ವಿಷಯನ ಪೊಲೀಸರಿಗೆ ವರದಿ ಮಾಡ್ದ. ಹಿ ರಿಪೋರ್ಟೆಡ್ ದಿಸ್ ಇನ್ಸಿಡೆಂಟ್ ಟು ದಿ ಪೊಲೀಸ್. ಹಿ ರಿಪೋರ್ಟೆಡ್ ದಿಸ್ ಇನ್ಸಿಡೆಂಟ್ ಟು ದಿ ಪೊಲೀಸ್. ಅವನು ಈ ವಿಷಯನ ಪೊಲೀಸರಿಗೆ ವರದಿ ಮಾಡ್ದ. ನೋಡಿ, ಆಪಾದನೆ ಹೊರಿಸಿರೋದಕ್ಕೆ ಅದು ಪ್ರೂವ್ ಆಗಿಲ್ಲ ಅಂದರೆ ಅವರನ್ನು ಹೊರಗಡೆ ಬಿಡ್ತಾರಲ್ವಾ, ಇವನೇನು ಅಪರಾಧಿ ಅಲ್ಲ ಅಂತ. ಆಪಾದಿತನನ್ನು ಬಿಡುಗಡೆ ಮಾಡಲಾಯಿತು. ಹೇಗೆ ಹೇಳ್ತೀರಾ ಇದನ್ನು? ದ ಅಕ್ಯೂಸ್ಡ್ ಅಪರಾಧಿ ಅಲ್ಲ ಅಂತ. ಆಪಾದಿತನನ್ನು ಬಿಡುಗಡೆ ಮಾಡಲಾಯಿತು. ಹೇಗೆ ಹೇಳ್ತೀರಾ ಇದನ್ನು? ದ ಅಕ್ಯೂಸ್ಡ್ ವಾಸ್ ಅಕ್ವಿಟೆಡ್. ಅಕ್ವಿಟೆಡ್, ACQUITED, ACQUITED, ಅಕ್ವಿಟೆಡ್. ಅವನನ್ನು ಬಿಡುಗಡೆ ಮಾಡಲಾಯಿತು ಅನ್ನೋದಕ್ಕೆ ದ ಅಕ್ಯೂಸ್ಡ್ ವಾಸ್ ಅಕ್ವಿಟೆಡ್. ಕೆಲವೊಮ್ಮೆ ನೀವು ನೋಡಿರ್ತೀರಲ್ಲ, ಜೈಲಲ್ಲಿ ಹಾಕಿರ್ತಾರೆ ಅಂದರು, ಅಲ್ಲಿಂದ ಕೂಡ ಪರಾರಿ ಆಗುವಂಥ ಜೋರಿನ ಜನ ಇರ್ತಾರಲ್ವಾ, ಅವನು ಪರಾರಿ ಆದ. ಈ ಪರಾರಿ ಅನ್ನೋ ಪದಕ್ಕೆ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ ಗೊತ್ತಾ ನಿಮಗೆ? ಅಬ್ಸ್ಕಾಂಡ್ ಅಂತಾರೆ. ABSCOND, ಎಲ್ಲೂ ಯಾರಿಗೂ ಕಾಣ್ದ ಮರೆ ಆಗೋರಿಗೆ ಅಬ್ಸ್ಕಾಂಡ್ ಅಂತಾರೆ. ಅವನು ಪರಾರಿ ಆದ ಅನ್ನೋದಕ್ಕೆ ಹಿ ಅಬ್ಸ್ಕಾಂಡೆಡ್ ಅಂತ ಹೇಳ್ತಾರೆ. ಇನ್ನು ಕೆಲವರು ಅಪರಾಧ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಒಟ್ಟಲ್ಲಿ ಜೈಲ್ ಸೇರಿರ್ತಾರೆ, ಅಂಥವರು ಜಾಮೀನಿನ ಮೇಲೆ ಹೊರಗಡೆ ಬರೋದಿದೆ ಅಲ್ವಾ, ಅವನನ್ನು ಜಾಮೀನು ಮೇಲೆ ಬಿಡುಗಡೆ ಮಾಡಲಾಯಿತು. ಇದನ್ನು ಹೇಗೆ ಹೇಳ್ತೀರಾ? ಹಿ ವಾಸ್ ರಿಲೀಸ್ಡ್ ಆನ್ ಬೈಲ್, BAIL, ಬೈಲ್. ಜಾಮೀನಿನ ಮೇಲೆ ಹೊರಗಡೆ ಬಂದ, ಬಿಡುಗಡೆ ಮಾಡಲಾಯಿತು. ಅವನನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಯಿತು ಅನ್ನೋದನ್ನು ಹಿ ವಾಸ್ ರಿಲೀಸ್ಡ್ ಆನ್ ಬೈಲ್ ಅಂತ ಹೇಳಬೇಕು. ನಾವು ಎಷ್ಟೇ ತಿಳುವಳಿಕಸ್ಥರಾಗಿದ್ದರು, ಕಾನೂನು ಪೊಲೀಸು ಎಲ್ಲ ನಮ್ಮ ಸುತ್ತಮುತ್ತ ವ್ಯವಸ್ಥೆ ಚೆನ್ನಾಗಿದ್ದರೂ ಸಹ ಕೆಲವು ವಿಷಯಗಳು ನಡೀತಾ ಇದೆ ನಮ್ಮ ಸುತ್ತಮುತ್ತ, ಅದು ಕಾನೂನು ಬಾಹಿರ ಚಟುವಟಿಕೆ. ನಿಮಗೆಲ್ಲ ಗೊತ್ತೇ ಇರುತ್ತಲ್ವಾ, ನಗರದಲ್ಲಿ ಕಾನೂನು ಬಾಹಿರತೆ ತಾಂಡವ ಆಡ್ತಾ ಇದೆ. ಇದನ್ನು ಹೇಗೆ ಹೇಳ್ತೀರಾ? Lawlessness prevails in the city. ಲಾ ಅಂದರೆ ಕಾನೂನು, ಕಾನೂನು ಬಾಹಿರ ಅಂದರೆ ಲಾಲೆಸ್ನೆಸ್. ಪ್ರಿವೇಲ್ಸ್, PREVAILS ಇನ್ ದ ಸಿಟಿ, ನಗರದಲ್ಲಿ ಕಾನೂನು ಬಾಹಿರತೆ ತಾಂಡವಾಡ್ತಾ ಇದೆ ಅನ್ನೋದಕ್ಕೆ ಲಾಲೆಸ್ನೆಸ್ ಪ್ರಿವೇಲ್ಸ್ ಇನ್ ದ ಸಿಟಿ ಅಂತ ಹೇಳಬೇಕು. ನೀನು

0: ಕಾನೂನಿಗೆ ವಿರುದ್ಧವಾಗಿ ವರ್ತಿಸ್ತಾ ಇದೀಯಾ? ಅದನ್ನ ಹೇಗೆ ಹೇಳ್ತೀರಾ? ಯುವರ್ ಆಕ್ಟ್ ಈಸ್ ಇಲ್ಲೀಗಲ್. ಕಾನೂನು ವಿರುದ್ಧವಾಗಿ ವರ್ತನೆ ಮಾಡೋದನ್ನ ಯುವರ್ ಆಕ್ಟ್ ಈಸ್ ಇಲ್ಲೀಗಲ್ ಅಂತ ಹೇಳಬೇಕು. ಕೆಲವ್ರು ಹೇಳೋದಿದೆ, ಏನೋ ತಪ್ಪು ಮಾಡಿದ್ದಿರ್ಬೋದು ಅಥವಾ ಅವ್ರು ಮಾಡಿರುವಂತಹ ವಿಷಯ ನಮಗೆ ತಪ್ಪ ಕಾಣಿಸ್ತಿರ್ಬೋದು, ನ್ಯಾಯದ ದೃಷ್ಟಿಯಿಂದ ಹಾಗೆ ಮಾಡೋದು ಅಗತ್ಯ ಅಂತ ಹೇಳ್ತಾರೆ. ಜಸ್ಟಿಸ್ ಡಿಮ್ಯಾಂಡೆಡ್ ಇಟ್, ನ್ಯಾಯದ ದೃಷ್ಟಿಯಿಂದ ಹಾಗೆ ಮಾಡೋದು ಅಗತ್ಯ ಅನ್ನೋದಕ್ಕೆ ಜಸ್ಟಿಸ್ ಡಿಮ್ಯಾಂಡೆಡ್ ಇಟ್ ಅಂತ ಹೇಳಬೇಕು. ಪೊಲೀಸು ಕೇಸು ಅಲ್ಲಿ ನಡೀತಿರ್ಬೇಕಾದ್ರೆ ಸಾಕ್ಷಿದಾರರು ಸಹ ಇರ್ತಾರಲ್ವಾ? ನೀವು ನಮ್ಮ ಸಾಕ್ಷಿದಾರರು. ಇದನ್ನ ಹೇಗೆ ಹೇಳ್ತೀರಾ? ಯು ಆರ್ ಮೈ ವಿಟ್ನೆಸ್. ನೀವು ನಮ್ಮ ಸಾಕ್ಷಿದಾರರು ಅನ್ನೋದಕ್ಕೆ, ಸಾಕ್ಷಿ ಅನ್ನೋದಕ್ಕೆ ವಿಟ್ನೆಸ್ ಅಂತಾರಲ್ವಾ, ಯು ಆರ್ ಮೈ ವಿಟ್ನೆಸ್, ನೀವು ನಮ್ಮ ಸಾಕ್ಷಿದಾರರು. ಕಾನೂನಿಗೆ ವಿರುದ್ಧವಾಗಿ ಕೂಡ ಕೆಲವಿರುತ್ತೆ ಅಲ್ವಾ, ಇದು ಕಾನೂನಿಗೆ ವಿರುದ್ಧ. ಇದನ್ನ ಹೇಗೆ ಹೇಳ್ತೀರಾ? ದಿಸ್ ಇಸ್ ಅಗೇನ್ಸ್ಟ್ ದಿ ಲಾ. AGAINST, ಅಗೇನ್ಸ್ಟ್ ದ ಲಾ, ಇದು ಕಾನೂನಿಗೆ ವಿರುದ್ಧವಾದದ್ದು. ದಿಸ್ ಇಸ್ ಅಗೇನ್ಸ್ಟ್ ದಿ ಲಾ. ಅವನು ನಿರಪರಾಧಿ. ಹಿ ಈಸ್ ಇನ್ನೋಸೆಂಟ್. ಅವನು ನಿರಪರಾಧಿ. ನೀನೇ ಆಲೋಚನೆ ಮಾಡಿ ನೋಡು, ವಿವೇಚಿಸಿ ನೋಡು. ಇದನ್ನ ಹೇಗೆ ಹೇಳ್ತೀರಾ? ಇಟ್ಸ್ ಫಾರ್ ಯು ಟು ಜಡ್ಜ್. ನೀನೇ ವಿವೇಚನೆಯಿಂದ ಮಾತಾಡು, ನೋಡು ಅನ್ನೋದಕ್ಕೆ ಇಟ್ಸ್ ಫಾರ್ ಯು ಟು ಜಡ್ಜ್. ಕಾನೂನು ಹೋರಾಟಗಳಲ್ಲಿ ಕೆಲವೊಮ್ಮೆ ನಕಲಿ ದಾಖಲೆಗಳು ಬರುತ್ತೆ ಅಥವಾ ಮೊಕದ್ದಮೆ ಹೂಡೋದಿರುತ್ತೆ. ಇವೆಲ್ಲ ನಕಲಿ ದಾಖಲೆಗಳು ಅನ್ನೋದನ್ನು ಹೇಗೆ ಹೇಳ್ತೀರಾ? These are all forged documents. ನಕಲಿ ದಾಖಲೆಗಳಿಗೆ ಫೋರ್ಜ್ಡ್ ಡಾಕ್ಯುಮೆಂಟ್ಸ್ ಅಂತಾರೆ. ಅಂದರೆ ಇವೆಲ್ಲ ನಕಲಿ ದಾಖಲೆಗಳು. ಅವನು ನನ್ನ ವಿರುದ್ಧ ಮೊಕದ್ದಮೆ ಹೂಡಿದಾನೆ. He filed a suit against me. ಸ್ಯೂಟ್, SUIT. ಅವನು ನನ್ನ ವಿರುದ್ಧ ಮೊಕದ್ದಮೆ ಹೂಡಿದಾನೆ. ಮೊಕದ್ದಮೆ ಅಂದರೆ ಸ್ಯೂಟ್ ಅಂತ. He filed a suit against me. ಅವನು ನನ್ನ ವಿರುದ್ಧ ಮೊಕದ್ದಮೆ ಹೂಡಿದಾನೆ ಅಂತ. ಕೋರ್ಟು ಕಚೇರಿಗಳಿದ್ಮೇಲೆ ಅಲ್ಲಿ ವಕೀಲರುಗಳು ಸಹ ಇರ್ತಾರಲ್ವಾ, ಅವರು ಸಾಕ್ಷಿಗಳಿಗೆ ಸವಾಲು ಹಾಕಿ ಪರೀಕ್ಷೆ ಮಾಡ್ತಾರೆ. The lawyers cross-examined the witnesses. ವಕೀಲರುಗಳು ಸಾಕ್ಷಿಗಳಿಗೆ ಸವಾಲು ಹಾಕಿ ಪರೀಕ್ಷಿಸಿದ್ರು ಅನ್ನೋದಕ್ಕೆ The lawyers cross-examined the witnesses. Cross-examined, E-X-A-M-I-N-E-D. Examined witnesses. ನಾನು ನಿಮ್ಗಾಗಲೇ ಹೇಳಿದೆ, ಕಾನೂನು ಸುವ್ಯವಸ್ಥೆ ಪೊಲೀಸು ಎಲ್ಲ ಇದ್ರೂ ಸಹ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇದೆ. ಅದ್ರ ಜೊತೆಲಿ ಈಚೆಗೆ ಕೋರ್ಟು ಅಥವಾ ನ್ಯಾಯಾಲಯ ವ್ಯವಹಾರ ಕೂಡ ಹೆಚ್ಚುತ್ತಾ ಇದೆ. ಇದನ್ನ ಹೇಗೆ ಹೇಳ್ತೀರಾ? Nowadays litigations is on the increase. ಲಿಟಿಗೇಷನ್ ಅಂದರೆ ಕೋರ್ಟು ನ್ಯಾಯಾಲಯ ವ್ಯವಹಾರಗಳಿಗೆ ಲಿಟಿಗೇಷನ್ಸ್ ಅಂತಾರೆ. Nowadays litigation is on the increase. ತುಂಬ ಜಾಸ್ತಿ ಆಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ತನಿಖೆ ಮಾಡ್ತಾ ಇರ್ತಾರಲ್ಲ ಪೊಲೀಸರು, ಈ ವಿಷಯದಲ್ಲಿ ತನಿಖೆ ನಡೆಸ್ತಿದ್ದಾರೆ. ಇದನ್ನ ಹೇಗೆ ಹೇಳ್ತೀರಾ? The police is investigating the matter. ಪೊಲೀಸರು ಈ ವಿಷಯದಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ನಾನು ಅವನ ವಿರುದ್ಧ ಒಂದು ಕ್ರಿಮಿನಲ್ ಮೊಕದ್ದಮೆ ಹೂಡಿದ್ದೀನಿ. I have filed a criminal case against him. ನಾನು ಅವನ ವಿರುದ್ಧ ಒಂದು ಕ್ರಿಮಿನಲ್ ಮೊಕದ್ದಮೆ ಹೂಡಿದ್ದೀನಿ ಅನ್ನೋದಕ್ಕೆ I have filed a criminal case against him. ಇನ್ನು ಮ್ಯಾಜಿಸ್ಟ್ರೇಟ್ರು ಅವನ ವಿರುದ್ಧ ಅಪರಾಧಗಳನ್ನು ಹೊರಿಸ್ತಾರೆ. The magistrate convicted the accused. ಒಬ್ರು ಅಕ್ಯೂಸ್ಡ್ ಇದ್ದು, ಅಪರಾಧಿಗಳಿದ್ದು, ಅವರ ವಿರುದ್ಧ ಸಾಕ್ಷಿಗಳು ಇತ್ತು ಅಂದಾಗ ಮ್ಯಾಜಿಸ್ಟ್ರೇಟ್ರು ಅವನ ವಿರುದ್ಧ ಅಪರಾಧನ ಹೊರಿಸ್ತಾರಲ್ವಾ. The magistrate convicted the accused ಅಂತ ಹೇಳಬೇಕು. ಆಮೇಲೆ ಈ ವಾದಿ ಪ್ರತಿವಾದಿಗಳು ಕೆಲವೊಮ್ಮೆ ಕೇಸ್ ಎಲ್ಲ ಹಾಕಿರ್ತಾರೆ, ಆದರೆ ಇದು ಸರಿ ಕಾಣ್ತಿಲ್ಲ, ಇದನ್ನ ಹೇಗಾದ್ರೂ ಮುಗಿಸ್ಬಿಡೋಣ ಅಂತ ಅವರು ರಾಜಿ ಒಪ್ಪಂದಕ್ಕೆ ಬರೋದು ಸಹ ಇದೆ. ಈ ವಾಕ್ಯನ ಹೇಗೆ ರಚನೆ ಮಾಡ್ಬೋದು ನೋಡಿ. At last the plaintiff and the defendant reached a compromise. ವಾದಿ ಮತ್ತೆ ಪ್ರತಿವಾದಿ, ಪ್ಲೇಂಟಿಫ್ ಡಿಫೆಂಡೆಂಟ್. ಅವರಿಬ್ರು ಯಾವುದೋ ಒಂದು ಕಾರಣಕ್ಕೆ ಈ ಕೇಸ್ನ ಇಲ್ಲೇ ನಿಲ್ಸೋಣ, ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ರಾಜಿ ಒಪ್ಪಂದಕ್ಕೆ ಬಂದರು ಅನ್ನೋದನ್ನು ಹೇಗೆ ಹೇಳ್ತೀರಾ? ಎಟ್ ಲಾಸ್ಟ್ ದ ಪ್ಲೇಂಟಿಫ್ ಆ್ಯಂಡ್ ದ ಡಿಫೆಂಡೆಂಟ್ ರೀಚ್ಡ್ ಅ ಕಾಂಪ್ರಮೈಸ್ ಅಂತ ಹೇಳಬೇಕು. ಇನ್ನು ಅಪರಾಧ ಅನ್ನೋದು ಸಾಬೀತಾದರೆ ಅವ್ರಿಗೆ ಮರಣದಂಡನೆ ವಿಧಿಸಲಾಗತ್ತೆ ಕೆಲವು ಸಮಯ ಅಲ್ವಾ. ಹಿ ಗಾಟ್ ಅ ಡೆತ್ ಸೆಂಟೆನ್ಸ್ ಅಂತ ಹೇಳ್ತಾರೆ, ಮರಣದಂಡನೆಗೆ ಡೆತ್ ಸೆಂಟೆನ್ಸ್. ಹಿ ಗಾಟ್ ಅ ಡೆತ್ ಸೆಂಟೆನ್ಸ್ ಅಂದರೆ ಅವನಿಗೆ ಮರಣದಂಡನೆ ವಿಧಿಸಲಾಯಿತು ಅಂತ. ಇನ್ನು ನ್ಯಾಯಪೀಠ ಆಪಾದಿತನ ಪರವಾಗಿ ತೀರ್ಪು ಕೊಡ್ತು, ಇದನ್ನು ಹೇಗೆ ಹೇಳ್ತೀರಾ? ದ ಜ್ಯೂರಿ ಗೇವ್ ಇಟ್ಸ್ ವರ್ಡಿಕ್ಟ್ ಇನ್ ಫೇವರ್ ಆಫ್ ದಿ ಅಕ್ಯೂಸ್ಡ್. ವರ್ಡಿಕ್ಟ್ ತೀರ್ಪು, ದ ಜ್ಯೂರಿ ಗೇವ್ ಇಟ್ಸ್ ವರ್ಡಿಕ್ಟ್ ಇನ್ ಫೇವರ್ ಆಫ್ ದಿ ಅಕ್ಯೂಸ್ಡ್. ಅಕ್ಯೂಸ್ಡ್ನ ಅಂದರೆ ಆಪಾದಿತನ ಪರವಾಗಿ ನ್ಯಾಯಪೀಠ ತೀರ್ಪು ಕೊಡ್ತು ಅಂತ. ಕೊಲೆಗಡುಕನನ್ನು ಗಲ್ಲಿಗೇರಿಸಲಾಗಿದೆ, ಇದನ್ನು ಹೇಗೆ ಹೇಳೋದು? ದ ಮರ್ಡರರ್ ಹ್ಯಾಸ್ ಬೀನ್ ಹ್ಯಾಂಗ್ಡ್. ಗಲ್ಲಿಗೇರಿಸೋದಕ್ಕೆ ಹ್ಯಾಂಗ್ಡ್ ಅಂತಾರಲ್ವಾ, ದ ಮರ್ಡರರ್ ಹ್ಯಾಸ್ ಬೀನ್ ಹ್ಯಾಂಗ್ಡ್. ಕೊಲೆಗಡುಕನನ್ನು ಗಲ್ಲಿಗೇರಿಸಲಾಯಿತು. ನೋಡಿ, ಕಾನೂನು ಪೊಲೀಸು ನಮ್ಮ ಸುತ್ತಮುತ್ತ ಇದೆ ಅಂದಾಗ ನಾವು ಬೇಡದ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡೋದಕ್ಕೆ ಹೋಗಬಾರ್ದು. ಹಾಗೆ ಮಾಡಿದಾಗ ಈ ರೀತಿಯ ಶಿಕ್ಷೆಗಳನ್ನು ಹೊರೋದಕ್ಕೂ ನಾವು ರೆಡಿಯಾಗಿರ್ಬೇಕಾಗತ್ತೆ. ಹಾಗಾಗಿ ಕಾನೂನು ಸಂಬಂಧಪಟ್ಟಾಗೆ ನಾವು ಇಂಗ್ಲೀಷ್ ವಾಕ್ಯ ರಚನೆ ಮಾಡೋದಷ್ಟೇ ಅಲ್ಲದೆ ಈ ವ್ಯವಸ್ಥೆ ಬಗ್ಗೆ ಅರಿವಿದ್ದು ಒಳ್ಳೆ ಪ್ರಜೆಗಳಾಗೋ ಪ್ರಯತ್ನ ಕೂಡ ಮಾಡೋಣ. ಹೇಳೋದಕ್ಕೆ ಕೇಳೋದಕ್ಕೆ ಇನ್ನೂ ಬೇಕಷ್ಟಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಹೊಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ,
4: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗಾ? ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
1: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
2: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
1: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
2: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
0: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ನಾನು ಗೆದ್ದೇ ಗೆಲ್ತೇನೆ ಅಂತ ನಿರ್ಧರಿಸಿದಾಗ ಸೋಲೋಕೆ ಹೆದರಬಾರ್ದು, ಸೋಲು ಸಹ ಗೆಲುವಿನ ಭಾಗ ಅಂತಾನೆ ಪರಿಗಣಿಸ್ಬೇಕು. ನಾಲ್ಕು ಸಲ ಬೀಳೋದು ದೊಡ್ಡದಲ್ಲ, ಆದ್ರೆ ಐದನೇ ಸಲ ಮೈ ಕೊಡುವಿ ಎದ್ದು ನಿಲ್ಲೋದು ಮುಖ್ಯ. ಐದನೇ ಸರಿ ಎದ್ದು ನಿಂತ್ವಿ ಅಂದ್ರೆ ಖಂಡಿತವಾಗ್ಲೂ ಜಯ ನಮ್ಮದಾಗಿರುತ್ತೆ. ಆಲ್ ಇಸ್ ವೆಲ್. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: SSLC ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
6: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
8: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು, ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
6: ಕೋರ್ಸ್ ಮುಗಿದ ತಕ್ಷಣ ಕೈ ತುಂಬಾ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
8: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
6: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್, ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288849.
9: ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ಲರೂ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂಜೆಯ ಸಮಯ 4 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾ ಬಂದಾಯ್ತು, ಆರ್ಜೆ ಶ್ರೀಧರ್. ಇದು ಕಾಫಿ ವಿತ್ ಆರ್ ಶೋ, ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ ನಾಡಿ ಪುನರ್ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ಇವತ್ತಿನ ಶೋನಲ್ಲಿ ಸಖತ್ತಾಗಿ ಎಂಜಾಯ್ ಮಾಡ್ತಾ ಮಾತಾಡಬಹುದು. ಆ್ಯಂಡ್ ನೀವು ಇವತ್ತು ಮಾತಾಡಬೇಕಾಗಿರುವಂತಹ ವಿಷಯದ ಬಗ್ಗೆನೂ ಕೂಡ ಹೇಳ್ತೀನಿ. ಹಾಗೆ ಇವತ್ತು ಗಣಪತಿಯನ್ನು ಕೂರಿಸಿ 3ನೇ ದಿನ, ಬಹಳಷ್ಟು ಕಡೆಗಳಲ್ಲಿ ಗಣಪತಿಯ ವಿಸರ್ಜನೆ ಕೂಡ ಇವತ್ತು ಮಾಡ್ತಾರೆ. ಆ್ಯಂಡ್ ನಿಮ್ಮ ಊರ ಕಡೆಯೂ ಕೂಡ ಗಣಪತಿಯನ್ನು ವಿಸರ್ಜನೆ ಮಾಡೋದಕ್ಕೆ ಈಗಾಗಲೇ ಹೊರಟಿದ್ರೆ, ಸೊ ಅದ್ರ ಬಗ್ಗೆನೂ ಕೂಡ ಹೇಳ್ಬೋದು. ಆ್ಯಂಡ್ ನಿಮ್ಮ ಊರಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದಂತಹ ಗಣಪತಿ ಯಾವುದು, ಅದ್ರ ಬಗ್ಗೆನೂ ಕೂಡ ಹೇಳ್ಬೋದು. ಆ್ಯಂಡ್ ನಮ್ಮ ಸಂಖ್ಯೆ ಕರೆ ಮಾಡಬೇಕು ಅಂತಂದರೆ ನಮ್ಮ ಸಂಖ್ಯೆ 9686609622799, ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ನಿಮ್ಮ ಊರಿನ ಒಂದು ಸ್ಪೆಷಲ್ ಆಗಿರುವಂತಹ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಹೇಗೆ ನಡೆಯುತ್ತೆ, ಆ್ಯಂಡ್ ನಿಮ್ಮೂರಲ್ಲಿ ಏನಾದರೂ DJ ಏನ ಕರೆಸಿಯಾರ ಏನೋ, ಅದ್ರ ಬಗ್ಗೆನೂ ಕೂಡ ಹೇಳ್ಬೋದು. ಆ್ಯಂಡ್ ಇವತ್ತಿನ ಮೈನ್ ಟಾಪಿಕ್ ಏನಪ್ಪ ಅಂತಂದರೆ, ನಿಮ್ಮ ಮನೇಲಿ ಹೆಚ್ಚು ಮಾತಾಡೋದು ಯಾರು, ಲೈಕ್ ಫನ್ನಿ ಫನ್ನಿ ಆಗಿ ಮಾತಾಡುವಂತವರಾಗಿರ್ಬೋದು ಅಥವಾ ಫನ್ನಿ ಪರ್ಸನ್ ಆಗಿರ್ಬೋದು, ನಿಮ್ಮನೇಲಿ ಯಾರಾದರೂ ಇದ್ದಾರೆ ಅಂತಂದರೆ ಅವ್ರ ಬಗ್ಗೆ ಕೂಡ ಹೇಳಿ. ಆ್ಯಂಡ್ ಹಾಗೆ ಇನ್ನೊಂದು ವಿಷಯ, ಕುಟುಂಬದೊಂದಿಗೆ ಕಳೆದಂತಹ ಒಂದು ಅನ್ಫರ್ಗೆಟಬಲ್ ಮೂಮೆಂಟ್ ಯಾವುದು ಅದ್ರ ಬಗ್ಗೆ ಕೂಡ ಕರೆ ಮಾಡಿ ಹೇಳಬಹುದು. ಸೊ ಹಾಗಿದ್ರೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡಿ, ಹಾಗೆ ನೀವು ಯಾರಿಗಾದ್ರೂ ವಿಶೇಷನ ತಿಳಿಸ್ಬೇಕು ಅಂತಂದರೆ ಖಂಡಿತವಾಗ್ಲೂ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಹಲೋ ಹಲೋ, ನಮಸ್ತೆ. ಸೋಮಶೇಖರ್ ಅವರು, ಹೇಗಿದ್ದೀರಾ?
10: ಆರಾಮ್ ಸರ್, ನೀವು?
9: ಓ, ನಾವು ಸೂಪರ್ ಆಗಿದೀವಿ ಸರ್.
10: ಗಣೇಶ ವಿಸರ್ಜನೆ ಮಾಡ್ತಾ ಇದ್ದಾರೆ ಇಲ್ಲಿ.
9: ಹೌದಾ?
10: ಅದು ಪಾಯಿಂಟ್ ಸರ್ ಇದು.
9: ಓ, ಓಕೆ. ಸೊ ನೀವು ಅಲ್ಲೇ ಇದ್ದೀರಾ?
10: ಇಲ್ಲೇ ಇದ್ದೀನಿ ಸರ್.
9: ಓಕೆ. ನಿಮ್ಮೂರಲ್ಲಿ ಎಲ್ಲ ಡಿಜೆನಾ ಅಥವಾ ಏನು ತಮಟೆ ಆತರದ ಇರೋದಾ?
10: ತಮಟೆ ತರ ಇದು ಮಾಡ್ತಾರಲ್ಲ ಸರ್. ಮಾಡ್ಕೊಂಡು ಹೋಗ್ತಾ ಇದಾರೆ ಇಲ್ಲಿ.
9: ಓಕೆ.
10: ಒಬ್ಬೊಬ್ರು ತರ್ತಾರೆ, ಡಿಜೆನೇ ತರ್ತಾರೆ ಸರ್.
9: ಓಕೆ. ಸೊ ಹಾಗೆ ಗಣಪತಿ ನೋಡಿದ್ರಾ? ಎಷ್ಟಿಡ್ತಾರೆ ನಿಮ್ಮೂರಲ್ಲಿ ಗಣಪತಿಗಳನ್ನ?
10: ಬಹಳ ಅದ ಸರ್. ಇಪ್ಪತ್ತರಿಂದ ಮೂವತ್ತು ಗಣಪತಿ ಆಗ್ತದೆ ಸರ್, ಡಿಜೆ ಗಣಪನ.
9: ಓಕೆ ಓಕೆ. ಸೊ ಎಲ್ಲ ಏರಿಯಾಗಳಲ್ಲೂ ಇಡ್ತಾರ?
10: ಇಡ್ತಾರ ಸರ್, ಆಮೇಲೆ ಮನೇಲಿ ಜಾಸ್ತಿ ಇಡ್ತಾರ ಸರ್.
9: ಇವತ್ತ
10: ಅಲ್ಲ ಅಲ್ಲ ಸರ್, ಮೊನ್ನೆ
9: ಮೊನ್ನೆ. ಓಕೆ ಓಕೆ. ಓಕೆ. ಸೊ ಹಾಗೆ
10: ಇವತ್ತು ಒಮ್ಮೆ ದಿವಸಕ್ಕೆ ಕಳಿಸ್ತಾರೆ.
9: ಹಾಗೆ ಇವತ್ತಿನ ಟಾಪಿಕ್ ಏನಂತಂದ್ರೆ, ನಿಮ್ಮನೇಲಿ ಹೆಚ್ಚು ಮಾತಾಡೋದು ಯಾರು?
10: ಟಾಪಿಕ್ ಗಣೇಶನ ವಿಸರ್ಜನೆ ಬಗ್ಗೆ ಇತ್ತಲ್ಲ ಸರ್.
9: ಗಣೇಶನ ವಿಸರ್ಜನೆ ಅಂದ್ರೆ ನಿಮ್ಮೂರಲ್ಲಿ ಹೇಗೆ ನಡೀತಾ ಇದೆ ಅಂತ ಕೇಳೋದು, ಜೊತೆಗೆ ಇವತ್ತು ಇಂಪಾರ್ಟೆಂಟ್ ಟಾಪಿಕ್ ಅಥವಾ ಮೇನ್ ಟಾಪಿಕ್ ಅಂತಂದ್ರೆ ನಿಮ್ಮನೇಲಿ ಹೆಚ್ಚು ಮಾತಾಡೋದು ಯಾರು ಅಥವಾ ನಿಮ್ಮನೇಲಿ ಇರುವಂತಹ ಫನ್ನಿ ಪರ್ಸನ್ ಯಾರು ಅದ್ರ ಬಗ್ಗೆ ಮಾತಾಡ್ಬೋದು. ಹೇಳಿ, ನಿಮ್ಮಲ್ಲಿ ಯಾರು ಜಾಸ್ತಿ ಮಾತಾಡೋದು? ಓಕೆ. ತಮಾಷೆ ಮಾಡೋದು ಯಾರು ನಿಮ್ಮಲ್ಲಿ ಜಾಸ್ತಿ? ಯಾರು ಮಾಡಲ್ವಾ? ಹೌದಾ? ಓಕೆ. ಸೊ ಹಾಗಾದ್ರೆ ನಿಮ್ಮ ಬೀಗರೆಲ್ಲ ತರ ತಮಾಷೆ ಮಾಡ್ತಾರೆ ಅಂತ ಹೇಳಿದ್ರಿ, ನೀವು ಕುಟುಂಬದ ಜೊತೆಗೆ ಕಳೆದಂತಹ ಒಂದು ಮರೆಯಲಾಗದಂತಹ ಒಂದು ಕ್ಷಣ ಅಂತಂದ್ರೆ ಯಾವುದು?
10: ಅಲ್ಲಿ ಹೋದಾಗ ಸ್ವಲ್ಪ ಕಾಮಿಡಿ ಮಾಡ್ತೀವಿ ಸರ್, ಬೀಗರ ಮನೆಯಲ್ಲಿ ಹೋದ್ರೆ ಅವರ ಕಾಮಿಡಿ ಮಾಡ್ತಿರ್ತಾರೆ, ನಾವು ಸ್ವಲ್ಪ ಕಾಮಿಡಿ ಮಾಡ್ತಾ ಇರ್ತೀವಿ. ಇಲ್ಲಿ ಮನೆಯಲ್ಲೆಲ್ಲ
9: ಮಾತಾಡಿದ್ರಿ ಸರ್. ಥ್ಯಾಂಕ್ ಯು. ಸೋಮಶೇಖರ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು. ಹಾಗೆ ಅವರಿಗೆ ಮೋಸ್ಟ್ಲಿ ಟಾಪಿಕ್ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಏನೇ ನಿಮ್ಮ ಊರಲ್ಲಿ ಗಣಪತಿ ಹೇಗೆ ಏನು ವಿಸರ್ಜನೆಗೆ ತಯಾರಿ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕೂಡ ಹೇಳಿ. ಆ್ಯಂಡ್ ಅದ್ರ ಜೊತೆಗೆ ಇವತ್ತಿನ ಟಾಪಿಕ್ ಮೇನ್ ಆಗಿ ನಿಮ್ಮನಲ್ಲಿ ಹೆಚ್ಚು ಮಾತಾಡೋದು ಯಾರು ಅಥವಾ ಫನ್ನಿ ಪರ್ಸನ್ ಅಂತಂದ್ರೆ ನಿಮ್ಮನಲ್ಲಿ ಯಾರಿದ್ದಾರೆ, ಹಾಗೇನೆ ಕುಟುಂಬದ ಜೊತೆಗೆ ಕಳೆದಂತಹ ಒಂದು ಅನ್ಫರ್ಗೆಟಬಲ್ ಮೂಮೆಂಟ್ ಅಂತಂದ್ರೆ ಯಾವುದು ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
11: ಹಲೋ, ನಮಸ್ತೆ ಸರ್.
9: ನಮಸ್ತೆ.
11: ಆರಾಮಿದ್ದೀರಿ ಸರ?
9: ಆರಾಮಾಗಿದ್ದೀವಿ. ನೀವು ಹೇಗಿದ್ದೀರಾ ಶಿವಶರಣ ಅವರೇ?
11: ನಾವು ಆರಾಮಾಗಿದ್ದೀವಿ ಸರ.
9: ಓಕೆ. ಹೇಗಿದೆ ಸರ್ ನಿಮ್ಮ ಊರಲ್ಲಿ ಗಣಪತಿ ವಿಸರ್ಜನೆ ಎಲ್ಲ ನಡೀತಾ ಇದೆ ಇವತ್ತು?
11: ಏ, ನಮ್ಮಲ್ಲಿ ಶುಕ್ರವಾರ ಸರ್ 5 ದಿವಸ ಕಳಿಸ್ತಾರೆ ಸರ್. ನಮ್ಮಲ್ಲಿ
9: 5 ದಿವಸಕ್ಕೆ 3 ದಿವಸಕ್ಕೆಲ್ಲ ಕಳಿಸಲಾಗರ?
11: ಇಲ್ಲ ಇಲ್ಲ ಸರ್, 5 ದಿವಸ, 7 ದಿವಸ, 9 ದಿವಸ ಸರ್. ಇಲ್ಲ.
9: ಸೂಪರ್ ಸೂಪರ್. ನೋಡ್ಕೊಂಡ್ ಬಂದ್ರೆ ಎಲ್ಲ ಗಣಪತಿಗಳನ್ನ?
11: ಹಾ, ಎಲ್ಲ ನಾವು ಇಲ್ಲೇ ನಮ್ಮ ಮನೆಯಾಗ ಕುಂಡಿಸ್ತೀವಿ ಸರ್. ನಾವು ಹೆಚ್ಚು ಕಡಿಮೆ ಇಲ್ಲಿ ನಮ್ಮಲ್ಲಿ ಮನೆಯಾಗ ಬಾಳ ಕುಂಡಿಸ್ತಾರ ರೀ. ಬೀದಿ ಗಣಪತಿ ಕುಂಡ್ರಿ ಅವು ಏನಿಲ್ಲ ಅಂತಲ್ಲ, ಅಂದ್ರೆ ಬೀದಿ ಗಣಪತಿ ದೊಡ್ಡ ಕುಂಡ್ರಿ, ನಾವು ಸಣ್ಣ ತಂದು ಕುಂಡ್ರಿರ್ತೀವಿ ಮನ್ಯಾಗ.
9: ಮನೇಲಿ ಕೂರಿಸಿರು 5 ದಿನಕ್ಕೆ 7 ದಿನಕ್ಕೆ ಬಿಡದ?
11: 7 ದಿನ, 5 ದಿವಸ, 7, 9 ರೀ ಒಟ್ ಲಾಸ್ಟ್.
9: ಸೂಪರ್ ಅಲ್ಲ ಹಾಗಾರ.
11: ಐದ್ 3 ದಿವಸಿಗೆ ಅವತ್ತು ಕುಂಡಕ್ಕೆ ಅವಶ್ಯ ಕಳಿಸೋ ವ್ಯವಸ್ಥೆ ಇಲ್ಲ ಸರ್ ನಮ್ಮಲ್ಲಿ. ಐದನೇ ದಿವಸಿಗೆ ನೋಡ್ರಿ ಪಕ್ಕ ಕಳಿಸೋ, 5ನೇ ದಿವಸಿಗೆ ಎಲ್ಲ ಒಟ್ಟು ಎಲ್ಲ ಕಳಿಸಿ ಬಿಡ್ತಾರೆ, ಎಲ್ಲರೂ ಒಂದು ಉಳಿತಾವ್ರಿ ಅವ್. 7 ದಿವಸಿಗೆ, 5 ದಿವಸಿಗೆ, 9 ದಿವಸಿಗೆ ಕಳಿಸೋ.
9: ಸೊ ಹಾಗೆ ಇನ್ನೊಂದು ವಿಷಯ ಏನಂತಂದ್ರೆ ನಿಮ್ಮನೇಲಿ ಹೆಚ್ಚು ಮಾತಾಡೋದು ಯಾರು ಅಂತ ಕೇಳ್ತಾ ಇದ್ವಿ.
11: ಹೆಚ್ಚು ಮಾತಾಡೋದು ನಾನೇ ಸರ್.
9: ನೀವೇನಾ?
11: ಹೆಚ್ಚು
9: ಕಾಮಿಡಿ ಮಾಡ್ತೀರಾ? ಜಸ್ಟ್ ಮಾತಾಡೋದ
11: ನಾವೇ. ಎಲ್ಲಾ ಮಾಡೋದು ಏನೈತಿ, ಎಲ್ಲ ನಮ್ದಾರಿ ಸರ್. ಉಳಿದ ಏನು ಇಲ್ಲ, ಇಲ್ಲ ಮನೆ ಯಾರು ಹೆಚ್ಚಿಗೆ ಮಾತಾಡುವ ಅವಶ್ಯ ಬಹಳ ಇಲ್ಲ ಸರ್. ಎಲ್ಲರೂ ನಾನೇ ಹೆಚ್ಚು ಮಾತಾಡ್ತೀನಿ ಸರ್ ಒಟ್ಟು.
9: ಓಕೆ.
11: ಹಾ ಸರ್.
9: ಸೊ ಹಾಗೆ ಸರ್, ನೀವು ನಿಮ್ಮ ಕುಟುಂಬ ಜೊತೆಗೆ ಕಳೆದಂತಹ ಒಂದು ಅನ್ಫರ್ಗೆಟಬಲ್ ಮೂಮೆಂಟ್ ಅಂತಂದ್ರೆ ಯಾವುದು, ಮರೆಯಲಾಗದಿರುವಂತಹ ಕ್ಷಣ?
11: ಮರ್ಯಾದ ಆಗಿರೋಂತ ಕ್ಷಣ ಸರ್ ಕುಟುಂಬದ ನೋಡ್ರಿ ಯಾವ್ದು ಮರ್ಯಾದ ಬಾಳ ಇರ್ತಾವ್ರಿ ಅವು ಎಲ್ಲೋ ಎಲ್ಲಿ ನೆನಪು ಉಳಿದಿರ್ತಾವು. ಆದ್ರೆ ನಮಗೇನ್ರಿ ನೆನಪು ಹೊಟ್ಟೆ ಮರಿಲಾಗದ ಏನಪ್ಪ ಅಂತ ಕೇಳಿದ್ರೆ ನಾನೊಮ್ಮೆ ದುಬೈಗೆ ಹೋಗಿದ್ದೆ ಸರ್ ಅವಾಗ ಇಮಾನ್ದಾಗ ಕುತ್ತಿದ್ದು ಅಂದ್ರೆ ಮರಿಯಂಗಿಲ್ರಿ ಯಾವಾಗದು. ದುಬೈಗೆ ಹೋಗುವಾಗ ಇಮಾನ್ದಾಗ ಕುತ್ತು ಹೊತ್ತಿನಾಗ ಅಷ್ಟು ನನಗೆ ಮರಿಯಲಾಗದಂದ ಒಂದ್ ಹೆಚ್ಚಿನ್ರಿ ಸರ್ ಇವಾಗ. ಯಾಕತ್ ಕೇಳಿದ್ರೆ ನಾವ್ ಅನ್ಕೊಂಡು ಬಂದ್ ಕಲ್ತವ್ರಲ್ಲ ಓದವ್ರಲ್ಲ ಬರದವ್ರಲ್ಲ ನಮ್ಮಂತ ಒಬ್ಬ ದುಬೈಗೆ ಹೋಗಿ 6 ವರ್ಷ ಕೆಲಸ ಮಾಡಿ ವಾಪಸ್ ಬಂದೇನಪ್ಪ ಅಂದ್ರೆ ಅದರಂತ ಖುಷಿ ಯಾವ್ದು ಕೇಳಿದ್ರು ಸರ್.
9: ನಿಜ ನಿಜ ನಿಜ ನಿಜ.
11: ಹಾ ಸರ್
9: ಧನ್ಯವಾದಗಳು. ಶಿವಶರಣ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು. ಅಂಡ್ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮ ಮನೇಲಿ ಹೆಚ್ಚು ಮಾತಾಡೋದು ಯಾರು ಅದ್ರ ಬಗ್ಗೆ ಕೂಡ ಹೇಳಿ. ಅಂಡ್ ಫನ್ ಮಾಡುವಂತಹ ನಿಮ್ಮ ಮನೇಲಿ ಇರುವಂತಹ ಪರ್ಸನ್ ಯಾರು ಅವ್ರ ಬಗ್ಗೆ ಕೂಡ ಹೇಳ್ಬೋದು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
12: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ?
9: ನಮಸ್ತೆ, ನಾವು ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಾ ಚಿಕ್ಕಪ್ಪ ಅವ್ರ?
12: ನಾವು ಚೆನ್ನಾಗಿದ್ದೀವಿ ಸರ್. ಮಧ್ಯಾಹ್ನ ಊಟ ಆಯ್ತ?
9: ಆಯ್ತು. ನಿಮ್ದು?
12: ಹ್ಞೂ ಸರ್, ಆಯ್ತು ಸರ್.
9: ಓಕೆ ಚಿಕ್ಕಪ್ಪ ಅವ್ರ
12: ಸರ್,
9: ನಿಮ್ಮ ಏರಿಯಾ ಕಡೆ ಎಲ್ಲರೂ ಗಣಪತಿ ಬಿಡ್ತೀರಾ ಇವತ್ತು?
12: ಇಲ್ಲ ಸರ್, ಇಲ್ಲಿ ನಮ್ಮ ಏರಿಯಾದಲ್ಲಿ ಭಾನುವಾರ ಬಿಡ್ತಾರೆ ಸರ್. ನಮ್ಮ ಏರಿಯಾದ ಭಾನುವಾರ ಬಿಡ್ತಾರೆ ಸರ್.
9: ಓಕೆ. ಸೊ ಹಾಗೆ ಇವತ್ತು ಇನ್ನೊಂದು ಟಾಪಿಕ್ ಇದೆ, ನಿಮ್ಮ ಮನೆಯಲ್ಲಿ ಹೆಚ್ಚು ಮಾತಾಡೋದು ಯಾರು ಅಂತ ಕೇಳ್ತಾ ಇದ್ವಿ. ಹೇಳಿ ಸರ್, ನಿಮ್ಮಲ್ಲಿ ಯಾರು ಮಾತಾಡೋದು?
12: ನಾನೇ ಸರ್ ಹೆಚ್ಚಾಗಿ ಮಾತಾಡೋದು ಅಂತಂದ್ರೆ, ಅತಿ ಕಡಿಮೆ ಮಾತಾಡೋದು ಅಂದ್ರೆ ನಮ್ಮ ಮಕ್ಕಳು. ಜಾಸ್ತಿ ನಾನು ನಮ್ಮ ಮನೆಗೆ ಅಂತ ಅಲ್ಲ, ಎಲ್ಲೋದ್ರು ನಾನು ಹೆಚ್ಚಾಗೆ ಮಾತಾಡೋದು ಸರ್ ಸ್ವಲ್ಪ.
9: ಸೊ ಜಾಸ್ತಿ ಕಾಮಿಡಿ ಮಾಡ್ತೀರಾ ಹೇಗೆ?
12: ಕಾಮಿಡಿನೇ ಜಾಸ್ತಿ ಸರ್ ನಮ್ದು. ಯಾಕಂದ್ರೆ ನಮ್ದು ಈ ಕಾಮಿಡಿ ಅವರು ಅವ್ರು ನಗಲಿ ನಗದೆ ಇರ್ಲಿ, ಅವ್ರನ್ನ ಏನಾದ್ರೂ ಮಾಡಿ ಕಾಮಿಡಿ ಮಾಡಿ ಅವ್ರನ್ನ ನಗ್ಸೇ ಬರೋದ್ ನಾನು ಸರ್, ಹಂಗೆ ಬರೋದೇ ಇಲ್ಲ. ಆಮೇಲೆ ಗಣಪತಿ ಅಂದ್ರೆ ನಮ್ಮ ಊರಲ್ಲಿ ಇದ್ದಾಗ ಚಂದಾಗಿರುತ್ತ ಸರ್. ನಾವು ನಮ್ಮೂರ್ನಲ್ಲಿ ರಾಮೇಶ್ವರ ಅಂತ ಐತೆಲ್ಲ ನಮ್ತಿ ಹತ್ರ, ಅಲ್ಲಿ ನಾವು ಅವಾಗೆಲ್ಲ ಗಣಪತಿ ಹಿಂದೆಲ್ಲ ಗಣಪತಿ ಇಡ್ಬೇಕಾದ್ರೆ ಬಹಳ ಚೆನ್ನಾಗಿರೋದು ಸರ್. ಅಲ್ಲೇ ಅಂದ್ರೆ ಎಲ್ ಬೇಕ ಅಲ್ಲೇ ಗಣಪತಿ ಏನೆಲ್ಲ ಇಡ್ತಾ ಇರ್ಲಿಲ್ಲ, ಊರಲ್ಲಿ ಎಲ್ಲಿ ದೇವಸ್ಥಾನ ಇರುತ್ತೆ ಅಲ್ಲಿ ಮಾತ್ರ ಇಡ್ತಾ ಇರ್ತ. ಮತ್ತೆ ನೋಡ್ರಿ, ದುಡ್ಡು ಯಾರು ಗಣಪತಿ ಇಡ್ತೇವಿ ನಾವು ರೊಕ್ಕ ಕೊಡ್ರಿ ಅಂತ ಯಾರಿಗೂ ಕೇಳ್ತಾ ಇರ್ಲಿಲ್ಲ. ಅದನ್ನ ಯಾವ ತರ ಮಾಡ್ತಾ ಇದ್ವಿ ಅಂದ್ರೆ, ನಾವು ಲಾಟ್ರಿ ಟಿಕೆಟ್ ಮಾಡ್ತಾ ಇದ್ವಿ ಸರ್. ಲಾಟ್ರಿ ಟಿಕೆಟ್ ಮಾಡಿದಾಗ ಎಲ್ಲರೂ ಲಾಟ್ರಿ ಟಿಕೆಟ್ ತಗೋಣರು, ಅದ್ರಲ್ಲಿ ಹೆಚ್ಚಾಗಿ ಲಾಟ್ರಿ ಟಿಕೆಟ್ ಖರ್ಚಾದಾಗ ನಮಗೆ ಹೆಚ್ಚು ಆದಾಯ ಬರ್ತಾ ಇರೋದು. ಅದ್ರಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಒಂದು ಎಲ್ಲ ಇದನ್ನ ಇಡ್ತಾ ಇದ್ವಿ, ಪ್ರೈಸ್ಗಳು ಇಡ್ತಾ ಇದ್ವಿ, ಒಂದ್ ಬಂಪರ್ ಬಹುಮಾನ, ಒಂದ್ ಸೈಕಲ್, ಆಮೇಲೆ ಆ ಗಡಿಯಾರ, ಈ ಧರ್ಮ ಪ್ಲಾಸ್ಕ್ ಅಂತ ಇಲ್ಲ ಟಿವಿ ಹಾಕ್ತಾರಲ್ಲ ಆ ತರದ್ದು, ಈ ಒಂದ್ ಕ್ಯಾಮ್ರಾ, ಈ ತರಗಳೆಲ್ಲ ಇಡ್ತಾ ಇರ್ತಿದ್ವಿ. ಅದು ಎಲ್ಲ ತಗೊಂಬಂದ್ರು ಕೂಡ ನಮಗ್ ತುಂಬಾ ದುಡ್ಡು ಉಳಿತಾಯ ಆಗೋದು. ಎಲ್ಲಾರು ಟಿಕೆಟ್ ತಗೋಣಾರಲ್ಲ, ಎಲ್ಲಾರು ನಮ್ಗೆ ಏನಾದ್ರು ಸೈಕಲ್ ಹೊಡಿಬೋದನೋ, ನಮ್ಗೂ ಏನಾದ್ರು ಗಡಿಯಾರ ಹೊಡಿಬೋದನೋ, ಒಂದು ಇದ್ರಲ್ಲಿ ಎಲ್ಲರೂ ಟಿಕೆಟ್ ತಗಂತಾ ಇದ್ರೆ ಅದ್ರಲ್ಲಿ ಹೆಚ್ಚು ಟಿಕೆಟ್ ಮಾಡೋದ್ರಿಂದ ಹೆಚ್ಚು ಸ್ವಲ್ಪ ಆದಾಯ ಬರ್ತಾ ಇದ್ಲ. ಅದೇ ದುಡ್ಡಿನಲ್ಲಿ ನಾವು ಗಣಪತಿ ತಗೊಂಬಂದು ದೇವಸ್ಥಾನದಲ್ಲಿ ಇಟ್ಟು ಅದನ್ನ ಸಂಭ್ರಮದಿಂದ ನಾವು ವಿಸರ್ಜನೆ ಮಾಡ್ತಾ ಇದೀವಿ. ಮತ್ತೆ ನಾವು ಹಳ್ಳಿಯಲ್ಲೇ ಎಲ್ಲ ಭಜನೆ ಸೆಟ್ಟು, ಡಲ್ಲಿ ಡೊಳ್ಳುಗಳು ಆ ತರ ಎಲ್ಲ ಇರ್ತಾ ಇದ್ವು. ಈಗೆಲ್ಲ ಬಿಡ್ರಿ, ಈಗ ಡಿಜೆ ಗೀಜೆ ಬಂದು ಕಿವಿ ಗಿವಿ ಎಲ್ಲ ಕಿತ್ಕೊಂಡು ಹೋಗ್ತಾ ಇದಾವ ಈಗ. ಅವಾಗ ಸಿಸ್ಟಮ್ ಚಂದಾಗಿತ್ತು ಸರ್, ಬಹಳ ಚಂದ ಇತ್ತು ಇಂದಲ್ಲ. ಒಳ್ಳೆ ವಿಷಯ ಕೊಟ್ರಿ ಸರ್, ಧನ್ಯವಾದಗಳು ಸರ್.
9: ಓಕೆ ಸರ್, ಓಕೆ, ಧನ್ಯವಾದಗಳು. ನಿಮ್ಗೆ ಕೂಡ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮನೇಲಿ ಹೆಚ್ಚು ಮಾತಾಡೋದು ಯಾರು, ಮತ್ತೆ ಕಾಮಿಡಿ ಮಾಡ್ತಾ ಇರ್ತೀರಾ ಅಥವಾ ನಿಮ್ಮನೇಲಿ ಯಾವ ವಿಷಯಗಳಿಗೆ ಹೆಚ್ಚು ಮಾತಾಡ್ತಾ ಇರ್ತೀರಾ ಅದ್ರ ಬಗ್ಗೆ ಕೂಡ ಹೇಳಿ. ಆ್ಯಂಡ್ ಹಾಗೆ ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಕಳೆದಂತಹ ಒಂದು ಅನ್ಫರ್ಗೆಟೇಬಲ್ ಮೂಮೆಂಟ್ ಅಂತಂದ್ರೆ ಯಾವುದು, ಅದರ ಬಗ್ಗೆ ಕೂಡ ಕರೆ ಮಾಡಿ ಮಾತಾಡಬಹುದು. ಸೊ ಕರೆ ಮಾಡಬೇಕಾದಂತಹ ಸಂಖ್ಯೆ 9686860692 ಈ ಸಂಖ್ಯೆಗೆ ಕರೆ ಮಾಡಿ. ಆ್ಯಂಡ್ ಹಾಗೆ ನಿಮ್ಮವರಲ್ಲಿ ಕೂಡ ಗಣಪತಿ ವಿಸರ್ಜನೆಗೆ ತಯಾರಿನ ಮಾಡ್ಕೊಳ್ತಾ ಇದ್ರೆ, ಸೊ ಅದ್ರ ಬಗ್ಗೆ ಕೂಡ ಹೇಳಬಹುದು. ನಿಮ್ಮವರಲ್ಲಿ ಡಿಜೆನ, ತಮಟೆ ಸೌಂಡಾ, ಅಥವಾ ನೀವೇನಾದ್ರು ಸ್ಟೆಪ್ ಹಾಕ್ತೀರಾ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
13: ಹಲೋ, ನಮಸ್ಕಾರ ಶ್ರೀಧರ್ ಸರ್.
9: ನಮಸ್ತೆ,
13: ಹೇಗಿದ್ದೀರಾ ಸರ್?
9: ನಾವು ಸೂಪರ್ ಆಗಿದೀವಿ. ಬ್ರಹ್ಮಾನಂದ ಅವರು, ನೀವು ಹೇಗಿದ್ದೀರಾ?
13: ನಾವು ಫೈನ್ ಇದೀವಿ ಸರ್. ಇವತ್ತೇನ್ ಟಾಪಿಕ್ ಸರ್?
9: ಇವತ್ತಿನ ಟಾಪಿಕ್ ಏನಂತಂದ್ರೆ, ನಿಮ್ಮ ಮನೆಯಲ್ಲಿ ಜಾಸ್ತಿ ಮಾತಾಡೋದು ಯಾರು ಅಂತ ಕೇಳ್ತಾ ಇದ್ವಿ.
13: ಹೌದಾ? ಅದು ಉತ್ತರ ನಾನೇ ಅಂತಾನೆ ಹೇಳ್ಬೋದು ಸರ್. ನನಗೆ ಸ್ವಲ್ಪ ಮಾತು ಅಂದ್ರೆ ತುಂಬಾ ಜಾಸ್ತಿ ಇಷ್ಟ. ಸ್ವಲ್ಪ ಸುಮ್ ಕೂರೋದು ಬಹಳ ಕಮ್ಮಿ. ಆಕ್ಟಿವಿಟೀಸ್ ಜಾಸ್ತಿ ಮತ್ತೆ ಮಾತು ಜಾಸ್ತಿ. ಮತ್ತೆ ನನಗೆ ಸ್ನೇಹಿತರು ನಮ್ ರಿಲೇಶನ್ ಅಲ್ಲೆಲ್ಲ ನಾನು ಸುಮ್ನೆ ಕೂತ್ರೆ ಮಾತಾಡ್ದಿದ್ರೆ ಯಾಕೆ ಇವತ್ತೊಂಥರ ಇದೀರಾ, ಏನೋ ಆಗಿದೆ ಅದಕ್ಕೆ ಇವತ್ತು ಯಾಕೋ ಮಾತಾಡ್ತಿಲ್ಲ, ತುಂಬಾ ಸಪ್ಪಗಿದ್ದೀರಾ ಅಂತ ಕೇಳೇ ಬಿಡ್ತಾರೆ. ಈಗ ನಾನು ಅವ್ರು ಕೇಳ್ಬಾರ್ದು ಅನ್ನಕ್ಕೋಸ್ಕರನೆ ಎಷ್ಟೋ ಸಲ ನಮ್ ಮನ್ಸೊಳ ದುಃಖ ಇದ್ರುವ ಬೇಜಾರಿದ್ರುವ ತೋರ್ಸ್ಕೊಳ್ಳಲ್ಲ, ನಗ್ತಾ ಇರ್ತೀನಿ, ಮಾತಾಡ್ತಿರ್ತೀನಿ. ಆಮೇಲೆ ಸ್ವಲ್ಪ ಆಕ್ಟಿವ್ ಆಗಿರಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಸುಮ್ನೆ ಕುತ್ಕೊಳ್ಳೋದ್ರಿಂದ ಏನಾಗತ್ತೆ ಅಂದ್ರೆ ನಮ್ಗೊಂಥರ ಮೈಗೆ ಅಲರ್ಜಿ ತರ ಆಗತ್ತೆ, ಒಂಥರ ಸೋಮಾರ್ತನ ಬರುತ್ತೆ. ಅದಕ್ಕೆ ನಾವು ಆಕ್ಟಿವ್ ಆಗು ಇರ್ಬೇಕು ಮತ್ತೆ ಮಾತಾಡ್ತಾನು ಇರ್ಬೇಕು. ಅಂದ್ರೆ ಮಾತು ಹೇಗಿರ್ಬೇಕು ಅಂದ್ರೆ ನಾವ್ ಮಾತಾಡಿದ್ರು ಅದು ಏನಾದ್ರು ಒಂದು ಕೆಲಸ ಕಾರ್ಯ ಆಗಂಗಿರ್ಬೇಕು, ಸ್ಫೂರ್ತಿದಾಯಕವಾಗಿರ್ಬೇಕು, ಅವಶ್ಯಕತೆ ಇದ್ದಷ್ಟು ಮಾತಾಡ್ಬೇಕು. ಕೆಲವು ಸಲ ಏನಾಗುತ್ತೆ ನಂದು ಬರ್ತಲ್ಲೇ ಮಾತು ಜಾಸ್ತಿ ಇದೆ, ಸುಮ್ನೆ ಕೂರಕ್ಕಾಗಲ್ಲ, ಸ್ವಲ್ಪ ಜಾಸ್ತಿನೇ ಮಾತಾಡ್ತಾ ಇರ್ತೀನಿ. ಕೆಲವ್ರು ಹೇಳ್ತಾರೆ ಎಷ್ಟೋ ಸಲ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ, ಅಯ್ಯೋ ಸಾಕ್ ಬಿಡು ಎಷ್ಟು ಮಾತಾಡ್ತೀಯ, ಮಾತು ಮಾತು ಮಾತು ಅಂತ ಬೈದ್ ಬಿಡ್ತಾರೆ. ಅವಾಗ ನಾನು ಅಂತೀನಿ ಇಲ್ಲ, ನಂಗೆ ಹಂಗ್ ಮಾತಾಡಿದ್ರೇನೆ ಮನ್ಸು ಹಗುರ ಆಗುತ್ತೆ, ಅದಕ್ಕೆ ಮಾತಾಡ್ತಾ ಇರ್ತೀನಿ ಅಂತ ಹೇಳ್ತೀನಿ. ನಮ್ಮ ತಾಯಿಯವ್ರು ಒಂದ್ ಮಾತು ಹೇಳ್ತಾ ಇದ್ರು ಸರ್, ಮಾತು ಬಲ್ಲ ಮಗ ಎಲ್ಲಿ ಆದರೂ ಬದುಕಿಯ ಅಂತ ನಮ್ ತಾಯಿ ಅವಾಗ್ಲೂ ಹೇಳ್ತಿದ್ರು. ಅಂದ್ರೆ ಯಾರಿಗೆ ಮಾತು ಚೆನ್ನಾಗಿ ಗೊತ್ತಿದೆ ಅವರು ಎಲ್ಲಿ ಬೇಕಾದ್ರೂ ಹೋಗಿ ಜೀವನ ಮಾಡ್ಬೋದು, ಯಾರನ್ ಬೇಕಾದ್ರೂ ಮಾತಾಡಿಸ್ಬೋದು, ಮಾತು ಒಂಥರ ಮುತ್ತಿದ್ದಂಗೆ. ಹಾಗಾಗಿ ಮತ್ತೆ ಯಾರನ್ ಬೇಕಾದ್ರೂ ಅಲ್ಲಾಡ್ಸ್ ಒಂದ್ ಕಲ್ಲೊಂದ್ ಕೂಡ ಮಾತಾಡಿಸ್ಬೋದು, ಒಳ್ಳೆ ಒಳ್ಳೆ ತಂದಲ್ಲಿ ಮಾತು ಬರ್ತಾ ಇದ್ರೆ, ಒಂದು ಏನ ಕಲ್ಲು ಇರ್ಲಿ ಏನೇ ಇರ್ಲಿ ಅಥವಾ ಯಾರೋ ಹೊಸೊಬ್ರು ಅಪರಿಚಿತರಿರ್ಲಿ, ನಾವು ಒಳ್ಳೆ ತಂದಲ್ಲಿ ಮಾತಾಡಿದ್ರೆ ನಮ್ಮ ಕೆಲಸನು ಮಾಡಿಸ್ಕೋಬಹುದು ಮತ್ತೆ ಒಂದ್ ಸ್ನೇಹವನ್ನು ಬೆಳೆಸ್ಬೋದು. ಹಾಗಾಗಿ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನಂಗೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಬಲ್ಲವನಿಗೆ ಜೀವನದಲ್ಲಿ ಯಾವ್ದು ಕಷ್ಟವಿಲ್ಲ ಅಂತಾನು ಹೇಳ್ಬೋದು.
9: ಸೊ ಹಾಗೆ ಸರ್, ನಿಮ್ಮ ಕುಟುಂಬದ ಜೊತೆಗೆ ಕಳೆದಂತಹ ಒಂದು ಅನ್ಫಾರ್ಗೆಟಬಲ್ ಮೂಮೆಂಟ್ ಅಂತಂದ್ರೆ ಯಾವ್ದು, ಅದ್ರ ಬಗ್ಗೆ ಹೇಳ್ಬೋದಾ?
13: ಅಂದ್ರೆ ಸರ್ ಕುಟುಂಬದಲ್ಲಿ ಕಳೆದಿದ್ದು,
9: ಹೌದು,
13: ನನಗೆ ಹೇಳ್ಬೇಕಂದ್ರೆ ಇದು ನಮ್ಮ ಬಾಲ್ಯನೇ ತುಂಬಾ ನಮಗೆ ಚೆನ್ನಾಗಿತ್ತು. ಅಪ್ಪ ಅಮ್ಮ ಇದ್ರಲ್ಲ, ಅವಾಗ ನಾವು ಚಿಕ್ಕವರು ಇದ್ದಾಗ ನಮಗೇನೆ ನಮ್ದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ, ನಮಗೆ ಒಬ್ರು ಅಕ್ಕ, ನಾಲ್ಕು ಜನ ಅಣ್ಣಂದ್ರು, ಒಬ್ರು ತಂಗಿ ಎಲ್ಲ ಇದ್ರು, ಮತ್ತೆ ಕೂಡು ಕುಟುಂಬ ಇತ್ತು. ನಾವು ಅಪ್ಪ ಅಮ್ಮನ ಜೊತೆನು ಬೆಳೀತಿದ್ವಿ, ಮತ್ತೆ ಅಕ್ಕ ತಂಗಿ ಅಣ್ಣ ತಮ್ಮ ಅವ್ರ ಪ್ರೀತಿನೂ ಸಿಗ್ತಾ ಇತ್ತು, ಮಾರ್ಗದರ್ಶನ ಸಿಗ್ತಿತ್ತು, ಹೆಲ್ಪ್ ಸಿಗ್ತಾ ಇತ್ತು. ಹಾಗಾಗಿ ನಾವು ಬಾಲ್ಯದಲ್ಲಿ ಓದೋ ಆಟ, ಓದು, ಕೆಲಸ ಇವನ್ ಕಳೆದ್ವಲ್ಲ, ಅದು ಇವತ್ತಿಗೂ ಕೂಡ ಒಂದು ಸವಿ ಸವಿ ನೆನಪಾಗಿ ಉಳಿದಿದೆ ಸರ್ ನಮ್ಮ ಜೀವನದಲ್ಲಿ.
9: ಓಕೆ, ಸೊ ಹಾಗೆ ಸರ್ ಶಿವಮೊಗ್ಗದಲ್ಲಿ ಇವತ್ತು ಮೂರ್ ದಿನಕ್ಕೆ ಎಲ್ಲರೂ ಗಣಪತಿ ಕಳಿಸಿದ್ರ, ನೋಡಕ್ ಹೋಗಿದ್ರ ಎಲ್ಲರೂ?
13: ಹಾ ಸರ್, ಇಲ್ಲ, ಇವತ್ತಿಂದ ಶುರು ಮಾಡ್ತೀನಿ ಗಣಪತಿ ನೋಡಕ್ಕೆ. ಆಕ್ಚುಲಿ ನಿನ್ನೆ ನಾನು ಗುಂಡಪ್ಪ ಶೆಡ್ ಅಲ್ಲಿ ಒಂದು ಗಣಪತಿ ಪ್ರೋಗ್ರಾಮ್ ಇತ್ತು, ಆರ್ಕೆಸ್ಟ್ರಾ, ನಾನು ಕೂಡ ಹೋಗಿ ಭಾಗವಹಿಸಿ ಎಲ್ಲರಿಗೂ ಭಜನೆ ಮಾಡಿಸಿ ನಾನು ಆರ್ಕೆಸ್ಟ್ರಾ ಗಣಪತಿ ಹಾಡು ಹೇಳಿ ಬಂದೆ. ಇವತ್ತಿಂದ ಒಂದೊಂದೇ ಗಣಪತಿ ನೋಡಕ್ ಶುರು ಮಾಡ್ತೀನಿ, ಅದು ನೋಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಸರ್, ಹೋಗಿ ನೋಡ್ಲೇಬೇಕು.
9: ಓಕೆ ಓಕೆ, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ
13: ಸರ್. ಥ್ಯಾಂಕ್ ಯು. ಓಕೆ ಓಕೆ,
9: ಬ್ರಹ್ಮಾನಂದರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮ ಊರಲ್ಲಿ ಕೂಡ ಗಣಪತಿ ವಿಸರ್ಜನೆಗೆ ತಯಾರಿ ನಡೀತಾ ಇದ್ರೆ, ಸೊ ನಿಮ್ಮ ಊರಲ್ಲಿ ಯಾವ ರೀತಿ ಗಣಪತಿ ವಿಸರ್ಜನೆಗೆ ತಯಾರಿಯನ್ನು ಮಾಡ್ಕೊಂಡಿದ್ರೆ, ಅಂಡ್ ಅದ್ರ ಬಗ್ಗೆ ಕೂಡ ಹೇಳಿ. ಹಾಗೆ ನಿಮ್ಮ ಮನೆಯಲ್ಲಿ ಹೆಚ್ಚು ಮಾತಾಡೋದು ಯಾರು, ತುಂಬಾನೇ ಫನ್ನಿ ಪರ್ಸನ್ ಅಂತಂದ್ರೆ ಯಾರಿದ್ದಾರೆ, ಹಾಗೆ ನೀವು ಕುಟುಂಬದ ಜೊತೆಗೆ ಕಳೆದಂತಹ ಒಂದು ಅನ್ಫರ್ಗೆಟಬಲ್ ಮೂಮೆಂಟ್ ಅನ್ನ ನೆನಪು ಮಾಡ್ಕೊಂಡು ಇವತ್ತು ನಮ್ಮ ಜೊತೆನಲ್ಲಿ ಶೇರ್ ಮಾಡ್ಕೊಳ್ಬಹುದು. ಸೊ ಕರೆ ಮಾಡಬೇಕಾದಂತಹ ಸಂಖ್ಯೆ 9686860229 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ,
14: ನಮಸ್ತೆ ಸರ್.
9: ನಮಸ್ತೆ,
14: ಪ್ರೇಮ ಸರ್.
9: ಪ್ರೇಮ ಅವರು,
14: ವಾಯ್ಸ್ ಸ್ವಲ್ಪ ಇದಾಗಿದ್ದಿಲ್ಲ ಸರ್, ಅದಕ್ಕೆ ಗೊತ್ತಾಗ್ತಿಲ್ಲ.
9: ಶೀತ ಆಗಿದೆಯಾ?
14: ಹೌದು ಸರ್, ಶೀತ ಆಗಿದೆ ಸ್ವಲ್ಪ.
9: ಓಕೆ, ಸೊ ಪ್ರೇಮ ಅವರ
14: ಹೇಳಿ ಸರ್.
9: ಹಾಸನದಲ್ಲಿ ಮಳೆ ಬರದೇ ಇದ್ರೂ ಶೀತ ಆಗ್ಬಿಟ್ಟದಲ್ಲ ನಿಮ್ಗೆ ಅಂತ?
14: ಹೌದು ಸರ್, ಹಬ್ಬ ಆದ್ಮೇಲೆ ಸ್ವಲ್ಪ
9: ಹಬ್ಬದ ಎಫೆಕ್ಟ್ ಇದು.
14: ಹೌದು ಹೌದು.
9: ಓಕೆ ಓಕೆ ಓಕೆ. ಸೊ ಪ್ರೇಮ ಅವರ
14: ಹೇಳಿ,
9: ನಿಮ್ಮೂರಲ್ಲಿ ಹೇಗೆ ಗಣಪತಿ ವಿಸರ್ಜನೆಗೆ ಏನಾದ್ರು ತಯಾರಿ ಮಾಡ್ಕೋತಾ ಇದ್ರ, ನಿಮಗೆ ಗೊತ್ತಿರೋ ಹಾಗೆ?
14: ಅಂದ್ರೆ ಇನ್ನು ಇರುತ್ತೆ ಸರ್, ಇನ್ನು ಒಂದು ವಾರದವರೆಗೆ ಇಟ್ಟಿರ್ತಾರೆ ಇಲ್ಲಿ. ಏರಿಯಾದಲ್ಲಿ ಕೆಲವು ಕಡೆ, ಅಲ್ಲೇ ನಮ್ಮ ಏರಿಯಾದಲ್ಲೇ ಕೆಲವು ಕಡೆ ಅವತ್ತೇ ಬಿಟ್ಬಿಟ್ಟು ಸಂಜೆ.
9: ಓಕೆ,
14: ಇನ್ನು ಇರುತ್ತೆ ಸರ್, ಇನ್ನು ಒಂದು ದಿನ ಇರ್ತಾರೆ.
9: ಓಕೆ, ಸುಪ್ರೀಮ್ ಅವರು ನಿಮ್ಮ ಮನೇಲಿ ಹೆಚ್ಚು ಮಾತಾಡೋದು ಯಾರು?
14: ನಮ್ಮ ಮನೇಲಿ ನಾನೇ ಸರ್ ಸ್ವಲ್ಪ ಹೆಚ್ಚು ಮಾತಾಡೋದು.
9: ಓಕೆ, ಅದಕ್ಕೆ ನೀವು ಒಬ್ರೇ ಕಾಲ್ ಮಾಡೋದು ನಿಮ್ಮ ಮನೇಲಿ?
14: ಹೌದು ಸರ್, ನಾನು ಸ್ವಲ್ಪ ಮಾತಾಡೋದು.
9: ಓಕೆ, ಸೊ ಹೆಚ್ಚು ಕಾಮಿಡಿ ಮಾಡ್ತಾ ಇರ್ತೀರಾ ಹೇಗೆ?
14: ಹೌದು ಸರ್, ಕಾಮಿನಿ ಮಾಡ್ತೀವಿ. ನನ್ ಮಗ ಚಿಕನ್ ಹಬ್ಬ ಮಾಡ್ತಿರ್ತೇನೆ, ನಾನು ಸ್ವಲ್ಪ ಮಾತಾಡ್ತೀನಿ. ನಾವ್ ಇಬ್ಬಿದ್ರು ಸ್ವಲ್ಪ ಹೆಚ್ಚು ಮಾತಾಡ್ತೀವಿ ಸರ್. ದೊಡ್ಡ ಮಗ ಸ್ವಲ್ಪ ಕಡಿಮೆ, ನಮ್ಮನೆಯವ್ರು ಕಡಿಮೆ, ನಾವೆಲ್ಲ ಸ್ವಲ್ಪ ಮಾತಾಡ್ತೀವಿ ಸರ್. ನಾವು
9: ಕರ್ದು ಕರ್ದು ಕೂರ್ಸಿ ಕೂರ್ಸಿ ನಗಾಡಿಸ್ತೀರಾ ಅಂತ ಆಯ್ತು. ಓಕೆ ಸೊ, ಹಾಗೆ ನೀವು ಕುಟುಂಬದ ಜೊತೆ ಕಳೆದಂತಹ ಒಂದು ಅನ್ಫರ್ಗೆಟೇಬಲ್ ಮೂಮೆಂಟ್ ಅಂತಂದ್ರೆ ಯಾವ್ದು ಮೇಡಮ್?
14: ಅಂದ್ರೆ ನಾವು ಚಿಕ್ಕವರಿದ್ದಾಗಲೇ ಸರ್ ಚೆನ್ನಾಗಿತ್ತು. ನಾವು ಚಿಕ್ಕವರಿದ್ದಾಗ ನಮ್ಮ ಅಣ್ಣಂದಿರೆಲ್ಲ 5 ಜನ ಅಣ್ಣಂದಿರು, ಅಕ್ಕ ಒಬ್ರು ಸರ್. ನಾವು ಅಂದ್ರೆ ಎಲ್ಲರಿಗಿಂತ ನಾನು ತುಂಬಾ ಎಲ್ಲರಿಗಿಂತ ಚಿಕ್ಕಳಾಗಿದ್ದಂತೆ, ಅವ್ರ ಎಲ್ಲರಿಗಿಂತ 8 ವರ್ಷ ಚಿಕ್ಕಳಂತೆ. ಹಂಗಾಗಿ ನನಗೆ ತುಂಬಾ ಮುದ್ದು ಮಾಡ್ತಿದ್ರು ಸರ್ ಎಲ್ಲ, ಅಣ್ಣಂದಿರಾಗ್ಲಿ ಅಕ್ಕಂದಿರಾಗ್ಲಿ ಎಲ್ಲ. ನಾನ್ ಹೇಳ್ದ ಕೇಳ್ಬೇಕು, ತುಂಬಾ ಹಠ ಎಲ್ಲ ಚಿಕ್ಕದ್ರಲ್ಲಿ ಈ ತರ ಇತ್ತು ಅಂತ ಹೇಳ್ತಾರೆ ಸರ್. ಈಗ ನೊಬ್ಬೆ ಮುದ್ದಿನಾಳ ಆಗ್ಬಿಟ್ಟಿದೆ ಚಿಕ್ಕಳು, ಆಗ ನಾವೆಲ್ಲ ದೊಡ್ಡರಾಗಿದ್ದು ನೀನ್ ಇಷ್ಟ ಹಠ ಮಾಡ್ತಿದ್ದೆ ಅಂತ ಎಲ್ಲರೂ ನಮ್ಮನ್ನ ಪ್ರೀತಿ ಮಾಡಿದ್ದು ಆಟ ಆಡ್ತಿದ್ದು. ನಮ್ಮ ಅಣ್ಣ ಒಬ್ಬಿದ್ರು ಸರ್, ಅವ್ರೊಬ್ರು ಸೇರ್ಬಿಟ್ರು. ಈಗ ಅವರು ಒಂದು ಎರಡು ಜಡೆ ಅಲ್ಲ, ಒಂದು 5-6 ಜಡೆ ಹಾಕ್ಬಿಟ್ಟು ಅಷ್ಟಕ್ಕೂ ಒಂದೊಂದು ಹೂ ಮುಡಿಸೋದು ಈ ತರ ಎಲ್ಲ ನೆನ್ಪಿದೆ ಸರ್. ಅವರು ತುಂಬಾ ಎಲ್ಲ ಪ್ರೀತಿ ಮಾಡ್ತಾರೆ, ಅದೆಲ್ಲ ನೆನಪುಗಳಿನ್ನೂ ನಮಗೆ ತುಂಬಾ.
9: ಅನ್ಫರ್ಗೆಟಬಲ್ ಮೂಮೆಂಟ್ ಅಂತ
14: ಹೇಳುವುದಾದ್ರೆ
9: ಓಕೆ. ಪ್ರೇಮ ಅವರು ಕರೆ ಮಾಡಿದ್ರು ಹಾಸನದಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಹಾಗೆ ಎಲ್ಲರೂ ಕೂಡ ಅವರ ಅನ್ಫರ್ಗೆಟಬಲ್ ಮೂಮೆಂಟ್ ಗಳನ್ನ ಹೇಳ್ತಾ ಇದ್ರೆ, ಸೊ ಅವರ ಕುಟುಂಬದ ಜೊತೆ ಕಳೆದಂತಹ ಮರೆಯಲಾಗದಂತಹ ನೆನಪುಗಳ ಬಗ್ಗೆ ಹೇಳ್ತಾ ಇದ್ರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ ನಿಮ್ಮ ಕುಟುಂಬದ ಜೊತೆಗೆ ನೀವು ಕಳೆದಂತಹ ಒಂದು ಅನ್ಫರ್ಗೆಟಬಲ್ ಮೂಮೆಂಟ್ ಯಾವುದು, ಅದರ ಬಗ್ಗೆ ಕೂಡ ನಮ್ಮ ಜೊತೆ ಈ ವಿಷಯಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಹಾಗೆ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಪ್ಲೇ ಮಾಡ್ತಿದ್ದೀನಿ. ಆ್ಯಂಡ್ ಹಾಗೆ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಮನೆ ಹತ್ರ ಗಣಪತಿ ವಿಸರ್ಜನೆಗೆ ಏನಾದ್ರು ತಯಾರಿ ಮಾಡ್ಕೊಂಡಿದ್ರೆ ಅದರ ಬಗ್ಗೆನೂ ಕೂಡ ಅಪ್ಡೇಟ್ಸ್ಗಳನ್ನ ಕೊಡಿ. ಆ್ಯಂಡ್ ನೀವು ಶಿವಮೊಗ್ಗದಲ್ಲಿದ್ದೀರಾ ಅಂತಂದರೆ, ಶಿವಮೊಗ್ಗದಲ್ಲಿ ಎಲ್ಲರೂ ಗಣಪತಿಗಳನ್ನ ವಿಸರ್ಜನೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರೆ ಅದರ ಬಗ್ಗೆನೂ ಕೂಡ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
15: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
16: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
15: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
15: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
17: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
15: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
17: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.

ಓಕೆ, ವೆಲ್ಕಮ್ ಬ್ಯಾಕ್. ಶ್ರೀರಸ್ತು ಶುಭಮಸ್ತು ಸಿನಿಮಾದ ಸೂಪರ್ ಆಗಿರುವಂತಹ ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ನಾನು ಆರ್ಜಿ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನೀವು ಕೂಡ ಹೇಳ್ಬೋದು, ನಿಮ್ಮ ಊರಲ್ಲಿ ಏನಾದ್ರು ಗಣಪತಿ ವಿಸರ್ಜನೆಗೆ ತಯಾರಿಯನ್ನು ಮಾಡ್ಕೊಂಡಿದ್ರೆ ಸೊ ನಿಮ್ಮ ಊರಲ್ಲಿ ಯಾವ ರೀತಿ ತಯಾರಿ ನಡೀತಾ ಇದೆ, ಆ್ಯಂಡ್ ಹಾಗೆ ನಿಮ್ಮೂರ ಕಡೆಗೆ ಡಿಜೆ ಕರೆಸಿದೀರಾ ಅಥವಾ ತಮಟೆ ಸೌಂಡ್ನ ಜೊತೆಗೆ ನೀವು ಕೂಡ ಸ್ಟೆಪ್ ಹಾಕ್ಕೊಂಡು ಗಣಪತಿ ವಿಸರ್ಜನೆಗೆ ಹೋಗ್ತಾ ಇದ್ದೀರಾ, ಅದ್ರ ಬಗ್ಗೆಯೂ ಕೂಡ ಹೇಳ್ಬೋದು. ಆ್ಯಂಡ್ ಈ ಒಂದು ಮೆರವಣಿಗೆಯಲ್ಲಿ ಓಡಾಡೋದು ಒಂದು ಮಜಾ ಇರುತ್ತೆ, ಯಾಕೆಂದರೆ ಸೊ ಅಲ್ಲಿ ಕಲಾವಿದರಿಗೂ ಕೂಡ ಏನೋ ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸ ಗಣಪತಿಯ ವಿಸರ್ಜನೆಗೆ ನಾವು ಮೆರವಣಿಗೆ ಮೂಲಕ ಹೋಗ್ಬೋದು. ಆ್ಯಂಡ್ ಅದು ಕೂಡ ತುಂಬಾ ಖುಷಿ ಕೊಡುತ್ತೆ. ನಿಮ್ಮ ಕಡೆಗೆ ಹೇಗಿದೆ ಅದ್ರ ಬಗ್ಗೆ ಕೂಡ ಹೇಳಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ, ನಿಮ್ಮನಲ್ಲಿ ಹೆಚ್ಚು ಮಾತಾಡೋದು ಯಾರು ಅದ್ರ ಬಗ್ಗೆ ಕೂಡ ಹೇಳಿ. ನೀವು ಕುಟುಂಬದ ಜೊತೆ ಕಳೆದಂತಹ ಒಂದು ಅನ್ಫರ್ಗೆಟೇಬಲ್ ಮೂಮೆಂಟ್ ಯಾವುದು ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಸೊ ನಮ್ಮ ಕಾಲರ್ಸ್ ಕೂಡ ಹೇಳಿದಾಗೆ ಅವರ ಫ್ಯಾಮಿಲಿ ಜೊತೆಗೆ ಕಳೆದಂತಹ ಒಂದಷ್ಟು ಮೂಮೆಂಟ್ಗಳನ್ನ ಹೇಳ್ತಾ ಇದ್ರು, ಅವರಿಗೆ ನೆನಪಲ್ಲಿರುವಂತಹ ವಿಷಯಗಳ ಬಗ್ಗೆ ಹೇಳ್ತಾ ಇದ್ರು. ಕೆಲವೊಂದ್ಸರಿ ನಾವು ಫ್ಯಾಮಿಲಿ ಜೊತೆನಲ್ಲಿ ಕಳೆದಂತಹ ಒಂದು ಮೂಮೆಂಟ್ಗಳೇನಿದ್ದಾವೆ ಅದು ಲೈಫ್ ಟೈಮ್ ಮೆಮೊರಿ ಆಗಿ ಉಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಕೂತು ಒಂದ್ಸರಿ ಏನೋ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲರೂ ಕೂಡ ಕೂತು, ಅಜ್ಜ ಅಜ್ಜಿ ಎಲ್ಲರೂ ಕೂಡ ಕೂತು ಒಂದ್ಸರಿ ನಗಾಡ್ಕೊಳ್ತಾ ಆ ಒಂದು ಫನ್ ಮೂಮೆಂಟ್ಗಳನ್ನ ಮಾಡ್ಕೊಳ್ತಾ ಒಬ್ರನ್ನೊಬ್ಬರು ಕೀಟ್ಲೆ ಮಾಡ್ಕೊಳ್ತಾ ಈ ಥರದ್ದೆಲ್ಲ ಮಾಡಿದಾಗ ಒಂದು ಮೂಮೆಂಟ್ ನಮಗೆ ತುಂಬಾ ಮೆಮೊರಬಲ್ ಆಗಿ ಉಳ್ಕೊಳ್ಳುತ್ತೆ. ಸೊ ಆ ಥರ ಫ್ಯಾಮಿಲಿ ಜೊತೆಗೆ ಕಳೆದಂತಹ ಒಂದು ಮೂಮೆಂಟ್ನ ಬಗ್ಗೆ ನಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಬೋದು. ಹಾಗೆ ನಿಮ್ಮನಲ್ಲಿ ನೀವು ಹೆಚ್ಚಾಗಿ ಮಾತಾಡ್ತೀರಾ ಅಂತಂದರೆ ಸೊ ಫನ್ ಮಾಡೋದೇ ಜಾಸ್ತಿನಾ ಅಥವಾ ಏನಾದ್ರು ವಿಷಯಗಳನ್ನ ಹೇಳೋದಕ್ಕೇ ಹೇಳ್ತಾ ಇರ್ತೀರಾ ಅಥವಾ ಭಯದ ಜಾಸ್ತಿನಾ ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಸೊ ಕರೆ ಮಾಡಬೇಕಾದಂತಹ ಸಂಖ್ಯೆ 9686860927 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡಿ. ಹಾಗೆ ನಮ್ಮೂರಲ್ಲಿ ಕೂಡ ಗಣಪತಿ ವಿಸರ್ಜನೆಗೆ ಕಳಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಆ ಒಂದು ಮೆರವಣಿಗೆನಲ್ಲಿ ಹೋಗೋದು ಒಂದು ಮಜಾ ಇರುತ್ತೆ. ಹಾಗೆ ಅದರ ಒಂದು ನೆನಪುಗಳನ್ನ ಕೂಡ ಮಾಡ್ಕೊಂಡ್ವಿ ಅಂತಂದರೆ ಹಿಂದೆ ಎಲ್ಲ ಏನೋ ಡೋಲ್ನ ಬಡಿಯುವಂಥದ್ದು, ಡೋಲ್ಗಳ ಬಡಿಯೋದ್ರ ಜೊತೆಗೆ ಸೊ ಏನು ವೇಷಧಾರಿಗಳು ಕೂಡ ಬರ್ತಾಯಿದ್ರು. ಹಾಗೆ ಕೀಲು ಕುದುರೆ ಆಗಿರ್ಬೋದು ಈ ಥರದ ಎಲ್ಲದೂ ಕೂಡ ಬರ್ತಾ ಇತ್ತು. ಅವುಗಳನ್ನ ನೋಡೋದೇ ಒಂದು ಮಜಾ ಇರ್ತಾ ಇತ್ತು. ಆ್ಯಂಡ್ ಈಗಲೂ ಕೂಡ ಅಂತಹ ಕಲಾವಿದರುಗಳಿಗೆ ಪ್ರೋತ್ಸಾಹ ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಊರ ಕಡೆಗೆ ಯಾವ ರೀತಿ ಮೆರವಣಿಗೆ ನಡೀತಾ ಇದೆ ಅದ್ರ ಬಗ್ಗೆಯೂ ಕೂಡ ಹೇಳಿ ನಮ್ಮ ಜೊತೆ ಇವತ್ತು ಮಾತಾಡಿ ಅಂತ ಹೇಳ್ತಾ. ಸೊ ಇವತ್ತು ನಾನಾಗಲೇ ಕೇಳಿದಾಗೆ ಒಂದು ಫ್ಯಾಮಿಲಿ ಜೊತೆ ಅನ್ಫರ್ಗೆಟೇಬಲ್ ಆಗಿರುವಂತಹ ಮೂಮೆಂಟ್ಗಳನ್ನ ನಾವು ನೆನ್ಪು ಮಾಡ್ಕೊಳ್ತೀವಿ ಅಂತಂದರೆ ಒಂದು ಫಂಕ್ಷನ್ಗಳಾಗಿರುತ್ತೆ. ಈ ಫಂಕ್ಷನ್ಗಳಲ್ಲಿ ಹೆಚ್ಚಾಗಿ ಒಬ್ರಿಗೊಬ್ಬರು ನಾವೆಲ್ಲರೂ ಸಿಗ್ತೀವಿ ಆ್ಯಂಡ್ ಕೂತು ಮಾತಾಡ್ತೀವಿ, ಎಷ್ಟೋ ವಿಚಾರಗಳನ್ನ ಹಂಚ್ಕೊಳ್ತೀವಿ ಆ್ಯಂಡ್ ಆಗಿರುವಂತಹ ಖುಷಿ ವಿಚಾರನ ಹಂಚ್ಕೊಳ್ಳೋದ್ರ ಜೊತೆ ಬೇಸರದ ವಿಚಾರಗಳನ್ನು ಕೂಡ ಹಂಚ್ಕೊಳ್ತೀವಿ. ಹಾಗೆ ಒಂದಷ್ಟು ವಿಷಯಗಳನ್ನ ಇಂಥವ್ರ ಜೊತೆನೇ ಶೇರ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇರುತ್ತೆ. ಆ ರೀತಿಯಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ಆ್ಯಂಡ್ ನೀವು ಕೂಡ ಇದೇ ರೀತಿ ನಿಮ್ಮ ಫ್ಯಾಮಿಲಿ ಏನು ಯಾವ್ದಾದ್ರು ಫಂಕ್ಷನ್ಗಳಾಗಿರ್ಬೋದು ಅಥವಾ ಇವೆಂಟ್ಗಳಾಗಿರ್ಬೋದು ಈ ಥರದ್ದೆಲ್ಲ ಸಿಕ್ಕಾಗ ಯಾವ ರೀತಿ ಅವ್ರ ಜೊತೆನಲ್ಲಿ ವಿಷಯಗಳನ್ನ ಶೇರ್ ಮಾಡ್ಕೊಳ್ತೀರಾ, ಅಥವಾ ಕುಟುಂಬದ ಜೊತೆಗೆ ನೀವೇನಾದರೂ ಟ್ರಿಪ್ನ ಪ್ಲ್ಯಾನ್ ಮಾಡಿ ಟ್ರಿಪ್ ಹೋಗಿ ಬಂದಿದ್ರೆ ಆ ಒಂದು ಅನ್ಫರ್ಗೆಟಬಲ್ ಆಗಿರುವಂತಹ ಒಂದು ಮೂಮೆಂಟ್ನ ಕೂಡ ಹೇಳ್ಬೋದು. ಸೊ ನಿಮ್ಮ ಟ್ರಿಪ್ನಲ್ಲಿ ನಡೆದಂತಹ ಫನ್ನಿ ಇನ್ಸಿಡೆಂಟ್ಗಳು ಏನೇನಾಗಿತ್ತು ಆ ಮೂಮೆಂಟ್ಗಳನ್ನ ಕೂಡ ನಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಮಾತಾಡಿ ಅಂತ ಹೇಳ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಏನೋ ಕಾಲರ್ ಕೊಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ. ಓಕೆ, ಕಾಲ್ ಕಟ್ ಆಯಿತು. ಸೊ ಹಾಗೆ ನೀವು ಸಹ ನಮ್ಮ ಜೊತೆ ಇವತ್ತು ಮಾತಾಡ್ತಾ ಹೇಳ್ಬೋದು ಅಂತ ಹೇಳ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮನೇಲಿ ಹೆಚ್ಚು ಮಾತಾಡೋದು ಯಾರು ಅಂತ ಕೇಳಿದೆ. ಯಾಕೆ ಕೇಳಿದೆ ಅಂತಂದರೆ ಸೊ ಕೆಲವೊಂದ್ಸರಿ ಏನಾಗುತ್ತೆ, ಮೊಬೈಲ್ ಬಂದಾದಮೇಲೆ ಮೊಬೈಲ್ ಕಡೆಗೆ ಎಲ್ಲರೂ ಕೂಡ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಶುರು ಮಾಡಿಬಿಟ್ವಿ. ಆ್ಯಂಡ್ ಆಗೆಲ್ಲ ನಾವು ಪುಸ್ತಕ ಓದೋದು ನಮ್ಮ ಪೇರೆಂಟ್ಸ್ ನೋಡಿ ಕಲಿತಾ ಇದ್ವಿ. ಆ್ಯಂಡ್ ಏನಾದರೂ ಟಿ ವಿನಲ್ಲಿ ನ್ಯೂಸ್ ಬರ್ತಾ ಇದೆ ಅಂತಂದರೆ ನ್ಯೂಸ್ ನೋಡಬೇಕು ಅಂತೇಳಿ ಕಲಿತಾ ಇದ್ವಿ. ಆದರೆ ಈಗೆಲ್ಲ ಏನಾಗಿದೆ, ಎಲ್ಲರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಮಾತಾಡೋದೇ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಮಾತಾಡಿದ್ರೂ ಮೊಬೈಲಲ್ಲಿ ಮಾತಾಡ್ತೀವಿ ಬಿಟ್ಟರೆ ಫ್ಯಾಮಿಲಿ ಜೊತೆಲಿ ಕೂತು ಮಾತಾಡೋದು ತುಂಬಾ ಕಡಿಮೆ ಆಗಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಜೊತೆನಲ್ಲಿ ಮಾತಾಡ್ತೀರಾ ಅಂತಂದರೆ ಅಥವಾ ನೀವು ಹೆಚ್ಚು ಮನೇಲಿ ಮಾತಾಡ್ತೀರಾ ಅಂತಂದರೆ ಯಾವ್ಯಾವ ವಿಷಯಗಳನ್ನ ಮಾತಾಡ್ತೀರಾ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
7: ಎಲ್ ಐ ಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ ಗೆ ಎನ್ಹಾನ್ಸ್ ಗ್ಯಾರಂಟೀಡ್ ಅಡಿಷನ್ಸ್.
6: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ ಐ ಸಿ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
7: ಹೆಚ್ಚು ಮಾಹಿತಿಗಾಗಿ ಎಲ್ ಐ ಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ ವಿಸಿಟ್ ಮಾಡಿ. ಎಲ್ ಐ ಸಿ, ಹರ್ ಪಲ್ ಆಪ್ಕೆ ಸಾಥ್.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
8: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ, ನಾಡಿ ಕನ್ನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಹ ಕರೆ ಮಾಡಿ ನಮ್ಮ ಜೊತೆ ಇವತ್ತು ಮಾತಾಡಬಹುದು. ಹಾಗೆ ಇವತ್ತು ನಿಮ್ಮ ಫ್ಯಾಮಿಲಿಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಅನ್ಫರ್ಗೆಟಬಲ್ ಆಗಿರುವಂತಹ ಒಂದು ಮೂಮೆಂಟ್ ಅಂತಂದರೆ ಯಾವುದು, ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಹಾಗೆ ನಿಮ್ಮ ಊರಲ್ಲಿ ಕೂಡ ಗಣಪತಿ ವಿಸರ್ಜನೆಗೆ ರೆಡಿ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
9: ಹಲೋ, ನಮಸ್ತೆ ಸರ್.
5: ನಮಸ್ತೆ ಚಂದ್ರಶೇಖರ್. ಇವಾಗ ಕೇಳಿಸುತ್ತ ಸರ್?
9: ಕೇಳ್ತಾ ಇದೆ.
5: ಹೇಳಿ ಸರ್, ನಿಮ್ ಪರಿಚಯ ಮಾಡ್ಕೊಳ್ಳಿ.
9: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಹತ್ತಿ ಜೋಡನಹಳ್ಳಿ, ಹೊಳೆಸಪುರ ತಾಲೂಕು, ಹಾಸನ ಜಿಲ್ಲೆ. 573-211 ನಮ್ಮೆಲ್ಲ ಸೋದರ ಸೋದರಿಯವರಿಗೆ ನಿಮಗೂ ಸೇರಿ ನನ್ನ ನಮಸ್ಕಾರಗಳು.
5: ಓಕೆ, ಸೊ ಚಂದ್ರಶೇಖರ್ ಅವರೇ, ಹೇಳಿ, ನಿಮ್ಮೂರಲ್ಲಿ ಗಣಪತಿ ಎಲ್ಲ ವಿಸರ್ಜನೆ ಇವತ್ತೇನಾದ್ರು ನಡೆಯುತ್ತಾ ಅಥವಾ 5 ದಿನಕ್ಕ?
9: ಇಲ್ಲ, ಗಣಪತಿ ವಿಸರ್ಜನೆ.
5: ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ.
9: ಗಣಪತಿ ವಿಸರ್ಜನೆ ಒಂದ್ 2 ದಿನ ಲೇಟ್ ಆಗುತ್ತೆ. ವಿಸರ್ಜನೆ ಅಂದ್ರೆ ಮಾಡ್ತೀವಿ, ನಾವು ಆಗ್ಲೂ ಟೈಮ್ ಮಾಡ್ತೀವಿ. ಆಗ್ಲೂ ಟೈಮ್ ಮಾಡೋದ್ರಿಂದ ಸ್ವಲ್ಪ ಬೆಳಕು ಚೆನ್ನಾಗಿ ಕಾಣುತ್ತಲ್ವ, ಹಾಗಾಗಿ ಏನೋ ಅನಾಹುತಗಳಾಗೋದು ಕಡಿಮೆ ಆಯ್ತು.
5: ಓಕೆ ಓಕೆ ಸರ್, ಹಾಗೆ ನಿಮ್ಮನೇಲಿ ಜಾಸ್ತಿ ಮಾತಾಡೋದು ಯಾರು?
9: ನಮ್ಮನೇಲ ನಾನೇ.
5: ನೀವೇನಾ? ಓಕೆ, ಏನೇನು ವಿಷಯ ಮಾತಾಡ್ತೀವಿ?

0: ಫನ್ ಮಾಡ್ತೀರಾ ಜಾಸ್ತಿ ಅಥವಾ ಹೇಗೆ?
1: ಏನಿಲ್ಲ, ಮಾತಾಡ್ತೀನಿ ಅಂದ್ರೆ ನಾನು ಮಾವನು ಕಡಬಡ ಪಡಬಡ ಅಂತ ಮಾತಾಡ್ತೀನಿ ಅಷ್ಟೇ. ನಾನು ಯಾವ್ದು ಮನಸ್ಸನ್ನ ಇಟ್ಕೊಂಡು ಇದ್ ಮಾಡಲ್ಲ. ನಾನು ಏನ್ ಹೇಳ್ಬೇಕು ಏನ್ ಹೇಳ್ಬೇಕಾದ್ರೆ ಸೀರೆ ಹೇಳ್ಬಿಡ್ತೀನಿ ಯಾರಿಗಾದ್ರೂ ಅಷ್ಟೇ. ಈಗ ನನಗೇನು ತೋರಿಸುತ್ತೆ ತೋಚುತ್ತೆ ಅದನ್ನ ಸೀದಾ ಮಾತಾಡ್ಬಿಡ್ತೀನಿ. ನಾನು ಮೌನವಾಗಿ ಮನಸ್ಸಾಗಿ ಇಟ್ಕೊಂಡು ಗುಣಕಾರ ಬಗ್ಗೆ ಹಾಕಲ್ಲ. ಹಾಗಾಗಿ ಕೆಲವ್ರಿಗೆ ಅದು ಮಾತು ಕಿರಿಕಿರಿ ಆಗುತ್ತೆ. ಅದ್ರಾಗ್ಲಿ ನಾನು ಏನು ನನ್ನ ಆತ್ಮ ನನ್ನ ನಾನು ಏನಪ್ಪ ನನ್ನ ಆತ್ಮಕ್ಕೆ ಸರಿ ಕಾಣಿಸಿದ್ದನ್ನ ಮಾತಾಡ್ತೇನೆ
0: ಅಷ್ಟೇ. ಸೊ ಹಾಗೆ ಕುಟುಂಬದ ಜೊತೆ ಕಳೆದಂತಹ ಒಂದು ಅನ್ಫಾರ್ಗೆಟೇಬಲ್ ಮೂಮೆಂಟ್ ಅಂತಂದ್ರೆ ಯಾವ್ದು, ಅದ್ರ ಬಗ್ಗೆ ಹೇಳೋಣ.
1: ಹಲೋ,
0: ಕುಟುಂಬದ ಜೊತೆ ಕಳೆದಂತಹ ಒಂದು ಮರೆಯಲಾಗದ ಕ್ಷಣ ಅಂತಂದ್ರೆ ಯಾವ್ದು ಹೇಳ್ಬೋದಾ ಸರ್?
1: ಕುಟುಂಬದ ಕಳೆದ ಮಾಮೂಲಿ ಈಗ ನಾವೇನಪ್ಪ ಅಂದ್ರೆ ಈಗ ಒಂದ್ಸಲ ಇದ್ಕೋಗಿದ್ದು ಆಯ್ತಪ್ಪ, ನಮ್ಮ ಮದುವೆ ಸೋದರಲ್ಲಿ ಈಗ ಇದ್ಕೋ ಊರ್ಗೆ ಹೋಗ್ತಾ ಇದ್ದು. ಅದೇನಾಗ್ಬಿಡ್ತದೆ ಬಸ್ ಅಲ್ಲಿ ಬಸ್ ರೇಟರ್ ಈಟ್ ಆಗ್ಬಿಟ್ಟು ಬುಗ್ಗಂತ ಬುಗ್ಗನ್ ಬಿಡ್ತಾವ ಹತ್ಕೊಂಡ್ಬಿಡ್ತ ಬಸ್ ಹತ್ಕೊಂಡ್ಬಿಡ್ತಾ ಅಂದ್ರು. ನಾನಂತ ಅವಾಗ ಬಸ್ ಎಲ್ಲ ಕಡಿಮೆ ರಶ್ ಆಗಿರೋದು ನಮ್ಮ ನಾನೇಂತ ನಮ್ಮ ಹೆಂಗಸರು ಅಂತ ಇದ್ರು. ನಾನು ಬಡಬಡ ಅಂತ ಹೇಳ್ಬಿಟ್ಟು ನೋಡ್ತೀನಿ ನಮ್ಮ ಹೆಂಗಸರು ಎಲ್ಲವರ ಅಂತ ನೋಡಿದೆ, ಅವ್ರು ನನಗೆ ಮದ್ದೆ ಹೇಳಿದೆ ಅವ್ರೆ
0: ಎಲ್ಲ ನಿಮ್ಗಿಂತ ಜೋರಿದಾರೆ
1: ಅವರು ಮದ್ದೆ ಮುಂಚೆ ಹೇಳ್ಬಿಟ್ಟು ನನ್ ನೋಡ್ತಾರು ಅವರು. ಅವ್ ಫೋನ್ಗೆ ಏನೇ ಇರ್ಲಿವಲ್ಲ ಆಗ ಬಸ್ ಅಲ್ಲಿ ಒಂದ್ 50 ಜನ ಇರೋರಲ್ಲ ಚಿಕ್ಕಣ್ಣ, ಅವಾಗ ಬಸ್ ಏನ್ ಖಾಲಿ ಇರ್ತಿರಲ್ಲ ಈಗಲಕ್ಕೆ. ಅವಾಗೆಲ್ಲ ಸಾರಿಗೆಗೆ ಮುಖ್ಯ ಸಾಧನ ಬಸ್, ವ್ಯಾನು ಆಟೋ ಗಿಟೋ ಕಡಿಮೆ ಅವಾಗ ಏನು ಇರ್ಲಿಲ್ಲ, ತೀರಾ ಕಡಿಮೆ ಇದ್ದು ಹಂಗಾಯ್ತು. ಅದೊಂದು ಮರಳ ಆಗದ ನೆನಪದು.
0: ಸೂಪರ್ ಅಲ್ಲ ಆಗರ. ಓಕೆ, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್.
1: ಸರಿ ಸರ್, ಧನ್ಯವಾದಗಳು.
0: ಧನ್ಯವಾದಗಳು. ಚಂದ್ರಶೇಖರ್ ಅವರು ಕರೆ ಮಾಡಿದ್ರು ಹೊಳೆ ನರಸೀಪುರದಿಂದ, ಅವರು ಕೂಡ ಕರೆ ಮಾಡಿ ಅವರ ಒಂದು ಅನ್ಫರ್ಗೆಟೇಬಲ್ ಮೂಮೆಂಟ್ನ ಬಗ್ಗೆ ಹೇಳಿದ್ರು. ಸೊ ನೋಡಿ, ಬಸ್ಸಲ್ಲಿ ಹತ್ತಿದಾಗ ಮದುವೆ ಆದ ಹೊಸದರಲ್ಲಿ ಇಬ್ಬರು ಕೂಡ ಹೋಗಿದ್ರಂತೆ. ಸೊ ಆ ಟೈಮಲ್ಲಿ ಬಸ್ಸಲ್ಲಿ ಏನೋ ಒಂದು ರೇಡಿಯೇಟರ್ ಹೀಟ್ ಆಗಿ ಅದರಿಂದ ಹೊರಗೆ ನೀರು ಬಂದಾಗ ಸೊ ಇವರ ಹೆಂಡತಿ ಇವ್ರಿಗಿಂತ ಮುಂಚೆ ಇಳಿದು ಹೋಗ್ಬಿಟ್ಟಿದ್ರು. ಸೊ ಆ ಥರದ ಒಂದು ಮೂಮೆಂಟ್ನ ನೆನ್ಪಿಟ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಆ್ಯಂಡ್ ನಿಮ್ಮ ಲೈಫಲ್ಲಿ ಕೂಡ ಈ ಥರದ ಒಂದು ಚಿಕ್ಕಪುಟ್ಟ ಮೂಮೆಂಟ್ಗಳು ಇರುತ್ತೆ. ಸೊ ಅವ್ರನ್ನ ನೆನ್ಪು ಮಾಡಿಕೊಂಡು ನಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಬೋದು. ಸೊ ನಮ್ಮ ಸಂಖ್ಯೆ 9686 0926 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಈಗ ನಮ್ಮ ಜೊತೆಗೆ ಇನ್ನೊಬ್ರು ವಾಟ್ಸಪ್ ಕೂಡ ಮಾಡಿದ್ದಾರೆ. ಸೊ ಅವರ ಹೆಸರು ನಾಗರಾಜ್ ಚೌಧರಿ, ಕಲಬುರಗಿಯಿಂದ ಮೆಸೇಜ್ ಮಾಡಿದ್ದಾರೆ. ನಮ್ಮ ಬಡಾವಣೆ 5ನೇ ದಿನಕ್ಕೆ ವಿಸರ್ಜನೆ ಮಾಡ್ತೀವಿ ಗಣಪತಿನ ಅಂತ ಹೇಳಿ ಹಾಕ್ಯಾರೆ. ಹಾಗೆ ನಮ್ಮನೇಲಿ ಹೆಚ್ಚು ಮಾತಾಡೋದು ನಾನೇ, ಮರೆಯಲಾರದ ಮೊಮೆಂಟ್ ಅಂತ ಅಂದರೆ ಫ್ಯಾಕ್ಟ್ರಿಲಿ ಕೆಲಸ ಮಾಡುವಾಗ ನಮಗೆ ಮಗಳು ಹುಟ್ಟಿದ್ದು, ಶುಭ ಸಮಾಚಾರ ಬಂದಿದ್ದು ಅಂತ ಹೇಳಿದ್ದಾರೆ. ಸೊ ತುಂಬಾ ಖುಷಿಯಿಂದ ಅವರು ಕೂಡ ಒಂದು ವಿಚಾರವನ್ನು ಹಂಚ್ಕೊಂಡಿದ್ದಾರೆ. ಆ್ಯಂಡ್ ಇದೇ ಥರ ಚಿಕ್ಕ ಪುಟ್ಟ ವಿಷಯಗಳಾಗಿರ್ಬೋದು ಅಥವಾ ಈ ಥರದ ಒಂದು ಒಂದು ಒಳ್ಳೆಯ ಮೂಮೆಂಟ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಕೂಡ ನಡೆದಿರುತ್ತೆ, ಅದ್ರ ಬಗ್ಗೆ ನಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಬೋದು. ಹಾಗೆ ಸೊ ನಾನು ಕೂಡ ಆಗಲೇ ಹೇಳ್ತಾ ಇದ್ದೆ, ಮನೇಲಿಗೂ ಒಟ್ಟಿಗೆ ಕೂತು ಊಟ ಮಾಡೋದು ತುಂಬ ಕಡಿಮೆ ಅಂಥೇಳಿ. ನಿಮ್ಮ ಮಾತು ಕೇಳಿದಾಗ ನನಗೂ ನಮ್ಮ ಮನೆಯ ಒಂದು ವಿಷಯ ನೆನಪಾಗುತ್ತೆ. ಸೊ ಆ ಥರದ ವಿಚಾರಗಳನ್ನ ಹೇಳ್ಕೋಬೇಕು ಅಂದರೆ ತುಂಬಾ ಖುಷಿಯಾಗುತ್ತೆ. ನಮ್ಮನೇಲಿ ಕೂಡ ನಾವು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುವಂಥದ್ದು. ಸೊ ಹಾಗಾಗಿ ಆ ಒಂದು ಮೂಮೆಂಟ್ ಏನಿರುತ್ತೆ ಅದನಿಗೆ ನನಗೆ ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ನಿಮಗೂ ಕೂಡ ಈ ರೀತಿ ಚಿಕ್ಕಪುಟ್ಟ ವಿಷಯಗಳು ಕೂಡ ಖುಷಿ ಕೊಡುತ್ತೆ ಅಂತಂದರೆ ಅದ್ರ ಬಗ್ಗೆನೂ ಕೂಡ ಹೇಳ್ಬೋದು. ಹಾಗೆ ಮನೇಲಿ ಹೆಚ್ಚು ಮಾತಾಡೋರು ಯಾರು ಅಂತ ಕೇಳಿದಾಗ, ನಿಮ್ಮನೇಲಿ ಹೆಚ್ಚು ಮಾತಾಡೋದಕ್ಕೆ ಶುರು ಮಾಡಿದ್ರೆ ನಿಲ್ಲಿಸೋದೇ ಇಲ್ಲ ಆ ಥರ ಯಾರು ಮಾತಾಡ್ತಾರೆ ಅಂತಂದರೆ, ಅಥವಾ ಕೊನೆಗೆ ನಾವು ಯಾವ ವಿಷಯ ಹೇಳಿರ್ತೀವಿ ಅದರಿಂದ ಶುರು ಮಾಡಿದವರು ಮರೆಯೋದೇ ಇಲ್ಲ, ಮರೆಯೋಕ್ಕಾಗದೇ ಇರೋ ರೀತಿಯಲ್ಲಿ ಮಾತಾಡ್ತಾ ಇದ್ರೆ ಅಂಥವ್ರ ಬಗ್ಗೆನೂ ಕೂಡ ಹೇಳ್ಬೋದು. ಆ್ಯಂಡ್ ಹಾಗೆ ಯಾರಾದರೂ ಒಂದು ಚಿಕ್ಕ ವಿಷಯವನ್ನು ಕೇಳಿದ್ರು ಅಂತಂದರೆ ಚೈಲ್ಡ್ಹುಡ್ ಮೆಮೊರಿ ಹೇಳಿ ಅಂತ ಕೇಳಿಬಿಟ್ರೆ ಸಿಕ್ಕಾಪಟ್ಟೆ ಹೇಳ್ತಾ ಇರ್ತಾರೆ. ಆ ಥರದ ವಿಷಯಗಳನ್ನು ಕೂಡ ನೀವು ನಿಮ್ಮ ಫ್ಯಾಮಿಲಿನಲ್ಲಿ ಕೇಳಿದಿರ ಅಂತಂದರೆ ಅಥವಾ ಆ ಥರ ಯಾರಾದರೂ ಮಾತಾಡ್ತಾರೆ ಅಂತಂದರೆ ಅದ್ರ ಬಗ್ಗೆನೂ ಕೂಡ ನಮ್ಮ ಜೊತೆ ಇವತ್ತು ಮಾತಾಡ್ತಾ ಹೇಳಿ. ಆ್ಯಂಡ್ ಹಾಗೆ ನಾವಿರುವಂತಹ ಏರಿಯಾದಲ್ಲೂ ಕೂಡ ಇವತ್ತು ಗಣಪತಿ ವಿಸರ್ಜನೆಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಾನು ಕೂಡ ಆ ಒಂದು ಗಣಪತಿ ವಿಸರ್ಜನೆ ಏನು ಮೆರವಣಿಗೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಗಣಪತಿ ಹಬ್ಬವನ್ನು ಇವತ್ತು ಈ ಬಾರಿಯ ಗಣೇಶ ವಿಸರ್ಜನೆ ಹೇಗೆಲ್ಲ ನಡೆಯುತ್ತೆ ಆ್ಯಂಡ್ ಎಲ್ಲೆಲ್ಲಿ ಯಾವ್ಯಾವ ಥರ ವಿಸರ್ಜನೆಯನ್ನು ಮಾಡ್ತಾರೆ ಅದ್ರ ಬಗ್ಗೆನೂ ಕೂಡ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಊರಲ್ಲಿ ಈ ರೀತಿಯ ಗಣಪತಿ ಉತ್ಸವ ಏನಾದರೂ ನಡೀತಾ ಇದೆ ಅಂತಂದರೆ ಅದನ್ನು ಕೂಡ ಎಂಜಾಯ್ ಮಾಡಿ, ಗಣಪತಿ ಆಶೀರ್ವಾದ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಕರೆ ಮಾಡಿದ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಕೂಡ ಬೇಜಾರಾಗಬೇಡಿ, ಮತ್ತೆ ಕಾರ್ಯಕ್ರಮಗಳಿರುತ್ತೆ, ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ರೀ, ಎಂಜಾಯ್ ಮಾಡ್ತಾ ರೀ. ಎಲ್ರಿಗೂ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಕಾಫಿ ವಿತ್ ಆರ್ಯ ಶೋ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: SSLC ಮುಗಿಸಿರೋ ಹೆಣ್ಣು ಮಕ್ಕಳು ಮೆಡಿಕಲ್ ಫೀಲ್ಡ್ ನಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಇಲ್ಲಿದೆ ಬಂಗಾರದಂತ ಅವಕಾಶ.
6: ಹೌದು, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವೃತ್ತಿ ತರಬೇತಿ ಪರಿಷತ್ತಿನ ಮಾನ್ಯತೆ ಪಡೆದ ಶಿವಮೊಗ್ಗದ ಮಾನಸ ಟ್ರಸ್ಟ್ ನಿಂದ 2 ವರ್ಷಗಳ ಪೇಷಂಟ್ ಕೇರಿಂಗ್ ಹಾಗೂ ನರ್ಸಿಂಗ್ ಅಸಿಸ್ಟೆಂಟ್ ವೃತ್ತಿ ಕೌಶಲ್ಯ ಕೋರ್ಸ್ಗೆ ಪ್ರವೇಶ ಆರಂಭವಾಗಿದೆ.
5: ಎಲ್ಲಾ ವರ್ಗದ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಓದಲು ಸಮಾನ ಅವಕಾಶವಿದ್ದು, ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಆದ್ಯತೆ ನೀಡಲಾಗುವುದು. ಉಚಿತ ಊಟ, ಹಾಸ್ಟೆಲ್ ವ್ಯವಸ್ಥೆ ಹಾಗೂ ಕೋರ್ಸ್ ಮುಗಿಯುವವರೆಗೂ ಸ್ಟೈಫಂಡ್ ಕೂಡ ಲಭ್ಯ.
6: ಕೋರ್ಸ್ ಮುಗಿದ ತಕ್ಷಣ ಕೈತುಂಬ ಸಂಬಳ ನೀಡುವ ಉದ್ಯೋಗಾವಕಾಶಗಳು ನಿಮ್ಮ ಕೈಯಲ್ಲಿರಲಿವೆ.
5: ಪ್ರವೇಶಕ್ಕೆ ಕೇವಲ 15 ದಿನಗಳಷ್ಟೇ ಬಾಕಿ. ಪೋಷಕರೇ, ನಿಮ್ಮ ಮಗಳ ಭವಿಷ್ಯಕ್ಕೆ ಹಿಂದೆ ಭದ್ರ ಬುನಾದಿ ಹಾಕಿ.
6: ಭೇಟಿ ನೀಡಿ ಮಾನಸ ನರ್ಸಿಂಗ್ ಹೋಮ್, ಶಿವಮೊಗ್ಗ. ಕಾಂಟ್ಯಾಕ್ಟ್ 9448288489. ಸಂಖ್ಯೆ ಮತ್ತೊಮ್ಮೆ 9448288489.
7: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ರೋಟರಿ ಕ್ಲಬ್ ಶಿವಮೊಗ್ಗ ಮಲೆನಾಡು ವತಿಯಿಂದ ಅಧ್ಯಕ್ಷೆ ರೋಟಿಯರನ್ ರಶ್ಮಿ RS ಅವರ ನೇತೃತ್ವದಲ್ಲಿ ವಾರದ ಸಭೆಯನ್ನ ನಡೆಸಲಾಯಿತು. ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತ ಡಾ ಗಿರೀಶ್ KV ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಶಿಕ್ಷಣ ಮತ್ತು ಸಾಕ್ಷರತೆಯ ಮಹತ್ವ ಹಾಗೂ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರದ ಕುರಿತು ಪ್ರೇರಣಾದಾಯಕವಾಗಿ ಮಾತನಾಡಿದರು. ಕಾರ್ಯಕ್ರಮದ ಅಂಗವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ರೋಟರಿಯನ್ ಶ್ರೀಕಾಂತ್ KV, ರೋಟರಿಯನ್ ಜಯಗೋಪಾಲ್, ರೋಟರಿಯನ್ ಯೋಗೀಶ್ ಎಂ, ಧನಂಜಯ್, ಅಕ್ಷ ಹಾಗೂ ಡಾ ಗಿರೀಶ್ KV ಅವರನ್ನ ಶಿಕ್ಷಕರು, ಉಪನ್ಯಾಸಕರು ಹಾಗೂ ಪ್ರಾಧ್ಯಾಪಕರಾಗಿ ಸಲ್ಲಿಸಿರುವ ಸೇವೆಯನ್ನ ಗುರುತಿಸಿ ರೋಟರಿ ಕ್ಲಬ್ ಶಿವಮೊಗ್ಗ ಮಲೆನಾಡು ವತಿಯಿಂದ ಗೌರವಿಸಲಾಯಿತು. ಅಧ್ಯಕ್ಷೆ ರೋಟರಿಯನ್ ರಶ್ಮಿ RS ಅವರು ಮಾತನಾಡಿ, ಶಿಕ್ಷಣದ ಮೂಲಕ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯವಾಗಿದ್ದು, ಮೂಲಭೂತ ಶಿಕ್ಷಣ ಮತ್ತು ಸಾಕ್ಷರತೆಗೆ ರೋಟರಿ ಕ್ಲಬ್ ನಿರಂತರವಾಗಿ ಆದ್ಯತೆ ನೀಡಲಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ವಿಶ್ವದ ಆಟೋಮೊಬೈಲ್ ಉದ್ಯಮದ ಅಗತ್ಯವನ್ನು ಶಿವಮೊಗ್ಗ ಪೂರೈಸುತ್ತಿದೆ. ಆಟೋಮೊಬೈಲ್ ಘಟಕಗಳು ಉತ್ಪನ್ನಗಳನ್ನು ವಿದೇಶಗಳಿಗೆ ರಫ್ತು ಮಾಡುತ್ತಿವೆ. ಐರನ್ ಕಾಸ್ಟಿಂಗ್ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿದೆ. ಸರ್ಕಾರವು ಮೂಲಸೌಕರ್ಯವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಹೂಡಿಕೆ ಮಾಡಬೇಕು. ಬೆಂಗಳೂರಿನಾಚೆಗೆ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಶಿವಮೊಗ್ಗ ನಗರ ಸೇರ್ಪಡೆಯಾಗಬೇಕು. ಸರ್ವಪಕ್ಷಗಳ ನಿಯೋಗದೊಂದಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುವುದು ಎಂದು ಮಾಹಿತಿ ತಂತ್ರಜ್ಞಾನ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಪ್ರಮುಖ ಹೂಡಿಕೆ ತಾಣವಾಗಿ ಶಿವಮೊಗ್ಗ ಜಿಲ್ಲೆ ಹೊರಹೊಮ್ಮಬೇಕು ಎಂದು ಶಾಸಕ SN ಚನ್ನಬಸಪ್ಪ ಹೇಳಿದರು. ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಮಾತನಾಡಿ, ಸರ್ಎಂ ವಿಶ್ವೇಶ್ವರಯ್ಯ ಅವರು ಅತ್ಯುತ್ತಮ ಆಡಳಿತಗಾರರಾಗಿದ್ದು, ಅವರ ಕೊಡುಗೆ ಕರ್ನಾಟಕಕ್ಕೆ ಸೀಮಿತವಾಗದೆ ಇಡೀ ದೇಶಕ್ಕೆ ವ್ಯಾಪಿಸಿದೆ. ಅವರು ನೀಡಿದ ಕೊಡುಗೆಯನ್ನ ಪಟ್ಟಿ ಮಾಡುವುದು ಅಸಾಧ್ಯ. ಶಿವಮೊಗ್ಗ ಕೈಗಾರಿಕೆಯಲ್ಲಿನ ವಿದ್ಯುತ್ ಸಮಸ್ಯೆ ಗಮನದಲ್ಲಿದ್ದು, ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ತಿಳಿಸಿದರು. ಕೈಗಾರಿಕೋದ್ಯಮಿ ಎಸ್ ರುದ್ರೇಗೌಡ, ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್, ಉಪಾಧ್ಯಕ್ಷ ಜಿ ವಿಜಯಕುಮಾರ್, ಕಾರ್ಯದರ್ಶಿ AM ಸುರೇಶ್, ಸಹ ಕಾರ್ಯದರ್ಶಿ ಕೆಎಸ್ ಸುಕುಮಾರ್, ಖಜಾಂಚಿ ಆರ್ ಮನೋಹರ್, ನಿರ್ದೇಶಕರು, ಮಾಜಿ ಅಧ್ಯಕ್ಷರು, ಸಂಯೋಜಿತ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಹಾಜರಿದ್ದರು. ಮುಂದಿನ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ದೇಶನದಂತೆ ಬೆಂಗಳೂರಿನಾಚೆ ಕೈಗಾರಿಕಾ ಅಭಿವೃದ್ಧಿಗಾಗಿ ರಾಜ್ಯದ 5 ನಗರಗಳಲ್ಲಿ ಶಿವಮೊಗ್ಗ ನಗರವನ್ನು ಗುರುತಿಸಬೇಕು ಎಂದು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್ ಹೇಳಿದರು. ಫೌಂಡ್ರಿ ಉದ್ಯಮ, ಶಿಮುಲು ಆಹಾರ ಸಂಸ್ಕರಣೆ ಸೇರಿ ಹೆಚ್ಚಿನ ಕೈಗಾರಿಕಾ ಘಟಕಗಳಿದ್ದು ವಿಮಾನ ನಿಲ್ದಾಣ, ಮೂಲ ಸೌಕರ್ಯ, ತಂತ್ರಜ್ಞಾನ ಸೌಲಭ್ಯಗಳೊಂದಿಗೆ ಶಿವಮೊಗ್ಗ ಹೆಚ್ಚು ಅನುಕೂಲಕರವಾಗಿದೆ. ಶಿವಮೊಗ್ಗ ಜಿಲ್ಲೆಯನ್ನ ಕೈಗಾರಿಕಾ ಅಭಿವೃದ್ಧಿ ನಗರವನ್ನಾಗಿ ಪರಿಗಣಿಸಬೇಕು. ಶಿವಮೊಗ್ಗ ನಗರವನ್ನ ಐಟಿ ಸೇವೆಗಳ ರಫ್ತುದಾರರನ್ನಾಗಿ ಕರ್ನಾಟಕ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಶಿವಮೊಗ್ಗ ಡಿಜಿಟಲ್ ಶಕ್ತಿ ಕೇಂದ್ರವಾಗುವ ಹೆಚ್ಚಿನ ಸಾಮರ್ಥ್ಯ ಹೊಂದಿದೆ. ಕೈಗಾರಿಕಾ ಆಧಾರಿತ ಉದಯೋನ್ಮುಖ ಕ್ಲಸ್ಟರ್ ಆಗಿ ದೇಶೀಯ ಮತ್ತು ಜಾಗತಿಕ ಹೂಡಿಕೆಗೆ ಆಕರ್ಷಕ ತಾಣವಾಗಿ ವೇಗವಾಗಿ ಆಕರ್ಷಣೆ ಪಡೆಯಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಅಡಿಕೆ ಸೇರಿ ಬಹುವಾರ್ಷಿಕ ಬೆಳೆಗಳಿಗೆ ಭದ್ರಾ ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗಳಿಗೆ ಕನಿಷ್ಠ 15 ದಿನ ಜಲಾಶಯದಿಂದ ನೀರು ಹರಿಸಬೇಕು. ಈ ಸಂಬಂಧ ರಾಜ್ಯ ಸರ್ಕಾರಕ್ಕೆ 2 ದಿನ ಗಡುವು ನೀಡಲಾಗುವುದು. ಸ್ಪಂದಿಸದಿದ್ದರೆ ಸೆಪ್ಟೆಂಬರ್ 17ರಂದು ಭದ್ರಾ ಕಾಡ ಕಚೇರಿಯಿಂದ ಜಲಾಶಯದವರೆಗೆ ಪಾದಯಾತ್ರೆ ನಡೆಸಲಾಗುವುದು ಎಂದು ರೈತ ಮುಖಂಡ ಕೆಟಿ ಗಂಗಾಧರ್ ಎಚ್ಚರಿಸಿದರು. ಭದ್ರಾ ಜಲಾಶಯವು ಮಧ್ಯಮೂಲ, ಕುಡಿಯುವ ನೀರು, ಕೃಷಿ ಹಾಗೂ ಕೈಗಾರಿಕೆಗಳಿಗೆ ಮಹತ್ವದಾಗಿದೆ. ಜಲಾಶಯ ಭರ್ತಿಯಾಗಿಲ್ಲ, ಹೀಗಾಗಿ ಭತ್ತ ಬೆಳೆಯುವುದನ್ನು ರೈತರು ಕೈಬಿಟ್ಟಿದ್ದಾರೆ. ಆದರೆ ಈಗ ಅಡಿಕೆ, ತೆಂಗು, ಬಾಳೆ ಸೇರಿ ಬಹುವಾರ್ಷಿಕ ಬೆಳೆಗಳನ್ನು ಉಳಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ರೈತರು ಇದುವರೆಗೆ ಮಳೆ ಬರುವ ನಿರೀಕ್ಷೆಯಲ್ಲಿದ್ದರು, ಈಗ ಮಳೆ ಸೂಚನೆಯೇ ಇಲ್ಲ. ಹೀಗಾಗಿ ಜಲಾಶಯದಿಂದ ಒಂದು ಬಾರಿ 15 ದಿನಗಳ ಕಾಲ ನೀರು ಹರಿಸಿದರೆ ಅಡಿಕೆ ತೋಟಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಬೇರೆ ಬೆಳೆಗಳಿಗೆ ನೀರು ಕೇಳುತ್ತಿಲ್ಲ, ಬಹುವಾರ್ಷಿಕ ಬೆಳೆಗಳ ರಕ್ಷಣೆಗೆ ನೀರು ಬೇಕಾಗಿದೆ ಎಂದರು. ಅಡಿಕೆ ಬೆಳೆ ಉಳಿದರೆ ಅದನ್ನು ಅವಲಂಬಿಸಿರುವ ಕೃಷಿ ಕಾರ್ಮಿಕರು, ಖರೀದಿದಾರರು, ಸಹಕಾರ ಸಂಘಗಳು, ರವಾನೆದಾರರು ಹಾಗೂ ರಫ್ತುದಾರರು ಸೇರಿ ಇಡೀ ಆರ್ಥಿಕ ಸರಪಳಿ ಉಳಿಯುತ್ತದೆ. ಸರ್ಕಾರದ ಖಜಾನೆಗೂ ಆದಾಯ ಸಂಗ್ರಹವಾಗುತ್ತದೆ. ರಾಜಕೀಯ ಹೇಳಿಕೆಗಳನ್ನು ನೀಡುವುದರಿಂದ ಅಡಿಕೆ ತೋಟಗಳು ಉಳಿಯುವುದಿಲ್ಲ. ಸರ್ಕಾರ ಆಡಳಿತ ಯಂತ್ರವನ್ನು ಬಳಸಿಕೊಂಡು ತಕ್ಷಣ ಕಾರ್ಯಪ್ರವೃತ್ತವಾಗಬೇಕು ಎಂದು ಆಗ್ರಹಿಸಿದರು. ರೈತ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಸಿಎನ್ ರಂಗಪ್ಪ, ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಜಗದೀಶ್ ನಾಯ್ಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಭದ್ರಾ ನೀರು ಬಳಕೆದಾರರ ಸಂಘದ ನಿರ್ದೇಶಕರು ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ಭದ್ರಾ ಜಲಾಶಯದಿಂದ 2 ದಿನಗಳಲ್ಲಿ ಎಡದಂಡೆ, ಬಲದಂಡೆ ಹಾಗೂ ಗೋಂದಿ ನಾಲೆಗಳಿಗೆ ನೀರು ಹರಿಯಲಿದ್ದು ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಶಾಸಕ ಬಿಕೆ ಸಂಗಮೇಶ್ವರ್ ಹೇಳಿದರು. ನಾಲೆಗಳಿಗೆ ನೀರು ಹರಿಸುವಂತೆ ಸಚಿವರನ್ನು ಒತ್ತಾಯಿಸಬೇಕೆಂದು ಶಾಸಕರ ನಿವಾಸದ ಆವರಣದಲ್ಲಿ ಸೇರಿದ್ದ ರೈತರ ಮನವಿಗೆ ಸ್ಪಂದಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು, ಕಾಡ ಇಂಜಿನಿಯರ್ಗಳೊಂದಿಗೆ ಮಾತನಾಡಿದ್ದೇನೆ ಎಂದರು. ಮಳೆಯಿಲ್ಲದೆ ತೋಟಗಳು, ಭತ್ತದ ಬೆಳೆ ಒಣಗುತ್ತಿದೆ, ಜಾನುವಾರುಗಳಿಗೆ ಕುಡಿಯುವ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ಭದ್ರಾ ಜಲಾಶಯದಿಂದ ನಾಲೆಗಳಲ್ಲಿ ನೀರು ಹರಿಸುವುದು ಅಗತ್ಯ. ತಿಂಗಳಿಗೆ 15 ದಿನಗಳ ಕಾಲ ನೀರು ಹರಿಸುವಂತೆ ಮನವಿ ಮಾಡಿದ್ದೇನೆ. ಜಲಾಶಯದಲ್ಲಿ 178.5 ಅಡಿ ನೀರು ಸಂಗ್ರಹವಾಗಿದ್ದು ನಾಲೆಗಳಿಗೆ ನೀರು ಹರಿಸಿದರೆ ಸಾವಿರಾರು ಹೆಕ್ಟೇರ್ ಬೆಳೆಗಳು ಉಳಿಯುತ್ತವೆ. ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಂಡು ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕು ಎಂದು ಒತ್ತಾಯಿಸಿದ್ದೇನೆ ಎಂದು ತಿಳಿಸಿದರು. ಮನವಿಗೆ ಸ್ಪಂದಿಸಿರುವ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ, 2 ದಿನಗಳಲ್ಲಿ ಎಲ್ಲ ನಾಲೆಗಳಿಗೂ ನೀರು ಹರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದು ರೈತರಿಗೆ ಮಾಹಿತಿ ನೀಡಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಲಗೋಡು ರತ್ನಾಕರ್, ನೀರಾವರಿ ಇಲಾಖೆ ಎಇಇ ಪ್ರದೀಪ್, ಎಸ್ ಕುಮಾರ್, ಎಚ್ಎಲ್ ಷಡಾಕ್ಷರಿ, ಚಂದ್ರಪ್ಪ ಸೇರಿ ಇನ್ನಿತರ ರೈತರಿದ್ದರು. ಮುಂದಿನ ವಿವರ. ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಶಿವಮೊಗ್ಗ ಜಿಲ್ಲೆಗೆ ನೀಡಿದ ಕೊಡುಗೆ ಅನನ್ಯ. ಆದರೆ ಅವರು ಸ್ಥಾಪಿಸಿದ ಭದ್ರಾವತಿಯ ವಿಐಎಸ್ಎಲ್ ಕಾರ್ಖಾನೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದಿರುವುದು ನಮ್ಮ ದೌರ್ಭಾಗ್ಯ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಬೇಸರ ವ್ಯಕ್ತಪಡಿಸಿದರು. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಿಂದ ಏರ್ಪಡಿಸಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಜನ್ಮದಿನಾಚರಣೆ ಇಂಜಿನಿಯರ್ಸ್ ಡೇ ಉದ್ಘಾಟಿಸಿ ಮಾತನಾಡಿದ ಅವರು, ವಿಐಎಸ್ಎಲ್ ಕಾರ್ಖಾನೆ ಮುಚ್ಚಿದ ಪರಿಣಾಮ ಸಾವಿರಾರು ಕಾರ್ಮಿಕರು ಕೆಲಸ ಕಳೆದುಕೊಂಡಿದ್ದು ಬೇಸರದ ಸಂಗತಿ ಎಂದರು. ಸರ್ ಎಂ ವಿಶ್ವೇಶ್ವರಯ್ಯ ದೀಪದ ಬೆಳಕಿನಲ್ಲಿ ಓದಿದ್ದರು, ಆದರೆ ಅವರು ಇಡೀ ನಾಡಿಗೆ ಬೆಳಕು ನೀಡಿದರು. ರೈತರಿಗಾಗಿ ಕೆಆರ್ಎಸ್ ಜಲಾಶಯ ನಿರ್ಮಿಸಿದರು, ವಿದ್ಯುತ್ಗಾಗಿ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣಕ್ಕೆ ಕಾರಣರಾದರು. ಅವರ ಕೊಡುಗೆ ನಾಡಿನ ಎಲ್ಲಾ ವರ್ಗದವರಿಗೂ ಸಿಕ್ಕಿದೆ. ಇಂದು ಕೈಗಾರಿಕೆಗಳ ಸ್ಥಿತಿ ಬದಲಾಗಿದೆ. ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ನಿರ್ಮಾಣವಾದ ಬಳಿಕ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆದಾರರು ಬರಬಹುದು ಎಂದು ಅಂದಾಜಿಸಲಾಗಿತ್ತು. ಆದರೆ ಅದು ಸಂಪೂರ್ಣ ಸಾಕಾರಗೊಂಡಿಲ್ಲ. ಹೀಗಾಗಿ ಜಿಲ್ಲೆಯ ಕೈಗಾರಿಕೆಗಳ ಅಭಿವೃದ್ಧಿ ಹಾಗೂ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಪ್ರಯತ್ನಿಸುವ ನಿಟ್ಟಿನಲ್ಲಿ ಪೂರಕ ಪ್ರಯತ್ನ ಅವಶ್ಯ ಎಂದು ಹೇಳಿದರು. ರಾಜ್ಯದ 5 ಜಿಲ್ಲಾ ಕೇಂದ್ರಗಳಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈ 5ರ ಪೈಕಿ ಶಿವಮೊಗ್ಗವು ಇರುವಂತೆ ನೋಡಿಕೊಳ್ಳಬೇಕಿದೆ. ಹೀಗಾಗಿ ಸರ್ವಪಕ್ಷಗಳ ನಿಯೋಗದೊಂದಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಬೇಕಿದೆ ಎಂದರು. ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್, ಸಂಘದ ಉಪಾಧ್ಯಕ್ಷ ಜಿ ವಿಜಯಕುಮಾರ್,
ಗೌರವ ಕಾರ್ಯದರ್ಶಿ ಎಎಂ ಸುರೇಶ್, ಸಹ ಕಾರ್ಯದರ್ಶಿ ಕೆಎಸ್ ಸುಕುಮಾರ್, ಖಜಾಂಚಿ ಆರ್ ಮನೋಹರ್, ನಿರ್ದೇಶಕ ಪ್ರದೀಪ್ ವಿ ಎಲಿ ಇದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ರವೀಂದ್ರನಗರದ ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನಾಚರಣೆಯನ್ನ ಸೆಪ್ಟೆಂಬರ್ 15 ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಾಲಾ ಅಧ್ಯಕ್ಷರಾದ ಶ್ರೀಯುತ ಅನುಪ್ ಪಾಟೀಲ್, ಉಪಾಧ್ಯಕ್ಷರಾದ ಶ್ರೀಮತಿ ರಾಗಿಣಿ ಸಿಂಗ್ ಅವರ ಘನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾಗಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರ ಸಮ್ಮುಖದಲ್ಲಿ ಬಹುಮಾನವನ್ನು ವಿತರಿಸಲಾಯಿತು. ವಿದ್ಯಾರ್ಥಿಗಳಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೀವನ, ಸಾಧನೆ, ಶಿಸ್ತು, ಪರಿಶ್ರಮ ಹಾಗೂ ದೇಶದ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆಗಳ ಕುರಿತು ಅವರು ಮೂಡಿಸುವ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಇವರು ನಮ್ಮವರು ಎಂಬ ಶೀರ್ಷಿಕೆಯಡಿ ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಪದವೀಧರರಾದ ಶ್ರೀಯುತ ಅನುಪ್ ಎನ್ ಪಾಟೀಲ್ ಅವರನ್ನು ಶಾಲೆಯ ಶಿಕ್ಷಕ ವೃಂದದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಹಿರಿಯ ಶಿಕ್ಷಕಿಯಾದ ಶ್ರೀಮತಿ ಲಕ್ಷ್ಮೀದೇವಿ ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ವ್ಯಕ್ತಿತ್ವ, ಸಾಧನೆ ಹಾಗೂ ದೇಶಕ್ಕೆ ಅವರು ನೀಡಿದ ಅಮೂಲ್ಯ ಕೊಡುಗೆಯನ್ನ ಸ್ಮರಿಸಿ ನುಡಿ ನಮನ ಸಲ್ಲಿಸಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಕುಮಾರಿ ಸುಮನ್ ಅವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಸಡಗರ ಹಾಗೂ ಅರ್ಥಪೂರ್ಣವಾಗಿ ನಡೆಯಿತು. ಅಂತಾರಾಷ್ಟ್ರೀಯ ಮಟ್ಟದ ನಿರೂಪಕಿ ನೇತ್ರಾ ನಾಗರಾಜ್ ಅವರು ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಿಸಿ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದರು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಆದರ್ಶಗಳು ಹಾಗೂ ಅವರ ಸೇವಾ ಮನೋಭಾವವನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇಶದ ಪ್ರಗತಿಗೆ ತಮ್ಮದೇ ಕೊಡುಗೆ ನೀಡಬೇಕೆಂದು ಆಶಯ ಕಾರ್ಯಕ್ರಮದಲ್ಲಿ ವ್ಯಕ್ತವಾಯಿತು. ಮುಂದಿನ ವಿವರ. ಆಧ್ಯಾತ್ಮ ಸಾಧನೆಯ ರಹಸ್ಯ, ಭಾವನೆಗಳನ್ನು ಧ್ಯಾನದ ಮೂಲಕ ಬೆಳೆಸಿಕೊಳ್ಳಬಹುದು. ಈ ಸಂದೇಶವನ್ನ ಜನರಿಗೆ ತಲುಪಿಸುವ ಉದ್ದೇಶದಿಂದ ಉಪಾಸನಾ ಫೌಂಡೇಶನ್ ವತಿಯಿಂದ ಮನುಶಕ್ತಿ ಧ್ಯಾನ ಶಿಬಿರವನ್ನ ಸೆಪ್ಟೆಂಬರ್ 20 ಆಯೋಜಿಸಲಾಗಿದೆ. ಬೆಳಗ್ಗೆ 9 ಸಂಜೆ 5 ನಗರದ ಶ್ರೀಮತಿ ಜಯಲಕ್ಷ್ಮಿ ಈಶ್ವರಪ್ಪ ಸಭಾಂಗಣ ಪೇಸ್ ಕಾಲೇಜ್ ಆವರಣದಲ್ಲಿ ಶಿಬಿರ ನಡೆಯಲಿದೆ. ಧ್ಯಾನ, ಮನುಶಕ್ತಿ ಹಾಗೂ ಆತ್ಮವಿಶ್ವಾಸಕ್ಕೆ ಸಂಬಂಧಿಸಿದ ತರಬೇತಿ ನೀಡಲಾಗುವುದು. ಮಲೆನಾಡಿನ ಜನರಿಗೆ ಆತ್ಮಶಕ್ತಿ ಹಾಗೂ ಧ್ಯಾನ ಸಾಧನೆಯ ಕುರಿತು ಪರಿಚಯಿಸುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಉಪಾಸನಾ ಫೌಂಡೇಶನ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9945136677 ಅಥವಾ 9945136766 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಎಚ್ಎಸ್ ಸುಂದರೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕವಾಗಿ ಆರೋಗ್ಯೋತ್ಸವ 2026 ಹೆಸರಿನಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸೆಪ್ಟೆಂಬರ್ 20 ಆಯೋಜಿಸಲಾಗಿದೆ ಎಂದು ಅಭಿಮಾನಿ ಬಳಗದ ಪ್ರಮುಖ ಜಿಎಸ್ ಸತೀಶ್ ತಿಳಿಸಿದರು. ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಬೆಳಗ್ಗೆ 10 ಸಂಜೆ 4 ಶಿಬಿರ ನಡೆಯಲಿದೆ. ಸೆಕ್ಯೂರ್, ಚಂದ್ರಗಿರಿ, ಶಂಕರ ಕಣ್ಣಿನ ಆಸ್ಪತ್ರೆ, ಮಾತೃವಾತ್ಸಲ್ಯ, ಆರಾಧನಾ ಆರ್ಥೋಪೆಡಿಕ್ ಸೆಂಟರ್, ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಹಾಗೂ ಸುಬ್ಬಯ್ಯ ಡೆಂಟಲ್ ಕಾಲೇಜಿನ ತಜ್ಞ ವೈದ್ಯರು ಭಾಗವಹಿಸಲಿದ್ದಾರೆ ಎಂದರು. ಕಣ್ಣು, ಮಹಿಳಾ ಮತ್ತು ಮಕ್ಕಳ ಆರೋಗ್ಯ, ಮೂಳೆ, ಕೀಲು, ಬೆನ್ನುಹುರಿ, ದಂತ ಹಾಗೂ ಸಾಮಾನ್ಯ ಆರೋಗ್ಯ ತಪಾಸಣೆ ಮತ್ತು ವೈದ್ಯಕೀಯ ಸಲಹೆ ಉಚಿತವಾಗಿ ದೊರೆಯಲಿದೆ. ಆಶಾಜ್ಯೋತಿ ಬ್ಲಡ್ ಬ್ಯಾಂಕ್ ವತಿಯಿಂದ ಉಚಿತ ರಕ್ತದ ಗುಂಪು ತಪಾಸಣೆ ಹಾಗೂ ರಕ್ತದಾನ ಶಿಬಿರವೂ ನಡೆಯಲಿದೆ. ಸಾರ್ವಜನಿಕರು ತಮ್ಮ ಹಳೆಯ ವೈದ್ಯಕೀಯ ದಾಖಲಾತಿಗಳೊಂದಿಗೆ ಶಿಬಿರದಲ್ಲಿ ಭಾಗವಹಿಸಿ ಉಚಿತ ಆರೋಗ್ಯ ಸೇವೆಯ ಪ್ರಯೋಜನ ಪಡೆಯುವಂತೆ ಕೋರಿದರು. ಮುಂದಿನ ವಿವರ. ಜಿಲ್ಲೆಯಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಯಿಂದ ಉಂಟಾಗಬಹುದಾದ ಪರಿಣಾಮಗಳ ಕುರಿತು ರೈತರು ಹಾಗೂ ಸ್ಥಳೀಯರಿಂದ ಮಾಹಿತಿ ಪಡೆಯುವ ಉದ್ದೇಶದಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೆಪ್ಟೆಂಬರ್ 19 ತೀರ್ಥಹಳ್ಳಿಗೆ ಭೇಟಿ ನೀಡಲಿದ್ದಾರೆ ಎಂದು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ತಿಳಿಸಿದರು. ಪತ್ರಿಕಾಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 10 ತೀರ್ಥಹಳ್ಳಿಯಲ್ಲಿ ಕಸ್ತೂರಿ ರಂಗನ್ ವರದಿ ಕುರಿತು ಪದವಿ ಕಾಲೇಜಿನಲ್ಲಿ ರೈತರೊಂದಿಗೆ ಸಂವಾದ ಹಾಗೂ ಅನಂತಮೂರ್ತಿ ಪ್ರೌಢಶಾಲೆ ಮೈದಾನದಲ್ಲಿ ನಡೆಯುವ ಬಹಿರಂಗ ಸಭೆಯಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ವರದಿಯಿಂದ ಮಲೆನಾಡಿನ ರೈತರು, ಕೃಷಿ ಕಾರ್ಮಿಕರು ಹಾಗೂ ಸ್ಥಳೀಯ ಜನರಿಗೆ ಎದುರಿಸಬಹುದಾದ ಸಮಸ್ಯೆಗಳ ಕುರಿತು ಮುಖ್ಯಮಂತ್ರಿಗಳು ಮಾಹಿತಿ ಪಡೆಯಲಿದ್ದು ಬಳಿಕ ಬಾಳೆಹೊನ್ನೂರಿಗೆ ತೆರಳಲಿದ್ದಾರೆ ಎಂದು ತಿಳಿಸಿದರು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
3: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ, ನಮ್ಮಿಬ್ಬರಿಗೂ ಸೇರಿ.
2: ಹೌದಾ, ಅದ್ ಹೇಗೆ?
3: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟಿಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
6: ಹಲೋ, ಗುಡ್ ಈವ್ನಿಂಗ್. ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಎಲ್ಲೇ ಇರಿ, ಹೇಗೆ ಇರಿ, ನಿಮ್ಮ ಮುಖದ ಮೇಲೆ ಒಂದು ಕ್ಯೂಟ್ ಸ್ಮೈಲ್ ತರೋದಕ್ಕೆ, ನಿಮ್ಮ ದಿನವನ್ನ ಸೂಪರ್ ಆಗಿ ಬದಲಾಯಿಸೋಕೆ ಬಂದಿದ್ದೀನಿ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗದ RJ ಸ್ಮೈಲಿಂಗ್ ಶ್ವೇತಾ. ಈ ದಿನದ ಸಂಜೆ ಹೇಗಿದೆ? ಟ್ರಾಫಿಕ್ ಜಾಮ್ ನಲ್ಲೇನಾದ್ರೂ ಸಿಕ್ಕಾಕೊಂಡಿದ್ದೀರಾ ಅಥವಾ ಆಫೀಸ್ ಡೆಡ್ ಲೈನ್ ಟೆನ್ಷನ್ ಅಲ್ಲಿದ್ದೀರಾ? ಡೋಂಟ್ ವರಿ ಸ್ನೇಹಿತರೆ, ನಿಮ್ಮ ಟೆನ್ಷನ್ ಎಲ್ಲವನ್ನು ಮರೆಸಿ ನಿಮ್ಮ ಜೇಬಿಗೆ ಮತ್ತು ಡಿಜಿಟಲ್ ಲೈಫಿಗೆ ನೇರವಾಗಿ ಕನೆಕ್ಟ್ ಆಗುವಂತಹ ಒಂದು ಮಸ್ತ್ ಬ್ರೇಕಿಂಗ್ ಅಪ್ಡೇಟ್ ಇವತ್ತು ನಾನು ನಿಮಗೆ ಕೊಡ್ತಿದ್ದೀನಿ. ಏನಪ್ಪಾ ಅಂದ್ರೆ, ನಾವೆಲ್ಲರೂ ಬೆಳಗ್ಗೆ ಎದ್ದಾಗ್ನಿಂದ ರಾತ್ರಿ ಮಲ್ಗೋ ತನಕ ಎಲ್ಲೇ ಹೋದ್ರೂ ಪರ್ಸ್ ತಗೊಂಡು ಹೋಗೋದೆ ಮರ್ತು ಹೋಗ್ಬಿಟ್ಟಿರ್ತೀವಿ ಅಲ್ವಾ? ಟೀ ಅಂಗಡಿಯಿಂದ ಹಿಡಿದು ಮಾಲ್ಗಳ ತನಕ ಎಲ್ಲೂ ಕ್ಯಾಶ್ ಕೊಡೋದೇ ಇಲ್ಲ. ಸ್ಟೈಲ್ ಆಗಿ ನಮ್ಮ ಮೊಬೈಲ್ ಅನ್ನ ತೆಗೆದು ಬೀಪ್ ಅಂತ UPI ಸ್ಕ್ಯಾನ್ ಮಾಡ್ತೀವಿ ಅಲ್ವಾ? ಈಗ ಅದೇ ನಮ್ಮ ಡಿಜಿಟಲ್ ಪಾವತಿಗಳ ಬಗ್ಗೆ, UPI ವಹಿವಾಟುಗಳ ಬಗ್ಗೆ ಕೇಂದ್ರ ಸರ್ಕಾರದಿಂದ ಒಂದು ಖುಷಿಯ ಸುದ್ದಿ ಬಂದಿದೆ. ಪತ್ರಿಕಾ ಮಾಹಿತಿ ಬ್ಯೂರೋ ಬಿಡುಗಡೆ ಮಾಡಿರುವ ಈ ಪ್ರಮುಖ ಮಾಹಿತಿ ಏನ್ ಗೊತ್ತಾ? ಬನ್ನಿ, ಒಂದೊಂದಾಗಿ ಮಾಹಿತಿಯನ್ನ ನಾವೀಗ ತಿಳಿಯೋಣ. ಹಣಕಾಸು ಸಚಿವಾಲಯದ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ, ವ್ಯಕ್ತಿಯಿಂದ ವ್ಯಕ್ತಿಗೆ ಅಂದ್ರೆ P2P ನಡೆಯುವ ವಹಿವಾಟುಗಳು ಮತ್ತು ಸುಮಾರು 96% ವರ್ತಕರ ವಹಿವಾಟುಗಳಿಗೆ UPI ಎಂದಿನಂತೆ ಸಂಪೂರ್ಣವಾಗಿ ಉಚಿತವಾಗಿ ಮುಂದುವರಿಯುತ್ತೆ. ಹೌದು ಸ್ನೇಹಿತರೆ, ಇದಕ್ಕೆ ಯಾವುದೇ ಕಟ್ ಅಥವಾ ಬರೆ ಬೀಳೋದಿಲ್ಲ. ಬನ್ನಿ ಹಾಗಾದ್ರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವ ವಹಿವಾಟುಗಳು ಮತ್ತು 96% ವರ್ತಕರ ವಹಿವಾಟುಗಳಿಗೆ UPI ಉಚಿತವಾಗಿ ಮುಂದುವರಿಯುತ್ತೆ. ಎಸ್, ಹೌದು ಸ್ನೇಹಿತರೆ, ಹೊಸ UPI ಚೌಕಟ್ಟು ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವ ಯಾವುದೇ ವಹಿವಾಟಿನ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಹಣದ ಮೊತ್ತವನ್ನು ಲೆಕ್ಕಿಸದೆ ಎಲ್ಲಾ ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವ ವಹಿವಾಟುಗಳಿಗೆ UPI ಸಂಪೂರ್ಣವಾಗಿ ಉಚಿತವಾಗಿ ಮುಂದುವರಿಯುತ್ತೆ. ಮೊದಲನೇದಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅಂದ್ರೆ ಪರ್ಸನ್ ಟು ಪರ್ಸನ್ ಅಂತ ಹೇಳ್ತೀವಿ. ಈ ಒಂದು ವಹಿವಾಟುವಿನ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ. ನೀವು ನಿಮ್ಮ ಸ್ನೇಹಿತರಿಗೆ ಹಣವನ್ನ ಕಳುಹಿಸಬಹುದು ಅಥವಾ ತಂದೆ ತಾಯಿಗೆ ಕಳುಹಿಸಬಹುದು. ಮೊತ್ತ ಎಷ್ಟೇ ಇರಲಿ, ಅದು ಕಂಪ್ಲೀಟ್ ಆಗಿ ಉಚಿತವಾಗಿರುತ್ತೆ. UPI ಮೂಲಕ ಹಣ ಕಳುಹಿಸಲು ಅಥವಾ ಸ್ವೀಕರಿಸಲು ಯಾವುದೇ ವ್ಯಕ್ತಿಗಳ ಮೇಲೆ ಪ್ಲಾಟ್ಫಾರ್ಮ್ ಚಾರ್ಜ್ ಆಗಲಿ ವಹಿವಾಟು ಶುಲ್ಕವಾಗಲಿ ವಿಧಿಸುವಂತಿಲ್ಲ. ಇದು ಒಟ್ಟು UPI ವಹಿವಾಟಿನ 70%.

ವರ್ತಕರ ವಹಿವಾಟುಗಳು ಯಾವುದೇ ಬದಲಾವಣೆ ಇಲ್ಲದೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಹಾಗಾದ್ರೆ MDR ಅಂದ್ರೆ ಏನು ಶ್ವೇತಾ ಅಂತ ನೀವು ಕೇಳಬಹುದು. ಇದು ಯಾರಿಗೆ ಅನ್ವಯಿಸುತ್ತೆ ಅಂತ ನೀವು ಕೇಳಬಹುದು. ಎಸ್, ಇಲ್ಲೇ ನೋಡಿ ಸ್ನೇಹಿತರ ಗಿಮಿಕ್ ಇರೋದು. ಏನಪ್ಪ ಅಂದ್ರೆ 2,000 ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ಕೆಲವು ನಿರ್ದಿಷ್ಟ ವರ್ತಕರ ವಹಿವಾಟುಗಳಿಗೆ ಮಾತ್ರ 0.4% ಅತ್ಯಲ್ಪ MDR ಅನ್ವಯಿಸುತ್ತೆ. ಅಂದ್ರೆ 75,000 ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚಿನ ವಹಿವಾಟಿಗೆ ಗರಿಷ್ಠ 300 ರೂಪಾಯಿಗೆ ಮಾತ್ರ ಇದನ್ನ ಸೀಮಿತಗೊಳಿಸಲಾಗಿದೆ. ಜೊತೆಗೆ ರೈಲ್ವೆ ದೂರ ಸಂಪರ್ಕ, ವಿಮೆ, ಇಂಧನ ಮತ್ತು ಕೃಷಿ ಇನ್ಪುಟ್ಗಳಂತಹ ಅತ್ಯಗತ್ಯ ವಲಯಗಳಲ್ಲಿ 2,000 ರೂಪಾಯಿಗಿಂತ ಹೆಚ್ಚಿನ ಪಾವತಿಗಳಿಗೆ ಕೇವಲ 5 ರೂಪಾಯಿರ ಫ್ಲಾಟ್ MDR ಇರುತ್ತೆ. ಮ್ಯೂಚುಯಲ್ ಫಂಡ್ಗಳು, ಸ್ಟಾಕ್ ಬ್ರೋಕರ್ಗಳಂತಹ ಬಂಡವಾಳ ಮಾರುಕಟ್ಟೆ ವಹಿವಾಟಿಗೆ ಕೇವಲ 0.02%. ಸ್ನೇಹಿತರೆ ಕೇಳಿ ಇಲ್ಲಿ, ಇದರಿಂದ ನಿಮಗೆ ಯಾವುದೇ ಹೊರೆ ಇಲ್ಲ. ಏನಪ್ಪಾ ಅಂದ್ರೆ ತುಂಬಾ ಮುಖ್ಯವಾದ ವಿಷಯ ಏನು ಅಂತಂದ್ರೆ, MDR ಅನ್ನೋದು ಸರ್ಕಾರ ಅಥವಾ NPCI ವಸೂಲಿ ಮಾಡುವ ಯಾವುದೇ ತೆರಿಗೆ ಅಲ್ಲ. UPI ವ್ಯವಸ್ಥೆಯ ಸುಧಾರಣೆ ಹಾಗೂ ವಿಸ್ತರಣೆಗಾಗಿ ಬ್ಯಾಂಕುಗಳು ಮತ್ತು ಆಪ್ ಪೂರೈಕೆದಾರರ ನಡುವೆ ಹಂಚಿಕೆಯಾಗುವಂತದ್ದು. ಹಾಗೆ ನೆನ್ಪಿಡಿ ಸ್ನೇಹಿತರೆ, ಸಾಮಾನ್ಯ ಗ್ರಾಹಕರು ತಮ್ಮ ಪಾಕೆಟ್ನಿಂದ ಯಾವುದೇ MDR ಶುಲ್ಕವನ್ನು ಪಾವತಿಸಬೇಕಾಗಿಲ್ಲ. ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆ 2007 ಅಡಿಯಲ್ಲಿ UPI ವ್ಯವಸ್ಥೆಯನ್ನು ಮತ್ತಷ್ಟು ಸುಸ್ಥಿರಗೊಳಿಸಲು ಈ ಚೌಕಟ್ಟು ತರಲಾಗಿದೆ. ಸೊ ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದ್ರೆ ನಿಮ್ಮ ಜೇಬಿಗೆ ಯಾವುದೇ ಕತ್ತರಿ ಬೀಳಲ್ಲ. ನಿಮ್ಮ UPI ಪಾವತಿಗಳು ಮುಂಚಿನಷ್ಟೇ ಹ್ಯಾಪಿ, ಈಸಿ ಮತ್ತು ಫ್ರೀಯಾಗಿ ಮುಂದುವರಿಯುತ್ತೆ. ಸರ್ಕಾರದ ಈ ಹೊಸ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ರೆಗ್ಯುಲರ್ ಆಗಿ UPI ಯೂಸ್ ಮಾಡ್ತಾ ಇದ್ದೀರಾ ಅಲ್ವಾ? ನಿಮ್ಮ ಅನಿಸಿಕೆಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆಯಾದ 9686096279ಗೆ ಕಳಿಸಬಹುದು ಅಂತ ಹೇಳ್ತಾ, ಇನ್ನ ಮುಂದಿನ ಭಾಗದಲ್ಲಿ ಮತ್ತೊಂದು ವಿಷಯವನ್ನ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಜೀವನದಲ್ಲಿ ನಾವು ಕಷ್ಟಪಟ್ಟು ಹಣ ಸಂಪಾದಿಸ್ತೀವಿ ಅಲ್ವಾ? ಬ್ಯಾಂಕ್ನಲ್ಲಿ ಸುರಕ್ಷಿತವಾಗಿ ಸೇವ್ ಮಾಡ್ತೇವೆ. ಆದ್ರೆ ಅನಿರೀಕ್ಷಿತವಾಗಿ ಮನೆ ಖಾತೆದಾರರು ನಿಧನರಾದಾಗ ಅವರ ಖಾತೆಯಲ್ಲಿರುವ ಹಣವನ್ನು ಕಾನೂನುಬದ್ಧ ವಾರಸುದಾರರು ಪಡೆಯುವುದು ಹೇಗೆ? ಈ ಬಗ್ಗೆ ಅನೇಕರಿಗೆ ಸ್ಪಷ್ಟ ಮಾಹಿತಿ ಇರೋದಿಲ್ಲ. ಬನ್ನಿ, ಹಾಗಾದ್ರೆ ಇವತ್ತಿನ ಈ ವಿಶೇಷ ಜಾಗೃತಿ ಕಾರ್ಯಕ್ರಮದಲ್ಲಿ ಇದರ ಸಂಪೂರ್ಣವಾದ ಮಾಹಿತಿಯನ್ನ ನಾವೀಗ ತಿಳಿಯೋಣ. ಮೊದಲನೇದಾಗಿ, ಬ್ಯಾಂಕಿಗೆ ಅಧಿಕೃತ ಮಾಹಿತಿ ನೀಡುವುದು. ಅಂದ್ರೆ ಖಾತೆದಾರರು ನಿಧನರಾದ ಕೂಡಲೇ ಸಂಬಂಧಪಟ್ಟ ಬ್ಯಾಂಕ್ ಶಾಖೆಗೆ ಲಿಖಿತವಾಗಿ ಮಾಹಿತಿ ನೀಡುವುದು ಮೊದಲ ಕರ್ತವ್ಯವಾಗಿರುತ್ತೆ. ನಂತರ ಮರಣ ಪ್ರಮಾಣ ಪತ್ರ ಅಂದ್ರೆ ಡೆತ್ ಸರ್ಟಿಫಿಕೇಟ್ ಮೂಲ ಪ್ರತಿಯನ್ನು ಹಾಗೂ ಜೆರಾಕ್ಸ್ ಪ್ರತಿಯನ್ನು ಬ್ಯಾಂಕ್ ಮ್ಯಾನೇಜರ್ಗೆ ಸಲ್ಲಿಸಬೇಕು. ಇನ್ನು ಎರಡನೇದಾಗಿ, ನಾಮಿನಿ ಇದ್ದರೆ ಪ್ರಕ್ರಿಯೆ ತುಂಬಾನೇ ಸುಲಭ. ಖಾತೆ ತೆರೆಯುವಾಗ ಯಾರಾದರೂ ನಾಮಿನಿ ಹೆಸರನ್ನು ನೋಂದಾಯಿಸಿದ್ದರೆ ಆ ವ್ಯಕ್ತಿ ನೇರವಾಗಿ ಬ್ಯಾಂಕಿಗೆ ಬಂದು ಕ್ಲೈಮ್ ಮಾಡ್ಕೊಳ್ಬಹುದು. ನಾಮಿನಿ ತಮ್ಮ ಗುರುತಿನ ಚೀಟಿ, ಮರಣ ಪ್ರಮಾಣ ಪತ್ರ ಮತ್ತು ಕ್ಲೈಮ್ ಅರ್ಜಿಯನ್ನು ಸಲ್ಲಿಸಿದರೆ ಬ್ಯಾಂಕ್ ಅವರು ಪರಿಶೀಲಿಸಿ ಹಣವನ್ನ ಹಸ್ತಾಂತರಿಸ್ತಾರೆ. ಇನ್ನು ಮೂರನೇದಾಗಿ, ನಾಮಿನಿ ಇಲ್ಲದೆ ಹೋದ್ರೆ ಏನ್ ಮಾಡ್ಬೇಕು? ಒಂದ್ ವೇಳೆ ನಾಮಿನಿ ಇಲ್ಲ ಅಂತಂದ್ರೆ ಕಾನೂನುಬದ್ಧ ವಾರಸುದಾರರು ಕಂದಾಯ ಇಲಾಖೆಯಿಂದ ವಾರಸುದಾರರ ಪ್ರಮಾಣ ಪತ್ರ ಅಂದ್ರೆ ಲೀಗಲ್ ಹೇರ್ ಸರ್ಟಿಫಿಕೇಟ್ ಅನ್ನ ಪಡಿಬೇಕಾಗುತ್ತೆ. ದೊಡ್ಡ ಮೊತ್ತದ ಉಳಿತಾಯವಿದ್ದರೆ ನ್ಯಾಯಾಲಯದಿಂದ ಸೆಕ್ಷನ್ ಸರ್ಟಿಫಿಕೇಟ್ ಅಥವಾ ಪ್ರೊಬೇಟ್ ಅಗತ್ಯವಿರಬಹುದು. ಹಾಗೆ ಎಲ್ಲಾ ವಾರಸುದಾರರ ಒಪ್ಪಿಗೆ ಪತ್ರ ಅಂದ್ರೆ NOC ಹಾಗೂ ನಷ್ಟ ಪರಿಹಾರ ಬಾಂಡ್ ಅನ್ನು ಬ್ಯಾಂಕಿಗೆ ಒದಗಿಸಬೇಕಾಗುತ್ತೆ. ಇನ್ನ ನಾಲ್ಕನೇದಾಗಿ ಸಿದ್ಧವಿಟ್ಕೊಳ್ಬೇಕಾಗಿರುವಂತಹ ಪ್ರಮುಖ ದಾಖಲೆಗಳು ಯಾವುವು ಅಂತಂದ್ರೆ ಮರಣ ಪ್ರಮಾಣ ಪತ್ರ, ಮೃತರ ಪಾಸ್ಬುಕ್, ATM ಕಾರ್ಡ್ ಮತ್ತು ಚೆಕ್ ಬುಕ್ ವಿವರಗಳು, ಎಲ್ಲಾ ವಾರಸುದಾರರ ಆಧಾರ್ ಕಾರ್ಡ್ ಹಾಗೂ ಪಾಸ್ಪೋರ್ಟ್ ಅಳತೆಯ ಫೋಟೋಗಳು. ನಂತರ ಬ್ಯಾಂಕ್ ಒದಗಿಸುವ ಅಧಿಕೃತ ಕ್ಲೈಮ್ ಅರ್ಜಿಯನ್ನ ನಮೂನೆ ಮಾಡಬೇಕು. ಎಸ್, ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ? ಸ್ವಲ್ಪ ಕಾನೂನಿನ ಅರಿವು ಮತ್ತು ಸರಿಯಾದ ದಾಖಲೆಗಳಿದ್ರೆ ಬ್ಯಾಂಕಿನ ಅಲೆದಾಟವನ್ನು ಸುಲಭವಾಗಿ ತಪ್ಪಿಸಬಹುದು. ಹಾಗೆ ಒಂದು ಚಿಕ್ಕದಾದ ಸೂಚನೆ ಇಲ್ಲಿದೆ. ಏನಪ್ಪಾ ಅಂದ್ರೆ, ಬ್ಯಾಂಕ್ ನಿಯಮಗಳು ಮತ್ತು ಠೇವಣಿ ಮೊತ್ತದ ಮಿತಿಯನ್ನು ಆಧರಿಸಿ ಕೆಲವು ಪ್ರಕ್ರಿಯೆಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಿರಬಹುದು. ಹೆಚ್ಚಿನ ಮಾಹಿತಿಗೆ ನೇರವಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಯನ್ನ ಸಂಪರ್ಕಿಸಬಹುದು ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
6: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3580-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
9: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
8: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
10: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
11: ಅವತ್ತು ನಮ್ಮ 25th ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
12: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಅರ್ಜುನ್ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು.
2: ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದೀರ ಅಂತಂದ್ರೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋ ನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋ ನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗಿನ ಕಾಲದಲ್ಲಿ ಯಾರಿಗೆ ಯಾವ ವಿಷಯ ಗೊತ್ತಿಲ್ಲ ಹೇಳಿ. ಸೊ ಎಲ್ಲ ರೀತಿಯಲ್ಲೂ ವಿಷಯಗಳು ಗೊತ್ತಿರುತ್ತೆ. ಆ್ಯಂಡ್ ಟೆಕ್ನಾಲಜಿ ಅಂತೂ ಎಲ್ಲ ಕಡೆಗೂ ಹರಡಿದೆ ಅಂತಲೇ ಹೇಳ್ಬೋದು. ಅದು ಹಳ್ಳಿ ಆಗಿರಲಿ, ಸಿಟಿ ಆಗಿರಲಿ, ಎಲ್ಲೇ ಇದ್ರೂ ಕೂಡ ಈ ಟೆಕ್ನಾಲಜಿಗೆ ಹೊಂದ್ಕೊಂಡು ನಾವೀಗ ಜೀವನವನ್ನು ನಡೆಸ್ತಾ ಇದ್ದೀವಿ. ಸೊ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ, ಈಗ ಎಲ್ಲರ ಕೈಯಲ್ಲಿ ಮೊಬೈಲ್ ಇದ್ದೇ ಇರುತ್ತೆ. ಮೊಬೈಲ್ ಇದೆ ಅಂತಂದರೆ ಅದರಲ್ಲಿ ಕ್ಯಾಮ್ರಾ ಇಟ್ಕೊಂಡು ನಾವು ಫೋಟೋಗಳನ್ನು ತೆಗಿತಾ ಇರ್ತೀವಿ, ತಗೊಳ್ತಾ ಇರ್ತೀವಿ. ಆ್ಯಂಡ್ ಫೋಟೋ ತೆಗೆಯುವಂತಹ ಒಂದು ಕ್ರೇಜ್ ಕೂಡ ತುಂಬ ಜನಕ್ಕಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಫೋಟೋ ತೆಗೆಸ್ಕೊಳ್ಳುವಂಥದ್ದು, ತೆಗೆಯುವಂಥದ್ದು, ಇದೆಲ್ಲದೂ ಕೂಡ ಈಗಿಂದ ಶುರುವಾಗಿರುವಂಥದ್ದಲ್ಲ, ಇದು ತುಂಬ ಹಿಂದಿನಿಂದಲೂ ಕೂಡ ಇರುವಂಥದ್ದು. ಆ್ಯಂಡ್ ಆಗೆಲ್ಲ ಫೋಟೋಗಳನ್ನ ತೆಗೆದಿದ್ರು ಅಂತಂದರೆ ಕ್ಯಾಮ್ರಾಗಳು ತುಂಬ ದೊಡ್ಡ ದೊಡ್ಡದಾಗಿರ್ತಾ ಇತ್ತು, ಮತ್ತು ಅದರಲ್ಲಿ ರೀಲ್ಗಳನ್ನು ಹಾಕಿ ಆ ಒಂದು ಫೋಟೋ ಕಾಪಿ ಪ್ರಿಂಟ್ನ ತೆಗಿತಾ ಇದ್ರು. ಸೊ ಇದರ ಒಂದು ಪ್ರೋಸೆಸ್ ಕೂಡ ಅಷ್ಟೇ ಟೈಮ್ ತಗೊಳ್ತಾ ಇತ್ತು. ಹಾಗಾಗಿ ಈ ರೀತಿಯ ಕ್ಯಾಮ್ರಾಗಳೆಲ್ಲ ಕಾಲಕ್ರಮೇಣ ಅಡ್ವಾನ್ಸ್ ಆಗ್ತಾ ಬರ್ತಾ ಹೋಗುತ್ತೆ. ಸೊ ಅಂತಹದ್ರಲ್ಲಿ ನಾವೀಗ ಮೊಬೈಲ್ಗಳಲ್ಲೂ ಕೂಡ ಕ್ಯಾಮ್ರಾವನ್ನು ಇಟ್ಕೊಂಡು ಫೋಟೋಗಳನ್ನು ತಗೊಳ್ತೀವಿ. ಹಾಗಾದರೆ ಇವತ್ತು ನಾನು ಮಾತಾಡ್ತಿರುವಂತಹ ವಿಷಯ ಏನಪ್ಪ ಅಂತಂದರೆ, ನೀವು ಹಳೆಯ ಸಿನಿಮಾಗಳಲ್ಲೂ ಕೂಡ ನೋಡಿರ್ಬೋದು, ಒಂದು ಫೋಟೋನ ಕ್ಲಿಕ್ ಮಾಡಿದ ತಕ್ಷಣ ಅದರಿಂದ ಒಂದು ಫೋಟೋ ಕಾಪಿ ಬರುತ್ತೆ, ಅದು ಆ್ಯಕ್ಚುಲಾಗಿ ನೆಗೆಟಿವಲ್ಲಿ ಇರುತ್ತೆ. ಅದನ್ನು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಅಡ್ವಾನ್ಸ್ ಆಗ್ತಾ ಆಗ್ತಾ ನಮಗೆ ಸಿಕ್ಕಿರುವಂತಹ ಕ್ಯಾಮ್ರಾಗಳು ಯಾವ ರೀತಿಯ ಕ್ಯಾಮ್ರಾಗಳು ಅಂತಂದರೆ ಪೋಲರಾಯ್ಡ್ ಕ್ಯಾಮ್ರಾಗಳು ಸಿಗ್ತಾ ಹೋಗುತ್ತೆ. ಈ ಪೋಲರಾಯ್ಡ್ ಕ್ಯಾಮ್ರಾಗಳು ಯಾವ ರೀತಿ ವರ್ಕ್ ಆಗುತ್ತೆ, ಯಾವಾಗಿನಿಂದ ಇದು ಸಿಗ್ತಾ ಹೋಯಿತು, ಯಾವಾಗಿನಿಂದ ಶುರುವಾಯಿತು, ಇದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಶೋನ ಕೇಳಿಸ್ಕೊಳ್ಳಿ, ಹಾಗೆ ಈ ಒಂದು ಪೋಲರಾಯ್ಡ್ ಕ್ಯಾಮ್ರಾದ ಬಗ್ಗೆ ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ವಾರ್ಜ್ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ, ಇವತ್ತು ಈಗ ನಾವು ಕ್ಯಾಮ್ರಾಗಳನ್ನ ಇಟ್ಕೊಂಡು ಫೋಟೋ ತೆಗೆಯುವಂತಹ ಒಂದು ಕ್ರೇಜ್ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಆ್ಯಂಡ್ ನಮ್ಮ ಕೈಲಿ ಎಷ್ಟೇ ಲಕ್ಷ ರೂಪಾಯಿ ಮೊಬೈಲ್ ಇದ್ರೂ ಕೂಡ ಆ ಕ್ಯಾಮ್ರಾದಲ್ಲಿ ತೆಗೆಯುವಂತಹ ಫೋಟೋ ಮೇಲಿರುವಂತಹ ಕ್ರೇಜ್ ಯಾವತ್ತೂ ಕೂಡ ಕಡಿಮೆ ಆಗಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಕ್ಯಾಮ್ರಾದಲ್ಲಿ ತೆಗೆಯುವಂತಹ ಏನು ಪಿಕ್ಚರ್ಸ್ಗಳಿರ್ತವೆ, ಸೊ ಅವುಗಳನ್ನ ನೋಡೋದಕ್ಕೆ ತುಂಬಾ ಹೈ ಕ್ವಾಲಿಟಿನಲ್ಲಿ ನಮಗೆ ಕಾಣಿಸುತ್ತೆ. ಆ್ಯಂಡ್ ಪಿಕ್ಚರ್ನ ನೋಡ್ತಾ ಇದ್ರೆ ಇನ್ನೊಂದು ಫೋಟೋ ಬೇಕು ಅಂತ ಅನ್ಸೋದಂತೂ ನಿಜ ಅಂತಲೇ ಹೇಳ್ಬೋದು. ಸೊ ಹಾಗೆ ಈಗ ಕ್ಯಾಮ್ರಾಗಳಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದಂತಹ ಒಂದು ಟೈಮ್ ಏನಿತ್ತು, ಸೊ ಅದೆಲ್ಲರಿಗೂ ಕೂಡ ಒಂದು ಪ್ರೀಶಿಯಸ್ ಟೈಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದೆಲ್ಲದೂ ಕೂಡ ಒಂದು ಒಳ್ಳೆಯ ಮೆಮೊರಿ ಆಗಿ ಈಗಲೂ ಕೂಡ ನಮ್ಮ ಹತ್ರ ಇದೆ ಅಂತಲೇ ಹೇಳ್ಬೋದು. ನಾವು ಮೊಬೈಲಲ್ಲಿ ಎಷ್ಟೇ ಫೋಟೋ ತೆಗೆದ್ರೂ ಅದು ನಮ್ಮ ಹತ್ರ ಇರುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಕ್ಯಾಮ್ರಾದಲ್ಲಿ ತೆಗೆದಿರುವಂತಹ ಫೋಟೋಸ್ ನಮ್ಮ ಹತ್ರ ಪ್ರಿಂಟ್ ಆಗಿರುವಂತಹ ಕಾಪಿಗಳು ಈಗಲೂ ಕೂಡ ಇರುತ್ತೆ. ಎಷ್ಟೋ ವರ್ಷದ ಹಳೆಯ ನೆನಪುಗಳು ಈಗಲೂ ಕೂಡ ನಮಗೆ ಮರುಕಳಿಸುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಕ್ಯಾಮ್ರಾದ ಮೇಲೆ ಕ್ರೇಜ್ ಅನ್ನೋದು ಜಾಸ್ತಿನೇ ಇರುತ್ತೆ. ಆ್ಯಂಡ್ ಹಾಗೆಲ್ಲ ಮನೆಗೆ ಒಂದು ಕ್ಯಾಮ್ರಾ ಅಂತಲೂ ಕೂಡ ತಗೊಳ್ತಾ ಇದ್ರು ಕೆಲವೊಂದಷ್ಟು ಜನ. ಸೊ ಕ್ಯಾಮ್ರಾಕ್ಕೆ ಒಂದಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ ಮನೆಯಲ್ಲಿ ಒಂದು ಕ್ಯಾಮ್ರಾವನ್ನು ಇಟ್ಕೊಂಡ್ರೆ ನಾವೇ ಫೋಟೋನ ತಗೊಳ್ಬೋದು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಕೂಡ ಇತ್ತು. ಸೊ ಹಾಗಾಗಿ ಈ ಒಂದು ಕ್ಯಾಮ್ರಾದಲ್ಲಿ ಫೋಟೋ ತೆಗೆಸ್ಕೊಳ್ಳೋದಂಥದ್ದು ಎಷ್ಟು ಚೆನ್ನಾಗಿರುತ್ತೋ ಅದೇ ರೀತಿಯಲ್ಲಿ ಅದರ ವರ್ಕಿಂಗ್ ಪ್ರೊಸೆಸ್ನ ಕೂಡ ತಿಳ್ಕೊಬೇಕಾಗತ್ತೆ ನಾವು. ಇವತ್ತು ನಾನು ನಿಮಗೆ ತುಂಬಾ ಸ್ಮಾರ್ಟಾಗಿ ಪಿಕ್ಚರ್ನ ಕ್ಯಾಪ್ಚರ್ ಮಾಡಿ ಆ ಕ್ಷಣದಲ್ಲಿ ನಿಮಗೆ ಆ ಒಂದು ಫೋಟೋ ಕಾಪಿನ ಕೊಡುವಂತಹ ಒಂದು ಪೋಲರಾಯ್ಡ್ ಕ್ಯಾಮ್ರಾದ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಕೂಡ ನಿಮಗೆ ಪೋಲರಾಯ್ಡ್ ಕ್ಯಾಮ್ರಾಗಳು ಸಿಗುತ್ತೆ. ಸೊ ಒಂದು ಸ್ವಲ್ಪ ಹಣ ಹೆಚ್ಚು ಕಡಿಮೆ ಇರುತ್ತೆ. ಸೊ ಪೋಲರಾಯ್ಡ್ ಕ್ಯಾಮ್ರಾಗಳನ್ನು ತಗೊಂಡು ನಾವು ಕೂಡ ಈ ರೀತಿ ಫೋಟೋ ತೆಗೆದು ಅದರ ಕಾಪಿನ ತಗೊಳ್ಳುವಂತಹ ಎಕ್ಸ್ಪೀರಿಯೆನ್ಸ್ನ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾದರೆ ಪೋಲರಾಯ್ಡ್ ಕ್ಯಾಮ್ರಾದಲ್ಲಿ ತೆಗೆದಂತಹ ಫೋಟೋ ಕೆಲವೇ ನಿಮಿಷಗಳಲ್ಲಿ ನಮಗೆ ಸಿಗೋದು ಹೇಗೆ, ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ಹೇಳ್ತಾ ಇದ್ದೀನಿ. ಅಮೆರಿಕದ ಎಡ್ವಿನ್ ಹೆಚ್ ಲ್ಯಾಂಡ್ ಈ ಕ್ಯಾಮ್ರಾವನ್ನು ಕಂಡುಹಿಡಿತಾರೆ. 1948 ಅಮೆರಿಕಾದಲ್ಲಿ ಪೋಲರಾಯ್ಡ್ ಕ್ಯಾಮ್ರಾ ಮೊಟ್ಟ ಮೊದಲ ಬಾರಿಗೆ ಮಾರ್ಕೆಟಿಗೆ ಬರುತ್ತೆ. ಆಗ ಅದರಿಂದ ಕಪ್ಪು ಮತ್ತು ಬಿಳುಪಿನ ಫೋಟೋಗಳು, ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳು ಏನಿರ್ತಾ ಇತ್ತು ಇವುಗಳನ್ನು ಮಾತ್ರನೇ ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇತ್ತು. ಈ ಪೋಲರಾಯ್ಡ್ ಕ್ಯಾಮ್ರಾದಲ್ಲಿ ಎರಡು ಪಿಕ್ಚರ್ ರೋಲ್ಗಳನ್ನು ಫಿಲ್ ಮಾಡಿರ್ತಾರೆ. ಇವುಗಳಲ್ಲಿ ಒಂದು ನೆಗೆಟಿವ್ ರೋಲ್ ಇದ್ದರೆ ಮತ್ತೊಂದು ವಿಶೇಷವಾಗಿ ಪ್ರಿಂಟಿಂಗ್ ಪೇಪರ್ ಇರುವಂತಹ ಪಾಸಿಟಿವ್ ರೋಲ್ ಆಗಿರುತ್ತೆ. ಪಾಸಿಟಿವ್ ರೋಲ್ಗೆ ಕೆಮಿಕಲ್ ಫಿಲ್ ಮಾಡಿರುವಂತಹ ಒಂದು ಸಣ್ಣ ಸಣ್ಣ ಕಂಟೈನರ್ಗಳನ್ನು ಇಟ್ಟಿರ್ತಾರೆ. ಕ್ಯಾಮ್ರಾ ಲೆನ್ಸ್ ಮೂಲಕ ಬೆಳಕು ಒಳಗೆ ಹೋದ ತಕ್ಷಣ ನೆಗೆಟಿವ್ ಮತ್ತು ಪಾಸಿಟಿವ್ ರೋಲ್ಗಳು ಒಂದು ಜೊತೆ ರೋಲರ್ಗಳ ಮೂಲಕ ಹಾದು ಹೋಗುತ್ತೆ. ಈ ರೋಲರ್ಗಳು ಏನು ಕೆಮಿಕಲ್ ವಸ್ತುಗಳನ್ನು ಇಟ್ಟಿರ್ತೀವಲ್ವ, ಸೊ ಆ ಕಂಟೈನರ್ಗಳ ಮೂಲಕ ನೆಗೆಟಿವ್ ರೋಲ್ನ ಎಕ್ಸ್ಪೋಸ್ ಆದ ಭಾಗದ ಮೇಲೆ ಹರಿಯುತ್ತೆ. ಇದರಿಂದ ಆ ರೋಲ್ಗಳಲ್ಲಿ ನೆಗೆಟಿವ್ ಚಿತ್ರ ಮೂಡಿ ಬರುತ್ತೆ ಮತ್ತು ಕಂಟೈನರ್ಗಳ ರಾಸಾಯನಿಕಗಳು ಮತ್ತು ಪಾಸಿಟಿವ್ ರೋಲ್ನ ಮೇಲೆ ಲೇಪನ ಮಾಡಿದಂತಹ ರಾಸಾಯನಿಕಗಳ ನಡುವೆ ಮತ್ತಷ್ಟು ಪ್ರತಿಕ್ರಿಯೆ ಉಂಟಾಗಿ ಪಾಸಿಟಿವ್ ಫೋಟೋ ಸಿದ್ಧ ಆಗುತ್ತೆ. ಈ ಕ್ಯಾಮ್ರಾದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರ ಸಿದ್ಧಾಗೋದಕ್ಕೆ ಒಂದು 10 ಸೆಕೆಂಡ್ ಮಾತ್ರನೇ ಸಾಕಾಗತ್ತೆ. ಈ ಬಣ್ಣದ ಚಿತ್ರ ಸಿದ್ಧಾಗೋದಕ್ಕೆ 1 ನಿಮಿಷ ಬೇಕಾಗತ್ತೆ. ಯಾಕೆಂದರೆ 1972 ಪಾಕೆಟ್ ಫ್ರೆಂಡ್ಲಿ ಕ್ಯಾಮ್ರಾಗಳನ್ನು ರೆಡಿ ಮಾಡ್ತಾರೆ. ಈ ರೀತಿಯ ಪಾಕೆಟ್ ಫ್ರೆಂಡ್ಲಿ ಕ್ಯಾಮ್ರಾಗಳನ್ನು ಕೂಡ ಎಡ್ವಿನ್ ಲ್ಯಾಂಡ್ ಅವರೇ ಅಭಿವೃದ್ಧಿಪಡಿಸ್ತಾರೆ. ಈ ಕ್ಯಾಮ್ರಾದಲ್ಲಿ ಅತಿ ಸಣ್ಣದಾದಂತಹ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳು ಸ್ವಯಂಚಾಲಿತವಾಗಿ ಎಲ್ಲ ಪ್ರಕ್ರಿಯೆಗಳನ್ನು ನಿಯಂತ್ರಣ ಮಾಡ್ತಾ ಇರುತ್ತೆ. 1978 ಲ್ಯಾಂಡ್ ಪೋಲರ್ ವಿಷನ್ ಎನ್ನುವಂತಹ ದಿಢೀರ್ ಚಲನಚಿತ್ರ ತಯಾರಿಸುವಂತಹ ಸಾಧನವನ್ನು ಕೂಡ ಕಂಡುಹಿಡಿತಾರೆ. ನಂತರ ಛಾಯಾಗ್ರಹಣ ಮಾಡಿದ ಕೆಲವೇ ನಿಮಿಷಗಳಲ್ಲಿ ವಿಶೇಷವಾದಂತಹ ಒಂದು ಪ್ರೊಜೆಕ್ಟರ್ನ ಮೂಲಕ ಆ ಚಲನಚಿತ್ರವನ್ನು ಪ್ರದರ್ಶನ ಕೂಡ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಈ ಒಂದು ಪೋಲರಾಯ್ಡ್ ಕ್ಯಾಮ್ರಾಗಳು ನಮಗೆ ಕಾಣಸಿಗುತ್ತೆ. ಆ್ಯಂಡ್ ಈಗಲೂ ಕೂಡ ನೀವು ಆನ್ಲೈನ್ ಸ್ಟೋರ್ಗಳಲ್ಲಿ ಅಥವಾ ಆಫ್ಲೈನ್ ಸ್ಟೋರ್ಗಳಲ್ಲಿ ಹೋಗಿ ನೋಡ್ತೀರಂತಂದರೆ ಈ ರೀತಿಯ ಪೋಲರಾಯ್ಡ್ ಕ್ಯಾಮ್ರಾಗಳು ಈಗಲೂ ಕೂಡ ಸಿಗುತ್ತೆ. ಆ ರೀತಿಯ ಕ್ಯಾಮ್ರಾಗಳನ್ನ ನೀವು ಕೂಡ ಯಾವತ್ತಾರು ಆದರೆ ಪರ್ಚೇಸ್ ಮಾಡಿ, ಅದರ ಒಂದು ಎಕ್ಸ್ಪೀರಿಯೆನ್ಸ್ನ ಕೂಡ ಮಾಡಿ, ಅಥವಾ ಯಾರತ್ರನಾದ್ರೂ ಇದ್ದರೆ ಅದನ್ನು ಕೂಡ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ. ಸೊ ಒಂದು ಪೋಲರಾಯ್ಡ್ ಕ್ಯಾಮ್ರಾ ಹೇಗೆ ಇನ್ವೆನ್ಷನ್ ಆಯಿತು ಅನ್ನೋದ್ರ ಬಗ್ಗೆ ಹೇಳಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಾನು ಹೇಳೋದಕ್ಕೆ ವಾಪಸ್ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾರೆ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗಾಗಲೇ ಹೇಳ್ತಾ ಇದ್ದೆ ನಾನು ಪೊಲರಾಯ್ಡ್ ಕ್ಯಾಮರಾಗಳ ಬಗ್ಗೆ. ಪೊಲರಾಯ್ಡ್ ಕ್ಯಾಮರಾಗಳು ಹೇಗೆ ವರ್ಕ್ ಆಗುತ್ತೆ, ಮತ್ತು ಯಾವಾಗ ಇದು ಇನ್ವೆನ್ಷನ್ ಆಯಿತು, ಮತ್ತು ಇದರ ಆವಿಷ್ಕಾರಗಳು ಇನ್ನೂ ಯಾವ್ಯಾವ ರೀತಿ ನಡೀತಾ ಹೋಯಿತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯನ ಹೇಳಬೇಕು ಅಂತ ನಾನು ಬಂದಿದ್ದೀನಿ. ಇವತ್ತು ಏನಪ್ಪ ವಿಷಯ ಅಂತಂದರೆ, ನಮ್ಮ ಮನೆಗಳಲ್ಲಿ ನಾವು ಪೂಜೆ ಮಾಡುವಂತಹ ಸಮಯದಲ್ಲಿ ಕರ್ಪೂರಗಳನ್ನು ಹಚ್ಚಿಸಿವಲ್ವ. ಈ ಕರ್ಪೂರಗಳು ನೋಡೋದಕ್ಕೆ ಚಿಕ್ಕದಾಗಿರುತ್ತೆ, ಆದರೆ ಬಹಳಷ್ಟು ಸಮಯ ಉರಿತಾ ಇರುತ್ತೆ ಬೆಂಕಿ. ಸೊ ಈ ರೀತಿಯಲ್ಲಿ ಉರಿದಂತಹ ಕರ್ಪೂರ ಅದು ಲಿಕ್ವಿಡ್ ಫಾರ್ಮ್ಗೆ ಟರ್ನ್ ಆಗಿದೆ, ಅದು ಅನಿಲ ರೂಪದಲ್ಲಿ ಆವಿಯಾಗುತ್ತೆ. ಸೊ ಹಾಗಾದರೆ ಇದು ಯಾಕೆ ಈ ರೀತಿಯಲ್ಲಿ ಆಗುತ್ತೆ? ಯೂಶ್ವಲಾಗಿ ನಮಗೆಲ್ಲ ಗೊತ್ತಾ ಇದೆ, ಈಗ ಈ ರೀತಿಯ ಯಾವುದೇ ಒಂದು ವಸ್ತುವನ್ನು ಬಿಸಿ ಮಾಡಿದಾಗಲಿ ಅಥವಾ ಅದನ್ನು ಉರಿಸಿದಾಗಲಿ ಅದು ಲಿಕ್ವಿಡ್ ಫಾರ್ಮ್ಗೆ ಬರುತ್ತೆ. ಅದು ಅಂದರೆ ಸಾಲಿಡ್ ಇದ್ದಂಥದ್ದು ಲಿಕ್ವಿಡ್ ಫಾರ್ಮ್ಗೆ ಬರುತ್ತೆ, ಆದರೆ ಈ ಕರ್ಪೂರ ಮಾತ್ರ ಅನಿಲ ರೂಪಕ್ಕೆ ಟರ್ನ್ ಆಗುತ್ತೆ. ಇದು ಯಾಕಾಗತ್ತೆ ಆ ರೀತಿಯಲ್ಲಿ ಅಂಥೇಳಿ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದೆ ಅಂತಂದರೆ ನೀವು ಸಹ ನಮಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡ್ಬೋದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ತಿಳಿಸ್ಬೋದು ಅಂತ ಹೇಳ್ತಾ, ಈಗ ಸಾಮಾನ್ಯವಾಗಿ ನಾವು ಸಾಲಿಡ್ ಫಾರ್ಮ್ನಲ್ಲಿರುವಂತಹ ಯಾವುದೇ ವಸ್ತುವನ್ನು ಕಾಯಿಸಿದಾಗ ಅದು ಲಿಕ್ವಿಡ್ ಫಾರ್ಮ್ಗೆ ಬರುತ್ತೆ, ಅಂದರೆ ದ್ರವ ರೂಪಕ್ಕೆ ಬರುತ್ತೆ. ಆದರೆ ಈ ದ್ರವವನ್ನು ಮತ್ತಷ್ಟು ಕಾಯಿಸಿದಾಗ ಅದು ಕುದಿಯೋದಕ್ಕೆ ಶುರುವಾಗುತ್ತೆ. ಕುದಿತಾ ಕುದಿತಾ ಅದು ಅನಿಲ ರೂಪಕ್ಕೆ ಬರುವಂಥದ್ದನ್ನು ನೋಡ್ತಾ ಇರ್ತೀವಿ. ಲೈಕ್ ಅದು ಮಂಜುಗಡ್ಡೆಯ ತುಂಡನ್ನು ನಾವೇನಾದ್ರು ಒಂದು ತಟ್ಟೆಗೆ ಹಾಕಿದಾಗ ಸ್ವಲ್ಪ ಹೊತ್ತಲ್ಲೇ ಅದು ಕರಗಿ ನೀರಾಗುತ್ತೆ. ಆ ನೀರನ್ನು ನಾವು ಬಿಸಿಲಿನಲ್ಲಿಟ್ಟರೆ ಅದು ಬಿಸಿಯಾಗಿ ಆವಿಯಾಗುತ್ತೆ ಅಲ್ವಾ. ಈ ರೀತಿಯಲ್ಲಿ ಒಂದು ಪ್ರಯೋಗವನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಆದರೆ ಕಾಯಿಸಿದ ತಕ್ಷಣವೇ ನೇರವಾಗಿ ಅನಿಲ ಆಗುವಂತಹ ಕೆಲವೊಂದಷ್ಟು ಪದಾರ್ಥಗಳು ಕೂಡ ಇದ್ದಾವೆ. ಅಂತಹದ್ರಲ್ಲಿ ಇವತ್ತು ನಾನು ಹೇಳ್ತಾ ಇರೋದು ಕರ್ಪೂರದ ಬಗ್ಗೆ. ಆ್ಯಂಡ್ ಕರ್ಪೂರ ಅಷ್ಟೇ ಅಲ್ಲದೆ ಅಯೋಡಿನ್ ಹರಳುಗಳಾಗಿರ್ಬೋದು, ಮತ್ತು ಘನರೂಪದ ಕಾರ್ಬನ್ ಡೈಆಕ್ಸೈಡ್, ಇವುಗಳು ಕೂಡ ಇದೇ ರೀತಿಯಲ್ಲೇ ಅನಿಲವಾಗ್ತವೆ. ಇಂತಹ ವಸ್ತುಗಳನ್ನು ಅನಿಲೀಕರಣ ವಸ್ತುಗಳು ಅಂತ ಹೇಳಿ ಕರೀತಾರೆ, ಅಂದರೆ ಸಬ್ ಆಲಿಮೆಂಟರಿ ಸಬ್ಸ್ಟೆನ್ಸ್ ಅಂತ ಹೇಳಿ ಕರೀತಾರೆ. ಹೀಗಾಗೋದಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಅಣುಗಳು ಮತ್ತು ಅತಿ ಸೂಕ್ಷ್ಮ ಅಣುಗಳಿಂದ ಆಟೋಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಅಂತ ಏನು ಹೇಳ್ತೀವಿ, ಈ ಎಲ್ಲ ಪದಾರ್ಥಗಳಿಂದ ಈ ರೀತಿಯ ಒಂದು ಸಾಲಿಡ್ ಫಾರ್ಮ್ ರಚನೆ ಆಗಿರುತ್ತೆ. ಈ ಎಲ್ಲ ಸೂಕ್ಷ್ಮ ಕಣಗಳು ಒಟ್ಟಾಗಿ ಕೂಡ್ಕೊಂಡಿರೋದ್ರಿಂದ ಅದು ಒಂದು ಘನರೂಪಕ್ಕೆ ಬಂದಿರುತ್ತೆ. ಆದರೆ ಇದರಲ್ಲಿರುವಂತಹ ಏನು ಸೂಕ್ಷ್ಮ ಕಣಗಳಿರ್ತವೆ ಅವು ಸುಲಭವಾಗಿ ಬೇರ್ಪಡೋದಕ್ಕೆ ಸಾಧ್ಯ. ಆದರೆ ರೀತಿಯಲ್ಲಿ ನಾವು ನೋಡ್ತೀವಿ ಅಂದರೆ ಮಂಜುಗಡ್ಡೆನಲ್ಲಿ ಈ ರೀತಿಯ ಸೂಕ್ಷ್ಮ ಕಣಗಳು ಬೇಗನೆ ಹೊರಗೆ ಬರುತ್ತೆ. ಅದರಿಂದ ಸ್ವಲ್ಪ ಶಾಖ ಕೊಟ್ಟರೆ ಸಾಕು ಮಂಜುಗಡ್ಡೆ ಕರಗಿ ನೀರಾಗೋದಕ್ಕೆ ಸಾಧ್ಯ ಆಗುವಂಥದ್ದು. ಇನ್ನಷ್ಟು ಶಾಖದಿಂದ ಸೂಕ್ಷ್ಮ ಕಣಗಳು ಆವಿಯಾಗಿ ಪರಿವರ್ತನೆ ಆಗುತ್ತೆ. ಆದರೆ ಕರ್ಪೂರದ ತುಂಡನ್ನು ನಾವು ಹೊರಗೆ ತೆಗೆದಿಟ್ಟರೆ ಅದು ಕರಗದೆ ನೇರವಾಗಿ ಆವಿಯಾಗುತ್ತೆ. ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ಕರ್ಪೂರದಲ್ಲಿರುವಂತಹ ಅತಿ ಸೂಕ್ಷ್ಮ ಕಣಗಳನ್ನು ಹಿಡಿದಿರುವ ಶಕ್ತಿ ಅತಿ ಕಡಿಮೆ ಆಗಿರುತ್ತೆ. ಇದು ಈ ರೀತಿಯಲ್ಲಿ ಬೇಗನೆ ಆವಿಯಾಗೋದಕ್ಕೆ ಕಾರಣ ಆಗುತ್ತೆ. ಈ ಶಕ್ತಿ ಮಂಜುಗಡ್ಡೆನಲ್ಲಿ ಅತಿ ಸೂಕ್ಷ್ಮ ಕಣಗಳನ್ನು ಹಿಡಿದಿರುವಂತಹ ಶಕ್ತಿಗಿಂತಲೂ ಹೆಚ್ಚು ವೀಕ್ ಆಗಿರುತ್ತೆ. ಒಂದು ತುಂಡು ಕರ್ಪೂರ ತುಂಬ ಬಲವಾದಂತಹ ವಾಸನೆಯನ್ನು ಕೂಡ ಕೊಡುತ್ತೆ. ಆದ್ದರಿಂದ ಅತಿ ಕಡಿಮೆ ಶಾಖದಲ್ಲಿ ಸಹ ಕರ್ಪೂರದ ಅತಿ ಸೂಕ್ಷ್ಮ ಕಣಗಳು ಅಂದರೆ ಮಾಲಿಕ್ಯೂಲ್ಸ್ ಅಂತಲೇ ಹೇಳ್ತೀವಿ ನಾವು, ಸೊ ಇದರ ಹಿಡಿತದಿಂದ ತಪ್ಪಿಸಿಕೊಂಡು ಬೇಗನೆ ಅನಿಲ ರೂಪಕ್ಕೆ ಬದಲಾಗುತ್ತೆ. ಆ್ಯಂಡ್ ಈ ರೀತಿಯ ಅತಿ ಸೂಕ್ಷ್ಮ ಕಣಗಳನ್ನು ಬೇರ್ಪಡಿಸೋದಕ್ಕೆ ವಾತಾವರಣದ ಉಷ್ಣಾಂಶನೇ ಸಾಕಾಗುತ್ತೆ. 170 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಕರಗುವಂತಹ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ, ದ್ರವ ರೂಪಕ್ಕೆ ಬರುತ್ತೆ. ಆದರೆ ಬೆಂಕಿ ತಗುಲಿದ ತಕ್ಷಣ ಅದು ಹೊತ್ಕೊಂಡು ಹುರಿಯೋದಕ್ಕೆ ಶುರುವಾಗುತ್ತೆ. ಆದರೂ ಸುತ್ತಮುತ್ತ ಇರುವಂತಹ ವಾತಾವರಣದಲ್ಲಿ ಇರುವ ಆಮ್ಲಜನಕವನ್ನು ತೆಗೆದುಬಿಟ್ರೆ ಆಗ ಕರ್ಪೂರ ಕರಗಿ ಲಿಕ್ವಿಡ್ ಫಾರ್ಮ್ಗೆ ಬರುತ್ತೆ. ಸುತ್ತಮುತ್ತ ಆಮ್ಲಜನಕ ಇಲ್ಲದೆ ಇರೋ ಕಾರಣಕ್ಕೆ ಕರ್ಪೂರ ಉರಿಯೋದಕ್ಕೆ ಶುರುವಾಗುತ್ತೆ, ಇದರಿಂದ ಬೇಗನೆ ಅದು ಆವಿಯಾಗುತ್ತೆ. ಸೊ ಈ ರೀತಿಯಲ್ಲಿ ಕರ್ಪೂರದ ಒಂದು ಕೆಲಸ ನಡೆಯುವಂಥದ್ದು. ಸೊ ಹಾಗಾದರೆ ಕರ್ಪೂರ ಯಾವ ರೀತಿ ಅದು ಉರಿಯುತ್ತೆ, ಮತ್ತು ಅದು ಯಾಕೆ ಲಿಕ್ವಿಡ್ ಫಾರ್ಮಲ್ಲಿ ಬರಲ್ಲ ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಶೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ. ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. I'm wacky, oh yeah!

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
6: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕೆ ಇರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
7: ಪರಿಶುದ್ಧವಾದ ಹಾಲು?
8: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
9: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
0: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಮೈ ಡಿಯರ್ ಲಿಸ್ನರ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಖುಷಿಯಾಗಿದ್ದೀರಾ? ತಾನೆ ಯಾವಾಗಲೂ ಹ್ಯಾಪಿ ಆಗಿರಿ, ಓಕೆನಾ? ಸಮಯ ಕೂಡ 6:30 ಆಯಿತು. ನಾನು ನಿಮ್ಮ ಆರ್ ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಯಿತು. ಇನ್ನೂ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಹಾಗೆ ಬಿಸ್ನೆಸ್ ಮ್ಯಾನ್ಗಳು ಅವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಒಬ್ಬೊಬ್ಬರ ವ್ಯಾಪಾರದಲ್ಲಿ ಕೂಡ ಒಂದೊಂದು ವಿಭಿನ್ನತೆ ಇರುತ್ತೆ, ವಿಶೇಷತೆ ಇರುತ್ತೆ ಅಲ್ವಾ? ಹಾಗೆ ಈಗ ಸಂಜೆ ಟೈಮ್ ಆಗಿದೆ. ಸಂಜೆ ಟೈಮ್ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕಂದ್ರೆ ಒಂದು ರೀತಿ ಖುಷಿ ಕೊಡುತ್ತೆ ಅಲ್ವಾ? ಸೊ ನನಗಂತೂ ಯಾಕೆ ಫ್ರೈಡ್ ರೈಸ್ ತಿನ್ನಬೇಕು, ಯಾಕೆ ಸ್ಪೆಷಲ್ ತಿನ್ಬೇಕು ಅಂತ ಅನಿಸಿದೆ. ಹಾಗಾಗಿ ನಾನೀಗ ವಿಸಿಟ್ ಮಾಡ್ತಿರೋದು ನಮ್ಮ ಶಿವಮೊಗ್ಗದ ಸವಳಂಗ ರಸ್ತೆಯಲ್ಲಿರುವಂತಹ ಮಾರುತಿ ಫಾಸ್ಟ್ ಫುಡ್. ಸೊ ಹೆಸರು ಕೇಳಿದ್ದೀನಿ ಅಂತ ನನಗೆಲ್ಲೋ ಕೇಳಿಸ್ತಾ ಇದೆ. ಹೌದು, ಇದು ಫೇಮಸ್ ಆಗಿರೋ ಶಾಪ್ ಕೂಡ ಹೌದು. ಸುಮಾರು 34 ವರ್ಷದಿಂದ ಈ ಬಿಸ್ನೆಸ್ ನ ಮಾಡ್ತಾ ಇರುವಂತಹ ಸತೀಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವರೊಟ್ಟಿಗೆ ಮಾತುಕತೆನ ಸ್ಟಾರ್ಟ್ ಮಾಡೋಣ. ಅವರ ಬಿಸ್ನೆಸ್ ಬಗ್ಗೆ ಹೆಚ್ಚು ವಿಷಯವನ್ನ ತಿಳ್ಕೊಳ್ಳೋಣವಾ? ಸತೀಶ್ ಅವರೇ, ನಮಸ್ತೆ.
10: ನಮಸ್ತೆ.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
10: ಥ್ಯಾಂಕ್ ಯು.
0: ಓಕೆ ಸತೀಶ್ ಸರ್, ಹೇಗಿದ್ದೀರಾ?
10: ಚೆನ್ನಾಗಿದ್ದೀವಿ.
0: ಚೆನ್ನಾಗಿದ್ದೀರಾ ಸರ್. ನನಗೆ ಮೊದಲದಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
10: ನಾವು ಮೂಲತಃ ಸಾಗರ, ಸಾಗರದಿಂದ ಮುಂದೆ ಹಳ್ಳಿ ಹುಣಸೂರು ಅಂತೇಳಿ ನಮ್ಮೂರು. ನಾವು ಶಿವಮೊಗ್ಗ ಬಂದು 87 ಶಿವಮೊಗ್ಗ ರೀಚ್ ಆಗಿದ್ದು. ನಾವು 95 ಇಲ್ಲಿ ಅಂಗಡಿ ಓಪನ್ ಮಾಡಿದ್ದು, ಬಿಸ್ನೆಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ, ನಡೀತಾ ಇದೆ.
0: ಸೊ ಮೂಲತಃ ಸಾಗರದವರು, ಆದರೆ ಈಗ ಶಿವಮೊಗ್ಗದಲ್ಲಿ ಸುಮಾರು 35 ವರ್ಷದಿಂದ ಬಿಸ್ನೆಸ್ ಮಾಡ್ತಿದ್ದೀರಾ?
10: ಹೌದು.
0: ಸತೀಶ್ ಸರ್, ನನಗೆ ನಿಮ್ಮ ಪರಿಚಯ ಆಯಿತು, ಆಯಿತಾ? ಈಗ ಈ ಮಾರುತಿ ಫಾಸ್ಟ್ ಫುಡ್ ಬಗ್ಗೆ ತಿಳಿಸ್ಕೊಡ್ಬೋದಾ? ಇಲ್ಲಿ ಆ್ಯಕ್ಚುಲಿ ಏನೇನೆಲ್ಲ ಸಿಗುತ್ತೆ ಸರ್?
10: ನಮ್ಮಲ್ಲಿ ಎಗ್ ರೈಸು, ಎಗ್ ಬೊಂಡ, ಆಮ್ಲೆಟು, ಬಾಲ್ಡೆಗ್ಗು, ಎಗ್ ಬುರ್ಜಿ, ಎಗ್ ಮಸಾಲ, ಎಗ್ ಬಿರಿಯಾನಿ, ಎಗ್ ಗೋಬಿ, ಗೋಬಿ ಫ್ರೈಡ್ ರೈಸ್, ಬ್ರೆಡ್ ಆಮ್ಲೆಟ್, ಈ ಥರ ಐಟಮ್ ಇನ್ನೂ ತುಂಬ ಐಟಮ್ ಇದೆ, ಎಲ್ಲ ಮಾಡ್ತೀವಿ. ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಸೇಲ್ ಆಗ್ತಾ ಇದೆ.
0: ಸೊ ಎಲ್ಲವೂ ಕೂಡ ಎಗ್ ಸ್ಪೆಷಲ್?
10: ಹೌದು, ಎಗ್ ಸ್ಪೆಷಲ್.
0: ಓಕೆ ಸತೀಶ್ ಸರ್, ನಿಮ್ಮ ಅಂಗಡಿಲಿ ಸುಮಾರು ಎಗ್ಗಿಂದ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ ಅಲ್ವಾ ಸರ್?
10: ಹೌದು, ತುಂಬ ಎಗ್ಗಿನ ಐಟಮ್ ಜಾಸ್ತಿ, ಬಾಲ್ಡ್ ಎಗ್, ಎಗ್ ಬೊಂಡ, ಆಮ್ಲೆಟ್, ಎಗ್ ಬುರ್ಜಿ, ಈ ಥರ ಐಟಮ್ಗಳೇ ಜಾಸ್ತಿ ಸೇಲ್ ಆಗೋದು. ಚೆನ್ನಾಗಿದೆ ಎಲ್ಲ. ಒಟ್ಟು ಎಗ್ಗು ಡೈಲಿ 1,000 ಎಗ್ವರೆಗೂ ನಾನು ಸೇಲ್ ಮಾಡ್ತೀನಿ.
0: ಸೂಪರ್. ಒಂದು ದಿನಕ್ಕೆ 1,000 ಮೊಟ್ಟೆನ ಸೇಲ್ ಮಾಡ್ತೀರಾ ಸರ್?
10: ಹೌದು ಹೌದು.
0: ಮೊಟ್ಟೆ ರೇಟ್ ಎಲ್ಲ ಈಗ ವೇರಿಯೇಷನ್ಸ್ ಆಗ್ತಾ ಇರ್ತಲ್ಲ, ಆದ್ರೂ ನೀವು ಕೊಡುವಂತಹ ಬೆಲೆಯಲ್ಲಿ ವೇರಿಯೇಷನ್ಸ್ ಇರುತ್ತಾ ಹೇಗೆ?
10: ಇಲ್ಲ, ನಮ್ದು ಒಂದೇ ರೇಟು ಫಿಕ್ಸ್ ಆಗಿರುತ್ತೆ. ಬಟ್ ರೇಟ್ ಕಮ್ಮಿ ಆದ್ರೂ ಸರಿ, ಜಾಸ್ತಿ ಆದ್ರೂ ಸರಿ, ನಾವು ಮಧ್ಯದಲ್ಲೆಲ್ಲ ಜಾಸ್ತಿ ಮಾಡಲ್ಲ. ಈಗ ತುಂಬ ವರ್ಷದಿಂದ ನಾವು 10 ರೂಪಾಯಿ ಹಂಗೆ ಎಗ್ ಬಾಡೆಗೆ ಕೊಡ್ತಾ ಇದ್ವಿ. ಈಗ ಮೊನ್ನೆ ಸ್ವಲ್ಪ ಒಂದು 8-9 ರೂಪಾಯಿಗೆ ಹೋಯ್ತಲ್ಲ ಎಗ್ಗು, ಅವಾಗ ಒಂದು 5 ರೂಪಾಯಿ ಜಾಸ್ತಿ ಮಾಡಿ 15 ರೂಪಾಯಿ ಒಂದು ಬಾಡೆಗೆ ಕೊಡ್ತಾ ಇದ್ದೀವಿ. ಈಗ ಈಗ 10 ರೂಪಾಯಿಗೆ ಹೋದ್ರೂ ನಾವು 15 ರೂಪಾಯಿನೇ ಕೊಡಬೇಕಾಗತ್ತೆ. ಹಸಿ ಮೊಟ್ಟೆ ಬೆಲೆ 10 ರೂಪಾಯಿಗೆ ಹೋದ್ರೂ ನಾವು 15 ರೂಪಾಯಿಗೆ ಕೊಡ್ತೀವಿ, 5 ರೂಪಾಯಿಗೆ ಬಂದರೂ 15 ರೂಪಾಯಿನೇ ಕೊಡ್ತೀವಿ. ಯಾಕೆಂದರೆ ನಾವು ಮಾರ್ಕೆಟ್ ರೇಟ್ ಥರ ನಾವು ಮಾಡೋಕ್ಕಾಗಲ್ಲ. ರೇಟ್ ನಮ್ದು ಒಂದು ಫಿಕ್ಸ್ ಆಗಿರುತ್ತೆ, ಆ ರೇಟ್ ನಾವು ಮಾಡಲೇಬೇಕು. ಇಷ್ಟು ವರ್ಷದಿಂದ ನಾವು 30 ರೂಪಾಯಿ ಹಾಫ್ ಎಗ್ ರೈಸು, 40 ರೂಪಾಯಿ ಫುಲ್ ಎಗ್ ರೈಸ್ ಕೊಡ್ತಾ ಇದ್ವಿ. ಈಗ ಮೊನ್ನೆಯಿಂದ ಜಾಸ್ತಿ ಮಾಡಿದ್ದೀವಿ, 40-50 ಮಾಡಿದ್ದೀವಿ.
0: ಸರ್, ನಿಮ್ಮ ಅಂಗಡಿ ನೋಡ್ತಿರುವಾಗ ತುಂಬ ವೆರೈಟಿ ಕಾಣಿಸ್ತಾ ಇದೆ ಸರ್, ಈ ಒಂದು ಐಡಿಯಾಸ್ ಎಲ್ಲ ಹೇಗೆ ಬಂತು ಸರ್? ಮುಂಚೆಯಿಂದನೂ ಇದೇ ಬಿಸ್ನೆಸ್ ಮಾಡ್ತಾ ಇದ್ರೆ ಹೇಗೆ ಸರ್?
10: ಇಲ್ಲ, ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇದು ಎಗ್ ರೈಸ್ ಅಂಗಡಿ ಅಲ್ಲ, ಎಗ್ ಐಟಮೇ ನಾವು ಆಮ್ಲೆಟ್ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಮಂಡಕ್ಕಿ ಬೋಂಡ ಇಡ್ಲಿ ಈ ಥರ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗಲ್ಲಿ ನಮಗೆ ಏನು ಅಂತ ಅನುಭವ ಇರಲಿಲ್ಲ. ಈಗ ಬರ್ತಾ ಬರ್ತಾ ನಮಗೆ ಹೆಂಗೆ ಅನ್ನಿಸ್ತು ಅಂತಂದರೆ, ಜನ ಯಾವುದನ್ನು ಕೇಳ್ತಾರೋ ಅದನ್ನೇ ನಾವು ಮುಂದರ್ಸ್ಕೊಂಡು ಬಂದ್ವಿ. ಈಗ ಚೇಂಜಸ್ ಜನ ಹೆಂಗೆ ಗೊತ್ತಾ, ಹಳೆ ಫುಡ್ ಈಗ ಇಡ್ಲಿ ವಡೆ ಎಲ್ಲ ಕೇಳೋದು ಕಮ್ಮಿ ಆಗ್ಬಿಡ್ತು. ಈಗ ಏನಿದ್ರು ಈಗ ಎಗ್ ರೈಸ್ ಐಟಮು ಈ ಥರ ತುಂಬ ಇಷ್ಟಪಡ್ತಾರೆ, ನಮ್ಮದು ತುಂಬ ಚೆನ್ನಾಗಿದೆ ಅಂತೇಳಿ ಫ್ಯಾಮಿಲಿ ಎಲ್ಲ ತುಂಬ ಇಷ್ಟಪಟ್ಟು ತೊಗೊಂಡೋಗ್ತಾರೆ. ಬಟ್ ಕ್ವಾಲಿಟಿನೂ ಹಾಗೆ ಕೊಡ್ತಾ ಇದ್ದೀವಿ, ಸುಮ್ಮನೆ ಯಾವುದೋ ಕೆಮಿಕಲ್ ಐಟಮ್ ಆಗಲಿ ಮತ್ತು ಬೇಡದೇರ ಐಟಮ್ ಸಣ್ಣ ಪುಟ್ಟದೆಲ್ಲ ಹಾಕಲ್ಲ, ಒಳ್ಳೆ ಇಂಪಾರ್ಟೆಂಟ್ ಒಳ್ಳೊಳ್ಳೆ ಮಸಾಲೆ ಐಟಮ್ಗಳನ್ನು ಹಾಕಿ ತುಂಬ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದೀವಿ, ಚೆನ್ನಾಗಿದೆ.
0: ಓಕೆ ಸತೀಶ್ ಸರ್, ನೀವು ಹೇಳಿದ ಹಾಗೆ ಇಲ್ಲಿ ಹೆಚ್ಚಾಗಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬರ್ತಾರೆ ಅಂತ ಹೇಳಿದ್ರಿ, ಎಲ್ಲೆಲ್ಲಿಂದ ಬರ್ತಾರೆ ಸರ್ ಇಲ್ಲಿಗೆ ಬರುವಂಥ ಗ್ರಾಹಕರು?
10: ಸುಮಾರು ಒಂದು 25-30 ಕಿಲೋಮೀಟ್ರ್ ಇಂದ ನಮ್ಮ ಅಂಗಡಿಗೆ ಬರ್ತಾರೆ. ನಾನು ಕೆಲವ್ರು ಲಾಂಗಿಂದ ಬರೋರಿಗೆಲ್ಲ ಏನು ಮಾಡ್ತೀನಿ, ನಂಬರ್ ಕೊಟ್ಬಿಟ್ಟಿದ್ದೀನಿ, ಅವ್ರು ಕಾಲ್ ಮಾಡ್ತಾರೆ ಅಂಗಡಿ ಇದೆಯಾ ಬರ್ತೀವಿ, ಇಲ್ಲ ಅಂದರೆ ಅಲ್ಲಿಂದ ಬಂದು ಸುಮ್ಮನೆ ವಾಪಸ್ ಹೋಗಿ ಬೇಜಾರಾಗುತ್ತೆ ಅಂತಾರೆ. ಇಲ್ಲ ಸರ್, ಅಂಗಡಿ ಇದ್ದರೆ ಫೋನ್ ಮಾಡ್ಕೊಂಡು ಬನ್ನಿ ಅಂತ ಫೋನ್ ನಂಬರೆಲ್ಲ ಕೊಟ್ಟಿದ್ದೀನಿ. ತುಂಬ 25-30 ಕಿಲೋಮೀಟ್ರಿಂದ ಬರ್ತಾರೆ ನಮ್ಮಲ್ಲಿ.
0: ಓಕೆ, ಕೇಳಿಸ್ಕೊಳ್ತಾ ಇದ್ದಲ್ಲ ಸ್ನೇಹಿತರೆ, ಸತೀಶ್ ಸರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ರು. ಅವ್ರು ಹೇಳಿದ ಹಾಗೆಯೇ 25-30 ಕಿಲೋಮೀಟ್ರಿಂದ ಕೂಡ ಗ್ರಾಹಕರು ಹುಡ್ಕೊಂಡು ಇವ್ರ ಅಂಗಡಿ ಹತ್ರ ಬರ್ತಾರೆ ಅಂದರೆ ಇವ್ರು ಕೊಡುವಂಥ ಟೇಸ್ಟ್ ಆಗಿರುತ್ತೆ ಅಲ್ವಾ? ಹಾಗಿದ್ರೆ ಮಾರುತಿ ಫಾಸ್ಟ್ ಫುಡ್ನ ಮಾಲೀಕರಾಗಿರುವಂತಹ ಸತೀಶ್ ಅವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಬಾಯ್ಮೇಲೆ ಬೆರಳಿಡಿತು ಭೂಲೋಕ ನನ್ನವಳ ನೋಡುತ್ತಾ.
11: ಹೌದೇನಪ್ಪ,

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಿಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಿಸ್ ಕಾರ್ಯಕ್ರಮವನ್ನ ಒಂದು ಫಾಸ್ಟ್ ಫುಡ್ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಹೌದು, ನಾನೀಗ ಇರುವುದು ನಮ್ಮ ಶಿವಮೊಗ್ಗದ ಸವಳಂಗ ರಸ್ತೆಯಲ್ಲಿ ಇರುವಂತಹ ಮಾರುತಿ ಫಾಸ್ಟ್ ಫುಡ್. ಇಲ್ಲಿ ಎಕ್ಸ್ ಸ್ಪೆಷಲ್ ಎಲ್ಲಾ ತರ ಐಟಮ್ಗಳು ಸಿಗುವಂತದ್ದು. ಹಾಗಿದ್ರೆ ಇದರ ಮಾಲೀಕರಾಗಿರುವಂತಹ ಸತೀಶ್ ಅವ್ರ ಜೊತೆ

0: ನಾವು ಮನೇಲಿ ಬಂದು ಲೇಡೀಸ್ ಬಂದು ತೊಳಿತಾರೆ ಮನೇಲಿ, ಬಿಸಿನೀರಲ್ಲಿ ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಪ್ಲೇಟ್ ತರ್ತೀವಿ. ಒಂದು ಸರಿ ಯೂಸ್ ಆಗಿದ್ದನ್ನು ಮತ್ತೆ ಯೂಸ್ ಮಾಡಲ್ಲ. ಅದೇ ಥರ ಪ್ಲೇಟ್ಗಳು ಸ್ಟಾಕ್ ಇಟ್ಕೊಂಡಿದ್ದೀವಿ. ಆಮೇಲೆ ಮನೆಗೆ ಹೋಗಿ ನಾವು ಮನೇಲಿ 9:30 ಸ್ಟಾರ್ಟ್ ಮಾಡಿದರೆ ಮಧ್ಯಾಹ್ನ 2 ಗಂಟೆಗೆಲ್ಲ ಸುಮಾರು ಕೆಲಸ ಮುಗಿಯುತ್ತೆ. 2 ಗಂಟೆಗೆಲ್ಲ ರೈಸ್ ಎಲ್ಲ ರೆಡಿ ಮಾಡಿ ನಾವು ಊಟ ಮಾಡಿ ಮಲಗಿ ಆ ನಂತರದಲ್ಲಿ 4:00-4:30 ಮೇಲೆ ನಾವು ಮತ್ತೆ ರೆಡಿ ಮಾಡ್ಕೊಂಡು ಇಲ್ಲಿಗೆ 5:00-5:30 ಬಂದು ನಿಲ್ತೀವಿ. 5 ಗಂಟೆ
1: ಸರ್. ಇಲ್ಲಿ ಅಟ್ ಪ್ರೆಸೆಂಟ್ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ ಸರ್, ಎಷ್ಟು ಜನ ಇದ್ದಾರೆ?
0: ನಮ್ಮದು ಈ ಗಾಡಿಯಲ್ಲಿ ನಾವು 6 ಜನ ವರ್ಕ್ ಮಾಡ್ತೀವಿ. ನಮ್ದು ಈ ಗಾಡಿ, ನಮ್ದು ಇನ್ನೂ ಒಂದು ಆ ಕಡೆ ಮಾರುತಿ ಚಾರ್ಟ್ಸ್ ಅಂತ ಒಂದು ಇನ್ನೂ ಚಾರ್ಟ್ಸ್ ಇದೆ, ಅಲ್ಲಿ ಇಬ್ಬರು ವರ್ಕ್ ಮಾಡ್ತಾರೆ. ಮನೇಲಿ ಇಬ್ಬರು ಬಂದು ವರ್ಕ್ ಮಾಡ್ತಾರೆ, ಒಂದು 8-10 ವರ್ಕ್ ಮಾಡ್ತಾರೆ.
1: ಅದು ನಿಮ್ದೇನೆ?
0: ಅದು ಹೌದು, ಮಾರುತಿ ಚಾರ್ಟ್ಸ್.
1: ಸರ್, ಈ ಒಂದು ಎಗ್ ಫ್ರೈಡ್ ರೈಸ್ ಅಂಗಡಿಯಲ್ಲೇ ಸುಮಾರು 10 ಜನ ಕೆಲಸದವ್ರು ಇದ್ದಾರೆ ಅಂದರೆ ನಿಮ್ಮ ಬಿಸ್ನೆಸ್ ಹೇಗಿದೆ ಸರ್?
0: ಚೆನ್ನಾಗಿದೆ, ಬಿಸ್ನೆಸ್ ಚೆನ್ನಾಗಿದೆ. ಕಸ್ಟಮರು ತುಂಬ ನಮ್ಮ ಅಂಗಡಿ ಟೇಸ್ಟನ್ನು ಮೆಚ್ಚಿಕೊಂಡಿದ್ದಾರೆ. ಕಸ್ಟಮರ್ ಚೆನ್ನಾಗಿದ್ದಾರೆ, ಬಿಸ್ನೆಸ್ಸು ಚೆನ್ನಾಗಿದೆ.
1: ಓಕೆ ಸತೀಶ್ ಸರ್, ಈ ಒಂದು ಜಾಗ ಏನಿದೆ ಈ ಜಾಗಕ್ಕೆ ನೀವು ಬಾಡಿಗೆ ಕಟ್ತೀರಾ ಅಥವಾ ಹೇಗೆ ಸರ್?
0: ಇಷ್ಟು ವರ್ಷ ನಾವು ಜಾಗಕ್ಕೆ ಬಾಡಿಗೆ ಕಟ್ಟಿಲ್ಲ, ಈಗ ನೋಡಬೇಕು ಮುಂದೆ ಏನಂತ ಗೊತ್ತಿಲ್ಲ. ಬಟ್ ಇಲ್ಲಿವರೆಗೂ ನಾವು ಈ ಜಾಗ ಕೊಟ್ಟಂಥವರಿಗೆ ನಾವು ತುಂಬ ಋಣಿಯಾಗಿದ್ದೀವಿ.
1: ಓಕೆ ಸರ್, ನೀವು ಹೇಳಿದಾಗ ಏನೊಂದು ಚಿಕ್ಕ ಹಂತದಿಂದ ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ರೆ ಈಗ ಒಂದು ಒಳ್ಳೆ ಹಂತಕ್ಕೆ ಬಂದಿದ್ದೀರಾ. ಅಂದರೆ ಶಿವಮೊಗ್ಗದಲ್ಲಿರೋ ಸಾಕಷ್ಟು ಜನಕ್ಕೆ ಈ ಒಂದು ಮಾರುತಿ ಚಾರ್ಟ್ಸ್ ಅಂದರೆ ಗೊತ್ತಿರುತ್ತೆ ಅಲ್ವಾ ಸರ್?
0: ಫಾಸ್ಟ್ ಫುಡ್ ಅಂದರೆ ಎಲ್ರಿಗೂ ಗೊತ್ತಿದೆ. ಹೌದೌದು, ಎಲ್ಲಿ ಅಂದರೆ ಶಿವಮೊಗ್ಗ ಡ್ರಗ್ ಹೌಸು, ಸಾಯಿಗಾರ ಮೊಬೈಲ್ ಅಂಗಡಿ, ಸ್ವಲ್ಪ ಫೇಮಸ್ ಆಗಿರೋ ಅಂಗಡಿಗಳು ಅವನು. ಅದೇ ಹಾಗೆ ಅದೇ ಥರ ನಮ್ಮದು ಜನಗಳ ಬಾಯಲ್ಲಿ ಇದೆ.
1: ಮಾರುತಿ ಫಾಸ್ಟ್ ಫುಡ್ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ.
0: ಗೊತ್ತಾಗುತ್ತೆ, ಗೊತ್ತಾಗುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ.
1: ಸರ್, ನೀವು ಹೇಳಿದ ಹಾಗೆ ಸುಮಾರು 34 ವರ್ಷದಿಂದ ಈ ವ್ಯಾಪಾರ ಪ್ರಾರಂಭ ಮಾಡಿದ್ದೀರಾ, ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರಿ. 34 ವರ್ಷದಲ್ಲಿ ಯಾವತ್ತೂ ಅಂದ್ರೆ ತುಂಬ ಖುಷಿ ಆಯಿತು, ಪರವಾಗಿಲ್ಲ, ನಾನು ಶಿವಮೊಗ್ಗದಲ್ಲೇ ಬಂದು ಈ ಒಂದು ವ್ಯಾಪಾರ ಮಾಡಿದ್ಕೊಂಡು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನಿಸ್ತು ಸರ್?
0: ಇಲ್ಲ, ನನಗೆ ಪ್ರತಿನಿತ್ಯ ನಾನು ಖುಷಿಯಿಂದನೇ ಮಾಡ್ತೀನಿ. ಯಾಕೆಂತಂದರೆ ನನ್ನ ಬಿಸ್ನೆಸ್ ನನ್ನ ಕೈಗಿಡಿದಿದೆ, ಹಾಗಾಗಿ ನನ್ನ ಜೀವನ ನಾನು ಚೆನ್ನಾಗಿ ರೂಪಿಸ್ಕೊಂಡಿದ್ದೀನಿ. ಹಾಗಾಗಿ ನಾನು ನನ್ನ ಬಿಸ್ನೆಸ್ ಬಗ್ಗೆ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ. ಬಿಸ್ನೆಸ್ಸಲ್ಲಿ ಖುಷಿ ಇದೆ, ಖುಷಿಯಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ.
1: ಸರ್, ಈ ಒಂದು ಬಿಸ್ನೆಸ್ಸಲ್ಲಿ ನೀವು ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ದೀರಾ, ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಫಿನಾನ್ಷಿಯಲಿ?
0: ಇಲ್ಲ, ನಾನು ಸ್ಟ್ರಾಂಗ್ ಇದ್ದೀನಿ, ತೊಂದರೆ ಇಲ್ಲ. ನಾನು ಇರಕ್ಕೆ ಸ್ವಂತ ಮನೆ ಮಾಡ್ಕೊಂಡಿದ್ದೀನಿ, ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿದ್ದೀನಿ, ಒಬ್ಬ ಮಗ ಇಂಜಿನಿಯರು, ಇನ್ನು ಮಕ್ಕಳಿಬ್ಬರಿಗೂ ಮದುವೆ ಮಾಡಿದ್ದೀನಿ, ಫ್ಯಾಮಿಲಿಯಲ್ಲಿ ಚೆನ್ನಾಗಿದ್ದೀವಿ, ನೆಮ್ಮದಿ ಜೀವನ ಮಾಡ್ತಾ ಇದ್ದೀವಿ.
1: ಚೆನ್ನಾಗಿದ್ದೀರ. ಬಟ್ ನೀವು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ರು ಕೂಡ ಮತ್ತೆ ಈ ಒಂದು ವ್ಯಾಪಾರ ಮಾಡೋದು ಬಿಟ್ಟಿಲ್ಲ ಅಲ್ಲ, ಇದನ್ನೇ ಮಾಡ್ಬೇಕಂತೇಳಿ ಕಂಟಿನ್ಯೂ ಮಾಡ್ತಿದ್ದೀರಾ ಅಲ್ಲ?
0: ಹೌದೌದು, ನನ್ನ ಕೈಯಲ್ಲಿ ಶಕ್ತಿ ಇರೋ ತನಕ ನಾನು ಈ ಬಿಸ್ನೆಸ್ ಬಿಡಲ್ಲ, ಅಲ್ಲಿವರೆಗೂ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ನನ್ನ ಕೈಯಲ್ಲಿ ಯಾವಾಗ ಆಗಲ್ವೋ ಯಾರು ಮಾಡೋಂಥವ್ರಿಗೆ ಕೊಟ್ಟುಬಿಟ್ಟು ನಾನು ಆರಾಮಾಗಿದ್ಬಿಡ್ತೀನಿ.
1: ಓಕೆ ಸತೀಶ್ ಸರ್, ನೀವು ಹೇಳಿದ ಹಾಗೇ ಇದು ಮೊದಲೇ ಫಾಸ್ಟ್ ಫುಡ್ ಅಂಗಡಿ ಆಯಿತಾ. ಸೊ ಈ ಫಾಸ್ಟ್ ಫುಡ್ ಅಂಗಡಿಯಲ್ಲಿ ಹೆಚ್ಚಾಗಿ ಗ್ರಾಹಕರ ಆರೋಗ್ಯದ ಮೇಲೆ ಕಾಳಜಿನೇ ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ ಮೊಟ್ಟೆ ಚೆನ್ನಾಗಿರೋ ಮೊಟ್ಟೆ ಹಾಕಬೇಕು, ಖಾರದ ಪುಡಿ ಅದೆಲ್ಲ ಜಾಸ್ತಿ ಹೆಚ್ಚು ಕಲರಿಂಗ್ ಬಳಸೋ ಹಾಗಿಲ್ಲ, ಈ ರೀತಿಯೆಲ್ಲ ಇರುವಾಗ ನೀವು ಹೇಗೆ ಕಾಳಜಿನ ವಹಿಸ್ತೀರಾ ಸರ್ ಗ್ರಾಹಕರ ಆರೋಗ್ಯದ ಮೇಲೆ?
0: ಇಲ್ಲ, ನಾನು ನನ್ನ ಗ್ರಾಹಕರು ನನ್ನ ಫ್ಯಾಮಿಲಿ ಥರ ನಾನು ಟ್ರೀಟ್ ಮಾಡ್ತೀನಿ. ಯಾಕೆಂತಂದರೆ ನನ್ನ ಫ್ಯಾಮಿಲಿ ಮಾತ್ರ ನಾನು ಸೇಫ್ ನೋಡ್ಕೊಳ್ಬೇಕು, ನನಗೆ ವ್ಯಾಪಾರ ಮಾತ್ರ ಇಂಪಾರ್ಟೆಂಟು ಅಲ್ಲ, ಕಸ್ಟಮರು ಅಷ್ಟೇ ಇಂಪಾರ್ಟೆಂಟು. ನಾನು ಬಾಯಿ ರುಚಿ ಹೆಂಗೆ ಕೊಡಬೇಕು ಅಂತಂದರೆ ನನ್ನ ಮಸಾಲೆ ಐಟಮು ಒರಿಜಿನಲ್ ಐಟಮ್ ಹಾಕಿ, ಯಾವುದೇ ಕೆಮಿಕಲ್ ಇಲ್ಲದೆ, ನಾನು ಟೇಸ್ಟಿಂಗ್ ಪೌಡ್ರು ಅಲೋ ಮಾಡಲ್ಲ. ಆಮೇಲೆ ಎಲ್ಲ ಐಟಮು ಭಾರಿ ಚೆನ್ನಾಗೇ ಇರಬೇಕು, ಒಳ್ಳೊಳ್ಳೆ ಕ್ವಾಲಿಟಿ ಕಾಸ್ಟ್ಲಿ ಐಟಮೇ ತಂದುಬಿಟ್ಟು ಹಾಕಿ ಮಾಡಿಕೊಡ್ತೀನಿ. ಈ ಸಾಸ್ ಐಟಮ್ ಆಗಲಿ, ಖಾರದ ಪುಡಿ ಆಗಲಿ, ಮಸಾಲೆ ಆಗಲಿ, ಗರಂ ಮಸಾಲೆ ಆಗಲಿ, ಪ್ರತಿಯೊಂದನ್ನು ಒಳ್ಳೆ ಕ್ವಾಲಿಟಿ ಹಾಕಿ ಒಳ್ಳೆ ಐಟಮೇ ಹಾಕಿ ಮಾಡ್ಕೊಡ್ತೀನಿ. ಈ ಮೊಟ್ಟೆ ಆಗಲಿ, ಡೈಲಿ ಮೊಟ್ಟೆ ತರಿಸ್ತೀನಿ ನಾನು, ಇದೆಲ್ಲ ಒಳ್ಳೆ ಕ್ವಾಲಿಟಿ ಮೊಟ್ಟೆನೇ ತರಬೇಕು. ಯಾವುದೋ ಓಲ್ಡ್ ಸ್ಟಾಕು ಕಮ್ಮಿ ರೇಟಿಗೆ ಸಿಗೋದು ಅಂತ ತಂದು ಹಾಕಿದರೆ ಅದು ಕ್ವಾಲಿಟಿ ಇರಲ್ಲ, ಕಸ್ಟಮರು ತಿಂದವ್ರು ನಾಳೆ ಮತ್ತೆ ಇಲ್ಲಿ ಬರಲ್ಲ. ಹಾಗಾಗಿ ನಾನು ಡೈಲಿ ಐಟಮ್ ತರ್ತೀನಿ, ಡೈಲಿ ಮಾರ್ಕೆಟ್ ಮಾಡ್ತೀನಿ. ಈ ತರಕಾರಿ ಆಗಲಿ ಎಲ್ಲದನ್ನು ಈಗ ಚೀಪಲ್ಲಿ ಸಿಗುತ್ತೆ, ಈಗ ಟೊಮೊಟೊ ಸ್ವಲ್ಪ ಮೆತ್ತಗಾದರೆ ಕಮ್ಮಿ ರೇಟಿಗೆ ಸಿಗುತ್ತೆ, ಆಮೇಲೆ ನೀರುಳ್ಳಿ ಸ್ವಲ್ಪ ಕಲರ್ ಇಲ್ಲ ಅಂದ್ರೂ ಚೆನ್ನಾಗಿ ಸಿಗುತ್ತೆ, ದುಡ್ಡು ಕಮ್ಮಿ ಆಗುತ್ತೆ ಅಂತ ಆ ಥರ ಯೋಚನೆ ಮಾಡಲ್ಲ. ಒಳ್ಳೆ ಕ್ವಾಲಿಟಿ ತಂದು ಒಳ್ಳೆ ಐಟಮೇ ಹಾಕಬೇಕು. ಕಸ್ಟಮರ್ನ ನಾವು ಎಷ್ಟು ನೀಟಾಗಿ ಕೊಡ್ತೀವೋ ಅಷ್ಟು ಕಸ್ಟಮರ್ ನಮ್ಮ ಹತ್ರ ಇರ್ತಾರೆ ನನ್ನ ನಂಬಿಕೆ.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಸತೀಶ್ ಸರ್ ಅವರು ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ಕೊಳ್ತಾ ಇದ್ರು. ಹಾಗೆ ಈ ರೀತಿ ಒಂದು ಫಾಸ್ಟ್ ಫುಡ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಕಸ್ಟಮರ್ ಹೆಲ್ತ್ ಮೇಲೆ ಹೇಗೆಲ್ಲ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಗೌಡಿ ಸ್ವಾಮಿ ನಾವಿರೋದು ಹೀಗೆ.

0: ನೀನು ಇಲ್ಲಿ ಯಾಕೆ ಬಂದೆ?
1: ನಮಸ್ಕಾರ. ಈಗ ಹಾಡ್ಕೊಂಡು ಕಾಲ ಕಳೆದ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲ್ ಕೂತ್ಕೊಂಡು ಕತ್ತೆ ದುಡ್ದಾಗ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು ನಿನ್ ಧ್ಯೇಯ ಏನು?
2: ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ ಗಿರಿ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋ ಧ್ಯೇಯ ಇದೆ
1: ಅಷ್ಟೇ.

0: ಸ್ನೇಹ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯೆಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ನಾವು ನಮ್ಮ ಶಿವಮೊಗ್ಗದ ಸವಳಂಗ ರಸ್ತೆ ಹತ್ರ ಇರುವಂತಹ ಮಾರುತಿ ಫಾಸ್ಟ್ ಫುಡ್ ಅಲ್ಲಿ ಮಾಡ್ತಿದ್ದೀವಿ. ಸುಮಾರು 34 ವರ್ಷಗಳಿಂದ ಈ ಒಂದು ಫಾಸ್ಟ್ ಫುಡ್ ಅನ್ನ ಯಶಸ್ವಿಯಾಗಿ ನಡೆಸ್ಕೊಂಡ್ ಬರ್ತಿರುವಂತಹ ಸತೀಶ್ ಸರ್ ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವ್ರ ಜೊತೆ ಮಾತುಕತೆನ ಮುಂದುವರೆಸೋಣ. ಸತೀಶ್ ಸರ್, ನೀವು ಹೇಳ್ತಾ ಇದ್ರಿ ಈಗ ನೀವು ತಯಾರಿಸುವಂತಹ ಆಹಾರದ ಪದಾರ್ಥಗಳಲ್ಲಿ ನಿಮ್ಮ ಕಸ್ಟಮರ್ಸ್ ಮೇಲೆ ಹೇಗೆಲ್ಲ ಕಾನ್ಸಂಟ್ರೇಷನ್ ಮಾಡ್ತೀರಾ, ಫುಡ್ ಬಗ್ಗೆ ಹೇಗೆಲ್ಲ ಕಾನ್ಸಂಟ್ರೇಷನ್ ಮಾಡ್ತೀರಾ ಅಂತ. ಹೀಗಿರುವಾಗ ನಿಮ್ಮ ಪ್ರಕಾರ ಒಬ್ಬ ವ್ಯಾಪಾರಸ್ಥನಿಗೆ ಒಂದಿಷ್ಟು ಗುಣಗಳು ಇರಬೇಕು ಅನ್ನೋದಾದ್ರೆ ಏನಿರಬೇಕಾಗತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಮೈನ್ ನಮಗೆ ತಾಳ್ಮೆ ಇರಬೇಕು, ಮೈನ್ ತಾಳ್ಮೆ ಇರಬೇಕು. ಬಂದ ಕಸ್ಟಮರ್ ಹತ್ರ ನಾವು ನಗ್ನಗ್ತಾ ಮಾತಾಡಬೇಕು, ಒಳ್ಳೆ ರೀತಿಯಲ್ಲಿ ಅವರಿಗೆ ರೆಸ್ಪಾನ್ಸ್ ಕೊಡಬೇಕು. ಇಂಪಾರ್ಟೆಂಟ್, ನಾವು ಬರೀ ದುಡ್ಡು ವ್ಯಾಪಾರ ಇಷ್ಟೇ ನಾವು ಮಾಡಿದ್ರೆ ಸಾಲದು, ಜನಗಳ ಪ್ರೀತಿ ಸಂಪಾದನೆ ಮಾಡಬೇಕು ಅನ್ನೋದು ನನ್ನ ಬಾತ್.
2: ಖಂಡಿತ ಸರ್, ಹಣ ಜೊತೆ ಜನರ ಪ್ರೀತಿ ಕೂಡ ಸಂಪಾದನೆ ಮಾಡ್ಬೇಕಂತ ಹೇಳ್ತಿದ್ದೀರಾ.
3: ಹೌದು.
2: ಹಾಗೆ ಸತೀಶ್ ಸರ್, ಈಗ ಮಾರುತಿ ಫಾಸ್ಟ್ ಫುಡ್ ಏನಿದೆ ಶಿವಮೊಗ್ಗ ಡ್ರಗ್ ಹೌಸ್ ಪಕ್ಕದಲ್ಲಿರುವಂತ ಈ ಒಂದು ಫಾಸ್ಟ್ ಫುಡ್ಗೆ ಜನ ಬಂದು ಒಂದು ಫುಡ್ನ ಟೇಸ್ಟ್ ಮಾಡಲೇಬೇಕು ಅನ್ನೋದಾದ್ರೆ ಯಾವ ಫುಡ್ನ ಟೇಸ್ಟ್ ಮಾಡಬೇಕು ಸರ್?
3: ಈಗ ನಮ್ಗೆ ಇಲ್ಲಿ ಏನಂಗಿದೆ ಅಂತಂದ್ರೆ, ಹುಡುಗರು ಫಸ್ಟ್ ಎಗ್ ಬೊಂಡಾ ಸರ್, ಎಗ್ ಬೊಂಡಾ ರೆಡಿ ಇದೆಯಾ ಅಂತ ಕೇಳ್ತಾರೆ. ಅದಾದ್ಮೇಲೆ ಎಗ್ ಮಂಚೂರಿ ತುಂಬಾ ಜನ ಇಷ್ಟಪಡ್ತಾರೆ. ಈಗ ನಮ್ಮಲ್ಲಿ ಎಲ್ಲ ಥರದ ತಿಂಡಿನ ಒಂದೇ ಥರ ತಿನ್ನಲ್ಲ, ನಿಮ್ಮಲ್ಲಿ ಫೇಮಸ್ ಯಾವುದು ಅಂತ ಕೇಳ್ತಾರೆ. ಸರ್, ನಾನು ಹೇಳೋ ಪ್ರಕಾರ ನಮ್ಮಲ್ಲಿ ಫೇಮಸ್ ಎಲ್ಲದೂ ಇದೆ, ಬಟ್ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಾನು ಮಾಡಿಕೊಡ್ತೀನಿ, ಚೆನ್ನಾಗಿದ್ದರೆ ಹೇಳಿ ಅಂತೀನಿ.
2: ಸರ್, ಈಗಿನ ಯುವಕ ಯುವತಿಯರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ. ಈಗ ಕೆಲವರು ಒಂದು ಡಿಗ್ರಿ ಮಾಡಿರ್ತಾರೆ, ಡಬಲ್ ಡಿಗ್ರಿ ಮಾಡಿರ್ತಾರೆ, ತಳ್ಳೋಗಡಿಲೆಲ್ಲ ಹೇಗೆ ವ್ಯಾಪಾರ ಮಾಡೋದು ಏನು ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ, ಅಂಥವ್ರಿಗೆ ನೀವೇನು ಸಲಹೆ ಕೊಡ್ತೀರಾ?
3: ಇವತ್ತಿನ ದಿನ ಏನು ಹೇಳ್ತೀನಿ ಅಂದರೆ, ಈ ಬಿಸ್ನೆಸ್ಸು ಎಲ್ರಿಗೂ ಕೈ ಹಿಡಿಯಲ್ಲ. ಆಮೇಲೆ ಕೈ ಹಿಡಿಬೇಕು ಅಂದರೆ ನಾವು ಒಳ್ಳೆ ಕ್ವಾಲಿಟಿ ಕೊಡಬೇಕು, ಒಳ್ಳೆ ಫುಡ್ ಕೊಡಬೇಕು, ಒಳ್ಳೆ ರೀತಿಯಲ್ಲಿ ಜನಗಳ ಹತ್ರ ನಡ್ಕೊಬೇಕು. ಮೇಯ್ನಾಗಿ ಬಂಡವಾಳ ಇಂಪಾರ್ಟೆಂಟ್ ಆಗಿರೋದು, ಜನಗಳ ಹತ್ರ ದುಡ್ಡು ಇರಬೇಕು ಅವ್ರ ಹತ್ರ. ವ್ಯವಹಾರಕ್ಕೆ ಸಾಲ ಮಾಡಿ ನಾನೇನಾದ್ರೂ ವ್ಯಾಪಾರಕ್ಕೆ ಹೋಗ್ತೀನಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂತಂದರೆ ಇವ್ರಿಗೆ ಸಾಲ ಕಟ್ಟಬೇಕು, ದುಡಿಮೆ ಆಗದಿದ್ರೂ ಸಾಲಗಾರರು ಬಿಟ್ಕೊಳ್ಳಲ್ಲ. ಹಾಗಾಗಿ ತುಂಬ ಕಷ್ಟ ಆಗುತ್ತೆ. ಕೈಯಲ್ಲಿ ಬಂಡವಾಳ ಇಟ್ಕೊಂಡು ಬಿಸ್ನೆಸ್ಸಿಗೆ ಇಳಿಯೋದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಮಾತಾಡ್ತೀನಿ.
2: ಸರ್, ಈ ಥರ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರಿಗೆ ಅಂತ ಸರ್ಕಾರ ಒಂದಿಷ್ಟು ಯೋಜನೆಗಳನ್ನ ಮಾಡಿದೆ ಆಯ್ತಾ, ನೀವು ಅದನ್ನು ಬಳಸ್ಕೊಂಡಿದ್ರೆ ಹೇಗೆ ಸರ್?
3: ಇಲ್ಲ, ನಾನು ಇದುವರೆಗೂ ಯಾವ ಸರ್ಕಾರದ್ದು ಆದಾಯ ನನಗೇನೂ ಬಂದಿಲ್ಲ, ನಾನೇನು ತೊಗೊಂಡಿಲ್ಲ. ನನ್ನ ಹತ್ರ ಇವತ್ತು ಬಿ ಪಿ ಎಲ್ ಕಾರ್ಡು ಇಲ್ಲ, ಎ ಪಿ ಎಲ್ ಕಾರ್ಡೇ ಇರೋದು, ನಾನೇನೂ ನಾನು ತೊಗೊಂಡಿಲ್ಲ. ಹಾಗಾಗಿ ಸರ್ಕಾರದಿಂದ ಏನೋ 10,000 ಲೋನ್ ಕೊಡ್ತಾರೆ, 20,000 ಕೊಡ್ತಾರೆ, 50,000 ಕೊಡ್ತಾರೆ ಅಂತೆಲ್ಲ ಹೇಳ್ತಿದ್ರು. ನಾನಿನ್ನೂ ಅದ್ರವರೆಗೂ ತೊಗೊಂಡಿಲ್ಲ, ದುಡಿಮೇಲೆ ನಾನು ಜೀವನ ಮಾಡ್ತಾ ಇದ್ದೀನಿ.
2: ಸರ್, ಮತ್ತೊಂದು, ಈಗಿನ ಯುವಕ ಯುವತಿಯರಿಗೆ ವ್ಯಾಪಾರ ಮಾಡಬೇಕು ಅಂತಿರೋರಿಗೆ ನೀವೊಬ್ಬರು 35 ವರ್ಷದ ವ್ಯಾಪಾರದ ಅನುಭವ ಇರುವಂಥ ವ್ಯಾಪಾರಸ್ಥರು, ಒಂದೆರಡು ಕಿವಿ ಮಾತನ್ನು ಹೇಳೋದಾದ್ರೆ ಏನು ಹೇಳ್ತೀರಾ ಸರ್?
3: ಈಗ ಇದರಲ್ಲಿ ಕಿವಿ ಮಾತು ಹೇಳೋಂಥದ್ದು ಅಂತಂದರೆ, ಜನ ಕಿವಿ ಮಾತು ಹೇಳಿದ್ರೆ ಕೇಳಲ್ಲ, ಹೊಡೆದು ಹೇಳೋದಂತಂದಲ್ಲ. ಜನ ಅವರು ಈ ಬಿಸ್ನೆಸ್ಸಿಗೆ ಹೆಂಗೆ ಬೇಕೋ ಅಷ್ಟೇ ಮಾಡ್ಕೊಬೇಕು. ಕೆಲವ್ರು ಏನು ಮಾಡ್ತಾರೆ, ಮೀರಿ ಹಾಕ್ಕೊಂಡು ಬಂಡವಾಳನ ಹಾಕೊಳ್ಳೋದಾಗಲಿ, ವ್ಯವಹಾರ ಮಾಡೋದಾಗಲಿ ಲಿಮಿಟ್ ಇಲ್ಲದೆ ಮಾಡ್ತಾರಲ್ಲ, ಅದು ತಪ್ಪು ಅಂತ ಹೇಳ್ತೀನಿ. ನಮ್ಮ ಹಾಸಿಗೆ ಇದ್ದಷ್ಟು ನಾವು ಕಾಲು ಚಾಚಬೇಕು, ಅಷ್ಟರಲ್ಲೇ ವ್ಯವಹಾರ ಮಾಡಬೇಕು, ಅದು ನಾನು ಮಾತು.
2: ಖುಷಿ ಆಯಿತು ಸರ್ ನಿಮ್ಮೊಟ್ಟಿಗೆ ಮಾತಾಡಿ. ಹೇಗನ್ಸು ಸರ್ ಇಂಟರ್ವ್ಯೂ?
3: ಚೆನ್ನಾಗಿದೆ,
2: ಚೆನ್ನಾಗಿದೆ,
3: ಒಳ್ಳೆಯದಾಗಲಿ ನಿಮಗೂ.
2: ಏನಿವೇ ಸರ್, ನಿಮ್ಮ ಒಂದು ಬ್ಯುಸಿ ಸಮಯವನ್ನ ಬಿಡು ಮಾಡಿಕೊಂಡು ನಮಗೆ ಇಂಟರ್ವ್ಯೂನ ಕೊಟ್ಟರೆ, ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸರ್.
3: ಥ್ಯಾಂಕ್ ಯು.
2: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಸತೀಶ್ ಸರ್ ಅವರು ಅವರೇ ಒಂದು ಫಾಸ್ಟ್ ಫುಡ್ ಬಿಸ್ನೆಸ್ ಬಗ್ಗೆ ಒಳ್ಳೆ ಮಾಹಿತಿನ ಹಂಚಿಕೊಂಡ್ರು. ಸೊ ಬಿಸ್ನೆಸ್ ಮಾಡಬೇಕು ಅನ್ನುವಾಗ ಒಂದಿಷ್ಟು ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರು. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಈ ಕಾರ್ಯಕ್ರಮ ಹೇಗನಿಸ್ತು? ಬಿಸ್ನೆಸ್ ಬಸ್ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸಿದ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ನೇಹ ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
1: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
0: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
1: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
0: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
1: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
2: LIC ಹರ್ ಪಲ್ ಆಪ್ಕೆ ಸಾಥ್.
3: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
4: ನಂದಿನಿ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
6: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 9686927996206009 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು, ಶ್ರಮ ಆದರೂ ಪರವಾಗಿಲ್ಲ, 2 ತಿಂಗಳು ಲೇಟಾಗಿನೇ ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿ ಒಳ್ಳೆಯ ಕುರಿಗಳನ್ನು ಆಯ್ಕೆ ಮಾಡಿ, ಆದರೆ ಸಾಕಾಣಿಕೆ ಮಾಡೋ ಟೈಮಲ್ಲಿ ಮೇಂಟೆನೆನ್ಸ್ನ ಕರೆಕ್ಟಾಗಿ ಮಾಡಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇವರು ಹೇಳೋ ಮಾತಿನ ಪ್ರಕಾರ 100ರಿಂದ 150 ಕುರಿ ಇದ್ದರೂ ಕೂಡ ಇಬ್ಬರೇ ಇಬ್ಬರು ಇದ್ದರೆ ಸಾಕು ಮೇಂಟೈನ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಹಾರ್ಡ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಏನಪ್ಪ ವಿಷಯ ಅಂತ ಕೇಳ್ತಾ ಇದ್ದೀರಾ? ಇವತ್ತು ಕುರಿ ಸಾಕಾಣಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಸೊ ಇವರು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ, ಕುರಿ ಸಾಕಾಣಿಕೆಯಲ್ಲಿ ತುಂಬ ದೊಡ್ಡ ಯಶಸ್ಸನ್ನು ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಸಾಕಾಣಿಕೆ ಮಾಡಿದಂತಹ ಈ ಕುರಿನಲ್ಲಿ ಅದರ ಮೇಂಟೆನೆನ್ಸ್ ಆಗಿರ್ಬೋದು, ಅವುಗಳಿಗೆ ಯಾವ ರೀತಿಯ ಆಹಾರವನ್ನು ಕೊಡಬೇಕಾಗತ್ತೆ, ಸೊ ಯಾವ ಟೈಮಲ್ಲಿ ಆಹಾರ ಕೊಡಬೇಕಾಗತ್ತೆ, ಅವುಗಳನ್ನ ಹೊರಗಡೆ ಮೇಯಿಸಬೇಕಾ ಅಥವಾ ಒಳಗಡೆ ಮೇಯಿಸಬೇಕಾ, ಸೊ ಈ ಥರದ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ನಮ್ಮ ಶೋನಲ್ಲಿ ಮಾತಾಡೋದಕ್ಕೆ ಬಂದಿದ್ದಾರೆ. ಸೊ ಇವರು ಮಾತಾಡ್ತಿರುವಂತಹ ಈ ಒಂದು ಕುರಿ ಸಾಕಾಣಿಕೆಯ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಇನ್ನಷ್ಟು ವಿಚಾರಗಳನ್ನ ಅವ್ರ ಜೊತೆಯಲ್ಲಿ ಮಾತಾಡ್ತಾ ತಿಳ್ಕೊಳ್ಳೋಣ. ಹಾಗೆ ನೀವು ಏನಾದರೂ ಈ ರೀತಿಯಲ್ಲಿ ಸಾಕಾಣಿಕೆಯನ್ನು ಮಾಡ್ತಿದ್ರೆ ಅಥವಾ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಹಾಗೆ ಈ ಒಂದು ಹೈನುಗಾರಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಇದೆಲ್ಲದೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋದಕ್ಕಿರುವಂತಹ ಹಾದಿ ಅಂತಲೇ ಹೇಳ್ಬೋದು. ಹಾಗೆಯೇ ಜೀವನ ಕೂಡ ಸುಗಮವಾಗಿ ನಡೆಯುತ್ತೆ, ಆದರೆ ಅದಕ್ಕೆ ತಕ್ಕಂತೆ ಹಾರ್ಡ್ ವರ್ಕ್ ಕೂಡ ಮುಖ್ಯ ಆಗುತ್ತೆ. ಸೊ ಹಾಗಾದರೆ ಎಲ್ಲ ಮಾಹಿತಿಗಳನ್ನು ಹೇಳಿದಂತಹ ಇವ್ರು ಯಾರು ಅಂತ ಕೇಳ್ತಾ ಇದ್ರೆ, ಇವತ್ತು ನಾವು ಮಾತಾಡ್ತಾ ಇರೋದು ಮಂಜುನಾಥ್ ಅವ್ರ ಜೊತೆನಲ್ಲಿ ಹಾಸನ ಜಿಲ್ಲೆಯವರವರು. ಸೊ ಇವ್ರು ಮಾಡ್ತಾ ಇರುವಂತಹ ಈ ಒಂದು ಕುರಿ ಸಾಕಾಣಿಕೆ ಯಾವ ರೀತಿಯಲ್ಲಿದೆ, ಯಾವ ಕುರಿಯನ್ನು ಸಾಕಾಣಿಕೆ ಮಾಡ್ತಿದ್ದಾರೆ, ಮತ್ತೆ ಕುರಿ ಸಾಕಾಣಿಕೆ ಮಾಡುವಾಗ ನಮ್ಮ ಆರಂಭದ ದಿನಗಳು ಹೇಗಿರಬೇಕಾಗತ್ತೆ, ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಜುನಾಥ್ ಅವ್ರನ್ನ ಸ್ವಾಗತಿಸೋಣ. ಮಂಜುನಾಥ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಂಜುನಾಥ್ ಅವರು, ಈಗ ಮಾತಾಡೋದಾದ್ರೆ ಕುರಿ ಸಾಕಾಣಿಕೆ ಆರಂಭ ಮಾಡಿದಂತಹ ದಿನಗಳಲ್ಲಿ ಆರಂಭದ ದಿನಗಳು ಹೇಗಿರುತ್ತೆ, ಹಾಗೆ ಕುರಿ ಸಾಕಾಣಿಕೆನ ಆರಂಭ ಮಾಡುವಂತವ್ರಿಗೆ ಏನ್ ಹೇಳ್ತೀರಾ ಸರ್?
4: ಸರ್ ನಮಸ್ತೆ ಸರ್, ನನ್ನ ಹೆಸರು ಮಂಜುನಾಥ್ ಅಂತ ಅನ್ಬಿಟ್ಟು. 10 ಕುರಿ ನಿಮ್ಮ ಹತ್ರ ಡಾರ್ಪರ್ ಇದೆ ಅಂತ ಅಂದ್ರೆ 10ರಲ್ಲಿ ನಿಮ್ಗೆ ಒಂದು 5-7 ಕುರಿ ಅಂತ ಟ್ವಿನ್ನಿಂಗ್ ಕೊಟ್ಟೆ ಕೊಡುತ್ತೆ. ಅಂದ್ರೆ 7 ಬರಲೇಬೇಕು, ಅವರೇಜ್ ಇಟ್ಕೊಂಡು 5 ಅಂತ ಟ್ವಿನ್ನಿಂಗ್ ಕೊಡುತ್ತೆ. ಆ ಟ್ವಿನ್ನಿಂಗ್ ಕೊಟ್ಟಾಗ ನೀವೇನ್ ಮಾಡ್ಬೇಕು ಅಂದ್ರೆ, ತಾಯಿ ಮರಿ ಹೆಂಗ್ ಈಗ 1 ಇದ್ರೆ ಅಟೋಮೆಟಿಕ್ ಕುಡಿತಾ ಇದೆ ಅಂತಲೂ ಅನ್ಕೋಬಹುದು ನೀವು. 2 ಮರಿದ ಕುಡಿತಾ ಇದ್ರು ನೀವು ಅಬ್ಸರ್ವ್ ಮಾಡಲೇಬೇಕು, ಯಾಕಂದ್ರೆ 1 ಮರಿ ಚೆನ್ನಾಗಿರುತ್ತೆ, 1 ಮರಿ ಆಕ್ಟಿವ್ ಇರಲ್ಲ. ಹುಟ್ಟಬೇಕಾದ್ರೆ ಕೆಲವು ಒಂದೇ ಮಟ್ಟಕ್ಕೆ ಹುಟ್ಟಿದ್ರೆ ಪರವಾಗಿಲ್ಲ, ಕೆಲವು ವೇರಿಯೇಷನ್ ಮೇಂಟೆನೆನ್ಸ್ ಕುರಿ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ, ವೇರಿಯೇಷನ್ ಮರಿ ಬರ್ತಾವೆ ನಿಮಗೆ. ಅಂದ್ರೆ ಒಂದು ಕುರಿ ಒಂದು 4 ಕೆಜಿ ಬಂತು ಅಂದ್ರೆ 1.5-3 ಕೆಜಿ ಬಂದ್ಬಿಟ್ಟು 2.5 ಕೆಜಿ ಬಂದಿರುತ್ತೆ. ಆಗ ನಿಮ್ದು ನೀವೇ ತಿಳ್ಕೊಬೇಕಾಗ ಕುರಿ ಕರೆಕ್ಟಾಗಿ ಮೇಂಟೈನ್ ಆಗಿಲ್ಲ. ಅದು ತಾಯಿ ನೀವು ಸಪ್ರೇಟ್ ಕೇರ್ ಮಾಡಿ ತಾಯಿ ನೀವು ಎಕ್ಸ್ಟ್ರಾ ಬಾಟ್ಲು ಫೀಡ್ ಮಾಡ್ಬೋದು ಅಂತ ಅನ್ಕೋಬಹುದು. ನೀವು ಎಕ್ಸ್ಟ್ರಾ ಫೀಡ್ ಮಾಡೋದಕ್ಕಿಂತ ತಾಯಿಲಿ ಹಾಲು ಉತ್ಪಾದನೆ ಜಾಸ್ತಿ ಮಾಡಿಸ್ಬೇಕು ನಾವು. ಹಾಗೇನು ಮಾಡ್ಬೇಕಪ್ಪ, ಬೆಳಿಗ್ಗೆ ಸಾಯಂಕಾಲ ಒಂದು ಸ್ವಲ್ಪ ಫೀಡ್ ಜಾಸ್ತಿ ಮಾಡ್ಬೇಕು ನೀವು ತಾಯಿಗೆ. ನೀವು ಫೀಡ್ ಜಾಸ್ತಿ ಮಾಡಿದಾಗ ಬರೀ ಮೇವಲ್ಲಿ ಹಾಲು ಬರುತ್ತೆ ಅನ್ನೋದು ತಪ್ಪು. ಈಗ ಫೀಮೇಲ್ಗಳಲ್ಲಿ ನೀವು ಆಲ್ಮೋಸ್ಟ್ ಹಿಂಡಿ ಕೊಟ್ಟರೆ ಹಾಲು ಒಂದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ನೀವು ಹಾಲು ಆ ಥರ ಇನ್ಕ್ರೀಸ್ ಮಾಡ್ಕೊಂಡು ಮರಿ ತಾಯಿಲಿ ಹಾಲು ಉತ್ಪಾದನೆ ಮಾಡ್ಕೊಂಡು ಮರಿಗಳಿಗೆ ಕುಡಿಸಿದಾಗ ಮರಿಗಳು ಗ್ರೋತ್ ಚೆನ್ನಾಗಿ ಬರುತ್ತೆ ನಿಮಗೆ. ಆದ್ದರಿಂದ ನೀವೇನು ಮಾಡಬೇಕು ಅಂದರೆ ತಾಯಿ ಮರಿ ಸಪ್ರೇಟ್ ಹಾಕ್ಬಿಟ್ಟು ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾ ಫೀಡ್ ಮಾಡ್ಕೊಂಡು ಮರಿ ಏನಪ್ಪ ಅಂದರೆ ನಿಮ್ಗೆ ಎಲ್ಲಿ ಗಂಟ ಅಂದರೆ ಅದು 1 ತಿಂಗಳ ಗಂಟ ಒಂದೂವರೆ ತಿಂಗಳು ಚೆನ್ನಾಗಿ ಹಾಲು ಕೊಡ್ಬಿಟ್ರೆ ಇನ್ನು ಮರಿ ಬಂದ್ಬಿಡುತ್ತೆ. ಯಾಕಂದ್ರೆ ಅದು ಫೀಡ್ ತಿನ್ನುತ್ತೆ, ಮೇವು ತಿನ್ನುತ್ತೆ, ಅದರ ಆಕ್ಟಿವಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ. ಆಗ ಒಂದು ಸ್ವಲ್ಪ ಹಾಲು ಡೌನ್ ಆದ್ರೆ ನಿಮಗೆ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಗಂಟ ಕುರಿ ಒಂದು ಸ್ವಲ್ಪ ಸಪ್ರೇಟ್ ಕೇರ್ ಮಾಡ್ಕೊಂಡು ನೀವು ಅದಕ್ಕೆ ನೀವು ಹಾಲಿನ ಪ್ರಮಾಣ ತಾಯಿನ ಹೆಚ್ಚು ಮಾಡ್ಕೊಂಡು ಕುಡಿಸೋದಕ್ಕೆ ಹೋದಂಥ ಇದರಲ್ಲಿ ಮರಿಗಳು ಚೆನ್ನಾಗಿ ಬರ್ತಾವೆ ಸರ್ ನಮಗೆ.
7: ಸರ್, ಈಗ ಕುರಿ ಸಾಕಾಣಿಕೆ ಅಂತ ಬಂದಾಗ ಅದರ ಮೇಂಟೆನೆನ್ಸ್ಗೆ ಮತ್ತೆ ಕುರಿಗಳನ್ನ ಕಾಯೋದಕ್ಕೆ ಇದಕ್ಕೆಲ್ಲ ಜನ ಬೇಕಾಗುತ್ತೆ ಅಂತ ಅನ್ಕೊಳ್ತಾ ಇರ್ತಾರೆ. ಸೊ ಮೇಂಟೆನೆನ್ಸ್ ಎಲ್ಲ ಕಷ್ಟ ಅಂತ ಅನ್ಕೊಳ್ಳೋಂಥವ್ರಿಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ, ಮತ್ತೆ ಮೇಂಟೆನೆನ್ಸ್ ಎಲ್ಲ ಹೇಗೆ ಮಾಡಬೇಕಾಗುತ್ತೆ ಸರ್ ಕುರಿ ಸಾಕಾಣಿಕೆ ಮಾಡ್ತಿದ್ದೀವಿ ಅಂದಾಗ, ಅದರ ಬಗ್ಗೆ ಹೇಳ್ಬೋದಾ?
4: ಈಗ ಕುರಿ ಸಾಕಾಣಿಕೆ ಮಾಡ್ತೀನಿ ಅಂತ ಹೋದ್ರೆ ಲೇಬರ್ ಇಟ್ಟೇ ಮಾಡಿಸ್ಬೇಕು, ನಮ್ಮ ಮನೆಯವ್ರು ಮಾಡೋಕ್ಕಾಗಲ್ಲ ಅಂತ ಅನ್ಕೊಳ್ಳೋದು ತಪ್ಪು ಸರ್. ಅದು ಈಗ ಒಂದು ಫ್ಯಾಮಿಲಿ ಮನೆ ಹತ್ರ ಇದೆ ಅಂದ್ರೆ ಏನು ಇನ್ವಾಲ್ವ್ಮೆಂಟ್ ಸಂದ ಇಲ್ಲೇ ಇನ್ವಾಲ್ವ್ಮೆಂಟ್ ಇರಬೇಕು ಅಂತೇನಿಲ್ಲ. ಮನೆಯವ್ರಿಗೆ ಅಪ್ಪ ಅಮ್ಮ ಅಜ್ಜಿ ತಾತ ಯಾರಿರ್ತಾರೆ ಒಂದು 1/2 ಗಂಟೆ ಬಂದು ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ಅದೇ ಕೆಲಸ ಆಗುತ್ತೆ. ಮನೆಯವರೆಲ್ಲ ಮೇಂಟೈನ್ ಮಾಡೋದ್ರಿಂದ ನಿಮ್ಗೆ ಅದೇ ಲೇಬರ್ ಕಾಸ್ಟ್ ನಿಮಗೆ ಉಳ್ಕೊಳ್ಳುತ್ತೆ. ಮನೆ ಒಂದು ಫ್ಯಾಮಿಲಿ ಇದೆ ಅಂತ ಅಂದ್ರೆ ಇಬ್ಬರು ಇದ್ರೆ ಸಾಕು ಸರ್, ಇಬ್ಬರು ಇದ್ರೆ ಮಿನಿಮಮ್ 150 ಕುರಿ ಹಚ್ಕಟ ಮೇಂಟೈನ್ ಮಾಡ್ಬೋದು ಸರ್. ಅಂದ್ರೆ ಮೇವತ್ತೊಂದು ಮೇವ್ ಹಾಕಿ ಅಂದ್ರೆ ಫುಲ್ ಟೈಮ್ 24 ಇಲ್ಲೇ ಅಳವಡಿಸ್ಕೋಬೇಕು ಅಂತೇನಿಲ್ಲ ಸರ್. ಬೆಳಿಗ್ಗೆ 1 ಸಾಯಂಕಾಲ 1 ಟೋಟಲ್ 1 ಟೈಮ್ ಕೊಡೋದು ಸಾಕು ಸರ್. ಮೊದಲ ಫುಲ್ ಗ್ಯಾಪೇ ನಿಮಗೆ. ಬೆಳಿಗ್ಗೆ ಕ್ಲೀನ್ ಮಾಡಿ ಕಸ ಕ್ಲೀನ್ ಮಾಡೋಕೆ ಒಂದು 1 ಕೆಲಸ ಇರುತ್ತೆ ನಮಗಷ್ಟೇ. 1 ಕಸ ಕ್ಲೀನ್ ಮಾಡ್ಕೊಳ್ತೀವಿ. ಇನ್ನು ಮತ್ತೆ ಇನ್ನೊಂದು 9:30-10 ಒಳಗಡೆ ಮತ್ತೆ ಮೇವೆಲ್ಲ ಫಿಲ್ ಮಾಡಿ ಮತ್ತೆ ಒಳಗಡೆ ಕುರಿಗಳು ಬರ್ತವೆ. ನಾಳೆ ಬೆಳಿಗ್ಗೆ ಒಳಗಡೆನೇ ಇರ್ತವೆ. ಇನ್ನು ಬರೀ ಬಂದು ಮೇವ್ ಹಾಕೋದು ಅಷ್ಟೇ ನಮಗೆ. ಇನ್ನು ಒಂದು ಸ್ವಲ್ಪ ಅಬ್ಸರ್ವೇಷನ್ ಅಂದರೆ ಒಂದು 1/2 ಗಂಟೆ ಬೆಳಿಗ್ಗೆ 1/2 ಗಂಟೆ ಸಾಯಂಕಾಲ 1/2 ಗಂಟೆ ಅಬ್ಸರ್ವೇಷನ್ ಇರಬೇಕು ನಿಮಗೆ. ಆ ಥರ ಅಬ್ಸರ್ವೇಷನ್ ಇದ್ದಾಗ ನಿಮ್ಮ ಕುರಿಗೆ ಯಾವ್ಯಾವ ಹೆಂಗೆಂಗೆ ಮೇಯ್ತಾ ಇದ್ದಾವೆ, ಯಾವ ಆಕ್ಟಿವಿಟೀಸ್ ಇದ್ದಾವೆ, ಯಾವ್ಯಾವ ನಿಮಗೆ ನೀವು ಅಷ್ಟೇ ಸರ್ ಆಕ್ಟಿವಿಟೀಸ್ ಅಂದರೆ ನೀವು ಯಾವ ಮೇಯ್ತಿದಾವಿಲ್ಲ ಅದು ಅಬ್ಸರ್ವ್ ಮಾಡ್ಕೊಂಡು ಸಾಕು ಸರ್. ಕುರಿ ಜ್ವರ ಏನಾದ್ರು ಬೇರೆ ಡಿಸೀಸ್ ಬಂತು ಅಂದರೆ ಮೇವು ತಿನ್ನಲ್ಲ, ಅದು ಆಕ್ಟಿವಿಟೀಸ್ ಗೊತ್ತಾಗ್ಬಿಡುತ್ತೆ, ಫುಲ್ಲು ಡೌನ್ ಆಗ್ಬಿಡುತ್ತೆ ನಿಮಗೆ. ಈಗ ಭೇದಿ ಆಗ್ಬೋದು ಅವೆಲ್ಲ ಚೆಕ್ ಮಾಡ್ಕೊಂಡು ಪ್ರಾಥಮಿಕ ಚಿಕಿತ್ಸೆ ಅನ್ನೋದು ನೀವೇ ಮಾಡ್ಕೋಬೇಕು. ಈಗ ನಿಮ್ಗೆ ಯಾರು ಒಳ್ಳೆ ಡಾಕ್ಟರ್ ಇರ್ತಾ ಅಂತ ಸೊಲ್ಯೂಷನ್ ತಗೊಂಡು ಅವ್ರ ಹತ್ರ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ನೀವೇ ಮಾಡಿ ಇಂಜೆಕ್ಷನ್ ಮಾಡೋದಾಗ್ಬೋದು, ಅವು ಏನಿದೆ ಅಂತ ಅವ್ರ ಹತ್ರ ಕೇರಿಂಗ್ ತಿಳ್ಕೊಂಡು ನೀವೇ ಅಪ್ಡೇಟ್ ಮಾಡ್ಕೊಂಡು ನೀವು ಮುಂದೆ ಹೋದ್ರೆ ನೀವು ನಿಮ್ಗೆ ಡಾಕ್ಟರ್ ಸಮಸ್ಯೆನೂ ಇರಲ್ಲ. ಒಂದು 100% ಅಲ್ಲಿ ಒಂದು 50% ಆಗಿ ನೀವು ಮಾಡೋದು ಕಲ್ತ್ಕೋಬೇಕು. ನೀವು ಸಣ್ಣ ಪುಟ್ಟ ಕೆಲಸ ಮಕ್ಕಳು ನೋಡ್ಕೊಬಿಟ್ರೆ ನೀವು ಕುರಿ ಸಾಕಣೆ ಡಾಕ್ಟರ್ ಕೆಲವರು ಹೇಳ್ತಾರೆ ಡಾಕ್ಟರ್ ಸಮಸ್ಯೆ ಇದೆ ನಮ್ಮಲ್ಲಿ ಕುರಿಗಳು ಜಾಸ್ತಿ ಸಾಯ್ತಾ ಇದಾವೆ ಅಂತ. ಆ ಸಾಯ್ದಾಗ ನೋಡ್ಕೊಂಡ್ರೆ ನೀವು ಕುರಿ ಸಾಕ್ತಾ ಇದ್ದೀರಾ ಸಕ್ಸಸ್ ಆಗಿದೆ ಅಂತ ಹೇಳೋಕ್ಕಾಗೋದು. ಈಗ ಒಂದು ಫಾರ್ಮಲ್ಲಿ ಒಂದು 100 ಹುಟ್ಟಿ 100 ಉಳ್ಕೊಳ್ತಾ ಇಲ್ಲ, 100 ಒಂದು 2-3 5 ಗಂಟೆ ಎತ್ತಾರೆ ನಾರ್ಮಲ್. ಅದು 10 ಸಾಯ್ತಿದೆ 15 ಸಾಯ್ತಿದೆ ಅಂದರೆ ನಿಮಗೆ ಪ್ರಾಬ್ಲಮ್ ಇದೆ, ನಿಮ್ಮ ಮೇಂಟೆನೆನ್ಸ್ ಏನೋ ಕೊರತೆ ಇದೆ ಅಂತ ತಿಳ್ಕೊಬೇಕು. ನೀವು ಯಾವತ್ತೇ ಆದರೂ ಅಷ್ಟೇ 3 ಮರಿಗಳು ಮಣ್ಣ ಮೇಲೆ ಬಿಡಬಾರ್ದು. ನಮ್ಮ ಜನ ಹೇಳ್ತಾರೆ ಮಣ್ಣ ಮೇಲೆ ಬಿಟ್ಟರೆ ಕುರಿ ಚೆನ್ನಾಗಿ ಗ್ರೋತ್ ಬರುತ್ತೆ ಅಂತ. ಯಾವುದೇ ಕಾರಣಕ್ಕೆ ತಪ್ಪು ಆ ಥರ ಅದು ಹೇಳ್ಕೊಬಿಡಿ ನೋಡಿ. ನಂದಲ್ಲೇ 5 ಕಾಂಕ್ರೀಟ್ ಮೇಲೆ ಇದೆ, ನನ್ನ ಹೆಂಗೆ ಕುರಿ ಹೆಂಗೆ ಗ್ರೋತ್ ಇಲ್ಲ ಅಂತ ಅಲ್ಲ. ಹುಟ್ಟಿದ ಮರಿ ಒಂದು 3 ಹೊರಗಡೆ ಇವತ್ತು ಹೊರಗಡೆ ಬಿಡಲ್ಲ ನಾವು. ಮರಿಗಳು ಏನಾಗುತ್ತೆ ಹೊರಗಡೆ ಹೊರಗೆ ಮಣ್ಣು ತಿನ್ನೋಕ್ಕೆಲ್ಲ ಸ್ಟಾರ್ಟ್ ಮಾಡುತ್ತೆ, ಮಣ್ಣು ಎಕ್ಕುತ್ತೆ, ಕಲ್ಲು ತಿನ್ನುತ್ತೆ, ಇನ್ನೊಂದು ತಿನ್ನುತ್ತೆ. ಮಾಡಿದಾಗ ಹಾಲು ಕುಡಿ ಅಂತ ಮರಿ ತಿನ್ನೋ ಸಾಮಾನ್ಯ. ಅದು ನಿಮ್ಮ 3-4 ಸಪ್ರೇಟ್ ಮೇಂಟೈನ್ ಮಾಡಿ ಬಿಡಿ, ಆಮೇಲೆ ಹೊರಗಡೆ ಬಿಡಿ, ಏನು ಪ್ರಾಬ್ಲಮ್ ಇರಲ್ಲ. ನಿಮ್ಗೇನಪ್ಪ ಒಂದು 3-4 ಕುರಿಗಳು ಮರಿಗಳು ಮಣ್ಣ ಮೇಲೆ ಇರಬಾರ್ದು. ನೀವು ಅಬ್ಸರ್ವ್ ಮಾಡಿರ್ಬೋದು ಕುರಿ ಮಣ್ಣ ಮೇಲೆ ಬಿಟ್ಟಿರೋಂಥವ್ರು ಮರಿಗಳು ಉಚ್ಚಗಳೋದು ಗೆಂಡೆ ಬೀಳೋದಂದ್ರೆ ದಪ್ಪಾಗಲೇಬೇಕು, ಅವೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಮಣ್ಣು ತಿಂದ್ರೆ ಪ್ರಾಬ್ಲಮ್ ಬರುತ್ತೆ. ಈಗ ಹಾಲು ಕುಡಿಯೋ ಮರಿಗಳಿಗೆ ತಿನ್ಬೇಕು ಏನಾರ ಅನ್ಸ್ತಾ ಮಣ್ಣೆ ಕೆರ್ಕೊಂಡು ತಿನ್ಬಿಡ್ತಾವೆ ಅವು. ಆದರೆ ನೀವು ಮಣ್ಣು ತಿನ್ನೋದು 90% ಅವಾಯ್ಡ್ ಮಾಡಿಸ್ಬೇಕು ಅಂದರೆ ಕಾಂಕ್ರೀಟ್ ಇಲ್ಲ, ನೀವು
7: ಓಕೆ ಸರ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಕುರಿ ಸಾಕಾಣಿಕೆ ಮಾಡುವಂತಹ ಟೈಮ್ನಲ್ಲಿ ಯಾವ್ಯಾವ ರೀತಿ ಮೇಂಟೆನೆನ್ಸ್ನ ಮಾಡಬೇಕಾಗತ್ತೆ ಮತ್ತು ಅನುಭವ ತುಂಬಾ ಮುಖ್ಯ ಆಗುತ್ತೆ ಅಂತ ಖಂಡಿತವಾಗ್ಲೂ ಹೇಳಿದ್ರಿ. ಸೊ ಇದು ಈ ಒಂದು ಕೆಲಸ ಅಷ್ಟೇ ಅಲ್ಲ, ಬೇರೆ ಎಲ್ಲದರಲ್ಲೂ ಅಷ್ಟೇ. ಸೊ ಅನುಭವಸ್ಥರಿಂದ ವಿಷಯಗಳನ್ನ ತಿಳ್ಕೊಬೇಕಾಗತ್ತೆ, ನಾವು ಕೂಡ ಅನುಭವನ ಮಾಡಿಕೊಂಡೇ ಈ ಒಂದು ಕೃಷಿಯಲ್ಲಿ ಅಥವಾ ಕುರಿ ಸಾಕಾಣಿಕೆ ಅಥವಾ ಹೈನುಗಾರಿಕೆ ಇದರಲ್ಲೆಲ್ಲ ಮುಂದುವರಿಬೇಕಾಗತ್ತೆ. ಸೊ ಹಾಗಿದ್ರೆ ಸರ್, ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸಿನ ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಅವರ ಜೊತೆಯಲ್ಲಿ ಮಾತನ್ನು ಮುಂದುವರಿಸಿವೆ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದ ಹಾಗೆ ಇವತ್ತು ಕೃಷಿನಲ್ಲಿ ವಿಶೇಷವಾಗಿ ಕುರಿ ಸಾಕಾಣಿಕೆಯನ್ನು ಮಾಡ್ಕೊಳ್ತಾ ಕುರಿ ಸಾಕಾಣಿಕೆಯಲ್ಲಿ ಸುಮಾರು ವಿಚಾರಗಳನ್ನ ನಮಗೆ ತಿಳಿಸೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮಂಜುನಾಥ್ ಅವರು. ಸೊ ಇವ್ರು ಮಾಡ್ತಾ ಇರುವಂತಹ ಈ ಒಂದು ಕುರಿ ಸಾಕಾಣಿಕೆ ಸುಮ್ಮನೆ ಆಗಿರುವಂಥದ್ದೆಲ್ಲ. ಕುರಿ ಸಾಕಾಣಿಕೆಯಲ್ಲಿ ಬಹಳಷ್ಟು ಅನುಭವವನ್ನು ಪಡ್ಕೊಂಡು ಕುರಿ ಸಾಕಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಮತ್ತು ಅದರಿಂದಲೇ ಬರುವಂತಹ ಚಾಲೆಂಜಸ್ಗಳೇನು, ಅವುಗಳ ಮೇಂಟೆನೆನ್ಸ್ ಹೇಗೆ, ಅವುಗಳಿಗೆ ಯಾವ ರೀತಿ ಆಹಾರ ಕೊಡಬೇಕು, ಯಾವ ಸಮಯದಲ್ಲಿ ಅವುಗಳನ್ನು ಹೊರಗಡೆ ಬಿಡಬೇಕು, ಇದೆಲ್ಲದರ ಬಗ್ಗೆ ತುಂಬ ಡೀಟೇಲ್ ಆಗಿ ತಿಳ್ಕೊಂಡಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಜುನಾಥ್ ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಮಂಜುನಾಥ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಈ ಕುರಿ ಸಾಕಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಮತ್ತು ಕುರಿ ಸಾಕಾಣಿಕೆ ಅಂತ ಬಂದಾಗ ಯಾವ ರೀತಿ ನಾವು ಮೇಂಟೆನೆನ್ಸ್ನ ಮಾಡಬೇಕಾಗತ್ತೆ, ಅದರ ಮೇಂಟೆನೆನ್ಸ್ ಎಷ್ಟು ಸಮಯ ಬೇಕಾಗತ್ತೆ, ಇದೆಲ್ಲದ್ರ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗೆ ಈಗ ಕುರಿ ಸಾಕಾಣಿಕೆನ ಮಾಡ್ತಿದ್ದೀವಿ ಅಂತಂದಾಗ ನಮಗೆ ಅದರಿಂದ ಯಾವ ರೀತಿಯಲ್ಲಿ ಲಾಭ ಬರುತ್ತೆ, ಅಂದರೆ ಲಾಭ ಯಾವುದರಿಂದ ನಮಗೆ ಹೆಚ್ಚಾಗಿ ಕಂಡುಬರುತ್ತೆ, ಸೊ ಕುರಿ ಸಾಕಾಣಿಕೆಯಲ್ಲಿ ಯಾವ ರೀತಿಯಲ್ಲಿ ಲಾಭ ಮಾಡೋದಕ್ಕೆ ಸಾಧ್ಯ ಇದೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
5: ಕುರಿ ಸಾಕಾಣಿಕೆಯಲ್ಲಿ ನಿಮಗೆ ಕುರಿಲಿ ಬರೋ ಇಕ್ಕೆಲ್ಲಿ ಒಳ್ಳೆ ವ್ಯಾಲ್ಯೂ ಇದೆ ಸರ್ ನಮಗೆ. ಈಗ ಒಂದು ದಿವಸಕ್ಕೆ ನೀವು ನೋಡಿ ಅಲ್ಲಿ ಕ್ಲೀನ್ ಮಾಡಿ ಮೂಟೆ ಪ್ಯಾಕ್ ಮಾಡಿ ನಾವು ಸೇಲ್ ಮಾಡ್ತೀವಿ ಅಂತ ಹೋದಾಗ ಪರ್ ಮೂಟೆ 200 ರೂಪಾಯಿ ಆವ್ರೇಜ್ ಒಂದು ಮೂಟೆಗೆ ಸಿಗುತ್ತೆ ಸರ್ ನಮಗೆ. ಈಗ ನೀವು ಖರ್ಚು ಎಷ್ಟು ಮಾಡ್ತೀರಾ, 0.5% ಕುರಿ ಇಕ್ಕೆಲ್ಲ ವಾಪಸ್ ನಿಮ್ಗೆ ಬೈ ಬಂದ್ಬಿಡುತ್ತೆ. ಈಗ ನಿಮ್ಗೆ ಹಾಕಿ ತೋಟಕ್ಕೆ ನಿಮ್ಮ ತೋಟ ಮೇಂಟೈನ್ ಮಾಡ್ಕೊಂಡು ಸೇಲ್ ಮಾಡ್ತೀನಿ ಅಂದ್ರೆ ನಿಮ್ಗೆ 50% ಆದ್ರೂ ಕುರಿ ಇದರಲ್ಲಿ ಮೇಂಟೈನ್ ಆಗುತ್ತೆ. ಕರೆಕ್ಟಾಗಿ ಅದು ಮೇಂಟೆನೆನ್ಸ್ ಮಾಡ್ಬೇಕು ನೀವು. ಕೆಲವರು ಹೆಂಗ್ ಬೇಕಂಗೆ ಸೇಲ್ ಮಾಡ್ತಾರೆ, ಅದ್ರ ಪ್ರಮಾಣ ಇವತ್ತು 200 ರೂಪಾಯಿ ಮೂಟೆ ಅಂದರೆ ನಾನು ಓವರಾಲ್ ಸಡ್ಡಲ್ ಡೈಲಿ 1,000 ರೂಪಾಯಿ ಇನ್ಕಮ್ ಇದೆ ನನಗೆ, ಬರೀ ಕುರಿ ಇಕ್ಕೆಲ್ಲಿ ಓವರಾಲ್ 1,000 ರೂಪಾಯಿ ಇನ್ಕಮ್ ಬರುತ್ತೆ ನನಗೆ. ನಾನು ಬೆಳಗ್ಗೆ ಟೈಮ್ ಇಲ್ಲಿರ್ತೆ ಅಂದರೆ ಬೆಳಗ್ಗೆ ಒಂದು ಬಿಸಿಲಿಗೆ ಹೋಗಲಿ ಅಂತ ಅಂದ್ಬಿಟ್ಟು ಸಡ್ ಕ್ಲೀನಿಂಗ್ ಬಿಟ್ಟಾಗ ಒಂದು 2 ಅವರ್ ಹೊರಡೇ ಬಿಡ್ತೀನಿ ನಾನು. ಅಲ್ಲೂ ಸಪ್ರೇಟ್ ಪೊಟ್ಯಾಷಿಯಂ ಮಾಡಿದ್ದೀನಿ, ಅಲ್ಲೂ ಅಷ್ಟೇ, ಅದು ಕ್ಲೀನ್ ಮಾಡಿ ಅದು ಒಂದೇ ತಗ್ ಬರುತ್ತೆ ಜಾಗಕ್ಕೆ. ಮಿನಿಮಮ್ ನನಗೆ ಎಲ್ಲದರಿಂದ ಡೈಲಿ ಒಂದು 5-5.5 ಮೂಟೆ 6 ಮೂಟೆ ಅಂತ ಗೊಬ್ಬರ ಬಂದೇ ಬರುತ್ತೆ. ಆ ಮೂಟೆ 200 ರೂಪಾಯಿ ಹಂಗೆ ಲೆಕ್ಕ ಹಾಕೋ ನನಗೆ ಆವ್ರೇಜ್ 1,000 ಅಂತೂ ಡೈಲಿ ಇನ್ಕಮ್ ಇದೆ ನನಗೆ. ಅದು 1,000 ಅರ್ಧ ಫೀಡ್ಗಾರ ಆಗ್ಬೋದು ಇಲ್ಲ ಮೇವ್ಗಾರ ಆಗ್ಬೋದು, ಏನಕ್ಕಾರ ಒಂದು ಟ್ಯಾಲಿ ಮೇಂಟೈನ್ ಆಗ್ಬಿಡುತ್ತೆ. ಅದರಿಂದ ಕುರಿ ಗೊಬ್ಬರದಲ್ಲಿ ಇದೆ ಅಂದರೆ ನಮ್ಮ ಜನ ಇನ್ನೂ ಅನುಭವ ತಿಳ್ಕೊಂಡಿಲ್ಲ ಅದ್ರದ್ದು ಏನು ಇದೆ ಅಂತ. ನೋಡಿ, ಅದು ವೇಸ್ಟಲ್ಲಿ ಬರೋ ದುಡ್ಡಲ್ಲಿ ನಮ್ಗೆ ಅದು ಮೇಂಟೈನ್ ಆಗುತ್ತೆ. ಒಂದು ಸಂಬಳ, ಇಬ್ಬರು ಸಂಬಳ ತಳ ದುಡ್ಡು ಬರೀ ಗೊಬ್ಬರದಲ್ಲಿ ಬಂದ್ಬಿಡುತ್ತೆ. ಆ ರೀತಿ ಮಾಡೋಕೆ ಹೋದಾಗ ಎಲ್ಲನೂ ಅಳವಡಿಸ್ಕೋಬೇಕು ಸರ್. ಬರೀ ನಾವು ಕುರಿ ಸಾಕ್ತೆ ಕುರಿ ಮಾರದೆ ಇಕ್ಕೆ ನನಗೆ ವ್ಯಾಲ್ಯೂ ಇಲ್ಲ ಅನ್ಬಾರ್ದು. ಗ್ರೇಸಿಂಗ್ ಹೋದ್ರೆ ಇಕ್ಕೆ ಸಿಗಲ್ಲ ನಿಮಗೆ, ಸ್ಟಾಲ್ ಫೀಡಿಂಗ್ ಅಲ್ಲಿ ಇಕ್ಕೆನಾರು ಸಿಗುತ್ತೆ. ಇಕ್ಕೆ ದುಡ್ಡಲ್ಲಿ ಅರ್ಧ ಕುರಿ ಮೇಯುತ್ತೆ ರೈಟು. ನಿಮ್ಗೇನಪ್ಪ ಅಂದ್ರೆ ಹೊರಗಡೆ ಹೋದ್ ಒಳಗಡೆ ಮೇಯಿದ್ರೆ ಕೈಲೇನು ಕಮ್ಮಿ ಇರುತ್ತೆ ಕುರಿಗಳಿಗೆ. ನಿಮ್ಗೆ ಯಾಕಂದ್ರೆ ಬೇರೆ ಕುರಿ ಇನ್ಫೆಕ್ಷನ್ ಇರಲ್ಲ, ಅವ್ರು ವ್ಯಾಕ್ಸಿನ್ ಮಾಡಿಸಿರ್ತಾರೆ ಅನ್ನಂಗಿಲ್ಲ. ನಿಮ್ಮವೆಲ್ಲ ವ್ಯಾಕ್ಸಿನ್ ಅಪ್ಡೇಟ್ ಇರುತ್ತೆ, ನಿಮಗೆ ಕೈಲೇ ಅವೈಡ್ ಆಗುತ್ತೆ. ಆದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಸ್ಟಾಲ್ ಫೀಡಿಂಗ್ ಅಲ್ಲಿ ಮೇಸ್ತಾ ಹೋದಾಗ ಬರೀ ನಿಮ್ಗೆ ಇಕ್ಕೆಲ್ಲೂ ಅರ್ಧಕ್ಕೆ ಅರ್ಧ ದುಡ್ಡು ಇನ್ಕಮ್ ವಾಪಸ್ ಬರುತ್ತೆ ನಿಮ್ಗೆ.
4: ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಹಾಗೆ ಈಗ ಕುರಿ ಸಾಕಾಣಿಕೆಯನ್ನು ಒಂದು ಪಾರ್ಟಿಷನ್ ಮಾಡೋದಾದ್ರೆ, ಅಂದರೆ ಈಗ ಯಾವ ರೀತಿಯಲ್ಲಿ ಕುರಿ ಸಾಕಾಣಿಕೆಯನ್ನು ಹೆಚ್ಚಾಗಿ ಮಾಡ್ತಾ ಇರೋದು, ಅಂದರೆ ಬ್ರೀಡ್ ಪರ್ಪಸ್ಗೆ ಅಥವಾ ಮೀಟ್ ಪರ್ಪಸ್ಗೆ ಹೆಚ್ಚಾಗಿ ಕುರಿ ಸಾಕಾಣಿಕೆಯನ್ನು ಮಾಡ್ತೀರಾ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
5: ಕುರಿ ಸಾಕಾಣಿಕೆಯಲ್ಲಿ 2 ರೀತಿ ಬರುತ್ತೆ ನಿಮಗೆ. ಒಂದು ಬ್ರೀಡ್ ಪರ್ಪಸ್ ಬರುತ್ತೆ, ಇನ್ನೊಂದು ಮೀಟ್ ಪರ್ಪಸ್ ಬರುತ್ತೆ. ಬ್ರೀಡ್ ವಿತ್ ಮೀಟ್ ಪರ್ಪಸ್ ಮಾಡಿದ್ರೆ ನಿಮ್ಗೆ ಆದಾಯ ಬರುತ್ತೆ, ಯಾಕಂದ್ರೆ ಎಲ್ಲ ಬ್ರೀಡಿಂಗ್ ಕೊಡೋಕ್ಕಾಗಲ್ಲ. ಸಾಕ್ತಾವೆಲ್ಲ ಬ್ರೀಡಿಂಗ್ ಹೋಗ್ತವೆ ಅಂದರೆ ನಾವು ಸಾಕ್ತಾ ಇರೋರೆಲ್ಲ ಬ್ರೀಡಿಂಗ್ ಕೊಡ್ತೀವಿ ನಮ್ಮ ನೀವು ಏನಪ್ಪ ಮೀಟ್ ಪರ್ಪಸ್ಗೆ ಮಾಡ್ತೀನಿ ಅನ್ನೋ ಅಂತಾರವೆ ಒಂದು ಡಾರ್ಪರ್ ಮೇಲೆ ಹಾಕೊಂಡು ಬಂದಂಥ ಮೇಲ್ಗಳೇ ನೀವು ಅವರೇಜ್ ಮೀಟ್ ಪರ್ಪಸ್ ಲೆಕ್ಕದಲ್ಲಿ ಸಾಕ್ತೀನಿ ಅಂತ ಹೋದಂಥ ಕಾಲಕ್ಕೆ ಮಾರ್ತೀನಿ ಅಂತ ಹೋದ್ರೆ ನೀವು ನಿಮ್ಗೆ ಅವರೇಜ್ ಒಂದು 75-80 kg ಅಂತ ಒಂದು ಮೇಲೆ ಒಂದು ವರ್ಷಕ್ಕೆ ಬರುತ್ತೆ ನಿಮಗೆ ಕಮ್ಮಿ ಅಂದರೆ ನಾನು ಹೇಳ್ತಾ ಇರೋದು ಲೈವ್ ವೆಯ್ಟಲ್ಲಿ ವೆಯ್ಟ್ ಲೆಕ್ಕದಲ್ಲಿ ಈಗ ನಮ್ಮ ನಾಟಿ ಕುರಿ ಅವರೇಜ್ ಮಾಡೋ 40-45 kg 50 kg ಒಳಗಡೆ ಬರ್ಬೋದು. ಈಗ ನಮ್ಗೇನಾಗುತ್ತೆ ಅಂತ ಅಂದರೆ ಈಗ ಬ್ರೀಡ್ ಪರ್ಪಸ್ಗೆ ಮಾಡ್ತೀನಿ ಬ್ರೀಡ್ ಮಾಡ್ಕೊಂಡು ನಮ್ಮಲ್ಲಿ ಹುಟ್ಟಿದ ಮರಿಯೇ ನಾವು ಸಾಕ್ಬಿಟ್ಟು ಮಾರ್ತೀವಿ ಅಂತ ಹೋದಾಗ ನಮಗೆ ಡಬಲ್ ಅಮೌಂಟ್ ಸಿಗುತ್ತೆ. ಯಾಕಂದ್ರೆ ಬೈ ಮಾಡಿರಲ್ಲ, ನಮ್ಮಲ್ಲಿ ಫೀಮೇಲ್ ನಮ್ಮ ಹತ್ರ ಸ್ಟಾಕ್ ಇರುತ್ತೆ, ಹುಟ್ಟಿದ ಮರಿ ನೀವು ಸಾಕ್ಬಿಟ್ಟು ಸೇಲ್ ಮಾಡ್ತೀರಾ ಅಲ್ಲಿ ನಿಮಗೆ ಡಬಲ್ ಇನ್ಕ್ರೀಸ್ ಆಗುತ್ತೆ. ಫೀಮೇಲ್ ಬ್ರೀಡಿಂಗ್ ಸೇವ್ ಮಾಡ್ಕೋಬೋದು. ನಿಮ್ಮ ಮತ್ತೆ ಬ್ರೀಡಿಂಗ್ ಅಂತ ಬಂದರೆ ಬರೀ ಬ್ರೀಡಿಂಗೇ ಮಾಡಬೇಕು ಅಂತಲ್ಲ, ಬ್ರೀಡಿಂಗ್ ಅಂದರೆ ಬ್ರೀಡ್ ವಿತ್ ಮೀಟ್ ಪರ್ಪಸ್ ಅಂತ ಬಂದಾಗ ನಮ್ಮಲ್ಲಿ ಹುಟ್ಟಿದ ಮರಿ ಮಾರೋ ಮಟನಿ ಕೊಡುವಂಥದ್ದು ಅರ್ಥನೂ ಬರುತ್ತದೆ. ಮೀಟ್ ಇದ್ದರೆ ಜೀರೋ ಕಾಸ್ಟು, ನಮ್ಮಲ್ಲಿ ಹುಟ್ಟಿದ್ದೇ ನಾವು ತನಗೆ ಮಟನಿ ಸಾಕ್ಬಿಟ್ಟು ಮಾರ್ತೀವಿ ಅಂತ ಅಂದಾಗ ನಮಗೆ ಲಾಸ್ ಬರಲ್ಲ. ಫೀಮೇಲ್ ನಮ್ಮ ಹತ್ರ ಇರುತ್ತೆ, ಮೇಲ್ ಮಾತ್ರ ಮಾರ್ಕೊಳ್ತೀವಿ. ಅಂದರೆ ನೀವು ವರ್ಷ ರೊಟೇಷನ್ ನೋಡ್ಕೋಬೋದಾಗ ನಿಮ್ಗೆ 1 rupee ಇನ್ವೆಸ್ಟ್ಮೆಂಟ್ ಇರಲ್ಲ, ಫೀಡ್ ಖರ್ಚು ಇರುತ್ತೆ, ಮೇವ್ ಖರ್ಚು ಇರೋ ಸಪ್ರೇಟ್ ಬರುತ್ತೆ. ಮರಿ ಬೈ ಮಾಡಿರಲ್ಲ ನೀವು, ಅದು ಉಳಿದಲ್ಲ ನಿಮ್ಮ ಪ್ರಮಾಣ ನಿಮಗೆ ಉಳ್ಕೊಳುತ್ತೆ. 8,000-10,000 ಒಂದು ಮರಿ ಕೊಡ್ತೀರಾ ಅಂತ ತರಕ್ಕೆ ಹೋದಾಗ ಅದು 10,000 ಉಳ್ಕೋದು ಪ್ಲಸ್ ಅದ್ರ ಜೊತೆ ಒಂದು 17,000 ಒಂದು ಮರಿ ಉಳ್ಕೊಂತವ್ರು ಸಾಕು ನಿಮ್ಗೆ. ಅವರೇಜ್ ನಾನು ಹೇಳ್ತಾರೆ ಜಾಸ್ತಿ ಉಳಿಯುತ್ತೆ, ಖರ್ಚು ಹಾಕೋದು ಒಂದು ಮರಿಲಿ 17,000 ಉಳಿತಾ ಇದೆ ಅಂದರೆ ವರ್ಷಕ್ಕೆ 20 ಮರಿ ಮಾರೋ ಸಾಕು ಸರ್. ನೀವು ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಕು

0: ಎಲ್ಲ ಈಗ 10,000 15,000 ಕೆಲಸ ಮಾಡ್ತಾ ಇದಾರೆ. ಈ ಲೆಕ್ಕದಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಮಾಡ್ಬೇಕು ಸರ್, ಯಾಕಂದ್ರೆ ಯಾವುದೇ ಆದರೂ ಅಷ್ಟೇ ಸ್ಟಾರ್ಟಿಂಗೇ ದುಡ್ಡು ಸಿಗಲ್ಲ. ಈಗ ನಂಬರ್ ಏನಂತಾರೆ, ಇವತ್ತು ಹೋಗ್ಬಿಟ್ಟು ಕೂಲಿಗೆ ಹೋಗಿ ಕೆಲಸಕ್ಕೆ ಹೋದ್ರೆ ನಾಳೆ ದುಡ್ಡು ಬೇಕು ನನಗೆ ಖರ್ಚಿಗೆ, ಆ ರೀತಿ ಯಾವ ಕೆಲಸ ಮಾಡ್ಕೋಬಾರ್ದು. ಯಾಕಂದ್ರೆ ಇದೊಂಥರ ಬ್ಯಾಂಕಲ್ಲಿ ದುಡ್ಡಿದ್ದಂಗೆ, ಎ ಟಿ ಎಮ್ ಇದ್ದಂಗೆ ಇದೆಲ್ಲ, ಯಾವತ್ತನ ಮಾಡಿದ್ರು ನಿಮಗೆ ದುಡ್ಡೇ ಅದು. ಅದನ್ನು ನೀವು ಕರೆಕ್ಟಾಗಿ ಅಳವಡಿಸ್ಕೊಂಬಾರ್ಬೇಕು. ಅಂದ್ರೆ ನಾವು ಥಿಂಕ್ ಮಾಡ್ಕೊಂಡು ಯಾವ ರೀತಿ ಮಾಡ್ರೆ ನಮ್ಗೆ ಯಾವ ರೀತಿ ಬರುತ್ತೆ ಅಂದ್ರೆ ಪ್ಲಾನಿಂಗ್ ಇರ್ಬೇಕು ಸರ್. ಸುಮ್ಮನೆ ನಾನು ಕುರಿ ಸಾಕಾಣಿಕೆ ಮಾಡಿದ್ರೆ ನನಗೆ ಆಗಲಿಲ್ಲಪ್ಪ, ನಾಳೆ ತಾನು ಮಾರಾಕ್ ಬಿಡ್ತೀನಿ, ಆ ಪ್ಲಾನಿಂಗ್ ಬರಬಾರ್ದು. ನಿಮ್ಮ ಪ್ಲಾನಿಂಗ್ ಅವ್ರು ಫಿಕ್ಸ್ ಆಗಿರ್ಬೇಕು. ನೀವು ನನ್ನ ಸಾಕಾಣಿಕೆ ಹಿಂಗೆ ಮಾಡ್ತೀನಿ, ನೀವು ಸ್ಟಡಿಯಾಗಿ ನೀವು ನಿಂತಿರಿ ಅಂತ ಅಂದಾಗ ನಿಮ್ಗೊಂದು ಪ್ರಮಾಣ ಚೆನ್ನಾಗಿ ಸಿಗುತ್ತೆ ನಿಮಗೆ. ನೀವು ಅದ್ಬಿಟ್ಟು ನಮ್ಮ ಜನ ಏನು ಮಾಡ್ತಾರೆ ಅಂದರೆ, ಇವತ್ತು ದುಡ್ಡಿಲ್ಲಪ್ಪ ಬೆಳಿಗ್ಗೆ ಮಾರಾಕ್ಬೇಕು ಅಂದ್ರೆ ಎಷ್ಟಕ್ಕಾರ ಹೋಗಲಿ, ಅದು ಯಾವ ಬ್ರೀಡರ್ ಆಗಿರ್ಬೋದು, ಎಷ್ಟಕ್ಕಾರ ಸೇಲ್ ಮಾಡೋಣ ಮಾಡ್ತಾರೆ. ಆ ರೀತಿ ಮಾಡಕ್ಕೆ ಹೋದಾಗ ಬ್ರೀಡ್ ಬೆಲೆ ಕಳ್ಕೊಳ್ಳುತ್ತೆ, ನಿಮಗೆ ಮಾರ್ಕೆಟಿಂಗ್ ಸಿಗಲ್ಲ. ಏ ಎಷ್ಟಕ್ಕಾರ ಹೋಗಿ ಸಿಗ್ತದೆ ಬಿಡು ಅಂತ ಮಾಡ್ತಾರೆ. ಅದ್ರದ್ದೊಂದು ಬೆಲೆ ಇರ್ತಲ್ಲ, ಬೆಲೆ ಕಳಿಬಾರ್ದು. ಯಾವತ್ತು ನಾವು ಈ ಡಾರ್ಪುರ್ ಅಂತ ಹೋದಾಗ ನೀವು ಚೆನ್ನಾಗಿ ಸಾಕೆ ಮಾಡ್ಬೇಕು, ಅದ ನೀವು ನಾಟಿ ಕುರಿ ಲೆವೆಲಲ್ಲಿ ಮಾರ್ತೀನಿ ಅಂತ ಹೋದಾಗ ಅದು ಕಾಣ ನಾಟಿ ಕುರಿ ಕಂಡಂಗೆ ಕಾಣ್ತಾ ನಿಮ್ಗೆ ಕ್ರಾಸ್ ಮಾಡಿಸಿದಾಗ ತೂಕ ಜಾಸ್ತಿ ಬರುತ್ತೆ. ನೀವು ಯಾವತ್ತೇ ಆದರೂ ಅಷ್ಟೇ ಹಳದಿ ತೂಗಿ ನೀವೇನೇ ಮಾಡೋದಾದ್ರೂ ಹಳದಿ ತೂಗೆ ಮಾಡ್ಬೇಕು ಅಂತ ಇದರಿಂದ ಹಳದಿ ತೂಗೆ ಮಾಡಬೇಕು. ಯಾಕಂದ್ರೆ ಡಾರ್ಪರು ಈ ಸ್ಪಂಜು ಇಷ್ಟಪ್ಪನೇ ಇರುತ್ತೆ, ಕಲ್ಲು ಇಷ್ಟಪ್ಪನೇ ಇರುತ್ತೆ, ಎರಡು ತೂಕ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದೇ ಜಾಸ್ತಿ ತೂಕ ಬರುತ್ತೆ. ಸ್ಪಂಜು ತೂಕ ಕಲ್ಲು ತೂಕ ಎರಡು ಒಂದೇ ತೂಕ ಮಾಡ್ಬಾರ್ದು. ನೀವು ಎರಡು ನೀವು ಯಾವತ್ತೇ ಕೊಡೋ ತೂಕದ ಲೆವೆಲ್ ನೀವು ಚೆಕ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಅಂದಾಗ ನಿಮಗೆ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಸಾಕಾಣಿಕೆಯಲ್ಲೇ ಕುರಿಗಳು ಇದು ಫ್ಯಾಟ್ಲೆಸ್ ಮಟನ್ ಬರುತ್ತೆ ಸರ್, ಮಟನ್ ಅಲ್ಟಿಮೇಟ್ ಆಗಿರುತ್ತೆ ಅಂದರೆ ಚೆನ್ನಾಗಿರುತ್ತೆ. ಜಾಸ್ತಿ ರೆಡ್ ಮೀಟ್ ಇರುತ್ತೆ ಇದರಲ್ಲಿ, ರೆಡ್ ಮಟನ್ ಬರೋದ್ರಿಂದ ಮಟನ್ ಚೆನ್ನಾಗಿರುತ್ತೆ, ಫ್ಯಾಟ್ಲೆಸ್ ಮಟನ್ ಇದು. ಆದ್ದರಿಂದ ನೀವು ಏನಾಗುತ್ತೆ ಅಂತಂದರೆ ತೂಕ ಜಾಸ್ತಿ ಬರುತ್ತೆ ಮರಿ ಇದು. ನಾರ್ಮಲ್ ಮರಿ ಹಂಗೆ ತೂಕ ವೆಯ್ಟ್ ಕಮ್ಮಿ ಬರಲ್ಲ. ನೀವು ಎತ್ತಿ ಇದು ಮಾಡಿದ್ರೆ ನಿಮ್ಗೊಂದು ವೆಯ್ಟ್ ಗೊತ್ತಾಗ್ಬಿಡುತ್ತೆ ಎಷ್ಟು ಮರಿ ಎಷ್ಟು ತೂಕ ಬರ್ತವೆ ಅಂತ. ಡಾರ್ಪರಲ್ಲಿ ನೀವು ಕ್ರಾಸ್ ಮಾರ್ಸ್ಕೊ ಮಾಡ್ತಾ ಇದ್ದೀನಿ ಅಂದರೆ ನೀವು ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಅನುಭವ, ನಿಮಗೆ ಒಂದು 6 ತಿಂಗಳ ರಿಸಲ್ಟ್ ಸಿಗ್ಬಿಡ್ತದೆ ನಿಮಗೆ. ಒಂದು ಮರಿ ಬಂದಾಗ 6 ತಿಂಗಳು ಸಿಗುತ್ತೆ. ಹುಟ್ಟಿದ ಮರಿ ವೆಯ್ಟ್ ಚೆಕ್ ಮಾಡಿದ್ರೆ ನಿಮ್ಗೆ ಒಂದು 70% ನಿಮ್ಗೆ ಅನುಭವ ಬರುತ್ತೆ ಹುಟ್ಟಿದ ಮರಿ ಚೆಕ್ ಮಾಡಿದ್ರೇ. ನಮ್ಮ ನಾಟಿ ಮರಿ 2.5 ಕೆಜಿ ಮರಿ ಬರ್ತೈತೆ ಅಂದರೆ ಒಂದೂವರೆ ಕೆಜಿಯಿಂದ ಸ್ಟಾರ್ಟ್ ಆಗುತ್ತೆ. ಡಾರ್ಪರ ಮಿನಿಮಮ್ 3 ಕೆಜಿ 700 ಗ್ರಾಮ್ 3-4 ಕೆಜಿಗಂಡ ಮರಿ ಬರ್ತವೆ. ಉತ್ತಮ ಮರಿನ 1.5 ಕೆಜಿ ಇನ್ಕ್ರೀಸ್ ಮರಿ ಬರ್ತವೆ ಅಂತ ನೀವು ಚೆಕ್ ಮಾಡ್ಬೇಕು ಎಷ್ಟು ಬರ್ಬೋದು ತೂಕ ಫ್ಯೂಚರಲ್ಲಿ ಅಂತ ಅಂದ್ಬಿಟ್ಟು. ಈಗ ನಮ್ಮ ಜನ 3 ಕೆಜಿ ತೂಕ ಬರೋ ಏನೋ ಸಿಕ್ಕಾಬಿಟ್ಟೆ ತೂಕ ಬರ್ತು ಅಂತಾರೆ. ಡಾರ್ಪರ 5 ಕೆಜಿ 5.5 ಕೆಜಿ ಗಂಡ ಮರಿ ಬರ್ತವೆ ಸಿಂಗಲ್ ಕಿಡ್.
1: ಓ ಸೂಪರ್ ಅಲ್ಲ ಸರ್. ನೋಡಿ ಈ ಥರ ಎಷ್ಟೋ ಜನ ರೈತರು ಹಿಂಗೇ ಕಡಿಮೆ ದುಡ್ಡಿಗೆ ಮಾರಾಟ ಮಾಡಿ ಲಾಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬೋದಾಗಾರೆ. ಸೊ ನೀವು ಹೇಳಿರೋ ಪ್ರಕಾರದಲ್ಲಿ ಎಲ್ಲ ಕುರಿಗಳಲ್ಲಿ ಎಷ್ಟು ತೂಕ ಬರುತ್ತೆ, ಯಾವ ಕುರಿ ಎಷ್ಟು ತೂಕ ಬರುತ್ತೆ, ಸೊ ಈ ಥರ ಕಂಪ್ಯಾರಿಸನ್ ಮಾಡ್ಕೊಂಡು ನೋಡಿದ್ರು ಕೂಡ ನಮಗೆ ಕುರಿ ಸಾಕಾಣಿಕೆಯಲ್ಲಿ ಒಳ್ಳೆಯ ಲಾಭ ಪಡೆಯೋದಕ್ಕೆ ಸಾಧ್ಯ ಇದೆ ಅಂತಲೇ ಹೇಳ್ಬೋದು. ಸೊ ನೋಡಿ ಮಂಜುನಾಥ್ ಅವರು ಹೇಳ್ತಾ ಇದ್ರು ಒಳ್ಳೊಳ್ಳೆ ವಿಚಾರಗಳನ್ನ. ಈ ಕುರಿ ಸಾಕಾಣಿಕೆ ಮಾಡ್ತಿದ್ದೀವಿ ಅಂತ ಅಂದಾಗ ಮೀಟ್ ಪರ್ಪಸ್ಗಾಗಿರ್ಬೋದು ಅಥವಾ ಬ್ರೀಡ್ ಪರ್ಪಸ್ಗಾಗಿರ್ಬೋದು ಯಾವ ರೀತಿಯಲ್ಲಿ ನಾವು ಕುರಿ ಸಾಕಾಣಿಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಸೊ ನಿಮಗೆ ಕೂಡ ಈ ವಿಚಾರಗಳು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಅವ್ರ ಜೊತೆ ಇನ್ನಷ್ಟು ವಿಚಾರಗಳನ್ನ ಕುರಿ ಸಾಕಾಣಿಕೆ ಬಗ್ಗೆ ಮಾತಾಡೋದಕ್ಕಿದೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತೀನಿ. ಹಾಡನ್ನು ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಆ್ಯಂಡ್ ನೀವು ಕೂಡ ಈ ರೀತಿ ನಿಮ್ಮ ಕೃಷಿ ಅನುಭವಗಳನ್ನು ಹಂಚ್ಕೊಳ್ಬೇಕು ಅಂತಂದರೆ ಖಂಡಿತವಾಗ್ಲೂ ತಿಳಿಸಿ ಅಂತ ಹೇಳ್ತಾ ಈ ಒಂದು ಹಾಡು ನಿಮಗೋಸ್ಕರ ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 94.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: vai tendo.
1: ನೀರು ಕುಡಿದು ಸಿರಿ ಸಿರಿ ಎಂದು ಸಿಡಿದು ದುರ್ಬಲ ಎಂದು ನಡೆದು ಮನಗೆಡಿದ
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ವಿಶೇಷವಾಗಿ ಕುರಿ ಸಾಕಾಣಿಕೆ ಅಂತ ಮಾಡ್ತಿದ್ದೀವಿ ಅಂತ ಅಂದಾಗ, ಕುರಿ ಸಾಕಾಣಿಕೆಯಲ್ಲಿ ಯಾವ ರೀತಿ ಲಾಭ ಪಡ್ಕೊಳ್ಬೋದು, ಕುರಿ ಸಾಕಾಣಿಕೆಯಲ್ಲಿ ಯಾವ ರೀತಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೋಬೇಕಾಗಿದೆ. ಸೊ ಇವತ್ತು ನಮಗೆ ಮಂಜುನಾಥ್ ಅವರು ಹಲವಾರು ವಿಚಾರಗಳ ಬಗ್ಗೆ

0: ತಿಳಿಸ್ತಾ ಇದ್ರು. ಸೊ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುನಾಥ್ ಅವರು ಹೇಳ್ತಿದ್ದ ಹಾಗೆ ಈ ಒಂದು ಡಾರ್ಪರ್ ಕುರಿಯಂತಹ ಕುರಿಯನ್ನು ಇವರು ಸಾಕಾಣಿಕೆ ಮಾಡ್ತಾರೆ, ಇದರಲ್ಲಿ ಹೆಚ್ಚು ತೂಕ ಬರುತ್ತೆ ಅಂತೆಲ್ಲ ಕೂಡ ಹೇಳ್ತಾ ಇದ್ರು. ಸೊ ಹಾಗೆಯೇ ಬೇರೆ ಕುರಿಗಳನ್ನು ಕೂಡ ಸಾಕಾಣಿಕೆ ಮಾಡುವಂತಹ ಟೈಮ್ನಲ್ಲಿ ಮಾರುವಂತಹ ವಿಚಾರ ಬಂದಾಗ ಅದರ ಕಂಪ್ಯಾರಿಸನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು ಕುರಿ ಎಷ್ಟು ತೂಕ ಬರುತ್ತೆ, ಎಷ್ಟು ಫ್ಯಾಟ್ ಇರುತ್ತೆ, ಈ ಥರದ್ದೆಲ್ಲ ಯೋಚನೆ ಮಾಡೋಕ್ಕಾಗತ್ತೆ. ಹಾಗೆ ಕುರಿಯನ್ನು ಬ್ರೀಡಿಂಗ್ ಮಾಡೋದಾದರೂ ಕೂಡ ಅದರ ವಿಧಾನವೇ ಬೇರೆ ಆಗಿರುತ್ತೆ. ಸೊ ಇದ್ರ ಬಗ್ಗೆನೂ ಕೂಡ ನೀವು ತಿಳ್ಕೊಬೇಕಾಗತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಿದ್ರೆ ಮಂಜುನಾಥ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಒಂದು ಕುರಿ ಸಾಕಾಣಿಕೆಯಲ್ಲಿ ಇನ್ನೂ ಏನೆಲ್ಲ ವಿಚಾರಗಳನ್ನ ಹೆಚ್ಚಾಗಿ ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರಿಗ ನೀವು ಡಾರ್ಪರ್ ಕುರಿಯನ್ನು ಸಾಕಾಣಿಕೆ ಮಾಡ್ತೀರಾ, ಅದರ ಮೇಂಟೆನೆನ್ಸ್ ಎಲ್ಲ ಬಗ್ಗೆ ಹೇಳಿದ್ರಿ. ಸೊ ಹಾಗೆ ಈಗ ಕುರಿ ಸಾಕಾಣಿಕೆನ ಮಾಡ್ತಿದ್ವಿ ಅಂತಾಗ ಅದರ ತೂಕ ಹೆಚ್ಚಾಗೋದಕ್ಕಾಗಿರ್ಬೋದು, ಅವುಗಳ ಆರೋಗ್ಯಕ್ಕಾಗಿರ್ಬೋದು ಮೇವು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ರೀತಿಯ ಮೇವನ್ನ ಕುರಿಗಳಿಗೆ ಕೊಡ್ತೀರಾ, ಯಾವ ರೀತಿಯ ಮೇವು ಕುರಿಗಳಿಗೆ ಒಳ್ಳೇದಾಗಿರುತ್ತೆ, ಮತ್ತೆ ಯಾವ ರೀತಿಯ ಮೇವಿನ ಅಗತ್ಯ ಇರುತ್ತೆ, ಮತ್ತೆ ನಮ್ಮ ರೈತರು ಎಲ್ಲಿ ಮೇಸ್ ಮಾಡ್ತಾ ಇದ್ದಾರೆ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
1: ಸರ್, ಈಗ ನೀವು ಮೇವಿನ ಪ್ರಮಾಣ ಹೆಂಗೆ ಕೊಡ್ತೀವಿ ಅಂತ ಅಂದರೆ ನಾನು ಒನ್ ಟೈಮ್ ಸೈಲೇಜ್ ಕೊಡ್ತೀನಿ ಸರ್. ಅಂದರೆ ನಾನು ನ್ಯಾಚುರಲ್ ನನ್ನ ಹತ್ರ ಮಾಡ್ಕೊಂಡು ಸೈಲೇಜೇ ನಾನು ಯೂಸ್ ಮಾಡೋದು. ಆ ಸೈಲೇಜೇ ನಾನು ಬೆಳಗ್ಗೆ ಟೈಮ್ ಸೈಲೇಜ್ ಕೊಟ್ಟು ಸೈಲೇಜ್ ಫಿಲ್ ಮಾಡಿಸ್ತೀನಿ ಸರ್. ಅಂದರೆ ಒನ್ ಟೈಮ್ ಸೈಲೇಜ್ ಕೊಡ್ತೀನಿ. ಎರಡನೇ ಟೈಮ್ ನೀವು ನೋಡ್ಬೋದು, ರಾಗಿ ಹುಲ್ಲು ಅಂದರೆ ವಾರಕ್ಕೆ ಒಂದು ಸಲ ತಿನ್ಕೊಂಡು ಖಾಲಿ ಆದರೆ ಮಾತ್ರ ನಾನು ಫಿಲ್ ಮಾಡ್ತೀನಿ. ಇದಕ್ಕೆಲ್ಲ ಫಿಲ್ ಮಾಡೋಕೆ ಹೋಗಲ್ಲ, ಯಾಕೆಂದ್ರೆ ಬೇಕಾದ್ರೆ ತಿಂತಾವೆ, ಹಂಗೆ ಬಿಡ್ತಾವೆ, ಅದೇನು ವೇಸ್ಟ್ ಆಗಲ್ಲ, ಡೈಲಿ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ ಇದು. ಈಗ ಒನ್ ಟೈಮ್ ಸೈಲೇಜು ರಾಗಿ ಕಡೆ ಆಟೋಮೆಟಿಕ್ ಇರುತ್ತೆ, ಅದೇ ತಿನ್ಕೊಳ್ಳುತ್ತೆ. ಮತ್ತೆ 6:30 ನಾವ್ ಏನ್ ಮಾಡ್ತೀವಿ, ಗ್ರೀನರಿ ಹಸಿಮೇವು ಕೊಟ್ಬಿಡ್ತೀವಿ. ಈಗ ಸೂಪರ್ ನೇಪೇರ್ ಆಗ್ಬೋದು, ಎಡ್ ಲೂಸರ್ ಆಗ್ಬೋದು, ಏನೇ ನಿಮ್ಮಲ್ಲಿ ಏನ್ ಅವೈಲೇಬಲ್ ಇದೆ ಅಂತದ್ರಲ್ಲಿ ನೀವು ಅವೆಲ್ಲ ಅಕ್ಸೆ ಆಗ್ಬೋದು, ಅವೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದು ಮೇವು ಕಟ್ ಮಾಡ್ಬಿಟ್ಟು ಸಾಯಂಕಾಲ ಟೈಮ್ ಹಸಿಮೇವು ಕೊಟ್ಬಿಡ್ತೀವಿ. ನಾವು ಹಸಿಮೇವ್ಗೆ ಏನ್ ಮಾಡ್ತೀನಿ ಅಂದ್ರೆ 50% ಹಿಂಡಿ ಅದಕ್ಕೆ ಆ್ಯಡ್ ಮಾಡ್ತೀನಿ. ಈಗ ನನ್ನಲ್ಲಿ ಏನು ಹಿಂಡಿ ಕುರಿಗಳು ಕೊಡ್ತಾ ಇದ್ದೀನಿ, ಯಾರು 50% ಮೇವ್ ಜೊತೆ ಬೆರೆಸ್ಬಿಡ್ತೀನಿ. ನಾನು ರಾ ಮೆಟೀರಿಯಲ್ಸ್ ಅಂದ್ರೆ ಈಗ ಕಾಳಿರುತ್ತಲ್ಲ ಅದು ಹಂಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಮೇವ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತೀನಿ, ಯಾಕಂದ್ರೆ ಮೇವ್ನು ಚೆನ್ನಾಗಿ ತಿನ್ನುತ್ತೆ, ವಿತ್ ಫೀಡ್ ನೀಟಾಗಿ ಹೋಗುತ್ತೆ ಒಳಗಡೆ, ಎರಡು ವೇಸ್ಟ್ ಆಗಲ್ಲ ನನಗೆ. ಈಗ ನಂಗೆ ಮೇನ್ ಮೇವ್ ಚೆನ್ನಾಗಿ ತಿನ್ನಬೇಕು ಅಂತ ಅಂದ್ರೆ ನಾವು ಆಲ್ಟರ್ನೇಟ್ ಏನಾದ್ರು ಹುಡುಕಬೇಕು, ಯಾಕಂದ್ರೆ ಅದು ತಿನ್ನುತ್ತೋ ಬಿಡುತ್ತೋ ಅದು ಹಂಗೆ ಹಾಕ್ಬಿಟ್ರೆ ಎತ್ತಾಕ್ಬಿಟ್ರೆ ಅದು ಕೆಲಸ ಆಗಲ್ಲ ನಮ್ಗೆ. ಅದು ಪರ್ಟಿಕ್ಯುಲರ್ ಮೇವ್ ತಿನ್ನಲೇಬೇಕು ಅಂತ ನಾವು ಕಾನ್ಸೆಪ್ಟ್ ಮಾಡಿದಾಗ ಅದು ರುಚಿ ಬೇಕು. ಅದಕ್ಕೆ ಡೈಲಿ ಒಂದೇ ಮೇವ್ ತಿಂತ ಇದ್ರೆ ಒಂದು ಸ್ವಲ್ಪ ಇದು ಮಾಡುತ್ತೆ ಕುರಿ, ಅದ್ರ ಜೊತೆ ಫೀಡ್ ಮಿಕ್ಸ್ ಮಾಡಿಕೊಟ್ಟಂತ ಕಾರಣಕ್ಕೆ ನೀವು ಚೆನ್ನಾಗಿ ತಿನ್ನುತ್ತಾಗ ಇನ್ನೂ ಹೊಟ್ಟೆ ತುಂಬ ತಿನ್ನುತ್ತೆ, ಎಷ್ಟು ಬೇಕಷ್ಟು ತಿಂದು ಮಲ್ಕೊಳ್ಳುತ್ತೆ. ಎಕ್ಸ್ಟ್ರಾ ಮತ್ತೆ ಫೀಡ್ ಆ್ಯಡ್ ಮಾಡ್ಬೋದು, ನೀವು ಬೇಕಾದ್ರೆ ಎಕ್ಸ್ಟ್ರಾ ಕೊಡ್ತೀನಿ, ಎಕ್ಸ್ಟ್ರಾ ಬೇಕಾದ್ರೆ ಹಾಕೊಳ್ಳಿ, ಏನೋ ಮಾಡ್ಬೋದು. ನಾವೇನು ಮಾಡ್ತೀವಿ ಅಂದರೆ ಎಲ್ಲವಕ್ಕೂ ಅಷ್ಟೇ, ಅವು ಕುರಿ ಪ್ರಮಾಣದಲ್ಲಿ ಈಗ ಡಾರ್ಪರ್ ಒಂದು ಪ್ರಮಾಣ ಫೀಡ್ ಮೇಂಟೈನ್ ಮಾಡಿಸ್ತೀನಿ. ಯಾಕೆಂದ್ರೆ ಅವು ಬಾಡಿ ಲೈನ್ಗೆ ಈಗ 100 kg ಕುರಿ ಇದೆ ಅಂತ ಅಂತ ಹೋದಾಗ ನೀವು ಆ ಕುರಿ ತಕ್ಕನಾದ ಒಂದು ಸ್ವಲ್ಪ ಫೀಡ್ ಮೇಂಟೈನ್ ಮಾಡಬೇಕು. ಈಗ 20 kg ಇರೋ ಕುರಿಗೂ ಅಷ್ಟೇ, 100 kg ಇರೋ ಕುರಿಗೂ ಅಷ್ಟೇ ಕೊಟ್ಟಾಗ ಬಾಡಿಗೆ ಸಾಕಾಗಲ್ಲ ಅದಕ್ಕೆ ಫೀಡು. ಅದೆಲ್ಲ ಮಾಡ್ತೀನಿ ಅಂತಂದಾಗ ಅವ್ರ ಅವರೇಜ್ ಎಷ್ಟು ಬಾಡಿ ತೂಕ ಇದಾವೆ ಅಂದೊಂದು ಲಿಮಿಟೆಡ್ ಅಲ್ಲ ನೀವು ಫೀಡ್ ಕೊಡ್ಕೊಂಡು ಪಾಠ ಮಾಡ್ಬೇಕು ಫೀಡ್ಗಳೆಲ್ಲ. ನೀವು ಆ ಥರ ಮಾಡ್ಕೊಂಬಂದಾಗ ಎರಡು ಚೆನ್ನಾಗಿ ಕಾಣುತ್ತೆ ನಿಮ್ಗೆ. ಈಗ 20 kg ಒಂದು 1/2 kg ಫೀಡ್ ಕೊಡ್ತೀರಾ, 50 kg 1/2 kg ಫೀಡ್ ಕೊಡ್ತೀರಾ ಅಂತ, 100 kg ಅಷ್ಟೇ ಫೀಡ್ ಕೊಡ್ತೀರಾ ಅಂತ ಹೋದಾಗ ನಿಮಗೆ ಟ್ಯಾಲಿ ಸಿಗಲ್ಲ. ಯಾಕಂದ್ರೆ ಕುರಿಗಳು ಮೇಂಟೆನೆನ್ಸ್ ಇರಲ್ಲ, ಬಾಡಿ ತಕ್ಕನಾಗೆ ಫೀಡ್ ಮೇಂಟೈನ್ ಮಾಡ್ಬೇಕು ನೀವು ಯಾವತ್ತು. ಹಂಗೆ ಮಾಡಿದಂಥ ಕಾಲಕ್ಕೆ ಕುರಿ ವೀಕ್ ಆಗಲ್ಲ ನಿಮ್ಗೆ, ಮೇಯ್ನು ನೀಟಾಗಿ ಮರಿ ಹಾಕುತ್ತೆ, ಮರಿ ಬರ್ತಾವೆ ನಮಗೆ.
0: ಓಕೆ ಸರ್, ಹಾಗೆ ಈಗ ನಾವೇನೋ ಕುರಿ ಸಾಕಾಣಿಕೆ ಮಾಡ್ತಿದ್ವಿ ಅಂತಂದಾಗ ಕುರಿಗಳನ್ನ ಹೊರಗಡೆ ತಗೊಂಡೋಗಿ ಮೇಯಿಸಿದಾಗ ಸೊ ಅಲ್ಲಿ ನೀರು ಸಿಗುತ್ತೆ, ಸೊಪ್ಪು ಸಿಗುತ್ತೆ, ಎಲ್ಲ ಸಿಗುತ್ತೆ. ಆದರೆ ಈಗ ಮನೆಗಳಲ್ಲೇ ಇದ್ಕೊಂಡು ಈ ರೀತಿ ಕುರಿ ಸಾಕಾಣಿಕೆ ಮಾಡಬೇಕು ಅಂತಂದಾಗ ನೀರಿನ ಪ್ರಮಾಣ ಎಲ್ಲ ಎಷ್ಟು ಕೊಡಬೇಕಾಗತ್ತೆ, ನೀರೆಲ್ಲ ಎಷ್ಟು ಕೊಡ್ತೀರಾ ಸರ್, ಯಾವ ರೀತಿಯಲ್ಲಿ ಕೊಡಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
1: ಸರ್, ಈಗ ಕೆಲವರು ಬಕೆಟಲ್ಲೂ ನಾವು ನೀರಿಡ್ಬೋದು, ಯಾಕಂದ್ರೆ ಡೈರೆಕ್ಟ್ ಈಗ ಎತ್ಕೊಂಬಂದು ಎತ್ಕೊಂಡು ಸಂದಿ ಇಡಕ್ಕಲ್ಲ. ಅವ್ನು ನೋಡಿ ನಾವು ನಲ್ಲಿ ಫಿಟ್ಟಿಂಗ್ ಮಾಡಿಸಿದ್ದೀನಿ, ಡ್ರಿಂಕರ್ ಇಟ್ಟಿದ್ದೀನಿ. ಈಗ ಅವೇ ಡ್ರಿಂಕರ್ ಅಂದರೆ ಅವಾಗ ಎಷ್ಟು ಬೇಕಷ್ಟು ನೀರು ಕುಡಿದ್ರೆ ಡೈಲಿ 2 times ಕ್ಲೀನ್ ಮಾಡ್ಬಿಡ್ತೀವಿ ಡ್ರಿಂಕರ್ನು ನಾವು. ಆಗಾಗ ವಾಶ್ ಮಾಡ್ಬಿಟ್ಟು ಈಗ ನೋಡಿ ಅದರಲ್ಲಿ ಅದು ಎಲ್ಲೋ ಕಲರ್ ಇದ್ದರೆ ಟಚ್ ಮಾಡೋ ನೀರು ಆಟೋಮೆಟಿಕಾಗಿ ಅದೇ ಬರುತ್ತೆ, ಫೀಡ್ ಮಾಡ್ಕೋ ಹೋಗುತ್ತೆ. ಡೈರೆಕ್ಟ್ ಟ್ಯಾಂಕಿನ ಕಲೆಕ್ಷನ್ ಇದೆ ಅದು. ಈಗ ನಾವು ನೀರಿಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಬೆಳಗ್ಗೆ ಸಾಯಂಕಾಲ 2 times ಕ್ಲೀನ್ ಮಾಡ್ಬೇಕು ಒಟ್ಟಿನಲ್ಲಿ. ಯಾಕೆಂದ್ರೆ ಅದು ಕೆಲವು ಗಲೀಜ್ ಇರ್ತದೆ ಅದರೊಳಗೆ, ಏನೋ ಗಲೀಜ್ ಬಿದ್ದುಬಿಟ್ಟಿರುತ್ತೆ, ಇಲ್ಲ ಎಲ್ಲ ಕುಡ್ದು ಕುಡ್ದು ಒಂದು ಸ್ವಲ್ಪ ಗಲೀಜಾಗಿರುತ್ತೆ ಅದರೊಳಗಡೆ, ಮೇವೆಲ್ಲ ಬಿದ್ದಿರುತ್ತೆ. ಆಗ ಕ್ಲೀನ್ ಮಾಡ್ತಾ ಇರ್ಬೇಕು ನೀರಿಂದು. ಹಂಗಿದ್ದಾಗ ಕ್ಲೀನ್ ಆಗಿದ್ದಾಗ ಕುರಿನೂ ಚೆನ್ನಾಗಿ ನೀರು ಕುಡಿತ್ತೆ. ಕುರಿಗೆ ಯಾವುದೇ ಪ್ರಾಣಿಗಾರ ಅಷ್ಟು ನೀರು ಎಷ್ಟು ಕುಡಿದಷ್ಟು ಒಳ್ಳೆಯದು ಸರ್. ಅಂದರೆ ನಾವೇ ಎಕ್ಸ್ಟ್ರಾ ಕುಡ್ಸೋಕೆ ಹೋಗ್ಬಾರ್ದು. ಕೆಲವರು ಏನು ಮಾಡ್ತಾರೆ, ಹಿಂಡಿ ಕಲಸ್ಬಿಟ್ಟು ನೀರು ಓದ್ಬಿಟ್ಟು ಅಪ್ಪರ ನೀರು ಕುಡಿಸ್ಬಿಡ್ತಾರೆ, ಅವೆಲ್ಲ ಮಾಡ್ಬಾರ್ದು. ಅದಕ್ಕೆ ಎಷ್ಟು ಬೇಕು ನ್ಯಾಚುರಲ್ ನೀರು, ಅದು ಬಾಯಾರಿಕೆ ಆದಾಗ ಎಷ್ಟು ಬೇಕಷ್ಟು ನೀರು ಕುಡದೆ ಕುಡಿಯುತ್ತೆ, ನಾವೇನು ಕುಡಿತೀವಿ ಅದೇ ಥರ ಕುರಿಲ್ವೆ. ಲಿವರ್ ಕ್ಯಾಲ್ಸಿಯಂ ಹೆಂಗೆ ಆ್ಯಡ್ ಮಾಡೋದು ಅಂದರೆ ಫೀಡ್ ಕೊಡ್ತಿರಲ್ಲ ಸರ್, ಫೀಡ್ಗೆ ಮಿಕ್ಸ್ ಮಾಡ್ಬೋದು. ಯಾಕಂದ್ರೆ ಪರ್ಟಿಕ್ಯುಲರ್ ಕೆಲವರು 5-10 ಕುರಿ ಇದ್ರೆ ಬಾಯಿಗೆ ಹಾಕ್ಬಿಡ್ತೀನಿ ನಾನು ಸಿರಂಜಲಿ ಅಂತ ಅದು ಹೇಳ್ತಾರೆ. ಈಗ ನಮ್ಮ 100, 120, 150, 200 ಕುರಿ ಇದಾವೆ ಅಂತ ಅನ್ಕೊಂಡಾಗ ನಾವು ಕೂಡ ಫೀಡಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಇಲ್ಲ ಸರ್. ಒಟ್ಟಿನಲ್ಲಿ ಅದು ಒಳಗಡೆ ಹೋಗ್ಬೇಕು, ಅದು ಒಟ್ಟೊಳಗಡೆ ಸೇರ್ಕೊಂಡ್ರೆ ನಿಮ್ಗೆ ಅಲ್ಲಿ ಆ್ಯಡ್ ಆಗಿರುತ್ತೆ. ಅದು ಪರ್ಟಿಕ್ಯುಲರ್ ಬಾಯಿಗೆ ಕೊಡಬೇಕು ಅಂತ ಏನಿಲ್ಲ, ನೀವು ಏನಪ್ಪ ಫೀಡ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ನೀಟಾಗಿ ಎಲ್ಲನೂ ಎಲ್ಲಕ್ಕೂ ಸಂಪ್ರಮಾಣವಾಗಿ ಎಷ್ಟೆಷ್ಟು ಹಾಕ್ತೀರ ಅಷ್ಟು ಹಾಕೋ ಹೋದ್ರೆ ನೀವು ಅದಕ್ಕೆ ಆ್ಯಡ್ ಆಗಿರುತ್ತೆ ಸರ್ ನಿಮಗೆ. ಆಮೇಲೆ ನೀವು ಮಿನ್ಲರ್ ಮಿಕ್ಸರ್ ಏನು ಮಾಡ್ತೀರಾ ಅಂತ ಅಂದರೆ ಮಿನ್ಲರ್

0: ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಅಂತಹ ಟೈಮ್ನಲ್ಲಿ ವ್ಯಾಕ್ಸಿನೇಷನ್ಗಳೆಲ್ಲ ಅಗತ್ಯ ಆಗುತ್ತಾ? ಎಷ್ಟು ಸರಿ ವ್ಯಾಕ್ಸಿನೇಷನ್ ಮಾಡಿಸ್ತೀರಾ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
1: ಸರ್, ವ್ಯಾಕ್ಸಿನ್ ಅಂದರೆ ಈಗ ನಾವು ಕಾಯಿಲೆ ಬರ್ದಂಗೆ ಅವಾಯ್ಡ್ ಮಾಡ್ಬೇಕಾದ್ರೆ ಮೇನ್ ವ್ಯಾಕ್ಸಿನ್ಗಳು ಮಾಡ್ಕೋಬೇಕು. ವರ್ಷಕ್ಕೆ 2 ಸಲ ವ್ಯಾಕ್ಸಿನ್ ಮಾಡ್ಬೇಕು ಅಂತ ಬರುತ್ತೆ. PPR, ET, HS ಅಂತ 3 ಮೇನ್ ಮಾಡಲೇಬೇಕು. ಕಾಯಿಲೆ ಇರಲಿ ಇಲ್ದವಲ್ಲಿ ಅವು ಮೂರನ್ನೂ ಮಾಡ್ಕೊಂಬಂದ್ರೆ ನೀವು ಫ್ಯೂಚರಲ್ಲಿ ಬರೋಲ್ಲ ಕಾಯಿಲೆ ಅಂತ ಒಂದು 80-90% ನಾವು ಟಾರ್ಗೆಟ್ ಇಟ್ಕೋಬೋದು. ಅದರಲ್ಲೂ ಮೀರು ಬರ್ತಾ ಇದ್ದಾವೆ ಅಂತ ಅಂದರೆ ನಿಮ್ಮ ಲೋಕಲ್ ಏರಿಯಾದಲ್ಲಿ ಒಂದೊಂದು ಕಾಯಿಲೆ ಇರುತ್ತೆ ಸರ್. ಕೆಲವು ಬ್ಲೂಟನ್ ಇರುತ್ತೆ, ಕೆಲವು HS ಇರುತ್ತೆ, ಕೆಲವು ಫಾಕ್ಸ್ ಬಂದಿರುತ್ತೆ. ಆದರೆ ನಾವೇನು ನೋಡೋಕೆ ನಮ್ಮ ಲೋಕಲ್ ಡಾಕ್ಟರ್ ಅಡ್ವೈಸ್ ತಗೋಬೇಕು ಅವರಿಗೆ. ಅಲ್ಲಿ ಹೊರಗಡೆಯಿಂದ ಸರ್ವೇಲಿ ಗೊತ್ತಾಗಿರುತ್ತೆ ನಮ್ಮ ತಾಲೂಕಲ್ಲಿ ನಮ್ಮ ಡಿಸ್ಟಿಕಲ್ಲಿ ಯಾವ್ಯಾವ ಕಾಯಿಲೆ ಜಾಸ್ತಿ ಹರಡಿದೆ ಅಂದ್ಬಿಟ್ಟು ಅದಕ್ಕೆ ವ್ಯಾಕ್ಸಿನ್ ಬಂದಿರುತ್ತೆ ಅವ್ರ ಹತ್ರ. ಅದು ಅಬ್ಸರ್ವ್ ಮಾಡಿಸ್ಬಿಟ್ಟು ಅವ್ರು ಕೇಳ್ಕೊಂಡು ಈ ವ್ಯಾಕ್ಸಿನ್ ಇದೆ ಅಂದರೆ ಅವ್ರು ಫಸ್ಟೇ ಅಪ್ಡೇಟ್ ಕೊಟ್ಟಿರ್ತಾರೆ. ಈಗ ಎಲ್ಲಿ ಕಾಣಿಸ್ಕೊಳ್ತಾ ಇದೆ ಬರ್ದೋದು ಏರಿಯಾಗಳಿಗೆಲ್ಲ ಅಪ್ಡೇಟ್ ಮಾಡಿಬಿಟ್ಟಿರ್ತಾರೆ ನೀವು ವ್ಯಾಕ್ಸಿನ್ ಸ್ಟಾರ್ಟ್ ಮಾಡ್ಬಿಡಿ ಅಂತ. ಆ ವ್ಯಾಕ್ಸಿನಲ್ಲಿ ಅಪ್ಡೇಟ್ ವ್ಯಾಕ್ಸಿನ್ ಮಾಡಿಸ್ಕೊಂಡು ಹೋದ್ರೆ ಕರೆಕ್ಟಾಗಿ ಅಂದರೆ ನಿಮ್ಗೆ ಯಾವ ಡಿಸೀಸು ಬರೋಲ್ಲ. ಈಗ ನನ್ನ ಕುರಿ ಒಳಗಡೆ ಇದೆಯಪ್ಪ ಇದು ಕಾಯಿಲೆ ಬರಲ್ಲ ಅಂತಲ್ಲ, ಕಾಯಿಲೆ ಬರುತ್ತೆ ಇದಕ್ಕೆ ಒಂದು 20% ಚಾನ್ಸಸ್ ಇರುತ್ತೆ ಬರುತ್ತೆ ಅನ್ನೋದಕ್ಕೆ. ಯಾಕೆಂದ್ರೆ ವಿಸಿಟರ್ಸ್ ಬರ್ತಾ ಇರ್ತಾರೆ, ಈಗ ನಾವೆಲ್ಲ ಹೊರಗಡೆ ಹೋಗಿ ಬರ್ತಾ ಇರ್ತೀವಿ, ಈಗ ಅಕ್ಕಪಕ್ಕ ದನಕರುಗಳು ಓಡಾಡ್ತಾ ಇರ್ತವೆ, ಅವರಿಂದ ಸಿಂಪ್ಟಮ್ಸ್ ಹೊತ್ಕೋಬೋದು. ಕೆಲವು ಗಾಳಿಲಿ ಬರುವಂಥ ಕಾಯಿಲೆಗಳು ಇದಾವೆ, ಓಡಾಡ್ಬೇಕಾದ್ರೆ ಗಾಳಿಲಿ ಇಲ್ಲ ಆ ಕಡೆ ಹೋಗ್ಬೇಕಾದ್ರೆ ಅವ್ರ ನೆಕ್ ಸೀನ್ ಇರ್ಬೋದು, ಏನಾರಲ್ಲ ಒಂದು ಬಂದಿರ್ತೀವಿ, ಇಲ್ಲ ತೋಟದ ಹತ್ರ ಮೇವು ಕುಯ್ಯಕ್ಕೆ ಹೋಗಿರ್ತೀರಾ, ಅಲ್ಲಿ ಯಾವುದೋ ಬಂದು ಮೇದಿರುತ್ತೆ. ಆದರೆ ನೀವೇನು ಮಾಡಬೇಕು ಅಂತ ಅಂದರೆ ವ್ಯಾಕ್ಸಿನ್ ಅಪ್ಡೇಟ್ ಮಾಡಿಸ್ಕೋಬೇಕು. ನಮ್ಮ ಲೋಕಲಲ್ಲಿ ಯಾವ್ದು ಕಾಯಿಲೆ ಇದೆ ಅದು ನೀವು ಅಪ್ಡೇಟ್ ವ್ಯಾಕ್ಸಿನ್ ಮಾಡಿಸ್ಕೊಂಡು ಹೋದರೆ ನಿಮ್ಮ ಡಿಸೀಸ್ ಒಂದು 99% ಅವಾಯ್ಡ್ ಆಗುತ್ತೆ. 1% ಬರ್ಬೋದು, ಅದು ಯಾರೇನು ಮಾಡೋಕ್ಕಾಗಲ್ಲ ಸರ್. ಅದು 1% ಯಾವುದೇ ಕಾರಣಕ್ಕೂ ಬರ್ಬೋದು. 99% ನಾವು ಅವಾಯ್ಡ್ ಮಾಡೋದು, ನಮಗೆ ಭಯ ಇರಲ್ಲ. ಈ ಪಕ್ಕದಲ್ಲಿ ಏನೋ ಕಾಯಿಲೆ ಬಂತಪ್ಪ ನಮಗೆ ಭಯ, ನಾವು ಮೇಂಟೈನ್ ಮಾಡ್ಕೋ ನಮಗೆ ಭಯ ಇರಲ್ಲ. ಆ ರೀತಿಯಿಂದ ನಾವು ವ್ಯಾಕ್ಸಿನ್ ಅಪ್ಡೇಟ್ ವ್ಯಾಕ್ಸಿನ್ ಮಾಡಿಸ್ಕೋದ್ರೆ ವ್ಯಾಕ್ಸಿನ್ ಏನು ಜಾಸ್ತಿ ಮೇಂಟೆನೆನ್ಸ್ ಇರಲ್ಲ ಸರ್. ನಂಬರ್ ವ್ಯಾಕ್ಸಿನ್ ಅಂದರೆ ಏನು ಅನ್ಕೊಬಿಡ್ತಾರೆ, ಇಂಜೆಕ್ಷನ್ ಕುರಿ ದಪ್ಪ ಮಾಡ್ತಾರೆ ಅಂತ ಕಳ್ತಾರೆ. ವ್ಯಾಕ್ಸಿನ್ ಅಂದರೆ ಬೇರೆ ಬರ್ತಾರೆ ಅಂದರೆ ನಾವು ಕರೋನಾಗೆ ಈಗ ವ್ಯಾಕ್ಸಿನ್ ತಗೊಂಡ್ ಸರ್, 3 ಡೋಸ್ ವ್ಯಾಕ್ಸಿನ್ ತಗೊಂಡು ಅದೇನಕ್ಕೆ ಬರಬಾರ್ದು ಬರಲಿ ಅಂತೆಲ್ಲ ಬರಬಾರ್ದು ಅಂತ ವ್ಯಾಕ್ಸಿನ್ ಹಾಕ್ತಿದ್ವಿ. ಆ ರೀತಿಯಿಂದ ಕುರಿಗಳಿಗೂ ಅಷ್ಟೇ ವ್ಯಾಕ್ಸಿನ್ಗಳು ಮಾಡಿಸ್ಕೊಂಡ್ರೆ ಫ್ಯೂಚರ್ ಬರಬಾರ್ದು ಅಂತ ಅಂದ್ಬಿಟ್ಟು ಇವೆಲ್ಲ ಫ್ರೀಯಾಗೆ ಮಾಡ್ಕೊಡ್ತಾರೆ. ಗೌರ್ಮೆಂಟಿಂದಲೇ ಮಾಡಿ ಅಂತ ಹೇಳಿರೋವಂಥದ್ದು ಗೌರ್ಮೆಂಟಲ್ಲಿ ನೀವು ಕರೆಕ್ಟಾಗಿ ನೋಡ್ಕೊಂಡು ಗೌರ್ಮೆಂಟ್ ಫ್ರೀಯಾಗಿ ಬಂದು ಮಾಡ್ಕೊಂಡು ಹೋಗ್ತಾರೆ ನಿಮಗೆಲ್ಲ. ಅವೆಲ್ಲ ನೀವು ಮಾಡಿಸ್ಕೊತಾ ಹೋದಾಗ ಕುರಿಗಳಿಗೆ ಫ್ಯೂಚರಾಗಿ ಕಾಯಿಲೆ ಬರೋಲ್ಲ, ನಿಮಗೆ ಚೆನ್ನಾಗಿರ್ತವೆ, ನಿಮ್ಗೆ ಆಕ್ಟಿವಿಟೀಸ್ ಚೆನ್ನಾಗಿರುತ್ತೆ. ಬಂದಾಗ ಅನುಭವಿಸೋದಕ್ಕಿಂತ ಬರೋಕ್ಕಿಂತ ಫಸ್ಟೇ ಮಾಡಿಸ್ಕೊಬಿಟ್ರೆ ನಿಮಗೆ ಪ್ರಾಬ್ಲಮ್ ಇರಲ್ಲ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ.
0: ಓಕೆ ಸರ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ವ್ಯಾಕ್ಸಿನೇಷನ್ ಬಗ್ಗೆ, ಹಾಗೆ ಕುರಿಗಳಿಗೆ ಕೊಡುವಂತಹ ಮೇವಿನ ಬಗ್ಗೆ, ಮತ್ತು ಅವುಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಕೊಡಬೇಕು, ಇದೆಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಒಂದು ಸಾಕಾಣಿಕೆ, ಏನೋ ಒಂದು ಪ್ರಾಣಿನ ಸಾಕಾಣಿಕೆ ಮಾಡ್ತಿದ್ದೀವಿ ಅಂತ ಅಂದಾಗ ಸೊ ಅದರ ಮೇಂಟೆನೆನ್ಸ್ ಜೊತೆಗೆ ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ತಿಳ್ಕೊಂಡಿರಬೇಕಾಗತ್ತೆ. ಯಾರೇ ರೀತಿ ಕೃಷಿ ಮಾಡುವಾಗಲಿ ಅಥವಾ ಏನೇ ಒಂದು ಪ್ರಾಣಿಗಳ ಸಾಕಾಣಿಕೆ ಮಾಡುವಂಥದ್ದಾಗಲಿ ಇದನ್ನೆಲ್ಲ ಕೂಡ ಅರ್ಥಕೊಂಡಿದ್ದಾಗ ಮಾತ್ರ ಒಂದು ಒಳ್ಳೆಯ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಸೊ ಮಂಜುನಾಥ್ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲೊಂದು ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಕುರಿ ಸಾಕಾಣಿಕೆಯಲ್ಲಿ ಎಷ್ಟೊಂದು ವಿಚಾರಗಳನ್ನ ತಿಳ್ಕೊಳೋಕಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಂಜುನಾಥ್ ಅವರು ಈ ಒಂದು ಕುರಿ ಸಾಕಾಣಿಕೆ ಬಗ್ಗೆ ಮಾಹಿತಿಗಳನ್ನ ತಿಳಿಸಿದ್ರು. ಸೊ ಅವರು ತಿಳಿಸಿದ ಹಾಗೆ ಇದರಲ್ಲಿ ಯಾವ ರೀತಿಯ ಕುರಿಗಳು ಎಷ್ಟು ವೆಯ್ಟ್ನ ಕೊಡುತ್ತೆ, ಮತ್ತು ಯಾವ ರೀತಿ ಕುರಿಗಳನ್ನ ಸಾಕಾಣಿಕೆ ಮಾಡಬೇಕು, ಅದರ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ, ಮತ್ತು 100-150 ಕುರಿಗಳನ್ನ ಇಬ್ಬರೇ ಇದ್ದು ಸಾಕಾಣಿಕೆ ಮಾಡ್ಬೋದು, ಮೇಂಟೆನೆನ್ಸ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಇಷ್ಟೆಲ್ಲ ಅನುಭವನ ಹೊಂದಿರುವಂತಹ ಇವರು ಕುರಿ ಸಾಕಾಣಿಕೆಯಲ್ಲಿ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಕುರಿಗಳಿಗೆ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಮುಂಚಿತವಾಗಿ ವ್ಯಾಕ್ಸಿನೇಷನ್ಗಳನ್ನ ಯಾವ್ಯಾವ ರೀತಿ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ನೀವು ಹೇಳ್ತಾ ಇದ್ರಿ ಈ ಕುರಿ ಸಾಕಾಣಿಕೆನಲ್ಲಿ ನೀವು ಸಾಕಾಣಿಕೆ ಮಾಡಿರೋದು ಡಾರ್ಪರ್ ಕುರಿ ಅಂತ ಹೇಳಿ. ಹಾಗಾದರೆ ಈ ಡಾರ್ಪರ್ ಕುರಿಯಲ್ಲಿ ಎಷ್ಟು ರೀತಿಯ ವಿಧಗಳಿದ್ದಾವೆ, ಮತ್ತು ಬೇರೆ ಬೇರೆ ಯಾವ್ಯಾವ ತಳಿಯ ಕುರಿಗಳಿದ್ದಾವೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಡಾರ್ಪರ್ಲಿ ಎರಡು ಥರ ಬರುತ್ತೆ. ಈಗ ಅಲ್ಲಿ ಮೇನ್ ನೋಡಿರೋ ಒಂದು ಪ್ಯೂರ್ ವೈಟು, ಬ್ಲ್ಯಾಕ್ ವೈಟೆಡ್ ಅಂತ ಬರುತ್ತೆ, ಫುಲ್ ವೈಟ್ ಮರಿ ಬರುತ್ತೆ ಅದು, ಅದು ಡಾರ್ಪರ್. ಡಾರ್ಪರ್ ಬ್ಲ್ಯಾಕ್ ಹೆಡ್ ಬರುತ್ತೆ ಅವರು. ಇನ್ನೊಂದು ಡಾರ್ಪರ್ ಅಂದರೆ ಬ್ಲ್ಯಾಕ್ ಹೆಡ್ ಬರುತ್ತೆ, ಬರೀ ಹೆಡ್ ಮಾತ್ರ ಬ್ಲ್ಯಾಕು, ಮೈ ಫುಲ್ ವೈಟು. ನಮ್ಮ ಲೋಕಲರ್ ಕೆಲವರು ಏನಕ್ಕಂದವ್ರೆ ಅಂದರೆ ಕರಿತಲೆ ಬಂದರೆ ಮಾತ್ರ ಡಾರ್ಪರ್ ಅಂತ ತಿಳ್ಕೊಬಿಟ್ಟಿದ್ದಾರೆ. ಅದು ತಪ್ಪು ಸರ್, ಅಲ್ಲ. ಪ್ಯೂರ್ ವೈಟ್ ಬಂದರೂ ವೈಟಲ್ಲೂ ಇರೋದು ಡಾರ್ಪರೇ, ಬ್ಲ್ಯಾಕ್ ಹೆಡ್ ಇರೋದು ಡಾರ್ಪರ್. ಡಾರ್ಪರ್ಲ್ಲಿ ಎರಡು ಕ್ಯಾರೆಕ್ಟರ್ ಇದೆ. ಈಗ ಮೇನ್ ನಮ್ಮ ಜನ ನೋಡ್ತಾ ಇರೋದು ಏನಪ್ಪ, ಕರಿತಲೆ ಬಂದರೆ ಡಾರ್ಪರ್ ಅಂತಾರೆ. ಕರಿತಲೆ ಬಂದರೆ ಡಾರ್ಪರ್ ಅಲ್ಲ ಸರ್, ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ ಅಂತ ಎರಡೂ ಇದೆ. ಎರಡು ಡಾರ್ಪರ್ಗಳೇ ನಿಮಗೆ, ಎರಡು ಸಮ ಪ್ರಮಾಣವಾಗಿ ತೂಕ ಬರುತ್ತೆ, ತೂಕ್ತಾರೆ, ಎರಡು ವೇರಿಯೇಷನ್ ಇಲ್ಲ, ಸೇಮೇ ತೂಕ, ಕಲರಲ್ಲಿ ಚೇಂಜ್ ಇರುತ್ತೆ ಅಷ್ಟೇ.
2: ಓಕೆ ಸರ್, ಹಾಗೆ ಈಗ ಡಾರ್ಪರ್ ಕುರಿಗಳು ಅಂತ ಹೇಳ್ತಾ ಇದ್ರಿ, ಸೊ ಅದರ ಸ್ಪೆಷಾಲಿಟಿ ಬಗ್ಗೆ ಕೂಡ ಹೇಳಿದ್ರಿ. ಹಾಗಾದರೆ ಈಗ ಡಾರ್ಪರ್ ಕುರಿಗಳ ರೇಟ್ ಎಲ್ಲ ಎಷ್ಟಿರುತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಅಲ್ಲ, ಡಾರ್ಪರ್ಗೆ 100,000 ರೂಪಾಯಿ ಇದೆ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ. ಸತ್ಯ ಸರ್, ಇವತ್ತು 100,000 ರೂಪಾಯಿ ಅಮೌಂಟ್ ಇರೋವಂಥ, 100,000 ರೂಪಾಯಿಗೆ ಕುರಿಗೆ ಬೆಲೆ ಇರೋವಂಥದ್ದು. ಯಾಕೆಂದ್ರೆ ಅದು ನಮ್ಮ ಲೋಕಲ್ ಬ್ರೀಡ್ ಅಲ್ಲ ಸರ್, ಅದು ಅಪ್ಗ್ರೇಡ್ ಮಾಡಿರುವಂಥ ಬ್ರೀಡ್. ಸೌತ್ ಆಫ್ರಿಕಾ ಬ್ರೀಡ್ ತಂದಿಲ್ಲಿ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ 100,000 ರೂಪಾಯಿ ಒಂದು

0: ಬೆಲೆ ಇದ್ದೇ ಇರುತ್ತೆ. ಈಗ ನನ್ನ ಹತ್ರ ಈಗ ನೋಡಿ ಸರ್, ಈಗ ನನ್ನ ಹತ್ರ ಟೋಟಲ್ ಓವರ್ ಆಲ್ ಒಂದು 120 ಕುರಿ ಇದೆ. ಅಂದ್ರೆ 120 ಪ್ಯೂರ್ ಇಲ್ಲ ಸರ್, 120 ಪ್ಯೂರ್ ಅಂತ ಇದೆಲ್ಲ. F1 ಇದೆ, F2 ಇದೆ, F3 ಇದೆ, F4 ಇದೆ, ಪ್ಯೂರ್ ಗಂಟಲ್ ಕುರಿ ಇದೆ ನಮ್ಮಲ್ಲಿ. ಈಗ ಪ್ಯೂರ್ ಒಂದು 25 ಕುರಿ, ಈಗ ಫಿಮೇಲ್ಸ್ 25 ಇದೆ ಸರ್ ನನ್ನ ಹತ್ರ. ಆ 25 ಫಿಮೇಲ್ ಇದೆ ಅಂತ ಅಂದ್ರೆ 25 ಫಿಮೇಲಿಗೆ ನಾನು ಬೆಲೆ ಹೇಳಕ್ ಇದು ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಒಂದು 100,000 ರೂಪಾಯಿ ವ್ಯವಹಾರ ಇದಿರುತ್ತೆ ಕುರಿಗಳಲ್ಲಿ. ನೀವು ಫಿಮೇಲ್ ಅಂತ ಇದು ಮಾಡಿದಾಗ, ಡಾರ್ಪರ್ ಅಂತ ಹೋದಾಗ ನೀವು ಒಂದು ಮೇಲಿ ಬೆಲೆ ತಗೊಬರ್ಬೇಕಷ್ಟೇ ಸರ್. ಒಂದು ಮೇಲ್ ಮಾಡ್ಕೋ ಹೋದಾಗ ನೋಡಿ, F1 ಎಲ್ಲ ಇಲ್ಲಿದ್ದಾವೆ, F2 ಇದಾವೆ, ಪ್ಯೂರ್ ಇದೆ, ಇದೆಲ್ಲ ಮಾಡ್ತಾ ಹೋದಾಗ ನೀವು ಅದಕ್ಕೊಂದು ನಾವು ಇಷ್ಟು ಬೆಂಗಳೂರಿಗೆ ಹೋಗಿ ನಾನು ದುಡಿತೀನಿ ಅಂತ ಹೋಗಿದ್ರೆ ಸರ್, ಈಗ ಗೊಬ್ಬರದಲ್ಲಿ ಬರ್ತಾ ಇರೋ ದುಡ್ಡು ನಂಗೆ ಸಂಬಳದಲ್ಲಿ ಬರ್ತಿರಲಿಲ್ಲ ಸರ್. ಬೆಂಗಳೂರು ದುಡಿತೀನಿ ಅಂತ ಹೋಗಿದ್ರೆ, ಯಾಕಂದ್ರೆ ನಾನು ತಿಂಗ್ಳಿಗೆ ಒಂದು 30,000 ಗೊಬ್ಬರದ ಬರುತ್ತೆ ಅಂತ ಅಂದ್ರೆ, ಬೆಂಗಳೂರೊಳಗೆ ಜಾಬ್ ಮಾಡ್ತೇನೆ ಒಂದು 25,000 ಅವರೇಜ್ ಕೊಡ್ತಾರೆ ಸರ್. ಅದ್ರಲ್ಲಿ ನಾನು ಖರ್ಚು ತೆಗಿಬೇಕು, ನಾನು ಮನೆ ಬಾಡಿಗೆ ಅದು ಇದು ಎಲ್ಲ ಖರ್ಚೆಲ್ಲ ತೆಗೆದು ಮಾಡ್ತೀನಿ ಅಂತ ಹೋಗಿ, ನಮ್ಗೆ ಏನು ಅರ್ನಿರಲ್ಲ. ಏನು ಹಬ್ಬಬ್ಬ ಅಂದ್ರೆ ಒಂದು ನಾನು ಮಾಡೋ 6 ವರ್ಷ ಆಗ್ತು ಕುರಿ ಫಾರ್ಮು, ನಾನು 6 ವರ್ಷಕ್ಕೆ ಹೆಂಗೆ ಅವ್ರು ಒಂದು 10 ಲಕ್ಷ ಉಳಿಸ್ತೀನಿ ಅಂತ ಅನ್ಕೊಂಡಿದ್ದು 10 ಲಕ್ಷ ಅಷ್ಟೇ ಸರ್. ಕಷ್ಟಪಟ್ಟು ಮಾಡ್ಬೇಕು ಸರ್ ಅಷ್ಟೇ, ಹಾರ್ಡ್ ವರ್ಕ್ ಇರಬೇಕು. ಯಾವತ್ತೇ ಆದರೂ ಅಷ್ಟೇ, ನಾನು ಕುರಿ ಸಾಕಾಣಿಕೆ ಮಾಡಿ ಡಾರ್ಪರ್ ತಂದು ಬಿಟ್ಬಿಟ್ಟೆ ಅಂದ್ರೆ ಡಾರ್ಪರ್ ಅಲ್ಲಿ ಬರಲ್ಲ. ಹಾರ್ಡ್ ವರ್ಕ್ ಬೇಕು ನಿಮಗೆ. ನೀವು ಎಷ್ಟು ಚೆನ್ನಾಗಿ ಸಾಕ್ತೀರಿ, ಎಷ್ಟು ಮರಿ ಇದು ಮಾಡ್ತೀರಾ, ಎಷ್ಟು ಸೇವ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಸಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಿಮ್ಮ ಹತ್ರ ಒಂದೇ ಕುರಿ ಇರಲಿ, ಒಂದೇ ಡಾರ್ಪರ್ ಇರಲಿ, ಅದನ್ನ ನೀವು ಜಾಸ್ತಿ ಮಾಡೋ ಪ್ರಮಾಣ ಮುಂದೆ ಮಾಡ್ಕೋಬೇಕು. ಬರೀ ನಾನು ಒಂದು ಮೇಲ್ ತಂದು ಸಾಕಪ್ಪ ನನಗೆ ಅನ್ನಂಗಿರಬಾರ್ದು, ಅಪ್ಡೇಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ನೋಡಿ, ನನ್ನ ಫಾರ್ಮಲ್ಲಿ ನನ್ನ ಟಾರ್ಗೆಟ್ ಇರೋದು ಇಷ್ಟೇ ಸರ್ ನನಗೆ. ನನ್ನ ಫಾರ್ಮಲ್ಲಿ 100-100 ಕುರಿ ಯಾವತ್ತು ಫಾರ್ಮಲ್ಲಿ ಇರ್ಬೇಕು ಸರ್. ಪ್ಯೂರ್ ಡಾರ್ಪರ್ ನಾನು ಹೇಳ್ತೀನಿ, ಈಗ ಜನರೇಷನ್ ಇದೆ ಅದು ನನಗೆ ಕೌಂಟಿಂಗ್ ತಾಳಲ್ಲ. ನಾನು ನನ್ನ ಫಾರ್ಮಲ್ಲಿ 100% ಪ್ಯೂರ್ ಲೈನ್ ಕುರಿಗಳು 100 ಕುರಿ ಬೇಕು ಅಂತ ನನ್ನ ಟಾರ್ಗೆಟ್ ಸರ್ ನನ್ನ ಹತ್ರ. ಯಾಕೆಂದರೆ 100 ಹೋದ್ರೆ ಬರೀ 100 ಅಷ್ಟೇ ಆಗಲ್ಲ, ಇಲ್ಲಿ 100 ಫಿಮೇಲ್ ಇರಬೇಕು ನನ್ನ ಹತ್ರ ಅಂತ. ಯಾಕೆಂದ್ರೆ ಫಿಮೇಲ್ ಕೆಲವು ಹೋಗ್ತಾ ಇರ್ತವೆ, ಮೇಲೆ ಎಲ್ಲ ಸೇಲ್ ಮಾಡ್ತಾ ಇರ್ತೀನಿ, ಬ್ಲಡ್ ಲೈನ್ ಚೇಂಜ್ ಮಾಡಬೇಕು, ನಾನು ಡಿಫ್ರೆಂಟ್ ಬ್ಲಡ್ ಲೈನ್ ಹೊರಗಡೆ ತರಲೇಬೇಕು, ಯಾಕೆ ನನ್ನ ಮೇಲೆ ನಾನು ಮಾಡ್ಕೊಳ್ಳಲ್ಲ. ಬರ್ತಾ ಇರ್ತಾ ಹೋಗ್ತಾ ಇರ್ತವೆ ಅಂದರೆ ಮೇಲ್ ಮಾತ್ರ ಬರ್ಬೇಕು ನನ್ನ ಒಳಗಡೆ, ಫಿಮೇಲ್ಸು ಮೇಲ್ ನನಗೆ. ಎಷ್ಟು 100 ಕುರಿ ಮೇಲೆ ಹುಟ್ಟಿದ ಅಂತ ಮರೆಯೆಲ್ಲ ಸೇಲ್ ಮಾಡಬೇಕು. ಯಾಕೆಂದ್ರೆ ನಾನು ಹುಟ್ಟಿದವಲ್ಲಿ ನಾನೇ ಮಡಿಕತೀನಿ ಅಂತಂದರೆ ಮಾಡೋಕ್ಕಾಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ. ನನ್ನ ಕೆಪಾಸಿಟಿ 100 ಕುರಿ ಸರ್ ಅಷ್ಟೇ, ನಾನು ಸಡ್ಡಿ ಇರೋದು ಅಷ್ಟೇ, ನಾನು ಮೇಂಟೈನ್ ಮಾಡೋದು 100 ಕುರಿ. ಯಾಕೆಂದ್ರೆ ನಾನು ಲೇಬರ್ ಮೇಲೆ ಡಿಪೆಂಡ್ ಆಗಿ ಯಾವತ್ತೂ ಯಾವ ಕೆಲಸ ಮಾಡೋಕ್ಕೂ ಅಲ್ಲ. ನಮ್ಮ ಓನ್ ಮೇಂಟೆನೆನ್ಸ್, ನಮ್ಮ ಮನೆ ರೆಸ್ಟ್ ಹಾಕ್ತೀವಿ ಅಷ್ಟೇ ಕುರಿಗಳನ್ನ ಸಾಕಾಣಿಕೆ ಮಾಡೋದು. ನಮ್ದು ಓನ್ ಮೇಂಟೆ ಸೆಲ್ಫ್ ಮೇಂಟೆನೆನ್ಸ್ ಇರೋದ್ರಿಂದ ನಾವೇನು ಮಾಡ್ತೀವಿ, 100 ಕುರಿ ಟಾರ್ಗೆಟ್ ಸರ್. ನನ್ನ ಟಾರ್ಗೆಟ್ ಏನಪ್ಪ ಅಂದ್ರೆ 100% ಪ್ಯೂರ್ ಲೈನಲ್ಲಿ 100% ಪ್ಯೂರ್ ಡಾರ್ಪರ್ ನಿಲ್ಲಿಸಬೇಕು ಅಂತ. ನಮ್ಮ ಲೋಕಲ್ ರೈತರುಗಳು ಏನಿದ್ದಾರೆ ಅಂತವ್ರಿಗೆಲ್ಲ ನಡೆಯೋ ಕಮ್ಮಿ ಪ್ರೈಸಲ್ಲಿ ಕೊಟ್ಟು ಮಾಡೋಣ. ಯಾಕೆಂದ್ರೆ ಇವತ್ತು ಕೋಟಿಂಗ್ ಜಾಸ್ತಿ ಇದೆ ಇವತ್ತು. ಇವತ್ತಿರೋ ರೇಂಜಲ್ಲಿ ಬೇಡ. ಇನ್ನು ನನ್ನ ಫ್ಯೂಚರ್ ಪ್ಲಾನಿಂಗಲ್ಲಿ ಹೇಳ್ತಾ ಇರೋದ್ರೆ, ಫ್ಯೂಚರ್ ನಮ್ಮ ಅರೌಂಡ್ ಎಲ್ಲರಿಗೂ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಆ ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತ ಹೋದಾಗ ಅವ್ರಿಗೆಲ್ಲ ಒಂದು ಡಾರ್ಪರ್ ಮೇಲೆ ತಗೋ ಮಾಡ್ತೀವಿ, ಎಷ್ಟು ಇನ್ಕಮ್ ಇರುತ್ತೆ ಅಂತ ಅವ್ರು ಯೋಚನೆ ಮಾಡ್ಬೇಕಾಗತ್ತೆ. ಆ ಥರ ಮಾಡ್ಕೋ ಹೋದಾಗ ಕುರಿ ಸಾಕಾಣಿಕೆ 100 ಕುರಿ ಇದೆ ಅಂತ ಅಂದ್ರೆ ಅದ್ರ ಬಗ್ಗೆ 100 ನಾನೇ ಮಾಡ್ಕೊಳ್ಳೋದಲ್ಲ, ದೊಡ್ಡ ಪ್ರಮಾಣಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದಾಗ ಅಪ್ಡೇಟ್ ಮಾಡ್ಕೊಂತ ಹೋಗ್ಬೇಕು ನಾವು. ಅದರಿಂದ ಡಾರ್ಪರ್ ಚೆನ್ನಾಗಿದೆ ಸರ್ ನಮ್ಮಲ್ಲಿ. ಡಾರ್ಪರ್ ಅಂತ ಹೋದಾಗ ಎಲ್ಲ ಏನು ಮಾಡ್ತಾರೆ ಅಂದರೆ ಕರಿ ತಲೆ ನೋಡ್ತಾರೆ. ಕರಿ ತಲೆ ನೋಡಿ ಮೋಸ ಹೋಗೋರು ಜಾಸ್ತಿ ಇದ್ದಾರೆ ಇವತ್ತಿನ ಇದರಲ್ಲಿ. ಕರಿ ತಲೆ ನೋಡಿ ಮೋಸ ಹೋಗ್ತಾ ಇದ್ದಾರೆ. ತಲೆ ನೋಡಿ ಯಾವತ್ತು ಮೋಸ ಹೋಗ್ಬಾರ್ದು. ಬ್ರೀಡ್ ನೋಡಬೇಕು, ಯಾವ ಬ್ರೀಡ್ ಅವ್ರ ಹತ್ರ ಮೇನ್ ಬ್ರೀಡರ್ ಯಾವ್ದಿದೆ ಅದು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ನೀವು ತಂದೆ ಇದ್ದಂಗೆ ಯಾವ್ದು ನಿಮ್ಮ ಅವ್ರ ಹತ್ರ ಪ್ಯೂರ್ ಇದೆಯಾ, ತಾಯಿ ಯಾವ್ದಿದೆ. ಈಗ ಮಕ್ಳು ಮರಿ ತೋರಿಸ್ತಾರೆ ಇದೆ ಪ್ಯೂರ್ ಅಂತ ತೋರಿಸ್ಬಿಡ್ತಾರೆ. ಯಾಕೆ ಶೇಡಿಂಗ್ ಕೆಲವರು ಏನಂತ ಕೂದಲು ಉದುರ್ತಾ ಇದ್ರೆ ಪ್ಯೂರ್ ಅಂದ್ಬಿಡ್ತಾರೆ, ಅದು ತಪ್ಪು. F2 F3 ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಕೂದಲು, ಶೇಡಿಂಗ್ ಬರುತ್ತೆ. ಆದ್ರಿಂದ ನೀವು ಏನು ಮಾಡ್ಬೇಕು, ಮರಿ ಸೆಲೆಕ್ಷನ್ ಮಾಡ್ಬೇಕು. ತಂದೆ ತಾಯಿ ನೋಡೇ ಸೆಲೆಕ್ಷನ್ ಮಾಡಬೇಕು, ಇದೇ ತಾಯಿ ಇದೇ ತಂದೆ ನೋಡಿ ಎತ್ಕೋಬೇಕು. ಇವತ್ತು ಹೆಂಗೆ ಮೋಸ ಮಾಡ್ತಾ ಇದ್ದಾರೆ ಅಂದರೆ, ಯಾವುದೋ ತಂದೆ ಯಾವುದೇ ತಾಯಿ ಮರಿ ಒಂಚೂರು ಚೆನ್ನಾಗಿ ಬಂತು ಅಂದರೆ ಇದೇ F3 F4 F ಪ್ಯೂರ್ ಅಂದ್ಬಿಟ್ಟು ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಜನರೇಷನ್ಗೆ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಇವತ್ತು ನೀವೇನು ಮಾಡಿ ಪ್ಯೂರ್ ಎತ್ತಿನ 100,000 ರೂಪಾಯಿ ಬಂಡವಾಳ ಆಗ್ತಿರ್ತಾರೆ ಸರ್. ಒಂದು ಶ್ರಮಾದ್ರೂ ಬರಲ್ಲ, ಒಂದು 2 ತಿಂಗಳು ಲೇಟಾಗಿ ಸ್ಟಾರ್ಟ್ ಮಾಡಿ ಅದೇನು ಪ್ರಾಬ್ಲಮ್ ಬರಲ್ಲ ನಿಮಗೆ. ತಗ್ರು ಮರಿಗಳು ನೋಡಿ ತಗೊಳ್ಳಿ, ಬ್ರೀಡ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ತಂದೆ ಯಾವುದು ತಾಯಿ ಯಾವುದು, ಅದೇನು ಡಾಟಾ ಇದೆಯಪ್ಪ ನಿನ್ನ ಹತ್ರ, ತಾಯಿ ಯಾವ ಡಾಟಾ ತೋರಿಸು ನಿನಗೆ. ಯಾಕೆ ಡಾಟಾ ಇವತ್ತು ಮೇಂಟೈನ್ ಮಾಡಲೇಬೇಕು, ಪ್ಯೂರ್ ಲೈನ್ಗೆಲ್ಲ ಡಾಟಾ ಮೇಂಟೈನ್ ಮಾಡಿರ್ತಾರಲ್ಲ. ನಿಮಗೆ ಒಂದು ಐಡೆಂಟಿಫೈಲ್ ಆಗ ಒಂದು ವೀಡಿಯೋ ಇರ್ಬೋದು, ಇಲ್ಲ ಮರಿ ಆಗ್ತಾ ಒಂದು ವೀಡಿಯೋ ಇರ್ಬೋದು, ಮರಿ ಆಲ್ ಕುಡಿಯೋ ವೀಡಿಯೋ ಇರ್ಬೋದು, ಪ್ರತಿಯೊಂದು ವೀಡಿಯೋಗಳು ಇರ್ತವೆ. ಅದು ನೀವು ಅಬ್ಸರ್ವ್ ಮಾಡಿ ಮರಿ ಎತ್ಕೋಬೇಕು. ಅದು ಕ್ವಾಲಿಟಿ ಚೆಕ್ ಮಾಡಬೇಕು, ತಂದೆ ತಾಯಿ ಕ್ವಾಲಿಟಿ ಚೆಕ್ ಮಾಡಿ ಮರಿ ಎತ್ಕೋಬೇಕು. ನೀವು ಇವತ್ತು ಹಂಗೆ ಎತ್ಕೊಳ್ಳಲಿಲ್ಲ ಅಂತ ಅಂದಾಗ ಮೋಸ ಹೋಗ ಜಾಸ್ತಿ ಆಗಿದೆ. ನಮ್ಮ ಜನ ಏನು ಮಾಡ್ತಾರೆ, ಕರಿತಲ್ಲಿತ್ತು ಅವ್ರು ಡಾರ್ಪರ್ ತಿಳ್ಕೊಬಿಟ್ಟಿದ್ದಾರೆ. ತಪ್ಪು, ಅದು ಎಲ್ಲ ಥರ ಡಾರ್ಪರ್ ಬರುತ್ತೆ. ವೈಟೆಡು ಡಾರ್ಪರೇ, ಬ್ಲ್ಯಾಕೆಡ್ ಡಾರ್ಪರ್, ಬ್ಲ್ಯಾಕೆಡ್ ಹುಟ್ಟಬೇಕಾ ಬರೀ ಪ್ಯೂರ್ ಬ್ಲ್ಯಾಕೆಡೇ ಬರ್ತವೆ ಅಂತ ಎಲ್ಲ ಕಲರ್ ಮಿಕ್ಸ್ ಬರ್ತೀನಿ ನೋಡ್ತಾ ಇರ್ಬೋದು. ಇಲ್ಲಿ ಎಲ್ಲ ಕಲರ್ ಮಿಕ್ಸಲ್ಲೇ ಬರ್ತವೆ, ಯಾಕಂದ್ರೆ ಜನರೇಷನಲ್ಲಿ ನಾನು ಹೇಳ್ತಾ ಇರೋವಂಥದ್ದು ಎಲ್ಲ ಥರ ಬರ್ತವೆ. ಆದರೆ ನೀವು ಏನು ಮಾಡಬೇಕು ಅಂದರೆ ಬ್ರೀಡ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಒಳ್ಳೆ ತಂದೆ ಪೇರೆಂಟ್ಸ್ ನೋಡಿ ಮರಿ ತೆಗಿಬೇಕು. ನೀವು ಯಾವತ್ತೇ ಆದರೂ ಅಷ್ಟೇ, ಎಲ್ಲೋದ್ರೂ ಅಷ್ಟೇ ಪೇರೆಂಟ್ಸ್ ನೋಡಿ ಮರಿ ತಗೊಳ್ಳಿ. ಮೋಸ ಹೋದ್ರೆ ಒಂದ್ಸಲ ಮೋಸ ಹೋದ್ರೆ 100,000 ರೂಪಾಯಿ ಹಾಕಿರ್ತೀರ, ರಿಕ್ವೈರ್ಮೆಂಟ್ ಇರಲ್ಲ, ಅಲ್ಲೇ ಲಾಸ್ ಒಂದು ಫಾರ್ಮ್ ಲಾಸ್ ಮಾಡ್ಕೊಳ್ಳೋದು. ನೀವು ಕರೆಕ್ಟಾಗಿ ಮರಿ ಸೆಲೆಕ್ಷನ್ ಮಾಡಲಿಲ್ಲ ಮೇನ್ ಫಾರ್ಮ್ ಫ್ಲಾಪ್ ಮಾಡ್ಕೊಳ್ಳೋದೇ ಅಲ್ಲಿ ನಮ್ಮ ಜನಗಳು.
1: ಓಕೆ ಸರ್, ತುಂಬ ಚೆನ್ನಾಗಿ ಈ ಒಂದು ಡಾರ್ಪರ್ ಕುರಿಯ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಗಳನ್ನ ನೀಡಿದ್ರಿ. ಹಾಗೆ ಯಾವ ರೀತಿ ಕುರಿಗಳನ್ನ ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಕುರಿಗಳನ್ನ ಆಯ್ಕೆ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ತುಂಬಾ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಕುರಿಗಳ ಸಾಕಾಣಿಕೆ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕಾಗಿ ತಮ್ಮ ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ಬಿಕ್ಕಳಿಕೆ ಏಕೆ ಬರುತ್ತದೆ? ಸಾಮಾನ್ಯವಾಗಿ ಬಿಕ್ಕಳಿಕೆ ಬಂದರೆ ನೆಂಟರು ನಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ಎಂದು ನಾವು ತಿಳಿದಿದ್ದೇವೆ. ಆಹಾರ ಸೇವನೆಯ ಕೆಲವು ಸಂದರ್ಭಗಳಲ್ಲಿ ಕೆಲವರಿಗೆ ಬಿಕ್ಕಳಿಕೆ ಬರುತ್ತದೆ. ಆಗ ಯಾರೋ ಸಂಬಂಧಿಕರು, ಆಪ್ತರು ನಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದಾರೆಂದು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಹೀಗೆ ಅನೇಕ ಸಂದರ್ಭಗಳಲ್ಲಿ ಹೇಳುವುದು ವಾಡಿಕೆ. ಮತ್ತೆ ಕೆಲವರು ನೀರು ಕುಡಿಸಿ ತಲೆ ತಟ್ಟುವುದು ಉಂಟು. ಹಾಗಾದರೆ ಬಿಕ್ಕಳಿಕೆ ಎಂದರೇನು, ಅದು ಯಾಕೆ ಬರುತ್ತದೆ ಎಂಬ ವಿಷಯವನ್ನು ತಿಳಿದುಕೊಳ್ಳೋಣ. ಆಗಾಗ ಉಪದ್ರವ ಕೊಡುವ ಬಿಕ್ಕಳಿಕೆ ಏನು ಮಾಡಿದರೂ ನಿಲ್ಲುವುದಿಲ್ಲ. ದೀರ್ಘಕಾಲ ಅದು ಬರುತ್ತಲೇ ಇರುತ್ತದೆ. ಬಿಕ್ಕಳಿಕೆ ಎಂದರೆ ಬಿಕ್ಕಿ ಬಿಕ್ಕಿ ಅಳುವಾಗ ಉಸಿರು ಹಿಡಿಯುವುದು ಎಂದರ್ಥ. ಇದು ಲ್ಯಾಟಿನ್ ಭಾಷೆಯ ವಿವರಣೆ. ಹೊಕ್ಕಳಿನ ಅಥವಾ ಒಪೆಯ ಸ್ನಾಯುಗಳ ಸಂಕುಚಿತವಾದಾಗ ಧ್ವನಿನಾಳವು ಮುಚ್ಚಿ ಹೋಗಿ ಬಿಕ್ಕಳಿಕೆ ಬರುತ್ತದೆ. ಎದೆ ಮತ್ತು ಹೊಟ್ಟೆಯನ್ನು ಪ್ರತ್ಯೇಕಿಸುವ ಭಾಗವೇ ಹೊಕ್ಕಳು ಅಥವಾ ಒಪೆ. ನಾವು ಉಸಿರಾಡುವಾಗ ಗಾಳಿ ಮೂಗಿನ ಮೂಲಕ ಸಾಗಿ ಗಂಟಲು ಮತ್ತು ಶ್ವಾಸನಾಳದ ಮೂಲಕ ಶ್ವಾಸಕೋಶದ ಗಾಳಿಗೂಡಿಗೆ ಸೇರುತ್ತದೆ. ನಮ್ಮ ಗಂಟಲಿನಿಂದಲೇ ಶ್ವಾಸನಾಳ, ಅನ್ನನಾಳ ಆರಂಭವಾಗುತ್ತವೆ. ಇದೊಂದು ಅತ್ಯಂತ ಸೂಕ್ಷ್ಮವಾದ ಜಾಗ. ಅನ್ನನಾಳದೊಳಗೆ ಹೋಗಬೇಕಾದ ಆಹಾರ, ನೀರು, ಇತರೆ ಪದಾರ್ಥಗಳು ಯಾವುದೇ ಕಾರಣಕ್ಕೂ ಶ್ವಾಸನಾಳದೊಳಗೆ ಹೋಗಬಾರದು ಎನ್ನುವುದಕ್ಕೆ ಅಲ್ಲೊಂದು ಧ್ವನಿನಾಳವನ್ನು ಮುಚ್ಚುವ ಎಪಿಗ್ಲಾಡಿಸ್ ಎಂಬ ಅಂಗವಿದೆ. ನಾವು ಆಹಾರ ಸೇವಿಸುವಾಗ ಈ ಎಪಿಗ್ಲಾಟಿಸ್ ಮುಚ್ಚಿರುತ್ತದೆ. ಒಮ್ಮೊಮ್ಮೆ ಅದು ಮುಚ್ಚದೆ ತೆರೆದಿದ್ದರೆ ಆಹಾರ ಶ್ವಾಸನಾಳ ಪ್ರವೇಶಿಸುತ್ತದೆ. ಆಗ ಕೆಮ್ಮು ಬರುತ್ತದೆ, ಬಾಯಿಯೊಳಗಿನ ಆಹಾರ ಹೊರಚೆಲ್ಲುತ್ತದೆ. ಇದನ್ನು ನೆತ್ತಿಗೇರುವುದು ಎಂದು ತಿಳಿದು ನಾವು ನೀರು ಕುಡಿಯುತ್ತೇವೆ ಅಥವಾ ಒಮ್ಮೊಮ್ಮೆ ಬೇರೆಯವರು ಬಿಕ್ಕಳಿಕೆ ಬಂದಾಗ ತಲೆ ತಟ್ಟುತ್ತಾರೆ ಮತ್ತು ತಲೆಯನ್ನು ನೇವರಿಸುತ್ತಾರೆ. ನಾವು ನಿರಂತರವಾಗಿ ಅಡ್ಡಿ ಆತಂಕವಿಲ್ಲ

0: ಅಲ್ಲದೆ ಸಹಜವಾಗಿ ಉಸಿರಾಡುತ್ತೇವೆ. ಒಪೆ ಸಂಕುಚಿತಗೊಂಡರೆ ಒಪೆಯ ಆಕಾರ ಚಪ್ಪಟೆ ಆಗುತ್ತದೆ, ಆಗ ಎದೆಗೂಡು ಅಗಲವಾಗುತ್ತದೆ. ಹಾಗಾಗಿ ಪುಪ್ಪುಸಗಳು ವಿಸ್ತಾರವಾಗಿ ದೇಹಕ್ಕೆ ಆಮ್ಲಜನಕ ದೊರಕುತ್ತದೆ, ಇಂಗಾಲಾಮ್ಲ ಹೊರಕ್ಕೆ ಸಾಗುತ್ತದೆ. ಹೀಗೆ ಆಮ್ಲಜನಕದ ಸೇವನೆ ಅಥವಾ ಇಂಗಾಲಾಮ್ಲದ ಹೊರಹಾಕುವಿಕೆ ಇದೊಂದು ನಿರಂತರವಾದ ಪ್ರಕ್ರಿಯೆ. ಈ ಪ್ರಕ್ರಿಯೆಯೇ ನಮ್ಮನ್ನು ಜೀವಂತವಾಗಿಟ್ಟಿರುವುದು. ಸಾಮಾನ್ಯವಾಗಿ ಒಪೆ ಸಂಕುಚಿತಗೊಂಡಾಗ ಅನ್ನನಾಳ ಸ್ನಾಯು ಸಡಿಲವಾಗಿ ಧ್ವನಿಪಟ್ಟಿಗೆ ಮುಚ್ಚಿ ಗಾಳಿ ಬಾಯಿಯಿಂದ ಹೊರಹೋಗುತ್ತದೆ. ಆಗ ಗಂಟಲಿನಿಂದ ಹಿಕ್ ಹಿಕ್ ಎಂಬ ಶಬ್ದ ಬರುತ್ತದೆ. ಆಕಳಕ್ಕೆ ಸಾಮಾನ್ಯವಾಗಿ ಸ್ತ್ರೀಯರಿಗಿಂತ ಪುರುಷರಲ್ಲಿ ಹೆಚ್ಚು. ಬಿಕ್ಕಳಿಕೆ ಹೆಚ್ಚು ಬರುವುದಕ್ಕೆ ಅನೇಕ ಕಾರಣಗಳಿವೆ. ಸಾಮಾನ್ಯವಾಗಿ ಊಟದ ಸಂದರ್ಭದಲ್ಲಿಯೇ ಬಿಕ್ಕಳಿಕೆ ಬರುವುದು ಹೆಚ್ಚು. ನಾವು ಬಹಳ ಸಂದರ್ಭದಲ್ಲಿ ಆಹಾರವನ್ನು ಸಾವಧಾನವಾಗಿ ಕುಳಿತು ಊಟ ಮಾಡಬೇಕು. ಹಾಗೆ ಮಾಡದೆ ನಾವು ನಮ್ಮ ಬದುಕಿನ ಅವಸರದ ಕ್ಷಣಗಳಿಂದ ಆಫೀಸಿಗೋ ಅಥವಾ ಹೊರಗಡೆ ಹೋಗುವುದಕ್ಕೋ ಅವಸರ ಅವಸರವಾಗಿ ಊಟವನ್ನು ಗಬಗಬನೆ ತಿನ್ನುತ್ತೇವೆ. ಹೀಗೆ ಆಹಾರವನ್ನು ಅವಸರದಿಂದ ಗಬಗಬನೆ ತಿನ್ನುವುದರಿಂದ ಈ ಬಿಕ್ಕಳಿಕೆ ಎಂಬ ಅವಘಡ ಸಂಭವಿಸುತ್ತದೆ. ದೇಹಕ್ಕೆ ಒಗ್ಗದ ಹುಳಿ ಖಾರ ಮಸಾಲೆ ಪದಾರ್ಥಗಳು ಕೂಡ ಬಿಕ್ಕಳಿಕೆಗೆ ಕಾರಣವಾಗಬಹುದು. ನಮ್ಮ ಆಹಾರ ಪದ್ಧತಿಯಲ್ಲಿ ಅನೇಕ ಬದಲಾವಣೆಗಳಾಗಿವೆ. ನಾವು ಹೆಚ್ಚು ಹೆಚ್ಚು ಸಾತ್ವಿಕ ಆಹಾರಗಳನ್ನು ಬಿಟ್ಟು ಹುಳಿ ಉಪ್ಪು ಖಾರ ಮಸಾಲೆ ಇಂಥ ಪದಾರ್ಥಗಳಿರುವ ತಿನಿಸುಗಳನ್ನೇ ನಾವು ಹೆಚ್ಚಾಗಿ ಇಷ್ಟಪಡುತ್ತೇವೆ. ಅವುಗಳೇ ರುಚಿ ಎಂದು ತಿಳಿದಿದ್ದೇವೆ. ಅವುಗಳನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡುವುದರಿಂದಲೂ ಕೂಡ ಬಿಕ್ಕಳಿಕೆ ಬರುತ್ತದೆ ಎಂದು ವಿಜ್ಞಾನಿಗಳು ವಿಶ್ಲೇಷಣೆ ಮಾಡಿದ್ದಾರೆ. ಉದರ ಚಿಕಿತ್ಸೆಯಾದವರಲ್ಲಿ, ಮಿದುಳಿನ ಗಡ್ಡೆ ಬೆಳೆದವರಲ್ಲಿ, ಕಿಡ್ನಿ ಸಮಸ್ಯೆ ಇರುವವರಲ್ಲಿ, ಧೂಮಪಾನಿಗಳಲ್ಲಿ, ಮದ್ಯಪಾನಿಗಳಲ್ಲಿ, ಹೀಗೆ ಅನೇಕ ಕಾಯಿಲೆಗಳಿರುವ ಜನರಲ್ಲಿ ಕೂಡ ಬಿಕ್ಕಳಿಕೆಯ ಸಮಸ್ಯೆ ಕಾಡುವುದು ಸಾಮಾನ್ಯವಾಗಿರುತ್ತದೆ. ಬಿಕ್ಕಳಿಕೆ ಒಂದು ದಿನ ನಿತ್ಯದ ಅಪರೂಪದ ತೊಂದರೆ. ಬಿಕ್ಕಳಿಕೆ ಒಂದು ನಿತ್ಯದ ಅಪರೂಪದ ತೊಂದರೆ ಎಂದೇ ಹೇಳಬಹುದು. ನೀರು ಕುಡಿಯುವುದು, ಬಿಸಿನೀರು ಗಾರ್ಗಲ್ ಮಾಡುವುದು ಉತ್ತಮ. ದೀರ್ಘ ಉಸಿರಾಟದ ಮೂಲಕವೂ ಕೂಡ ಇದನ್ನು ನಿಯಂತ್ರಿಸಬಹುದು. ಇದರ ಸಂಪೂರ್ಣ ನಿಯಂತ್ರಣಕ್ಕೆ ಪ್ರಾಣಾಯಾಮ, ನಾಡಿ ಶೋಧನ ಕ್ರಿಯೆ, ಭ್ರಮರಿಯಂತಹ ಯೋಗದ ಅಭ್ಯಾಸಗಳನ್ನು ಮಾಡುವುದು ಇನ್ನೂ ಮುಖ್ಯ ಎಂದು ಯೋಗಪಟುಗಳು ಹೇಳುತ್ತಾರೆ. ಆಯಾಸದಿಂದ ಆಕಳಿಕೆ ಬಂದರೆ ಅವಸರದಿಂದ ಆಹಾರ ಸೇವನೆಯಿಂದ ಬಿಕ್ಕಳಿಕೆ ಬರುತ್ತದೆ. ಇವುಗಳಿಗೆಲ್ಲ ಶರೀರ ವಿಜ್ಞಾನದಲ್ಲಿ ಕಾರಣಗಳಿವೆ. ಅದರ ಜೊತೆಗೆ ವೈಜ್ಞಾನಿಕ ಪರಿಣಾಮಗಳು ಕೂಡ ಇವೆ, ಪರಿಹಾರಗಳು ಕೂಡ ಇವೆ. ಅವುಗಳನ್ನು ನಾವು ಚಾಚೂ ತಪ್ಪದೆ ಅನುಸರಿಸಬೇಕು. ಆಹಾರ ಸೇವನೆ, ದ್ರವ ಸೇವನೆ, ಉಸಿರಾಟ ಕ್ರಮ ಇವು ಕ್ರಮಬದ್ಧವಾಗಿರಬೇಕು. ನಾವು ಊಟ ಮಾಡುವಾಗ ಯಾವ ಏರುಪೇರುಗಳು ಆಗದಂತೆ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಯಾವಾಗಲೂ ಕೂಡ ಊಟ ಮಾಡುವ ಸಂದರ್ಭದಲ್ಲಿ ಸರಿಯಾಗಿ ಕುಳಿತುಕೊಂಡು ನಿಧಾನವಾಗಿ ಆಹಾರವನ್ನು ಅಗಿಯುತ್ತಾ ಅದು ಜೀರ್ಣವಾಗುವ ಪರಿಸ್ಥಿತಿಗೆ ತಂದುಕೊಳ್ಳುತ್ತಾ ಊಟ ಮಾಡಬೇಕು. ಹಾಗೆ ಮಾಡದೆ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಟಿವಿ ನೋಡುತ್ತಾ, ಅನೇಕ ಮಾತುಗಳನ್ನು ಆಡುತ್ತಾ, ಅತ್ತ ಇತ್ತ ದೃಷ್ಟಿ ಹರಿಸುತ್ತಾ, ಯಾವುದೋ ಪದಾರ್ಥಗಳನ್ನು ತಿನ್ನುತ್ತಾ, ಹೇಗೋ ತಿನ್ನುತ್ತಾ ನಾವು ಊಟ ಮಾಡಿದರೆ ಬಿಕ್ಕಳಿಕೆ ಬರುತ್ತದೆ. ಹಾಗಾಗಿ ಬಿಕ್ಕಳಿಕೆ ಒಂದು ಅಡಚಣೆ ಎಂದೇ ಹೇಳಬೇಕು. ಪದೇ ಪದೇ ಬಿಕ್ಕಳಿಕೆ ಬರುವುದರಿಂದ ನಮ್ಮ ಆಹಾರ ಸೇವನೆ ಕುಂಠಿತವಾಗುತ್ತದೆ, ಅಥವಾ ನಾವು ಆಹಾರ ಸೇವಿಸುವ ಕ್ರಮವೇ ಅದು ಸತ್ತು ಹೋಗುತ್ತದೆ, ನಮ್ಮ ಆರೋಗ್ಯವೂ ಕೂಡ ಹದಿಗೆಡುತ್ತದೆ ಎಂದು ಹೇಳಬಹುದು. ಹೀಗಾಗಿ ಬಿಕ್ಕಳಿಕೆ ಎಂದರೆ ಯಾರೋ ನೆನೆಸಿಕೊಳ್ಳುತ್ತಾರೆ ಎಂಬುದಲ್ಲ, ನಮ್ಮ ಆಹಾರ ಸೇವಿಸುವ ಕ್ರಮದ ಒಂದು ಪರಿಣಾಮವೇ ಈ ಬಿಕ್ಕಳಿಕೆ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ

0: ಧನ್ಯವಾದಗಳು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
5: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
6: ಹೇ ಇಟ್ಸ್ ಓಕೆ ಬಿಡು, ಇದಕ್ಕೆ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತದಲ್ಲಿ ಇನ್ನು 2 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
4: ಹಾ ಸರಿ, ಈ ಪ್ಲೇಸ್ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
6: ನಿನಗೆ ಹೇಳೋದೇ ಮಾತಿದೆ ನೋಡು, ಋಷಿಯೋಗದಲ್ಲಿ ಟ್ರಾವೆಲ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡೆ. ಅಷ್ಟೇ ಅಲ್ಲ, ಅಂತ ಸೌಲಭ್ಯಗಳು ಅಲ್ಲಿ ಹೋಗೋ ರೂಟ್ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
0: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:00 ಅರ್ಜಿ ರಕ್ಷಿತ ಹೊಳ್ಳ ನಡೆದ ಟ್ರಾವೆಲರ್ಸ್ ಡೈ ಕಾರ್ಯಕ್ರಮವನ್ನು ತಪ್ಪಲಿ. ಈಗ ರೇಡಿಯೋ ಶೋ ಮೊಬೈಲ್ ಆಪ್ನಲ್ಲಿ ಕೇಳಿ ಆನಂದಿಸಿ.
2: ಪ್ರೋಗ್ರಾಮ್ ನಾವು ಟೂರ್ ನೋಡೋಣ.
4: ಸಿಂಚನ, ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವ ಕೇಳ್ದೆ ಕಣೆ.
4: ರೇಡಿಯೋದಲ್ಲಿ ಕತೆನಾ?
1: ಹೌದೇ, ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ಅವುಗಳು ಬರೆದಿರುವಂತೆ ಕವನಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
0: ರೇಡಿಯೋ ಶಿವಮೊಗ್ಗದ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನೋಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ಶಿವಮೊಗ್ಗವನ್ನ ಕೇಳಿ ಅಂದಿಸಿ.
4: ಮೆಸೇಜ್ ಬಂದು.
0: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
4: ಹೌದು, ಈಗ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ ಸಮಯನೇ ಆಗೋದಿಲ್ಲ.
0: ಕತೆ ಓದೋಕಂತ ಯಾಕೆ ಯೋಚನೆ ಮಾಡಿಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
3: ಸೋಮವಾರದ ಶನಿವಾರದವರೆಗೆ ಬೆಳಿಗ್ಗೆ 11:00 ಆರ್ ಜಿ ರಾಜ ಹೊಳ್ಳ ನಡೆಸುವ ಸೋಶಿಯಲ್ ಮೀಡಿಯಾ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ.
0: ಮೊಬೈಲ್ ಕೂಡ ರೇಡಿಯೋ ಶಿವಮೊಗ್ಗ ಕೇಳಿ ಆನಂದಿಸಿ.
7: ವಾವ್,
2: ಏನ್ ಮೇಡಮ್ ನಿಮ್ ಶಾಖಲು ಎಷ್ಟು ಚೆನ್ನಾಗಿ
8: ಹಾಡ್ತಾರೆ.
1: ಕಮ್ಮಿ ಇಲ್ಲ ಬಿಡಿ,
8: ನಾನು ಕತೆ ಹೇಳ್ತೀನಿ. ಒಂದೊಂದಲ್ಲಿ ಒಂದೊಂದು ಕಾಡಿತ್ತು.
4: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸ.
9: ನೋಡಿ, ತುಂಬಾ ಮಕ್ಕಳಿಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ.

ನೋಡಿದೆ ನೋಡಿದೆ ಮದುವೆಯ ಮನೆಯಲ್ಲಿ ಹಾಡಿದಳು ಪ್ರೇಮದ ಗೀತೆಯ ಮೌನದಲ್ಲಿ, ಚಿಮ್ಮಿತು ಚಿಮ್ಮಿತು ಬಯಕೆಯ ಚಿಲುಮೆ, ಹೊಮ್ಮಿತು ಹೊಮ್ಮಿತು ಎದೆಯಲ್ಲಿ ಒಲುಮೆ.

ಇವನೇ ಕದ್ದ, ಓಡಿ ಹೋದ. ನೋಡಿ, ನೀವೇ ನೋಡಿ, ಈಗಲೂ ನನ್ನ ಮನಸ್ಸು ಇವನ ಹತ್ರನೇ ಇದೆ.

ಸುಂದರ ನಯನ, ಎಂಥ ಸುಂದರ ವದನ, ಹೆಣ್ಣ ಎದೆಗೆ ನೋಟ, ನೂರು ಹೂಬಾಣ, ಸವಿ ಮಾತನಾಡುತ್ತಾ ಸವಿಯಾಗಿ ಹಾಡುತ್ತಾ ಬಳಿಗೆ ಬಂದನು ನನ್ನ ಬೇಟೆಯಾಡುತ್ತಾ. ನಾನವನ ನೋಡುತ್ತೀರಿ, ಅವನೆನ್ನ ನೋಡುತ್ತೀರಿ, ಸೂಜಿ ಗಲ್ಲಿನ ಹಾಗೆ ಮನವ ಸೆಳೆಯುತ್ತೀರಿ.

ಕೇಸೆ. ಇವಳೆ ಮೋಸ ಮಾಡಿದ್ದು, ಸುಮ್ಮನೆ ಬಿಡಬೇಡಿ. ಈ ತಪ್ಪಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕು. ನನ್ನ ಹೃದಯ ನನ್ನ ಕೊಡಿಸಬೇಕು.

0: ಲೇಲೆ
1: ಏನ್ರಿ?
0: ಒಂದ್ ಮಾತು
1: ಹೇಳಿ.
0: ಕೇಳಿದ್ರೆ ಕೇಳ್ತೀಯ?
1: ನಿಮ್ ಮಾತು ಯಾವತ್ ಕೇಳಿಲ್ಲ.
0: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
1: ಇಟ್ಟೆ.
0: ಬಾಯಲ್ಲಿ ಬಾರೆ ಅಂದ್ರೆ ಕೂತ್ಕೋ ಈ ಮಂಚದ ಮೇಲೆ.
1: ಏನ್ರಿ ಇದು ಇಷ್ಟೊತ್ತಿನಲ್ಲಿ?
0: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
1: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನಾ?

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರ

0: ಗಳು ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್
1: ನಿಮ್ಮ ಮನೆ ಮನದ ಕೈ ರುಚಿ
2: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ਪਹਿਲਾ ਖੜਜਾ ਪਹਿਲਾ ਸਾਦਾ ਲੈਲਾ
1: ਮਰ ਜਾਣੀ ਪਾਉਂਦੀ ਭੰਗੜਾ ਅੰਗਰੇਜ਼ੀ ਵੀ।

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ದುರ್ವಾಸ ತಪೋಭಂಗ ಕನ್ನಡ ಯಕ್ಷಗಾನ ಪ್ರಸಂಗ. ಭಾಗವತರು ಶ್ರೀ ಕಡತೋಕ ಮಂಜುನಾಥ ಭಾಗವತ್, ಮದ್ದಳೆ ಶ್ರೀ ಪಿವಿ ಹಾಸ್ಯಗಾರ್, ಶೂರ ಪದ್ಮಾಸುರ ಶ್ರೀ ಎನ್ಎಸ್ ಭಟ್, ಶಚಿ ಮಧುಕರ ಹೆಗಡೆ.

0: Şura bakma kadarın yaşlarım, Meryem'de Rahmi'de Vikram Anali. Şura bakma kadarın yaşlarım, Meryem'de
1: ಪ್ರಯತ್ನ ಪುರಸ್ಸರವಾಗಿ ಅದ್ಭುತವಾದದ್ದನ್ನು ಸಾಧಿಸಿದಾಗಲೂ ಹೆಮ್ಮೆ ಪಡದೇ ಇದ್ರೆ ಮನುಷ್ಯ ಬಾಳಿಗೆ ಅರ್ಥ ಏನು? ರಾಕ್ಷಸರೆಲ್ಲರೂ ಅಹಂಕಾರಿಗಳು ಎಂಬುದು ಕೇವಲ ನಮ್ಮನ್ನು ಆಗದವರು ಹೇಳಿಕೊಳ್ಳುವ ಮಾತು. ದೈವಾನುಗ್ರಹದಿಂದ ದೇವಲೋಕವನ್ನು ಸಂಪಾದಿಸಿದ ಇಂದ್ರನೇ ಅಹಂಕಾರದಿಂದ ಆಗಾಗ್ಗೆ ಮೆರೆಯಬಹುದಂತೆ. ಈ ವನದಿ ಮಧ್ಯದಲ್ಲಿ ದೇವಲೋಕಕ್ಕೂ ಮಿಗಿಲಾದಂತಹ ಈ ಪಟ್ಟಣವನ್ನು ಕಟ್ಟಿ ಅದ್ಭುತವಾದ ಸಂಭ್ರಮದಿಂದ ಮೆರೆಯುತ್ತಿರುವ ಈ ಶೂರ ಪದ್ಮಾಸುರ ತನ್ನ ಸಾಧನೆಗಾಗಿ ಹೆಮ್ಮೆ ಪಟ್ಟುಕೊಂಡಿರೋದೊಂದು ಅಪರಾಧಾದೀತ ಹಾಗಿಲ್ಲ ಎಂದು ಭಾವಿಸುತ್ತಿರುವಾಗಲೇ ಇಲ್ಲಿರುವ ಒಂದೇ ಒಂದು ಕೊರತೆಯನ್ನು ಎತ್ತಿ ತೋರಿಸಿ ಭಾರತ ಮಹರ್ಷಿಗಳು ನಮಗೆ ಮಹದುಪಕಾರ ಮಾಡಿದ್ದಾರೆ. ಓ ಶೂರ ಪದ್ಮಾಸುರ, ದೇವಲೋಕದ ಇಂದ್ರನ ಸಂಭ್ರಮವನ್ನು ನಿನ್ನ ಸಂಭ್ರಮದ ಎದುರಿಗೆ ಬೀಸಾಕಬೇಕು. ಒಂದೇ ಒಂದು ಕೊರತೆ, ದೇವೇಂದ್ರನ ಪಕ್ಕದಲ್ಲಿ ಕುಳಿತುಕೊಳ್ಳುವ ಇಂದ್ರಾಣಿಯೊಬ್ಬಳು ನಿನ್ನ ಪಕ್ಕದಲ್ಲಿ ಕುಳಿತಿದ್ರೆ ಈ ಶೂರ ಪದ್ಮಾಸುರನ ವಿಭವವನ್ನ ಮೂರು ಲೋಕವೂ ಮೆಚ್ಚಿಕೊಳ್ಳಬೇಕಾಗಿತ್ತು. ಹೌದಾದದನ್ನ ಹೇಳಿದ್ರೆ ಯಾರೇ ಹೇಳಿ ಮೆಚ್ಚಿಕೊಳ್ಳಬೇಕು? ದೇವರ್ಷಿಗಳಂತವರೇ ದೇವಲೋಕದಿಂದ ಈ ಮಹೇಂದ್ರ ನಗರಿಗೆ ಅವತರಿಸಿ ಹೇಳಿರುವಾಗ ನಾನು ಅದನ್ನು ಒಪ್ಪಿಕೊಂಡಿದ್ದೆ. ಅದೇನೋ ಅಸಾಧ್ಯವಾದದ್ದಲ್ಲ ಈ ಶೂರ ಪದ್ಮಾಸುರನ ವಿಭವಕ್ಕೆ, ಇವನ ಪರಾಕ್ರಮಕ್ಕೆ. ಹೀಗೆಂದು ನಂಬಿ ನಾನೇ ಸ್ವತಃ ದೇವಲೋಕಕ್ಕೆ ದಾಳಿ ಇಟ್ಟು ಶಕಿಯನ್ನ ತರಬೇಕೆನ್ನುವಾಗ ನನಗೆ ಯಾವುದರಲ್ಲೂ ಕಡಿಮೆ ಇಲ್ಲದ ನನ್ನ ಮಗ ಭಾನುಕೋಪ, ಅಪ್ಪ ಇಷ್ಟು ಸಣ್ಣ ಕೆಲಸಕ್ಕೆ ನೀವು ಹೋಗಬೇಕಾದ ಪರಿಶ್ರಮ ಏಕೆ? ಅದನ್ನ ತಾನು ಹೋಗಿ ಮಾಡಿ ತರ್ತೇನೆ ಅಂತ ಹೇಳಿದ್ದಾನಲ್ಲ. ಹುಟ್ಟಿದ್ರೆ ಇಂಥ ಮಕ್ಕಳು ಹುಟ್ಟಬೇಕು ಎಂಬ ಹೆಮ್ಮೆಯಿಂದಲೇ ಅವನನ್ನು ಆಶೀರ್ವದಿಸಿ ಕಳಿಸಿಕೊಟ್ಟಿದ್ದೇನೆ. ಬರುತ್ತಿರುವ ಲಕ್ಷಣಗಳು ಕಾಣಿಸ್ತಾ ಇವೆ, ಹೀಗೆ ಅದೊಂದು ಹಿಮುಳುಗ್ತಾ ಇದೆ. ಓಹೋ ಹೋ ಹೋ ಹೋ, ಮಗು ಭಾನುಕೋಪ, ಬಾ ಬಾ ಬಾ, ಹೋದ ಕೆಲಸ
2: ಏನಾಯ್ತು? ವಿಜಯೋತ್ಸಾಹಿಯಾಗಿ ನಿನ್ನ ಪಾದಗಳಲ್ಲಿ ಮುಂದಿಸಿಕೊಂಡಿದ್ದೇನೆ.
1: ಆಹ ಮಗು ಹೇಳಿ,

0: ಇಟ್ಟವು. ದೇವತೆಗಳನ್ನೆಲ್ಲ ಸದೆ ಬಡದು
1: ಶಾಬಾಶ್
0: ಅಸುರ ಕುಲವನ್ನ ಪುಡಿ ಪುಡಿಗೈದು ದೇವಲೋಕದ ಸರ್ವ ಸಿರಿ ಸಂಪತ್ತನ್ನ ಎಳೆದು ತಂದಿದ್ದೇವೆ. ಮಾತ್ರವಲ್ಲ ಜೊತೆಯಲ್ಲಿ ಆ ದೇವೇಂದ್ರನ ಮಗನಾದಂತಹ ಜಯಂತ್ರನ್ನು ಸಹ ಸೆರೆ ಹಿಡಿದು ತಂದಿದ್ದೇವೆ.
1: ಮಗರೆ
0: ಆದ್ರೆ ಏನು ಮಾಡೋಣ, ಆ ದೇವೇಂದ್ರನು ಶಚಿಯೊಡನೆ ಯಾವುದೋ ರೂಪದಲ್ಲಿ ಅಡಗಿ ಓಡಿ ಹೋಗಿದ್ದಾನೆ.
1: ಅಯ್ಯೋ ಮಗನೇ, ಕೆಲಸ ಕೆಟ್ಟು ಹೋಯ್ತಲ್ಲ,
0: ಏನು ಮಾಡೋಣ,
1: ಏನು ಮಾಡ್ಲಿ.

0: ಮಗನ ಅಮಿತ ಪರಾಕ್ರಮದಿಂದ ಸಾಧಿಸಿದ ಯಶಸ್ಸು ವ್ಯರ್ಥವಾಗಿ ಹೋಯಿತಲ್ಲ. ಶಚಿದೇವಿಯನ್ನು ಮಗ ಕರೆದುಕೊಂಡು ಬರ್ತಾನೆ ಎಂಬ ನಂಬಿಕೆಯಿಂದ ನಾನಿದ್ರೆ ಆ ಶಚಿ ಪುತ್ರನನ್ನು ತಂದೇನು ಪ್ರಯೋಗ? ಈ ಒಂದ ವೃಂದಾರಕ ವನಿತೆಯರನ್ನು ತಂದೇನು ಉಪಯೋಗ? ದೇವೇಂದ್ರ ಮೋಸ ಮಾಡಿ ಬಿಟ್ನಲ್ಲ, ಕೈಯಿಂದ ಸಾಗದೇ ಇರುವಾಗ ಇಂದ್ರಾಡಿಯ ಜೊತೆಯಲ್ಲಿ ಎಲ್ಲಿಯೋ ಹೋಗಿ ಅಡಗಿಕೊಂಡಿದ್ದಾನೆ. ಏನು ಮಾಡ್ಲಿ, ಕೈಗೆ ಸಿಕ್ಕಿದ್ರೆ ಆ ದೇವೇಂದ್ರನನ್ನ ಹಾಗೆ ಬಿಡ್ತಿದ್ನೆ, ಶಚಿಯನ್ನು ದರ ದರ ಎಳೆದುಕೊಂಡು ಬರ್ತಿದ್ನಲ್ಲ. ಏನು ಮಾಡೋಣ, ನಾನೇ ಸ್ವತಃ ಸೈನ್ಯ ಸಹಿತವಾಗಿ ಹೋಗಿ ದೇವಲೋಕಕ್ಕೆ ಮುತ್ತಿಗೆ ಇಕ್ಕಿದ್ರೆ ಸಿಕ್ಕಬಹುದೇ? ಈಗ ಯೋಚನೆ ಮಾಡ್ತಾ ಇರುವಾಗಲೇ ತಂಗಿ ಅಜಮುಖಿ ಈ ಕಡೆಗೆ ಬರ್ತಾ ಇದ್ದಾಳಲ್ಲ.
1: ಅಣ್ಣ
0: ತಂಗಿ,

0: ಅಣ್ಣ
1: ತಂಗಿ,
0: ಇದು ನಿನ್ನ ಚರಣಾರವಿಂದಗಳಲ್ಲಿ ಶಿರಾಷ್ಟಾಂಗ ಪ್ರಣಾಮಗಳು.
1: ಹೇಳು ಹೇಳು.
0: ಅಣ್ಣ, ನಿನ್ನ ಮುಖವನ್ನ ಕಾಣುವಾಗ ಯಾವುದೋ ಒಂದು ರೀತಿಯ ಚಿಂತೆ ನಿನ್ನನ್ನು ಆವರಿಸಿದೆ ಎನ್ನುವುದಾಗಿ ಅರ್ಥವಾಗ್ತಾ ಇದೆ. ಅಣ್ಣ, ನಿನ್ನ ಮನಸ್ಸಿಗೆ ಒದಗಿರುವಂತಹ ಚಿಂತೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿ ಭಾವಿಸಬೇಡ. ಅಣ್ಣ, ಆ ಸ್ವರ್ಗಲೋಕದ ಅಧಿಪತಿ ಆಗಿರುವಂತಹ ಆ ದೇವೇಂದ್ರನ ಮಡದಿ ಶಚಿ ನಿನಗೆ ದೊರಕಲಿಲ್ಲ ಎನ್ನುವಂತಹ ವಿಚಾರದ ಕುರಿತು ನೀನು ಆಲೋಚನೆ ಮಾಡುತ್ತಿದ್ದೀಯಲ್ಲ.
1: ಏನು
0: ಇಷ್ಟು ಸಣ್ಣ ವಿಚಾರಕ್ಕೆ ನೀನು ಯಾಕೆ ಚಿಂತೆ ಮಾಡಬೇಕು? ಅಣ್ಣ, ನಿನ್ನ ತಂಗಿ ಆಗಿರುವಂತಹ ಈ ಅಜಮುಖಿಗೆ ನೀನು ಅಪ್ಪಣೆಯನ್ನು ಕೊಟ್ಟಿದ್ದಾದ್ರೆ ಮೂರು ಲೋಕದಲ್ಲಿ ಎಲ್ಲಿಯೇ ಇರಲಿ ಅಥವಾ ಗುಡ್ಡಗಾಡುಗಳಲ್ಲಿ ಅಡಗಿರಲಿ, ಅವಳ ಎಲ್ಲೇ ಇದ್ದರೂ ಕೂಡ ಅವಳನ್ನ ಶೋಧನೆ ಮಾಡಿ ಅವಳನ್ನ ಧರೆ ಧರನೆ ಎಳೆದು ನಿನ್ನ ಚರಣಾರವಿಂದಗಳಲ್ಲಿ ಕೆಡಹುತ್ತೇನೆ. ಕೊಡು ನನಗೆ ಅಪ್ಪಣೆಯನ್ನು.
1: ಜಾಣೆ ತಂಗಿ, ಜಾಣೆ ನೀನು. ಇಷ್ಟು ಸಣ್ಣ ವಿಚಾರ ನನಗೆ ಹೊರಡದೆ ಹೋಯ್ತಲ್ಲ. ಸೈನ್ಯ ಸಮೇತನಾಗಿ ಹೋದ ಭಾನುಕೋಪನಿಗೆ ಕಾಣಿಸಿಕೊಳ್ಳಬಾರದು ಅಂತ ಅಡಗಿದ ದೇವೇಂದ್ರ, ನಾನು ಸೈನ್ಯ ಸಮೇತನಾಗಿ ಹೋದ್ರೆ ಕಾಣಿಸಿಕೊಳ್ಳುವುದುಂಟ? ಇಲ್ಲಂಥವಳೆ ಇದಕ್ಕೆ ಯೋಗ್ಯ. ಕಾಮರೂಪಿಯಾಗಿರುವ ನೀನು ಬೇಕಾದ ರೂಪದಲ್ಲಿ ಪ್ರಪಂಚದ ಮೂಲೆ ಮೂಲೆಗಳನ್ನು ಹುಡುಕಿ ಆಕೆಯನ್ನು ತೆಗೆದುಕೊಂಡು ಬರಬಹುದು. ಆದ್ರೆ ಒಂದು ಮಾತು ತಂಗಿ,
0: ಏನಣ್ಣ
1: ಹೋಗುತ್ತಿರುವುದು? ನೀನು ಒಳ್ಳೆಯ ಕೆಲಸಕ್ಕಾಗಿ ಅಣ್ಣನ ಹಿತವನ್ನು ಬಯಸಿ ಹೋಗ್ತಾ ಇದ್ದೀಯ. ನೋಡು, ನಿನ್ನ ವಯಸ್ಸು ನೋಡಿಕೋ, ನಿನ್ನ ದೇಹ ನೋಡಿಕೋ, ತುಂಬಿದ ಪ್ರಾಯದ ಸಬ್ಬು ಯೌವನೆಯಾದ ನೀನು ಈಗೆಲ್ಲ ಪ್ರಪಂಚವನ್ನು ಸುತ್ತಾಡುತ್ತಿರುವಾಗ ನಿನ್ನ ಪ್ರಾಯದ ಪರಿಣಾಮ ಏನಾದರೂ ಅಲ್ಲಿ ಕಾಣಿಸಿಕೊಂಡು ಅಂದ್ರೆ ಸ್ಮರ ಬಾಧೆಗೆ ನೀನು ಸಿಲುಕಿದಿ ಅಂದ್ರೆ ತಂಗಿಯೇ ಅಣ್ಣನ ಕೆಲಸ ಹಾಳಾಗುವುದು ಮಾತ್ರ ಅಲ್ಲ, ನಮ್ಮ ಮನೆತನದ ಮರ್ಯಾದೆ ಹೋದಿತು. ಹಾಗಾಗದಂತೆ ನೀನು ನೋಡ್ಕೊಳ್ತೀಯಂತಾದ್ರೆ ತಂಗಿ ಈಗೋ ನನಗೆ ಅಪ್ಪಣೆ ಕೊಡ್ತಾ ಇದ್ದಾನೆ ಆ ಶಚಿ ದೇವಿ, ಎಲ್ಲಿದ್ರೂ ಹುಡುಕಿಕೊಂಡು ಬಂದು ಹೇಳು, ತರುವ ಕೆಲಸ ನಾನು ನೋಡ್ಕೊಳ್ತೇನೆ.
0: ಆಗಲಿ ಅಣ್ಣ.

ಸದಾಶಿವನೇ, ಈ ಕೆಲಸ ಅಣ್ಣನಿಗೆ ಹೇಳಿದಷ್ಟು ಸುಲಭವಾಗಲಿಲ್ಲವಲ್ಲ. ಗಿರಿ ಕಂದರಗಳಲ್ಲೆನ್ನೆಲ್ಲವನ್ನ ಶೋಧಿಸಿ ಜಾಲಾಡಿ ಸಾಕಾಗಿ ಹೋಯಿತು. ಇನ್ನೂ ಆ ಶತಿ ಎಲ್ಲಿದ್ದಾಳೆಂಬಂತಹ ಸುಳಿವಿಲ್ಲ. ಸ್ವಲ್ಪ ದಣಿವಾರಿಸಿಕೊಂಡು ಆಮೇಲೆ ಮುಂದುವರಿಯುತ್ತೇನೆ. ಓಹೋ, ಅದು ಅಲ್ಲಿ ಕಾಣುತ್ತಿರುವಂತಹ ಸರೋವರದ ತೀರದಲ್ಲಿ ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತೇನೆ, ನೋಡೋಣ.

0: ಉಷ್ಠಾನಗಳನ್ನು ಪೂರೈಸಿ ಆಯಿತು. ಆಶ್ರಮದ ಅಕ್ಕಪಕ್ಕದ ಕಾಡಿನಲ್ಲಿ ತಿರುಗಾಡಿ ಬರುವುದು ನಮ್ಮ ನಿತ್ಯದ ಕ್ರಮ. ಕಾಲು ಹಾದಿಯನ್ನು ನಡೆಯುತ್ತಿರುವಾಗ, ಕಿವಿ ಪಕ್ಷಿಗಳ ಕೂಜನವನ್ನು ಕೇಳುತ್ತಿರುವಾಗ, ಮನಸ್ಸು ಮಾತ್ರ ಜಗತ್ತಿನ ಅಧಿಷ್ಠಾನವಾದ ಬ್ರಹ್ಮವನ್ನು ಚಿಂತಿಸುತ್ತಲೇ ಇರುತ್ತದೆ. ನಿತ್ಯ ವಿಧಿಗೆ ವ್ಯತ್ಯಯ ಬಾರದಂತೆ ಈ ದಿನವೂ ಕಾಡಿನಲ್ಲಿ ಅಲೆಯುತ್ತಿದ್ದೇನೆ, ಮುಂದಕ್ಕೆ ಹೋಗ್ತಾ ಇರ್ತೇನೆ.
1: ಓಹೋ, ಅದಾರಲ್ಲಿ ಬರುತ್ತಿರುವುದು

ಶರೀರಕ್ಕೆ ಆಗಿರುವಂತಹ ಆಯಾಸವನ್ನ ಪರಿಹರಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಈ ಪ್ರದೇಶಕ್ಕೆ ಬಂದಾಕ್ಷಣದಲ್ಲಿ ಇಲ್ಲಿಯ ಸುವಾಸಿತವಾಗಿ ಮಂದಾನಿಲಯದ ಸೋಂಕಿನಿಂದ ನನ್ನ ದಣಿವು ನಿವಾರಣೆಯಾಯಿತು. ಮೈ ಮನಗಳೆರಡೂ ಹಿಗ್ಗಿ ಕುಣಿಯುತ್ತಾ ಇದೆ. ಈ ಹೊತ್ತಿನಲ್ಲಿ ನನಗೊಪ್ಪುವಂತಹ ಸರಿದೊರೆಯಾಗಿ ಯಾರಾದರೂ ಇದ್ದರೆ ಅಪ್ಪಿ ಮುದ್ದಾಡುತ್ತಿದ್ದೇನಲ್ಲ ಎಂತ ಯೋಚಿಸುವಷ್ಟರಲ್ಲಿ ಓಹೋ ಅದಾರು ಅಲ್ಲಿ ಬರುತ್ತಾ ಇರುವವರು ಯಾರೋ ಗಡ್ಡ ಬಿಟ್ಟಿರುವಂತಹ ತೇಜಸ್ವಿಗಳೊಬ್ಬರು ಈ ಕಡೆಗೆ ಬರ್ತಾ ಇದ್ದಾರೆ. ಆಹಾ, ಆ ಮನ್ಮಥನಿಗಾದರೂ ಎಷ್ಟು ಕರುಣೆ ನನ್ನ ಮೇಲೆ. ಇವನನ್ನು ಮೋಹಿಸದೆ ಬಿಟ್ಟೇನೆ. ಛೇ, ಈ ರೂಪದಲ್ಲಿ ನಾನು ಅವನನ್ನ ಮೋಹಿಸುವುದಕ್ಕೆ ಸಾಧ್ಯವೇ? ಅದಕ್ಕಾಗಿ ಹಾಗಾಗಬಾರದು, ಈ ರೂಪವನ್ನ ಮರೆಪಡಿಸಿಕೊಳ್ಳಬೇಕು.

ಯಾಗಿ ಯಾರಿಗಾದ್ರೂ ಈಗ ನನ್ನ ಪರಿಚಯ ಸಿಕ್ಕೀತಿ, ಸಾಧ್ಯವೇ ಇಲ್ಲ ಆ ಅಜಮುಖಿಯಲ್ಲಿ ಈ ಅಜಮುಖಿಯಲ್ಲಿ. ಹಾಗಿದ್ರೆ ನನ್ನ ಕಾರ್ಯ ಸಾಧನೆ ಆಗಬೇಕಿದ್ರಿ, ನನ್ನಷ್ಟಕ್ಕೆ ನಾನು ರೂಪವನ್ನ ಬದಲಾಯಿಸಿಕೊಂಡು ಇಲ್ಲಿ ನಿಂತರೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಅದು ಅಲ್ಲಿ ಬರ್ತಾ ಇದ್ದಾರಲ್ಲ ಆ ವ್ಯಕ್ತಿಗಳು, ಅವರ ಗಮನ ನನ್ನ ಕಡೆಗಾಗುವಂತಿ ನನ್ನ ಕಾಲಿನ ಕಿರುಗೆಜ್ಜೆಯಿಂದ ಅವರ ಮನಸ್ಸನ್ನಾಯಿತ ಆಕರ್ಷಿಸಿಕೊಳ್ತೀನಿ ನೋಡೋಣ.

ಗಂಡು ಚಿಗರಿಯ ಚೆಲ್ಲಾಟ ಇವೆಲ್ಲ ಅದೇಕೋ ಮನಸ್ಸನ್ನು ಆ ಯೋಗದಿಂದ ಭೋಗಕ್ಕೆ ಕೈಬೀಸಿ ಕರೆಯುತ್ತೆ. ಇಡೀ ವನವೇ ಕಾವನ ಆಡಂಬರವಾಗಿ ತೋರುತ್ತಿದೆ. ಅದಾರು ದೂರದಲ್ಲಿ ಆ ಹೆಣ್ಣಾರು ಅಲ್ಲ ವಯ್ಯಾರಿ, ಆಹಾ.

ಈ ರತಿ ಕಾಮನನ್ನು ಅದೆಲ್ಲಿ ಬಿಟ್ಟು ಬಂದಳು? ಓಹೋ, ರತಿಯಲ್ಲ ರತಿಯಂತೆ ಇದ್ದಾಳೆ. ವಾಹುವ, ಮಧ್ಯಾಹ್ನದಲ್ಲೇ ಮುಚ್ಚಂಜೆಯ ಭ್ರಾಂತಿಯನ್ನು ಹುಟ್ಟಿಸುವ ಕಟ್ಟಡವಿಯಲ್ಲಿ ಮರಕ್ಕೆ ನೆಮ್ಮಿ ಕತ್ತೆತ್ತಿ ಅತ್ತ ಇತ್ತ ಸುತ್ತಮುತ್ತ ನೋಡುತ್ತಿರುವ ಅವಳು ಯಾರು? ಕಮಲಾಕ್ಷಿಯೇ. ಹೌದು ಹೌದು, ಅವು ಕಣ್ಣುಗಳಲ್ಲ, ಕಮಲದ ಎಸಳುಗಳು. ಅದು ಮೂಗೆ ಅಲ್ಲ, ಸಂಪಗೆಯ ಮೊಗ್ಗೆ. ಕೆನ್ನೆಯೋ ಕನ್ನಡಿ, ಹುಬ್ಬೆ ಕಬ್ಬಿನ ಬಿಲ್ಲು. ಅವಳಿಗೆ ಸರಿಯಿಲ್ಲ. ಹಾಗೆಂದರೆ ಅವಳಿಗೆ ರೂಪದಲ್ಲಿ ಸರಿ ಜೋಡಿ ಇಲ್ಲ. ಅವಳೇಕೆ ಹಾಗೆ ಕದ್ದು ಕದ್ದು ನೋಡುವುದು? ಕದ್ದು ನೋಡಿದ್ದು ಮಾತ್ರವಲ್ಲ, ನನ್ನ ಬುದ್ಧಿಯನ್ನೇ ಕದ್ದುಕೊಂಡಳು. ನೆಲನಗೀಚುವುದಕ್ಕೆ ನನಗೊಂದು ಪ್ರೇಮ ಪತ್ರವನ್ನು ಬರೆಯುತ್ತಿರುವಳೆ. ಅವಳಲ್ಲಿ ಗೀಚಿದರೆ ನನ್ನ ಹೃದಯವನ್ನು ಸೀಳಿದಂತಾಗುತ್ತದೆ. ಸಮೀಪದಲ್ಲಿ ಯಾರಾದರೂ ಇರುವರೇ? ಇಲ್ಲ. ಒಂದೊಮ್ಮೆ ಮದುವೆಯಾಗದವಳಾದರೆ ಅವಳನ್ನು ಬಿಡುವ ಗಂಡ ಗಂಡುಸಲ್ಲ, ಷಂಡ. ತಂದೆ ತಾಯಿಗಳು ಇಲ್ಲವೇನೋ, ಇದ್ದರೆ ಅಡವಿಯಲ್ಲಿ ಒಂಟಿಯಾಗಿ ಅಡ್ಡಾಡಲು ಬಿಡುತ್ತಿರಲಿಲ್ಲ. ನಾಡಿನ ತನ್ನ ಬೀಡನ್ನು ಬಿಟ್ಟು ಕಾಡಿಗೇಕೆ ಬಂದಳು? ಸರಿ, ಇವಳು ಮಾನವಿಯಲ್ಲ, ಅಪ್ಸರೆಯಾಗಿರಬಹುದು. ರಂಭೆಯೋ ಊರ್ವಶಿಯೋ ತಿಲೋತ್ತಮೆಯೋ ಮತ್ತೆ ಯಾರೂ ಆಗಿರಬಹುದು. ಅವಳು ಯಾರೇ ಆಗಿರಲಿ, ಅವಳು ಮನೆ ಬಿಟ್ಟರೆ ನನ್ನ ಮನಸ್ಸೇಕೆ ಹೀಗೆ ಹದಗೆಡಬೇಕು? ನಾನಾದರೂ ಯಾರು?

0: ಅಲ್ಲ ಅಲ್ಲ, ಪರಮಯೋಗೀಂದ್ರ. ಅತ್ರಿ ಭೃಗು ದೂರ್ವಾಸ ವಿಶ್ವಾಮಿತ್ರರನೇ ಸಾಮಾನ್ಯರೇ, ಸರ್ವತ್ರ ಪೂಜ್ಯರು, ಪವನ ಜಲ ಪರಣಾಶನರು, ಭೋಗಕ್ಕೆ ಬಾಗದ ಯೋಗಕ್ಕೆ ತಲೆಬಾಗಿದವರು. ನನಗೆ ಇವಳನ್ನು ಕಾಣುವಾಗ ಮೈಯಲ್ಲಿ ಏನೆಲ್ಲ ಆಯಿತು, ಏನಾಯಿತೆಂದು ನನ್ನಲ್ಲೇ ಹೇಳಿಕೊಳ್ಳಲಿಕ್ಕೂ ಲಜ್ಜೆಯಾಗುತ್ತಿದೆ. ಹೆಣ್ಣನ್ನು ಕಣ್ಣೆತ್ತಿ ನೋಡದ ನನಗೆ ಹೀಗೆಲ್ಲ ಆದ ಮೇಲೆ ಉಪ್ಪು ಹುಳಿಯುಂಡು ಈ ಜೀವನದಲ್ಲಿ ಸಂಸಾರ ಮಾಡುತ್ತಿರುವಂತಹ ಜನಗಳ ಅವಸ್ಥೆ ಏನಾದೀತು? ಅದರಲ್ಲೂ ಹರೆಯದವರು ಇವಳ ಕಡೆಗೆ ದೃಷ್ಟಿಯಿಟ್ಟು ನೋಡಿದರೆ ಆಹಾ, ಆ ಕುಜಗಳನ್ನು ಅಲ್ಲ ಅಲ್ಲ, ಕಡೆದಿಟ್ಟ ಬಗುರಿಯನ್ನು ನೋಡಿದರೆ, ಆ ನಳಿತೋಳ್ಗಳನ್ನು, ಚಂದ್ರಮುಖವನ್ನು, ಬಡ ನಡುವನ್ನು ನೋಡಿದರೆ ಹಸಿದರೂ ಊಟದ ನೆನಪಾಗದು, ಬಾಯಾರಿದರೂ ತೃಷಿಯ ಮರೆತು, ತೆರೆದ ಕಣ್ಣುಗಳಿಂದ ನೋಡಿಯಾರು, ಮತ್ತೆ ಏನೇನೋ ಮಾಡಿಯಾರು. ಮನಸ್ಸೇ ತಾಳು, ತಳಮಡಿಸಬೇಡ, ಉಮ್ಮಳಬೇಕೆ, ಮಾತಾಡಬೇಕೆ, ಮಾತಾಡೋಣವಂತೆ. ಇಂದ್ರಿಯಗಳಿಗೆ ಚಾಪಲ್ಯ ಚಾಂಚಲ್ಯ ಉಂಟಾದಾಗ ಮಾಡಿದ ತಪಸ್ಸು ಅನುಷ್ಠಾನ ವ್ಯರ್ಥ. ಬಾಯಾರಿದಾಗ ಬಾಯಾರಿಕೆ ಕಳೆದು, ಹಸಿದಾಗ ಉಂಡು ಧ್ಯಾನಿಸಿದರೆ ಸರಿ. ಅರಬರೆ ಮನಸ್ಸಿನಿಂದ ಧ್ಯಾನ ಸಲ್ಲದು, ಉಂಡು ಉಪವಾಸಿಯಾಗಿ ಬಳಸಿ ಬ್ರಹ್ಮಚಾರಿಯಾಗಿರುವವನು ನಾನು. ನನ್ನ ಜೀವನದ ಮೂಡಿ ಇದು. ಕಣ್ಣು ನನ್ನದು, ಕಿವಿ ನನ್ನದು, ನಾಲಗೆ ನನ್ನದು. ಹೀಗಿರುವಾಗ ದೇವರು ಇವನ್ನೆಲ್ಲ ಕೊಟ್ಟಿದ್ದೇಕೆ? ನಾಲಗೆ ಮಾತಾಡುವುದಕ್ಕೆ, ಕಿವಿ ಕೇಳುವುದಕ್ಕೆ, ಅಲ್ಲವೇ ಸಂಯಮಿಯಾದ ನನಗೆ ಮಾತಾಡುವುದೆಂದರೆ ಏನು ನಷ್ಟ? ಕೇಳ್ತೇನೆ, ಖಂಡಿತ ಕೇಳ್ತೇನೆ. ಓ ರನ್ನೇ, ಓ ಸುಗುಣೆ.
1: ಸ್ವಾಮಿ,

0: Palha de rá, pita na água no bruto cada filho de rá. Palha de rá, pita na água no bruto cada filho de rá. Guarda não liga, mas fica no lado, vagalola, que ela fala no adulto, de ela já grande, cara na minha orelha liga. Canesa, bunda, zampa.
1: ಪಲ್ಲವೇಣಿ
2: ಸ್ವಾಮಿ,
1: ಹೀಗೆ ಕರೆದರೆ ಬೇಸರವಿಲ್ಲವಷ್ಟೇ?
2: ಖಂಡಿತವಾಗಿಯೂ ಇಲ್ಲ.
1: ನೀನು ಗುಣದಲ್ಲಿ ಸುಗುಣೆ, ರೂಪದಲ್ಲಿ ಮೋಹನ್ನೆ, ಓರನ್ನೇ
2: ಸ್ವಾಮಿ.
1: ವಿಟರ ಎದೆಯ ಕವಾಟವನ್ನು ಬಿಚ್ಚುವ, ಸ್ಮರಶರ ಹತಿಯಿಂದ ಚುಚ್ಚುವ ರೂಪವ ನಿನ್ನದು. ಇದು ಸತ್ಯ. ಸತ್ಯ ಹೇಳಿದೆ ನನಗೆ, ನೀನು ಒಂದು ಸತ್ಯವನ್ನು ಹೇಳಬೇಕು.
2: ಯಾವುದು ಸ್ವಾಮಿ?
1: ನಿನಗೆ ಮದುವೆ ಆಗಿದೆಯೇ? ಆದರೆ ನನಗೆ ಆದೀತು, ಆಗದಿದ್ದರೂ ಆದೀತು. ಹೇಗಿದ್ದರೂ ನಾನು ಯಾರು ಎಂಬುದು ನಿನಗೆ ತಿಳಿದಿದೆಯಲ್ಲ. ತಂದೆ ತಾಯಿಗಳಿರುವರೇ, ಇದ್ದರೂ ಆದೀತು, ಇಲ್ಲದಿದ್ದರೂ ಸರಿ ಹೋದೀತು. ನಿನ್ನ ತಂದೆ ಯಾರು, ಗಂಡನಾರು? ಹಗಲಿನಲ್ಲಿ ಎಡಬಲ ನೋಡುತ್ತಾ ಕಾಡಿನಲ್ಲಿ ಹೊರಟಿದ್ದೆಲ್ಲಿಗೆ? ಹಾಗೆ ಹೀಗೆ ನೋಡಿದರೆ ನಾನೇನು ಅರ್ಥ ಮಾಡಿಕೊಳ್ಳಬೇಕು?
2: ಯಾಕೆ ಸ್ವಾಮಿ
1: ಹಾಗೆ ನೋಡಿದಾಗ ನೋಡಲು ಮೃಗನ ಏನೇ ಕಾನನಕ್ಕೆ ಬಂದು ನೀನು ಜಿಂಕೆಯ ನೋಟವನ್ನು ಕದ್ದೆಯೋ? ಅಥವಾ ನಿನ್ನಿಂದಲೇ ಆ ಜಿಂಕೆ ಈ ನೋಟದ ಥಳಕು ಪಳಕನ್ನು ಕಲಿತುಕೊಂಡಿತು? ನಿನ್ನ ದೃಷ್ಟಿಯಲ್ಲಿ ಅದೇಕೋ ಹಸಿವೆ ಪ್ರಕಟವಾಗುತ್ತಿದೆ. ಹೊಟ್ಟೆಯ ಹಸಿವೆಯಲ್ಲ,
2: ಮತ್ತೆ
1: ಮನದ ಹಸಿವೆ. ಯಾರಾದರೂ ಇಲ್ಲಿಗೆ ಬಂದರೆ ಬಾ ಎಂದರೆ, ಅಥವಾ ಯಾರಿಗಾದರೂ ನೀನು ಈ ವೇಳೆಗೆ ಇಲ್ಲಿಗೆ ಬಾ ಎಂದು ಆಮಂತ್ರಿಸಿರುವೆಯ? ಯಾರ ಸ್ಮರತಾಪ ಕಳೆಯಲು ಶ್ರೀಗಂಧದ ಹೊನಲಾಗಿ ಹರಿದು ಬಂದಿರುವೆ? ಹೌದು, ಲೋಕದಲ್ಲಿ ಪಂಚಬಾಣನ ಶರದ ಉರುಬೆಗೆ ಸಿಕ್ಕು ಚಡಪಡಿಸುವವರಿಗೆ ಶರೀರ ದಾನ ಮಾಡಿ ಉಪಕಾರ ಮಾಡುವ ಹೆಣ್ಣುಗಳು ಬರುತ್ತಾರೆ, ಇರುತ್ತಾರೆ. ನೀನಾರು ನೋಡು, ನಾನಾಗಿ ಮೇಲ್ವಾಯುವವನಲ್ಲ. ಬಂದರೆ ಅನುಗ್ರಹಿಸುವ ಶಕ್ತಿ ಇಲ್ಲ ಎಂದು ಭಾವಿಸಬಾರದು. ಕಾಡಿನಲ್ಲಿರುವ ನಾನು ಕಾಡುವ ಸ್ವಭಾವದವನಲ್ಲ, ಕೂಡಿದ ಮೇಲೆ ಕಾಡುವವನಲ್ಲ. ಅಲ್ಲ, ನೀ ಯಾರು, ನಿನ್ನ ಪರಿಚಯ ಹೇಳ್ತೀಯಾ?
2: ಹೇಳಲೇ ಆಗಿದ್ರೆ

0: ಸುಂದರಾಂಗಿ,
1: ನಿಮ್ಮನ್ನು ಕಂಡಾಕ್ಷಣದಲ್ಲಿ ನನ್ನ ಜನ್ಮ ಸಾರ್ಥಕವಾಯಿತು ಎನ್ನುವುದಾಗಿ ನಾನು ಭಾವಿಸಿಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ ತಾನೆ. ನಿಮ್ಮ ಅನುರಾಗದ ಮಾತುಗಳನ್ನ ಕೇಳುವಾಗ ಮೈ ಪುಳಕಗೊಳ್ಳುತ್ತದೆ, ಮನ ಮಿಡಿಯುತ್ತದೆ. ಆಚಾರ್ಯರೇ, ಮಾತಿನಲ್ಲಿ ಹೊತ್ತು ಕಳೆಯದೆ ನಿಮ್ಮನ್ನ ರಮಿಸಬೇಕೆನ್ನುವಂಥ ಆಸೆ ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಹೆಚ್ಚಾಗ್ತಾ ಇದೆ. ಆಚಾರ್ಯರೇ, ಯಾವುದೇ ಮಾತಾಡುವುದಿದ್ರು ನಾವು ಹೀಗೆ ನಿಂತುಕೊಂಡು ಮಾತಾಡಿದರೆ ಏನು ಪ್ರಯೋಜನವಾಗುವುದಿಲ್ಲ. ಇದೋ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಬಂಡೆಗಲ್ಲು, ಇಲ್ಲಿ ಬನ್ನಿ, ಹೀಗೆ ಬನ್ನಿ, ಮಾತಾಡೋಣ, ಎಷ್ಟು ಹೊತ್ತು ಬೇಕಾದ್ರೂ ಕಳೆಯೋಣ, ಬನ್ನಿ.
0: ಆಗಲಿ, ಸಂತೋಷ ಸಂತೋಷ.

0: ಆಚಾರ್ಯರೇ, ನಿಮ್ಮಲ್ಲಿ ಮನಸ್ತುಂಬಿ ಮಾತಾಡಬೇಕೆನ್ನುವಂತಹ ಆಸೆಯಿಂದ ನಾನು ಕಾತುರಳಾಗಿಯೇ ಇದ್ದೆ. ನಾನಾಗಿ ಮಾತಾಡಿಸಿದರೆ ಎಲ್ಲಿಯಾದರೂ ನಿಮಗೆ ಬೇಸರವಾದೀತೆ ಎನ್ನುವಂತಹ ಶಂಕೆಯಿಂದ ಸುಮ್ಮನಿದ್ದೆ. ಸ್ವಾಮಿ, ನನ್ನ ವಿಚಾರವನ್ನು ಕೇಳಬೇಕೆನ್ನುವಂತಹ ಲವಲವಿಕೆ ನಿಮಗಲ್ಲವಿ? ಓ ನನ್ನ ಸ್ವಾಮಿಯೇ, ನಿಮ್ಮೊಡನೆ ನಾನು ಏನನ್ನೂ ಅಡಗಿಸಿ ಇಡಲಾರಿ. ಸ್ವಾಮಿ, ನಿಮ್ಮಂತೆ ನಾನು ಒಂದು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವಳು. ಕುಲೀನ ಪರಿಸ್ಥಿತಿಗೆ ಒಳಪಟ್ಟು ನನ್ನ ಇನಿಯನನ್ನು ನಾನೇ ಅರಸಿಕೊಳ್ಳುವಂತಾಯಿತು. ಕಾರಣ, ವಯಸ್ಸಿಗೆ ಬಂದ ಪ್ರೌಢವಿಯಾದಂತಹ ನಾನು ನನಗಪ್ಪುವಂತಹವರ ಎಲ್ಲಿದ್ದಾನೆ ಎಂತ ಎಲ್ಲ ದಿಕ್ಕಿನಲ್ಲಿ ಅಡ್ಡಾಡಿ ಇಲ್ಲಿಗೆ ಬಂದವಳು. ಸ್ವಾಮಿ, ಏನು ಮಾಡೋಣ? ಇಲ್ಲಿಯವರಿಗೆ ನನ್ನ ಮನಸ್ಸಿಗೆ ಒಪ್ಪಿಗೆಯಾಗಬಹುದಾದಂಥ, ನನ್ನನ್ನು ರಮಿಸಿ ಸಂತೈಸಬಲ್ಲಂಥ ಪ್ರೀತಿಯವರು ಪ್ರಣಯಿ ಈವರೆಗೆ ಯಾರನ್ನು ಕಾಣಲಿಲ್ಲ. ಏನು ಮಾಡೋಣ ಹೇಳಿ ಸ್ವಾಮಿ.
1: ಪ್ರೇಮ ವಿವಾಹ ಎನ್ನುವಂತಹದ್ದು ಬಹು ಸುಲಭದ ಮಾರ್ಗ ಅಂತ ಕೇಳಿದ್ದೇನೆ. ನೀನು ಈ ನೀನೇ ನಿನ್ನ ಪತಿಯನ್ನು ಹುಡುಕೊಳ್ಳುವುದಕ್ಕೆ ಹೊರಟರು ಸಹ ನಿನಗೆ ಯೋಗ್ಯರಾದರೂ ಸಿಗಲಿಲ್ಲ. ಈ ಮತಿಯೇ ಯಾವ ಕಡೆ ಹೊರಟಿದ್ದು?
0: ಸ್ವಾಮಿ, ಸಿಕ್ಕಲಿಕ್ಕೆಲ್ಲ ಸಿಕ್ಕಿದ್ರು, ಆದ್ರೆ ನನಗೊಪ್ಪುವಂತವರು ಸಿಕ್ಕಲಿಲ್ಲ. ನನ್ನ ಮಾತನ್ನು ಅನ್ಯಥಾ ಭಾವಿಸಬೇಡಿ. ಸಾಧಾರಣವಾಗಿ ನಾನು ಅರಸದ ಜಾಗವೇ ಸಿಗಲಾರದು. ಯಾರನ್ನ ನೋಡಿದರು, ಒಂದಿದ್ದರೆ ಒಂದಿಲ್ಲ, ಗುಣ ಇದ್ದರೆ ರೂಪವಿಲ್ಲ, ರೂಪ ಇದ್ದರೆ ಗುಣವಿಲ್ಲ. ಅಂತೂ ಈಗ ನಿಮ್ಮನ್ನು ನೋಡಿದ ಮೇಲೆ ಸ್ವಲ್ಪ ಸಮಾಧಾನವಾಯಿತು. ಸ್ವಾಮಿ, ಬಹುಕಾಲ ತಪಸ್ಸನ್ನು ಮಾಡಿ ದೇಹವನ್ನ ದಂಡಿಸಿದವರು ತಾವು. ನಿಮಗೆ ವಿಶ್ರಾಂತಿಯೂ ಬೇಕು ತಾನೆ. ಆದ್ದರಿಂದ ನನ್ನ ಗಂಡನಾಗಲಿಕ್ಕೆ ನೀವೇ ಯೋಗ್ಯರೆನ್ನುವಂತಹ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಕಾಮನರಗಿಣಿಯಂತಿರುವ ನನ್ನ ರಮಿಸಲು ಶಕ್ತರು ನೀವು. ಒಲ್ಲೆ ಎನ್ನಬೇಡಿ. ಇದು ನನ್ನ ಬೆಳೆದು ನಿಂತಿರುವಂತಹ ಸ್ತನ ದ್ವಯಗಳನ್ನು ನೋಡಿ. ಕೇವಲ ನೋಡಿ ಸಂತೃಪ್ತಿ ಪಡುವುದಲ್ಲ, ಇವುಗಳನ್ನ ಮರ್ದಿಸಿ ಸಂತೈಸಿ ನನಗೂ ಸುಖ ಉಣಿಸಿ ತಾವೂ ಸುಖ ಪಡಬೇಕು. ಹೆಚ್ಚೇಕೆ ನನ್ನ ಗಂಡನಾಗಿ ನನ್ನನ್ನು ಕರೆದೊಯ್ಯಬೇಕು ಎಂತ ಸೆರೆಗುಡ್ಡಿ ಬೀಳ್ತೀನಿ. ಓ ನನ್ನ ಪ್ರಿಯನೇ, ಓ ನನ್ನ ಸ್ವಾಮಿಯೇ, ನನ್ನನ್ನು ಉದ್ಧರಿಸಬೇಕು.
2: ವಜನ

ಭಯ ಗಯ ನರುಗ ಬಾರದು ಮೊದಲು ಹರಿನ ನೇತ್ರ ಎಳೆಮ್ಮ ಭಯ ಗಯ ನರುಗ ಬಾರದು ಮೊದಲನುದ ನಿಜ ಮರೆಗೊಳಿಸಿದ ಹೇಳಿದನು.

0: ಇವಳನ್ನ ನೋಡಿದರೆ ವಿರಹದ ಕೊನೆಯ ಅವಸ್ಥೆಯಲ್ಲಿ ಇದ್ದಂತೆ ತೋರ್ತಾ ಇದೆ. ಆದರೆ ನಮಗೆಲ್ಲ ಹೀಗೆ ಪ್ರಕಟಿಸಲು ಸಾಧ್ಯವಿಲ್ಲ. ಈ ಜಟೆ, ಈ ಕೌಪೀನ, ಈ ಜಪಮಾಲೆ ಇದು ಸರಿಯಲ್ಲ ಎಂದು ಎಚ್ಚರಿಸುತ್ತೇನೆ. ನಾನಾಗಿ ಏಕೆ ಹೇಳುವುದು? ಅವಳೇ ನನ್ನ ಬಿಡುವ ಹಾಗಿಲ್ಲ. ಇರಲಿ, ಕೋಕಿಲ ಗಾನೆ, ಮದಗಜ ಯಾನೆ, ಸುಂದರಿ ಅಂತೂ ನಾನು ನಿರಾಕರಿಸಿದರೆ ನಿನಗೆ ನಿರಾಸೆ ಆಯಾಸ ಎಲ್ಲ ಒಟ್ಟಿಗೆ ಆಗುತ್ತಿದೆಯಲ್ಲವೇ? ಆದರೆ ನಾನು ಮಾತ್ರ ನಿನ್ನ ಹೇಳಿಕೆಯನ್ನ ಸ್ವೀಕರಿಸಲಾರೆ. ನಾನು ಯಾರು ನಿನಗೆ ಗೊತ್ತಿಲ್ಲವೇ?
1: ಯಾರು ಸ್ವಾಮಿ?
2: ನಿತ್ಯೋಪವಾಸಿ.

0: ಕಾಮ ಮೋಹಗಳ ಪಾಶಕ್ಕೆ ಸಿಲುಕದೆ ಇಂದ್ರಿಯಗಳನ್ನು ನಿಗ್ರಹಿಸಿದ ಯೋಗೀಂದ್ರ ನಾನು ಇಡ ಪಿಂಗಲ ನಾಡಿಗಳಲ್ಲಿ ಹರಿಯುತ್ತಿರುವಂತಹ ಪ್ರಾಣವಾಯುವನ್ನು ಬಂಧಿಸಿ ಸುಷುಮ್ನ ನಾಡಿಯಲ್ಲಿ ಹರಿಯಿಸಿ ಕೇವಲ ಪರಬ್ರಹ್ಮನನ್ನೇ ಚಿಂತಿಸುವಂತಹ ತಪಸ್ವಿ ನಾನು.
1: ಓಹೋ,
0: ನಾನೆಂತೂ ಹೆಣ್ಣಿನ ಮೇಲೆ ಕಣ್ಣಿಡಲಿ, ಸಂಸಾರದ ಜಂಜಡದಿಂದ ದೂರ ಸರಿದು ಜಡ ಹೊತ್ತ ತಪಸ್ವಿ ಆದ ನನಗೆ ಇದು ಕೂಡದು. ನನ್ನನ್ನು ಕಾಡಬೇಡ, ಆಚೆ ಹೋಗು, ಮತ್ತೆ ಯಾರಾದರೂ ಇದ್ದಾರೋ ನೋಡು.
1: ಸ್ವಾಮಿ, ನೀವು ಇಂಥ ಮಹಾತ್ಮರೆನ್ನುವುದಾಗಿ ತೀರ್ಮಾನಿಸಿ ನಿಮ್ಮಲ್ಲಿಗೆ ಬಂದೆ.

0: ಸ್ವಾಮಿ, ನನ್ನ ಇಚ್ಛೆಯನ್ನ ಈಡೇರಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿ ನೀವು ಹೇಳಬೇಡಿ. ನಾನು ಈ ವಿಷಯದಲ್ಲಿ ಸಾಕಷ್ಟು ವಿಚಾರ ಮಾಡಿಯೇ ಮುನ್ನಡೆಯಿಟ್ಟವಳು. ಈವರೆಗೂ ಸಂಯಮದಿಂದ ಇದ್ದು ಮನೋಸ್ಥಿತಿಯನ್ನ ಅರಿತವರು ನೀವು ಸ್ವಾಮಿ. ಆದ್ದರಿಂದಲೇ ನಿಮ್ಮನ್ನ ಕಾಮಕ್ಕೇಳಿಗೆ ತಾವೇ ಯೋಗ್ಯರೆಂದು ತಿಳಿದು ಮನಸಾ ಮೆಚ್ಚಿ ಬಂದವಳು ನಾನು. ಹೀಗೆ ಆರ್ತಳಾಗಿ ಬಂದ ಅಬಲೆಯನ್ನ ತಿರಸ್ಕರಿಸುವುದು ಅದಾವ ಧರ್ಮ ಸ್ವಾಮಿ.
1: ಬೇಡ ಬೇಡ, ಕಾಡು ಬೇಡ,
0: ಬಿಡಬೇಡಿ ಸ್ವಾಮಿ.

0: ನನ್ನನ್ನು ಕಾಡಬೇಡ, ನೀನು ರೂಪವತಿ ಆದರೂ ನಾನು ಸನ್ಯಾಸಿ, ನನಗೆ ಕೂಡದು ನಿನ್ನ ಹೇಳಿಕೆ, ಸುಮ್ಮನೆ ಪೀಡಿಸಬೇಡ, ನಡೆ, ಬೇರೆಯಲ್ಲಿ ಆದರೂ ಒಪ್ಪುವ ಗಂಡನನ್ನು ಹುಡುಕು.
1: ಬೇಡ ಬೇಡ,
2: ಬಿಡೇನು ಬಿಡೇನು, ನಾನು
0: ಕೂಡದು
2: ಬಿಡುವುದಿಲ್ಲ.

ಬಿಡು ಬಿಡುವುದಿಲ್ಲ, ಬಿಡು ಹತ್ತಿರ ಬನ್ನಿ.

0: ನನ್ನ ಸೌಂದರ್ಯ ಅತಿಶಯವನ್ನ ಬೀರಿದ್ದೀನಿ, ಅತುಲ ವೈಯಾರವನ್ನ ಪ್ರದರ್ಶಿಸಿದ್ದಿ, ಮನ ಮೋಹಕವಾದಂತಹ ನುಡಿಗಳಿಂದ ಪ್ರದರ್ಶಿಸಿದ್ದಾಗಿದೆ. ಆದರೂ ಈ ಮುನಿವರಿಯರು ನನ್ನ ಮನಸ್ಸಿಗೆ ಸಂತೋಷವನ್ನ ಉಂಟು ಮಾಡಲಿಲ್ಲ. ಅದಕ್ಕಾಗಿ ಬಿಡ್ತೇನೆ ನಾನು ನನ್ನ ಈ ಸ್ತನ ದ್ವಯಗಳಿಂದ ಅವರನ್ನ ಅಪ್ಪಿ ಮುದ್ದಿಸಿ ನನ್ನಂತ ಆಕರ್ಷಿಸಿಕೊಳ್ಳುತ್ತೇನೆ.
1: ಜುಮ್ ಜುಮ್
2: ಎಳೆಯಬೇಡ, ಎಳೆಯುವುದಾದ್ರೂ ಅವಕಾಶ ಹೇಳಿ.
0: ಬನ್ನಿ, ಹೀಗೆ ಬನ್ನಿ ಸ್ವಾಮಿ. ಇದು ನಿಮ್ಮ ಚರಣಾರವಿಂದಲ್ಲಿ ಪ್ರಣಾಮಗಳು. ಮಹಾತ್ಮರೇ, ಈಗಾದರೂ ನನ್ನ ವಿಚಾರವನ್ನ ನಿಮ್ಮಲ್ಲಿ ಹೇಳುತ್ತೇನೆ. ನಾನು ಮಾನವ ಸ್ತ್ರೀಯಲ್ಲ, ನಾನು ಶೂರ ಪದ್ಮಾಸುರನ ತಂಗಿ ಅಜಮುಖಿ. ನಾನು
2: ಅಜಮುಖಿಯೇ?
0: ಅಣ್ಣನಿಗೆ ಶಚಿಯ ಶೋಧನೆಯನ್ನ ಮಾಡಿಕೊಂಡು ಬರ್ತೇನೆ ಎನ್ನುವುದಾಗಿ ಅಭಯವನ್ನ ಕೊಟ್ಟು ಅಣ್ಣನಿಂದ ಅಪ್ಪಣೆಯನ್ನ ಪಡೆದು ಬಂದವಳು ನಾನು. ಆದ್ರೆ ಏನು ಮಾಡುವುದು ಹೇಳಿ, ಎಲ್ಲಿ ನೋಡಿದ್ರು ಶಚಿಯ ಶೋಧನೆಯಲ್ಲಿ ಕಾಲ ಕಳೆಯುತ್ತಾ ಇದ್ದಾನೆ ಹೊರತು ನನ್ನ ಕಾರ್ಯವೇ ಸಾಧಿಸಲಿಲ್ಲ ಸ್ವಾಮಿ. ಅದಕ್ಕಾಗಿ ನಾನು ನಿಮಗೆ ಸುಖ ಕೊಟ್ಟಿದ್ದೇನಲ್ಲ, ನನ್ನನ್ನು ಉದ್ಧರಿಸಬೇಕಾದವರು ನೀವು. ಅದಕ್ಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುವುದು, ಆ ಶಚಿ ಎಲ್ಲಿದ್ದಾಳೆ ಎನ್ನುವುದಾಗಿ ಹೇಳಿ ಸ್ವಾಮಿ.
2: ಓಹೋ, ಶಚಿಯನ್ನು ಅರಸಿ ಸೋತಿರುವೆಯಾ?
0: ಹೌದು
2: ರಕ್ಕಸಿ
0: ಸ್ವಾಮಿ.

0: ಸ್ವಾಮಿ,
1: ಇಂದ್ರ ಪತ್ನಿಯಾದಂತಹ ಶಚಿಯನ್ನು ಹುಡುಕುತ್ತಾ ಹುಡುಕುತ್ತಾ ದೇಶ ವಿದೇಶಗಳನ್ನು ಸುತ್ತಾಡಿದೆ,
0: ಏನು ಪ್ರಯೋಜನ?
1: ಬಹಳ ಬಳಲಿದೆ ಅಂತ ಹೇಳಿದೆಯಲ್ಲ.
0: ಹೌದು ಸ್ವಾಮಿ.
1: ನೀನು ಇನ್ನು ಹೆಚ್ಚು ಬಳಲುವ ಅವಕಾಶ ಇಲ್ಲ. ಶಚಿಗೆ ಸಮೀಪದಲ್ಲಿಯೇ ನೀನು ಬಂದಿದ್ದಿ.
0: ಹಾಗಂದ್ರೆ
1: ಇದೇ ಮೇಲೆ ಕಾಣುವಂತಹ ಒಂದು ಗಿರಿ ಉಂಟಲ್ಲ?
0: ಹೌದು.
1: ಅದನ್ನು ಹತ್ತಿ ಇಳಿಯುವಾಗ ಅಲ್ಲೊಂದು ವೃಕ್ಷ ರಾಜಗಳ ಒಂದು ಗುಂಪಿದೆ.
0: ಓಹೋ.
1: ಅಲ್ಲಿಯೇ ನುಸುಳಿ ನೋಡಿದಾಗ ಶಚಿಯ ಸುಳಿವು ನಿನಗೆ ಹತ್ತಾ ಇದೆ.
0: ಹೌದೇ.
1: ಅಲ್ಲಿಗೆ ಹೋಗು, ಹೆಚ್ಚು ತಡಬೇಡ, ಈಗಲೇ ನಿನಗೆ ಸಿಗ್ತಾಳೆ ಶಚಿ.
0: ಧನ್ಯವಾದಿ.
1: ಒಳ್ಳೆಯ
0: ದೂರ್ವಾಸರಿಂದ ವರ್ತಮಾನವನ್ನ ತಿಳಿದಿದ್ದೇನೆ. ಅಣ್ಣನಿಂದ ಅಪ್ಪಣೆಯನ್ನು ಪಡೆದು ಬಂದವಳು ನಾನು. ಅಣ್ಣನಲ್ಲಿ ಮಾತು ಕೊಟ್ಟಿದ್ದೇನೆ, ಶಚಿ ಎಲ್ಲಿಯೇ ಇದ್ದರೂ ಹುಡುಕಿ ತರ್ತೇನೆ ಎನ್ನುವುದಾಗಿ. ಶ್ರೀಕಾಶವನದಲ್ಲಿ ಇದ್ದಾಳೆ ಎನ್ನುವಂತಹ ವಿಚಾರವನ್ನ ತಿಳಿದದ್ದಾಯ್ತು. ಸುಮ್ಮನೆ ಕುಳಿತುಕೊಳ್ಳುವುದೇ, ಅಲ್ಲಿಗಾಗಿ ಹೋಗಿ ಶಚಿಯನ್ನು ತೆಗೆದುಕೊಂಡೇ ಅಣ್ಣನಲ್ಲಿಗೆ ಹೋಗ್ತೇನೆ. ಅಯ್ಯೋ, ಏನಿದು? ಅಯ್ಯೋ, ನನ್ನ ಅವಸ್ಥೆ ಹೀಗಾಗಿ ಹೋಯ್ತಲ್ಲ. ಶಚಿಯನ್ನು ತೆಗೆದುಕೊಂಡು ಹೋಗಬೇಕೆನ್ನುವಂತಹ ಆತುರದಲ್ಲಿ ಬಂದಾಗ ಈ ಯಾರು ಎನ್ನುವುದಾಗಿಯೇ ಗೊತ್ತಾಗುವುದಿಲ್ಲ. ನನ್ನ ಕೈಗಳೇ ತುಂಡಾಗಿ ಹೋಯ್ತಲ್ಲ. ಶಿವ ಶಿವ, ಈ ವಿಚಾರವನ್ನು ನನ್ನಣ್ಣನಿಗೆ ತಿಳಿಸ್ತೇನೆ.
2: ನಿರೀಕ್ಷೆಯಲ್ಲೇ ಇದ್ದೇನೆ
0: ಅಣ್ಣ.
2: ತಂಗಿಯನ್ನು ಕಲಿಸುವಾಗ ಬಹಳ ಜಾಡೆಯಾದವಳು, ಬುದ್ಧಿವಂತೆ, ಮೋಹಕವಾದ ರೂಪವುಳ್ಳವಳು. ಯಾವುದಾದ್ರೂ ಒಂದು ವಿಧದಿಂದ ಶಚಿದೇವಿಯನ್ನು ಕಂಡೇ ಬರ್ತಾಳೆ ಎಂಬಂತಹ ನಂಬಿಕೆಯಿಂದ ನಿನ್ನ ನಿರೀಕ್ಷೆಯಲ್ಲೇ ಇರುತ್ತಿರುವ ನಾನು ತಂಗಿ ಇದೇನನ್ನು ನೋಡುತ್ತಿದ್ದೇನೆ ನಿನ್ನ ಈ ದೇಹದಲ್ಲಿ.
0: ಅಣ್ಣ,
2: ಏನು ಬದಲಾವಣೆ ಇದು?
0: ಏನು ಹೇಳಲಿ?
2: ಖೇದವೂ ಆಗ್ತಾ ಇದೆ.
0: ಯಾಕಣ್ಣ,
2: ಸಕಲ ರೂಪಗಳಿಂದಲೂ ಮೆರೆಯುತ್ತಿರುವ ನೀನು, ಸುಮೋಹನೆಯಾದ ನೀನು, ಇವತ್ತು ನಿನ್ನನ್ನು ಕಾಣುತ್ತಿರುವಾಗ ಇದೇನು ತಂಗಿ, ಎರಡು ಕೈಗಳು ಕಾಣಿಸ್ತಾ ಇಲ್ಲ, ರಕ್ತಧಾರೆಯಾಗಿ ನಿನ್ನ ದೇಹದಿಂದ ಸುರಿತಾ ಇದೆ. ತಂಗಿ, ಇಂಥ ಆಪತ್ತಿಗೆ ಕಾರಣರಾದವರು ಯಾರು? ರಾಕ್ಷಸರನ್ನು ಕಂಡ್ರೆ ಹೊಟ್ಟೆ ಉರಿ ಹೇಳುವವರು ಬೇಕಾದಷ್ಟು ಪ್ರಪಂಚದಲ್ಲಿ ಇದ್ದಾರೆ. ಆ ದೇವಲೋಕದ ದೇವತೆಗಳು, ಭೂಲೋಕದಲ್ಲಿ ಬ್ರಾಹ್ಮಣರು, ಅಸುರರಾದ ನಮ್ಮ ವಿರೋಧವನ್ನೇ ಬಯಸಿ ನಮ್ಮ ಕೆಡುಕನ್ನೇ ಬಯಸ್ತಾ ಇರುವವರಿದ್ದಾರೆ. ಯಾರು ತಂಗಿ? ಋಷಿ ಮುನಿಗಳಿಂದ ನಿನಗೆ ಈ ಅಪಚಾರವೇ? ಬ್ರಾಹ್ಮಣರಿಂದ ನಿನಗೆ ಈ ಅಪಚಾರವೇ? ಹಾಗಲ್ಲದೆ ಇದ್ರೆ ಆ ದೇವಲೋಕದ ಜನರಿಂದ ನಿನಗೆ ಈ ಅಪಚಾರ ಆಯ್ತೇ ತಂಗಿ? ಯಾರಿಂದ ಈ ಪರಿಸ್ಥಿತಿ ಬಂತು ಅಣ್ಣನಿಗೆ ಹೇಳು ತಂಗಿ, ಹೇಳು ಹೇಳು.
0: ಅಣ್ಣ

0: ಅಣ್ಣ, ಶಚಿಯನ್ನ ಕಾಣದೆ ಚಿಂತಿಸುತ್ತಿರುವಂತಹ ನಿನ್ನಲ್ಲಿ, ಶಚಿಯನ್ನ ತರುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸದ ಮಾತುಗಳನ್ನ ನಿನ್ನಲ್ಲಾಡಿ ನೇರವಾಗಿ ಸ್ವರ್ಗಲೋಕಕ್ಕೆ ಹೋದೆ ನಾನು. ಅಣ್ಣ, ಎಲ್ಲಿ ನೋಡಿದ್ರು ಅಲ್ಲಿ ಆ ಸ್ವರ್ಗಲೋಕದಲ್ಲಿ ಶಚಿಯ ಸುಳಿವೇ ಸಿಗಲಿಲ್ಲ. ಸುಳಿವು ಸಿಗದಿದ್ದಾಗ ಮನಸ್ಸಿಗೆ ಬಹಳ ಬೇಸರವಾಯಿತು. ಅಣ್ಣ, ಸ್ವರ್ಗಲೋಕದಲ್ಲಿ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ನಾನು. ಅಲ್ಲಿಂದ
1: ಏನು ಮಾಡಿದ್ದೆ ತಂಗಿ?

0: ಸ್ವರ್ಗ ಲೋಕದಲ್ಲಿ ಶಚಿಯ ಸುಳಿವು ಸಿಗದೇ ಇದ್ದ ಕಾರಣ ನೇರವಾಗಿ ಭೂಲೋಕಕ್ಕೆ ಬಂದಿ. ಭೂಲೋಕದಲ್ಲಿಯೂ ಶಚಿಯ ಸುಳಿವು ಕಾಣಲಿಲ್ಲ. ಹಾಗೆ ಮನಸ್ಸಿಗೆ ಬೇಸರವಾಗಿ ಒಂದು ಕಡೆ ಕುಳಿತುಕೊಂಡಿರುವಂತಹ ಸಂದರ್ಭ, ಅಣ್ಣ, ದೂರ್ವಾಸ ಮಹರ್ಷಿಗಳ ದರ್ಶನ ನನ್ನ ಪಾಲಿಗಾಯ್ತು. ಅವರೇ ದೂರ್ವಾಸರು ಎನ್ನುವುದನ್ನ ತಿಳಿದುಕೊಂಡಂತಹ ನಾನು ಅವರಲ್ಲಿ ಆ ಶಚಿಯ ಸುಳಿವನ್ನ ಕಂಡು ತಿಳಿದು ಆ ಶಚಿಯನ್ನ ತರಬೇಕೆನ್ನುವಂತಹ ಮಹದಾಸೆಯಿಂದ ನಾನು ಹೋದಾಗ, ಅಣ್ಣ, ನನಗಾಯ್ತು ಈ ದುರವಸ್ಥೆ.
1: ಯಾರಿಂದ, ಹೇಗೆ,

0: ಶಚಿಯ ಸುಳಿವು ಸಿಕ್ಕ ಕ್ಷಣದಲ್ಲಿ ಅವಳನ್ನ ಎತ್ತುಕೊಂಡೇ ನಿನ್ನಲ್ಲಿಗೆ ಬರಬೇಕೆನ್ನುವುದಾಗಿ ಬಯಸಿ ನಾನಲ್ಲಿಗೆ ಹೋದಾಗ ಯಾರು ಎನ್ನುವುದಾಗಿ ಗೊತ್ತಾಗಲಿಲ್ಲ. ಅವಳ ರಕ್ಷಣೆಗಾಗಿ ಇದ್ದವರಂತ ಕಾಣುತ್ತದೆ ದೇವತೆಗಳು. ಅಣ್ಣ, ಆ ದೇವತೆಗಳು ನನ್ನ ಕೈಗಳನ್ನ ತುಂಡು ಮಾಡಿಬಿಟ್ರು. ಅಣ್ಣ, ಏನು ಮಾಡಲಿ ಹೇಳು, ನನಗೆ ಆದ ಅವಸ್ಥೆಗೆ ನಿನಗೆ ಅಪಮಾನ ಅಲ್ಲವೇ? ನನ್ನ
1: ಯಾರು ತಂಗಿ? ಆ ದೇವಲೋಕದ ಬಿಡುಗಣ್ಣರಾ?

0: ಏಕ ಜೀವ ನ್ಯಾಯದಿಂದ ದೇಹವೆರಡಾದರೂ ಬದುಕುತ್ತಿರುವ ಈ ಅಣ್ಣ ತಂಗಿಯರ ನಡುವೆ ತಂಗಿಗೆ ಈ ಪರಿಭವ ಬಂದಾಗ ಅಣ್ಣ ಸುಮ್ಮನೆ ಇರ್ತಾನೆ ಅಂತ ಭಾವಿಸಿದ್ಯೋ ತಂಗಿ? ಶಜಿಯನ್ನು ಪಡೆಯಬೇಕೆಂಬ ಅಂಬಲಾಂಡನಿಗೆ ಬರುವಾಗಲೇ ತಾನು ತಂದು ಕೊಡ್ತೇನೆ ಅಂತ ಪ್ರೀತಿಯಿಂದ ಹೊರಟ ನಿನಗೆ ಈ ಅವಮಾನವನ್ನು ದೇವತೆಗಳು ಮಾಡಿದ್ರೆ ಪದ್ಮಾಸುರ ಸುಮ್ಮನಿರ್ತಾನೆ ಅಂತ ಭಾವಿಸಿದ್ಯೋ? ಸುಮ್ಮನಿರ್ಲಿಕ್ಕಿಲ್ಲ ತಂಗಿ, ಸುಮ್ಮನಿರ್ಲಿಕ್ಕಿಲ್ಲ. ನಿನಗೆ ಮಾಡಿದ ಪರಿಭವಕ್ಕೆ 10 ಪಟ್ಟು ಪರಿಭವವನ್ನು ಆ ದೇವತೆಗಳನ್ನು ಭಯಿಸುವಂತೆ ನಾನು ಮಾಡಿಯೇ ಮಾಡ್ತೇನೆ. ಭಯಪಡಬೇಡ ತಂಗಿ, ನಿನ್ನ ಪರಿಭವದ ಸೇಡು ತೀರಿಸಿಕೊಂಡೇ ಮತ್ತೊಮ್ಮೆ ನಿನ್ನನ್ನು ಬಂದು ಕಾಣುತ್ತೇನೆ.
1: ಅಷ್ಟಾದ್ರೆ ಸಾಕಣ್ಣ,
0: ಅಚೇಲಿರು. ತಂಗಿಗೆ ಭರವಸೆ ಕೊಟ್ಟಿದ್ದೇನೆ, ತಡ ಮಾಡುವುದಕ್ಕೆ ಮನಸ್ಸಿಲ್ಲ. ಸಚಿಯನ್ನು ಪಡೆಯಬೇಕೆಂಬ ಕಾತರ ಒಂದು ಕಡೆಯಲ್ಲಿ, ತಂಗಿಗಾದ ಅವಮಾನದ ಸೇಡು ತೀರಿಸಿಕೊಳ್ಳುವ ಹಂಬಲ ಇನ್ನೊಂದು ಕಡೆಯಲ್ಲಿ, ಮೂಲಬಲ ಸಹಿತವಾಗಿ ದೇವಲೋಕದ ಮೇಲೆ ದಾಳಿ ಇಟ್ಟಿದ್ದೇನೆ. ಯಾರು ಬರ್ತಾರೆ ಎದುರಿನಲ್ಲಿ, ಬರುವ ಹುಮ್ಮಸ್ಸು ಯಾರಿಗುಂಟು? ದೇವಲೋಕದವರು ಅಜಯರು ಎಂಬ ಮಾತನ್ನ ಪದ್ಮಾಸುರ ಮತ್ತೊಮ್ಮೆ ಸುಳ್ಳು ಮಾಡಿ ತೋರಿಸಿದ್ದಾನೆ. ಪದ್ಮಾಸುರನ ಸಾಮರ್ಥ್ಯದ ಎದುರು ನಿಲ್ಲುವ ಯಾರು ಈ ದೇವಲೋಕದಲ್ಲಿರುವಾಗ? ಬಿಡುಗಂಡರೆಂಬ ಹೆಸರು ಸಾರ್ಥಕವಾಯಿತು, ಸಾರ್ಥಕವಾಯಿತು ಇವರಿಗೆ. ಈ ಪದ್ಮಾಸುರನನ್ನು ದೂರದಿಂದಲೇ ದಿಟ್ಟಿಸಿ ನೋಡಿ ನೋಡಿ ಓಡಿ ಹೋಗ್ತಾ ಇದ್ದಾರಲ್ಲ ಈ ದೇವಲೋಕದ ಜನ. ಛೇ, ಇವರ ಹೇಳಿ ತನಕ್ಕೆಷ್ಟು ಬೆಂಕಿ ಹಾಕಲಿ. ಯಾರಿದ್ದಾರೆ ನನ್ನನ್ನು ಎದುರಿಸುವವರು? ಯಾರು ನನಗೆ ಸಮರ ಕೊಡಬಲ್ಲವರು ಎಂಬುದನ್ನು ನೋಡ್ತಾ ನೋಡ್ತಾ ಬರ್ತಿರುವಾಗ ಇದೇನಿದು? ಒಬ್ಬ ಬಾಲಕನಲ್ಲೂ ಆ ಸಮಸಾಹಸಿಯಂತೆ ಬಂದು ತುಡುಕ್ತಾ ಇದ್ದಾನಲ್ಲ. ಯೋಗ್ಯ ರೀತಿಯಿಂದ ಇವನ ಜೊತೆಯಲ್ಲಿ ಸಮರ ಕೊಟ್ಟು ಇವನನ್ನು ಗೆಲ್ಲಬೇಕೆಂಬ ಛಲದಿಂದ ನಾನು ಹೋರಾಡ್ತಾ ಇರುವಾಗ ವಿಸ್ಮಯ, ಆಶ್ಚರ್ಯ.

ಏನಿದ ಆಶ್ಚರ್ಯ, ಹೊಸದಾದ ಒಂದು ಲೋಕವೇ ಕಂಡೆದುರು ತೆರೆದು ನಿಂತಂತೆ ಆಗ್ತಾ ಇದೆಯಲ್ಲ. ಶಾಂತಿಯ ಪ್ರತಿಮೂರ್ತಿಯೋ ಎಂಬಂತೆ ವಿಶ್ವರೂಪವನ್ನೇ ಕಂಡೆದುರಿಗೆ ಕಾಣಿಸ್ತಾ ಕಾಣಿಸ್ತಾ ಈ ಬಾಲಕನಿದ್ದಾನ. ಇದುವರೆಗೂ ಕೇವಲ ಅಷ್ಟರಸಗಳನ್ನೇ ಕಂಡಿರುವ ನನಗೆ ಈ ಒಂಬತ್ತನೆಯ ಶಾಂತರಸದ ದರ್ಶನವನ್ನು ಈತ ಮಾಡಿಸ್ತಾ ಇದ್ದಾನ. ಆಶ್ಚರ್ಯ, ಈ ವಿಶ್ವರೂಪದ ದರ್ಶನ, ಈ ಪ್ರಪಂಚದ ಸಕಲ ಶಕ್ತಿಗಳು ಇವರನ್ನು ಓಲೈಸುತ್ತಿರುವುದನ್ನು ಕಾಣುತ್ತಿರುವಾಗ ನಾನು ಧನ್ಯನೇ ಅಂತ ಭಾವಿಸಬೇಕು. ಸ್ವರ್ಗಲೋಕವನ್ನು, ಸ್ವರ್ಗಲೋಕದ ವಿಭವವನ್ನು ಸೂರೆಗೊಳ್ಳಬೇಕೆಂಬ ಹುಮ್ಮಸದಲ್ಲಿ ಕೇವಲ ಪ್ರಾಪಂಚಿಕ ಸುಖವೇ ಗುರಿಯಾಗಿ ಉಳ್ಳ ಈ ಶೂರ ಪದ್ಮಾಸುರನಿಗೆ ಹೊಸ ಪ್ರಪಂಚದ ದರ್ಶನ ಮಾಡುವುದಕ್ಕಾಗಿಯೇ ಈ ಬಾಲಕನು ಇಲ್ಲಿ ಈ ರೂಪದಲ್ಲಿ ಬಂದು ನಿಂತಿರಬಹುದು. ನೋಡಿ ನೋಡಿ, ಮಾಯೆಯನ್ನೇ ಗೆದ್ದಿರುವ ಈ ವಿಶ್ವರೂಪದ ಎದುರು ಮಾಯೆಯಾದ ಶಚಿಯನ್ನು ಪಡೆಯಬೇಕೆ ಅಂಬಂಬಲ ಯಾವುದೋ ಮೂಲೆಯಲ್ಲಿ ಬಿದ್ದು ಹೋಯಿತು. ಸ್ವರ್ಗಲೋಕದ ವಿಭವವನ್ನು ಪಡೆಯುವ ಆಸೆ ಯಾವ ಮೂಲೆಯಲ್ಲಿಯೋ ಹೊರಟು ಹೋಯಿತು. ನೋಡಿ ನೋಡಿ, ಮೂರು ಮೂರ್ತಿಗಳನ್ನೇ ಪ್ರಪಂಚದಲ್ಲಿ ಆರಾಧ್ಯ ದೇವತೆಗಳೆಂದು ಗಣಿಸುವವರು ಎಷ್ಟು ಜನವೋ, ಈ ಬಾಲಕನನ್ನು ನೋಡಿದರೆ ಮೂರು ಮೂರ್ತಿಗಳೇ ಈತನ ಸೇವೆಗಣಿಯಾಗಿ ಸುತ್ತಮುತ್ತ ನಿಂತಿದ್ದಾರೋ ಎಂಬ ಹಾಗೆ ಕಾಣ್ತಾ ಇದೆಯಲ್ಲ. ಒಂದು ಕಡೆಯಲ್ಲಿ ಜಟಾಮೂರ್ತಿಯಾಗಿರುವಂತಹ ಶಿವ, ವಿಷ್ಣು, ಬ್ರಹ್ಮ ಎಲ್ಲರನ್ನು ಇವನ ಸುತ್ತಮುತ್ತ ಕಾಣ್ತಾ ಇದ್ದೇನೆ. ದೇವತೆಗಳೆಲ್ಲರೂ ಈತನನ್ನು ಓಲೈಸ್ತಾ ಇದ್ದಾರೆ. ಇಂಥ ಪ್ರಚಂಡವಾದ ಮೂರ್ತಿಯೇ ಪ್ರತ್ಯಕ್ಷವಾಗಿ ನನ್ನೆದುರಿಗೆ ಬಂದು ಯುದ್ಧ ಮಾಡುತ್ತಿರುವಾಗ ನಾನು ಬಯಸ್ತಕ್ಕದ್ದಾದ್ರೂ ಏನು? ಈ ಸಂದರ್ಭದಲ್ಲಿ ಏನನ್ನು ಆಸೆ ಪಡಲಿ ನಾನು?

ಇಂಥ ಅಪರೂಪದ ದರ್ಶನ, ವೈಭವದ ದರ್ಶನ ಸಾಮಾನ್ಯರಿಗಾಗಲಿಕ್ಕೆ ಸಾಧ್ಯವೇ? ಹಾಗಿದ್ರೆ ಶೂರಪದ್ಮನಿಗೆ ಇಂಥ ದರ್ಶನವಾಗುವುದಕ್ಕಾದರೂ ಕಾರಣ ಏನು ಅಂತ ವಿಚಾರ ಮಾಡ್ತಾ ಇದ್ದೇನೆ. ಈ ವಿಶ್ವರೂಪವನ್ನ ಕುರಿತು ನಾಲ್ಕು ವೇದಗಳು ಮುಕ್ತಕಂಠವಾಗಿ ಹೇಳ್ತಾ ಇದ್ದಾವೆ, ಅದರ ವರ್ಣನೆ ಮಾಡ್ತಾ ಇದ್ದಾವೆ. ಈ ವಿಶ್ವರೂಪದ ದರ್ಶನ ವೇದ ಮುಖದಿಂದ ಮಾತ್ರವೇ ಸಾಧ್ಯ ಎಂದು ಪ್ರಪಂಚವು ಅಂಬಿರುವಾಗ ವೇದ್ಯವಾದಂತಹ ಈ ಮೂರ್ತಿಯನ್ನು ನಾನು ಕಣ್ಣಾರೆ ಕಾಣುವುದಕ್ಕೆ ಸಾಧ್ಯ ಹೇಗಾಯಿತು? ಶೂರ ಪದ್ಮಾಸುರ ಮಾಡಿದ ತಪಸ್ಸಿನ ಫಲ ಇರಬೇಕು. ತಪಸ್ಸಿನ ಫಲ ಇಷ್ಟು ಅಗಮ್ಯವಾದದ್ದು ಎಂಬುದರ ಕಲ್ಪನೆ ಈ ಕ್ಷಣದವರೆಗೂ ನನಗಿರಲಿಲ್ಲ. ತಪಸ್ಸಿನ ಫಲವೊಂದರಿಂದಲೇ ಈ ಪರಮಾತ್ಮನನ್ನು ನಾನು ಕಾಣುತ್ತಿರುವಾಗ ಆ ತಪಸ್ಸಿನ ಫಲದ ಅಪಾರ ಮಹಿಮೆಯನ್ನು ನಾನು ಯಾವ ರೂಪದಲ್ಲಿ ಈತನಿಂದ ಬೇಡಿ ಪಡೆಯಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಸ್ವಾಮಿ, ನನಗೆ ಮತ್ತಿನ್ನೇನು ಬೇಡ,

ದೇವಾ, ಇದುವರೆಗೂ ಈ ಶಿವರ ಪದ್ಮನಿಗೆ ತನಗಿಂತಲೂ ಮೇಲ್ನವನು ಇದ್ದಾನೆ ಎಂಬಂತಹ ಕಲ್ಪನೆಯೇ ಇಲ್ಲದೆ ಅಹಂಕಾರದಲ್ಲಿ ಬೆರೆಯುತ್ತಿರುವಾಗ ಈ ವಿಶ್ವರೂಪ ದರ್ಶನವನ್ನು ಕೊಟ್ಟು ನನ್ನಲ್ಲಿ ಸತ್ಯದ ಒಂದು ಕಲ್ಪನೆಯನ್ನ ಮಾಡಿಕೊಟ್ಟಿದ್ದೀಯಲ್ಲ ಸ್ವಾಮಿ, ನಾನು ನಿನ್ನಲ್ಲೇನು ಬೇಡಲಿ, ನನಗಿನ್ನೇನು ಬೇಕಾಗಿಲ್ಲ, ನಾನು ಕೇಳುವುದು ಕೇವಲ ಮುಕ್ತಿ ಪದವನ್ನೇ, ಧರ್ಮವನ್ನೇ ನಾನು ನಂಬಿ ಆ ಧರ್ಮದ ಪರಮ ಫಲವನ್ನು ನಾನು ನಿನ್ನಲ್ಲಿ ಬೇಡುತ್ತಿರುವಾಗ ಸ್ವಾಮಿ, ಇಷ್ಟು ಹೊತ್ತಿನವರೆಗೆ ಮಾಯೆಯಿಂದ ಆವೃತರಾಗಿರ್ತಕ್ಕಂಥ ನಾನು ಈ ಮಾಯೆಯಿಂದ ಬಯಸಿದಂತಹ ಯಾವ ವಿಭ್ರಮವನ್ನು ವೈಭವವನ್ನು ಬಯಸುವುದಿಲ್ಲ ಸ್ವಾಮಿ, ನಿನ್ನಲ್ಲಿ ನಾನು ಬೇಡುವುದೊಂದೇ, ನಿನ್ನ ಈ ಸಾಕಾರ ಮೂರ್ತಿ ಈ ವಿಶ್ವರೂಪ ನನ್ನ ಕಣ್ಣೆದುರಿಗೆ ಈಗ ನಿಂತಿರುವವರೆಗೂ ನನಗೆ ಇಲ್ಲಿಂದ ಮುಕ್ತಿ ಇಲ್ಲ, ಈ ಪ್ರಪಂಚದಿಂದ ಬಿಡುಗಡೆ ಇಲ್ಲ, ನಿನ್ನ ಸಾಯುಜ್ಯವನ್ನು ನಾನು ಪಡೆಯಲಾರೆ. ಓ ಸ್ವಾಮಿ, ಒಂದು ಉಪಕಾರ ಮಾಡು, ನಿನ್ನ ಮೊದಲ ಮಾಯಾರೂಪವನ್ನೇ ನನಗೆ ತೋರಿಸು, ನಿನ್ನದಾದಂತಹ ಶಸ್ತ್ರದಿಂದ ಈ ಪದ್ಮಾಸುರನ ದೇಹವನ್ನು ಕತ್ತರಿಸು, ನನಗೆ ನಿನ್ನ ಸಾಯುಜ್ಯ ಎಂಬ ಮುಕ್ತಿಯನ್ನು ಕರುಣಿಸಿ ಸ್ವಾಮಿ, ನನ್ನನ್ನು ಪಾಲಿಸು ಪಾಲಿಸು ಪಾಲಿಸು.

0: చెవులు పద్మాసురా, నిన్న యుద్ధ కౌశల్యకి మెచ్చిదేనయ్యా, మెచ్చిదేనే. నినగే నన్ను విశ్వరూపవన అనుగ్రహించి నిన్న మాయన పరిహరిసిద్దేని. నినగె ఇన్నూ బతుకు ఆశ ఉళితిదియే? ಅಥವಾ ಶಿವಕುಮಾರನಾದ ಈ ಷಣ್ಮುಖನ ಸಾನ್ನಿಧ್ಯವನ್ನೇ ಬಯಸುತ್ತೀಯೋ ಹೇಗೆ? ವಿಚಾರ ಮಾಡು. ನಿನ್ನ ಅಣ್ಣನಾದ ತಾರಕಾಸುರನನ್ನು ಕೊಂದವನು ನಾನೇ ಸರಿ ಎಂದು ತಿಳಿ. ನಿನ್ನನ್ನು ಸಹ ಕೊಲ್ಲುವುದಕ್ಕೂ ಉಳಿಸುವುದಕ್ಕೂ ನಾನು ಸರ್ವಶಕ್ತನೆಂದೇ ತಿಳಿ. ಮತ್ತು ಬದುಕುವ ಆಸೆ ಉಂಟಾ ನಿನಗೆ?
1: ಸ್ವಾಮಿ, ಇದೆಂಥ ಪರೀಕ್ಷೆ ಇದು! ನಿಮ್ಮನ್ನ ಪ್ರತ್ಯಕ್ಷವಾಗಿ ಕಂಡು ನಿಮ್ಮ ಈ ರೂಪದ ದಿವ್ಯ ದರ್ಶನ ಪಡೆದವನು ಮತ್ತೆ ಈ ಪ್ರಪಂಚದಲ್ಲಿ ಬದುಕಬೇಕಂತ ಆಸೆ ಮಾಡ್ತಾನ? ಖಂಡಿತವಾಗಿಯೂ ಸ್ವಾಮಿ, ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ನಿನ್ನ ಈ ಸ್ವರೂಪವನ್ನು ಕಾಣ್ತಾ ಕಾಣ್ತಾ ನಿನ್ನೊಡನೆ ಯುದ್ಧ ಮಾಡುವುದಕ್ಕೂ ನನಗೆ ಸಾಮರ್ಥ್ಯ ಇಲ್ಲದಾಗಿದೆ, ಮನಸ್ಸು ಒಪ್ತಾ ಇಲ್ಲವಾಗಿದೆ. ನನಗನಿಸದೆ ಹಿಂದಿನ ಮಾಯಾ ಸ್ವರೂಪದ ರೂಪದಲ್ಲೇ ನಾನು ಬಿದ್ರೆ ನಿನ್ನೊಡನೆ ಯುದ್ಧ ಮಾಡ್ತಾ ಮಾಡ್ತಾ ನಾನು ಮುಕ್ತಿಯನ್ನು ಪಡಿತಿದ್ನು ಅಂತ. ಯಾಕಂದ್ರೆ ನಿನ್ನ ಕೈಯಿಂದ ಸತ್ತವರು ಮುಕ್ತಿಯನ್ನಲ್ಲದೆ ಬೇರೆಯನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಆದ್ದರಿಂದ ನಿಮ್ಮಲ್ಲಿ ನಾನು ಬೇಡಿಕೊಳ್ಳುವುದು ಇಷ್ಟೇ, ನಾನು ನಿಮ್ಮ ಜೊತೆಯಲ್ಲಿ ಮೊದಲು ಹಾಗೆ ಯುದ್ಧ ಮಾಡುವುದಕ್ಕೆ ಬೇಕಾದ ನನಗೆ ಮನಸ್ಸು ಬರುವಂತೆ ನಿನ್ನ ಮಾಯನ್ನ ಮತ್ತೆ ಮೇಲೆ ನನ್ನ ಮೇಲೆ ಆವರಿಸಿ ಸ್ವಾಮಿ, ಆವರಿಸಿ ಮಾಯನ್ನ.
0: ಶೂರ ಪದ್ಮಾಸುರ, ನಿನಗೆ ಮುಂದಿನಂತೆ ಮಾಯೆ ಆವರಿಸುವಂತೆ ಅನುಗ್ರಹಿಸಿದ್ದೇನೆ. ನಿನಗೆ ಮೋಕ್ಷ ಕೊಡ್ಲಿಕ್ಕಿದ್ದೇನೆ. ಯುದ್ಧ ಮಾಡಿರಣ ವೀರ ಸ್ವರ್ಗವನ್ನು ಏರುವಂತವನು.

0: ಇದುವರೆಗೂ ನೀವು ಕೇಳಿದ್ದು ದುರ್ವಾಸ ತಪೋಭಂಗ ಕನ್ನಡ ಯಕ್ಷಗಾನ ಪ್ರಸಂಗ. ಭಾಗವತರು ಶ್ರೀ ಕಡತೋಕ ಮಂಜುನಾಥ್ ಭಾಗವತ್, ಮದ್ದಳೆ ಶ್ರೀ ಪಿವಿ ಹಾಸ್ಯಗಾರ್, ಶೂರ ಪದ್ಮಾಸುರ ಶ್ರೀ ಎನ್ಎಸ್ ಭಟ್, ಶಚಿ ಮಧುಕರ ಹೆಗಡೆ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮದ ಪ್ರಸಾರಗಳು ಮುಂದುವರಿಯಲಿದೆ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಲೋ ಗೆಳೆಯರೇ.
2: ಹಾಯ್
3: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
3: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಮಗ, ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಇದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
2: ಓಕೆ
3: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
2: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
5: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಯಾದವ ನೀ ಬಾ ಎನ್ನುವಂತ ಒಂದು ಮಧುರವಾದಂತ ಭಕ್ತಿ ಗೀತೆಯನ್ನ ಆದಿತ್ಯ ಚಿಲಕುಂಡ ಸಹೋದರಿಯರ ಒಂದು ಸುಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಡಗೋಲು ಕೃಷ್ಣ ಉಡುಪಿಯ ಕೃಷ್ಣ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ ವಚನ ವಿಹಾರ ಕಾರ್ಯಕ್ರಮವನ್ನು ಪವಿತ್ರ ದಿನೇಶ್ ಅವರ ಒಂದು ನಿರೂಪಣೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಧೆಯ ಕಾಣಲು ಡಂಗುರ ಎನ್ನುವಂತಹ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಜಗದೀಶ ಪುತ್ತೂರು ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಏನೆಂದು ಕರೆಯಲಿ ಕೃಷ್ಣ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ನಿರಕಾರ, ಭಕ್ತಿ, ಪ್ರೀತಿ, ಆತ್ಮಶಾಂತಿಯ ಪಯಣ. ಎಲ್ಲರೂ ನಿರಾಕಾರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ವಾರದ ನೆಮ್ಮದಿ, ಶಾಂತಿ, ಭಕ್ತಿ ನೀಡುವ ಹೊಸ ಹೊಸ ಹಾಡುಗಳಿಗೆ.
1: ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ದೇವಾದಿ ದೇವ ಎನ್ನುವಂತಹ ಒಂದು ಮೈಸೂರು ವಾಸುದೇವ ಆಚಾರ್ಯರ ಕೃತಿಯನ್ನ ಚಿಲಕುಂಡ ಸಹೋದರಿಯರ ಒಂದು ಸುಂದರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರಿ, ಪ್ರತಿದಿನ ಮುಂಜಾನೆ 6:10 ಅರುಣೋದಯ ಕಾರ್ಯಕ್ರಮದಲ್ಲಿ ಸುಮಧುರವಾದಂತಹ ಕಾರ್ಯಕ್ರಮವನ್ನು ಶ್ವೇತಾ ಅವರು ನಡೆಸಿಕೊಡುವಂತಹ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.